ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 24 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 15 ತಾರೀಕು ಮಂಗಳವಾರ. ಈಗ ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ, ಹೊನ್ನಪ್ಪ ಕರೆಕನ್ನಮ್ಮನಾರ್ ಅವರಿಂದ ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆಗಳನ್ನು ಕೇಳುವಿರಿ, 7:15 ಜೆಎಸ್ ಶ್ರುತಿ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು, 7:45 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್, 9:10 ಗೀತಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ಮಾಲಾ ಸಾಂಬ್ರಾಣಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸ್ ಮೂರ್ತಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಸಂಜೆ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್, 6:30 ಅವಲೋಕನ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ತೆಂಗಿನ ಬೆಳೆಯ ಉಪ ಉತ್ಪನ್ನಗಳು ಕುರಿತು ನಿವೃತ್ತ ಹಿರಿಯ ಅಧಿಕಾರಿಗಳಾದ ಡಾಕ್ಟರ್ ನಾರಾಯಣಸ್ವಾಮಿ ಬಿ ಅವರೊಡನೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ. 7:20 ಜನಪದ ಸಂಗೀತ, ತುರ್ವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 ಸಿರಿಗಂಧ, 9:15 ಪ್ರೇಮಲತಾ ದಿವಾಕರ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು, 9:30 ಮನಿ ಟಾಕ್ ಮತ್ತು ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕಲಾವತಿ ಅವಧೂತ್ ಅವರ ಗಾಯನವನ್ನ ಆಲಿಸುವಿರಿ. ಇವರಿಗೆ ಸಾಥ್ ನೀಡುತ್ತಿರುವವರು ವಯಲಿನ್ ಹೆಚ್ಎಂ ಸ್ಮಿತಾ ಅವರಿಂದ, ಮೃದಂಗ ಎಚ್ ಎಸ್ ಸುಧೀಂದ್ರ ಅವರಿಂದ, ಘಟ ಟ್ರಿಕಿ ಕೃಷ್ಣಸ್ವಾಮಿ ಅವರಿಂದ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಪ್ರಸಾರದಲ್ಲಿ. ಇದುವರೆಗೂ ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ಗಾನಕ್ಕೆ ಸುಲಭವು ರಾಮನಾಮವು, ವಿದ್ಯಾಪ್ರಸನ್ನ ತೀರ್ಥರ ರಚನೆ, ಹಾಡಿದ್ದಾರೆ ಮನೋಜ್ ಆರ್ ಎಸ್.

ಇದೀಗ ಕೇಳಿ ಪುರಂದರದಾಸರ ವಿರಚಿತ ಗೀತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ. ಹಾಡಿದ್ದಾರೆ ಮನೋಜ್ ಆರ್ ಎಸ್.

ಇದೀಗ ಕೇಳಿ ಇಟ್ಟಾಂಗೆ ಇರುವೆನು ಶ್ರೀಹರಿಯೇ ಎನ್ನ ದೊರೆಯೇ. ಶ್ರೀಪಾದರಾಯರ ರಚನೆ ಹಾಡಿದ್ದಾರೆ ಸುಮಾ ವೆಂಕಟೇಶ್.

0: ಈ ಗೀತೆಯೊಂದಿಗೆ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳು ಸಂಪನ್ನವಾದವು. ಆಕಾಶವಾಣಿ ಚಿಂತನ ಹೊನ್ನಪ್ಪ ಕರೆಕೆಮ್ಮನಾರ್ ಅವರಿಂದ.
1: ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಹಭಾಗಿತ್ವವಿಲ್ಲದೆ ಆಧುನಿಕ ಮನುಷ್ಯನ ಬದುಕನ್ನು ಅರ್ಥೈಸಲಾರದಷ್ಟು ಅವು ನಮ್ಮ ಬದುಕನ್ನು ಇಂದು ಆವರಿಸಿಕೊಂಡಿವೆ. ಭೂಗೋಳದಿಂದ ಖಗೋಳದವರೆಗೂ, ಅಣುವಿನಿಂದ ಅನಂತದವರೆಗೂ ಅಡಗಿರುವ ಈ ವಿಜ್ಞಾನದ ಏನೆಲ್ಲ ಸಾಧ್ಯತೆಗಳನ್ನು ಈ ಜೀವ ಜಗತ್ತಿಗೆ ದೊರಕಿಸಿಕೊಡುವ ಹಿಂದಿರುವ ಪ್ರೇರಕ ಶಕ್ತಿಯೇ ಎಂಜಿನಿಯರುಗಳು. ಅಂತಹ ಭಾರತ ಕಂಡ ಶ್ರೇಷ್ಠ ಎಂಜಿನಿಯರುಗಳಲ್ಲಿ ಒಬ್ಬರಾದ ಆಧುನಿಕ ಭಾರತದ ನಿರ್ಮಾತೃ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ರಾಷ್ಟ್ರೀಯ ಎಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ 1861 ಸೆಪ್ಟೆಂಬರ್ 15ರಂದು ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮನವರ ದಂಪತಿಗಳ ಮಗನಾಗಿ ಜನಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯನವರು ಬದುಕಿನ ಅನಂತ ಅಗ್ನಿದಿವ್ಯಗಳನ್ನು ದಾಟಿ ಸಾಧನೆಗೈದಿರುವ ಕನ್ನಡದ ಮೇರು ಪ್ರತಿಭೆ. ಅವರ ಪ್ರೇರಣಾದಾಯಕ ಬದುಕು ಮತ್ತು ತಾಂತ್ರಿಕ ಸಾಧನೆಗಳನ್ನು ಸ್ಮರಿಸುವುದೇ ಈ ದಿನದ ಉದ್ದೇಶ. ಕೈಗಾರೀಕರಣ ಮತ್ತು ತಾಂತ್ರಿಕ ನೈಪುಣ್ಯದಿಂದ ಮಾತ್ರ ಭಾರತದ ಬಡತನ, ನಿರುದ್ಯೋಗ ಮತ್ತು ಆರ್ಥಿಕ ಶಿಸ್ತನ್ನು ಸುಧಾರಿಸಲು ಸಾಧ್ಯವೆಂದು ಬಲವಾಗಿ ನಂಬಿದ್ದ ವಿಶ್ವೇಶ್ವರಯ್ಯನವರು ಜನಸಾಮಾನ್ಯರ ಜೀವನ ಸ್ಥಿತಿಗತಿಗಳನ್ನು ಸುಧಾರಿಸಲು ಮೈಸೂರು ರಾಜ್ಯದ ದಿವಾನರಾಗಿ, ಆರ್ಥಿಕ ತಜ್ಞರಾಗಿ, ಆಡಳಿತ, ಶಿಕ್ಷಣ, ನೀರಾವರಿ, ಅಣೆಕಟ್ಟು ನಿರ್ಮಾಣಗಳಂತಹ ದೂರದೃಷ್ಟಿ ದಾರ್ಶನಿಕ ಯೋಜನೆಗಳಲ್ಲಿ ಅವರು ತೋರಿರುವ ಜ್ಞಾನ ಶಿಸ್ತು ಸಮಯ ಪ್ರಜ್ಞೆಗಳೆಲ್ಲವೂ ಇಂದಿನ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಎಂಜಿನಿಯರುಗಳಿಗೆ ದಾರಿದೀಪವೆಂದೇ ಹೇಳಬಹುದು. ಅದರಲ್ಲೂ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಮುಂಚಿನಂತೆ ಓಡುತ್ತಿರುವ ಆಧುನಿಕ ಜಗತ್ತಿಗೆ ಸರಿಸಾಟಿಯಾಗಿ ನಿಲ್ಲಲು ಈ ವಿಶ್ವೇಶ್ವರಯ್ಯನವರು ಪ್ರತಿಪಾದಿಸಿದ ತಾಂತ್ರಿಕ ಜ್ಞಾನದ 16 ಶಾಖೆಗಳನ್ನು ಮತ್ತಷ್ಟು ವಿಸ್ತರಿಸಿಕೊಂಡು ಮುನ್ನಡೆಯುವುದು ಈ ಹೊತ್ತಿನ ಅಗತ್ಯವೂ ಕೂಡ ಹೌದು. ಏಕೆಂದರೆ ಇಂದಿನ ಯಾವುದೇ ಒಂದು ರಾಷ್ಟ್ರದ ಪ್ರಗತಿಯನ್ನು ಅಲ್ಲಿನ ತಾಂತ್ರಿಕ ನೈಪುಣ್ಯದ ಮೇಲೆ ನಿರ್ಧರಿಸಲ್ಪಡುವ ಕಾಲಘಟ್ಟದಲ್ಲಿ ನಾವಿರುವುದರಿಂದ ಈ ತಾಂತ್ರಿಕ ಸ್ವಾಧೀನತೆ ಎನ್ನುವುದು ನಮ್ಮ ನಿರೀಕ್ಷೆ ಕೂಡ ಆಗಬೇಕಿದೆ. ಅದನ್ನು ಸ್ಪಷ್ಟವಾಗಿ ಮನಗಂಡಂತಿರುವ ನಮ್ಮ ದೇಶದ ಸೃಜನಶೀಲ ಎಂಜಿನಿಯರ್ಗಳು ಇಂದು ನಮ್ಮ ದೇಶವನ್ನು ಬಹುತೇಕ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯತ್ತ ಕೊಂಡೊಯ್ಯುವುದರ ಜೊತೆಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳ ಅಗತ್ಯತೆಗಳನ್ನು ಪೂರೈಸುವಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಇಂದು ರಾಷ್ಟ್ರದ ನಿರ್ಣಾಯಕ ಮೂಲ ಸೌಕರ್ಯಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಈ ಎಂಜಿನಿಯರ್ಗಳು ರಸ್ತೆ, ಕುಡಿಯುವ ನೀರು, ವಸತಿ, ವಿದ್ಯುತ್ ಉತ್ಪಾದನೆ, ಅಣೆಕಟ್ಟು ಮತ್ತು ಬಂದರುಗಳ ನಿರ್ಮಾಣದಂತಹ ಅನೇಕ ಜನೋಪಯೋಗಿ ಕಾರ್ಯಗಳ ಮೂಲಕ ಭಾರತದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುತ್ತಿರುವುದು ಒಂದೆಡೆಯಾದರೆ, ಜ್ಞಾನಚಾಲಿತ ನಾವೀನ್ಯತೆಗಳನ್ನು ಮುನ್ನಡೆಸುವುದರ ಮೂಲಕ ಮಾಹಿತಿ ತಂತ್ರಜ್ಞಾನದಲ್ಲಂತೂ ಕ್ರಾಂತಿಕಾರಿ ಹೆಜ್ಜೆಗಳನ್ನೇ ಇಟ್ಟಿರುವ ನಮ್ಮ ಎಂಜಿನಿಯರ್ಗಳು ಕಂಪ್ಯೂಟರ್, ಇಂಟರ್ನೆಟ್, ಸೆಲ್ ಫೋನ್ ಮುಂತಾದ ಸಂವಹನ ಮಾಧ್ಯಮಗಳ ಹೊಸ ಹೊಸ ಆವಿಷ್ಕಾರಗಳಿಂದ ಈ ಡಿಜಿಟಲ್ ಯುಗಕ್ಕೆ ಶಕ್ತಿಯನ್ನು ತುಂಬುವುದರ ಜೊತೆಗೆ ಗೂಗಲ್, ಮೈಕ್ರೋಸಾಫ್ಟ್, ಅಡೋಬ್ ಮುಂತಾದ ಅನೇಕ ದೈತ್ಯ ಕಂಪನಿಗಳ ಮುಖ್ಯಸ್ಥರುಗಳಾಗಿ ಭಾರತೀಯರೇ ಮುನ್ನಡೆಸುತ್ತಿದ್ದಾರೆ. ಜೊತೆಗೆ ವಿಶ್ವದ ಸೆಮಿಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಭಾರತವು 20% ತನ್ನ ಪಾಲನ್ನು ಹೊಂದಿದ್ದು, ಸ್ಟ್ಯಾನ್ಫೋರ್ಡ್ ಎಐ ಸೂಚ್ಯಂಕ 2024 ಪ್ರಕಾರ ಎಐ ತಂತ್ರಜ್ಞಾನವನ್ನು ಅರ್ಥೈಸಿಕೊಂಡು ಅದರೊಟ್ಟಿಗೆ ಕಾರ್ಯನಿರ್ವಹಿಸುವವರ ಕೌಶಲ್ಯದಲ್ಲಿಯೂ ಕೂಡ ಜಾಗತಿಕವಾಗಿ ಭಾರತ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿವೆ. ಇನ್ನು ಆರೋಗ್ಯ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅಸಂಖ್ಯಾತ ಜೀವಗಳನ್ನು ಉಳಿಸುತ್ತಿರುವ ಔಷಧಿಗಳು, ಎಂಆರ್ಐ ಯಂತ್ರಗಳು ಮತ್ತು ಪೇಸ್ ಮೇಕರ್ಗಳಂತಹ ವೈದ್ಯಕೀಯ ಸಾಧನಗಳಿಂದ ಹಿಡಿದು ಕೃತಕ ಅಂಗಾಂಗಗಳ ಜೋಡಣೆಗಳವರೆಗೆ ಈ ಎಂಜಿನಿಯರುಗಳ ಕೈಚಳಕವನ್ನು ಕಾಣಬಹುದಲ್ಲದೆ, ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲೂ ಸಹ ಅತ್ಯಾಧುನಿಕ ಕ್ಷಿಪಣಿಗಳು, ರಾಡಾರ್ ಮತ್ತು ಫಿರಂಗಿಗಳು, ಯುದ್ಧ ವಿಮಾನಗಳು ಸಂಶೋಧಿಸಲ್ಪಡುತ್ತಿರುವುದರಿಂದ ಅದು ದೇಶದ ಆತ್ಮನಿರ್ಭರತೆಯ ಕನಸಿಗೆ ಜೀವ ತುಂಬುತ್ತಿದೆ. ಅಷ್ಟೇ ಅಲ್ಲದೆ ಇಸ್ರೋದ ಚಂದ್ರಯಾನ 3ರಂತಹ ಬಾಹ್ಯಾಕಾಶದ ಅಪ್ರತಿಮ ಸಾಧನೆಗಳು ಜಗತ್ತಿನ ಗಮನ ಸೆಳೆಯುತ್ತಿವೆ. ಹೀಗೆ ಸಿವಿಲ್ ಎಂಜಿನಿಯರಿಂಗ್ನಿಂದ ಹಿಡಿದು ಇಂದಿನ ಡಿಜಿಟಲ್ ರೂಪಾಂತರವನ್ನು ಮುನ್ನಡೆಸುವವರೆಗೆ ಏನೆಲ್ಲ ಸಾಧನೆಗಳ ಮೂಲಕ ನಮ್ಮ ನಿತ್ಯದ ಬದುಕನ್ನು ಈ ತಂತ್ರಜ್ಞರು ನಿರಾಯಾಸಗೊಳಿಸುತ್ತಿದ್ದಾರೇನೋ ನಿಜ. ಆದರೆ ಈ ಯಾಂತ್ರಿಕ ನಾಗಾಲೋಟದಿಂದ ಪ್ರಕೃತಿ ಮತ್ತು ಮಾನವೀಯತೆ ಮೇಲೆ ಯಾವ ಪರಿಣಾಮ ಬೀರುತ್ತಿದೆ ಎನ್ನುವುದರ ಮೇಲೆ ಈ ಕ್ಷೇತ್ರದ ಯಶಸ್ಸು ನಿಂತಿದೆ. ಏಕೆಂದರೆ ಎಷ್ಟೋ ಸಾರಿ ಈ ಅಭಿವೃದ್ಧಿಯ ಹೆಸರಿನಲ್ಲಿ ಬೆಟ್ಟಗುಡ್ಡಗಳನ್ನು ಅಗಿದು ಕಾರ್ಖಾನೆಗಳನ್ನು ನಿರ್ಮಿಸುವುದು, ಕಾಡುಗಳನ್ನು ಕಡಿದು ನಗರೀಕರಣಗೊಳಿಸುವುದು, ಹರಿಯುವ ನದಿಗಳ ದಿಕ್ಕು ಬದಲಿಸುವುದು, ಅಗತ್ಯಗಳಿಗಿಂತ ಹೆಚ್ಚು ಯಂತ್ರಗಳನ್ನು ಸಂಶೋಧಿಸುವುದು, ವಿನಾಶಕಾರಿ ಅಣ್ವಸ್ತ್ರಗಳನ್ನು ಕಂಡುಹಿಡಿದು ಎಲ್ಲೆಂದರಲ್ಲಿ ಪ್ರಯೋಗಿಸುವುದು ಮುಂತಾದವುಗಳಿಂದ ಮಾನವ ಮತ್ತು ಪ್ರಕೃತಿಯ ಮೇಲೆ ಯಾವ ಋಣಾತ್ಮಕ ಪರಿಣಾಮಗಳು ಬೀರಬಹುದೆಂಬ ವಿವೇಕ ಮತ್ತು ವೈಚಾರಿಕತೆ ಪ್ರತಿಯೊಬ್ಬ ಎಂಜಿನಿಯರುಗಳಿಗೆ ಇದ್ದಾಗ ಮಾತ್ರ ಈ ತಾಂತ್ರಿಕ ಯುಗಕ್ಕೆ ಚಲುವು ಮತ್ತು ಅರ್ಥವಂತಿಕೆ ಮೂಡಲು ಸಾಧ್ಯ.
0: ಇದುವರೆಗೂ ಹೊನ್ನಪ್ಪ ಕರೆಕನ್ನಮ್ಮನಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
3: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ ಪತ್ನಿ ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮ ಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳಿದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯೂ ತಮ್ಮ ಭಾಷೆಯನ್ನು ಚಾಚೂ ತಪ್ಪದೆ ಮಾತನಾಡವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನಾ, ಗಿಳಿ, ಕೋಗಿಲೆಗಳಂತಹ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಗನವರಿಸುವುದು, ಒಂಟಿಯಾಗಿ ಮಾತನಾಡುವುದು, ಕಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಗಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೂತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣ ಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡು ಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
4: ಸರ್ವೋದಯವಾಗಲಿ ಸರ್ವರಲಿ.
0: ಆಕಾಶವಾಣಿ ಬೆಂಗಳೂರು. ಇದೀಗ ದೇಶಭಕ್ತಿ ಗೀತೆಗಳು ವೃಂದಗಾನದಲ್ಲಿ.

0: ಇದುವರೆಗೂ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು ಮೂಡಿಬಂದವು.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:50. ಇದೀಗ ರೈತರಿಗೆ ಸಲಹೆ.
2: ಹಿಂಗಾರಿ ಜೋಳ ಬೇಸಾಯ. ಜೋಳ ಕರ್ನಾಟಕದ ವಿವಿಧ ಮಣ್ಣು ಹಾಗೂ ಹವಾಮಾನಗಳಲ್ಲಿ ಬೆಳೆಯುವ ಮುಖ್ಯವಾದ ಆಹಾರ ಧಾನ್ಯ ಬೆಳೆಯಾಗಿದೆ. ಈ ಬೆಳೆಯನ್ನು ಹೆಚ್ಚಿನ ಪ್ರಮಾಣದ ಪ್ರದೇಶದಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೆಯಲಾಗುತ್ತದೆ. ಇದರ ಇಳುವರಿ ಮುಖ್ಯವಾಗಿ ಮಣ್ಣಿನ ಗುಣಧರ್ಮ ಮತ್ತು ಫಲವತ್ತತೆ, ಮಳೆಯ ಪ್ರಮಾಣ, ರೋಗ, ಕೀಟ ಮತ್ತು ಕಳೆ ನಿಯಂತ್ರಣದ ಮೇಲೆ ಅವಲಂಬಿತವಾಗಿರುತ್ತದೆ. ತಳಿಗಳ ಮಾಹಿತಿ: ತಳಿಯ ಹೆಸರು DSV 4, ಬಿತ್ತನೆ ಕಾಲ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್, ಬೆಳೆಯ ಅವಧಿ 115-120, ಖುಷ್ಕಿ ಬೇಸಾಯದಲ್ಲಾದರೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ತಳಿಯ ಹೆಸರು M351, ಬೆಳೆಯ ಅವಧಿಯ ದಿನಗಳು 125-130 ದಿನಗಳು, ಇದು ಬರ ನಿರೋಧಕ ತಳಿಯಾಗಿರುತ್ತದೆ, ಸುಳಿನೊಣದ ಬಾಧೆಗೆ ನಿರೋಧಕ ಶಕ್ತಿಯನ್ನು ಹೊಂದಿರುವುದು. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಬೀಜ 3 ಕಿಲೋಗ್ರಾಂ, ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರ

0: 8 ಕ್ವಿಂಟಲ್, ಎರೆಹುಳು ಗೊಬ್ಬರ 7 ಕ್ವಿಂಟಲ್, ಹಸಿರೆಲೆ ಗೊಬ್ಬರ 1.3 ಟನ್, ಬೇವಿನ ಹಿಂಡಿ 1 ಕ್ವಿಂಟಲ್, ಜೈವಿಕ ಗೊಬ್ಬರಗಳು ಟ್ರೈಕೋಡರ್ಮಾ 12 ಗ್ರಾಂ, ಅಜೋಸ್ಪಿರಿಲಂ 60 ಗ್ರಾಂ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 60 ಗ್ರಾಂ. ಬೀಜೋಪಚಾರ: ಪ್ರತಿ ಕಿಲೋಗ್ರಾಂ ಬೀಜವನ್ನು 25% ಗಂಜಲದ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಆರಿಸಬೇಕು. ಬಿತ್ತನೆ ಪೂರ್ವ 3 ಕಿಲೋಗ್ರಾಂ ಬೀಜಕ್ಕೆ 60 ಗ್ರಾಂ ಅಜೋಸ್ಪೆರಿಲಂ, 12 ಗ್ರಾಂ ಟ್ರೈಕೋಡರ್ಮಾ ಮತ್ತು 60 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು. ಹಿಂಗಾರಿ ಜೋಳದ ಬಿತ್ತನೆ: ಭೂಮಿಯನ್ನು ಚೆನ್ನಾಗಿ ಹದ ಮಾಡಿದ ನಂತರ ಬಿತ್ತನೆಯ 8-10 ದಿವಸ ಪೂರ್ವ ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಮತ್ತು ಬಿತ್ತನೆಯ ಸಮಯದಲ್ಲಿ ಸಾಲಿನಲ್ಲಿ ಎರೆಹುಳು ಗೊಬ್ಬರವನ್ನು ಹಾಕಬೇಕು. ಬೀಜವನ್ನು 45 cm ಅಂತರದ ಸಾಲುಗಳಲ್ಲಿ, ಬೀಜದಿಂದ ಬೀಜಕ್ಕೆ 15 cm ಅಂತರದಲ್ಲಿ, 5-7 cm ಆಳದಲ್ಲಿ ಬಿತ್ತನೆ ಮಾಡಬೇಕು. ಕಳೆ ಹತೋಟಿ ಮತ್ತು ಅಂತರ ಬೇಸಾಯ: ಹಿಂಗಾರಿ ಜೋಳದಲ್ಲಿ ಕಳೆ ಬಾಧೆ ಕಡಿಮೆ ಇರೋದ್ರಿಂದ ಬಿತ್ತಿದ 30 ದಿವಸಗಳ ನಂತರ 10-12 ದಿವಸಗಳ ಅಂತರದಲ್ಲಿ 2-3 ಬಾರಿ ಅಂತರ ಬೇಸಾಯ ಮಾಡಿ ಅವಶ್ಯವಿದ್ದಲ್ಲಿ ಕೈಕಸ ತೆಗೆಯಬೇಕು. ತೇವಾಂಶ ಸಂಗ್ರಹಣೆ ಮಾಡಲು ಎರೆಕಲು ಬೀಡು ಮುಚ್ಚುವಂತೆ ಆಳವಾಗಿ ಹುಡಿ ಮಣ್ಣಾಗುವಂತೆ ಅಂತರ ಬೇಸಾಯ ಮಾಡುವುದು ಉತ್ತಮ. ಕೊನೆ ಬಾರಿ ಅಂತರ ಬೇಸಾಯ ಆದ ನಂತರ ಲಭ್ಯವಿರುವ ಸಸ್ಯ ಅವಶೇಷಗಳನ್ನು ಸಾಲುಗಳ ಮಧ್ಯೆ ಹೊದಿಕೆ ಮಾಡೋದ್ರಿಂದ ತೇವಾಂಶ ಕಾಪಾಡಿಕೋಬಹುದು. ಮಳೆಯಾಶ್ರಿತ ಭತ್ತ ಬೇಸಾಯ: ಭತ್ತವು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆಯಾಗಿದ್ದು, ಈ ಬೆಳೆಯನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸುಮಾರು 14 ಲಕ್ಷ ಹೆಕ್ಟೇರು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಭತ್ತವು ಗುಡ್ಡಗಾಡು, ಮಲೆನಾಡು, ಅರೆಮಲೆನಾಡು ಬಹುಮುಖ್ಯವಾದ ಆಹಾರ ಬೆಳೆಯಾಗಿದ್ದು, ಇದನ್ನು ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಾಶ್ರಯದಲ್ಲಿ ಮುಂಗಾರಿನಲ್ಲಿ ಬೆಳೆಯಲಾಗುತ್ತದೆ. ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಭತ್ತವನ್ನು ಸಾವಯವ ಬೇಸಾಯ ಕ್ರಮದಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದೆಂದು ಮತ್ತು ಭತ್ತದ ಅಧಿಕ ಉತ್ಪಾದನೆ ಮತ್ತು ಹುಲ್ಲಿನ ಇಳುವರಿಯನ್ನು ಪಡೆಯಬಹುದೆಂದು ಕೃಷಿ ಸಂಶೋಧನಾ ಕೇಂದ್ರ ಭತ್ತ ಸಿರಸಿಯಲ್ಲಿ ಸುಮಾರು 10 ವರ್ಷಗಳ ಸಂಶೋಧನೆಯಿಂದ ದೃಢಪಟ್ಟಿದೆ. ತಳಿಗಳು: ಅಭಿಲಾಷ, ಇಂಟಾನ್, ಎಂಟಿಯು 1008. ಮಳೆಯಾಶ್ರಿತ ಭತ್ತದ ಅವಧಿ 155-165 ದಿನಗಳು. ಉದ್ದನೆಯ ಮತ್ತು ದಪ್ಪ ಇದಾಗಿರುತ್ತದೆ. 160-170 ದಿನ ಉದ್ದ ಮತ್ತು ಸಣ್ಣದಾಗಿರುತ್ತದೆ. ಬಿತ್ತನೆಯ ಅವಧಿ ಆಗಸ್ಟ್ ತಿಂಗಳು, 130-135 ದಿನ. ಮಧ್ಯಮ ಮತ್ತು ಸಣ್ಣ ಗಾತ್ರದ ತಳಿಯಾಗಿರುತ್ತದೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಭತ್ತದ ಬೀಜ 25 kg ಬೇಕಾಗುವುದು. ಸಾವಯವ ಗೊಬ್ಬರಗಳು: ಯುಪಟೋರಿಯಂ ಹಸಿರೆಲೆ ಗೊಬ್ಬರ 6.4 ಟನ್ ಇಲ್ಲವೇ ಅಥವಾ 3 ಟನ್ ಕೊಟ್ಟಿಗೆ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರ ಅಥವಾ 2.5 ಟನ್ ಎರೆಹುಳು ಗೊಬ್ಬರವನ್ನು ಕೊಡಬೇಕು.
1: ಇದುವರೆಗೂ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಭಾರತಸ್ಯ ಕೂಟನೀತಿಕ ಔನ್ನತ್ಯಂ ಪ್ರಾಕಟಯನ್ ವಿದೇಶಮಂತ್ರೀ ಡಾಕ್ಟರ್ ಎಸ್ ಜೈಶಂಕರಃ ಪ್ರಾವೋಚತ್ ಯತ್ ಬ್ರಿಕ್ಸ್ ಮಂಚೆ ವೈಶ್ವಿಕ ನೇತೃಣಾಂ ಉಪಸ್ಥಿತಿಃ ಭಾರತಸ್ಯ ಪ್ರಭಾವಾತಿಶಯಂ ಅದರ್ಶಯತ್. ವಾರ್ತಾಹರಾನ್ ಸಂಬೋಧಯನ್ ಡಾಕ್ಟರ್ ಎಸ್ ಜೈಶಂಕರಃ ನ್ಯಗಾದೀತ್ ಯತ್ ಏತತ್ ಸಮ್ಮೇಳನಂ ಅತಿ ಧ್ರುವೀಕೃತೆ ಜಗತಿ ಆಯೋಜಿತಂ ಗತಂ ಯಸ್ಯ ಸಮೀಕ್ಷಣಂ ಮಹದಾವಶ್ಯಕಮಸ್ತಿ. ಭಾರತಸ್ಯ ಅಧ್ಯಕ್ಷತಾಯಾಂ ರಾಷ್ಟ್ರೀಯ ರಾಜಧಾನ್ಯಾಂ ನವದಿಲ್ಯಾಂ ವಿಗತ ಭಾನುವಾಸನೆ ನಿವೃತ್ತಸ್ಯ ಅಸ್ಯ ದಿವಸ ದ್ವಯಾತ್ಮಕ ಶಿಖರ ಸಮ್ಮೇಳನಸ್ಯ ಸಫಲ ಆಯೋಜನಾಯ ಸದಸ್ಯ ದೇಶೈಃ ಭಾರತಸ್ಯ ಕೂಟನೀತಿಕ ನೇತೃತ್ವಸ್ಯ ಅಥ ಅಬಾಧಿತ ಪ್ರಾಮಾಣ್ಯಸ್ಯ ಮುಕ್ತಕಂಠೇನ ಪ್ರಶಂಸಾ ವಿಹಿತಾ. राजस्थान राज्यस्य नगर निकाय निर्वाचनेषु भारतीय जनता दलस्य विजयानन्तरं प्रधानमन्त्री नरेन्द्र मोदी राजस्थानस्य जनतां प्रति आभारं प्राकटयत्। एकस्मिन् सामाजिकान्तर्जालीय पटले प्रधानमन्त्रिणा प्रोदीरितं यत् दलस्य एषः विजयः असत्यस्य प्रतिध्वनेः उपरि सत्यस्य विजयस्य एका अबाधिता सिद्धिः वर्तते। मोदिना प्रतिपादितं यत् राज्यस्य प्रज्ञावता जनसमूहेन पुनरेकवारं स्पष्टीकृतं यत् ते द्वियन्त्रसर्वकारस्य नेतृत्वे संचालितानाम् अभ्युदय सुशासन नीतीनां पूर्णं समर्थनं कुर्वन्ति। जाल अपराध संशये बैंक इत्येतैः अद्य प्रभृति सम्पूर्ण कोष स्थगनस्य स्थाने केवलं विवादित धनांशस्य एव स्थगनं विधास्यते। सहस्र रूप्यकाणां अथवा तदधिकस्य संदिग्ध व्यवहाराणां प्रकरणे कृत्रिम बुद्धि माध्यमेन निरीक्षणं भविष्यति। एषः नियमः 27th-2000 अप्रैल मासस्य प्रथम दिनांकात् प्रभावी भविष्यति। परीक्षा पारदर्शितां रक्षितुं झारखंड सीआईडी आरक्षिभिः द्वौ अभियुक्तौ निगृहीतौ। सीआईडी विभागेन प्रतिपादितं यत् धनं गृहीत्वा परीक्षा सफलतायाः मिथ्या प्रतिश्रुतिं यच्छन् संजीत कुमारः निगडितः। अपरञ्च जेएसएससी सीजीएल परीक्षा प्रकरणे पश्चिम बंगालात् अभियुक्तः दिलीप पासवानः न्यायिक अभिरक्षायां प्रेषितः। भारतस्य मुख्य न्यायाधीशेन सूर्यकान्तेन न्यायाधीशानां विरुद्धं परिवादानां निवारणाय सर्वोच्च न्यायालयेन उच्च न्यायालयैश्च विकसिता व्यवस्था सुदृढा अतीव प्रत्युत्तरशीला समयोचिता च वर्णिता। अनेनैव तेन न्यायपालिकायां निरन्तर परिष्कारस्य अधिक पारदर्शकतायाश्च आवश्यकतायां बलं प्रदत्तम्। ह्यः नवदिल्ल्यां प्रत्यक्ष न्याय प्रदानं न्यायव्यवस्थायाः स्तम्भरूपेण पारदर्शिता जनविश्वासश्च इति विषयमाधृत्य आयोजिते 6th राम जेठमलानी स्मृति व्याख्याने मुख्य भाषणं कुर्वन् मुख्य न्यायाधीशः अवोचत् यत् परिष्कारः एव शाश्वत नियमो भवेत्। समुद्र सुरक्षां प्रति संशयमुत्पादयन् अमेरिका ईरान देशयोः प्रत्यग्रह विवादः समुद्भूतः। ईरानीय सैन्यदलेन आख्यातं यत् तैलपोतः सुरक्षा सीमाम् अतिक्रम्य जलसुरंगेन विस्फुटः। परम् अमेरिका देशस्य मध्य कमाण्ड विभागेन अस्य खण्डनं कुर्वता प्रतिपादितं यत् ईरानीय ड्रोन इत्यनेन एव अस्य पोतस्य उपरि आक्रमणं विहितम्। नेपालस्य विद्युत् संकटम् अपाकर्तुं भारत सर्वकारः अग्रे आगतः। भारतेन दिसम्बर मासस्य 31 दिनांकं यावत् प्रतिदिनं विद्युत् निर्यातम् अन्वामोदी। नेपाले आप्लावेन जलविद्युत् परियोजनाः विनष्टाः सञ्जाताः। प्रकृतिकोपस्य संकेतं ददत् भारतीय ऋतुविज्ञान विभागः प्रत्यपादयत् यत् अद्य दिल्ली हरियाणा असम प्रभृति राज्येषु अतिवृष्टिः भविष्यति। विभागेन अनेन प्रतिपादितं यत् दक्षिण भारते अपि अतिवृष्टिः भविष्यति। इति वार्ताः।
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:05.
3: ನಾನು ನಿಮ್ಮ ಆಕಾಶವಾಣಿ
4: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
3: ನಂಗೀಗ 90ರ ಸಂಭ್ರಮ.
4: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
3: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
4: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
3: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
5: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
3: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು. ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ತಾಲೂಕು ಕಪ್ಪಗಲ್ಲು, ಜಾಲಿಬೆಂಚು, ಎತ್ತಿನ ಬುದಿಹಾಳ್ ಹಾಗೂ ಇಬ್ರಾಹಿಂಪುರ ಗ್ರಾಮಗಳ ರೈತರು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಪಂಪ್ಸೆಟ್ ಅಳವಡಿಸಿಕೊಂಡು ಲಭ್ಯ ನೀರು ಬಳಸಿ ಭತ್ತ

0: ಮೆಣಸಿನಕಾಯಿ, ಶೇಂಗಾ, ಅಂಜೂರ, ಮೆಕ್ಕೆಜೋಳ ಹಾಗೂ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಯೋಜನೆಯಡಿ 3 ಅಶ್ವಶಕ್ತಿಯಿಂದ 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಸೌರ ಪಂಪ್ಸೆಟ್ಗಳಿಗೆ ಧನಸಹಾಯ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 30, ರಾಜ್ಯ ಸರ್ಕಾರ ಶೇಕಡ 50ರಷ್ಟು ಧನಸಹಾಯ ನೀಡುತ್ತಿದ್ದು, ರೈತರು ಕೇವಲ ಶೇಕಡ 20ರಷ್ಟು ವಂತಿಗೆ ಪಾವತಿಸಬೇಕಾಗುತ್ತದೆ. ಬಳ್ಳಾರಿ ತಾಲೂಕು ವ್ಯಾಪ್ತಿಯ 112 ಜನ ರೈತರು ಸೌರ ಪಂಪ್ಸೆಟ್ಗೆ ಅರ್ಜಿ ಸಲ್ಲಿಸಿದ್ದು, 25 ಜನ ರೈತರು ವಂತಿಗೆ ಪಾವತಿಸಿದ್ದಾರೆ. ಈಗಾಗಲೇ 22 ಜನ ರೈತರು ಯಶಸ್ವಿಯಾಗಿ ಕುಸುಮ್ ಬಿ ಯೋಜನೆ ಸೌಲಭ್ಯ ಪಡೆದಿದ್ದಾರೆ ಎಂದು ಬಳ್ಳಾರಿ ಜೆಸ್ಕಾಂ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಬಾಬು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ತಾವು ಪ್ರಬಲವಾಗಿ ಪ್ರತಿಪಾದಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಹಾಗೂ ರೈತರ ಸಂಕಷ್ಟದ ಕುರಿತು ತಾವು ಗಮನ ಸೆಳೆದಿದ್ದಾಗಿ ನುಡಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ, ಕೆರೆ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿ ಕೈಗೊಳ್ಳಲಾಗಿದೆ. 9 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಎಂದರು. ಬಾವಡಿ ಕಾಮಗಾರಿ ಹಿನ್ನೆಲೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಲಾಗಿದ್ದು, ವಾರ್ಷಿಕ 350 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಾರಿಗೆ ಖಾತೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಯವರು ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ರಾಜ್ಯ ಬೊಕ್ಕಸದಿಂದ ಭರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ಶೀಘ್ರ 100 ಬಸ್ಗಳು ಮಂಜೂರಾಗಲಿವೆ ಎಂದು ಸಚಿವರು ಹೇಳಿದರು. ಬೀದರ್ ಜಿಲ್ಲೆ ಔರಾದ್, ಬಸವಕಲ್ಯಾಣ, ಭಾಲ್ಕಿ ಸೇರಿದಂತೆ 5 ತಾಲೂಕುಗಳಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಶಾಲೆಗಳ ಕೊಠಡಿಗಳನ್ನು ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪಟ್ಟಿ ಆಧರಿಸಿ ಜಿಲ್ಲೆಯ 434 ಶಾಲೆಗಳ 1311 ಶಿಥಿಲ ಕೊಠಡಿಗಳನ್ನು ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ 1861ರಲ್ಲಿ ಸರ್ ಎಂ ವಿಶ್ವೇಶ್ವರಾಯ ಜನಿಸಿದರು. ಸರ್ ಎಂ ವಿಶ್ವೇಶ್ವರಾಯ ಅವರ ಅಭಿಯಾಂತ್ರಿಕ ಸಾಧನೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಧಾರವಾಡದ ಡಾ ಬಸವರಾಜ್ ಅಕ್ಕಿ.
1: ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಹಾಗೂ 1912ರಿಂದ 1918ರವರೆಗೆ ದಿವಾನರಾಗಿ ಅಪಾರ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಸ್ಥಾಪನೆ, ಶ್ರೀಗಂಧ ಎಣ್ಣೆ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆಗಳು, ಭದ್ರಾವತಿಯ ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹತ್ವದ ಸಂಸ್ಥೆಗಳು ಸ್ಥಾಪನೆಯಾದವು. ಕೈಗಾರಿಕೆ, ಶಿಕ್ಷಣ, ನೀರಾವರಿ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಭಾರತ ಸರ್ಕಾರವು 1955ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವ ಹಕ್ಕು ಆದ್ಯತೆ ಗಮನಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಶೇಷ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿಹಳ್ಳಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದ ಸಹಶಿಕ್ಷಕಿ ಕೆಬಿ ರೇಖಾ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಬಳಸಿ ಗಮನ ಸೆಳೆದಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಪ್ರಯೋಗದ ಕುರಿತು ಮಾಹಿತಿ ನೀಡಿದ್ದಾರೆ.
1: ಎಐ ಸುಲಭವಾಗಿ ಕಥೆಯ ರೂಪದ ವಿಡಿಯೋ ಮೂಲಕ ತಿಳಿಸಿಕೊಡುವುದರಿಂದ ಮಕ್ಕಳು ವಿಜ್ಞಾನದ ಕ್ಲಿಷ್ಟ ಪರಿಕಲ್ಪನೆಗಳನ್ನು ಸವಿಯುವರು. ಕಲಿಕೆ ಕಷ್ಟಕರವಾಗಿರದೆ ಇಷ್ಟವಾಗುವುದು. ಎಐ ಮತ್ತು ತಂತ್ರಜ್ಞಾನ ನಮಗೆ ಸಹಾಯ ಮಾಡುವುದರಿಂದ ನನ್ನ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ ಎಐ ತಂತ್ರಜ್ಞಾನಾಧಾರಿತ ಪ್ರಯೋಗಾಧಾರಿತ ಚಟುವಟಿಕೆಯಾಧಾರಿತ ಬೋಧನೆಯನ್ನ ಮಾಡುತ್ತಿರುವೆ. ನಮ್ಮ ಹಳ್ಳಿಯ ಮಕ್ಕಳು ಪ್ರೊಜೆಕ್ಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಸಲು ಬಹಳ ಉತ್ಸುಕತೆ ತೋರಿಸುತ್ತಿದ್ದಾರೆ. ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ.
0: ಮಣ್ಣು, ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಜೋಡೆತ್ತು ಅವಲಂಬಿತ ರೈತರನ್ನು ದೇವರು ಮೆಚ್ಚುವ ನೇಗಿಲ ಯೋಗಿಗಳು ಎಂದು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಪಿಯು ನಂದಿಹಾಳ ಗ್ರಾಮದಲ್ಲಿ ಜರುಗಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ಅಂಗವಾಗಿ ಗ್ರಾಮದ ಜೋಡೆತ್ತಿನ ಕೃಷಿಕರಿಗೆ ಅಭಿನಂದನಾ ಪತ್ರ ನೀಡಿ ಸಾಂಪ್ರದಾಯಿಕ ಕೃಷಿ ಪದ್ದತಿಯ ಮಹತ್ವ ಸಾರಲಾಯಿತು. ರಾಜ್ಯದಲ್ಲಿ ನಂದಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾನೂನು ಜಾರಿಗೆ ಆಗ್ರಹಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಮನಗೂಳಿ ತಿಳಿಸಿದರು. ಬೀದರ್ ಜಿಲ್ಲೆ ಭಾಲ್ಕಿಯ ಸಿದ್ದಾರ್ಥ ನಗರದಲ್ಲಿ 1,18,00,000 ರೂಪಾಯಿ ಅನುದಾನದಲ್ಲಿ ನೂತನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಅವರ ವಾಸಸ್ಥಳದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಬಿಳಿಗಿರಿ ರಂಗನಾಥ ದೇವಾಲಯ ವ್ಯಾಪ್ತಿಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಚಾಮರಾಜನಗರ ತಾಲೂಕು ಬಡಗಲಪುರ ಗ್ರಾಮದ 65 ವರ್ಷದ ಬಸವಣ್ಣ ಎಂಬುವರು ಹಸುಗಳಿಗೆ ಹುಲ್ಲು ತರಲು ಕಾಡಿಗೆ ಹೋದಾಗ ಹುಲಿ ದಾಳಿಯಿಂದ ಮೃತಪಟ್ಟ ಘಟನೆ ನಡೆದಿದೆ. ಕಾಡಾನೆ ದಾಳಿಗೆ ಗುಂಡ್ಲುಪೇಟೆ ತಾಲೂಕು ಕೋಟೆಕೆರೆ ಗ್ರಾಮದ ಜನ್ನೂರು ನಾಯಕ್ ಎಂಬ ಕೃಷಿಕ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂಭ್ರಮದ ಹಿನ್ನೆಲೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಯಿಲ್ ಭಾಗ್ಲಾ ತಿಳಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ಮೂರ್ತಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ, ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು. ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:15:45. ಇದೀಗ ಜೆಎಸ್ ಶ್ರುತಿ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಯಾವ ಮಲ್ಲಿಗೆ ಕಂಪು ಸಂಜೆಗಾಳಿಯ ತಂಪು. ರಚನೆ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್.

0: ಇದುವರೆಗೂ ಜೆಎಸ್ ಶ್ರುತಿ ಅವರು ಹಾಡಿದ್ದಂತಹ ಭಾವಗೀತೆಗಳು ಮೂಡಿಬಂದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30:35. ಇದೀಗ ಕೆಲವು ಪ್ರಕಟಣೆಗಳು.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ

0: ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರುವೆನು.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ
3: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಹಾಗೂ ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವ 2,000 ರೂಪಾಯಿಗಳವರೆಗಿನ ವಹಿವಾಟುಗಳ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಈ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ

0: ಹಣ ರವಾನಿಸುವ ಅಥವಾ ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಬ್ಯಾಂಕುಗಳು ಅಥವಾ ವ್ಯವಸ್ಥೆ ಪೂರೈಕೆದಾರರು ನೇರ ಅಥವಾ ಪರೋಕ್ಷ ಶುಲ್ಕಗಳನ್ನು ವಿಧಿಸುವುದನ್ನು ನಿಷೇಧಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಹಣಕಾಸು ಸಚಿವಾಲಯವು ಪಾವತಿ ಮತ್ತು ಇತ್ಯರ್ಥ ಸೇವೆಗಳ ವ್ಯವಸ್ಥೆಗಳ ಕಾಯ್ದೆಯಡಿ ಈ ನೂತನ ಬದಲಾವಣೆಯನ್ನು ತಂದಿದ್ದು, 2,000 ರೂಪಾಯಿಗಳವರೆಗಿನ ಯುಪಿಐ ಮತ್ತು ರೂಪಾಯಿ ವಹಿವಾಟುಗಳನ್ನು ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳು ಎಂದು ವರ್ಗೀಕರಿಸಿದೆ. ವೈಯಕ್ತಿಕ ಪಾವತಿಗಳು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದ್ದು, ವರ್ತಕರ ಮೇಲೆಯೂ ಯಾವುದೇ ಸಮಗ್ರ ಎಂಡಿಆರ್ ಶುಲ್ಕ ಇರುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಇದೇ 17ರಂದು ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಬೃಹತ್ ಸಮ್ಮೇಳನದಲ್ಲಿ 600 ಹೆಚ್ಚು ಪ್ರದರ್ಶಕರು, 300 ಅಂತಾರಾಷ್ಟೀಯ ಸಂಸ್ಥೆಗಳು ಹಾಗೂ 40 ಹೆಚ್ಚು ದೇಶಗಳ ನಿಯೋಗಗಳು ಭಾಗಿಯಾಗಲಿವೆ. 6 ಅಂತಾರಾಷ್ಟೀಯ ಮಂಟಪಗಳು, 12 ರಾಜ್ಯ ಸರ್ಕಾರಗಳ ಮಂಟಪ ಮತ್ತು ನವೋದ್ಯಮಿಗಳಿಗಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಅನ್ನು ಪ್ರದರ್ಶನದಲ್ಲಿ ಸಜ್ಜುಗೊಳಿಸಲಾಗಿದೆ. ಭಾರತೀಯ ಸೆಮಿಕಂಡಕ್ಟರ್ ಮಿಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸೆಮಿ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಈ ಕಾರ್ಯಕ್ರಮವು ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದ ಪ್ರಮುಖ ವೇದಿಕೆಯಾಗಿದೆ. ನಾವೀನ್ಯತೆ, ಉತ್ಪಾದನೆ, ಹೂಡಿಕೆ ಮತ್ತು ಪೂರೈಕೆ ಸರಪಳಿಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನೂತನ ಒಪ್ಪಂದ ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕೆ ಈ ಸಮಾವೇಶವು ಹಾದಿ ಕಲ್ಪಿಸಲಿದೆ. ನ್ಯಾಯಾಧೀಶರ ವಿರುದ್ಧದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಹೊಂದಿರುವಂತಹ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಂತರ ಸುಧಾರಣೆ ಹಾಗೂ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ನ್ಯಾಯಾಂಗದ ಕಾರ್ಯನಿರ್ವಹಣೆಯ ಮೇಲಿನ ನ್ಯಾಯಸಮ್ಮತ ಹಾಗೂ ರಚನಾತ್ಮಕ ವಿಮರ್ಶೆಯು ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಎಂದ ಅವರು, ಸುಪ್ರೀಂಕೋರ್ಟ್ ಎಂದಿಗೂ ವಿಮರ್ಶೆಗೆ ವಿಮುಖವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯಗಳು ಪರಿಶೀಲನೆ ಮತ್ತು ವಿಮರ್ಶೆಗೆ ಮುಕ್ತವಾಗಿದ್ದಾಗ ಮಾತ್ರ ಸಾರ್ವಜನಿಕರ ವಿಶ್ವಾಸ ಗಳಿಸಲು ಸಾಧ್ಯ. ಪ್ರಕರಣದಲ್ಲಿ ಸೋತ ವ್ಯಕ್ತಿಯೂ ಸಹ ನ್ಯಾಯಾಂಗ ಪ್ರಕ್ರಿಯೆಯ ನಿಷ್ಪಕ್ಷಪಾತವಾಗಿದ್ದು, ಇದನ್ನು ನಂಬಿದಾಗ ಮಾತ್ರ ನೈಜ ಸಾರ್ವಜನಿಕ ವಿಶ್ವಾಸ ಸ್ಥಾಪನೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಸ್ಥಾನದ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭರ್ಜರಿ ಜಯ ಸಾಧನೆ ಮಾಡಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪಕ್ಷದ ಈ ಐತಿಹಾಸಿಕ ಗೆಲುವು ಸುಳ್ಳಿನ ಅಬ್ಬರದ ವಿರುದ್ಧ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿ ನೀತಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂಬುದನ್ನು ರಾಜಸ್ಥಾನದ ಜನತೆ ಈ ಜನಾದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಈ ಗೆಲುವು ರಾಜ್ಯವನ್ನು ಪ್ರಗತಿಯ ನೂತನ ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಸಮೃದ್ಧಿ ತರುವ ಸರ್ಕಾರದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆಯಲಿವೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಈ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ಜಂಟಿಯಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸುಮಾರು 65 ದೇಶಗಳ 2,000 ಅಧಿಕ ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಂಶೋಧಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವದೆಹಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಧ್ರುವೀಕರಣಗೊಂಡ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಶಾಂತಿ, ಭದ್ರತೆ ಮತ್ತು ಸ್ಥಿರತೆ ಕುರಿತ ಒಮ್ಮತ ಮೂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 11 ಸದಸ್ಯ ರಾಷ್ಟಗಳು, 10 ಪಾಲುದಾರ

ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು 3 ದಿನಗಳ ಭೇಟಿಗಾಗಿ ಭೂತಾನ್ಗೆ ತೆರಳಿದ್ದಾರೆ. ಇಂದು ನಡೆಯಲಿರುವಂತಹ ಭೂತಾನ್ ರಾಷ್ಟೀಯ ಮತದಾರರ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಭೂತಾನ್ ರಾಜರನ್ನು ಭೇಟಿಯಾಗಲಿದ್ದು ಪ್ರಧಾನಮಂತ್ರಿಯವರನ್ನೂ ಕೂಡ ಅವರು ಭೇಟಿ ಮಾಡಲಿದ್ದಾರೆ. ನೇಪಾಳ ವಿದ್ಯುತ್ ಪ್ರಾಧಿಕಾರಕ್ಕೆ ಈ ವರ್ಷದ December 31 ಪ್ರತಿದಿನ 18 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಮುಜಾಫರಾಪುರ ಢಾಲ್ಕೆಬರ್ ಮಾರ್ಗದ ಮೂಲಕ ಗರಿಷ್ಠ 600 ಮೆಗಾವ್ಯಾಟ್ ಮತ್ತು ಟಕನ್ಪುರ ಮಹೇಂದ್ರನಗರ ಮಾರ್ಗದ ಮೂಲಕ 54 ಮೆಗಾವ್ಯಾಟ್ವರೆಗೆ ವಿದ್ಯುತ್ ವಿತರಿಸಲು ಅನುಮತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದ ನೇಪಾಳದ ಜಲವಿದ್ಯುತ್ ಮೂಲಸೌಕರ್ಯಕ್ಕೆ ವ್ಯಾಪಕ ಹಾನಿಯಾಗಿದ್ದು ದೇಶೀಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕುಸಿದಿದೆ. ಇದರಿಂದ ನೇಪಾಳದಲ್ಲಿ ಹೆಚ್ಚುವರಿ ವಿದ್ಯುತ್ ಅಗತ್ಯ ಉಂಟಾಗಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ಸಂಚಾರ ನಡೆಸುವವರಿಗೆ ತ್ವರಿತ ಮತ್ತು ಉತ್ತಮ ನೆರವು ಒದಗಿಸುವ ಉದ್ದೇಶದಿಂದ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ತನ್ನ 1033 ರಾಷ್ಟೀಯ ಹೆದ್ದಾರಿ ಸಹಾಯವಾಣಿಯನ್ನು ಸುಧಾರಿತ ತಂತ್ರಜ್ಞಾನಗಳ ಜೊತೆಗೆ ಉನ್ನತೀಕರಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಉನ್ನತೀಕರಿಸಲಾದಂತಹ 1033 ಸಹಾಯವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಕರೆ ಮಾಡುವವರ ಸ್ಥಳವನ್ನು ನಿಖರವಾಗಿ ಗುರುತಿಸುವುದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಕರೆಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಅಗತ್ಯ ನೆರವನ್ನು ತ್ವರಿತವಾಗಿ ಸ್ಥಳಕ್ಕೆ ರವಾನಿಸಲು ಸಾಧ್ಯವಾಗಲಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಪೆಟ್ಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ಇದೇ 19 ನಡೆಯಲಿರುವ ಈ ಕೂಟದಲ್ಲಿ ಭಾರತೀಯ ತಂಡವು ಪುರುಷ ಮತ್ತು ಮಹಿಳಾ ವಿಭಾಗಗಳ ಟ್ರ್ಯಾಪ್, ಸ್ಕೀಟ್ ಮತ್ತು ಮಿಶ್ರ ಟ್ರ್ಯಾಪ್ ಸೇರಿದಂತೆ ಒಟ್ಟು 5 ಪದಕ ವಿಭಾಗಗಳಲ್ಲಿ ಕಣಕ್ಕೆ ಇಳಿಯಲಿದೆ. ಪ್ರಮುಖ ಪದಕ ನಿರೀಕ್ಷೆಯಾಗಿರುವಂತಹ ಸಬೀರಾ ಹ್ಯಾರಿಸ್ ಜೊತೆಗೆ ಜಹೀರ್ ಖಾನ್ ಮತ್ತು ಆದ್ಯಾ ಕಾತ್ಯಾಲ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 30 ದೇಶಗಳ ಒಟ್ಟು 218 ಶೂಟರ್ಗಳು ಭಾಗಿಯಾಗುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಕೈರೋದಲ್ಲಿ ನಡೆದಂತಹ ಜೂನಿಯರ್ ವಿಶ್ವಕಪ್ನಲ್ಲಿ 5 ಚಿನ್ನ ಸೇರಿದಂತೆ 16 ಪದಕಗಳನ್ನು ಗೆದ್ದಿದ್ದಂತಹ ಭಾರತೀಯ ಶೂಟರ್ಗಳು ಈ ಬಾರಿಯೂ ಅತ್ಯುತ್ತಮ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2ನೇ T20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17 ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತ. ಮುಂದಿನ ವಾರ್ತಾ ಪ್ರಸಾರ 12:00.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7:45. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ರಾಯರು ಬಂದರು ಮಾವನ ಮನೆಗೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ರಾಜ್ಕೋಟಿಯವರ ಸಂಗೀತ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಮಾಲ್ಗುಡಿ ಶುಭ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಾಮ್ರಾಟ್ ಚಿತ್ರದ ಗೀತೆ. ಈ ಗೀತೆಯ ಪದ ಜೋಡಣೆ ಮತ್ತು ಸ್ವರ ಜೋಡಣೆ ಹಂಸಲೇಖ ಅವರಿಂದ.

ಇದೀಗ ಕೇಳಿ ಆಚಾರ್ ಅಂಡ್ ಕಂಪನಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಂಜಿ ದೀಪಿಕಾ ಕುಮಾರ್, ಬಿಂದು ಮಾಲಿನಿ ಮತ್ತು ಪ್ರೀತಿ ಭಾರದ್ವಾಜ್.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಜಾಲಿ ಡೇಸ್ ಚಿತ್ರಕ್ಕಾಗಿ ಕೃಷ್ಣ, ಸಿದ್ಧಾರ್ಥ್, ಶಶಿ, ಚೈತನ್ಯ, ಕ್ರಾಂತಿ ಹಾಗೂ ಆದಿತ್ಯ ಹಾಡಿರುವ ಗೀತೆ. ಕವಿರಾಜ್ ಅವರ ಗೀತರಚನೆ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತ ನಿರ್ದೇಶನ.

ಕಾರ್ತಿಕ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಜಾಲಿ ಡೇಸ್ ಚಿತ್ರದ ಗೀತೆ. ಕವಿರಾಜವರ ಗೀತ ರಚನೆ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತ.

ವಾಸಂತಿ ನಲಿದಾಗ ಚಿತ್ರದ ಗೀತೆ ಹಾಡಿದ್ದಾರೆ ದಾಮೋದರ್ ನಾಯಕ್, ಗಿರೀಶ್ ರಾಮಾಂಜನೀಯ, ಚಂದ್ರಪ್ರಭಾ ಮತ್ತು ಜ್ಞಾನರಾಜ್. ಈ ಗೀತೆಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಶ್ರೀಗುರು.

0: ಹೆಸರು ಕಾಪಿ ಮಾಡ್ತೀಯ, ಓಕೆ ರೋಲ್ ನಂಬರ್ ಕಾಪಿ ಮಾಡ್ತೀಯ ಅಲ್ಲಯ್ಯ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:50.
2: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಸ್ಯ ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ವನಜಂತುಗಳ ಸಸ್ಯ ಮೂಲಿಕಾಹಾರದಿಂ ಗುಣವನರಿತವರಾದಿ ವೈದ್ಯರೌಷಧದೋಳ್. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೊ ಮಂಕುತಿಮ್ಮ. ಒಣತರ್ಕಗಳಿನೇನು ಜೀವನದ ವಿವಿಧ ರಸದನುಭವದಿ ತತ್ವಬೆಲೊ ಮಂಕುತಿಮ್ಮ.

ವನಜಂತುಗಳ ಸಸ್ಯ ಮೂಲಿಕಾ ಹಾರದಿಂ ಗುಣವನರಿತವರ ಆದಿವೈದ್ಯರ ಔಷಧದೋಳ್. ಆದಿವೈದ್ಯರಿದ್ದರಲ್ಲ ನಮ್ಮಲ್ಲಿ, ಹಳೆ ಕಾಲದ ವೈದ್ಯರು ಏನು ಮಾಡ್ತಾ ಇದ್ರು, ಕಾಡಿನಿಂದ ಕಾಡಿಗೆ ಹೋಗ್ತಿದ್ರು, ಹೋಗಿ ಆ ಬೇರುಗಳನ್ನು ಎಲೆಗಳನ್ನು ಏನೇನೋ ಕಾಂಡಗಳನ್ನು ತಂದು ಕತ್ತರಿಸಿ ಒಂದು ಔಷಧಿ ಮಾಡಿದರು. ಅದು ಮಾಡಿದ್ದು ಹೇಗೆ, ಎಷ್ಟು ವರ್ಷಗಳ ಅನುಭವವೋ, ವನಗಳಲ್ಲಿರುವಂಥ ಸಸ್ಯ ಮೂಲಿಕ ಎಲ್ಲ ತಂದು ತಂದು ತಂದು ಆ ಗುಣಗಳನ್ನು ಅರ್ಥ ಮಾಡಿಕೊಂಡು ಔಷಧಿ ಮಾಡಿದರು ವೈದ್ಯರು, ಆದಿ ವೈದ್ಯರು. ಅದೇ ರೀತಿ ಒಣತರ್ಕಗಳಿನೇನು, ಬರೀ ತರ್ಕ ಮಾಡ್ಕೊಂಡು ಕೂತ್ರೆ ಏನಪ್ಪ ನಿನ್ನ ಜೀವನಕ್ಕೆ ನಿಜವಾಗ್ಲೂ ಆಗಬೇಕಾದದ್ದು ಹೇಗೆ ಗೊತ್ತಾ? ಹೇಗೆ ಆ ವೈದ್ಯರು ಕಾಡು ಕಾಡುಗಳಿಂದ ಬೇರು ಎಲೆ ಕಾಂಡಗಳಿಂದ ಔಷಧಿಯನ್ನು ಕಂಡುಹಿಡಿದ್ರೋ, ಹಾಗೆ ಜೀವನದ ವಿವಿಧ ರಸದ ಅನುಭವದಿ ತತ್ವವೇ ಮಂಕುತಿಮ್ಮ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಆಗುವಂಥ ಹೊಸ ಹೊಸ ರಸಗಳು ಬರ್ತವೆ. ಎಷ್ಟು, ಒಂದು ದಿವಸಕ್ಕೆ ಸಾವಿರಾರು ರಸಗಳು ಕಣ್ಣು ಮುಂದೆ ಕಾಣಿಸ್ತಾವಲ್ಲ, ಆ ರಸಗಳ ಅನುಭವ ಇದೆಯಲ್ಲ, ಅದೇ ತತ್ವಪ್ಪ. ತತ್ವ ಅನ್ನುವಂಥದ್ದು ಬೇರೆ ಇಲ್ಲ. ಅವರು ಹೇಗೆ ಔಷಧಿಯನ್ನು ಕಂಡುಹಿಡಿದ್ರೋ, ಹಾಗೆ ರಸದಲ್ಲಿ ನಮ್ಮ ಜೀವನಕ್ಕೆ ಪೂರಕವಾದ ಪ್ರೇರಕವಾದ ರಸವನ್ನು ನಾವು ನಮ್ಮ ಅನುಭವದಿಂದ ಗ್ರಹಿಸಬೇಕು ಅಂತ ಹೇಳ್ತಾರೆ.

ಪರೀಕ್ಷೆಗಳುಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಕಡಿದೊಡೆ ಪರೀಕ್ಷೆಗಳುಳಿವುವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ. ಬಿಡುವಂ ಈ ಬಾಳ್ ಅದೇಕೆಂಬ ಚರ್ಚೆಯ ನಾವು, ದುಡಿವಂ ಅದು ಪೆಂಪುಗೊಳೆ ಮಂಕುತಿಮ್ಮ.

ಇನ್ನೊಂದು ಅದ್ಭುತ ಮಾತು ಹೇಳ್ತಾರೆ. ಒಂದು ದೊಡ್ಡ ಮರ, ಆ ಮರ ಪರೀಕ್ಷೆ ಮಾಡಬೇಕು ಅಂತ ಕತ್ತರಿಸಿದರೆ ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು. ಎಷ್ಟು ತೂಕದ ಮಾತು! ಕತ್ತರಿಸ್ಬಿಟ್ರೆ ಮರ ಕತ್ತು ಬೀಳ್ತದೆ, ಉಳಿದದ್ದೇನು? ಆ ನಾರುಗಳಿರ್ತವೆ, ಸತ್ತ ನಾರುಗಳು. ಎದಕ್ಕೆ ಉಳಿತಾವೆ? ಪರೀಕ್ಷೆ ಮಾತ್ರ ಮಾಡ್ಬೋದು, ನಾರು ಎಂಥದ್ದು ಬೇರೆ ಎಂಥದ್ದು ಅಂತ ಹುಡುಕ್ಬೋದು. ಕಡಿದೊಡೆ ಪರೀಕ್ಷೆಗೊಳಿಯುವವು ಸತ್ತ ನಾರುಗಳು, ಕಡಿಯದಿರೇ ಕತ್ತರಿಸದೆ ಹೋದರೆ ಮರದಿ ಪರಿಯುವುದು ಜೀವರಸ. ಅದೇ ಜೀವರಸ, ದೊಡ್ಡ ವೃಕ್ಷವನ್ನು ಮಾಡಿದಂಥದ್ದು ಜೀವರಸ, ಇದರ ಮೂಲಕನೇ ಹೋಗ್ತಾ ಇತ್ತು ಮೇಲೆ, ಕತ್ತರಿಸಿದರೆ ಸತ್ತ ನಾರಾಗಿಬಿಡುತ್ತದೆ. ಅದೇ ರೀತಿ ಬಿಡುವಂ ಈ ಬಾಳದೇಕೆಂಬ ಚರ್ಚೆಯ ಕೆಲವರು ಒದ್ದಾಡಿ ಹೋಗ್ತಾರೆ. ಯಾಕೆ ಬಂದ್ವಿ ಜೀವನಕ್ಕೆ? ಜೀವನದ ಅರ್ಥ ಏನು? ಏನು ಪ್ರಯೋಜನ ಜೀವನದ್ದು ಅಂತ ಒಣ ಚರ್ಚೆ ಮಾಡಬೇಡ್ರಿ. ಚರ್ಚೆ ಬಿಡು, ಸಾಕಿನ್ನ ಬಿಡುವಂ, ಬಿಟ್ಬಿಡ ಚರ್ಚೆನ. ಈ ಬಾಳದೇಕೆಂಬ ಚರ್ಚೆ ನಾವು ದುಡಿವಂ ಅದು ಪೆಂಪುಗಳೆ ಮಂಕುತಿಮ್ಮ. ಎಂಥ ಅದ್ಭುತ! ನಾವು ಬೇಕು ಅಂತ ಬಂದವರಲ್ಲ ಜೀವನಕ್ಕೆ, ಬೇಡ ಅಂದರೆ ಹೋಗೋಕ್ಕಾಗೋಲ್ಲ, ಬಂದುಬಿಟ್ಟಿದ್ದೇವೆ. ಬಂದಮೇಲೆ ಯಾಕೆ ಜೀವನ ಅಂತ ಒದ್ದಾಡಿಕೊಂಡು ಶ್ರಮ ಮಾಡಿಕೊಂಡು ಸಮಯ ಹರಣ ಮಾಡೋದಕ್ಕಿಂತ ಬಂದಿದ್ದೇವೆ, ಈ ಜೀವನ ಸಮೃದ್ಧಿ ಮಾಡೋಣ. ಪೆಂಪುಗಳೇ ಸಮೃದ್ಧಿ ಮಾಡಬೇಕು, ಈ ಜೀವನವನ್ನು ಸಮೃದ್ಧಿ ಮಾಡೋಣ. ಬಂದುಬಿಟ್ಟಿದ್ದೇವಪ್ಪ, ಹೋಗೋದ್ರೊಳಗೆ ಜೀವನ ಸಮೃದ್ಧಿ ಮಾಡಬೇಕು ಅಂತ ಹೋರಾಡೋದಿದೆಯಲ್ಲ, ಹಗಲು ರಾತ್ರಿ ದುಡಿಬೇಕು ಸಮೃದ್ಧಿ ಮಾಡಬೇಕು ಜೀವನ, ಅದಿದೆಯಲ್ಲ,

0: ಅದು ಬಹಳ ಮುಖ್ಯ. ಬಾಳು ಯಾಕೆ ಬಂತು ಅಂತ ಚರ್ಚೆ ಮಾಡೋದಕ್ಕಿಂತ ಆ ಚರ್ಚೆ ಮಾಡೋ ಕೆಲಸ ಹೇಗೆ ಗೊತ್ತಾ, ಮರವನ್ನು ಕತ್ತರಿಸಿ ಸತ್ತ ನಾರುಗಳನ್ನು ಪರೀಕ್ಷೆ ಮಾಡಿದ ಹಾಗೆ. ಅದು ಬೇಕಿಲ್ಲ, ನಮಗೆ ಬೇಕಾಗೋದು ಆ ಜೀವರಸ ಹರಿಯುವಂಥ ರೀತಿ. ಅದಕ್ಕೆ ನಮ್ಮ ಜೀವನವನ್ನು ಸಮೃದ್ಧಿಗೋಸ್ಕರ ದುಡಿಬೇಕು ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
3: ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು.
4: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು
2: ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾ ಪೂರ್ವಕವಾಗಿಯೇ.
5: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ನೀರಿಲ್ಲದೆ ಜೀವನವನ್ನ ಊಹಿಸಲು ಅಸಾಧ್ಯ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು? ಏನಾಯ್ತು?
1: ಏನೂ ಇಲ್ಲ ಬಿಡತ್ತೆ.
0: ಪರವಾಗಿಲ್ಲ ಹೇಳೆ.
1: ಈ ಸಾರಿನೂ ಹೆಣ್ಣೆ.
0: ಅಯ್ಯ ಇಷ್ಟೇ ನೀನ್ ಅಣೆ ಬರ.
2: ಯಾಕವ ಹಂಗಂತೀಯ?
0: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
2: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರಿಗೆ ಗಂಗೆ ಅಂತ ಕರೆಯೋದು. ಅವುಗಳು ನಮಗೆ

0: ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
1: ಹೌದು.
0: ನೀ ಹೆಣ್ಣಲ್ವಾ?
1: ಹೌದು.
0: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
1: ನೀನು ಹೇಳ್ತಿದ್ರೆ ನನ್ನ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
0: ಅವ್ವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
2: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.

0: ಯಾರು ಬೆಂಕಿ ಬಿದ್ದಿದೆ?
1: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
2: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
1: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
2: ಇದು ಕೃಷಿಕನ ಬದುಕಿಗೂ ಮಾರಕ.
1: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
2: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
1: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
2: ಅಪಾರ ಸಾವು ನೋವು ತಪ್ಪಿಸಿ.
1: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
2: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
1: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡೂ ಬೆಳೆದೀತು.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಕನ್ನಡದ ಅಕ್ಷರ ಮಾಲೆ,
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ, ನೆನಪಿರಲಿ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:10:20. ಗೀತ ಪಲ್ಲವ, ಚಿತ್ರಗೀತೆಗಳು. ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಕದಂಬ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್.

ಸೋನು ನಿಗಮ್ ಅವರ ಕಂಠದಲ್ಲಿ ಕೇಳಿ ಡ್ರಾಮಾ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾಹಿತಿಯ ಮಂಥನ ಹಾಗೂ ಸುಮಧುರ ಗೀತೆಗಳೊಂದಿಗೆ ಸಾಗುತ್ತೆ ನಮ್ಮ ಈ ಗಾನಗಂಗೆ. ಹಾಗಾದ್ರೆ ನೀವು ತಯಾರಿದ್ದೀರಾ ಅಂದ್ರೆ ನಾವು ಇದೀಗ ಆರಂಭ ಮಾಡ್ತಿದ್ದೇವೆ ಜೊತೆಯಾಗಿ ನಮ್ಮ ಇಂದಿನ ಗಾನಗಂಗೆಯಲ್ಲಿ.

ಮನುಷ್ಯನ ಜೀವನ ನದಿಗಳು ಮತ್ತು ಮಳೆ ನೀರಿನ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರುತ್ತೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾದರೆ ಮಳೆಗಾಲದಲ್ಲಿ ಅದೇ ನೀರು ಹೆಚ್ಚಾಗಿ ಹರಿದು ಹೋಗುತ್ತೆ. ಹೀಗೆ ಹರಿದು ಹೋಗುವ ನೀರನ್ನು ಹಿಡಿದಿಟ್ಟುಕೊಂಡು ಅಗತ್ಯವಿದ್ದಾಗ ಬಳಸಿಕೊಳ್ಳಬಹುದಲ್ವಾ? ಈ ಒಂದು ಆಲೋಚನೆ ಮುಂದೆ ಅಣೆಕಟ್ಟು ಮತ್ತು ಜಲಾಶಯಗಳ ನಿರ್ಮಾಣಕ್ಕೆ ಕಾರಣವಾಯಿತು. ಒಮ್ಮೆ ಒಬ್ಬ ಚಿಕ್ಕ ಹುಡುಗ ತನ್ನ ತಾಯಿಯ ಜೊತೆ ಕುಳಿತು ಮಾತನಾಡ್ತಾ ತನ್ನ ಕನಸನ್ನು ತಾಯಿಯ ಬಳಿ ಹಂಚಿಕೊಂಡಂತೆ. ಅಮ್ಮ, ನಾನು ದೊಡ್ಡವನಾಗಿ ದೇಶಕ್ಕೆ ಏನಾದರೂ ಉಪಯೋಗವಾಗುವಂತಹ ಕೆಲಸವನ್ನ ಮಾಡಬೇಕು, ಅದೇ ನನ್ನ ಜೀವನದ ಅತಿ ದೊಡ್ಡ ಗುರಿ ಅಂತ ಹೇಳದ್ನಂತೆ. ಆ ತಾಯಿಗೆ ನಿಜಕ್ಕೂ ಆಶ್ಚರ್ಯದ ಜೊತೆ ಜೊತೆ ಆನಂದವೂ ಉಂಟಾಯ್ತಂತೆ. ಹಾಗಾದ್ರೆ ಯಾರ ಹುಡುಗ? ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ದಿಲ್ಲಿಯವರೇ

ಹಾಗೂ ತನ್ನ ಖ್ಯಾತಿಯನ್ನು ಪಸರಿಸಿದ ಆ ರಾಷ್ಟ್ರ ನಿರ್ಮಾತೃವಿನ ಬಗ್ಗೆ ಇಂದು ನಾವು ಮಾತನಾಡೋಣ. ಹಾಗಾದ್ರೆ ಯಾರು ಅಂತ ಯೋಚಿಸ್ತಿದ್ದೀರಾ? ಈ ಒಂದು ಗೀತೆಯ ಕಾಲಾವಕಾಶವಿರುತ್ತೆ, ಊಹೆ ಮಾಡಿ. ಈ ಗೀತೆಯ ನಂತರ ಮತ್ತೆ ಸಿಗೋಣ.

ಬಿ ಜಯಶ್ರೀ ಹಾಗೂ ವಾಸು ದೀಕ್ಷಿತ್ ಅವರ ಕಂಠದಲ್ಲಿ ತಾಕತ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕವಿರಾಜ್ ಅವರ ಗೀತೆ ರಚನೆಗೆ ಗುರು ಕಿರಣ್ ಅವರ ಸಂಗೀತ ನಿರ್ದೇಶನವಿತ್ತು.

ಹೌದು ಸ್ನೇಹಿತರೆ, ನಿಮ್ಮ ಊಹೆ ಸರಿಯಾಗಿತ್ತು. ಸುಮಾರು 165 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರದ ಸಮೀಪವಿರುವ ಮುದ್ದೇನಹಳ್ಳಿ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಮೋಕ್ಷಗುಂಡಂ ಶ್ರೀನಿವಾಸ ಶಾಸ್ತ್ರಿ ಹಾಗೂ ವೆಂಕಟಲಕ್ಷ್ಮಮ್ಮ ಎಂಬ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿನ ಹೆಸರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಅಂದರೆ ಇವರ ಪೂರ್ವಜರು ಆಂಧ್ರಪ್ರದೇಶದ ಮೋಕ್ಷಗುಂಡಂ ಎಂಬ ಸ್ಥಳದಿಂದ ವಲಸೆ ಬಂದು ಮುದ್ದೇನಹಳ್ಳಿಯಲ್ಲಿ ವಾಸವಾಗಿದ್ದ ಕಾರಣದಿಂದ ಇವರ ಹೆಸರಿನ ಜೊತೆ ಮೋಕ್ಷಗುಂಡಂ ಎಂದು ಸೇರ್ಪಡೆಯಾಗಿದೆ. ತಂದೆ ಸಂಸ್ಕೃತ ಪಂಡಿತರು, ಆದ್ದರಿಂದ ಇವರಿಗೆ ಬಾಲ್ಯದಿಂದಲೇ ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ ಎಲ್ಲವೂ ಅನುಕರಣೆಯಾಗಿ ಒಲಿದು ಬಂದಿತ್ತು. ಆದರೆ ತಂದೆಯವರ ನಿಧನದ ನಂತರ ಕುಟುಂಬದ ಆರ್ಥಿಕ ಸ್ಥಿತಿ ಅಷ್ಟೇನೂ ಸರಿಯಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ವಿಶ್ವೇಶ್ವರಯ್ಯನವರು ಶಿಕ್ಷಣವನ್ನು ಕೈಬಿಡಲಿಲ್ಲ. ತಾವೇ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಬಂದ ಹಣದಿಂದ ತಮ್ಮ ವಿದ್ಯಾಭ್ಯಾಸ ಹಾಗೂ ಮನೆ ಖರ್ಚುಗಳನ್ನು ತೂಗಿಸ್ತಿದ್ರಂತೆ. ಆ ಒಂದು ಬಾಲ್ಯದ ಜೀವನ ನೀಡಿದ ಸಂದೇಶ, ಕಷ್ಟಗಳು ನಮ್ಮ ದಾರಿಯನ್ನು ತಡೆಯೋದಿಲ್ಲ, ಗುರಿಯೆಡೆಗೆ ದೃಢ ನಿಶ್ಚಯವಿದ್ರೆ ಅವೇ ನಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತೆ ಎಂಬ ಮಾತಿಗೆ ಉತ್ತಮ ಉದಾಹರಣೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಆದ್ದರಿಂದಲೇ ಇವರು ಹುಟ್ಟಿದಂತಹ ಈ ದಿನವನ್ನು ಇಂಜಿನಿಯರ್ಸ್ ಡೇ ಅಥವಾ ಅಭಿಯಂತರರ ದಿನಾಚರಣೆ ಅಂತ ಆಚರಿಸಲಾಗುತ್ತೆ.

0: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕಷ್ಟಗಳ ಜೊತೆ ಜೊತೆಯೇ ಮುದ್ದೇನಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರಿಕೊಳ್ತಾರೆ. ಹಣದ ಅಭಾವದಿಂದ ಹಗಲಿನಲ್ಲಿ ತಮ್ಮ ವಿದ್ಯಾಭ್ಯಾಸ, ಇರುಳಿನಲ್ಲಿ ಟ್ಯೂಷನ್ ಹಾಗೂ ಇತರೆ ಕೆಲಸಗಳನ್ನು ಮಾಡ್ತಾ 1881 ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಬಿಎ ಪದವಿಯನ್ನು ಪಡೆದು ಮಹಾರಾಷ್ಟ್ರದ ಪುಣೆ ವಿಜ್ಞಾನ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರ್ಗಾಗಿ ಸೇರಿಕೊಳ್ತಾರೆ. ತಮ್ಮ ಪ್ರತಿಭೆ ಮತ್ತು ಪರಿಶ್ರಮದಿಂದ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿ ರೂಪುಗೊಳ್ತಾರೆ. ಅವರ ನಿಜವಾದ ಸಾಧನೆಯ ಪಯಣ ಅಂದಿನಿಂದ ಪ್ರಾರಂಭವಾಗುತ್ತೆ. 1884 ಫೆಬ್ರವರಿಯಲ್ಲಿ ಮುಂಬೈ ಸರ್ಕಾರ ಇವರನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೇಮಿಸುತ್ತೆ. ನಂತರದ ದಿನಗಳಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಭಾರತ ಸರ್ಕಾರದ ನೀರಾವರಿ ಆಯೋಗಕ್ಕೆ ನೇಮಕಗೊಳ್ತಾರೆ. 1901 ವಿಶ್ವೇಶ್ವರಯ್ಯ ಅವರು ಬೊಂಬೈ ಪ್ರಾಂತ್ಯದ ಒಳಚರಂಡಿ ಕಾಮಗಾರಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಈ ಅಧಿಕಾರವನ್ನು ಪಡೆದ ಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗ್ತಾರೆ. ತಮ್ಮ 24 ವರ್ಷಗಳ ಸೇವೆಯ ಅವಧಿಯಲ್ಲಿ ವಿಶ್ವೇಶ್ವರಯ್ಯನವರು 14 ವರ್ಷಗಳ ಕಾಲ ಪುಣೆಯಲ್ಲಿಯೇ ಕಾರ್ಯವನ್ನು ನಿರ್ವಹಿಸುತ್ತಾರೆ.

ರಾಜು ಅನಂತಸ್ವಾಮಿ ಹಾಗೂ ನಂದಿತಾ ಅವರ ಕಂಠದಲ್ಲಿ ಅಮೃತಧಾರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ಮನುಮೂರ್ತಿಯವರ ಸಂಗೀತ ನಿರ್ದೇಶನವಿತ್ತು.

ಸಮಯ ಆಗಿದೆ 9:51. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಅಭಿಯಂತರರ ದಿನಾಚರಣೆ ಪ್ರಯುಕ್ತ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಮಾತಾಡ್ತಿದ್ವಿ. ಸರ್ಕಾರದ ಸಾರ್ವಜನಿಕ ಕಾಮಗಾರಿಗಳ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ ಆರಂಭದಲ್ಲಿ ನೀರಾವರಿ ಮತ್ತು ನೀರು ಸರಬರಾಜು ಯೋಜನೆಗಳಲ್ಲಿ ಪ್ರಸಿದ್ಧ ಕೊಡುಗೆಗಳನ್ನು ನೀಡಿದ್ದಾರೆ. 1912 ಮೈಸೂರು ಸಂಸ್ಥಾನದ ದಿವಾನರಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀಡಿದ ಕೊಡುಗೆ ಅನನ್ಯ. ಶಿಕ್ಷಣ, ಕೈಗಾರಿಕೆ, ಕೃಷಿ, ನೀರಾವರಿ, ವಿದ್ಯುತ್ ಉತ್ಪಾದನೆಗಳ ಅಭಿವೃದ್ಧಿಯಲ್ಲಿ ಪವಾಡ ಸದೃಶ ಸಾಧನೆಗಳನ್ನು ಮಾಡಿ ಲಕ್ಷಾಂತರ ರೈತರ ಪಾಲಿಗೆ ಆಶಾಕಿರಣವಾದ ಕೃಷ್ಣರಾಜ ಜಲಾಶಯವನ್ನು ಕೇವಲ 3 ವರ್ಷಗಳ ಅವಧಿಯಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಿದ ಹಿರಿಮೆ ಇವರಿಗೆ ಸಲ್ಲುತ್ತೆ. ವಿಶ್ವೇಶ್ವರಯ್ಯನವರ ಅಗಾಧ ಪರಿಶ್ರಮ, ದೂರದೃಷ್ಟಿ, ಸಮಾಜಮುಖಿ ಯೋಜನೆಗಳಿಂದ ಆಧುನಿಕ ಮೈಸೂರಿನ ನಿರ್ಮಾಣಕ್ಕೆ ಕಾರಣೀಭೂತರಾಗ್ತಾರೆ. ಒಬ್ಬ ಇಂಜಿನಿಯರ್ ಕೇವಲ ಕಟ್ಟಡಗಳನ್ನು ಮಾತ್ರ ನಿರ್ಮಿಸೋದಿಲ್ಲ, 100 ವರ್ಷಗಳ ಭವಿಷ್ಯದ ಯೋಜನೆಗಳನ್ನು ನಿರ್ಮಿಸ್ತಾನೆ ಎಂಬ ಮಾತಿಗೆ ಜೀವಂತ ಉದಾಹರಣೆ ಸರ್.

ಮೂಗೂರು ಮಲ್ಲಪ್ಪ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತನ ನಿರ್ದೇಶನವಿದ್ದಂತಹ ಜೀವನ ಚೈತ್ರ ಚಿತ್ರದ ಗೀತೆಯನ್ನ ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ.

ವಿಶ್ವೇಶ್ವರಯ್ಯನವರ ಯೋಜನೆಗಳಲ್ಲಿ ಪ್ರಮುಖವಾದವು ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಅದನ್ನು ಕೃಷಿಗೆ ಬಳಸುವುದು ಇವರ ಪ್ರಮುಖ ಚಿಂತನೆಯಾಗಿತ್ತು. ಸ್ವಯಂಚಾಲಿತ ನೀರಿನ ಗೇಟ್ಗಳ ವಿನ್ಯಾಸ ಇವರಿಗೆ ವಿಶೇಷ ಖ್ಯಾತಿಯನ್ನು ತಂದುಕೊಡ್ತು. ಮೈಸೂರು ಸಂಸ್ಥಾನದ ದಿವಾನರಾದ ನಂತರ ಶಿಕ್ಷಣ, ಕೈಗಾರಿಕೆ, ಕೃಷಿ, ಬ್ಯಾಂಕಿಂಗ್ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ಕಾವೇರಿ ನದಿಗೆ ನಿರ್ಮಿಸಲಾದ ಕೃಷ್ಣರಾಜಸಾಗರ ಅಣೆಕಟ್ಟು ನೀರಾವರಿ ಮತ್ತು ಕುಡಿಯುವ ನೀರಿನ ಲಭ್ಯತೆಗೆ ಅತಿದೊಡ್ಡ ನೆರವು ನೀಡಿತು. ಮೈಸೂರು ಸಂಸ್ಥಾನವನ್ನು ಕೈಗಾರಿಕೆಗಳಿಂದ ಬಲಪಡಿಸುವ ಉದ್ದೇಶದಿಂದ ಹಲವು ಕೈಗಾರಿಕೆಗಳ ಸ್ಥಾಪನೆಗೆ ಉತ್ತೇಜನ ನೀಡಿದರು. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮೈಸೂರು ಐರನ್ ಅಂಡ್ ಸ್ಟೀಲ್ ವರ್ಕ್ಸ್ ಹೀಗೆ ಮುಂತಾದ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ವಿಶ್ವೇಶ್ವರಯ್ಯನವರ ಪಾತ್ರ ಅತಿದೊಡ್ಡದು.

ಚೈತ್ರ ಹಾಗೂ ಎಲ್ಎನ್ ಶಾಸ್ತ್ರಿಯವರ ಕಂಠದಲ್ಲಿ ಓ ಪ್ರಿಯತಮ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಕೆ ಕಲ್ಯಾಣವರ ಗೀತ ರಚನೆಗೆ ವಲೀಶ ಸಂದೀಪ್ ಅವರ ಸಂಗೀತವಿತ್ತು.

ಕೇವಲ ನೀರಾವರಿ ಮತ್ತು ಕೈಗಾರಿಕೆಗಳಷ್ಟೇ ಅಲ್ಲ, ಮೈಸೂರು ಸಂಸ್ಥಾನದ ಆರ್ಥಿಕ ಅಭಿವೃದ್ಧಿಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕ್ನ ಸ್ಥಾಪನೆಗೂ ದಾರಿ ತೋರಿದ್ರು. ಯಾವುದೇ ದೇಶದ ಅಭಿವೃದ್ಧಿಗೆ ಶಿಕ್ಷಣವೇ ಅಡಿಪಾಯ ಎಂಬ ದೂರದೃಷ್ಟಿಯಿಂದ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಗೂ ಅಡಿಪಾಯವನ್ನು ಹಾಕ್ತಾರೆ. ಹೀಗೆ ನೀರಿನಿಂದ ಹಿಡಿದು ಕೈಗಾರಿಕೆ, ಶಿಕ್ಷಣ, ಆರ್ಥಿಕತೆಯವರೆಗೂ ಕೇವಲ ಒಂದು ಕ್ಷೇತ್ರವಲ್ಲ, ಮೈಸೂರು ಸಂಸ್ಥಾನದ ಸಮಗ್ರ ಅಭಿವೃದ್ಧಿಯ ಕನಸನ್ನ ಕಂಡು ಕಾರ್ಯರೂಪಕ್ಕೆ ತರಲು ಶ್ರಮಿಸಿದ ಮಹಾನ್ ರಾಷ್ಟ್ರ ನಿರ್ಮಾತೃಗಳು ಇವರು. ಹೀಗೆ ಒಂದು ಅಭಿವೃದ್ಧಿಶೀಲ ಸಮಾಜಕ್ಕೆ ಭದ್ರವಾದ ಅಡಿಪಾಯಕ್ಕೆ ಕಾರಣೀಭೂತರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇಷ್ಟೆಲ್ಲ ಕಾರ್ಯ ಸಾಧಕರಾಗಿದ್ರು, ಅತಿ ಸರಳತೆಯ ಸ್ವಭಾವದವರಾಗಿದ್ರು. ಪ್ರತಿನಿತ್ಯ ಶುಭ್ರವಾದ ಇಸ್ತ್ರಿ ಮಾಡಿದ ಉಡುಪನ್ನೇ ಧರಿಸ್ತಿದ್ರು. ಗಂಭೀರವಾದ ಮುಖಭಾವ, ತೀಕ್ಷ್ಣವಾದ ದೃಷ್ಟಿ, ಅಚ್ಚುಕಟ್ಟಾದ ವ್ಯಕ್ತಿತ್ವ, ಇವು ಇವರ ವಿಶೇಷತೆಗಳು. ಸಾಮಾನ್ಯ ಎತ್ತರದ ಸಪೂರ ಮೈಕಟ್ಟಿನ ವ್ಯಕ್ತಿಯಾಗಿ ಸದಾ ಶಿಸ್ತು, ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಮತ್ತು ಗಂಭೀರ ಸ್ವಭಾವವನ್ನು ಪ್ರತಿಬಿಂಬಿಸುತ್ತಿದ್ದರು. ಉದ್ದವಾದ ಮೂಗು, ಕಾಂತಿಯುತ ಕಣ್ಣುಗಳು, ತಲೆಯಲ್ಲಿ ಮೈಸೂರು ರೇಷ್ಮೆ ಪೇಟ, ಮುಖಕ್ಕೆ ಹೊಂದುವಂತಹ ಮೀಸೆ ಇವರ ವಿಶೇಷ ಗುರುತಾಗಿತ್ತು.

ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಎಷ್ಟು ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ರು ಅಂದ್ರೆ, ಒಮ್ಮೆ ಇವರು ಸರ್ಕಾರಿ ಸೇವೆಯ ಉನ್ನತ ಹುದ್ದೆಯಲ್ಲಿದ್ದಾಗ ತಮ್ಮ ಕೆಲಸದ ನಿಮಿತ್ತ ಪ್ರವಾಸಕ್ಕೆ ಹೋಗ್ಬೇಕಾಗ್ ಬಂತಂತೆ. ಆ ಪ್ರಯಾಣದ ಖರ್ಚನ್ನು ಸರ್ಕಾರವೇ ಭರಿಸ್ತಿತ್ತಂತೆ. ಒಂದು ದಿನ ಪ್ರವಾಸವನ್ನ ಮುಗಿಸಿ ಮನೆಗೆ ಹಿಂತಿರುಗಿದಾಗ ಯಾವುದೋ ಒಂದು ತಮ್ಮ ವೈಯಕ್ತಿಕ ಕೆಲಸಕ್ಕೂ ಸರ್ಕಾರಿ ವಾಹನವನ್ನ ಬಳಸಿದ್ದು ಇವರಿಗೆ ನೆನಪಾಯ್ತಂತೆ. ತಕ್ಷಣವೇ ಕಚೇರಿಯಲ್ಲಿ ಗುಮಾಸ್ತರ ಬಳಿ ಹೋಗಿ ಲೆಕ್ಕದ ಪುಸ್ತಕವನ್ನ ತೆಗೆದುಕೊಂಡು ಸರ್ಕಾರಿ ಕೆಲಸಕ್ಕೆ ಬಳಸಿದ ವೆಚ್ಚ ಮತ್ತು ವೈಯಕ್ತಿಕ ಕೆಲಸಕ್ಕೆ ಆದ ವೆಚ್ಚವನ್ನ ಪ್ರತ್ಯೇಕವಾಗಿ ಲೆಕ್ಕವನ್ನ ಬರೆಸಿದ್ರಂತೆ. ಆಗ ವೈಯಕ್ತಿಕ ಬಳಕೆಗೆ ಆಗಿದ್ದಂತಹ ಹಣವನ್ನ ಸರ್ಕಾರದ ಖಾತೆಗೆ ಹಿಂತಿರುಗಿಸಿದ್ರಂತೆ. ಆಗ ಆ ಗುಮಾಸ್ತರು ಕೇಳಿದ್ರಂತೆ, ಏನ್ ಸರ್ ಇಷ್ಟು ಸಣ್ಣ ಮೊತ್ತಕ್ಕೂ ಲೆಕ್ಕ ಕೊಡಬೇಕೇ ಅಂತ. ಆಗ ವಿಶ್ವೇಶ್ವರಯ್ಯನವರು ಶಾಂತವಾಗಿ ಉತ್ತರಿಸಿದ್ರಂತೆ, ಹಣ ಸಣ್ಣದಿರಬಹುದು, ಆದರೆ ಪ್ರಾಮಾಣಿಕತೆಯ ಮೌಲ್ಯ ಸಣ್ಣದಲ್ಲ. ಹಾಗೆ ಇವರು ತಮ್ಮ ಬಳಿ ಯಾವಾಗಲೂ ಎರಡು ಪೆನ್ನುಗಳನ್ನು ಇಟ್ಕೊಂಡಿರ್ತಿದ್ರಂತೆ. ಅಂದರೆ ಒಂದು ಸರ್ಕಾರಿ ಅಂದರೆ ಸರ್ಕಾರ ಕೆಲಸಕ್ಕೆ ರುಜು ಮಾಡಲಿಕ್ಕೆ ಅಥವಾ ಏನಾದರೂ ಬರೆಯೋದಕ್ಕೆ ಸರ್ಕಾರದ ಪೆನ್ನನ್ನೇ ಬಳಸ್ತಿದ್ರಂತೆ. ಹಾಗೆ ಇವರ ವೈಯಕ್ತಿಕ ಕಾರಣಗಳಿಗೆ ಇವರ ವೈಯಕ್ತಿಕ ಲೇಖನಿಯನ್ನು ಬಳಸ್ತಿದ್ರಂತೆ. ಯಾಕೆ ಅಂದರೆ

0: ಸರ್ಕಾರದ ಇಂಕ್ ಸಹ ನಾನು ನನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಸಬಾರದು ಎಂಬ ಪ್ರಾಮಾಣಿಕತೆ. ಅಂದರೆ ಪ್ರಾಮಾಣಿಕತೆ ಅನ್ನೋದು ಎಷ್ಟು ದೊಡ್ಡ ಸಂದರ್ಭಗಳಲ್ಲಿ ತೋರಿಸುವಂತಹ ಗುಣವಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲೂ ನಮ್ಮ ಕರ್ತವ್ಯ ನಿಷ್ಠೆಯನ್ನು ಪಾಲಿಸೋದೇ ನಿಜವಾದ ಪ್ರಾಮಾಣಿಕತೆ ಅಲ್ವಾ?
1: ನಿಜವನ್ನೇ.

ಇನ್ನು ವಿಶ್ವೇಶ್ವರಯ್ಯನವರ ಸಮಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಎಷ್ಟು ತೀಕ್ಷ್ಣ ಮಟ್ಟದಲ್ಲಿ ಇತ್ತು ಅಂದರೆ, ಒಮ್ಮೆ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಿದ್ರಂತೆ. ರೈಲು ವೇಗವಾಗಿ ಸಾಗ್ತಿದ್ದಾಗ ಹಳಿಯೊಂದರಲ್ಲಿ ದೋಷವಿರುವುದು ಇವರ ಗಮನಕ್ಕೆ ಬಂತಂತೆ. ಮುಂದೆ ಯಾವುದೋ ಒಂದು ಅಪಾಯ ಸಂಭವಿಸಬಹುದು ಎಂಬ ಒಂದು ಸೂಕ್ಷ್ಮತೆಯನ್ನು ಅರಿತಂತ ಇವರು ಒಂದು ಕ್ಷಣವೂ ಸಹ ತಡಮಾಡದೆ ರೈಲ್ವೆ ಸಿಬ್ಬಂದಿಯ ಗಮನಕ್ಕೆ ತಂದ್ರಂತೆ. ಆದರೆ ಅದು ಅವರಲ್ಲಿ ಕೆಲವು ಜನ ಒಪ್ಕೊಂಡ್ಲಿಲ್ವಂತೆ, ರೈಲನ್ನು ತಕ್ಷಣಕ್ಕೆ ನಿಲ್ಲಿಸೋದಕ್ಕಾಗಲ್ಲ ಅಂತ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ಇಲ್ಲ ಇಲ್ಲ, ನೀವು ನಿಲ್ಲಿಸಲೇಬೇಕು, ಯಾಕೆ ಮುಂದೆ ಒಂದು ದೊಡ್ಡ ಅಪಾಯವ ಕಾದಿದೆ ಅಂತ. ಆಗ ತಕ್ಷಣಕ್ಕೆ ರೈಲನ್ನು ನಿಲ್ಲಿಸಿ ರೈಲು ನಿಂತ ನಂತರ ಪರಿಶೀಲಿಸಿದಾಗ ನಿಜವಾಗಿಯೂ ಹಳಿಯಲ್ಲಿ ದೋಷವಿರುವುದು ಕಂಡುಬಂತಂತೆ. ಅಂದರೆ ಇವರ ಸಮಯೋಚಿತ ಎಚ್ಚರಿಕೆಯಿಂದ ಮುಂದೆ ಸಂಭವಿಸಬಹುದಾದಂತಹ ದೊಡ್ಡ ಅಪಾಯ ನಿಜಕ್ಕೂ ತಪ್ಪುತ್ತಲ್ವಾ? ಹಾಗೆ ತಾಂತ್ರಿಕ ಜ್ಞಾನ ಅಂದರೆ ಕೇವಲ ಪುಸ್ತಕದಲ್ಲಿರುವ ಜ್ಞಾನವಲ್ಲ, ಅಗತ್ಯ ಸಮಯದಲ್ಲಿ ಜೀವಗಳನ್ನು ರಕ್ಷಿಸಲು ಬಳಸಬೇಕಾದಂತಹ ಜ್ಞಾನ. ಏನಂತೀರಾ?

ಭಾರತವನ್ನು ಆಧುನಿಕ ಭಾರತವನ್ನಾಗಿ ಮಾಡಿ ದೇಶಕ್ಕೆ ಒಂದು ಹೊಸ ರೂಪವನ್ನ ನೀಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಭ್ರಷ್ಟಾಚಾರ ನಿರ್ಮೂಲನೆಯಿಂದ ಮಾತ್ರ ದೇಶದಲ್ಲಿ ಪ್ರಗತಿ ಸಾಧ್ಯ ಅಂತ ನಂಬಿದ್ರು. ಇವರು ಮಾಡಿದಂತಹ ಮಹತ್ತರ ಕಾರ್ಯಗಳು 1955 ಭಾರತ ಸರ್ಕಾರ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಸಾರ್ವಜನಿಕರಿಗೆ ಅವರು ನೀಡಿದ ಸಹಾಯಕ್ಕಾಗಿ ಬ್ರಿಟಿಷ್ ಸರ್ಕಾರ ನೈಟ್ ಕಮಾಂಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಎಂಬ ಪ್ರಶಸ್ತಿಯನ್ನು ನೀಡಿತು. ನಿವೃತ್ತಿಯ ನಂತರವೂ ಅವರು ನಾನಾ ರೀತಿಯ ಕೆಲಸಗಳನ್ನು ಮಾಡುತ್ತಲೇ ಬಂದರು. ಸರ್ ಎಂ ವಿಶ್ವೇಶ್ವರಯ್ಯನವರು 100ನೇ ವರ್ಷಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಅವರ ಗೌರವಾರ್ಥ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿತು. ಹೀಗೆ 10 ಹಲವು ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದವು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಹೆಸರು ದೇಶದ ಮಹಾನ್ ಇಂಜಿನಿಯರ್ಗಳಲ್ಲೆಲ್ಲ ವಿಶ್ವದ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಅಗ್ರಗಣ್ಯವಾಗಿದೆ. ದೇಶ ಕಂಡಂತಹ ಮಹಾನ್ ಚೇತನ 102 ವರ್ಷ 6 ತಿಂಗಳು 8 ದಿನಗಳ ಕಾಲ ಉತ್ತಮ ರೀತಿಯಲ್ಲಿ ಬದುಕಿ ದೇಶ ಸೇವೆಯನ್ನು ಮಾಡುತ್ತಾ ಶಿಸ್ತಿನ ಜೀವನ ನಡೆಸಿ ಏಪ್ರಿಲ್ 12, 1962 ಇಹಲೋಕವನ್ನು ತ್ಯಜಿಸ್ತಾರೆ. ಭಾರತದಲ್ಲಿ ವಿಶ್ವೇಶ್ವರಯ್ಯನವರ ಜನ್ಮದಿನವಾದ ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ ಅಥವಾ ಅಭಿಯಂತರರ ದಿನವನ್ನಾಗಿ ಆಚರಿಸಲಾಗುತ್ತೆ.

ಈ ಗೀತೆಯೊಂದಿಗೆ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಪುನಃ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.

ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳುವಿರಿ. ಆಶಾದ್ ಭೋಪಾಲಿ ಅವರ ಗೀತರಚನೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ.

ಸಾಜನ್ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಕಂಠದಲ್ಲಿ ಕೇಳುವಿರಿ. ಸಮೀರ್ ಅವರ ಗೀತರಚನೆ, ನದೀಮ್ ಶ್ರವಣ್ ಅವರ ಸಂಗೀತ ನಿರ್ದೇಶನ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಸಾಜನ್ ಚಿತ್ರದ ಗೀತೆ, ಸಮೀತ್ ಅವರ ಗೀತ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ಸವಿ ನೆನಪಿನಲ್ಲಿ ಮೊದಲ ಗೀತೆಯಾಗಿ ಮೂಡಿಬರ್ತಿದೆ. ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಜಿಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಓಂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು. ಇದೀಗ ಕೇಳಿ ಬೆಸುಗೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರು ಹಾಡಿರುವ ಗೀತೆ. ಗೀತಪ್ರಿಯ ಅವರ ಗೀತರಚನೆಗೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಪಿ ಸುಶೀಲ ಹಾಗೂ ಪಿ ಜಯಚಂದ್ರನ್ ಅವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ ಒಲವಿನ ಉಡುಗೊರೆ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಗೀತ ರಚನೆಗೆ ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಕೇಳಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಆರ್ ಎನ್ ಜೈಗೋಪಾಲ್ ಅವರ ಗೀತೆ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದ್ದ ಪರೋಪಕಾರಿ ಚಿತ್ರದ ಎರಡು ಗೀತೆಗಳನ್ನು ಕೇಳಿದ್ರಿ. ಹಾಡಿದ್ದವರು ಎಲ್ ಆರ್ ಈಶ್ವರಿ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಪಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಕನ್ಯಾರತ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೂರ ಸೀತಾರಾಮ ಶಾಸ್ತ್ರಿಯವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ರು.

0: ವಿಜಯನರಸಿಂಹ ಅವರು ಗೀತೆಯನ್ನು ಬರೆದು ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ನಾಗರಹಾವು ಚಿತ್ರದಿಂದ.
1: ಹನ್ನೆರಡು ವರುಷ ಹಾವಿನ ದ್ವೇಷ, ಹನ್ನೆರಡು ವರುಷ ನನ್ನ ರೋಷ, ನೂರು ವರುಷ ನನ್ನ ರೋಷ, ನೂರು ವರುಷ ಹಾವಿನ ದ್ವೇಷ, ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ ನಾ ಒಲಿದರೆ ಕೇಳಿಲ್ಲ ಆಕ್ರೋಶದ ಉರಿ ನಾನು ಆವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿದೆನು.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು

ಗೀತಾ ಚಿತ್ರದಿಂದ ಇದ ಗೀತೆಯನ್ನ ಆಲಿಸಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇತ್ತು. ಚಿತ್ರ ಹೆಂಡತಿ ಬೇಕು ಹೆಂಡತಿ, ಧನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಹೆಚ್ ವಿ ನಾಗೇಂದ್ರಪ್ಪ ಅವರ ಸಾಹಿತ್ಯವಿದು, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

0: ದಪ್ಪಗಿದ್ರು ದಪ್ಪಗಿರ್ಲಿ ಇರ್ಲಿ
1: ಇರ್ಲಿ,
0: ಸಣ್ಣಗಿದ್ರು ಒಳ್ಳೆದಿರ್ಲಿ ಇರ್ಲಿ
1: ಇರ್ಲಿ,
0: ದಪ್ಪಗಿದ್ರು ದಪ್ಪಗಿರ್ಲಿ ಇರ್ಲಿ
1: ಇರ್ಲಿ,
0: ಸಣ್ಣಗಿದ್ರು ಒಳ್ಳೆದಿರ್ಲಿ ಇರ್ಲಿ
1: ಇರ್ಲಿ,
0: ದಪ್ಪಗಿದ್ರು ಇರ್ಲಿ
1: ಸಣ್ಣಗಿದ್ರು ಇರ್ಲಿ,
0: ಸೊಟ್ಟ ಖಾಲಿ ಇರ್ಲಿ
1: ಸ್ವಂಚ.

0: ತಮ್ಮ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಗದ ಬಾವುಟ
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಸಿಪಾಯಿ ಚಿತ್ರದಿಂದ ಇದಾಗಿದ್ದನ್ನು ಕೇಳ್ತಾ ಇದ್ರೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಸವಿನೆನಪು ಮೂಡಿ ಬಂತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಕಡೆ ಗಮನ ಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಂದು ಬೆಳಗ್ಗೆ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಧಾನಸಭೆ ವಿಪಕ್ಷ ಉಪನಾಯಕ ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್.
1: ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಭಾರತದ ಮಣ್ಣಿನಲ್ಲಿ, ಸಂಸ್ಕೃತಿಯಲ್ಲಿ, ಆಚಾರ ವಿಚಾರಗಳಲ್ಲಿ ಪ್ರಜಾಪ್ರಭುತ್ವ ಹಾಸುಹೊಕ್ಕಾಗಿ ಬಂದೈತೆ. ಇಲ್ಲಿ ನಮ್ಮ ಸನಾತನ ಧರ್ಮ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತದ್ದು. ನಮ್ಮ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೇವೆ, ಮಹಾರಾಜನಿಗೆ ತಿಳುವಳಿಕೆ ಹೇಳಲಿಕ್ಕೆ ವಿದುರ್ನಂತವರು ಆ ಸ್ಥಾನದಲ್ಲಿದ್ದರು. ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಇನ್ನೊಂದು ಮಾದರಿ. ಸಮಾಜದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಸಮಾಜದಲ್ಲಿ ಇರುವವರ ಎಲ್ಲ ಕುಳಿತುಕೊಂಡು ಮಾತನಾಡಿ ಅದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತ ವ್ಯವಸ್ಥೆ ಬಸವಣ್ಣವರು ಸ್ಥಾಪಿಸಿದ್ರು. ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ತಮ ಪ್ರಜಾಪ್ರಭುತ್ವ ಅಂತಂದ್ರೆ ನಮ್ಮ ಭಾರತದ ಪ್ರಜಾಪ್ರಭುತ್ವವಾಗಿದೆ. ಇದರಲ್ಲಿ ಏನೋ ಊರು ಕೂರು ಇದ್ರೂ ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗಿ ನಡೆದಿದ್ದು ನಮ್ಮ ದೇಶದಲ್ಲಿ. ಹಂಗಾಗಿ ಈ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋಣ, ಈ ನಮ್ಮ ವಿಚಾರ ಆಚಾರ ಏನೈತಿ ಪ್ರಜಾಪ್ರಭುತ್ವ ಇರುವಂತಹದ್ದು ಇದನ್ನು ಉಳಿಸೋಣ, ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನ ಮನಪೂರ್ವಕವಾಗಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ.
0: ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೆಸರಾಂತ ಅಭಿಯಂತರ ದಿವಂಗತ ಎಸ್ಜಿ ಬಾಳೆಕುಂದ್ರಿ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದೆ. ನಿವೃತ್ತ ಪ್ರಧಾನ ಇಂಜಿನಿಯರ್ ಎಂಬಿ ಪರಪ್ಪಗೌಡರ್ ಹಾಗೂ ಪ್ರೊಫೆಸರ್ ವಾಸುದೇವ ಪರ್ವತಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ದೂರದೃಷ್ಟಿಯ ಆಡಳಿತಗಾರ, ಅಭೂತಪೂರ್ವ ಅಭಿಯಂತರ, ಭಾರತರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದಂದು ಗೌರವಪೂರ್ವಕ ನಮನಗಳು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂದು ಶ್ರೀ ವೀರಭದ್ರೇಶ್ವರ ಜಯಂತ್ಯುತ್ಸವ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಗೊಡಚಿಯ ಶ್ರೀ ವೀರಭದ್ರೇಶ್ವರ ದೇಗುಲ ಸೇರಿದಂತೆ ನಾಡಿನ ವೀರಭದ್ರ ದೇವರ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ದಾಭಕ್ತಿಯಿಂದ ಜರುಗುತ್ತಿವೆ. ಇಂದು ಋಷಿ ಪಂಚಮಿ, ನಾಡಿನ ವಿವಿಧ ಗುರುಕುಲಗಳಲ್ಲಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದು 100 ತಾಲೂಕುಗಳಲ್ಲಿ ಬರಗಾಲ ಘೋಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬಳಿಕ ತಮ್ಮ ಸ್ವಗೃಹದಲ್ಲಿ ಅವರು ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರು, ವಿದ್ಯುಚ್ಛಕ್ತಿಗೂ ಸಂಕಷ್ಟ ಎದುರಾಗಬಹುದು ಎಂದರು. ಶುಕ್ರವಾರ 18ನೇ ತಾರೀಖು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ, ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ವಿಶೇಷ ಒತ್ತು ನೀಡಿ ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುದ್ದಿಗಾರರಿಗೆ ಹೇಳಿದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಬೆಳಗಿನ ಜಾವ ಹಾಲಿನ ಟ್ಯಾಂಕರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಗುವಿಗೆ ತೀವ್ರ ಗಾಯಗಳಾಗಿವೆ.

0: ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಚವ್ಹಾಣ್ ಗಲ್ಲಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಫ್ರಿಡ್ಜ್ ಸ್ಫೋಟಗೊಂಡು ದಮೋನೆ ಕುಟುಂಬದ ಮೂವರು ಮಹಿಳೆಯರು ಹಾಗೂ ಓರ್ವ ಪುರುಷ ಸ್ಥಳದಲ್ಲೇ ಮೃತಪಟ್ಟು ಇಬ್ಬರು ಮಾರಣಾಂತಿಕವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಎಣ್ಣೆ ಹೊಳೆಕೊಪ್ಪಲು ಗ್ರಾಮದ ಬಳಿ ರೈತರು ಪ್ರತಿಭಟನೆ ಕೈಗೊಂಡರು. ಗೌರಿ ಗಣೇಶ ಹಬ್ಬದ ಮಧ್ಯೆಯೂ ನೂರಾರು ರೈತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ವಿಜಯನಗರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳಗಳು ವಿಶೇಷ ಅಲಂಕಾರ ಮಹತ್ವದ ಧ್ಯೇಯದೊಂದಿಗೆ ಈ ಬಾರಿ ಗಣೇಶೋತ್ಸವವನ್ನು ಆಯೋಜಿಸಿವೆ. ಪೊಲೀಸರು ಹಬ್ಬದ ದಿನಗಳಲ್ಲೂ ತಮ್ಮ ಕುಟುಂಬವನ್ನು ಬದಿಗಿಟ್ಟು ಜನರ ಸುರಕ್ಷೆಗಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಹಾಗೂ ಸಂಘಟಕರು ಪೊಲೀಸರ ಸೂಚನೆಗಳನ್ನು ಪಾಲಿಸಿ ಸಹಕರಿಸಬೇಕು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಮೈಸೂರಿನ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳಿದ ನಮಸ್ಕಾರ. ಆಭರಣಗಳಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿನ್ನದಾಗಿರ್ಬೋದು ಇಲ್ಲ ಬೇರೆ ಮೆಟಲ್ ಆಭರಣಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಆಭರಣ ಅಂತ ಹೇಳಿದ್ರೆ ಬಹಳ ಪ್ರಿಯ. ಈ ಆಭರಣದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ದಾಖಲೆಗಳನ್ನು ಈ ಆಭರಣ ತಯಾರಿಕೆಯಲ್ಲಿ ಗೀತಾ ಎಂಬೈ ಮಾಡಿದ್ದಾರೆ. ಅದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೂಡ ಅವರ ಹೆಸರು ದಾಖಲಾಗಿದೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲೂ ಕೂಡ ದಾಖಲಾಗಿದೆ, ಹಾಗೆ ಗ್ಲೋಬಲ್ ರೆಕಾರ್ಡ್ಸ್ ಅಲ್ಲೂ ಕೂಡ ಅವರ ಹೆಸರು ನಮೂದಾಗಿದೆ. ಆ ಉದ್ದೇಶಕ್ಕಾಗಿ ನಾವು ಮಾತಾಡಿಸ್ತಾ ಇದೀವಿ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಬೋಣ, ಆಮೇಲೆ ಕಾರ್ಯಕ್ರಮ ಮುಂದುವರ್ಸೋಣ. ಗೀತಾ ಅವ್ರ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದು, ಈ ಆಭರಣಗಳನ್ನು ತಯಾರಿಕೆ ಮಾಡೋದ್ರಲ್ಲಿ ತಾವು ದಾಖಲೆಗಳನ್ನ ನಿರ್ಮಾಣ ಮಾಡಿದಿರಿ.
2: ಹೌದು.
1: ಎಷ್ಟು ವರ್ಷಗಳ ಈ ಒಂದು ಪರಿಶ್ರಮ ಆಭರಣ ತಯಾರಿಕೆಯಲ್ಲಿ?
2: ಟೋಟಲ್ ಆಗಿ ನಂದು 11 ಬುಕ್ ಆಫ್ ರೆಕಾರ್ಡ್ಸ್ ಇದೆ. ಅದರಲ್ಲಿ ಎಲ್ಲ ಅಂದ್ರೆ ಒಂದು 3 ವರ್ಷದಲ್ಲಿ ಇದಷ್ಟು ಮಾಡಿದೀನಿ ಸರ್.
1: ಶುರು ಮಾಡಿದ್ವಿ ಎಷ್ಟನೇ ವರ್ಷದಲ್ಲಿ?
2: 2017.
1: ಆಭರಣ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಬಹಳ ಪ್ರೀತಿ, ಒಂಥರ ನೋಡ್ಲಿಕ್ಕೆ ಚೆನ್ನಾಗಿರ್ತವೆ. ಕಿವಿಗೆ ಹಾಕೋದಾಗ್ಬೋದು, ಕತ್ತಿಗೆ ಹಾಕೋದಾಗ್ಬೋದು, ಕೈಗೆ ಹಾಕೋದಾಗ್ಬೋದು.
2: ಹೌದು.
1: ನಿಮಗೆ ಯಾಕೆ ಈ ಆಭರಣದ ಮೇಲೆ ದಾಖಲೆ ಮಾಡಬೇಕು ಅನ್ನೋ ಪ್ರೀತಿ ಹುಟ್ಕೊಂಡಿದ್ದು?
2: ಇದು ನನಗೊಂಥರ ಮಿಸ್ಟ್ರಿ. ನನ್ಗೆ ನಿಜವಾಗ್ಲೂ, ನಾನು 2014 ಅಲ್ಲಿ ಮದುವೆ ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಪ್ರೈವೇಟ್ ಕಂಪನಿಲೆಲ್ಲ ಕೆಲಸ ಮಾಡ್ತಿದ್ದೆ. ಮದುವೆ ಆದ್ಮೇಲೆ ನಾನು ಕಂಪ್ಲೀಟ್ ಆಗಿ ಹೌಸ್ ಮೇಕರ್ ಆಗಿದ್ದೀನಿ. ಹಾಗೆ ಸುಮ್ಮನೆ ಕೂತಿದ್ದಾಗ ನನ್ನಲ್ಲಿ ಇದ್ದಿದ್ದು ಕ್ರಿಯೇಟಿವಿಟಿ, ಲೈಕ್ ನಾನು ಮೊದಲು ಸ್ಕೂಲ್ ಡೇಸ್ ಅಲ್ಲೆಲ್ಲ ಕ್ರಿಯೇಟಿವ್ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೆಲ್ಲ ಇದ್ದೆ. ಹಂಗೆ ಇಲ್ಲಿ 10th ಆದ್ಮೇಲೆ ಎಲ್ಲ ಆದ್ಮೇಲೆ ಕೆಲಸ ಕೆಲಸ ಕೆಲಸನೇ ಆಗುತ್ತೆ. ಅದಕ್ಕೆ ಇದಕ್ಕೆ ಅಂತ ನಂಗೆ ಸ್ಪೆಸಿಫಿಕ್ ಆಗಿ ಟೈಮ್ ಸಿಕ್ಕಿರಲಿಲ್ಲ. ಎಲ್ಲಿ ಯಾವಾಗ ಮದ್ವೆ ಆಗಿ ಒಂದು ಬ್ರೇಕ್ ತಗೊಂಡೋ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ. ಬೇರೆ ಕಂಪ್ನಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ ಇಷ್ಟ ಆಗ್ಲಿಲ್ಲ ನನಗೆ, ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಜ್ಯುವೆಲ್ರಿ ಮೇಕಿಂಗ್ ಅಲ್ಲಿ ಫಸ್ಟ್ ಟ್ರಯಲ್ ಮಾಡಿದ್ದು. ಬಿಸ್ನೆಸ್ ಅಂತಲ್ಲ, ನಾನು ಸುಮ್ಮನೆ ಟ್ರಯಲ್ ಮಾಡ್ತಾ ಇದ್ದಿದ್ದು. ಹವ್ಯಾಸಕ್ಕಿಂತ ಸ್ಟಾರ್ಟ್ ಮಾಡಿದ್ದು ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ. ಸೊ ನನಗೆ ಅದ್ರ ಬಗ್ಗೆ ತುಂಬಾ ಕ್ಯೂರಿಯಸ್. ಏನು ಸಿಲ್ಕ್ ಅಂದ್ರೆ ನಾನು ಕುಚ್ಚು ಹಾಕ್ತಾ ಇದ್ದೆ, ನಂಗೆ ಅದೊಂದು ಗೊತ್ತಿತ್ತು. ಸಿಲ್ಕ್ ಥ್ರೆಡ್ ಅಲ್ಲಿ ಜ್ಯುವೆಲ್ರಿ ಮಾಡ್ತಾರ ಅನ್ನೋದು ಒಂದು ಸ್ವಲ್ಪ ನನಗೆ ಓ ಚೆನ್ನಾಗಿದೆ ಅಲ್ವಾ ಅಂತನ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತನ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಒಂದಿನ ಮಧ್ಯಾಹ್ನ ಹಿಂಗೆ ಮಲಗಿದ್ದಾಗ ಒಂದು ಥಾಟ್ ಬಂತು, ಸರ್ ಯಾಕೆ ಇದ್ರಲ್ಲಿ ದಾಖಲೆ ಮಾಡಬಾರ್ದು? ಆ ಥಾಟ್ ಯಾಕೆ ಬಂತು ಅನ್ನೋದು ನನಗೆ ಇವಾಗಲೂ ಗೊತ್ತಿಲ್ಲ. ಮಧ್ಯಾಹ್ನ ಒಂದು 2 ಗಂಟೆ ಹೊತ್ತದ್ದು ಒಂದು ಥಾಟ್ ಬಂತು, ಇದ್ರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದಾ ಅಂತ. ಮಾಡ್ಬಿಟ್ಟು ಅವಾಗಲೇ ಒನ್ ಅವರಲ್ಲಿ ಒಂದು ಸ್ವಲ್ಪ ವರ್ಕು ಆಗೋಯ್ತು ತಲೆಯಲ್ಲಿ. ಓ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡ್ಬೋದು, ಈ ಥರದ್ರಲ್ಲಿ ಮಾಡ್ಬೋದು, ಈ ಡಿಸೈನಲ್ಲಿ ಮಾಡ್ಬೋದು, ಎಲ್ಲ ವಿದಿನ್ 1 ಅವರಲ್ಲಿ ಅದು ಬಂದು ಪ್ರೊಸೆಸ್ ಆಗಿ ನಿರ್ಧಾರನೂ ಆಗೋಯ್ತು. ಆಮೇಲೆ ಮನೆಯಲ್ಲಿ ಡಿಸ್ಕಸ್ ಮಾಡಿದೆ, ಹಿಂಗೆ ಇದೊಂಥರ ಮಾಡಬೇಕು ಅಂತ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಗಂಡನ ಮನೆಯವರು ಎಲ್ಲ ರೀತಿಯಲ್ಲೂ ಯಾವುದಕ್ಕೂ ಇಲ್ಲ ಅನ್ನೋ ಫ್ಯಾಮಿಲಿನೇ ಅಲ್ಲ, ಏನು ಮಾಡು ಜೈ ಮಾಡು ಮಾಡು ಅಂತಲೇ ಅವರು.

0: ಹೇಳ್ತಾರೆ. ಸೊ ನಿನ್ನ ಇಂಟ್ರೆಸ್ಟ್ ನೀನ್ ಮಾಡು ಅಂತ ಹೇಳಿದ್ರು. ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ, ಹೆಂಗ್ ಅಪ್ಲೈ ಮಾಡ್ಬೇಕು ಯಾವ ತರ ಅಂತ. ಪ್ರೊಸೆಸ್ ತುಂಬಾ ಇರುತ್ತೆ ಸರ್, ಈ ತರ ನಾವ್ ಅನ್ಕೋತೀವಿ ತುಂಬಾ ಈಸಿ ಆಗತ್ತೆ ಅಂತ, ಬಟ್ ಇಲ್ಲ, ತುಂಬಾ ಲೆಂತಿ ಪ್ರೊಸೆಸ್ ಇರುತ್ತೆ. ನನಗೂ ಗೊತ್ತಿರ್ಲಿಲ್ಲ ಈ ತರ ಲೆಂತಿ ಪ್ರೊಸೆಸ್ ಇರುತ್ತೆ ಅಂತ. ಒಂದ್ 3 months ತಗೊಂತು ನನ್ಗೆಲ್ಲ ಪ್ರೊಸೆಸ್ ಮಾಡಕ್ಕೆ. ಅಂದ್ರೆ ಲೈಕ್ ಪ್ರತಿ ಒಂದು ನಾವೇ ಮಾಡ್ಬೇಕು. ಎರಡ್ ತರ ಆಪ್ಷನ್ ಇರುತ್ತೆ, ಒಂದು ನಾವೇ ಮಾಡ್ಬೋದು, ಇಲ್ಲಾಂದ್ರೆ ಅವ್ರ ಕಡೆಯಿಂದ ಕಳಿಸಿ ಮಾಡ್ತಾರೆ. ಬಟ್ ಈ ತರದಕ್ಕೆಲ್ಲ ಅವ್ರ ಕಡೆಯಿಂದ ಕಳ್ಸೋದಕ್ಕೆ ತುಂಬಾ ಎಕ್ಸ್ಪೆನ್ಸಸ್ ಆಗತ್ತೆ. ನಾವೇ ಮಾಡ್ತೀವಿ ಅಂದ್ರೆ ರೆಕಾರ್ಡಿಂಗ್ ಇಂದ ಹಿಡಿದು ಮಾಡೋಕ್ ಒಂದೊಂದನ್ನು ನಾವು ರೆಕಾರ್ಡ್ ಮಾಡ್ಕೋಬೇಕು, ಫೋಟೋ ತೆಕ್ಕೋಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕು, ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು. ಹಿಂಗೆ ಒಂದಿಂದ ಸ್ಟಾರ್ಟ್ ಆಯ್ತು. ಫಸ್ಟ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನಾನು 2016 ಅಲ್ಲಿ ಮಾಡಿದೆ. ಒಂದ್ ಮಾಡದ್ಮೇಲಿಂದ ಆಯ್ತು, ಅವಾಗಿಂದ ಒಂದ್ ಸ್ವಲ್ಪ ಏನಂತ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಅಂತ ಅನ್ಬಿಟ್ಟು ಒಂದೊಂದೇ.
1: ಅಲ್ಲಿ ನಿಮ್ಗೆ ಯಾರು ಹೇಳಿದ್ರ ಈ ತರ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಾವೇನಾದ್ರೂ ಸಾಧನೆ ಮಾಡಬಹುದು ಅಂತ?
0: ಸರ್, ಗಿನ್ನಿಸ್ ಒಂದ್ ರೆಕಾರ್ಡ್ ಅಂತ ಇದೆ ಅಂತ ಗೊತ್ತು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಂತ ಗೊತ್ತಿಲ್ಲ. ಲಿಮ್ಕಾ ಕೇಳಿದ್ದೆ, ಬಟ್ ನಾನು ಗಿನ್ನಿಸ್ ಮಾಡ್ಲೇಬೇಕು, ಲಿಮ್ಕಾ ಮಾಡ್ಬೇಕು ಅನ್ನೋ ಒಂದ್ ಪ್ಯಾಷನ್ ಆಗ್ಲಿ ಇದಾಗ್ಲಿ ಥಾಟ್ ಆಗ್ಲಿ ಯಾವತ್ತೂ ಬಂದಿರ್ಲಿಲ್ಲ. ಇದಕ್ಕೆ ಹೆಂಗ್ ಬಂತು ಮೋಸ್ಟ್ಲಿ ನನ್ನ ಇದ್ರಲ್ಲಿ ಇತ್ತೇನೋ ನಂಗೆ ಗೊತ್ತಿಲ್ಲ, ಬಂತು. ಬಂದ ಮೇಲಿಂದ ನಾನು ಫಸ್ಟ್ ಮಾಡಿದ್ದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿ ಅಪ್ಲೈ ಮಾಡಿ ಇದ್ ಮಾಡಿದೆ. ಆಮೇಲಿಂದ ಒಂದ್ ಮಾಡದ್ಮೇಲಿಂದ ಸರಿ ಇನ್ನೊಂದಷ್ಟು ಮಾಡೋಣ, ಒಂದೊಂದೇ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮಾಡಿದ್ ನಾನು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್. ಸೊ ಫಸ್ಟ್ ಜ್ಯುವೆಲ್ರಿ ಮಾಡಿದ ಲಿಮ್ಕಾ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, 4 feet ವುಡನ್ ಬೇಸ್ ಡ್ಯಾಂಗ್ಲಿಂಗ್ ಇಯರ್ ರಿಂಗ್. ಲಿಮ್ಕಾದಲ್ಲಿ ಮಾಡಿದ್ದು 1 inch, ಅಂದ್ರೆ ಅದೊಂದು ಸ್ವಲ್ಪ ಚೇಂಜಸ್, ಹೈಟ್ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು, 4.1 inches ಜಾಸ್ತಿ ಜುಮ್ಕಾ ಸೆಟ್ ಮಾಡಿದೆ ಸರ್. ಹಂಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಬ್ಯಾಂಗಲ್ಸ್ ಮಾಡಿದೆ.
1: ಓಕೆ, ಗೀತಾ ಅವರೇ, ಏನು ನಿಮ್ಮ ಎಜುಕೇಶನ್, ಏನ್ ಮಾಡಿದ್ರಿ?
0: ನಾನು ಬಿಕಾಂ ಮಾಡಿದೀನಿ ಸರ್.
1: ಓಕೆ, ಬಿಕಾಂ ಮಾಡಿದ್ಮೇಲೆ ಮದುವೆ ಆದ್ಮೇಲಿಂದ ನಿಮಗೆ ಕೆಲ್ಸಕ್ಕೆ ಹೋಗೋ ಮನ್ಸು ಇರ್ಲಿಲ್ಲ?
0: ಇಲ್ಲ.
1: ಆಮೇಲೆ ನಂತರ ನಿಮ್ಗೆ ಈ ತರದ ಮಾಡ್ಬೇಕು ಅನ್ನೋ ಕನ್ಸು ಶುರು ಆಯ್ತು?
0: ಹೌದು ಸರ್, ನನಗೆ ಮೊದ್ಲಿಂದ ಕ್ರಿಯೇಟಿವ್ ಫೀಲ್ಡ್ ಅಲ್ಲೇ ಇರಬೇಕು. ನನಗೆ ಬೇರೆಯವ್ರು ಹೋಗಿ ಆಫೀಸ್ ಕೆಲಸ ಮಾಡೋ ಇಂಟ್ರೆಸ್ಟ್ ನಂಗೆ ನಿಜವಾಗ್ಲೂ ಇರಲಿಲ್ಲ. ನಂಗೆ ಟೈಮ್ ಆವಾಗಲೇ ಸಿಕ್ಕಿದ್ದು ಅನ್ಸುತ್ತೆ, ಸೊ ಆವಾಗಿಂದ ಸ್ಟಾರ್ಟ್ ಮಾಡ್ಕೊಂಡೆ ಸರ್.
1: ಈಗ ಇದೆಲ್ಲ ಆದ್ಮೇಲೆ ನೀವು ರೆಕಾರ್ಡ್ ಮಾಡಬೇಕು ಅಂತ ಕನಸು ಕೂಡ ಆಯ್ತು ನಿಮ್ಗೆ, ಏನೋ ಮಾಡ್ಬೇಕು ಅಂತ ಹೇಳಿ. ಈಗ ಪ್ರೊಸೆಸ್ ಕೂಡ ಹೇಳಿದ್ರೆ ಬಹಳ ಲಾಂಗ್ ಪ್ರೊಸೆಸ್ ಇರುತ್ತೆ, ಅದಕ್ಕೆ ಕೂಡ ಕ್ರೈಟೀರಿಯಾಸ್ ಇರುತ್ತೆ, ಏನೇನೋ ಮಾಡ್ಬೇಕು ಅಂತ ಹೇಳಿ. ಈಗ ಈ ವುಡನ್ ಮೆಟಲ್ ಬೇಸ್ ಇಯರ್ ರಿಂಗ್ ಮಾಡ್ಬೇಕು ಅಂತಂದಾಗ ಇಷ್ಟು ಅಳತೆದಿರ್ಬೇಕು, ಇಷ್ಟು ಎತ್ತರ ಇರಬೇಕು, ಇಷ್ಟು ಅಗಲ ಇರಬೇಕು ಅನ್ನೋದೊಂದು ಕ್ರೈಟೀರಿಯಾ ಇರುತ್ತೆ. ಅದನ್ನ ಹೇಗ್ ತಗೊಂಡ್ರಿ, ಹೇಗ್ ಗೊತ್ತಾಯ್ತು ಅದ್ರ ಬಗ್ಗೆ ಎಲ್ಲ?
0: ಗಿನ್ನಿಸ್ ಅಲ್ಲಿ ಬಿಟ್ಟು ಬಾಕಿ ಎಲ್ಲಾದ್ರಲ್ಲೂ ಜ್ಯುವೆಲ್ರಿ ಬೇಸ್ ಮೇಲೆ ರೆಕಾರ್ಡ್ ಮಾಡಿರೋದೇ ಫಸ್ಟ್ ರೆಕಾರ್ಡ್ ನಂದು. ಸೊ ನಾ ಯಾರೇ ಮಾಡಿದ್ರು ಅವ್ರು ಇದನ್ನ ಬ್ರೇಕ್ ಮಾಡ್ಬೇಕು,
1: ಇಲ್ಲ ಅವರೇ ಕೊಟ್ಬಿಡ್ತಾರ ಈ ಅಳತೆ ಮಾಡ್ಬೇಕು.
0: ಬಿಗ್ಗೆಸ್ಟ್ ಅಂತಂದಾಗ ಅವ್ರು ಕೇಳ್ತಾರೆ, ಫಸ್ಟ್ ಅವ್ರದಲ್ಲಿ ಯಾವ್ದು ರೆಕಾರ್ಡ್ ಆಗಿಲ್ದಿರೋದ್ರಿಂದ ನಂದೇ ಹೇಳಿದ್ರು ಎಷ್ಟು ಬಿಗ್ಗೆಸ್ಟ್ ಮಾಡ್ತೀರ ಅಂತ. ನಾನು ಒಂದು ಅಂದಾಜ್ ಮೊದ್ಲೇ ಹಾಕೊಂಡಿದ್ದೆ, 4 feet ಮಾಡ್ಬೇಕು ಅಂತ ಮೊದ್ಲೇ ಪ್ಲಾನ್ ಹಾಕೊಂಡೆ. ಬಿಗ್ಗೆಸ್ಟ್ ಅಂದ್ರೆ ಮಿನಿಮಮ್ ಒಂದ್ ಬಿಗ್ ಇದಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ಪ್ಲಾನ್ ಫಾರ್ 4 feet.
1: ಇದನ್ನೆಲ್ಲ ಹಾಕೊಳ್ಳಿಕ್ ಅಂತ ಸಾಧ್ಯ ಇಲ್ಲ, ಬರೀ ನೋಡಕ್ ಅಷ್ಟೇ
0: ಹಾಕೊಳ್ಳಿಕ್ಕಾಗಲ್ಲ ಸರ್. ಓಕೆ, ನೋಡಕ್ ಮಾತ್ರ. ಮತ್ತ ಕೈ ಹಾಕದ್ ಹಾಕದೆ ಮಾಡಿದೆ. ಆಮೇಲೆ ಬಂದಿದ್ದು ಟಾಸ್ಕ್ ಅಂದ್ರೆ ಇವಾಗ ಎಲ್ಲಾ ವರ್ಕ್ ನಾವೇ ಮಾಡ್ಬೇಕಾಗಿತ್ತು, ವುಡನ್ ವರ್ಕ್ ಇಂದ ಹಿಡಿದು ಪಾಲಿಶ್ ವರ್ಕ್ ಇಂದ ಹಿಡಿದು ಫ್ಯಾಬ್ರಿಕೇಶನ್ ವರ್ಕ್ ಇಂದ ಇದು.
1: ಈಗ ವುಡನ್ ಮೆಟಲ್ ಬೇಸ್ ಇಯರಿಂಗ್ ಏನಿದೆಯಲ್ಲ, ಬರೀ ವುಡ್ ಮತ್ತೆ ಮೆಟಲ್ ಅಷ್ಟೇನಾ, ಇಲ್ಲ ಈ ಥ್ರೆಡ್ ಗಿಡ್ಡು ಆತರದ
0: ಥ್ರೆಡ್ ಏನಿಲ್ಲ ಇದರಲ್ಲಿ? ಟೀಕ್ ವುಡ್ ಯೂಸ್ ಮಾಡಿದೀನಿ.
1: ವುಡ್ ಅಂತ ಹೇಳ್ತಾರ ಅವರು? ಇಲ್ಲ
0: ಇಲ್ಲ ಇಲ್ಲ, ಯಾವ ಸ್ಪೆಸಿಫಿಕೇಶನ್ ಮಾಡಿ, ಯಾಕಂದ್ರೆ ನಾನ್ ಫಸ್ಟ್ ಮಾಡಿರೋದ್ರಿಂದ ಸ್ಪೆಸಿಫಿಕೇಶನ್ ಏನು ಮಾಡಿರ್ಲಿಲ್ಲ. ಟೀಕ್ ನಾನ್ ಪ್ಲಾನ್ ಹಾಕೊಂಡಿದ್ದೆ, ಮಾಡ್ತಾ ಇದ್ದೀನಿ, ಸೊ ಚೆನ್ನಾಗಿರೋದ್ರಲ್ಲೇ ಮಾಡೋಣ ಅಂತ ಟೀಕ್ ವುಡ್ ಅಲ್ಲಿ ಮಾಡಿದೆ. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ಸ್ ರಾಡ್ಗಳನ್ನ ಯೂಸ್ ಮಾಡಿದೆ, ಚೈನ್ ಗಳು, ಕನೆಕ್ಟಿಂಗ್ ರಿಂಗ್ಸ್ ಎಲ್ಲ ಬೇಕಾಗಿತ್ತಲ್ಲ ಎಲ್ಲಿಂದ ಹುಡ್ಕೋದು ಅಂತ. ಫಸ್ಟ್ ಪ್ರಾಜೆಕ್ಟ್ ಮಾಡಿದಾಗ ಇಟ್ ವಾಸ್ ಅ ರಿಸರ್ಚ್ ತರನೇ, ಅಷ್ಟು ಈಸಿಯಾಗಿ ಆಗ್ಲಿಲ್ಲ. ಯಾಕಂದ್ರೆ ನಾವು ಅನ್ಕೊಳ್ಳೋದು ಒಂದು, ಅದು ಎಕ್ಸಿಕ್ಯೂಷನ್ ಮಾಡಕ್ಕೆ ಒಂದು ಇದಿರುತ್ತೆ, ಅದನ್ನ ವುಡನ್ ಅಲ್ಲಿ ಮಾಡಿದ್ಮೇಲೆ ಅದಕ್ಕೆ ವೇಟ್ ತಡೆಯೋ ಅಂತ ಕನೆಕ್ಟಿಂಗ್ ಚೈನ್ ಗಳು ಬೇಕಾಗತ್ತೆ, ಹುಕ್ಗಳು ಬೇಕಾಗತ್ತೆ. ಪ್ರತಿಯೊಂದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹೋಗಿ ಕಟ್ ಮಾಡಿಸ್ಕೊಂಡು ಅದನ್ನ ಅಳತೆ ನೋಡಿ ಪುನಃ ಫ್ಯಾಬ್ರಿಕೇಟರ್ ಹತ್ರ ಹೋಗಿ, ಅದು ವುಡನ್ ಮಾಡಿದಾಗ್ಲೂ ಅಷ್ಟೇ, ಫ್ಯಾಬ್ರಿಕೇಶನ್ ಮಾಡಿದಾಗ್ಲೂ ಅಷ್ಟೇ, ಅವ್ರ ಹತ್ರ ನಾನು ಮಾಡಿಸ್ಕೊಳಕ್ ಆಗಲ್ಲ. ಪ್ರತಿಯೊಂದನ್ನು ಅವ್ರನ್ನ ಕೇಳ್ಕೊಂಡು ಒಂದಿನ ತಗೊಂಡು ಅವ್ರ ಹತ್ರ ಕೇಳ್ಕೊಂಡು ಪುನಃ ಹೋಗಿ ಬೆಂಡ್ ಮಾಡಿಸ್ಕೊಂಡು ನಾನೇ ಬೆಂಡ್ ಮಾಡಿ ಅದನ್ನೆಲ್ಲ ಮಾಡ್ಬೇಕು. ಅಂದ್ರೆ ಒಂದಿನ ಟ್ರೈನಿಂಗ್ ನಾನು ತಗೋಬೇಕು. ಇವಾಗ ಉಡಂದು ಅಲ್ಲಿ ಹೋಲ್ ಇಲ್ಲಿ ಕನೆಕ್ಟ್ ಮಾಡಕ್ಕೂ ಹೋಲ್ಗಳೆಲ್ಲ ಇರುತ್ತಲ್ಲ, ಸೊ ಅದನ್ನ ಅಲ್ಲಿ ಕಾರ್ಪೆಂಟರ್ ಹತ್ರ ಹೋಗಿ ಅವ್ರ ಮಿಷಿನ್ ಅಲ್ಲಿ ಅವ್ರು ಹೆಂಗ್ ಆಪರೇಟ್ ಮಾಡ್ತಾರೆ, ಹೋಲ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅಂತೆಲ್ಲ ನೋಡಿ ಅವ್ರ ಜಾಗದಲ್ಲಿ ಕುತ್ಕೊಂಡು ನಾನ್ ಹೋಲ್ ಮಾಡಿ ಪ್ರತಿಯೊಂದು ಅಳತೆ ತಕ್ಕಂಗೆ ಹೋಲ್ ಮಾಡಿ ಕಟಿಂಗ್ ಮಾಡಿ ಎಲ್ಲ ಮಾಡಿದ್ದು ನಾನೇ. ಅದು ಪ್ರತಿಯೊಂದು ವಿಡಿಯೋನು ನಾವು ಕಳಿಸ್ಬೇಕು. ಇವಾಗ ನಾನ್ ಮಾಡದೆ ತಗೊಳ್ಳಿ ಅಂತಂದ್ರೆ ಅವ್ರು ಒಪ್ಕೊಳ್ಳಲ್ಲ ಸರ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ತಂಗ್ ಪ್ರತಿಯೊಂದ್ರದ್ದು ವಿಡಿಯೋ ಕಳಿಸಿದ್ರೆ ಮಾತ್ರ ಅವ್ರ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ.
1: ಎಲ್ಲದಕ್ಕೂ ಡಾಕ್ಯುಮೆಂಟ್,
0: ಡಾಕ್ಯುಮೆಂಟೇಶನ್ ಪಕ್ಕಾ ಇರಬೇಕು ಸರ್.
1: ಎಷ್ಟು ದಿನ ಬೇಕಾಯ್ತು ನಿಮ್ಗೆ ಈ ವುಡ್ ಅಂಡ್ ಮೆಟಲ್ ಬೇಸ್ ಇಯರಿಂಗ್ ಮಾಡ್ಲಿಕ್ಕೆ?
0: ನಾನ್ ಮಾಡಿದ್ದು ಇಷ್ಟು ದಿನದಲ್ಲಿ ಇಷ್ಟಿಷ್ಟು ಗಂಟೆ ಅಂತ ಒಂದು ಟೈಮ್ ಇಟ್ಕೊಂಡು ಟೋಟಲ್ ಓವರ್ ಆಲ್ 15 hours ತನಕ ತಗೊಂತು. ಬಟ್ ಅದ್ರದ್ದು ವರ್ಕೌಟ್ ಮಾಡಕ್ಕೆ ನಂಗೆ ಬ್ಯಾಕ್ ಎಂಡ್ ಅಲ್ಲಿ ಫಸ್ಟ್ ಪ್ರಿಪರೇಷನ್ 3 ತಗೊಂಡಿತ್ತು.
1: ಅಂದ್ರೆ ಇಷ್ಟು ಸ್ಪೆಸಿಫಿಕೇಶನ್ ಡೇಸ್ ಇರುತ್ತಾ ಮಾಡ್ಲಿಕ್ಕೆ ಅಂತ ಅವ್ರು ಕೊಟ್ಟಿರ್ತಾರ? ಇಲ್ಲ ಯಾವ ಎಷ್ಟು
0: ಮಾಡಿ ಮುಗಿಸ್ಬೋದು. ಬಟ್ ನಾ

0: ಮಾಡಿ ಎಲ್ಲ ಮುಗಿಸಿ ಎಲ್ಲ ಮಾಡಿ ಮಾಡಕ್ಕಿಂತ ಮುಂಚೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಅದ್ರ ಮಧ್ಯ ಬೇರೆ ಯಾರಾದ್ರೂ ಮಾಡಿದ್ರೆ ಅಂತ. ಮಾಡಿಲ್ಲ ಅಂದ್ರೆ ನಮ್ಗೆ ಅನ್ಲಿಮಿಟೆಡ್ ಟೈಮ್ ಇರುತ್ತೆ ಅಪ್ಲೈ ಮಾಡಿ, ಇಷ್ಟು ಮಿನಿಮಮ್ ಒಂದು 6 ಮಂತ್ಸ್ ಒಳಗಡೆ ಆದ್ರೂ ಟೈಮ್ ಇದ್ದೇ ಇರುತ್ತೆ ಸರ್. ಇವ್ರದ್ರಲ್ಲಿ ಇಲ್ಲ, ಗಿನ್ನೆಸ್ ಅಲ್ಲಿ ಆದ್ರೆ 6 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ.
1: ಈಗ ಅದಾದ್ಮೇಲೆ ಪೇರ್ ಆಫ್ ಜುಮ್ಕಾ ಮಾಡ್ತೀರಿ, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ದಾಖಲೆ ಆಗುತ್ತೆ ಅಲ್ವಾ? ಏನಿದು ಪೇರ್ ಆಫ್ ಜುಮ್ಕಾಸ್, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರಿ, ಹೇಗೆ, ಎಷ್ಟು ಅಡಿ ಇತ್ತು, ಏನ್ ಕತೆ ಅದ್ರದ್ದು?
0: ಇದು ಫಸ್ಟ್ ಒಂದ್ ಮಾಡಿದಾಗ ನಾನು ಇದನ್ನೇ ಇಂಡಿಯನ್ ಬುಕ್ ಆಫ್ ಮಾಡಿದ್ದು ವುಡನ್ ಬೇಸ್ ನಾನು ಲಿಮ್ಕಾದಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅವ್ರು ಹೇಳಿದ್ರು ಇಲ್ಲ, ಒಂದ್ ಕಡೆ ರೆಕಾರ್ಡ್ ಆಗಿರೋದು ಇನ್ನೊಂದ್ ಕಡೆ ರೆಕಾರ್ಡ್ ಆಗಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ನೀವು ಅದಕ್ಕೆ ಬೇರೆನೆ ಮಾಡ್ಬೇಕು, ಅದ್ ಬಿಟ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಹೈಟ್ ಇದಿರಬೇಕು ಅಂತ ಹೇಳಿದ್ರು. ಸೊ ನಾನು ಅವಾಗ ಯೋಚನೆ ಮಾಡಿದೆ, ಮಾಡ್ಬೇಕು ಅನ್ನೋದು ಇತ್ತು ಬಟ್ ನಾನು ಮಾಡ್ಲೇ ಮಾಡ್ಬೇಕು ಅಂತ ಗಿವ್ ಅಪ್ ಮಾಡೋ ಸ್ಟೇಜ್ ಅಲ್ಲಿ ಅಂತೂ ಇರ್ಲಿಲ್ಲ. ಸೊ ನಾನು ಯೋಚನೆ ಮಾಡಿದೆ ಏನ್ ಮಾಡ್ಲಿ ಅಂತ. ಸೊ ಜುಮ್ಕಿ ಮಾಡೋಣ ಅಂತಾನೆ, ನೆಕ್ಸ್ಟ್ ಟಾಸ್ಕ್ ಬಂದಿದ್ದು ಜುಮ್ಕಿ ಮಾಡೋಣ ಅನ್ಕೊಂಡೆ. ಬಟ್ ಯಾವ್ದ್ರಲ್ಲಿ ಮಾಡೋದು ಅನ್ನೋದು ಒಂದಿರತ್ತಲ್ವಾ, ಸೊ ಅದನ್ನ ನಾನು ಯೋಚನೆ ಮಾಡಿದಾಗ ಯಾವ ಶೇಪ್ ಇದ ಮಾಡ್ದ ಅಂತ ನೋಡಿದಾಗ ಬ್ಯಾಂಬು ಬುಟ್ಟಿಗಳಿರತ್ತಲ್ಲ ಆ ಬುಟ್ಟಿ, ಆಮೇಲೆ ಟಬ್ಗಳು, ಆಮೇಲೆ ಮಕ್ಕಳು ಆಡೋ ಪ್ಲಾಸ್ಟಿಕ್ ಬಾಲ್ ಅಂದ್ರೆ ಈ ತರ ರೌಂಡ್ ಎಲ್ಲ ಬರಕ್ಕೆ ಪ್ಲಾಸ್ಟಿಕ್ ಬಾಲ್ಸ್, ಅಗೇನ್ ಇದಕ್ಕೆ ಈ ಮೇಲ್ಗಡೆ ಕ್ಯಾಪ್ ಇರುತ್ತೆ, ಜುಮ್ಕಾಗ ಒಂದ್ ಕ್ಯಾಪ್ ಬಂದೇ ಬರುತ್ತೆ, ಆ ಕ್ಯಾಪ್ಗೆ ಫ್ಯಾನ್ ಕ್ಯಾಪ್. ಸೊ ಇದೆಲ್ಲ ಯೂಸ್ ಮಾಡಿ, ಇದು ವೆಲ್ವೆಟ್ ಬಟ್ಟೆ ತಗೊಂಡು ಲೇಸ್ ಎಲ್ಲ ಇದ್ ಮಾಡಿ ಒಂದ್ ಕಂಪ್ಲೀಟ್ ಜುಮ್ಕಾ. ಆಮೇಲೆ ಇದಕ್ಕೆ ಹುಕ್ಗೆ ಅಗೇನ್ ಲಾಂಗ್ ಚೈನ್, ನಾವು ಇದಕ್ಕೆಲ್ಲ ಹಾಕ್ತಿವಲ್ಲ ಜೋಕಾಲೆಗೆಲ್ಲ ಹಾಕೋ ಲಾಂಗ್ ಚೈನ್, ಮೆಟಲ್ ಚೈನ್ ಎಲ್ಲ ತಂದು ಹುಕ್ಗೆ ಪುನಃ ತಗೊಂಡ್ ಹೋಗಿ ಫ್ಯಾಬ್ರಿಕೇಟರ್ದು ಜಾಗ ತಗೊಂಡು ಅವ್ರನ್ನ ಹೇಳಿ ನಾನೇ ಮಾಡ್ತೀನಿ ಅಂತ ಅದ್ ಮಾಡಿ ಇದಿಷ್ಟು ಒಂದ್ ಸೆಟ್ ಮಾಡಿದೆ ಸರ್. ಇದು 4.1 inches
1: ಇದೆ. ಎಲ್ಲ ಸ್ಪೆಸಿಫಿಕೇಶನ್ ಇರ್ತಾ ಈ ತರದ ಯೂಸ್ ಮಾಡ್ಬೇಕು ಅಂತ, ಇಲ್ಲ ನಮ್ದೇ ಆಯ್ಕೆನ ಅದು? ಮಾಡಿ
0: ಈ ಪರ್ಟಿಕ್ಯುಲರ್ ಬುಕ್ ಗಳಲ್ಲಿ ಯಾರು ಮಾಡಿಲ್ದಿರೋದ್ರಿಂದ ನನ್ನ ಅದೃಷ್ಟಕ್ಕೆ ಯಾವ್ದು ಇದಿಲ್ಲ, ಸ್ಪೆಸಿಫಿಕೇಶನ್ ಇರಲಿಲ್ಲ, ನನ್ನ ಆಯ್ಕೆ ಇತ್ತು. ಅಂದ್ರೆ ಪ್ರತಿ ಒಂದು ಅಸ್ಸಾಂ ಬುಕ್ ಆಗಿರ್ಲಿ, ಅಸಿಸ್ಟ್ ವರ್ಲ್ಡ್ ಆಗಿರ್ಲಿ, ಯಾರ್ದು ಇನ್ಕ್ರೆಡಿಬಲ್ ಬುಕ್ ಅಲ್ಲಿ ಯಾರ್ದ್ರು ಇದಿರಲಿಲ್ಲ.
1: ಈಗ ನನಗೆ ಕಾಣ್ತಿರೋದು ವುಡ್ ಅಂಡ್ ಮೆಟಲ್ ಬೇಸ್ ಇಯರಿಂಗ್ ಸುಮಾರು 4 kg ಇದೆ ಅಲ್ವಾ? ಆಮೇಲೆ ಇದು ಯಾವ್ದು ನಿಮ್ಮ ಪೇರ್ ಆಫ್ ಜುಮ್ಕಾಸ್ 4 feet 2 inches ಎತ್ತರ, 2 feet ಅಗಲದ್ದು ಅಲ್ವಾ? ಓಕೆ, ಇದು ಕೆಜಿ ಲೆಕ್ಕ ಕೊಟ್ಟಿಲ್ಲ ನೀವು, ಬಹಳ ಕೆಜಿ ಆಗ್ಬಿಡೋದು ನನ್ ಕಾಣುತ್ತೆ ಅಲ್ವಾ
0: ಸರ್? ಒಂದ್ 20 kg, 15-20 kg ಎತ್ತಕ್ಕೆ ಆಗಲ್ಲ ಸರ್, ಅದು ಇದು ಆಗಲ್ಲ ಸರ್. ಆಕ್ಚುಲಿ ಇದು ಪಕ್ಕ ಟೀ ಕೊಡಿ, ಇದೊಂದು 10 kg ಇದೆ, ಎತ್ತಕ್ಕಾಗಲ್ಲ. ಯಾಕಂದ್ರೆ SS ರೈಲಿಂಗ್ ಎಲ್ಲ ಹಾಕಿರೋದೆಲ್ಲ ಹೆವಿ ಗೇಜ್. ಸೊ ಅದು ಇದೊಂದು 20 kg ಇದೆ, ಇದು ಜಾಸ್ತಿ 15 kg ಇದೆ ಸರ್.
1: ಓಕೆ, ಬಹಳ ಖುಷಿ ಆಗ್ತದೆ ಗೀತಾ ಅವರೇ, ಪೇರ್ ಆಫ್ ಜುಮ್ಕಾ ಮಾಡಿದ್ರಿ, ಅದು ಕೂಡ ನಮಗೆ ಬೇಕಾದಂತಹ ಐಟಮ್ಗಳನ್ನ ಇಟ್ಕೊಂಡು ನಾವು ಏನು ಅಂದ್ರೆ ಅದು ಸ್ವಲ್ಪ ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ, ಆ ಕ್ರಿಯೇಟಿವಿಟಿ ಹೈಟ್ ಆಗಿರ್ಬೋದು, ಮತ್ತೆ ನಾವು ಏನು ಬಳಸ್ತೀವಿ ಐಟಮ್ಗಳು. ನೀವು ಕೂಡ ಭಾಳ ಹೇಳಿದ್ರೆ ಮನೇಲಿ ಯೂಸ್ ಮಾಡೋವಂಥದ್ದೇ ಭಾಳ, ಬೇರೆ ದಿನೂ ಯೂಸ್ ಮಾಡಿಲ್ಲ. ಯೂಶಲಿ ನಮ್ಗೇನು ನಾವು ನೋಡ್ತೀವಿ ಚಿಕ್ಕದ ಐಟಮ್ಗಳೇನು ನೋಡ್ತೀವಿ, ಅದನ್ನೆಲ್ಲ ದೊಡ್ಡದಾಗಿ ಏನು ಮಾಡಬೇಕು ಅನ್ನುವ ಕನಸನ್ನ ಇಟ್ಕೊಂಡು ಇದು ಮಾಡ್ಕೊಂಡಿದ್ರಿ. ಓಕೆ, ಇದಾದ್ಮೇಲೆ ವುಡನ್ ಬೇಸ್ ಬ್ಯಾಂಗಲ್ ಒಂದು ಕೂಡ ಮಾಡಿದಿರಿ, ಅದು ಕೂಡ ಗ್ಲೋಬಲ್ ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ ಅಲ್ಲೂ ಕೂಡ ಒಂದು ದಾಖಲೆ ಆಗಿದೆ ಅಲ್ವಾ? ಏನಂತೀರಿ ಇದು ವುಡನ್ ಬೇಸ್ ಬ್ಯಾಂಗಲ್ ಅಂದ್ರೆ?
0: ಎರಡು ಮಾಡಿದ್ಮೇಲೆ ಸರಿ ಪ್ರತಿ ಸತಿನು ಯಾಕೆ ಇಯರಿಂಗ್ಸ್ ಮಾಡೋದು, ಸೊ ಲೆಟ್ ಮೀ ಚೇಂಜ್, ಬೇರೆದ್ರಲ್ಲೂ ಮಾಡೋಣ ಅಂತನ್ಬಿಟ್ಟು ಸೊ ಬ್ಯಾಂಗಲ್ಸ್ ಮಾಡಿದೆ. ಇದು ನಾನು ಯೂಸ್ ಮಾಡಿರೋದು ರಿಂಗ್ಸ್ ಎಲ್ಲ ಕ್ರೋಷಾ ಮಾಡಕ್ಕೆ ಅಂತ ರಿಂಗ್ಸ್ ಯೂಸ್ ಮಾಡ್ತಾರೆ, ಆ ರಿಂಗ್ಸ್ ಗಳನ್ನ ಯೂಸ್ ಮಾಡಿ ಇದ್ರಲ್ಲಿ ನಾನು ಸಿಲ್ಕ್ ಥ್ರೆಡ್, ಲೇಸ್ ಗಳು, ಕುಂದನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರೋದು ಸರ್. ಸೊ ಇದ್ ನಾನ್ ಮಾಡಿದಾಗ ನಾನು 9 months ಅಲ್ಲಿ ಮಾಡಿದ್ದು, ರೆಕಾರ್ಡ್ ಬುಕ್ ಆಗಿದ್ದು ಡೆಲಿವರಿಗಿಂತ ಒಂದ್ ವೀಕ್ ಮುಂಚೆ ಸರ್.
1: ಅಂದ್ರೆ ಈ ಮೆಟಲ್ಗಳಲ್ಲಿ ಯೂಸ್ ಮಾಡುವಂತ ಜುಮ್ಕೀಸ್ ಇರ್ಬೋದು, ಮತ್ತೆ ನೀವು ಇಯರಿಂಗ್ಸ್ ಮತ್ತೆ ಬ್ಯಾಂಗಲ್ಸ್ ಗಳನ್ನೆಲ್ಲ ಯೂಸ್ ಮಾಡಿದ್ರಲ್ಲ, ಬಹಳಷ್ಟು ವೆರೈಟಿ ರೀತಿಯಲ್ಲಿ ಮಾಡಿ ಅದು ಕೂಡ ಬಹಳಷ್ಟು ದಾಖಲೆಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಯ್ತು. ಇದಾದ್ಮೇಲೆ ಬೇರೆ ಯಾವ್ದಾದ್ರು ಮಾಡ್ಲಿಕ್ಕೆ ನೀವು ಮುಂದುವರೆದ್ರ, ಇಲ್ಲ ಅಲ್ಲಿಗೆ ನಿಲ್ಸ್ಬಿಟ್ರೆ ಹೇಗೆ?
0: ಇಲ್ಲ ಸರ್, ನಾನು ನೆಕ್ಸ್ಟ್ ಮಾಡಿದ್ದು ಸ್ಮಾಲೆಸ್ಟ್ ಜುವೆಲ್ರಿ ಸೆಟ್ ಅಂತ,
1: ಸ್ಮಾಲೆಸ್ಟ್
0: ತುಂಬಾನೇ ಚಿಕ್ಕ ಸರ, ಬಳೆ ಮತ್ತೆ ಇಯರಿಂಗ್, ಅದನ್ನ ನಾನು ಇನ್ಕ್ರೆಡಿಬಲ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇದು ಮಾಡಿದೀನಿ. ಸೊ ಎಲ್ಲಾ ಕ್ಯಾಟಗರಿಲಿ ಇದು ಮಾಡಿದೆ, ಸರ ಒಂದ್ ಮಾಡ್ಲಿಲ್ಲ, ಅದ್ ಬಿಟ್ಟು ಬಾಕಿದೆಲ್ಲ ಕವರ್ ಮಾಡಿದೆ.
1: ಅಂದ್ರೆ ಸ್ಮಾಲೆಸ್ಟ್ ಅಂತ ಹೇಳಿದ್ರೆ ಎಷ್ಟು?
0: ಅವಾಗಿರ್ಲಿಲ್ಲ, ಇವಾಗೆಲ್ಲ ಗೊಂಬೆಗಳಿಗೆಲ್ಲ ಇದು ಮಾಡೋ ಬರುತ್ತೆ, ಪಟ್ಟದ ಬೊಂಬೆಗಳಿಗೆಲ್ಲ ಹಾಕೋ ಇದೆಲ್ಲ ಜುವೆಲ್ರಿ, ಅಷ್ಟು ಚಿಕ್ಕ ಚಿಕ್ಕದು 2 inches ಸರ 2 inches ಅಲ್ಲಿ ಬರುತ್ತೆ. ಕಿವಿ ಓಲೆ ತುಂಬಾನೇ ಮೈನ್ಯೂಟ್ ಆಗಿರೋ ಇದ್ರಲ್ಲಿ ಡೀಟೇಲ್ ಆಗಿ ಮಾಡಿದೀನಿ, ಚಿಕ್ಕದಿರ್ಬೋದು.
1: ಏನ್ ಮೆಟಲ್ ಅದು?
0: ಅದೆಲ್ಲ ಫ್ಯಾನ್ಸಿ ಮೆಟೀರಿಯಲ್ಸ್, ಲೈಕ್ ಕಿವಿ ಓಲೆ ಮಾಡಿದ್ದು ಬೀಡ್ಸ್ ಅಲ್ಲಿ, ಉಡನ್ ಬೀಡ್ಸ್ ಅಲ್ಲಿ.
1: ಓಕೆ,
0: ಬ್ಯಾಂಗಲ್ ಮಾಡಿದ್ದು ಉಡನ್ ಬೀಡ್ಸ್ ಸಿಗುತ್ತೆ ರಿಂಗ್ ತರದು, ಅದನ್ನ ಯೂಸ್ ಮಾಡ್ಕೊಂಡು ಬ್ಯಾಂಗಲ್ ಶೇಪ್ ಅಲ್ಲಿ ಕೊಟ್ಟು ಮಾಡಿರೋದು. ಸೊ ಎಲ್ಲ ಸ್ಮಾಲೆಸ್ಟ್ ಅಂತ
1: ಅದು ಕೂಡ ರೆಕಾರ್ಡ್ ಆಗಿದೆ ಅಲ್ವಾ? ಅದ್ ಬಿಟ್ಟು ಬೇರೆ
0: ಇಲ್ಲ ಸರ್, ಇವಾಗ ಇಷ್ಟು ಸದ್ಯಕ್ಕೆ ಇದಾಗಿದೆ. ಇದ್ ಬಿಟ್ರೆ ನನ್ನ ಫಸ್ಟ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಲ್ಲಿ ಸನ್ಮಾನಕ್ಕೆ ಇದ್ ಮಾಡಿದ್ರು.
1: ಓಕೆ,
0: ಇವಾಗ ವರ್ಷಕ್ಕೊಂದ್ಸತಿ ಎಲ್ಲಾ ಯೂನಿಯನ್ ರೆಕಾರ್ಡ್ ಹೋಲ್ಡರ್ಸ್ ಒಂದು ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಂತ ಮಾಡ್ತಾರೆ ಸರ್. ಯಾವ ತರ

0: ಅಂದ್ರೆ ಅವರು ಅಷ್ಟು ರೆಕಾರ್ಡ್, ಒಂದಷ್ಟಲ್ಲಿ ಏನೇನು ರೆಕಾರ್ಡ್ ಆಗಿರುತ್ತೆ ಅದರಲ್ಲಿ ಟಾಪ್ 100 ರೆಕಾರ್ಡ್ ನ ರೆಕಗ್ನೈಸ್ ಮಾಡಿ ಸನ್ಮಾನ ಮಾಡ್ತಾರೆ ಡೆಲ್ಲಿ ಅಂದ್ರೆ ಇಲ್ಲಿ ಅಂತಲ್ಲ, ಒಂದೊಂದ್ಸತಿ ಒಂದೊಂದು ಎಷ್ಟಲ್ಲಿ ಮಾಡ್ತಾರೆ, ಒಂದೊಂದೊಂದಷ್ಟಲ್ಲಿ ಮಾಡ್ತಾರೆ. ಇದು ನಂದು ಈ ಸತಿ ನಂದು ರೆಕಾರ್ಡ್ ರೆಕಗ್ನೈಸ್ ಆದಾಗ ಡೆಲ್ಲಿಲಿ ಆಗಿತ್ತು, ಅದು 2017 ನವೆಂಬರ್ ಅಲ್ಲಿ ಆಗಿತ್ತು. ಅವಾಗ ನಂದು ಟಾಪ್ 100 ಅಲ್ಲಿ ಸೆಲೆಕ್ಟ್ ಆಗಿತ್ತು, ಫಸ್ಟ್ ರೆಕಾರ್ಡ್ ಫಸ್ಟ್ ಟೈಮ್ ಅಲ್ಲೇ ಸೆಲೆಕ್ಟ್ ಆಗಿತ್ತು, ಟಾಪ್ 100 ರೆಕಾರ್ಡ್ ಅಲ್ಲಿ ಸೆಲೆಕ್ಟ್ ಆಗಿ ಸನ್ಮಾನ ಮಾಡಿದ್ರು. ಸೊ ಅಷ್ಟು ಒಂದು ದಿನ ವರ್ಷಕ್ಕೆ ಒಂದು ಎಷ್ಟು ಒಂದು ಸುಮಾರು ಸಾವಿರಾರು ಗಟ್ಟಲೆಯಲ್ಲಿ ಟಾಪ್ 100 ಬರೋದು ಅಂದ್ರೆ ಅದು ನನ್ನ ಫಸ್ಟ್ ರೆಕಾರ್ಡ್ ಬರೋದು ಅಂದ್ರೆ ತುಂಬಾ ಖುಷಿಯಾಗಿತ್ತು ಸರ್, ಅದು ಹೇಳಕ್ ಆಗದಿರೋದು. ಯಾಕಂದ್ರೆ ರೆಕಾರ್ಡು ಮಾಡಿ ಇದು ಅನ್ಎಕ್ಸ್ಪೆಕ್ಟೆಡ್, ಟಾಪ್ 100 ಬರೋದು ಇಟ್ಸ್ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಇದು.
1: ಓಕೆ, ಅದು ಯಾವ ವರ್ಷದಲ್ಲಿ?
0: ಅದು ನವೆಂಬರ್ 2017 ಅಲ್ಲಿ ಆಗಿದ್ದು.
1: ಓಕೆ, ಈ ಎಲ್ಲ ರೆಕಾರ್ಡ್ ಮುಗಿಸಿದ್ದು ಮೋಸ್ಟ್ಲಿ
0: 18
1: ನಂತರ ನೀವು ಯಾವ್ದು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ವಾ?
0: ಪ್ರಯತ್ನ ಮಾಡಿದೀನಿ, ಎಲ್ಲ ಅಪ್ರೂವಲ್ ಸ್ಟೇಜ್ ಅಲ್ಲಿ ಇತ್ತು, ಬಟ್ ಹೊಸದಾಗಿ ಮಾಡಕ್ಕೆ ನಂಗೆ ಮಗುವಾಗಿತ್ತು. ಸೊ ಅದಾದ್ಮೇಲಿಂದ ಫುಲ್ ಅವಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ದಾಖಲೆ ಅಂತ ಯಾವ್ದು ಮಾಡ್ಲಿಲ್ಲ, ಸನ್ಮಾನಗಳು ಹಂಗೆ ಬರ್ತಾ ಇತ್ತು.
1: ಓಕೆ, ಇನ್ನು ಮಾಡುವ ಕನ್ಸೇನರ್ ಇದೆಯಾ?
0: ತುಂಬಾ ಇದೆ ಸರ್.
1: ಏನೇನು ಕನ್ಸಿಡ್ಕೊಂಡಿದ್ದೀರಿ?
0: ಇನ್ನು ತುಂಬಾ ಬುಕ್ಸ್ ಗಳಿದೆ ರೆಕಾರ್ಡ್ ಮಾಡಂತದ್ದು, ನನ್ನ ಹೆಸರನ್ನ ಬುಕ್ಸ್ ಗಳಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತಿದೆ. ಗಿನ್ನಿಸ್ ಅವರು ಇನ್ನೂ ಚಿನ್ನನೇ ಬೇಡ ಅಂತಂದ್ರೆ ಬೇರೆ ಯೂಸ್ ಮಾಡಿ ಅಂತಂದ್ರೆ ಗಿನ್ನಿಸ್ ಅಲ್ಲೂ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಇದೆ ಸರ್.
1: ಅಂದ್ರೆ ಗಿನ್ನಿಸ್ ಅಲ್ಲಿ ಕೂಡ ಸ್ಮಾಲೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತಲ್ವಾ? ಇಲ್ಲ ತುಂಬಾ ಆಗ್ಬಿಟ್ಟಿದೆ?
0: ಇಲ್ಲ ಆಗೋಗಿದೆ ಸರ್, ಅದು
1: ಆಗೋಗಿದೆ. ಅದಕ್ಕಿಂತ ಸ್ಮಾಲೆಸ್ಟ್ ಮಾಡಕ್ ಆಗಲ್ವಾ?
0: ಅದಕ್ಕಿಂತ ಸ್ಮಾಲೆಸ್ಟ್ ಮಾಡ್ಬೇಕು ಅಂದ್ರೆ ಸರ್ ಮಾಡಬಹುದು ಮೆಟಲ್ ಅಲ್ಲಿ ಅಂದ್ರೆ ಸಿಲ್ವರ್, ಬಟ್ ಅದಕ್ಕೆ ಪ್ರೊಫೆಷನಲ್ ಆಗಿ ನಾನು
1: ಕಲಿಬೇಕಾಗತ್ತೆ.
0: ದಟ್ ಇಸ್ ಅ ಲಾಂಗ್ ಪ್ರೊಸೆಸ್. ಗೋಲ್ಡ್ ಸ್ಮಿತ್ ತರ ನಾನು ಕಲಿತು ಅವರ ಇದಕ್ಕೆ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಅ ಥಿಂಗ್. ಫ್ಯಾನ್ಸಿಲ್ ಮಾಡ್ಬೇಕು ಅಂತ ಅವಕಾಶ ಇದ್ರೆ ಖಂಡಿತವಾಗ್ಲೂ ಮಾಡಕ್ ನಾನು ಇವಾಗ್ಲೂ ಕಾತುರದಿಂದ ಕಾಯ್ತಾ ಇದೀನಿ ಸರ್.
1: ಅಂದ್ರೆ ಈಗ ದೊಡ್ಡದು ಚಿಕ್ಕದು ಜುಮ್ಕೀಸ್ ಅವೆಲ್ಲ ಮಾಡ್ಬಿಟ್ಟಿದ್ರಿ, ಇನ್ನೇನ್ ಕನ್ಸಿದೆ, ಇನ್ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅನ್ನೋ ಕನ್ಸಿದೆ ನಿಮ್ಗೆ?
0: ಸರ್ ಇವಾಗ ನಾನು ಕ್ರಿಯೇಟಿವ್ ಅಂದ್ರೆ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೇ ಮಕ್ಕಳಿಗೆ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಹೇಳ್ಕೊಡ್ತೀನಿ. ಈಗಿನ ಇದರಲ್ಲಿ ತುಂಬಾ ಎಲ್ಲಾನು ಮುಂದುವರಿತಿದೆ ಸರ್, ಸಂಗೀತ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲಾನು ಇರ್ಬೋದು. ಬಟ್ ಆರ್ಟ್ ಅಂಡ್ ಕ್ರಾಫ್ಟ್ ಯಾಕೋ ತುಂಬಾನೇ ಬೇಕು ಅಂತಾನೆ ಅನ್ನಿಸ್ತಿಲ್ಲ ಜನಗಳಿಗೆ, ಮಕ್ಕಳಲ್ಲಿ ಬೇಕು ಅನ್ನೋದು, ಅದ್ರ ಇಂಪಾರ್ಟೆನ್ಸ್ ಯಾರಿಗೂ ತುಂಬಾನೇ ಗೊತ್ತಾಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಸಂಗೀತ ಕೊಡೋಷ್ಟು ವ್ಯಾಲ್ಯೂ ಇದು, ಇವಾಗ ಇವಾಗ ಡ್ರಾಯಿಂಗು ಬರ್ತಾ ಇದೆ, ಅದೇ ತರ ಕ್ರಾಫ್ಟ್ ಬರ್ಬೇಕು ಅನ್ನೋದು ನನ್ನ, ನಾನು ಅದರಲ್ಲೇ ಮುಂದುವರಿಬೇಕು. ಮಕ್ಕಳಿಗೆ ತಗೋತಾ ಇರ್ತೀನಿ, ಸಮ್ಮರ್ ಕ್ಯಾಂಪ್ ಅಲ್ಲಿ ತಗೋತಾ ಇರ್ತೀನಿ ನನ್ನ ಮಗಳ ವಯಸ್ಸು. ಯಾರೇ
1: ಕ್ಲಾಸಸ್ ತಗೋತೀರಾ ನೀವು?
0: ಹಾ ಹೌದು, ತಗೋತೀನಿ. ನಾನು ಸಮ್ಮರ್ ಕ್ಯಾಂಪ್ ಅಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತೀನಿ ಕ್ರಾಫ್ಟ್ದು. ಇಲ್ಲ ಬೇರೆ ಮಕ್ಕಳು ಫ್ರೀ ಟೈಮ್ ಅಲ್ಲಿ ಇರ್ತಾರೆ, ಕಲಿಯೋ ಇಂಟ್ರೆಸ್ಟ್ ಇದ್ರೆ ಅವ್ರಿಗೂ ನಾನು ಪೇಪರ್ ಕ್ರಾಫ್ಟ್ ಹೇಳ್ಕೊಡ್ತೀನಿ ಸರ್. ಪೇಪರ್ ಕ್ರಾಫ್ಟ್ ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆಂಟ್ ಸರ್, ಎಲ್ಲಾ ರೀತಿಲಿ ಲೈಫ್ ಸ್ಕಿಲ್ ಗೊತ್ತಾಗಬೇಕು ಅಂದ್ರೆ ಪೇಪರ್ ಕ್ರಾಫ್ಟ್ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ನೀವು ನಾನು ಸಮ್ಮರ್ ಕ್ಯಾಂಪ್ ತಗೋತೀನಿ 9th class ಮಕ್ಕಳಿಗೆಲ್ಲ, ಅವ್ರಿಗೆ ನೀವು ಲೈನ್ ಹಾಕೊಟ್ರೆ ಸ್ಟ್ರೈಟ್ ಲೈನ್ ಕಟ್ ಮಾಡಕ್ ಬರಲ್ಲ, ಓದ್ತಾರೆ ಎಲ್ಲ ಮಾಡ್ತಾರೆ. 9th class ಮಕ್ಕಳು ಅಂತಂದ್ರೆ ಸ್ಟ್ರೈಟ್ ಲೈನ್ ಹಾಕೊಟ್ರೆ ಕಟ್ ಮಾಡಕ್ಕೆ ಬರಲ್ಲ, ರೌಂಡ್ ಹಾಕೊಟ್ರೆ ಕಟ್ ಮಾಡಕ್ ಬರಲ್ಲ. ಅಂದ್ರೆ ಆ ಕಾನ್ಸಂಟ್ರೇಷನ್, ಅದು ಫೈನ್ನೆಸ್ ಲೈಫ್ ಅಲ್ಲಿ ಬರಬೇಕು ಸರ್.
1: ಓಕೆ,
0: ಲೈಫ್ ಅಲ್ಲಿ ಮಕ್ಕಳಿಗೆ ಕ್ರಾಫ್ಟ್ ಇಂಪಾರ್ಟೆಂಟ್.
1: ಏನು ಡಿಸಿಪ್ಲಿನ್ ಬರಬೇಕು ಅಂದ್ರೆ ಕ್ರಾಫ್ಟ್ ಕಲಿಬೇಕು ಅಂತೀರಿ?
0: ಎಲ್ಲಾನು ಕಲಿಬೇಕು ಸರ್, ಕ್ರಾಫ್ಟ್ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು ಸರ್, ಕ್ರಾಫ್ಟ್ ಇಂಪಾರ್ಟೆಂಟ್ ಸರ್.
1: ಓಕೆ, ಇಷ್ಟೆಲ್ಲ ಒಂದು ಸಾಧನೆ ಮಾಡಬೇಕಾದ್ರೆ, ಇಷ್ಟೆಲ್ಲ ಕೂಡ ಏನಾದರೂ ಒಂದು ಅಚೀವ್ ಮಾಡಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ಮದುವೆಗಿಂತ ಮುಂಚೆ ಕೆಲಸ ಮಾಡ್ತಿದ್ದೆ, ಮದುವೆ ಆದಮೇಲೆ ಕೆಲಸವನ್ನು ಬಿಟ್ಟು ಕೂಡ ಫ್ಯಾಮಿಲಿ ಜೊತೆಗಿನ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಶುರು ಮಾಡಿದ್ರಿ, ಆಮೇಲೆ ಕೂಡ ಈ ಕಾನ್ಸೆಪ್ಟ್ಗಳೆಲ್ಲ ಹುಟ್ಕೊಳ್ಳಿಕ್ಕೆ ಶುರು ಆಯ್ತು ನಿಮಗೆ. ಈ ರೀತಿಯಾದಂಥ ಯೋಚನೆಗಳನ್ನ ಮಾಡಿದಾಗಲೂ ಕೂಡ ನೀವು ಆಗಲೇ ಕೂಡ ಹೇಳಿಬಿಟ್ಟಿದ್ರಿ ಆರಂಭದಲ್ಲೇ, ಮನೇಲಿ ಕೂಡ ಒಳ್ಳೆ ಸಪೋರ್ಟ್ ಇತ್ತು, ನಮ್ಗೆ ಯಾವ್ದು ಮಾಡ್ತೀನೋ ರೆಡಿ ಅಂತ ಹೇಳ್ತಿದ್ರು. ಏನಂತಂದ್ರೆ ಒಂದು ಮದುವೆ ಆದಮೇಲೆ ಹೊಸ ಕುಟುಂಬಕ್ಕೆ ಬರ್ತೀರಿ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಗಂಡ ಮಕ್ಕಳು ಅತ್ತೆ ಮಾವನೆಲ್ಲ ನೋಡ್ಕೊಬೇಕು, ಬೇರೆ ಬೇರೆ ಥರದ್ದು ನಮಗೆ ಚಾಲೆಂಜಸ್ ಹೆಚ್ಚಾಗಿರ್ತವೆ. ನಮ್ಮ ಸ್ವಂತ ಮನೇಲಿ ಇದ್ದಂಗಂತೂ ಖಂಡಿತ ಸಾಧ್ಯ ಆಗಲ್ಲ, ರಿಸ್ಟ್ರಿಕ್ಷನ್ಸ್ ಇರ್ತವೆ. ಆ ರಿಸ್ಟ್ರಿಕ್ಷನ್ ಎಲ್ಲ ದಾಟಿ ನಾವು ಈ ಥರದ್ದೆಲ್ಲ ಮಾಡಬೇಕು ಅಂತಂದಾಗ ನಮಗೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ, ಗಂಡನ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ನಿಮ್ಮ ಮನೆ ಕಡೆಯಿಂದ ಇತ್ತು, ನಿಮ್ಮ ಕುಟುಂಬದಿಂದ, ನಿಮ್ಮ ತಾಯಿ ಮನೆ ಕಡೆಯಿಂದಲೂ ಕೂಡ, ನಿಮ್ಮ ಅತ್ತೆ ಮನೆ ಕಡೆಯಿಂದಲೂ ಕೂಡ, ಹಾಗೆ ನಿಮ್ಮ ಗಂಡನ ಕಡೆಯಿಂದನೂ ಕೂಡ ಯಾವ ರೀತಿ ಇತ್ತು ಅದನ್ನು ಹೇಳಿ.
0: ನನ್ನ ಗಂಡನ ಮನೆಯವ್ರ ಕಡೆಯಿಂದ ಸರ್ 100% ಸಪೋರ್ಟ್ ಸರ್, ಯಾವುದೇ ತರ ಯಾವ ವಿಷಯದಲ್ಲೂ ಅವ್ರು ರೆಸ್ಟ್ರಿಕ್ಷನ್ ಮಾಡಲ್ಲ. ನೀನ್ ಏನೇ ಮಾಡಿದ್ರು ಮುಂದೆ ಮಾಡು ಅಂತ ಹೇಳ್ತಾರೆ ಹೊರತು ನಮ್ಗಾಗಲ್ಲ, ಅವ್ರೇನಂತಾರೋ ಇವ್ರೇನಂತಾರೋ ಅಂತಾನು ನೋಡಲ್ಲ. ಅದಲ್ದೆ ಇದ್ ಮಾಡಿದ್ಮೇಲೂ ಸರ್ ಏನು ತುಂಬಾ ಎಲ್ಲರೂ ಇದ್ ಮಾಡಿದ್ರು ಅಂತಲ್ಲ, ಎಷ್ಟೋ ಜನ ಕೇಳಿದವ್ರು ಇದ್ ಮಾಡಿದ್ರಿಂದ ನಿಂಗೆ ಏನ್ ಸಿಕ್ಬಿಡತ್ತೆ ಅಂತಾನು ಕೇಳಿದವ್ರು ಇದಾರೆ, ಟೀಕೆ ಮಾಡಿದವರು ಇದಾರೆ. ಅಂತದ್ರಲ್ಲೂ ಅವರು ನಿನ್ ಖುಷಿ, ನಿನ್ ಬೇಕು ಅಂದ್ರೆ ನಿನ್ ಸಾಧನೆ, ಎಲ್ಲರೂ ಎಲ್ಲಾನು ಏನೋ ಸಿಗುತ್ತೆ, ಮನೆಗೋಸ್ ದುಡ್ಡುಗೋಸ್ಕರನೇ ಮಾಡ್ಬೇಕು ಅಂತ ಏನಿರಲ್ಲ, ನಮ್ ಖುಷಿಗೋಸ್ಕರ ಮಾಡೋದ್ ಕೆಲವೊಂದಿರುತ್ತೆ. ನೀನ್ ಮಾಡು ಅಂತಾನೆ ಹೇಳಿದಾರೆ ಸರ್, ಅಂತಂತ ಯಾವ್ದಕ್ಕೂ

0: ಇಷ್ಟು ಖರ್ಚಾಗತ್ತೆ ಅಷ್ಟು ಖರ್ಚು ಇವೆಲ್ಲ ಮಾಡ್ತೀವಿ ಅಂತಂದ್ರೆ ಖರ್ಚಿಲ್ಲ ಅಂತಲ್ಲ, ಖರ್ಚಾದ್ರೂ ಪರವಾಗಿಲ್ಲ ನಿಮ್ ಖುಷಿಗೆ ಮಾಡು ಅಂತಾನೆ.
1: ಎಷ್ಟು ಖರ್ಚು ಮಾಡಿದಿರಿ ಅದನ್ನ ಹೇಳಿ.
0: ತುಂಬಾನೇ ಖರ್ಚಾಗತ್ತೆ ಸರ್, ಟೀ ಕೋಟ್ ಪೀಸ್ ಅಂತಂದ್ರೆ ಒಂದ್ ಪೀಸ್ಗೆನೆ ಯೋಚನೆ ಮಾಡಿದ್ರೆ 1.5 ಸಾವಿರ ಖರ್ಚಾಗತ್ತೆ ಅಂದ್ರೆ ಇನ್ನ ಅದೆಲ್ಲ ಫುಲ್ ಕಂಪ್ಲೀಟ್ ಆಗೋಷ್ಟೇ ಆಗತ್ತೆ ಸರ್, ತುಂಬಾ ಖರ್ಚಾಗೇ ಆಗತ್ತೆ. ಯಾವತ್ತೂ ಅವರು ಖರ್ಚಾಗತ್ತೆ ಅಂತ ನೀನ್ ಮಾಡ್ಬೇಡ ಅಂತಾನು ಹೇಳಿಲ್ಲ, ಇಲ್ಲ ನೀನ್ ಮಾಡಿರೋದ್ರಿಂದ ನಿಂಗೇನೋ ಲಾಭ ಸಿಗಲ್ಲ ಅಂದ್ರೆ ಯಾಕೆ ಮಾಡ್ತೀಯ ಅಂತಾನು ಹೇಳಿಲ್ಲ. ನಿನ್ ಖುಷಿ, ನೀನ್ ನಿನ್ ನೆಮ್ಮದಿಗೋಸ್ಕರ ನೀನ್ ಮಾಡ್ತಿದ್ಯ ಮಾಡು ಅಂತಾನೆ ಹೇಳಿದ್ದಾರೆ. ಯಾರೋ ಹೇಳ್ತಾರೆ ಅಂತ ನೀನ್ ಸ್ಟಾಪ್ ಮಾಡ್ಬೇಕಾಗಿಲ್ಲ ಅಂತಾನು ಹೇಳಿದ್ದಾರೆ. ಸೊ ನನ್ಗೆ ಯಾವುದೇ ತರ ಅವತ್ತಿಂದ ಹಿಡಿದು ಇವತ್ ತನಕ ಯಾವ ವಿಷಯದಲ್ಲೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಸರ್.
1: ರೆಸ್ಟ್ರಿಕ್ಷನ್ ಎಲ್ಲೂ ಕೂಡ
0: ಎಲ್ಲೂ ಇಲ್ಲ,
1: ಇರಲಿಲ್ಲ ಅಲ್ವಾ, ಬಹಳ ಸಪೋರ್ಟಿವ್ ಆಗಿದ್ರು ಕೂಡ.
0: ಎಕ್ಸಾಕ್ಟ್ಲಿ.
1: ಅತ್ತೆ ಮಾವ ಏನಂತಾರೆ ಇವೆಲ್ಲ ಸಾಧನೆ ನೋಡ್ಬಿಟ್ಟು
0: ಖುಷಿ ಪಡ್ತಾರೆ. ಎಲ್ಲ ಯಾವ ಫಂಕ್ಷನ್ ಹೋದ್ರು ಫಸ್ಟ್ ಹೇಳ್ತಾರೆ ನನ್ನ ಸೊಸೆ ಇದ್ ಮಾಡಿದಾರೆ ಅಂತಾನೆ ಹೇಳ್ಕೊತಾರೆ ಸರ್. ಅವರೇ ಎಲ್ಲ ಏನೇ ಇದ್ರು ಫಸ್ಟ್ ಅವರೇ ನಾನೇ ಮಾಡಿರಲ್ಲ ಎಲ್ಲಾರು ಅವರೇ ಫಾರ್ವರ್ಡ್ ಮಾಡ್ಕೊಂಡು ಹೇಳ್ತಾರೆ. ತುಂಬಾ ಖುಷಿ ಪಡ್ತಾರೆ. ನಮ್ಮ ಇದಕ್ಕೆಲ್ಲ ನಮ್ಗೆ ಅಫಿಡವಿಟ್ ಎಲ್ಲ ಮಾಡಿಸ್ಬೇಕಾಗತ್ತೆ. ನಮ್ಮ ಮಾವನೇ ಖುದ್ದ ಕರ್ಕೊಂಡು ಹೋಗಿ ನಿಲ್ಸಿ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾರೆ. ನನ್ನ ಮೆಜಮಾನ್ರಿಗಿಂತ ನಮ್ಮ ಮಾವನೇ ಇದಕ್ಕೆಲ್ಲ ಅಫಿಡವಿಟ್ಗೆಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದೆಲ್ಲ ಮಾಡಿಸಿದ್ದಾರೆ. ಸೊ ತುಂಬಾ ಸಪೋರ್ಟಿವ್ ಸರ್, ಅದೇ ವಿಷಯದಲ್ಲಿ ನಾನು ಯಾವುದಕ್ಕೂ ಇದು ಮಾಡಿಲ್ಲ.
1: ಓಕೆ, ಅಂದ್ರೆ ಒಬ್ಬ ಯಶಸ್ವಿ ಗಂಡನ ಹಿಂದೆ ಹೆಂಡತಿ ಇರ್ತಾಳೆ.
0: ಹೌದು,
1: ಯಶಸ್ವಿ ಹೆಣ್ಣಿನ ಹಿಂದೆ ಕೂಡ ಒಬ್ಬ ಗಂಡಿರ್ತಾನೆ ಅನ್ನೋದಕ್ಕೆ ಉದಾಹರಣೆ ಅಂತೀರಾ?
0: ಗಂಡ್ ಮಾತ್ರ ಅಲ್ಲ ಸರ್, ನನ್ನ ಫ್ಯಾಮಿಲಿನೇ ಇದೆ ಅಂತ ಹೇಳ್ತೀನಿ. ಗಂಡ ಇದ್ರೆ ಮಾತ್ರ ಸಾಕಾಗಲ್ಲ ಸರ್, ಮಾಡ್ಬೇಕು ಅಂದ್ರೆ ಒಂದ್ ಪೀಸ್ ಆಫ್ ಮೈಂಡ್ ಇರ್ಬೇಕು. ಎಲ್ಲೋ ಒಂದ್ ಕಡೆಯಿಂದ ಇದ್ ಬಂದಿರ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕುಕ್ಕೆ ಬಂದ್ರು ಹಾಳಾದೋಗದೆ. ನನ್ ಇಡೀ ಫ್ಯಾಮಿಲಿನೇ ಇದೆ ಅಂತ ಹೇಳ್ತೀನಿ. ನಮ್ಮ ಮನೆ ನಮ್ಮ ಅಪ್ಪ ಅಮ್ಮನಿಗಿಂತ ಸರ್ ನಮ್ಮ ಅತ್ತೆ ಮಾವನೇ ಚೆನ್ನಾಗಿ ಸಪೋರ್ಟ್ ಮಾಡಿರೋದು.
1: ಇಲ್ಲಾಂದ್ರೆ ಮೋಸ್ಟ್ಲಿ ಮದುವೆಗಿಂತ ಮುಂಚೆನೆ ಮಾಡ್ಬಿಡ್ತೀರ ನಾವೆಲ್ಲ
0: ಸರ್. ಇವಾಗ ಏನಾಗುತ್ತೆ ಹಂಗಂತಲ್ಲ ಸರ್, ನಮ್ಗೆ ಎಕ್ಸ್ಪೋಜರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ ಸೈತಿ ನಮ್ಗೆ ಟೈಮೇ ಸಿಕ್ಕಿರಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿರಲ್ಲ. ನಮ್ಮ ಆಸೆ ಏನು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಸುಮ್ನೆ ಬ್ಲಾಂಕ್ ಆಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಓದ್ತೀವಿ, ಅವ್ರು ಹೇಳಿದ್ರು ಇವ್ರು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ, ಕೆಲ್ಸಕ್ಕೆ ಸೇರ್ಕೋತೀವಿ. ನಮ್ಮ ನಿಜವಾದ ಆಸೆನ ನಾನು ಯೋಚನೆ ಮಾಡಿರ್ಲಿಲ್ಲ ಅನ್ಸುತ್ತೆ. ನನ್ಗೆ ಮದ್ವೆ ಆದ್ಮೇಲೆ ಯಾವಾಗ ನಾನು ಯಾಕಾಯ್ತಪ್ಪ ನಂಗೆ ಇನ್ನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಡಿಸೈಡ್ ಮಾಡಿ ಮನೇಲಿ ಕೂತ್ಕೊಂಡ ಮೇಲೇನೆ ನನ್ನ ಆಕ್ಚುಯಲ್ ಇಂಟ್ರೆಸ್ಟ್ ಏನು ಅಂತ ಗೊತ್ತಾಗಿದೆ ಸರ್. ನನ್ನ ಇಂಟ್ರೆಸ್ಟ್ ಇರೋದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಾಗಿದೆ. ನನ್ನ ಮದ್ವೆ ಆದ್ಮೇಲೆ ಅಲ್ಲಿ ತನಕ ಒಂಥರ ರೋಬೋಟಿಕ್ ಲೈಫ್ ತರ, ಅವ್ರು ಹೇಳಿದ್ರು ಇವ್ರು ಮಾಡಿದ್ರು, ಅವ್ರು ಹೇಳಿದ್ರು ಓದು, ಇವ್ರು ಹೇಳಿದ್ರು ಅದ್ ಅವ್ರ ಓದಿದ್ರು ಅವ್ರು ಚೆನ್ನಾಗಿದೆ ಅಂತಂದ್ರು ಆ ಕೋರ್ಸ್ ಮಾಡು, ಅವ್ರು ಅಲ್ಲಿ ಕೆಲ್ಸಕ್ಕೆ ಸೇರಿದ್ರು ಅಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತಂದ್ರು ಅಲ್ಲಿ ಕೆಲ್ಸಕ್ಕೆ ಸೇರು ಮಾಡು. ಸೊ ಲೈಫ್ ಹಂಗೆ ಇತ್ತು, ಅದ್ರ ಬಿಯಾಂಡ್ ನಾವು ಏನು ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡಿದ್ದು ನಾನು ಇದು ಇಲ್ಲಿಗೆ ಮದ್ವೆ ಆದ್ಮೇಲೆ.
1: ಎಲ್ಲರಲ್ಲೂ ಕೂಡ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ, ಯಾವುದಾದ್ರೂ ಒಂದು ಕ್ರಿಯೇಟಿವಿಟಿ ಖಂಡಿತ ಇರುತ್ತೆ. ಅಂದರೆ ಆ ಮಕ್ಕಳಿಂದನೇ ಶುರು ಆಗಿರುತ್ತೆ ಆರಂಭದಲ್ಲಿ, ಅದನ್ನು ಒಂದು ಪೋಷಿಸಿ ಬೆಳೆಸುವಂಥದ್ದು ಅದು ನೋಡಿದವ್ರಿಗೆ ಗೊತ್ತಿರುತ್ತೆ, ಇಲ್ಲ ಅವರಲ್ಲೇ ಇರುತ್ತೆ ಆ ಒಂದು ಇಚ್ಛಾಶಕ್ತಿ ಅಂತ ನಾವೇನು ಹೇಳ್ತೀವಿ. ಅದು ನಿಮಗೆ ಈ ಮದುವೆ ಆದಮೇಲೆ ಕೂಡ ಈ ಆಸಕ್ತಿ ಮೂಡ್ತು ಮಾಡಬೇಕು ಅಂತ ಅನ್ನಿಸ್ತು? ಮೋಸ್ಟ್ಲಿ ನಿಮ್ಮಲ್ಲಿ ಆ ಒಂದು ಆಸೆ ಮುಂಚೆಯಿಂದನೂ ಇತ್ತೇನು, ಆದರೆ ಅದಕ್ಕೆ ಪೋಷಿಸಿ ನೀರು ಎಳೆಯೋರು ಯಾರು ಇರಲಿಲ್ಲ, ಆ ಉದ್ದೇಶಕ್ಕಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ.
0: ಯೋಚನೆ ಮಾಡಕ್ಕೆ ಟೈಮ್ ಇರಲಿಲ್ಲ ಸರ್,
1: ಟೈಮ್ ಇರಲಿಲ್ಲ. ಅಂದ್ರೆ ರೊಬಾಟಿಕ್ ಲೈಫ್ ಅಂತ ಹೇಳಿ,
0: ರೊಬಾಟಿಕ್ ಲೈಫ್
1: ಏನಂತ ಹೇಳಿದ್ರೆ ಈಗ ಓದು, ಕೆಲಸ ಮಾಡು, ಮದುವೆ ಆಗು, ಗಂಡನ ಮನೆಗೆ ಹೋಗು, ಇದೇ ಆಗ್ಬಿಡುತ್ತೆ. ಆ ರೊಟೀನ್ ಬಿಟ್ಟು ಕೂಡ ನಾವು ಸ್ವಂತಿಕೆಯಿಂದ ಏನಾದ್ರೂ ಯೋಚನೆ ಮಾಡಿದ್ರೆ ಏನಾದ್ರು ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮದ ಮುಖಾಂತರ ಕೂಡ ನಾವು ನಮ್ಮ ಗೃಹಿಣಿಯರಿಗೆ ಹೇಳೋದೇನಂತ ಹೇಳಿದ್ರೆ, ಈ ತರದ್ದು ಯೋಚನೆ ಮಾಡಿರಲ್ಲ, ನಮ್ಗೆ ಗೊತ್ತಿರಲ್ಲ.
0: ಹೌದು ಸರ್, ಯೋಚನೆ ಮಾಡಿರಲ್ಲ.
1: ಏನೇನೋ ಮಾಡ್ತಾ ಇರ್ತೀವಿ, ಎಷ್ಟೋ ಕೆಲಸಗಳು ಮಾಡ್ತಿರ್ತೀವಿ, ನಮಗೂ ಕೂಡ ಆಸಕ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿದಾಗಲೂ ಕೂಡ ನೋಡಿ, ಈ ತರ ಮಾಡ್ಬೋದಾ, ಏನಾದ್ರೂ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದಾ, ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಮಾಡ್ಬೋದಾ, ಇಲ್ಲ ಆರ್ಟ್ ಫೀಲ್ಡ್ ಅಲ್ಲಿ ಮಾಡ್ಬೋದಾ, ಏನಾದ್ರೂ ಒಂದು ಮಾಡ್ಬೋದು ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಹುಡುಕುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಹುಡುಕ್ತಾ ಇದ್ದಾರೆ, ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ, ನಿಮ್ಮ ಒಂದು ಟ್ಯಾಲೆಂಟ್ಗೂ ಕೂಡ ಒಂದು ಬೆಲೆ ಸಿಗುತ್ತೆ.
0: ಇಂಟ್ರೆಸ್ಟ್ ಇರಬೇಕು ಸರ್, ಆಸೆನೂ ಇರಬೇಕು, ಕಾಂಪಿಟೇಷನ್ ಇರಬಾರ್ದು ಸರ್. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿದ ತಕ್ಷಣ ಸುಮಾರು ಜನ ನಾನು ಮಾಡ್ತೀನಿ ಅಂತ ಹೋದವರು ಇದ್ದಾರೆ, ಬಟ್ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಆಗದೇನೋ ಅಂದ್ರೆ, ಅದೊಂದು ಆಸೆನೂ ಇರಬೇಕು, ಪ್ಯಾಷನ್ ಇರಬೇಕು, ಸಪೋರ್ಟ್ ಅಂತ ಮಾತ್ರ ನಮ್ಮಲ್ಲಿ ಪ್ಯಾಷನ್ನು ಇರಬೇಕು. ಮಾಡ್ದೇನೋ ಹಿಂದೆ ಬಂದವರು ಇದ್ದಾರೆ, ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ದು ಇದೆ ನನಗಾಗ್ಲಿಲ್ಲ ಕಣಮ್ಮ ಅಂತ. ಸೊ ಆಸೆ ನಮ್ಮಲ್ಲಿ ಫಸ್ಟ್ ಇರಬೇಕು. ನಾವ್ ಏನಿದೀವಿ ನಮ್ಮಲ್ಲಿ, ನಮ್ಗೆ ಫಸ್ಟ್ ನಾವ್ ಒಂದ್ ಸ್ವಲ್ಪ ಟೈಮ್ ತಗೋಬೇಕು, ಕೊಡ್ಬೇಕು. ನಮ್ಮಲ್ಲಿ ಕ್ರಿಯೇಟಿವಿಟಿ ಅಂತ ಮಾತ್ರ ನಾವ್ ಯಾವ ಫೀಲ್ಡ್ ಅಲ್ಲಿ ಇದೀವಿ ಸಾಧನೆ ಮಾಡಬಹುದು ಅನ್ನೋದು ಯೋಚನೆ ಮಾಡಬಹುದು, ಮಾಡಿ ಅದ್ರ ಬಗ್ಗೆ ಇದ್ ಮಾಡ್ಬೇಕು.
1: ದಾಖಲೆಗಳು ನಿರ್ಮಾಣ ಆಗೋದು ಮುರಿಲಿಕ್ಕೆನೆ ಅಲ್ವಾ? ಯಾವ ದಾಖಲೆಗಳು ಶಾಶ್ವತವಾಗಿ ಉಳಿಯಲ್ಲ. ಈಗೇನು ಈಗ ಗೀತಾ ಎಂಒಯ್ ಅವರು ದಾಖಲೆಗಳನ್ನ ಮಾಡಿ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ತಮ್ಮ ಹೆಸರನ್ನು ನಮೂದು ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ತಾವು ಕೂಡ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ, ಇನ್ನೂ ಏನೋ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಕೂಡ ನೀವು ದಾಖಲೆಗಳನ್ನ ಮುರಲಿಕ್ಕೆ ಅವಕಾಶ ಇದೆ ಅಲ್ವಾ? ಆ ರೀತಿ ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ. ಬಹಳಷ್ಟು ಗೃಹಿಣಿಯರು ನಿಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ, ಅವರಿಗೆ ನಿಮ್ಮ

0: ಕಿವಿ ಮಾತೇನು?
1: ಕಿವಿ ಮಾತಂದ್ರೆ ಸರ್, ಬರೀ ರೊಟೀನ್ ಲೈಫ್ ಅಲ್ಲೇ ಇರೋದ್ ಬೇಡ, ನಮ್ ಇಂಟ್ರೆಸ್ಟ್ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಹೇಳ್ತೀನಿ ಸರ್.
0: ಓಕೆ, ಬಹಳ ಸಂತೋಷ ಗೀತಾ ಎಂಬುವವರ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು. ಏನ್ ನಿಮ್ಮ ಒಂದು ಜ್ಯುವೆಲ್ರಿ ಮೇಕಿಂಗ್, ಆಭರಣ ತಯಾರಿಕೆಯಲ್ಲಿ ಬಹಳಷ್ಟು ದಾಖಲೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಮಾಹಿತಿ ಮಾಡ್ತಾ ಕೊಟ್ರಿ, ಹಾಗೆ ಇನ್ನೂ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ರಿ, ಆ ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೂ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಮೈಸೂರಿನ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
4: ಆರ್ಬಿಐ ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
2: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನು ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ಜನರ ಜೀವನ ಶೈಲಿಯ ಒತ್ತಡ ಹೆಚ್ಚಾಗಿದೆ, ಒತ್ತಡದಿಂದ ಖಿನ್ನತೆ, ಖಿನ್ನತೆಯಿಂದ ಆತ್ಮಹತ್ಯೆ ಕಡೆಗೆ ಹೆಚ್ಚಿನ ಜನರು, ಅದರಲ್ಲೂ ಹದಿಹರೆಯದವರಲ್ಲಿ ಮತ್ತು ವಯಸ್ಕರಲ್ಲಿ ಸಮಸ್ಯೆ ಕಾಡುತ್ತಾ ಇದೆ. ಹಾಗಾದರೆ ಈ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳೇನು, ಸ್ವರೂಪಗಳೇನು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದವರು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
2: ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಗಿರೀಶ್ ಬಾಬು ಅವರು ಇದ್ದಾರೆ. ಇವರು ಮನೋವೈದ್ಯರು, ಹುಬ್ಬಳ್ಳಿ ಧಾರವಾಡದಲ್ಲಿ ಮನೋಶಾಂತಿ ಚಿಕಿತ್ಸಾಲಯವನ್ನ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ.
3: ನಮಸ್ಕಾರ.
2: ಸರ್, ಇವತ್ತಿನ ದಿನದೊಳಗ ಈ ಮಾನಸಿಕ ಆತಂಕ ಅಥವಾ ಮಾನಸಿಕ ಒತ್ತಡ ಒಂದು ಜೀವನ ಶೈಲಿಯ ಭಾಗ ಆಗ್ಬಿಟ್ಟದೆ. ಈಗ ಮಗುವಿಗೆ ಒಂದು LKG ಅಥವಾ ನರ್ಸರಿಗೆ ಹಾಕಿದ್ರ ಆ ಮಗು ಕೂಡ ಒತ್ತಡದೊಳಗದ. ಅದು ಅಲ್ಲಿನೂ ಕೂಡ ಹೋಮ್ವರ್ಕ್ ಕೊಡ್ತಿರ್ತಾರ, ಅದಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಇರ್ತದ. ಅದೇ ರೀತಿ ವಯೋವೃದ್ಧರು, ಅವರಿಗೂ ಕೂಡ ಒಂದು ರೀತಿಯ ಒತ್ತಡ ಅದ. ಹದಿಹರೆಯದೊಳಗಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ. ಅವರು ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಬೇಕು, ಓದ್ಬೇಕು, ಜೀವನವನ್ನ ರೂಪಿಸ್ಕೋಬೇಕು, ಅವರಿಗೂ ಒತ್ತಡ ಅದ. ಇನ್ನು ಮಹಿಳೆಯರಾದ್ರ ಅವರಿಗೂ ತಮ್ಮ ಅಸ್ತಿತ್ವವನ್ನ ಕಾಯ್ಕೊಳ್ಬೇಕು, ಏನೋ ಕೆಲಸ ಮಾಡಬೇಕು, ತಮ್ಮಂತಾವು ನೋಡ್ಕೊಳ್ಬೇಕು, ಕುಟುಂಬನೂ ನೋಡ್ಕೊಳ್ಬೇಕು, ಅವರಿಗೂ ಒತ್ತಡ ಇದೆ. ಈ ಮಾನಸಿಕ ಒತ್ತಡ ಬೇರೆ ಬೇರೆ ಹಂತದಲ್ಲಿ ಬರ್ತದೆ. ಈ ಮಾನಸಿಕ ಒತ್ತಡ ನಮಗ ಬೇಕೋ ಬೇಡೋ, ಕೆಲವು ತಜ್ಞರು ಹೇಳ್ತಾರ ಸ್ವಲ್ಪ ಇದ್ರ ಜೀವನ ಸಾಕ್ತದ, ಅದು ಬೇಕೇ ಬೇಕು ಅಂತ ಹೇಳಿ, ನೀವೇನಂತೀರಿ ಮಾನಸಿಕ ಒತ್ತಡದ ಬಗ್ಗೆ, ಏನ್ ಹೇಳ್ತೀರಿ ನೀವು?
3: ಒಳ್ಳೆಯ ಪ್ರಶ್ನೆ. ಒತ್ತಡ ಒಂದು ಜೀವನದ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ತಮ್ಮ ಸಮಯಾವಧಿಯಲ್ಲಿ ಕಳೀತಾರೋ ಅವಾಗ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಯ ಒಂದು ಒತ್ತಡದಲ್ಲಿ ಇರ್ತಾರೆ, ಅದೇ ಹದಿಹರೆಯದಲ್ಲಿ ಮತ್ತು ವಯಸ್ಕರರು, ವಯೋವೃದ್ಧರು. ಹಂತ ಹಂತವಾಗಿ ನಾವು ದೇಹದ ಬದಲಾವಣೆಗಳಾದಂಗೆ ಮನಸ್ಸಿನಲ್ಲೂ ಬದಲಾವಣೆಗಳಾಗ್ತಾ ಇರ್ತವೆ. ಪ್ರತಿಯೊಬ್ಬರ ಜೀವನದ ಒಂದು ಉದ್ದೇಶ ಏನು ಅಂದ್ರೆ ಈಗಿರೋ ಪರಿಸ್ಥಿತಿಗೆ ಒಗ್ಗುತ್ತಾ ಹೋಗ್ಬೇಕಂದ್ರೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ, ಒಪ್ತಾ ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಬದಲಾದಾಗ ಬರೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಶಾಲೆಗಳಲ್ಲಿ ನೋಡಿದಾಗ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಶಾಲೆಯಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡ್ತಾರೆ, ಪಾಠ ಕಲಿತಾರೆ. ಪರೀಕ್ಷೆ ಬಂದಾಗ ಅವ್ರಿಗೆಲ್ಲ ಒಂದು ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒತ್ತಡ ಇರ್ತದೆ. ಈ 10ನೇ ತರಗತಿ ಆಗ್ಲಿ, 12ನೇ ತರಗತಿ ಆಗ್ಲಿ, ಅಥವಾ ನೀಟ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಒತ್ತಡಗಳು ಯಾಕೆ ಜಾಸ್ತಿ ಆಗ್ತವೆ ಅಂದ್ರೆ ಅವರಿಗೆ ತುಂಬಾ ಜನ ಇರ್ತಾರೆ, ಸಮಯ ಕಡಿಮೆ ಇರ್ತದೆ, ವಿಷಯಗಳನ್ನ ನೆನ್ಪಿಟ್ಕೋಬೇಕು ಮತ್ತೆ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಈ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅವರಿಗೆ ನನ್ನ ಕೈಲಿ ಆಗ್ತದೋ ಇಲ್ವೋ ಅನ್ನೋದೊಂದು ಆಗ್ಲಿ, ಅಥವಾ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಈ ಕೆಲವು ಪರೀಕ್ಷೆಗಳಲ್ಲಿ ಆಗ್ತಿರೋ ಒಂದು ಅವ್ಯವಹಾರಗಳಿಂದ ಕೆಲವು ಮಕ್ಕಳು ಪ್ರೊಫೆಷನಲ್ ಲೆವೆಲ್ಗೆ ಹೋದಾಗ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅದೇನಾಗ್ತದೆ ಅಂದ್ರೆ ಅಲ್ಲಿ ಅನ್ಸರ್ಟನಿಟಿ, ಅಂದ್ರೆ ಯಾವುದು ಸೂಕ್ತವಾಗಿ ಹಿಂಗೆ ಆಗುತ್ತೆ ಅನ್ನೋದು ಇರುವುದಿಲ್ಲ. ಅವಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಬರ್ತದೋ ಇಲ್ವೋ, ಆಗ್ತದೋ ಇಲ್ವೋ, ಆ ಒಂದು ಪರಿಸ್ಥಿತಿಯಿಂದ ಮನಸ್ಸಿನಲ್ಲಿ ಸಹಜವಾಗಿ ತಳಮಳ ಶುರುವಾಗ್ತದೆ. ಆ ತಳಮಳ ಶುರುವಾಗೋದಕ್ಕೆ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದ ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯಕತೆ. ಅಂದ್ರೆ ನಾವು ಬೆಳಗ್ಗೆಯಿಂದ ಸಂಜೆ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಏನಾದರೂ ಒಂದು ಕಲಿತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು. ಬದಲಾವಣೆಗಳು ಅವಶ್ಯಕತೆಗಳಿಗಿರ್ತವೆ, ನಾವು ಅದಕ್ಕೆ ಹೊಂದ್ಕೊಂತ ಹೋಗ್ಬೇಕು. ಆ ಹೊಂದ್ಕೊಂತ ಹೋಗೋದೇ ಜೀವನದ ಒಂದು ಗುರಿ. ಸೊ ಒತ್ತಡ ಒಂದು ಹಂತದಲ್ಲಿ

0: ಅವಶ್ಯಕತೆ ಇರ್ತದೆ, ಆದ್ರೂ ಅದನ್ನ ನಾವು ತೆಗಿಲಿಕ್ಕೆ ಆಗುದಿಲ್ಲ. ಇನ್ಹಾಬಿಟಬಲ್ ಅಂತ ಹೇಳ್ತೀವಿ, ಯು ಸ್ಟ್ರೆಸ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ, ಡಿಸ್ಟ್ರೆಸ್ ಅಂದ್ರೆ ಒತ್ತಡ ಯಾವಾಗ ಅಪಾಯಕಾರಿ ಆಗ್ತದೆ ಅನ್ನೋದ್ರ ಕಡೆ ಹೋಗ್ಬೇಕಾಗ್ತದೆ. ಆ ಸಮಯಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿಕೊಂಡು ಅದನ್ನ ನಿಭಾಯಿಸೋದು ಹೇಗೆ ಅನ್ನೋದನ್ನ ನೋಡ್ಬೇಕಾಗ್ತದೆ.
1: ಸರಿಗ, ಸ್ವಲ್ಪ ಮಟ್ಟದ ಒತ್ತಡ ಇದ್ರ ಮಕ್ಕಳು ಸರಿಯಾಗಿ ಓದ್ತಾರ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ತೆಗಿತಾರ ಅನ್ನೋದು ನಿಜ. ಆದ್ರೆ ಮಕ್ಕಳಿಗೆ ತಮಗ ಯಾವಾಗ ಸಹಾಯ ಬೇಕು ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಈಗ ಯಾವ ಹಂತದಲ್ಲಿ ಈ ಒತ್ತಡ ಮಿತಿ ಮೀರಿ ಬೇರೆ ಮಾನಸಿಕ ತೊಂದರೆಗೆ ಅದು ಈಡಾಗ್ಯದ ಮಗು ಅನ್ನೋದನ್ನ ನಾವು ಹೇಗೆ ಮನೆಯಲ್ಲಿ ಕಂಡುಕೊಳ್ಬೇಕು, ಆ ಮಗುವಿಗೆ ನಿಮ್ಮಂತಹ ತಜ್ಞರ ಸಹಾಯ ದೊರಕಿಸ್ಕೊಡ್ಬೇಕು ಅನ್ನುವ ಹಂತ ಬಂದದ ಅಂತ ಹೆಂಗ್ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ?
0: ಮಕ್ಕಳಲ್ಲಿ ನೋಡಿದಾಗ ಮಕ್ಕಳ ಒಂದು ಚಟುವಟಿಕೆಗಳಲ್ಲಿ ನೋಡ್ಬೇಕು. ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಅವರ ಒಂದು ಮನಸ್ಥಿತಿ ಹೈ ಎನರ್ಜಿ ಲೆವೆಲ್ಸ್, ಅಂದ್ರೆ ಅವರ ಒಂದು ಆಟಗಳಲ್ಲಿ ಆಡ್ತಾ ಇರ್ತಾರೆ, ಪಾಠಗಳಲ್ಲಿ ಅಂದ್ರೆ ಅಂಕಗಳ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಅಪ್ಸೆಟ್ ಆದ್ರೂ ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾರೆ, ಶಾಲೆಗೆ ಹೋಗೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅವ್ರು ಯಾವಾಗ ಶಾಲೆಗೆ ಹೋಗುದಿಲ್ಲ ಅಂದಾಗ ಅದು ಅವಾಗ ನಾವು ಮನೋವೈದ್ಯರ ಹತ್ರ ಕರ್ಕೊಂಡ್ಬರ್ಬೇಕಾಗ್ತದೆ. ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಈಗ ಪರೀಕ್ಷೆ ಸಮಯದಲ್ಲಿ ವಾರಗಟ್ಟಲೆ ನಿದ್ದೆನೆ ಮಾಡೋದಿಲ್ಲ ಅಥವಾ ಊಟ ಮಾಡೋದಿಲ್ಲ, ಊಟ ಬಿಟ್ಟಿರೋದು, ಆ ಪರೀಕ್ಷೆಯ ಒತ್ತಡದಿಂದ ಈ ಪರಿ ಹೆಚ್ಚಾದಾಗ ಅವಾಗ ಮನೋವೈದ್ಯರ ಹತ್ರ ಕರ್ಕೊಂಡ್ಬರೋದು ಉತ್ತಮ. ಇದಲ್ದೇನೆ ಅವರು ಬೇರೆ ಮಕ್ಕಳ ಜೊತೆ ಚೆನ್ನಾಗಿ ಆಡ್ತಾ ಇದ್ದಾರಾ ಇಲ್ವಾ, ಅಂದ್ರೆ ಪಾಠ ಒಂದು ವಿಷಯ ಬಿಟ್ಟು ಒತ್ತಡ ಇದ್ರೆ ಆಟದಲ್ಲಿ ಹೇಗಿದ್ದಾರೆ, ಆಟದಲ್ಲಿ ಸೂಕ್ತವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ, ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂತಿದ್ದಾರೆ ಅಂದ್ರೆ ಅವಾಗ ನಾವು ಅದ್ರ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸೋದು ಬೇಡ. ಯಾವಾಗ ಅವರು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಆಟದಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಅಂದಾಗ ಅವಾಗ ನಾವು ಯೋಚನೆ ಮಾಡ್ಬೇಕು, ಯಾಕೆ ಮಗುಗೆ ಆರೋಗ್ಯ ಸರಿ ಇಲ್ಲ, ಅದೇ ಮನೋವತ್ತಡ ಅಥವಾ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೋದು ಮೊದಲನೇದಾಗಿ. ಆಮೇಲೆ ಅವರು ಮನೋವೈದ್ಯರ ಹತ್ರ ರೆಫರ್ ಮಾಡ್ತಾರೆ, ಅವ್ರು ನೋಡ್ಬಿಟ್ಟು ಅದ್ರ ಬಗ್ಗೆ ಏನು ತೊಂದರೆಗಳಿರ್ಬೋದು, ಒತ್ತಡಗಳಿದ್ರೆ ಅದನ್ನ ಆ ಮಗುವಿಗೆ ಆ ಕ್ಷಮತೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಸರಿ, ನಾ ಮಕ್ಕಳ ಮಾತಾಯಿತು. ಹದಿಹರೆಯ ಜೀವನದ ಪ್ರಮುಖ ಘಟ್ಟ, ಆವಾಗ ಒಂದು ಕರಿಯರ್ ಮಾಡಿಕೊಳ್ಳುವ ಒತ್ತಡ ಇರ್ತದೆ, ಓದುವ ಒತ್ತಡ ಇರ್ತದೆ, ಆಮೇಲೆ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಏನೋ ಆಗ್ತಾ ಇದೆ ಹೊರಗೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ, ಪೇಪರ್ ಲೀಕ್ ಆಗ್ತಾ ಇವೆ, ಈ ತರದ ಒಂದು ಸಂದರ್ಭಗಳು ಇದ್ದಾಗ ಬಹಳಷ್ಟು ಮಕ್ಕಳು ಬಹಳ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗ್ಬಿಡ್ತಾರೆ, ಜೀವ ಕಳ್ಕೊಳ್ಳೋದು, ಆತ್ಮಹತ್ಯೆ ಮಟ್ಟಕ್ಕೆ ಅವ್ರು ಹೋಗ್ಬಿಡ್ತಾರೆ. ಇಂಥದ್ದೆಲ್ಲ ಆಗ್ಬಾರದು ಅಂದಾಗ ಹದಿಹರೆಯದ ಮಕ್ಕಳು ಇದ್ದಂತಹ ಕುಟುಂಬದವರು, ತಂದೆ ತಾಯಿ ಬಂಧುಗಳು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ನೀವು ಹೇಳ್ತೀರಿ?
0: ಹದಿಹರೆಯದ ವಯಸ್ಸು, ಅಡಲಸೆಂಟ್ ಏಜ್ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ರೀತಿ ಆ ಬೆಳವಣಿಗೆಯ ವಯಸ್ಸು, ಅಂದರೆ ಅವರು ಮಕ್ಕಳಿಂದ ವಯಸ್ಕರಾಗುವ ಒಂದು ಮಧ್ಯಸ್ಥಿತಿ. ಸೊ ಅವರು ಬದಲಾವಣೆಗಳೇನಾಗ್ತವೆ, ಅವ್ರ ಮನಸ್ಸಿನಲ್ಲಿ ಅತಿಯಾದ ಭಾವನೆಗಳು ಉಕ್ತಾ ಇರ್ತವೆ. ಎರಡನೇದಾಗಿ ಎಲ್ಲೋ ಒಂದು ಕಡೆ ಫ್ರೀಡಮ್, ಶಾಲೆಯಿಂದ ಹೊರಗೆ ಬಂದಿರ್ತಾರೆ, ಕಾಲೇಜ್ ಹತ್ತಿರ್ತಾರೆ, ಕಾಲೇಜಲ್ಲಿ ಏನು ಅವರು ಸ್ನೇಹಿತರ ಬಳಗನೂ ಅದು ಮಾಡ್ಬೇಕು ಇದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋದು ಹೆಚ್ಚಾಗಿ ಮೂಡ್ತಾ ಇರ್ತದೆ. ಮೂರನೇದಾಗಿ ಈ ವಯಸ್ಸಿನಲ್ಲೇ ಅವರಿಗೆ ತಮ್ಮ ಜೀವನದ ಒಂದು ಪ್ರೊಫೆಷನಲ್ ಲೈಫ್ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಅತಿಯಾದ ಕಾಳಜಿ ವಹಿಸ್ಬೇಕು. ಅಂದ್ರೆ ನನ್ ಮುಂದೆ 25-30 ವರ್ಷ ಏನ್ ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲೇ ಅವರು ಡಿಸಿಷನ್ ನಿರ್ಧಾರ ತಗೋಬೇಕಾಗ್ತದೆ ಅಥವಾ. ಸೊ ಅದು ಒಂದು ರೀತಿ. ನಾಲ್ಕನೇದಾಗಿ ಏನಾಗ್ತದೆ, ಈ ಸಮಯದಲ್ಲಿ ಅವರಿಗೆ ಈ ಸಂಬಂಧಗಳ ಬಗ್ಗೆ ಅತಿಯಾದ ಕಾಳಜಿ, ಆಸಕ್ತಿ ಮತ್ತೆ ಸಂಬಂಧಗಳಲ್ಲಿ ಒಳಗಾಗುವುದು, ಇವುಗಳು ಎಲ್ಲವೂ ಆಗ್ತಾ ಇರ್ತವೆ. ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಮೊದಲನೆಯ ಕಾರಣ. ಎರಡನೇದು ಓದೋದ್ರ ಕಡೆ ವೃತ್ತಿಪರ ಜೀವನದ ಒಂದು ಕಡೆ ಗಮನ ಹೆಚ್ಚು. ಇನ್ನೊಂದು ಜೀವನದ ಒಂದು ಸಂಬಂಧಗಳು, ಅಂದ್ರೆ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಅಥವಾ ಆ ಒಂದು ಸಂಬಂಧಗಳ ಕಡೆ ಗಮನ ಹೆಚ್ಚಾಗ್ತದೆ, ಆಸಕ್ತಿ ಹೆಚ್ಚಾಗ್ತದೆ. ಇವೆಲ್ಲವೂ ಕೂಡ್ಕೊಂಡಾಗ ಅವ್ರಿಗೆ ಏನಾಗ್ತದೆ, ಎಲ್ಲದ್ರ ಕಡೆ ಸಮಯ ಕೊಡೋದಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಅವ್ರ ಮನಸ್ಸು ಯಾವ ಕಡೆ ಹೋಗುತ್ತೋ ಆ ಕಡೆ ತೇಲ್ ಹೋಗ್ತಾ ಇರ್ತಾರೆ. ಸೊ ಅದೊಂದು ರೀತಿ ಅಲ್ಲಿ ರೋಲರ್ ಕೋಸ್ಟರ್ ಸಮಯ, ಅಂದ್ರೆ ಏರಿಳಿತ ಆಗ್ತಾ ಇರುತ್ತೆ. ಪೇರೆಂಟ್ಸ್, ತಂದೆ ತಾಯಿ ಆದವರು ನಾವೇನ್ ಗುರುತಿಸ್ಬೇಕು, ನಮ್ಮ ಸಮಯದಲ್ಲಿ ಆದಂಗೆ ಈಗಲೂ ಆಗ್ತದೆ ಅನ್ನೋ ತಿಳ್ಕೊಬಾರ್ದು. ಯಾಕೆಂದ್ರೆ ನಾವಿದ್ದಿದ್ದು ಹದಿಹರೆಯದ ವಯಸ್ಸು, ಅವಾಗ ಪರಿಸ್ಥಿತಿನೇ ಬೇರೆ ಇತ್ತು, ಈಗಿರೋ ಪರಿಸ್ಥಿತಿನೇ ಬೇರೆ. ಸೊ ನಾನು ಮಾಡ್ಲಿಕ್ಕಾಯ್ತು, ನಿನಗೆ ಯಾಕಾಗೋಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತೀಯ ಅನ್ನೋದು ಆ ಮನಸ್ಥಿತಿಯಿಂದ ಹೊರಗೆ ಬಂದು ಏನಾಗ್ತಿದೆ ಮನಸ್ಸಿನಲ್ಲಿ ಅನ್ನೋದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಮತ್ತೆ ತತ್ಕ್ಷಣಕ್ಕೆ ಅವ್ರಿಗೆ ಇದು ಸರಿ ಇದು ತಪ್ಪು ಇದು ಹಿಂಗಲ್ಲ ಹಿಂಗೆ ಹಿಂಗೆ ಹಿಂಗೆ ಅಂತ ಪ್ರತಿನಿತ್ಯ ಕರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸು ಹೆಂಗಿರ್ತದೆ ಅಂದ್ರೆ, ನಾವು ಯಾವಾಗ ತಿದ್ಲಿಕ್ಕೆ ಹೋಗ್ತೀವಿ ಅವರು ಮುದುರ್ಕೊಂಡ್ಬಿಡ್ತಾರೆ, ಅಂದ್ರೆ ಮಾತಾಡೋದನ್ನೇ ಬಂದ್ ಮಾಡಿಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕನೆಕ್ಟ್ ಆಗಿರ್ಬೇಕು, ಮಾತು ಅವ್ರ ಕೈ

0: ಸೊ ಹೊರಗಿಂದ ಒತ್ತಡಗಳು ಎಷ್ಟೇ ಬರಲಿ, ನಾವು ಮನೆಯಲ್ಲಿ ಬಾರಪ್ಪ ನಾನು ನಿನಗೇನಾಗ್ತಿದೆ ಹೇಳು ನೋಡೋಣ, ಅದಕ್ಕೆ ಇಬ್ರು ಕೂತು ಬಗೆಹರಿಸೋಣ ಅಥವಾ ಪರಿಹಾರ ಹುಡುಕೋಣ ಅನ್ನೋ ಒಂದು ಮನಸ್ಥಿತಿನೇ ಬೆಳೆಸ್ಕೋಬೇಕಾಗ್ತದೆ.
1: ಸರ್, ಇತ್ತಿತ್ತಲಾಗೆ ನಾವು ನೋಡ್ತೀವಿ ಎಲ್ಲರೂ ಸಾಮಾಜಿಕ ಮಾಧ್ಯಮದೊಳಗೆ ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಿರಂಗಿಲ್ಲ, ಎಲ್ಲಿರ್ತಾರ ಅಂತ ಗೊತ್ತಿರೋದಿಲ್ಲ. ಹುಟ್ಟು ಹಬ್ಬಕ್ಕೆ ಒಂದು ವಿಶ್ ಮಾಡೋದಿರ್ಬೋದು, ಅದೆಲ್ಲ ಆಗ್ತಿರ್ತದೆ. ನಿಜವಾದ ಸ್ನೇಹಿತರು ಬಹಳಷ್ಟು ಮಂದಿಗೆ ಇರುವುದೇ ಇಲ್ಲ. ಈ ಸ್ನೇಹ ಮತ್ತು ಸಂಬಂಧಗಳು ಮಾನಸಿಕ ಆರೋಗ್ಯವನ್ನ ಉತ್ತಮ ರೀತಿಯೊಳಗೆ ಇಡೋದಕ್ಕೆ ಯಾವ ರೀತಿ ಸಹಾಯ ಆಗ್ತಾವ, ಏನು ಪ್ರಯತ್ನ ನಮ್ಮಿಂದ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ?
0: ಅದೇ ಈ ಒಂದು ಒಳ್ಳೆ ವಿಷಯ. ಈಗಿರೋ ಒಂದು ಜೆನ್ ಜಿ ಅಂತ ಏನು ಹೇಳ್ತೀವಲ್ಲ, ಈಗ ಎಲ್ಲ ಮಾಧ್ಯಮದಲ್ಲಿ ಮೊನ್ನೆ ನಮ್ಮ ಪ್ರಧಾನಮಂತ್ರಿಯವರು ಈ ವಿಷಯದ ಬಗ್ಗೆ ಹೇಳಿದ್ರು, ನೀವೆಲ್ಲರೂ ಜೆನ್ ಜಿ ಅವ್ರ ಜೊತೆ ಕನೆಕ್ಟ್ ಆಗಿ, ಆ ಕನೆಕ್ಟ್ ಆಗಬೇಕು ಅಂದ್ರೆ ನಾವೆಲ್ಲ ಮತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದರಲ್ಲೇ ಬರಬೇಕಾಗುತ್ತೆ, ಆ ಮೀಡಿಯಮಲ್ಲೇ ಬರಬೇಕು ಅನ್ನೋದು ಹೇಳಿದ್ರು. ಆದರೆ ಏನಾಗ್ತದೆ, ಈ ಯಾವುದೇ ಒಂದು ಮನಸ್ಸು ಸಮಾಧಾನವಾಗಿರ್ಲಿಕ್ಕೆ ನಮ್ಮ ಸಂಬಂಧಗಳು ಮೂಡ್ತವೆ, ಅಂದರೆ ನಮ್ಮ ಮನಸ್ಥಿತಿ ಮತ್ತು ನನ್ನ ರಿಲೇಷನ್ಶಿಪ್ ಅಥವಾ ಸಂಬಂಧಗಳು ಎರಡೂ ಒಟ್ಟಾರೆ ಒಡನಾಟದಲ್ಲಿರ್ತವೆ. ಸೊ ಹತ್ತಿರದ ಸಂಬಂಧಗಳು ಯಾವಾಗಲೂ ಪ್ರತಿದಿನದ ಒಂದು ಒಡನಾಟ ಇರಬೇಕು. ಅಂದರೆ ನಾವೆಲ್ಲರೂ ವರ್ಚುವಲ್ ರಿಲೇಷನ್ಶಿಪ್ಸ್ ವರ್ಸಸ್ ರಿಯಲ್ ರಿಲೇಷನ್ಶಿಪ್ಸ್. ವರ್ಚುವಲ್ ಅಂದರೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿರೋದಕ್ಕೂ ನಿಜ ಜೀವನದಲ್ಲಿ ಮುಖ ನೋಡಿ ಕೈ ಹಿಡಿದು ಮಾತಾಡೋದು ಆ ಒಂದು ಸಂಬಂಧಗಳಿಗೂ ವ್ಯತ್ಯಾಸ ಪಡಬೇಕು. ಆ ನಿಜ ಜೀವನದ ಸಂಬಂಧ ಕಡೆ ಗಮನ ಕೊಡಬೇಕು. ಅದು ಯಾವತ್ತು ನಾವು ವಿ ಶುಡ್ ನಾಟ್ ರಿಪ್ಲೇಸ್ ಇಟ್ ವಿತ್ ವರ್ಚುವಲ್ ರಿಲೇಷನ್ಶಿಪ್ಸ್. ಅದ್ರ ಜೊತೆಗೆ ಅದಿರಲಿ, ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹಿತರು ಇರ್ತಾರೆ, ಸಾವಿರಗಟ್ಟಲೆ ಸ್ನೇಹಿತರು ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಪ್ರತಿದಿನ ಒಬ್ಬರು ಇಬ್ಬರು ಹತ್ತಿರದ ಸ್ನೇಹಿತರ ಜೊತೆ ಒಡನಾಟ ಇರೋದು ಅತಿ ಅವಶ್ಯಕತೆ. ಅದು ನನ್ನ ಮನಸ್ಸಿನ ಒಂದು ಆರೋಗ್ಯದ ಕಡೆನೂ ಒಂದು ರೀತಿ ಸ್ಟೆಬಿಲಿಟಿ ಅಥವಾ ಸಮಾಧಾನವಾಗಿಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದರ ರಿಪ್ಲೇಸ್ಮೆಂಟ್ ಅಂತೂ ಅಲ್ಲ. ಸೊ ಅದನ್ನ ಒಂದು ನಾವು ಈ ಯುವಕರಿಗೆ ಹೇಳಬೇಕು, ಅಂದರೆ ಅವ್ರಿಗೂ ಅರ್ಥ ಆಗ್ತದೆ ಹಂತ ಹಂತವಾಗಿ ಶಾಲೆಗಳಿಗೆ ಹೋಗೋದು ಯಾಕೆ ಅಂದರೆ ಸ್ನೇಹಿತರು ಮಾಡ್ಕೊಳೋದು. ಈಗ ಪ್ರತಿದಿನ ನಾವು ಈ ಥರ ಗ್ರೂಪ್ಸ್ ಅಲ್ಲಿ ಜಾಯ್ನ್ ಆಗೋದು ಉದ್ದೇಶ ಏನು ಅಂದರೆ ನಮಗೆ ಹೊಸ ಸ್ನೇಹಿತರು ಸಿಗ್ತಾರೆ, ಅವ್ರ ಜೊತೆ ಕಲೀಲಿಕ್ಕೇನೋ ಇರ್ತದೆ, ಒಳ್ಳೆ ಸಂಬಂಧಗಳು ಬೆಳೆದ್ರೆ ಅದರಿಂದ ನಾವು ಮುಂದೆ ನಮ್ಮ ಜೀವನ ರೂಪಿಸ್ಕೋಬಹುದು, ವೃತ್ತಿಪರ ಆಗಲಿ ವೈಯಕ್ತಿಕವಾಗಲಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಸೊ ವರ್ಚುವಲ್ ಆಗಿ ನಡೀತಾ ಇರೋದು ಅದ್ರ ಪಾಡಿಗೆ ಅದು ಬದಲಾವಣೆಗಳಿರುತ್ತೆ, ಆದರೆ ನಿಜ ಜೀವನದ ಒಂದು ಸಂಬಂಧಗಳೇ ಗಮನ ಕೊಡಬೇಕು. ಅದೇ ವಿಷಯದಲ್ಲಿ ಏನು ಅಂದರೆ ನಾವು ಸಮಯನ ಈ ಫೋನ್ನಲ್ಲಿ ಕಳೆಯುವಾಗ ಸ್ವಲ್ಪ ಮಟ್ಟಿಗೆ ಆ ಫೋನ್ನಲ್ಲಿ ರೀಲ್ಸ್ ಆಯಿತು ಮೆಸೇಜ್ ಮಾಡೋದಾಯಿತು ಅದು ಸ್ವಲ್ಪ ಹೊತ್ತಿದ್ದು ನಿಜ ಜೀವನದ ಸಂಬಂಧ ಕಡೆನೂ ಗಮನ ಕೊಡಬೇಕು ಅನ್ನೋದನ್ನು ಹೇಳಬೇಕಾಗ್ತದೆ.
1: ಸರಿಗ ಬಹಳಷ್ಟು ಜನರಿಗೆ ಕಾಡುವಂತಹ ಒಂದು ಸಮಸ್ಯೆ ಅಂದ್ರೆ ಒಂಟಿತನ. ಇಷ್ಟೆಲ್ಲ ಸಾಮಾಜಿಕ ಮಾಧ್ಯಮಗಳಿದ್ದಾವ, ಎಲ್ಲ ಇದ್ದಾಗೂ ಕೂಡ ಮೊದಲಿನ ಹಾಗೆ ಕೂಡು ಕುಟುಂಬಗಳು ಈಗಿಲ್ಲ. ಈಗ ಸ್ವತಂತ್ರವಾಗಿ ಬದುಕುವುದಕ್ಕ ಎಲ್ಲರೂ ಇಷ್ಟಪಡ್ತಾರೆ. ಅಂಥ ಕುಟುಂಬದೊಳಗ ಇದ್ದಾಗ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಬಿಡ್ತಾರೆ. ಕುಟುಂಬದ ಯಜಮಾನ ಇರ್ಬೋದು, ಒಬ್ಬ ಮನೆಯ ಒಡತಿ ಇರ್ಬೋದು, ಅವ್ರು ಹೋಗ್ಬಿಟ್ರೆ ಅದನ್ನ ತಡ್ಕೊಳ್ಳೋದು ಬಹಳಷ್ಟು ಕಷ್ಟಕರ. ಆ ರೀತಿ ಇರ್ಬೋದು. ಅದೇ ರೀತಿ ಈ ಮಕ್ಕಳು ಒಂದು ಯಾವುದೇ ಒಂದು ರಿಲೇಷನ್ಶಿಪ್ ಸಂಬಂಧದೊಳಗಿದ್ದಾಗ ಬ್ರೇಕ್ಅಪ್ಸ್, ಅವ್ರು ಆ ಸಂಗಾತಿ ಬಿಟ್ಟು ಹೋದಾಗ ದುಃಖವನ್ನ ಮರೆಸುವಂತಹ ಒಂದು ಜನರು ಅಲ್ಲಿ. ಈಗ ಇಂತಹ ಒಂದು ದುಃಖಗಳನ್ನ ತಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾನಸಿಕ ತಯಾರಿ ಬೇಕು, ಯಾವ ರೀತಿ ಇಂತಹ ಸಂಕಷ್ಟಗಳು ಬಂದಾಗ ಗಟ್ಟಿಯಾಗಬೇಕು ಅನ್ನೋದರ ಬಗ್ಗೆ ಹೇಳ್ತೀರಿ?
0: ಮನೋವತ್ತಡಗಳಲ್ಲಿ ಅತಿಯಾದ ಒಂದು ಕಷ್ಟದ ಪರಿಸ್ಥಿತಿ ಅಥವಾ ಕಷ್ಟದ ಒಂದು ಒತ್ತಡ ಅಂದರೆ ಅಗಲಿಕೆಯ ದುಃಖ. ಅಂದರೆ ನಾವು ಪ್ರತಿಯೊಬ್ಬರು ಹತ್ತಿರದವ್ರ ಜೊತೆ ಒಡನಾಟದಲ್ಲಿರ್ತೀವಿ, ಅವ್ರು ಯಾವಾಗ ನಮ್ಮ ಜೊತೆಗೆ ಇರುವುದಿಲ್ಲ. ಸಾಮಾನ್ಯವಾಗಿ ಯುವಕರಲ್ಲಿ ಕಾಣ್ತೀವಿ, ಅವರು ಯಾವುದರ ಒಂದು ಸಂಬಂಧದಲ್ಲಿರ್ತಾರೆ, ಅದು ಯಾವುದೋ ಕಾರಣದಿಂದ ಸಂಬಂಧ ಮುಂದುವರಿಯುವುದಿಲ್ಲ, ಬೇರೆ ಆಗ್ತಾರೆ, ಅಥವಾ ಮದುವೆ ಆದಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಯಾವುದೋ ಕಾರಣದಿಂದ ಸರಿ ಹೊಂದುವುದಿಲ್ಲ ಅಂಥೇಳಿ ಬೇರೆ ಆಗ್ತಾರೆ, ವಿಚ್ಛೇದನ ಆಗೋದು, ಅಥವಾ ಇನ್ನೂ ಹೆಚ್ಚಿನದು ಅಂದರೆ ಒಟ್ಟಿಗೆ ಇರ್ತೀವಿ, ಯಾವುದೋ ಕಾರಣದಿಂದ ಅವರ ಜೀವ ಉಳಿಯುವುದಿಲ್ಲ. ಸೊ ಈ ಥರ ಪರಿಸ್ಥಿತಿಗಳು ಬಂದಾಗ ನಾವು ಎದುರಿಸೋದು ಅತಿಯಾದ ಒಂದು ಒತ್ತಡ, ಅದನ್ನು ಅಗಲಿಕೆಯ ದುಃಖ ಅಥವಾ ಅಗಲಿಕೆಯ ಒಂದು ಪರಿಸ್ಥಿತಿ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ನಮ್ಮ ಮನಸ್ಥಿತಿ ಯಾವುದೋ ಬೇರೆ ರೀತಿ ಇರ್ತದೆ, ಅವ್ರು ಇಲ್ದಿರುವಾಗ ಅವರಿಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದಲ್ಲ, ಅದರಿಂದ ಬರೋ ತಳಮಳನೇ ಒಂದು ಆತಂಕ. ಕೆಲವು ಬಾರಿ ಅದು ಜಾಸ್ತಿ ಆದಾಗ ಅದು ಆತಂಕದ ಮನಸ್ಥಿತಿ, ಅಂದರೆ ಪ್ರತಿ ಸಂಬಂಧಗಳಲ್ಲೂ ಹಿಂಗೆ ಆಗ್ತದೇನೋ ಅನ್ನೋ ಒಂದು ಭಯ ಮೂಡ್ಲಿಕ್ಕೆ ಶುರು ಆಗ್ತದೆ, ಅಥವಾ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾರೇನೋ, ಅಥವಾ ನನ್ನ ಜೊತೆಗಿರೋರು ನಾನು ಕಳ್ಕೊಂತೀನೇನೋ ಒಂದು ಭಯದ ಒಂದು ಮನಸ್ಥಿತಿ ಬರ್ಬೋದು. ಅದು ಇನ್ನೂ ಒಂದೇ ಸಮನೆ ಜಾಸ್ತಿ ಆದಾಗ ದುಃಖದ ಮನಸ್ಥಿತಿ. ದುಃಖ ಅಂದರೆ ಕಳೆದು ಹೋದಾಗ ಬರೋ ಒಂದು ಫೀಲಿಂಗ್, ಅಥವಾ ಎಲ್ಲೋ ಒಂದು ಜೀವನದ ಬಗ್ಗೆ ಆಸಕ್ತಿ ಕಡಿಮೆ ಆಗುವುದು, ಮತ್ತು ಖಿನ್ನತೆಯ ಒಂದು ಲಕ್ಷಣಗಳು, ಅಂದರೆ ಯಾವುದೇ ವಿಷಯದಲ್ಲೂ

0: ಆಸಕ್ತಿ ಮೂಡುದಿಲ್ಲ, ಭಾವನೆಗಳು ಮೂಡುದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಇದು ಅಗಲಿಕೆಯ ದುಃಖದಿಂದ ಬರೋ ಒಂದು ತೊಂದರೆಗಳು. ಅದೇನಾಗ್ತದೆ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಈ ಒಂದು ವಿಷಯದಲ್ಲಿ ಇದನ್ನ ಒಪ್ಕೋಬೇಕೇನು ಅಂದ್ರೆ, ಯಾವುದೂ ಒಂದೇ ಸ್ಥಿತಿಲಿ ಇರುವುದಿಲ್ಲ, ಬದಲಾವಣೆಗಳು ಇರ್ತವೆ. ಚಿಕ್ಕ ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವರಾಗಿ ನಮ್ಮ ಜೊತೆಗೆ ಇರುವುದಿಲ್ಲ, ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರ ಸಂಗಾತಿನ ಹುಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಜೊತೆಗಿರೋರ್ದು ಏನಾಗ್ತದೆ, ಕಾಲ ಕಳೆದಂಗೆ ಅವ್ರ ವಯಸ್ಸಾದಂಗೆ ಕಾಯಿಲೆಗಳು ಬರ್ಬೋದು, ಅಥವಾ ಏನೋ ಕಾರಣದಿಂದ ಕಾಯಿಲೆಯಿಂದ ಅಸ್ವಸ್ಥರಾಗಿ ತೀರ್ಕೋಬಹುದು. ಈ ರೀತಿ ಆದಾಗ ಬರೋದೇ ಒಂದು ಕಠಿಣವಾದ ಒಂದು ಪರಿಸ್ಥಿತಿ. ಇದನ್ನ ಎದುರಿಸೋದು ಒಂದೇ ದಾರಿ, ಅದು ಪ್ರತಿಯೊಬ್ಬರು ಜೀವನದ ಒಂದು ಭಾಗ. ಎರಡನೇದಾಗಿ ಇದನ್ನು ಎದುರಿಸಲಿಕ್ಕೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಿನಚರಿ ಏನಿದೆಯೋ ಅದು ಅದ್ರ ಕಡೆ ಗಮನ ಹರಿಸ್ಬೇಕು. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈ ತರ ಇದ್ದಾಗಲೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸರಿಯಾಗಿ ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಕೆಲಸದ ಕಡೆ ಗಮನ ಹರಿಸ್ಬೇಕು, ಏನು ಕೆಲಸ ಮಾಡ್ತಾ ಇದೀವೋ ಅದ್ರದ ಕಡೆ ಗಮನ ಪೂರ್ತಿ ಪ್ರಮಾಣದಲ್ಲಿ. ಮೂರನೇದಾಗಿ ಈಗ ನಮ್ಮ ಜೊತೆಗಿರೋ ಸಂಬಂಧಗಳ ಕಡೆ ಗಮನ ಹರಿಸ್ಬೇಕು. ಈಗ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಅವ್ರ ಕಡೆ ಗಮನ ಹರಿಸಿದ್ರು ಅವರ ಒಂದು ಮನಸ್ಥಿತಿ ಮೇಲೆ ನಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರ್ತದೆ. ಕೊನೆಯದಾಗಿ ನಮ್ಮ ಸಂಗಾತಿ ನಮ್ಮ ಜೊತೆಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಒಪ್ಕೋಬೇಕಾಗ್ತದೆ. ಒಪ್ಕೊಂಡ್ಮೇಲೆ ಅವರು ನಮ್ಮ ಜೊತೆಗಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ರೆ ಅವಾಗ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಸಂತೋಷವಾಗಿ ಸಮಾಧಾನವಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ರೀತಿ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ಅದು 3-6 ತಿಂಗಳಾಗ್ಬೋದು ಕೆಲವರಿಗೆ, ಕೆಲವರಿಗೆ 6 ತಿಂಗಳಿಂದ 1 ವರ್ಷ ಆಗ್ಬೋದು. ಯಾವಾಗ ಇದು ಅತಿಯಾದ ಮನಸ್ಥಿತಿ ತ್ರಾಸಾಗ್ತದೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಅವರು ನನ್ನ ಮನೆಯವರು ಅಥವಾ ನಮ್ಮ ಹತ್ತಿರದವ್ರು ಇಲ್ದಂಗೆ ನಂಗೆ ಜೀವನನೇ ಇರ್ಲಿಕ್ಕೆ ಆಗುದಿಲ್ಲ ಅಂದಾಗ ಅದು ಖಿನ್ನತೆಯ ರೂಪಕ್ಕೆ ತಿರುಗ್ತದೆ. ಅವಾಗ ಆ ವ್ಯಕ್ತಿಯು ಮನೋವೈದ್ಯರನ್ನು ಕಾಣ್ಬೇಕಾಗ್ತದೆ. ಅವಾಗ ಕೌನ್ಸಿಲಿಂಗ್ ಆಯ್ತು, ಔಷಧೋಪಚಾರಗಳನ್ನು ತಗೊಂಡು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಹೊರಗೆ ಬರ್ಬೇಕಾಗ್ತದೆ. ಇದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಅದನ್ನ ಎದುರಿಸೋ ಶಕ್ತಿ ಬರುವುದು ಯಾವಾಗ ಅಂದ್ರೆ, ನಾವು ಎದುರಿಸ್ದಾಗಲೇ. ಆದ್ರೆ ಒಂದೇನು ಅಂದ್ರೆ, ನೀವೊಬ್ಬರೇ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಕೂಡು ಕುಟುಂಬದವರಾಯ್ತು, ಸ್ನೇಹಿತರಾಯ್ತು, ಎಲ್ಲರೂ ಜೊತೆಗಿದ್ದೀವಿ ಅನ್ನೋ ಒಂದು ಮನಸ್ಥಿತಿಲಿ ಇದ್ಬಿಟ್ರೆ ಸುಲಭ ಆಗ್ತಾ ಹೋಗ್ತದೆ.
1: ಸರಿ, ಈಗ ನಾವು ಮಾನಸಿಕ ಒತ್ತಡ ಉಂಟಾಗುವಂತಹ ಕೆಲವು ಸಂದರ್ಭಗಳ ಬಗ್ಗೆ ಮಾತಾಡಿದ್ವಿ. ಈ ಜೀವನದ ಯಾವುದೇ ಹಂತದೊಳಗ ಬಡವರಿರ್ಲಿ, ಶ್ರೀಮಂತರಿರ್ಲಿ, ಎಂಥದೋ ಪರಿಸ್ಥಿತಿಯೊಳಗಿರ್ಲಿ, ಏನೋ ಒಂದು ಆತಂಕ ಒತ್ತಡ ಬಂದೇ ಬರ್ತದೆ. ಆದ್ರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ನಿರ್ಧಾರ ತಗೊಂಡಾಗ ನಾವೇನು ಕೆಲಸ ಮಾಡಬೇಕು? ಇದನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ? ನಮ್ಮ ಮಾನಸಿಕ ಆರೋಗ್ಯ ಹದಗೆಡಬಾರದು ಅಂದ್ರೆ ನಾವು ಏನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ?
0: ಒಳ್ಳೆ ಪ್ರಶ್ನೆ. ಇದಕ್ಕೆ ಮೂಲಭೂತವಾಗಿ ನಾವೇನು ಅರ್ಥ ಮಾಡ್ಕೋಬೇಕು, ಮನಸ್ಸು ಅನ್ನೋದು ನಮ್ಮ ದೇಹದ ಮೇಲೆ ನಿಂತಿದೆ. ಮನಸ್ಸು ಮತ್ತು ದೇಹದ ಒಂದು ಒಡನಾಟ, ಅತಿಯಾದ ಒಂದು ಹತ್ತಿರದ ಒಡನಾಟ. ಸೊ ಮನಸ್ಸು ದೇಹದ ಮೇಲೆ ನಿಂತಿರುವಾಗ ಮೊದಲನೆಯ ನಮ್ಮ ಒಂದು ಅವಶ್ಯಕತೆಯನ್ನು ನಮ್ಮ ದೇಹದ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಅಂದ್ರೆ ನಾವು ಪ್ರತಿ ಹಂತದಲ್ಲೂ ಮಕ್ಕಳಾದ್ರೆ ಆಟದಲ್ಲಿ ಇರಬೇಕು, ವಯಸ್ಕರಾದ್ರೆ ವ್ಯಾಯಾಮ ಮಾಡ್ಕೊಂತಿರ್ಬೇಕು. ದೇಹದ ದಂಡನೆ ಅನ್ನೋದು ಪ್ರತಿದಿನದ ಒಂದು ಅವಶ್ಯಕತೆ. ಒಂದು 1/2 ತಾಸು ವಾಕ್ ಮಾಡೋದು ಅನ್ನೋದು ಇರಬೇಕು. ಎರಡನೇದಾಗಿ ಸರಿಯಾಗಿ ನಿದ್ರೆ, 6-8 ತಾಸು ಅಥವಾ 8-10 ತಾಸು, ಒಟ್ಟು ಅರೌಂಡ್ 8 ತಾಸಷ್ಟು ನಿದ್ರೆ ಮಾಡೋದು, ಅದು ನನ್ನ ಮಿದುಳಿನ ಚಟುವಟಿಕೆ, ಮನಸ್ಸಿನ ಚಟುವಟಿಕೆಗಳನ್ನು ಸಹಜ ಸ್ಥಿತಿಲಿ ಇಡ್ತದೆ. ಮೂರನೇದಾಗಿ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ನಿರ್ವಹಿಸೋದು. ಅಂದ್ರೆ ಆ ಭಾವನೆಗಳಂದ್ರೆ ಏನು, ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ. ಒತ್ತಡ ಅನ್ನೋದು ಬರುವುದು ಯಾವಾಗ, ಭಾವನೆಗಳನ್ನ ಡಿಸ್ಟರ್ಬ್ ಮಾಡಿದಾಗ ಅಥವಾ ಹೆಚ್ಚು ಕಡಿಮೆ ಮಾಡಿದಾಗ. ಆ ಭಾವನೆಗಳನ್ನ ನಿರ್ವಹಣೆ ಮಾಡೋದೇ ಒಂದು ಅವಶ್ಯಕತೆ ಇರ್ತದೆ. ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಮ್ಮೆ ಬೇಜಾರಾಗ್ತದೆ, ಕೆಲವೊಮ್ಮೆ ದುಃಖ ಆಗ್ತದೆ, ಕೆಲವೊಮ್ಮೆ ಅಸೂಯೆ ಫೀಲಿಂಗ್ಸು, ಕೆಲವೊಮ್ಮೆ ರಿವೆಂಜ್ಫುಲ್ ಅಥವಾ ದ್ವೇಷ ಬರ್ತದೆ, ಇವೆಲ್ಲ ಭಾವನೆಗಳಿರ್ತವೆ. ಈ ಭಾವನೆಗಳನ್ನ ನಿರ್ವಹಣೆನೂ ದೇಹದ ನಿರ್ವಹಣೆ. ಈಗ ಮಸಲ್ ಹೆಂಗೆ ನಾವು ಸ್ಟ್ರೆಂಥನಿಂಗ್ ಹೆಂಗೆ ಮಾಡ್ತೀವೋ ಹಂಗೆ ಮನಸ್ಸನ್ನು ಗಮನ ಹರಿಸ್ಬೇಕಾಗತ್ತೆ, ಭಾವನೆಗಳ ಕಡೆನೂ ಗಮನ ಕೊಡ್ಬೇಕಾಗತ್ತೆ. ಸೊ ಅದನ್ನ ಗುರುತಿಸೋದು, ಅದನ್ನ ನಿಭಾಯಿಸೋದು, ಈ ತರ ಏರಿಳಿತ ಇರೋದು ಇರ್ತದೆ, ಅದನ್ನ ತಡ್ಕೊಳೋ ಶಕ್ತಿ. ಅಂದ್ರೆ ಪ್ರತಿಯೊಬ್ಬರು ಈಗ ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ತೀನಿ ಅನ್ನೋದು ಇದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು. ಅವಾಗ ಕಷ್ಟದ ಮನಸ್ಥಿತಿನೂ ಬರ್ತದೆ, ಅದನ್ನ ಎದುರಿಸೋದು, ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ನನ್ನ ಜೀವನದ ಒಂದು ಗುರಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಆ ದುಃಖದ ಪರಿಸ್ಥಿತಿಲಿ, ಸಿಟ್ಟಿನ ಸಂಪರಿಸ್ಥಿತಿಲಿ ಏನೋ ವಿಚಾರ ಬಂತು ಅಂತ ಹೇಳಿ ಅದರಿಂದ ಹೋಗ್ಬಾರ್ದು. ಆತಂಕದ ಪರಿಸ್ಥಿತಿಲಿ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಹೊರಗೋಗ್ದಂಗಿರೋದು ಅದನ್ನು ಆಗ್ಬಾರ್ದು. ಸೊ ಆ ಭಾವನೆಗಳನ್ನ ಅರಿವು ಅನ್ನೋದಿದೆಯಲ್ಲ, ಅತಿ ಅವಶ್ಯಕತೆ. ಎರಡನೇದಾಗಿ ಆ ಭಾವನೆಗಳನ್ನು ಗುರುತಿಸಿ ಅದನ್ನು ನಿಭಾಯಿಸಲಿಕ್ಕೆ ನಮ್ಮ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ವೈಯಕ್ತಿಕವಾದ ಒಂದು ವಿಚಾರಗಳನ್ನು ಮಾಡಬೇಕು. ಕೆಲವರಿಗೆ ಆಟದಲ್ಲಿ ಆಸಕ್ತಿ ಇದ್ದರೆ ಆಟ ಆಡೋದು, ಕೆಲವರಿಗೆ ಓದು ವಿಷಯದಲ್ಲಿ ಇದ್ದರೆ ಅದನ್ನು ಓದೋದಾಗಲಿ ಬರವಣಿಗೆ ಮಾಡೋದಾಗಲಿ ಕ್ರಿಯೇಟಿವ್ ಆಕ್ಟಿವಿಟೀಸು, ಕೆಲವರಿಗೆ ಈ ಆರ್ಟ್ ಬೇಸ್ಡ್ ಅಂದರೆ ಈ ಬೇರೆ ಬೇರೆ

0: ವಿಧವಾದ ಒಂದು ಅದರಲ್ಲಿ ತೊಡಗಿಸ್ಕೊಳ್ಳೋದು. ಪ್ರತಿದಿನದ ಒಂದು ಅರ್ಧ ತಾಸು, ಒಂದು ತಾಸು ಈ ಥರ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೂ ಅವರಿಗೆ ಅನುಕೂಲ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು, ಆ ಸಂಬಂಧಗಳಿಂದ ನಮ್ಮ ಭಾವನೆಗಳು ಕೂಡಿಕೊಂಡಿರ್ತವೆ. ನಮ್ಮ ಹತ್ತಿರದ ಸಂಬಂಧಗಳನ್ನು ಸಮಾಧಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಪ್ರತಿಯೊಬ್ಬರು ನಮ್ಮ ಕೋಪಿಂಗ್ ಅಂದರೆ ನಾನು ನನ್ನ ಮನೆಯವ್ರನ್ನಾಗಲಿ ಮಕ್ಕಳನ್ನಾಗಲಿ ಚೆನ್ನಾಗಿ ಮಾತಾಡಿಸೋದು, ಅವ್ರ ಜೊತೆ ಒಳ್ಳೆಯ ವಿಷಯಗಳನ್ನು ವಿಚಾರ ಮಾಡೋದು, ಈಗ ನಡೀತಾ ಇರೋ ಒಂದು ಸಾಮಾಜಿಕವಾದ ವಿಷಯಗಳನ್ನು ಚರ್ಚಿಸೋದು, ಅಂದರೆ ಬದಲಾವಣೆಗಳಾಗ್ತಾ ಇದೆ ಅದನ್ನು ಚರ್ಚಿಸೋದು, ಈ ರೀತಿ ಮಾತಾಡೋದ್ರಿಂದನೂ ಸಮಾಧಾನ ಆಗಲಿಕ್ಕೆ ಮನಸ್ಸು ಆಗ್ತಾ ಇರ್ತದೆ. ನಾಲ್ಕನೇದಾಗಿ ಏನಾಗ್ತದೆ ಅಂದರೆ, ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾವುದೇ ದೇಶದ ಮೂಲೆಯಲ್ಲಿ ಇರಲಿ ವಿಶ್ವದಲ್ಲೇ ಇರಲಿ, ಆ ಮನಸ್ಸು ಅನ್ನೋದಿದೆಯಲ್ಲ ಅದು ಒಂದು ರೀತಿ ಪ್ರತಿಯೊಬ್ಬರದು ಅವಿಭಾಜ್ಯ ಅಂಗ. ಒತ್ತಡ ಬರೋದು ಸಹಜ, ಒತ್ತಡ ನಿರ್ವಹಣೆ ಮಾಡೋದು ಸಹಜ, ಹಣದಿಂದಾಗಲಿ ಒತ್ತಡ ತೆಗಿತೀವಿ ಅನ್ನೋದು ಸುಳ್ಳು. ಪ್ರತಿನಿತ್ಯದ ಒಂದು ಒಡನಾಟಗಳು, ಸಂಬಂಧಗಳು, ಜೀವನ ಶೈಲಿ, ಇದರಿಂದ ನಾವು ಅದನ್ನು ನಿರ್ವಹಣೆ ಮಾಡ್ಕೊಂತ ಹೋಗೋದಿದೆಯಲ್ಲ ಅದು ಮುಖ್ಯ. ಕೊನೆಗೆ ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಅಂದರೆ ಆ ಒತ್ತಡದಿಂದ ಹೊರಗೆ ಬರೋದು, ನಿಭಾಯಿಸೋದು, ಏನು ಆ ಒಂದು ಕ್ಷಮತೆ ಬೆಳೆಸ್ಕೊಂತ ಹೋಗ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕಾಗ್ತದೆ. ಸೊ ಸಿದ್ಧರಾಗೋದು ಅಂದರೆ ಪ್ರತಿದಿನದ ಒಂದು ದಿನಚರಿ ಮೇಲೆ ಅತಿಯಾದ ಗಮನ. ಈಗ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ, ಆ ರುಟೀನ್ ಇಸ್ ದ ಒನ್ ವಿಚ್ ಮೇಕ್ಸ್ ಅ ಪರ್ಸನ್ ವಾಟ್ ಹೀಸ್, ಅಂದರೆ ಪ್ರತಿದಿನದ ಒಂದು ಒಡನಾಟದಲ್ಲೇ ನಮ್ಮ ಎಲ್ಲ ಒತ್ತಡ ನಿರ್ವಹಣೆಯ ಒಂದು ವಿಷಯಗಳು ಕೂಡ್ಕೊಂಡಿರ್ತವೆ. ಅಂದರೆ ಅದನ್ನು ನಾವು ಪ್ರತಿದಿನ ಮಾಡ್ತಾ ಹೋದ್ರೂ ಹೆಚ್ಚಿನ ಹೆಚ್ಚು ವಿಷಯ ಒತ್ತಡಗಳು ನಿಭಾಯಿಸ್ಬೋದು, ಸಂಬಂಧಗಳನ್ನು ನೋಡ್ಕೊಳೋದು, ಸಾಮಾಜಿಕ ವಿಷಯಗಳಲ್ಲಿ ಒಳಗಾಗೋದು, ಅಂದರೆ ನಮ್ಮದೇ ಲೊಕ್ಯಾಲಿಟಿಲಿ ಸ್ವಲ್ಪ ಜನರ ಜೊತೆ ಬೆರೆಯೋದು, ಅಲ್ಲಿರೋ ಒಂದು ವಿಷಯಗಳನ್ನು ವಿಚಾರ ಮಾಡಿ ಅದಕ್ಕೇನಾದ್ರು ಪರಿಹಾರ ಹುಡುಕೋದು, ಹಾಗೆ ಅಂದರೆ ಸೋಷಿಯಲ್ ಗ್ರೂಪ್ಸಲ್ಲೂ ಸಾಕಷ್ಟು ಉಪಯೋಗ ಆಗ್ತದೆ. ಇದಲ್ಲದೇ ಕೊನೆಗೆ ನಾವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ, ಅಂದರೆ ಪಾಸಿಟಿವ್ ಮೈಂಡ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಈ ಎಕ್ಸಸೈಸ್ ಟು ದ ಮೈಂಡ್ ವೇರ್ ಯು ಬ್ರಿಂಗ್ ಇನ್, ಅಂದರೆ ಈ ಫರ್ಗಿವ್ನೆಸ್ ಅನ್ನೋದು, ಅಂದರೆ ಗ್ರ್ಯಾಟಿಟ್ಯೂಡ್, ಅಂದರೆ ಎಲ್ಲರೂ ತಪ್ಪು ಮಾಡ್ತೀವಿ, ಸಂಬಂಧಗಳಲ್ಲಿ ತಪ್ಪು ಮಾಡ್ತೀವಿ, ಕ್ಷಮಿಸ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕು ಪ್ರತಿಯೊಬ್ಬರು. ಅದೇ ರೀತಿ ಸಾಕಷ್ಟು ಜನ ನಮಗೆ ಒಳ್ಳೆಯದನ್ನು ಮಾಡಿದರೆ ಅವರಿಗೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು, ಅಂದರೆ
1: ಕೃತಜ್ಞತಾ
0: ಭಾವ, ಗ್ರ್ಯಾಟಿಟ್ಯೂಡ್, ಆ ಒಂದು ಭಾವನೆಗಳನ್ನು ಬೆಳೆಸ್ಕೊಂಡು ಅವಾಗೇನಾಗ್ತದೆ, ಆ ಕಷ್ಟದ ಮನಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಈ ಭಾವನೆಗಳೆಲ್ಲ ಹೆಚ್ಚಾಗ್ತಾ ಹೋಗ್ತವೆ. ನಾವು ತಪ್ಪು ಮಾಡಿರ್ಬೋದು, ನಮ್ಮ ಹತ್ತಿರದವ್ರು ತಪ್ಪು ಮಾಡಿರ್ಬೋದು, ಆ ಭಾವನೆಗಳನ್ನು ಹೊರಗಡೆ ಬರಲಿಕ್ಕೆ ಈ ಥರ ಪಾಸಿಟಿವ್ ಮೈಂಡ್ ಸೆಟ್, ಇವುಗಳನ್ನು ಬೆಳೆಸ್ಕೊಂತ ಹೋಗ್ಬೇಕಾಗ್ತದೆ. ಇವುಗಳಿಂದ ನಾವು ನಮ್ಮ ಪ್ರತಿದಿನದ ಒಡನಾಟ ಅದು ಒತ್ತಡಗಳನ್ನು ನಿಭಾಯಿಸ್ಕೊಂತ ಹೋಗ್ಬೋದಾಗ್ತದೆ.
1: ಬಹಳ ಒಳ್ಳೆಯದು ಸರ್, ನೀವು ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಅದಕ್ಕೆ ಪರಿಹಾರ ಎಲ್ಲವನ್ನ ಬಹಳ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ನಮ್ಮ ಎಲ್ಲಾ ಕೇಳುಗರಿಗೆ ಇದು ಸಹಾಯಕಾರಿ ಆಗಿರಬಹುದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ವಿಬಿ ಜಿ ರಾಮ್ಜಿ ಯೋಜನೆ ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
1: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಅಭಿಯಾನ ವಿಬಿ ಜಿ ರಾಮ್ಜಿ ಯೋಜನೆ 2025. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆ ಜಿ ರಾಮ್ಜಿ 2025. ಬದಲಾವಣೆ: 2005 ನರೇಗಾ ಮನ್ರೇಗಾ ಕಾಯ್ದೆಯ ಬದಲಿಗೆ ಹೊಸ ಆಧುನಿಕ ಶಾಸನಬದ್ಧ ಚೌಕಟ್ಟು. ಮುನ್ನೋಟ: ವಿಕಸಿತ ಭಾರತ 2047 ಗುರಿ ತಲುಪಲು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು. ಅಗತ್ಯತೆ: ಗ್ರಾಮೀಣ ಭಾರತದ ಬದಲಾದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಉದ್ಯೋಗ ನೀತಿಯ ನವೀಕರಣ. ವಿಕಸಿತ ಭಾರತದ ಖಾತ್ರಿಗಾಗಿ ರೋಜ್ಗಾರ್ ಮತ್ತು ಗ್ರಾಮೀಣ ಆಜೀವಿಕ ಮಿಷನ್ ವಿಬಿ ಜಿ ರಾಮ್ಜಿ ಯೋಜನೆ 2025. ಕಾಯ್ದೆ ಜಾರಿಗೊಳಿಸುವ ಮೂಲಕ ಗ್ರಾಮೀಣ ಆಸ್ತಿ ಸೃಷ್ಟಿಗೆ ಬಲ ನೀಡಲು ಪ್ರತಿ ಹಣಕಾಸು ವರ್ಷದಲ್ಲಿ ಕಾನೂನಾತ್ಮಕ ಉದ್ಯೋಗ ಖಾತರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುವ ನಿರ್ಣಯ. ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಪರಿಣಾಮಕಾರಿ ವಿತರಣೆಯ ಖಚಿತತೆ. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೂಲಕ ಆಡಳಿತ ವ್ಯವಸ್ಥೆಗಳನ್ನು ಆಧುನೀಕರಿಸಲಿದೆ. ಇದರಲ್ಲಿ ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ, ಕೃತಕ ಬುದ್ಧಿಮತ್ತೆ ಎಐ, ಸಮರ್ಥಿತ ವಿಶ್ಲೇಷಣೆ, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ನಾಗರಿಕ ಭಾಗವಹಿಸುವಿಕೆ ವೇದಿಕೆಗಳು. ಜಿ ರಾಮ್ಜಿ ಯೋಜನೆ 2025 ಪ್ರಮುಖ ಮಾರ್ಗಸೂಚಿಗಳು. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ 2025 ನರೇಗಾ ಯೋಜನೆಯನ್ನು ವಿಕಸಿತ ಭಾರತ 2047 ಅನುಗುಣವಾಗಿ ಒಂದು ಹೊಸ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಬದಲಾಯಿಸಲಾಗಿದೆ. ಗ್ರಾಮೀಣ ಕುಟುಂಬಗಳ ಆದಾಯದ ಭದ್ರತೆಯನ್ನು ಬಲಪಡಿಸಲು ಉದ್ಯೋಗ ಖಾತರಿಯನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದು ಕೂಲಿ ಉದ್ಯೋಗವನ್ನು 4 ಆದ್ಯತೆಯ ವಲಯಗಳಾಗಿ ದೀರ್ಘಕಾಲದ ಅವಶ್ಯ ಗ್ರಾಮೀಣ ಮೂಲಸೌಕರ್ಯಗಳೊಂದಿಗೆ ಸಂಯೋಜಿಸಲಾಗಿದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ವಿಕೇಂದ್ರೀಕೃತ ಯೋಜನೆಯನ್ನು ಬಲಪಡಿಸುತ್ತದೆ. ಮಾನದಂಡ ಆಧಾರಿತ ಧನಸಹಾಯ ಮತ್ತು ಕೇಂದ್ರ ಪ್ರಾಯೋಜಿತ ರಚನೆಗೆ ಬದಲಾಗುವುದು. ಹೊಣೆಗಾರಿಕೆ ಮತ್ತು ಕೇಂದ್ರ ರಾಜ್ಯ ಪಾಲುದಾರಿಕೆಯನ್ನು ಸುಧಾರಿಸುತ್ತದೆ. ಪ್ರಮುಖ ಸುಧಾರಣೆಗಳು: ಉದ್ಯೋಗ ದಿನಗಳ ಹೆಚ್ಚಳ. ಹಿಂದೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಾತ್ರಿ, ಈಗ ಕನಿಷ್ಠ 125 ದಿನಗಳ ಉದ್ಯೋಗ. ಪರಿಣಾಮ: ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಆದಾಯ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆ. ಉದ್ದೇಶ: ವಲಸೆಯನ್ನು ತಡೆಗಟ್ಟುವುದು ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವುದು. ಕೃಷಿ ಪೂರಕ ಸುಧಾರಣೆ, ಕೆಲಸವಿಲ್ಲದ ಅವಧಿ. ವಿಧಾನ: ಬಿತ್ತನೆ ಮತ್ತು ಕಟಾವಿನ ಹಂಗಾಮು ಸಮಯದಲ್ಲಿ ವರ್ಷಕ್ಕೆ ಒಟ್ಟು 60 ದಿನಗಳ ಕಾಲ ಕೆಲಸಕ್ಕೆ ವಿರಾಮ ಘೋಷಿಸಲು ರಾಜ್ಯಗಳಿಗೆ ಅಧಿಕಾರ. ರೈತರಿಗೆ ಲಾಭ: ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಲಭ್ಯತೆ ಖಚಿತವಾಗುತ್ತದೆ. ಕಾರ್ಮಿಕರಿಗೆ ಲಾಭ: ಉಳಿದ 305 ದಿನಗಳಲ್ಲಿ ತಮ್ಮ 125 ದಿನಗಳ ಉದ್ಯೋಗ ಹಕ್ಕನ್ನು ಚಲಾಯಿಸಬಹುದು. ಸಮತೋಲನ: ಕೃಷಿ ಉತ್ಪಾದಕತೆ ಮತ್ತು ಉದ್ಯೋಗ ಖಾತ್ರಿಯ ನಡುವೆ ಸಮನ್ವಯ. ಜಿ ರಾಮ್ಜಿ ಯೋಜನೆ ಮೂಲಕ ರೈತರಿಗೆ ಆಗುವ ಅನುಕೂಲಗಳು: ಬಿತ್ತನೆ ಮತ್ತು ಕೊಯ್ಲಿನ ಸಮಯದಲ್ಲಿ ಕಾರ್ಮಿಕರ ಲಭ್ಯತೆಯ ಖಾತರಿ, ಕೃಷಿ ಕ್ಷೇತ್ರದಲ್ಲಿನ ಕೃತಕ ಕೂಲಿ ಬೇಡಿಕೆಗೆ ತಡೆ, ನೀರಾವರಿ ಮತ್ತು ಅಂತರ್ಜಲ ಸುಧಾರಣೆ, ಉತ್ತಮ ಸಂಪರ್ಕ ಮತ್ತು ಸಂಗ್ರಹಣಾ ವ್ಯವಸ್ಥೆಯಿಂದ ಕೊಯ್ಲಿನ ನಂತರದ ನಷ್ಟಕ್ಕೆ ಕಡಿವಾಣ, ಹವಾಮಾನ ವೈಪರೀತ್ಯದಿಂದ ಬೆಳೆಗಳನ್ನು ರಕ್ಷಿಸಲು ಹವಾಮಾನ ಕೇಂದ್ರಿತ ಕಾಮಗಾರಿಗಳು. ಆದ್ಯತೆಯ 4 ಅಭಿವೃದ್ಧಿ ವಲಯಗಳು: ಜಲಭದ್ರತೆ, ಉದ್ಯೋಗವನ್ನು ಕೇವಲ ಕೂಲಿಗಾಗಿ ಸೀಮಿತಗೊಳಿಸದೆ ಉತ್ಪಾದಕ ಆಸ್ತಿ ಸೃಷ್ಟಿಯೊಂದಿಗೆ ಜೋಡಿಸಲಾಗಿದೆ. ಜಲಭದ್ರತೆ, ಚೆಕ್ ಡ್ಯಾಂ, ಕೆರೆಗಳ ಅಭಿವೃದ್ಧಿ, ಅಂತರ್ಜಲ ಮರುಪೂರಣ, ಗ್ರಾಮೀಣ ಮೂಲಸೌಕರ್ಯ, ರಸ್ತೆಗಳು ಮತ್ತು ಸಂಪರ್ಕ ಸೇವೆಗಳ ಬಲವರ್ಧನೆ, ಜೀವನೋಪಾಯ ಮತ್ತು ಮೂಲಸೌಕರ್ಯ, ಸಂಗ್ರಹಣಾ ಕೇಂದ್ರಗಳು ಮತ್ತು ಉತ್ಪಾದನಾ ಆಸ್ತಿಗಳ ಸೃಷ್ಟಿ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಪರಿಸರದ ವೈಪರೀತ್ಯ ತಗ್ಗಿಸುವ ವಿಶೇಷ ಕಾಮಗಾರಿಗಳು. ವಿಕಸಿತ ಭಾರತದ ಖಾತ್ರಿಗಾಗಿ ವಿಜಿ ರಾಮ್ಜಿ ಯೋಜನೆ 2025 ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಬೆಂಬಲ, ಯೋಜನೆ ಮತ್ತು ಅನುಷ್ಠಾನದಲ್ಲಿ ಪಾಲ್ಗೊಳ್ಳುವಿಕೆಗಾಗಿ ಪ್ರಾಥಮಿಕ ಸಂಸ್ಥೆಯಾಗಿ ಗ್ರಾಮ ಪಂಚಾಯಿತಿಗಳಿಗೆ ಬೆಂಬಲ, ಬ್ಲಾಕ್

0: ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮರ್ಪಕ ವೃತ್ತಿಪರ ಮತ್ತು ತಾಂತ್ರಿಕ ಸಾಮರ್ಥ್ಯದ ಬಲ. ವಿಕೇಂದ್ರೀಕರಣ ಮತ್ತು ಪಂಚಾಯತ್ಗಳ ಪಾತ್ರ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಗ್ರಾಮಸಭೆಗಳಲ್ಲಿ ಯೋಜನೆಗಳಿಗೆ ರೂಪುರೇಷೆ. ಅಧಿಕಾರ ಕನಿಷ್ಠ 50% ಕಾಮಗಾರಿಗಳನ್ನು ಗ್ರಾಮ ಪಂಚಾಯತಿಗಳೇ ಅನುಷ್ಠಾನಗೊಳಿಸಬೇಕು. ಡಿಜಿಟಲ್ ಸಂಯೋಜನೆ, ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವೇದಿಕೆಗಳೊಂದಿಗೆ ಯೋಜನೆಗಳ ಜೋಡಣೆ, ಹೊಸ ಹಣಕಾಸು ಮತ್ತು ಆಡಳಿತಾತ್ಮಕ ಚೌಕಟ್ಟು, ಹಂಚಿಕೆ ಅನುಪಾತ ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60:40, ಈಶಾನ್ಯ ಹಿಮಾಲಯ ರಾಜ್ಯಗಳಿಗೆ 90:10, ಶಾಸಕಾಂಗವಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಪೂರ್ಣ ಕೇಂದ್ರ ಧನಸಹಾಯ, ಆಡಳಿತಾತ್ಮಕ ವೆಚ್ಚ 6%-9% ಹೆಚ್ಚಳ, ಬಳಕೆ ಸಿಬ್ಬಂದಿ ನೇಮಕ ತರಬೇತಿ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು, ಲಾಭ ಮುನ್ಸೂಚಿತ ನಿಧಿ ಹಂಚಿಕೆಯಿಂದ ರಾಜ್ಯಗಳಿಗೆ ಉತ್ತಮ ಬಜೆಟ್ ನಿರ್ವಹಣೆ ಸಾಧ್ಯ, ಗರಿಷ್ಠ ಉತ್ಪಾದನೆಗೆ ಸಕಾಲದಲ್ಲಿ ಬಿತ್ತನೆ ಮತ್ತು ಕೊಯ್ಲು, ಬಿಡುವಿಲ್ಲದ ಕೃಷಿ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸುವುದು, ಗರಿಷ್ಠ ಗ್ರಾಮೀಣ ಉತ್ಪಾದನೆಗಾಗಿ ಸಕಾಲದಲ್ಲಿ ಬಿತ್ತನೆ ಮತ್ತು ಕೊಯ್ಲು, ಗ್ರಾಮೀಣ ಜೀವನೋಪಾಯದ ಮೂಲವಾಗಿರುವ ಕೃಷಿಯ ಅಗತ್ಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದು, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಡಿಜಿಟಲ್ ಆಡಳಿತ, ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಕೃತಕ ಬುದ್ಧಿಮತ್ತೆ, ಎಐ ಮೂಲಕ ಅಕ್ರಮಗಳ ಪತ್ತೆ, ವೇತನ ಪಾವತಿ, ಕೆಲಸ ಮುಗಿದ 15 ಒಳಗೆ ನೇರ ನಗದು ವರ್ಗಾವಣೆ, ಡಿಬಿಟಿ ನಿರುದ್ಯೋಗ ಭತ್ತೆ, ಕೆಲಸ ಕೋರಿದ 15 ಉದ್ಯೋಗ ನೀಡದಿದ್ದರೆ ಸರ್ಕಾರದಿಂದ ಕಡ್ಡಾಯ ಭತ್ಯೆ, ಸಾಮಾಜಿಕ ಪರಿಶೋಧನೆ, ಪ್ರತಿ 6 ಗ್ರಾಮಸಭೆಗಳ ಮೂಲಕ ಕಡ್ಡಾಯ ತಪಾಸಣೆ, ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕೇವಲ ಉದ್ಯೋಗ ನೀಡುವ ಯೋಜನೆಯಲ್ಲ, ಇದು ಗ್ರಾಮೀಣ ಭಾರತದ ಸಮಗ್ರ ಅಭಿವೃದ್ಧಿಯ ಮಂತ್ರ, ಇದು ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಉತ್ಪಾದಕ ಆಸ್ತಿ ಸೃಷ್ಟಿಯ ಮೇಲೆ ಕೇಂದ್ರೀಕರಿಸಿದೆ. ಅಂತಿಮ ಗುರಿ ಸಮೃದ್ಧ ಸ್ವಾವಲಂಬಿ ಮತ್ತು ವಿಕಸಿತ ಗ್ರಾಮೀಣ ಭಾರತ 2047 ಸಾಧಿಸುವ ಉದ್ದೇಶವನ್ನು ಹೊಂದಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ವಿಬಿಜಿ ರಾಮ್ಜಿ ಯೋಜನೆ ಪ್ರಸಾರವಾಯಿತು. ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯಾದ್ಯಂತ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

0: ಹೊತ್ತುಕೊಂಡು
1: ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ವಾರ್ತೆಗಳ ವಿವರ. ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಆರಂಭಗೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಇದೇ ಮೊದಲ ಬಾರಿಗೆ ಈ ಜಾಗತಿಕ ಸಮಾವೇಶ ನಡೆಯುತ್ತಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಮಾವೇಶವನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ವರ್ತುಲ ಆರ್ಥಿಕತೆಯ ತತ್ವಗಳನ್ನು ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿಸುವ ನಿಟ್ಟನಲ್ಲಿ ಭಾರತ ಬದ್ದವಾಗಿದೆ. ವಿಸ್ತರಿತ ಉತ್ಪಾದಕರ ಹೊಣೆಗಾರಿಕೆ ನಿಯಮಗಳು ಮತ್ತು ಮಿಷನ್ ಲೈಫ್ ಸೇರಿದಂತೆ ಹಲವು ಉಪಕ್ರಮಗಳು ಭಾರತದ ವರ್ತುಲ ಆರ್ಥಿಕತೆಯತ್ತ ಸಾಗುವಿಕೆಯಲ್ಲಿ ಪ್ರಮುಖ ಹೆಜ್ಜೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ. 2 ದಿನಗಳ ವೇದಿಕೆಯಲ್ಲಿ ಕೃತಕ ಬುದ್ದಿಮತ್ತೆ, ಹಸಿರು ಇಂಧನ, ಸುಸ್ಥಿರ ಹಣಕಾಸು, ಆಡಳಿತ ಮತ್ತು ನವೋದ್ಯಮ ಕ್ಷೇತ್ರಗಳ ಕುರಿತು 4 ಪೂರ್ಣ ಅವಧಿಯ ಅಧಿವೇಶನಗಳು ಹಾಗೂ 16 ವಿಷಯಾಧಾರಿತ ಅಧಿವೇಶನಗಳು ನಡೆಯಲಿವೆ. 125ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸುವ ಅಂತಾರಾಷ್ಟೀಯ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನ ಆಚರಿಸಲಾಗುತ್ತಿದೆ. ದೇಶದ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು 1861ರ ಸೆಪ್ಟೆಂಬರ್ 15ರಂದು ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912ರಿಂದ 1918ರವರೆಗೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಅವರು ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿ, ರಾಷ್ಟ್ರ ನಿರ್ಮಾಣದ ಅವರ ದೂರದೃಷ್ಟಿ ಸದಾ ಸ್ಫೂರ್ತಿದಾಯಕವಾಗಿದೆ, ಉತ್ತಮ ಭವಿಷ್ಯಕ್ಕಾಗಿ ನಿರ್ಮಾಣ, ನಾವೀನ್ಯತೆ ಮತ್ತು ಪರಿಹಾರಗಳನ್ನು ಒದಗಿಸುವ ಇಂಜಿನಿಯರ್ಗಳ ಕೊಡುಗೆಯನ್ನು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ವಿಶ್ವೇಶ್ವರಯ್ಯ ಅವರ ರಾಷ್ಟ್ರ ನಿರ್ಮಾಣದ ಕೊಡುಗೆಯನ್ನು ಸ್ಮರಿಸಿ ಎಲ್ಲ ಅಭಿಯಂತರರಿಗೆ ಶುಭಾಶಯ ಕೋರಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹಾಗೂ ಖಾಸಗಿ ಉದ್ಯಮ ರಂಗದ ಜಂಟಿ ಸಹಭಾಗಿತ್ವವು ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಬಲ್ಲದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿಮರ್ಶ್ 2026 ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷಿಪಣಿಗಳು, ಯುದ್ದ ವಿಮಾನಗಳು ಹಾಗೂ ಕೃತಕ ಬುದ್ದಿಮತ್ತೆಯವರೆಗೆ ಡಿಆರ್ಡಿಒ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದರು. ರಕ್ಷಣಾ ವಲಯದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲು ಕೇವಲ ಸರ್ಕಾರ ಅಥವಾ ಡಿಆರ್ಡಿಒ ಪ್ರಯತ್ನಗಳಷ್ಟೇ ಸಾಲದು, ಖಾಸಗಿ ಉದ್ಯಮ ರಂಗದ ಸಹಯೋಗ ಅತ್ಯಗತ್ಯ ಎಂದು ಸಚಿವರು ಒತ್ತಿ ಹೇಳಿದರು. ಮೇಕ್ ಇನ್ ಇಂಡಿಯಾ, ಐಡೆಕ್ಸ್ ಯೋಜನೆಗಳು ಹಾಗೂ ರಕ್ಷಣಾ ಆಯವ್ಯಯದ ಶೇಕಡ 25ರಷ್ಟನ್ನು ಖಾಸಗಿ ವಲಯಕ್ಕೆ ಮೀಸಲಿಟ್ಟಿರುವುದು ಭಾರತವನ್ನು ಆಮದು ಮುಕ್ತಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡಲು ಕೈಗೊಂಡ ನಿರ್ಣಾಯಕ ಕ್ರಮವಾಗಿದೆ ಎಂದು ಅವರು ವಿವರಿಸಿದರು. ಪ್ರಜಾಪ್ರಭುತ್ವ ಭಾರತಕ್ಕೆ ಹೊಸದಲ್ಲ, ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅದರ ಆಳವಾದ ಬೇರುಗಳಿವೆ ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಸಭಾ ಮತ್ತು ಸಮಿತಿ ಸೇರಿದಂತೆ ಪ್ರಾಚೀನ ಸಭೆಗಳು ಚರ್ಚೆ, ಸಮಾಲೋಚನೆ ಹಾಗೂ ಸಾಮೂಹಿಕ ನಿರ್ಧಾರಕ್ಕೆ ಮಹತ್ವ ನೀಡಿದ್ದವು ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗಳಿಗೆ ಸೀಮಿತವಲ್ಲ, ಸಂವಾದ, ಜನರ ಭಾಗವಹಿಸುವಿಕೆ, ವೈವಿಧ್ಯತೆಗೆ ಗೌರವ ಮತ್ತು ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಒಳಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಕೆನಡಾ ನಡುವೆ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಕುರಿತ 4ನೇ ಸುತ್ತಿನ ಮಾತುಕತೆ ನವದೆಹಲಿಯಲ್ಲಿ ಆರಂಭವಾಗಿದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ಹೆಚ್ಚಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ನಿನ್ನೆ ಆರಂಭಗೊಂಡಿರುವ 5 ದಿನಗಳ ಮಾತುಕತೆ ಇದೇ 18ರವರೆಗೆ ನಡೆಯಲಿದ್ದು, ಸರಕು ಮತ್ತು ಸೇವೆಗಳ

0: ವ್ಯಾಪಾರ ನಿಯಮಗಳು ಹಾಗೂ ತಾಂತ್ರಿಕ ವ್ಯಾಪಾರ ಅಡೆತಡೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. 2025-26 ಭಾರತ ಕೆನಡಾ ದ್ವಿಪಕ್ಷೀಯ ವ್ಯಾಪಾರ ಶೇಕಡಾ 8.22% ಇಳಿಕೆಯಾಗಿ $7.95 billion ತಲುಪಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ದೂರದರ್ಶನ ಇಂದು 67ನೇ ಸಂಸ್ಥಾಪನಾ ದಿನ ಆಚರಿಸುತ್ತಿದೆ. 1959 ಆಕಾಶವಾಣಿಯ ಪ್ರಾಯೋಗಿಕ ದೂರದರ್ಶನ ಸೇವೆಯಾಗಿ ಆರಂಭಗೊಂಡ ದೂರದರ್ಶನ ದಶಕಗಳ ಅವಧಿಯಲ್ಲಿ ಮಾಹಿತಿ ಪ್ರಸಾರ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ರಾಷ್ಟೀಯ ಏಕತೆಗೆ ಮಹತ್ವದ ವೇದಿಕೆಯಾಗಿ ಬೆಳೆದಿದೆ. ಉಪಗ್ರಹ ಮತ್ತು ನೇರ ಪ್ರಸಾರ ಸೇವೆಗಳ ಮೂಲಕ ದೇಶದ ಬಹುತೇಕ ಎಲ್ಲ ಜನರನ್ನು ತಲುಪುತ್ತಿದೆ. 1959 September 15 ಅಂದಿನ ರಾಷ್ಟಪತಿ ಡಾ ರಾಜೇಂದ್ರ ಪ್ರಸಾದ್ ಅವರು ದೂರದರ್ಶನದ ಮೊದಲ ಪ್ರಸಾರಕ್ಕೆ ಚಾಲನೆ ನೀಡಿದರು. 1976 April 1 ಆಕಾಶವಾಣಿಯಿಂದ ಪ್ರತ್ಯೇಕಗೊಂಡು ದೂರದರ್ಶನ ಕಾರ್ಯಾಚರಣಾ ಸ್ವಾಯತ್ತತೆ ಪಡೆದುಕೊಂಡಿತ್ತು. 1982 ದೆಹಲಿಯಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದ ಸಂದರ್ಭದಲ್ಲಿ ವರ್ಣಭರಿತ ಪ್ರಸಾರ ಆರಂಭಗೊಂಡಿದ್ದು ದೂರದರ್ಶನದ ವೀಕ್ಷಕರ ಸಂಖ್ಯೆ ಮತ್ತು ಜನಪ್ರಿಯತೆಯಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. 1997 ಪ್ರಸಾರ ಭಾರತಿಯನ್ನು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಿದ ಬಳಿಕ ಆಕಾಶವಾಣಿಯೊಂದಿಗೆ ಸಾರ್ವಜನಿಕ ಪ್ರಸಾರದ ಏಕೀಕೃತ ವ್ಯವಸ್ಥೆಯಡಿ ದೂರದರ್ಶನ ಮತ್ತಷ್ಟು ವಿಸ್ತರಿಸಿತು. ಪ್ರಸ್ತುತ 35 ಉಪಗ್ರಹ ವಾಹಿನಿಗಳು ಮತ್ತು 66 ಸ್ಟುಡಿಯೋ ಕೇಂದ್ರಗಳ ಮೂಲಕ 24ಕ್ಕೂ ಹೆಚ್ಚು ಭಾಷೆಗಳು ಹಾಗೂ ವಿವಿಧ ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡು ದೂರದರ್ಶನ ವೀಕ್ಷಕರ ಮನದಾಳದಲ್ಲಿ ಛಾಪು ಮೂಡಿಸುತ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾದ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆಸುವುದನ್ನು ಉಕ್ರೇನ್ ನಿಲ್ಲಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಕರೆ ನೀಡಿದ್ದಾರೆ. ಇಂತಹ ದಾಳಿಗಳು ಇಂಧನ ಕೊರತೆಗೆ ಕಾರಣವಾಗುವುದರ ಜೊತೆಗೆ ಜಾಗತಿಕ ಇಂಧನ ಮಾರುಕಟ್ಟೆಗಳ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಉಕ್ರೇನ್ನ ಪ್ರಮುಖ ಮೂಲಸೌಕರ್ಯಗಳ ಮೇಲೆ ರಷ್ಯಾ ದಾಳಿ ನಡೆಸುವುದಿಲ್ಲ ಎಂದು ಖಾತರಿ ದೊರೆತರೆ ರಷ್ಯಾ ಪ್ರದೇಶದ ಮೇಲಿನ ದಾಳಿಗಳನ್ನು ಸ್ಥಗಿತಗೊಳಿಸಲು ಉಕ್ರೇನ್ ಸಿದ್ದವಿದೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಮಾನವ ಹಕ್ಕುಗಳ ಮಂಡಳಿಯು ರಾವಲಾಕೋಟ್, ಪೂಂಚ್ ಮತ್ತು ಸುದ್ನೋತಿ ಜಿಲ್ಲೆಗಳಲ್ಲಿ ಮುಂದುವರೆದಿರುವ ಪ್ರತಿಭಟನೆ ಹಾಗೂ ಅಶಾಂತಿ ಕುರಿತು ಕಳವಳ ವ್ಯಕ್ತಪಡಿಸಿದೆ. ಪ್ರತಿಭಟನೆಗಳು 100 ದಿನಗಳನ್ನು ಪೂರ್ಣಗೊಳಿಸಿದ್ದು ಇದರಿಂದ ಆ ಪ್ರದೇಶದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ಮಾತುಕತೆ ಆರಂಭಿಸುವಲ್ಲಿ ಮತ್ತಷ್ಟು ವಿಳಂಬವಾದರೆ ಸಾರ್ವಜನಿಕರಲ್ಲಿ ಅಸಮಾಧಾನ ಮತ್ತು ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಮಂಡಳಿ ಹೇಳಿದೆ. ಪಾಕಿಸ್ತಾನ ಸರ್ಕಾರ ಹಾಗೂ ಸಂಬಂಧಪಟ್ಟ ಎಲ್ಲರೂ ತಕ್ಷಣ ಮಾತುಕತೆ ಆರಂಭಿಸಿ ಸಂಯಮ ವಹಿಸುವಂತೆ ಮತ್ತು ಶಾಂತಿಯುತ ಹಾಗೂ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಮಂಡಳಿ ಮನವಿ ಮಾಡಿದೆ. ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಆಸಕ್ತಿದಾಯಕ ಹಾಗೂ ಸುಲಭವಾಗಿ ಅರ್ಥವಾಗುವ ಕಿರು ವಿಡಿಯೋಗಳಾಗಿ ಪರಿವರ್ತಿಸಲು ಸಿಎಸ್ಐಆರ್ನ ರಾಷ್ಟೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ನೂತನ ಉಪಕ್ರಮವನ್ನು ಅಳವಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಪುರುಷರ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲಿದೆ. ಸರಣಿಯ 3ನೇ ಪಂದ್ಯ ಇದೇ 17 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತರತ್ನ ಸಾರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಅಫ್ಘಾನಿಸ್ತಾನ್ ಪುರುಷರ ಟಿ ಟ್ವೆಂಟಿ ಕ್ರಿಕೆಟ್

0: ಸರಣಿ ಇಂದು ಎರಡನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ಶಶಾಂಕ್ ಶೇಷಗಿರಿಯವರ ಕಂಠದಲ್ಲಿ ರಾಜರು ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಇದಾಗಿತ್ತು. ಸಂಗೀತ ಶ್ರೀಧರ್ ವಿ ಸಂಭ್ರಮ್. ಜಲ್ಸ ಚಿತ್ರದ ಹಾಡು ಸಂಗೀತ ರವೀಂದ್ರನಾಥ್ ಅವರ ಕಂಠದಲ್ಲಿ. ಕವಿರಾಜ್ ಅವರ ಸಾಹಿತ್ಯ ವೀರ್ ಸಮರ್ಥ್ ಅವರ ಸಂಗೀತ.

ನಮ್ಮೂರ ಹೈಕಳು ಚಿತ್ರದಿಂದ ಇದಾಗಿದ್ದೇನೆ ಕೇಳ್ತಾ ಇದ್ದೀರಾ, ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಶ್ರೀರಾಮ್ ಅವರ ಕಂಠದಲ್ಲಿ. ಪ್ರಸನ್ನ ಶೆಟ್ಟಿಯವರ ಗೀತ ರಚನೆ ಇದು, ಶಕೀಲ್ ಅಹಮದ್ ಅವರ ಸಂಗೀತ ನಿರ್ದೇಶನ ಇದೆ. ರಾಜೇಶ್ ಕೃಷ್ಣನ್ ಅವರ ಜೊತೆ ಧ್ವನಿಯಾಗಿದ್ದಾರೆ ಅನುರಾಧ ಭಟ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಅನ್ವೇಷ್ ಹಾಗೂ ಸಂದೀಪ್ ಬನಶಂಕರ್ ಅವರ ಕಂಠದಲ್ಲಿ ಏನೆಂದು ಹೆಸರಿಡಲಿ ಈ ಚಿತ್ರದ ಹಾಡು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಶ್ವೇತಾ ಮೋಹನ್ ಹಾಗೂ ಕಾರ್ತಿಕ್ ಹಾಡಿರುವ ಮಾರ್ಚ್ 22 ಈ ಚಿತ್ರದ ಹಾಡು.

ರಾಜಗೋಪಾಲನ್, ಮಾನಸಹೊಳ್ಳ ಹಾಗೂ ಸಂಗಡಿಗರು ಹಾಡಿರುವ ಲೇ ಚಿತ್ರದ ಹಾಡು. ಪದ ಜೋಡಣೆ ವಚನ್ ಶ್ರೀರಾಮ್, ರಾಗ ಜೋಡಣೆ ಆನಂದ್ ರಾಜವಿಕ್ರಮ್.

ವೈರಾಜಿತ್ರಿಂದ ಇದಾಗಿ ದಿನ ಕೇಳ್ತಾ ಇದ್ದೀರಾ. ಸಂತೋಷ್ ವೆಂಕಿಯವರ ಕಂಠದಲ್ಲಿ ಕಿನಾಲ್ ರಾಜ್ ಅವರ ಸಾಹಿತ್ಯವಿದು, ರವಿ ಬಸ್ರೂರವರ ಸಂಗೀತ ಸಂಯೋಜನೆ ಇದು.

ಆಪರೇಷನ್ ಅಲವೇಲಮ್ಮ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳಿದ್ರಿ. ಜುದಾ ಸ್ಯಾಂಡಿ ಅವರು ಸಂಗೀತವನ್ನು ನೀಡಿ ಶ್ರೇಯಾ ಸುಂದರ್ ಅಯ್ಯರ್, ಅಭಿನಂದನ್ ಮಹೇಶಾಲೆ ಅವರ ಜೊತೆ ಧ್ವನಿಯಾಗಿದ್ದರು. ಈ ಒಂದು ಗೀತೆಯ ರಚನೆ ಪವನ್ ಕೆಬಿ ಅವರದಾಗಿತ್ತು.

ಟಿಪ್ಪು ಅವರ ಗಂಟದಲ್ಲಿ ಒನ್ಸ್ ಮೋರ್ ಕೌರವ ಈ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕೆ ಕಲ್ಯಾಣ್ ಅವರ ಗೀತ ರಚನೆ ಇದು, ಶ್ರೀಧರ್ ವಿ ಸಂಭ್ರಮ್ ಅವರ ರಾಗಜೋಡಣೆ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ

0: ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಮುಂದಿನ ವರ್ಷದಿಂದ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಾರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ದೇಶಕ್ಕೆ ಮಾದರಿಯಾಗಿದ್ದು ಕರ್ನಾಟಕಕ್ಕೂ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬರಗಾಲದ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಅರ್ಥವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಜನರನ್ನು ಮಾನಸಿಕವಾಗಿ ಸಿದ್ದಪಡಿಸಿ ಕುಡಿಯುವ ನೀರಿನ ಪೂರೈಕೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕಾಗಿ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನಾಯಕರು ಜನರನ್ನು ಪ್ರಚೋದನೆ ಮಾಡುವ ಕೆಲಸ ಮಾಡುತ್ತಿದ್ದು, ರಾಜ್ಯಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯ ತನ್ನ ವೈವಿಧ್ಯಮಯ ಪ್ರವಾಸೋದ್ಯಮ ಆಕರ್ಷಣೆಗಳನ್ನು ಪ್ರದರ್ಶಿಸುತ್ತಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಕರ್ನಾಟಕ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದರು. ಯುಎಇ ಮೂಲದ ಪ್ರವಾಸೋದ್ಯಮ ಕಂಪನಿಗಳೊಂದಿಗೆ ದುಂಡುಮೇಜಿನ ಸಂವಾದ ನಡೆಸಿ ಕರ್ನಾಟಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚಿಸಿದರು. ಮಳಿಗೆಯಲ್ಲಿ ರಾಜ್ಯದ ಪರಂಪರೆ, ಸಂಸ್ಕೃತಿ, ಭೂದೃಶ್ಯಗಳು ಹಾಗೂ ಪ್ರವಾಸೋದ್ಯಮ ಅನುಭವಗಳನ್ನು ಪ್ರದರ್ಶಿಸಲಾಯಿತು. ಮೈಸೂರು, ಹಂಪಿ, ಬಾದಾಮಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳ ಪ್ರವಾಸಿ ತಾಣಗಳ ಬಗ್ಗೆ ಸಚಿವರು ಬೆಳಕು ಚೆಲ್ಲಿದ್ದಾರೆ. ಎಟಿಎಂ ದುಬೈ ಮೂಲಕ ಕರ್ನಾಟಕವನ್ನು ಜಾಗತಿಕ ಪ್ರವಾಸೋದ್ಯಮ ಸಮುದಾಯಕ್ಕೆ ಪರಿಚಯಿಸಿ ಹೆಚ್ಚಿನ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಮುಖ ವಾರ್ಷಿಕ ವ್ಯಾಪಾರ ಮೇಳವಾದ ಇದು ಜಾಗತಿಕ ಪ್ರವಾಸೋದ್ಯಮ ವೃತ್ತಿಪರರಿಗೆ ವ್ಯಾಪಾರ ವೇದಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ನಿರ್ಣಾಯಕ ಆಡಳಿತ, ವೇಗದ ಆರ್ಥಿಕ ಬೆಳವಣಿಗೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಹಾಗೂ ಆಡಳಿತವನ್ನು ಸ್ಮರಿಸಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜನಸೇವೆಯೇ ಪ್ರಭು ಸೇವೆ ಎಂಬ ಧ್ಯೇಯದೊಂದಿಗೆ ಬಿಜೆಪಿ, ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಉದ್ಘಾಟಿಸಿದರು. ಇದೇ ವೇಳೆ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಸಭಿಕರ ಜತೆ ಸಂವಿಧಾನ ಪೀಠಕ್ಕೆ ಓದಿ ಯುವ ಸಂಸತ್ ಸಭೆ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಶಿವರಾಜ್ ತಂಗಡಗಿ, ರಿಜ್ವಾನ್ ಹರ್ಷದ್, ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ 2026ರ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಕಲಬುರಗಿ ನಗರದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ, ಸಂಗೀತ, ನೃತ್ಯ ಹಾಗೂ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಕರೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸ, ಕಲೆ, ಸಂಸ್ಕೃತಿ, ಪರಂಪರೆ ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಜನರೊಂದಿಗೆ ಸಂಭ್ರಮಿಸುವ ಉದ್ದೇಶದಿಂದ ಕಲಬುರಗಿ ನಗರದ ವಿವಿಧ ವೇದಿಕೆಗಳಲ್ಲಿ 2 ದಿನಗಳ ಕಾಲ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಪ್ಪನಕೆರೆಯಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9:30ರವರೆಗೆ ಪ್ರತಿ 30 ನಿಮಿಷಕ್ಕೊಮ್ಮೆ ಧ್ವನಿ ಬೆಳಕು ಕಾರ್ಯಕ್ರಮ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಸಾವನ್ನಪ್ಪಿದ್ದಾರೆ. ಸಚಿವ ಸಿ ಪುಟ್ಟರಂಗಶೆಟ್ಟಿ ಇಂದು ಅವರ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ

0: ವಿತರಿಸಿ ಉಳಿದ 15 ಲಕ್ಷ ಪರಿಹಾರವನ್ನು ಶೀಘ್ರವೇ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಮಾಸಿಕ 4,000 ಹಣದ ಜೊತೆಗೆ ಡಿ ಗ್ರೂಪ್ ಉದ್ಯೋಗ ನೀಡುವ ಭರವಸೆ ನೀಡಿದ್ದಾರೆ. ಬಳಿಕ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿಗಳಿಗೆ ನರಹಂತಕ ಹುಲಿಯನ್ನು ಕೂಡಲೇ ಸೆರೆ ಹಿಡಿಯುವಂತೆ ಸೂಚಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಎಷ್ಟು ಹುಲಿಗಳಿವೆ ಎಂಬುದನ್ನು ಗುರುತಿಸಿ ಆದಷ್ಟು ಬೇಗ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿ ಸೆರೆ ಹಿಡಿಯುವಂತೆ ನಿರ್ದೇಶನ ನೀಡಿದ್ದಾರೆ. ಈಗಾಗಲೇ ಆಯಕಟ್ಟಿನ ಸ್ಥಳದಲ್ಲಿ ಅರಣ್ಯ ಇಲಾಖೆ ಕೊಟ್ಟಿಗೆ ಮಾದರಿ ಬೋನಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದು ಡ್ರೋನ್ ಕ್ಯಾಮರಾ ಮೂಲಕವೂ ಹುಲಿ ಪತ್ತೆಗೆ ಕ್ರಮ ವಹಿಸಲಾಗಿದೆ. ಮೀನುಗಾರಿಕೆ ಹಾಗೂ ಬಂದರು ಸಚಿವ ಕೆಎಸ್ ಬಸವಂತಪ್ಪ ಇಂದು ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ಧಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರು ವಿಸ್ತರಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಬಂದರಿನ ಪ್ರಸ್ತುತ ಸ್ಥಿತಿ, ಅಭಿವೃದ್ಧಿ ಯೋಜನೆಗಳು ಹಾಗೂ ಸ್ಥಳೀಯ ಮೀನುಗಾರರ ಸಮಸ್ಯೆಗಳ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಸಾಗರಮಾಲಾ ಯೋಜನೆಯಡಿ ಬಂದರು ವಿಸ್ತರಣೆ ಕಾಮಗಾರಿಗಳಿಂದ ಸ್ಥಳೀಯ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಬಂದರು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಬಂದರು ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯಲ್ಲಿ 2,315 ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದಂತೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 21 ಅತಿ ಸೂಕ್ಷ್ಮ, 350 ಸೂಕ್ಷ್ಮ ಹಾಗೂ 1,934 ಸಾಧಾರಣ ಪ್ರದೇಶಗಳೆಂದು ಗುರುತಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾ, ವಾಚ್ ಟವರ್, ಪಿಎ ವ್ಯವಸ್ಥೆ ಹಾಗೂ ಲೈಟಿಂಗ್ ವ್ಯವಸ್ಥೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ಜಿಬಿಎನ 5 ನಗರ ಪಾಲಿಕೆಗಳಲ್ಲಿ ನಿನ್ನೆ ಒಟ್ಟು 1,84,000 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಕೇಂದ್ರ ನಗರ ಪಾಲಿಕೆಯಲ್ಲಿ 28,860, ಪೂರ್ವ ನಗರ ಪಾಲಿಕೆಯಲ್ಲಿ 8,460, ಉತ್ತರ ನಗರ ಪಾಲಿಕೆಯಲ್ಲಿ 16,857, ದಕ್ಷಿಣ ನಗರ ಪಾಲಿಕೆಯಲ್ಲಿ 10,372, ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 120,000 ಅಧಿಕ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಎರಡನೇ ಹಂತದಲ್ಲಿ ಸಾಂಸ್ಕೃತಿಕ ನಗರಿಗೆ ಆಗಮಿಸಿರುವ 3 ದಸರಾ ಆನೆಗಳ ತೂಕ ಪರೀಕ್ಷೆಯನ್ನು ಇಂದು ತೂಕ ಮಾಪನ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಬಾರಿಯ ತೂಕ ಪರೀಕ್ಷೆಯಲ್ಲಿ ಗಜಪಡೆಯ ಹೊಸ ಸದಸ್ಯ ಸುಗ್ರೀವ ಆನೆ ಎಲ್ಲರ ಗಮನ ಸೆಳೆದಿದ್ದು ತೂಕದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಸುಗ್ರೀವ ಆನೆ ಬರೋಬ್ಬರಿ 5,850 ಕೆಜಿ ತೂಕುವ ಮೂಲಕ ದಸರಾ ಆನೆಗಳ ಪೈಕಿ ಅತ್ಯಂತ ಭಾರವಾದ ಆನೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಚೈತ್ರ 3,295 ಕೆಜಿ, ರೂಪಾ ಆನೆ 3,260 ಕೆಜಿ ತೂಕವಿದೆ. ಮೊದಲನೇ ತಂಡದಲ್ಲಿ ಬಂದಿರುವ ಶ್ರೀಕಂಠ ಆನೆಯು 5,790 ಕೆಜಿ ತೂಕ ಹೊಂದಿತ್ತು. ಇದೀಗ ಎರಡನೇ ಹಂತದಲ್ಲಿ ಆಗಮಿಸಿದ ಸುಗ್ರೀವ ಶ್ರೀಕಂಠನಿಗಿಂತ 60 ಕೆಜಿ ಹೆಚ್ಚಿರುವ ಮೂಲಕ ಶ್ರೀಕಂಠ ಆನೆಯನ್ನೇ ಹಿಂದಿಕ್ಕಿ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದೆ. ಆನೆಗಳ ಆರೋಗ್ಯ, ಬಲ ಹಾಗೂ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಸಾಮರ್ಥ್ಯವನ್ನು ಅಳೆಯಲು ಈ ತೂಕ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ಆನೆಗಳು ಸಂಪೂರ್ಣ ಆರೋಗ್ಯದಿಂದ ಇವೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೊ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆಟ್ ತುಮ್ ಕನ್ನಡ ಮೇ ವಿಘ್ನೇಶ್.
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ ಮೇ ನಹಿ ಆತಾ. ಇಸೆ ಕನ್ನಡ ಮೇ ಸೀತಾ.
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೇ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋ ಕೆ ಕವಿ ಕೌನ್ ಕೌನ್ ಹೈ ಗುರುಜಿ?
3: ಸೂರ್ ದಾಸ್, ತುಲಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋ ಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇತೋ ದೋಹ ದೋ ಪಂಕ್ತಿಯೋಂ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯ ಹೋತಿ ಹೈ. ದೋನೋ ಪಂಕ್ತಿಯೋ ಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೆ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೇ ಮತ್ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೆ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೆ ಖಾಯಾ ಜಾತಾ ಹೈ. ಇಸ್ಕಾ

0: ನಿಂತು ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
1: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
1: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಛಾ, ಅಗಲಾ ದುಹಾ ಸುನೋ. ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗೆ ಬಾರಿಸಿತ?
0: ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
1: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ. ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೇ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ. ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
0: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
1: ಹಾ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೇಕ ಆಧ್ಯಾತ್ಮಿಕ ಅರ್ಥ ಭೀ ಸಮಜನೆ ಯೋಗ್ಯ ಹೈ. ಕವಿ ಕಾ ಕಹನ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ್ ರಹನಾ ಚಾಹಿಯೇ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
0: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯ್ ದೋಹಾ ಸುನಾಯಿನ
1: ಸುನ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸಿತಾ?
0: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
1: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
0: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
0: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಂಬನೇ ಠೀಕ್ ಕಹಾ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೇ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ. ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಹತಾ ಹೂ ಗುರುಜಿ.
1: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
1: ತುಂಬ ಏಕ್ ಬಾರ್ ಕಹೋ ಸೀತಾ.
0: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹೂ ಓರ್ ವಶೀಕರಣ ಯಹ ಮಂತ್ರ ಹೇ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ. ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ. ಇಸ್ಲಿಯೆ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೇ.
0: ಇಸಿ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
1: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜೀ ಸೆ ಲಿಖಾ ಹುವಾ ಯಹ ದೋಹಾ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು ಅವಲೋಕನ ಸಂಜೆ 6:30. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ತೆಂಗಿನ ಬೆಳೆಯ ಉಪ ಉತ್ಪನ್ನಗಳ ಕುರಿತಾಗಿ ನಿವೃತ್ತ ಹಿರಿಯ ಅಧಿಕಾರಿಗಳಾದ ಡಾ ನಾರಾಯಣ ಸ್ವಾಮಿ ಬಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇದಾದ ಬಳಿಕ ಕೃಷಿ ರಂಗದಲ್ಲಿ 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಸಿರಿಗಂಧ 7:45. ಇನ್ನು ರಾತ್ರಿ 9:15 ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳು. ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 9:30. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕಲಾವತಿ ಅವಧೂತ್ ಅವರ ಗಾಯನವಿದೆ. ವಾಲಿನ್ ಸಹಕಾರ, ಹೆಚ್ಎಂ ಸ್ಮಿತಾ, ಮೃದಂಗ, ಹೆಚ್ಎಸ್ ಸುಧೀಂದ್ರ, ಘಟ, ತ್ರಿಚಿ ಕೃಷ್ಣಸ್ವಾಮಿ. ಗಮನಿಸಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆ ರಾತ್ರಿ 10:00. ಇನ್ನು 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 3:34. ಈ ಹೊತ್ತಿನ ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೀವು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ಕೊಂಡು ತಡ ಮಾಡದೆ ಬೇಡ, ಬೇಗ ಬೇಗ ಪ್ರಶ್ನೆಯನ್ನು ಶುರು ಮಾಡಿಬಿಡ್ತೀನಿ. ಸೊ ಈ ಒಂದು ಸ್ಟೋರಿ ಲೈನ್ನ ಕೇಳಿಸ್ಕೊಳ್ಳಿ, ನಾನು ಒಂದು ಸತಿ ಈ ಸ್ಟೋರಿ ಲೈನ್ನ ಹೇಳ್ತೀನಿ. ಪ್ರಶ್ನೆ ಏನಪ್ಪ ಅಂತಂದರೆ, ಈ ಸ್ಟೋರಿ ಲೈನಲ್ಲಿ ಬರುವಂತಹ ಸಿನಿಮಾಗಳ ಹೆಸರು ಹಾಗೆ ಸಂಖ್ಯೆ ಎರಡೂ ಕೂಡ ನೀವು ಬರೆದು ನನಗೆ ಕಳಿಸ್ಬೇಕು. ಒಬ್ಬ ಹುಡುಗನಿಗೆ ಜೀವನದಲ್ಲಿ ಒಂದೇ ಒಂದು ಆಸೆ, ತನ್ನ ಕನಸಿನ ಹುಡುಗಿಯನ್ನು ಮದುವೆ ಆಗಬೇಕು. ಒಂದು ದಿನ ಅವನಿಗೆ ಚೆಲುವಿನ ಚಿತ್ತಾರದಂತೆ ಅನಿಸುವ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಮೊದಲಿಗೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ದಿನಗಳು ಕಳೆದಂತೆ ಆ ಸ್ನೇಹ ಅಮೃತಧಾರಿಯಾಗಿ ಸಿಹಿಯಾದ ಪ್ರೀತಿಯಾಗಿ ಬದಲಾಗುತ್ತೆ. ಆದರೆ ಅವರ ಪ್ರೀತಿಯ ವಿಷಯ ಮನೆಗೆ ಗೊತ್ತಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಹುಡುಗಿ ಅವನನ್ನು ಬಿಟ್ಟು ಹೋಗ್ತಾಳೆ. ಅವಳನ್ನು ಹುಡುಕಲು ಹುಡುಗ ಸವಾರಿ ಹೊರಡ್ತಾನೆ. ದಾರಿಯಲ್ಲಿ ಅವನಿಗೆ ತನ್ನ ಹಳೆಯ ಸ್ನೇಹಿತರು ಸಿಗ್ತಾರೆ. ಅವರ ಜೊತೆ ಕಳೆದ ಹಳೆಯ ಗಾಳಿಪಟದ ದಿನಗಳು ನೆನಪಾಗುತ್ತೆ. ಸ್ನೇಹಿತರು ಅವನಿಗೆ ಒಂದು ಮಾತು ಹೇಳ್ತಾರೆ, ನಿಜವಾಗಿಯೂ ಪ್ರೀತಿಯನ್ನು ಅವಳನ್ನು ಬಿಡಬೇಡ, ಪ್ರಯಾಣವನ್ನು ಮುಂದುವರಿಸು ಅಂತ ಹೇಳ್ತಾರೆ. ಆದರೆ ಅವನು ಮತ್ತೆ ಅವಳ ಹುಡುಕಾಟವನ್ನು ಮುಂದುವರಿಸ್ತಾನೆ. ಈ ಬಾರಿ ಅವನಿಗೆ ಜಂಗ್ಲಿಯಂತಹ ಕಷ್ಟಗಳು ಮುಂದೆ ಬರುತ್ತೆ. ಆದರೂ ಅವನು ಹಿಂದೆ ಸರಿಯಲ್ಲ. ಕೊನೆಗೆ ಹಲವು ವರ್ಷಗಳ ನಂತರ ಒಂದು ಪುಟ್ಟ ಪಟ್ಟಣದಲ್ಲಿ ಅವಳನ್ನು ನೋಡ್ತಾನೆ. ಎಷ್ಟು ಸಿನಿಮಾಗಳ ಹೆಸರನ್ನು ನಾನು ಹೇಳಿದೆ, ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ಇನ್ನೊಮ್ಮೆ ರಿಪೀಟ್ ಮಾಡಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ಹುಡುಗನಿಗೆ ಜೀವನದಲ್ಲಿ ಒಂದೇ ಒಂದು ಆಸೆ, ತನ್ನ ಕನಸಿನ ಹುಡುಗಿಯನ್ನು ಮದುವೆ ಆಗಬೇಕು ಅಂತ. ಒಂದು ದಿನ ಅವನಿಗೆ ಚೆಲುವಿನ ಚಿತ್ತಾರದಂತೆ ಅನಿಸುವ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಮೊದಲಿಗೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ. ದಿನ ಕಳೆದಂತೆ ಆ ಸ್ನೇಹ ಅಮೃತಧಾರಿಯಂತೆ ಸಿಹಿಯಾದ ಪ್ರೀತಿ ಬದಲಾಗುತ್ತೆ. ಆದರೆ ಅವರ ಪ್ರೀತಿ ವಿಷ ಮನೆಯಲ್ಲಿ ಗೊತ್ತಾದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಹುಡುಗಿ ಅವನನ್ನು ಬಿಟ್ಟು ದೂರ ಹೋಗ್ತಾಳೆ. ಅವಳನ್ನು ಹುಡುಕಲು ಹುಡುಗ ಸವಾರಿ ಹೊರಡ್ತಾನೆ. ದಾರಿಯಲ್ಲಿ ಅವನಿಗೆ ತನ್ನ ಹಳೆಯ ಸ್ನೇಹಿತರು ಸಿಗ್ತಾರೆ. ಅವರ ಜೊತೆ ಕಳೆದ ಹಳೆಯ ಗಾಳಿಪಟದ ದಿನಗಳು ನೆನಪಾಗುತ್ತೆ. ಸ್ನೇಹಿತರು ಅವನಿಗೆ ಒಂದು ಮಾತು ಹೇಳ್ತಾರೆ, ನಿಜವಾಗಿಯೂ ಅವಳನ್ನು ಪ್ರೀತಿಸುತ್ತಿದ್ದರೆ ಈ ಪ್ರಯಾಣವನ್ನು ನಿಲ್ಲಿಸಬೇಡ ಅಂತ. ಅವನು ಮತ್ತೆ ಅವಳ ಹುಡುಕಾಟವನ್ನು ಮುಂದುವರಿಸ್ತಾನೆ. ಆದರೆ ಈ ಬಾರಿ ಅವನ ಮುಂದೆ ಬರೋದು ಜಂಗ್ಲಿಯಂತೆ ಕಾಡುವಂತಹ ಕಷ್ಟಗಳು. ಆದರೂ ಅವನು ಹಿಂದೆ ಸರಿಯೋದಿಲ್ಲ. ಯಾವ್ಯಾವ ಸಿನಿಮಾಗಳ ಹೆಸರಿತ್ತು ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ.

0: ಅಲ್ಲ.
1: ಸಮಯ ಆಗಿದೆ 3:40. ನಾನು ಒಂದು ಸ್ಟೋರಿ ಲೈನ್ ಅನ್ನು ಹೇಳಿ ಎಷ್ಟು ಸಿನಿಮಾಗಳ ಹೆಸರು ಇದೆ ಅಂತ ಕೇಳಿದ್ದೆ. ನಂಬರ್ ಎಂಡಿಂಗ್ ವಿತ್ 01017 ಮಾಲಾ ಅವರು ಮಾಚೋಹಳ್ಳಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸರಸ್ವತಿ ಅವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ಯಾರು ಸಂದೇಶಗಳನ್ನು ಕಳಿಸಿದ್ದೀರಿ? ಸುಮಾರು ಜನ 10, 18, 16 ಎಲ್ಲ ಥರದ ನಂಬರ್ಗಳನ್ನು ಕೂಡ ಹೇಳಿಬಿಟ್ಟಿದ್ದೀರಿ. ಇನ್ನು ನಂಬರ್ ಎಂಡಿಂಗ್ ವಿತ್ 12946 ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 8. ಸೊ ಯಾವ್ಯಾವ ಸಿನಿಮಾಗಳ ಹೆಸರಿತ್ತು ಅಂತಂದರೆ, ಮದುವೆ, ಚಲುವಿನ ಚಿತ್ತಾರ, ಸ್ನೇಹ, ಅಮೃತಧಾರೆ, ಸವಾರಿ, ಪರಿಚಯ,

ಗಾಳಿಪಟ ಹಾಗೆ ಜಂಗ್ಲಿ ಈ ಎಂಟು ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ತುಂಬ ಜನ ಪ್ರಯತ್ನ ಪಟ್ಟಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನು ಗೆಸ್ ಮಾಡೋದಕ್ಕೆ. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಹೋಗ್ಬಿಡ್ತೀನಿ. ಸೊ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ನಂಬರ್ ಸೀರೀಸ್ ಪ್ರಶ್ನೆನ ನಾನು ಕೇಳ್ತೀನಿ. ಏನು ನಂಬರ್ ಸೀರೀಸ್ ಪ್ರಶ್ನೆ ಅಂತ ಅಂದರೆ ಮತ್ತೊಬ್ಬರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಮೂರ್ತಿಯವರು, ಬೆಂಗಳೂರಿನಿಂದ ಮೂರ್ತಿಯವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಸ್ಕಿಪ್ ಆಗಿತ್ತು, ಬಿಕಾಸ್ ಸಾಕಷ್ಟು ಹೆಸರುಗಳು ಬರ್ತಾ ಇರತ್ತಲ್ಲ. ಸೊ ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ, ಬಟ್ ಯಾವುದೇ ಸಿನಿಮಾದ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ಸೊ ಈಗ ನಾನು ಕೇಳುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ನಂಬರ್ ಸೀರೀಸ್ನ ಕೇಳ್ತೀನಿ. ಈ ಒಂದು ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತ ನೀವು ಹೇಳಬೇಕು. ಓಕೆನಾ? ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. 1, 2, 6, 24, 120. ನೆಕ್ಸ್ಟ್ ನಂಬರ್ ಯಾವುದು? ಪ್ರಶ್ನೆನ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 1, 2, 6, 24, 120. ನೆಕ್ಸ್ಟ್ ಬರುವಂತಹ ನಂಬರ್ ಯಾವುದು? ನಿಮಗೆ ಉತ್ತರ ಗೊತ್ತಿದ್ರೆ ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಎರಡನೇ ಪ್ರಶ್ನೆಯನ್ನ ಕೇಳಿದ್ದೆ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಿ. ಯಾರು ಸರಿಯಾಗಿರುವ ಉತ್ತರವನ್ನ ಕೊಟ್ಟಿದ್ದಾರೆ ನೋಡೋಣ. ಎನ್ ಪ್ರಸಾದ್ ಅವರು ರಾಜಾಜಿನಗರಿಂದ ಸರಿಯಾಗಿರುವಂತಹ ಉತ್ತರ. ಹಂಸವೇಣಿ ಜಗದಾಂಬಿಕಾ ಸರಿಯಾಗಿರುವ ಉತ್ತರ. ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್, ಬಾಬಾ ಕಲ್ಯಾಣ್, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಂದ್ರಕಾಂತ್ ಅವರು ರಾಯಚೂರಿನಿಂದ, ಹಾಗೆ ರೇಖಾ ಅವರು ಯಲಹಂಕದಿಂದ ಸರಿಯಾಗಿರುವಂತಹ ಉತ್ತರ. ಮಾಲಾ ಅವರು ಮಾಚೋಹಳ್ಳಿಯಿಂದ ಸರಿಯಾಗಿರುವಂತಹ ಉತ್ತರ. ಮಹೇಂದ್ರ ಅವರು ದಾವಣಗೆರೆಯಿಂದ ಸರಿಯಾಗಿರುವ ಉತ್ತರ. ಸುಬ್ರಹ್ಮಣ್ಯ ಜಯಂತ್ ಸರಿಯಾಗಿರುವ ಉತ್ತರ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾಗಿರುವ ಉತ್ತರ. ಎ ಹರಿಹರನ್ ಸರಿಯಾಗಿರುವಂತಹ ಉತ್ತರ. ರಾಜಕುಮಾರ್ KHP ಕಾಲೋನಿ ಹರಿಹರದಿಂದ ಸರಿಯಾಗಿರುವಂತಹ ಉತ್ತರ. ನಂಬರ್ ರೆಡಿಂಗ್ ವಿತ್ 7957 ಸರಿಯಾಗಿರುವ ಉತ್ತರ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಸರಿಯಾಗಿರುವಂತಹ ಉತ್ತರ. ನೇತ್ರಾ ಕೆಂಗೇರಿ ಸರಿಯಾಗಿರುವ ಉತ್ತರ. ಗೀತಾ ಮೂರ್ತಿ ಶೃಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮಣಿಕಂಠ, ಹಾಗೆ ಪ್ರಕಾಶ್ ಅಕ್ಕಪಾಡಿಯವರು, ಶುಭಾನ್ ಕೋರಿಯವರು, ಹಾಗೆ SM ಶೋಭಾ ಅವರು, ದೇವಿ ಸಿಂಗ್, ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಅವರು, ನವೀನ್ ಕೃಷ್ಣ ಬೆಂಗಾಲಿ ಅವರು ರಾಯಚೂರಿನಿಂದ, ವೇದಾ ಶೆಟ್ಟಿ ಕುಂದಾಪುರದಿಂದ, ಇವರಿಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 720. ಒಂದಕ್ಕೆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎರಡಾಗತ್ತೆ, ಎರಡಕ್ಕೆ ಮೂರನ್ನ ಮಲ್ಟಿಪ್ಲೈ ಮಾಡಿದ್ರೆ ಆರಾಗತ್ತೆ, ಆರಕ್ಕೆ ನಾಲ್ಕನ್ನ ಮಲ್ಟಿಪ್ಲೈ ಮಾಡಿದ್ರೆ 24 ಆಗತ್ತೆ, 24ಕ್ಕೆ ಐದನ್ನ ಮಲ್ಟಿಪ್ಲೈ ಮಾಡಿದ್ರೆ 120 ಆಗತ್ತೆ, 120ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅಂದ್ ಏನು ಆನ್ಸರು ಅಂತಂದ್ರೆ 720 ಸರಿಯಾಗಿರುವಂತಹ ಉತ್ತರ. 120ಕ್ಕೆ ಆರನ್ನ ಮಲ್ಟಿಪ್ಲೈ ಮಾಡಿದ್ರೆ 720. ಈ ಒಂದು ಉತ್ತರವನ್ನ ನೀಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಒಬ್ಬ ತಂದೆ ತನ್ನ ಮಗನಿಗಿಂತ 30 ವರ್ಷ ದೊಡ್ಡವರು. 5 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟಾಗಿರುತ್ತೆ. ಈ ಇಬ್ಬರ ವಯಸ್ಸು ಎಷ್ಟು? ಮಗನ ವಯಸ್ಸು ಎಷ್ಟು, ತಂದೆಯ ವಯಸ್ಸು ಎಷ್ಟು? ನಿಮಗೆ ಉತ್ತರ ಗೊತ್ತಿದ್ರೆ ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಹೊಂಬಿಸಲು ಕಾರ್ಯಕ್ರಮ ಸಾಗ್ತಾ ಇದೆ. ಮೂರನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಡುವ ಪ್ರಯತ್ನ ಮಾಡಿದ್ದಾರೆ ನೋಡೋಣ ಬನ್ನಿ. ಯಾರು ಸಾಕಷ್ಟು ಕಾಂಬಿನೇಷನ್ ಆಫ್ ಆನ್ಸರ್ಸ್ನ ಕೊಟ್ಟಿದ್ದೀರಾ. ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಹಾಗೆ ಮತ್ತಾರಿದು ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರ. ಜೊತೆಗೆ ಮತ್ತೊಂದು ಸಂದೇಶ ಬಂದಿರೋದು, ಇನ್ನ ಸಾಕಷ್ಟು ಜನ ಬೇರೆ ಬೇರೆ ಬೇರೆ ಬೇರೆ ಆನ್ಸರ್ಸ್ ಅನ್ನ ಹೇಳ್ತಾ ಇದ್ದೀರಿ. ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು ನೀವು ಕೂಡ ಟ್ರೈ ಮಾಡಿದ್ದೀರಿ, ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿಲ್ಲ, ಯಾಕೆ ಎಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿಲ್ಲ. ಸರಿಯಾಗಿರುವಂತಹ ಉತ್ತರ ಆಗಿತ್ತು, ಮಗನ ವಯಸ್ಸು 10, ಹಾಗೆ ತಂದೆಯ ವಯಸ್ಸು 45. ಸೊ ಇದು ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸರಿಯಾಗಿ ಉತ್ತರ ಕೊಟ್ಟು ಗೆಸ್ ಮಾಡಿದಂತಹ ಸ್ನೇಹಿತರೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ 4 ಗಂಟೆಯ ಬೆಂಗಳೂರು ಬಸ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಇಲ್ಲೇ ಟ್ಯೂನ್ ಮಾಡ್ತಾ ಇರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸನ್ನು.

ಹಲೋ ನಮಸ್ಕಾರ ಸ್ನೇಹಿತರೆ, ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗ್ತಾ ಇದೆ 4:01. ಈ ಒಂದು ಗಂಟೆಯ ಕಾರ್ಯಕ್ರಮ ಬೆಂಗಳೂರು ಬಜ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು September 15 ಅಲ್ವಾ, ಇಂಜಿನಿಯರ್ಸ್ ಡೇ. ಎಲ್ಲ ಇಂಜಿನಿಯರ್ಸ್ಗಳಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತು ನಮ್ಮ ಬೆಂಗಳೂರಿನ ಇಂಜಿನಿಯರ್ಗಳು ಇಡೀ ಇವತ್ತು ನಾವು ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಏನೆಲ್ಲ ಐ ಟಿ ಹಬ್ ಅನ್ನಿಸ್ಕೊಂಡಿರುವಂತಹ ಬೆಂಗಳೂರಲ್ಲಿ ಆದಂತಹ ಒಂದಷ್ಟು ಇನ್ವೆನ್ಷನ್ಸ್ಗಳ ಬಗ್ಗೆ ಮಾತಾಡೋಣ. ಒಂದಷ್ಟು ಈ ಡೇ ಟು ಡೇ ಲೈಫಲ್ಲಿ ನಮಗೆ ಅಗತ್ಯ ಇರುವಂತಹ ಇನ್ವೆನ್ಷನ್ಗಳ ಬಗ್ಗೆ ಮಾತಾಡೋಣ. ಈ ಇಂಜಿನಿಯರ್ಸ್ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ, ಎಷ್ಟೆಲ್ಲ ಇನ್ವೆನ್ಷನ್ಸ್ಗಳನ್ನ ಮಾಡಿದ್ದಾರೆ, ನಮ್ಮ ಡೈಲಿ ಲೈಫನ್ನು ತುಂಬ ಈಸಿ ಮಾಡೋಕ್ಕೆ ಎಷ್ಟೋ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ, ಜೊತೆಯಲ್ಲಿ ಒಂದಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಂದೆ ಸಾಗತ್ತೆ. ಆದರೆ ಹಾಗಾದರೆ ನೀವು ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಇರಬೇಕು. ಹೇಗೆ ಗೊತ್ತಾ? ಸೊ ಬೆಂಗಳೂರು ಅಂತಂದರೆ ಐ ಟಿ ಸಿಟಿ ಅಂತ ನಮಗೆಲ್ಲ ಗೊತ್ತು. ಆದರೆ ಈ ಬೆಂಗಳೂರಿಂದ ಹೊರಬಂದಂತಹ ಐಡಿಯಾಸ್ ಹಾಗೆ ಇನ್ವೆನ್ಷನ್ಸ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಸ್ಪೇಸ್ ಅಂಡ್ ಟೆಕ್ನಾಲಜಿಯಿಂದ ಹಿಡಿದು ಇಲೆಕ್ಟ್ರಿಕ್ ವೆಹಿಕಲ್ಸ್ ತನಕ ಬೆಂಗಳೂರಿನ ಇಂಜಿನಿಯರ್ಸ್ ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳನ್ನು ಬದಲಾಯಿಸಿದ್ದಾರೆ. ಸೊ ನಿಮಗೆ

ತುಂಬಾ ಸಖತ್ತಾಗಿ ಅನಿಸುವಂತಹ ಒಂದು ಇನ್ವೆನ್ಷನ್ ಯಾವುದು ಅಂದರೆ, ಇವಾಗ ನನಗೆ ಗೂಗಲ್ ಮ್ಯಾಪ್ಸ್ ನೋಡಿದ್ರೆ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಯಾಕಂದರೆ ಎಷ್ಟು ಕನ್ವೀನಿಯಂಟ್ ಆಗಿಬಿಟ್ಟಿದೆ ಅಲ್ವಾ, ಇವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರಾಮಾಗಿ ನಾವು ಮ್ಯಾಪ್ ನೋಡ್ಕೊಂಡು ಹೋಗ್ಬೋದು. ಸೊ ಮ್ಯಾಪ್ಸ್ ನನಗೆ ತುಂಬ ಇಷ್ಟ ಆಗಿರುವಂತಹ ಇನ್ವೆನ್ಷನ್ಸ್. ಹಾಗೆ ನಿಮಗೆ ಯಾವ ಒಂದು ಇನ್ವೆನ್ಷನ್ನು ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ತುಂಬ ನಿಮ್ಮನ್ನು ರೋಮಾಂಚನಗೊಳಿಸುತ್ತೆ, ಆ ಒಂದು ಇನ್ವೆನ್ಷನ್ನ ನೋಡಿದ್ರೆ ನಿಮಗೆ ರೋಮಾಂಚನ ಆಗುವಂತಹ ಒಂದು ಆವಿಷ್ಕಾರದ ಬಗ್ಗೆ ನೀವು ನನಗೆ ತಿಳಿಸ್ಕೊಡ್ಬೋದು. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ಓಕೆನಾ, ರೆಡಿ ಇದ್ದೀರಾ? ಹಾಗಾದರೆ ಇವತ್ತಿನ ಬೆಂಗಳೂರು ಬಸ್ಸನ್ನು ಇನ್ನೂ ಸಖತ್ ಕಲರ್ಫುಲ್ ಆಗಿ ಮಾಡಿಕೊಡೋಣ ಈ ಒಂದು ಕಾರ್ಯಕ್ರಮ. ನೀವು ನನಗೆ ಸಂದೇಶವನ್ನು ಕಳಿಸಿ, ನಿಮ್ಮ ಸಂದೇಶವನ್ನು ನಾನು ಕೂಡ ಆನರ್ ಹೇಳ್ತೀನಿ. ಆಲ್ ರೈಟ್, ಹಾಗಾದರೆ ಶುರು ಮಾಡೋಣ. ಮೊದಲನೇ ಗೀತೆ ಬರ್ತಾ ಇದೆ, ಕಮಾನ್ ಕಮಾನ್ ಡೈರೆಕ್ಟರ್ ಅನ್ನುವಂತಹ ಗೀತೆ, ಸೂಪರ್ ಸಿನಿಮಾದ ಗೀತೆ.

ಜೆ ವಿಲ್ಫ್ರೆಡ್ ಬ್ಯಾರತಿಯವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ, ನನಗೆ ನಮ್ಮ ಮೆಟ್ರೋ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ, ಆ ಒಂದು ಆವಿಷ್ಕಾರ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದಾಗ ಫೋನ್ ಬಳಸ್ತೀವಿ, ಟ್ರಾಫಿಕ್ನಲ್ಲಿ ವೆಹಿಕಲ್ ಓಡಿಸ್ತೀವಿ, ಆನ್ಲೈನ್ ಪೇಮೆಂಟ್ ಮಾಡ್ತೀವಿ, ಸ್ಯಾಟಲೈಟ್ ನೇವಿಗೇಷನ್ ಬಳಸ್ತೀವಿ. ಇದೆಲ್ಲರ ಹಿಂದೆ, ಇವೆಲ್ಲ ಟೆಕ್ನಾಲಜಿಯ ಹಿಂದೆ ಕೂಡ ಇಂಜಿನಿಯರಿಂಗ್ ಇದ್ದೇ ಇದೆ. ಬೆಂಗಳೂರು ಹಲವು ದಶಕಗಳಿಂದ ಏರೋಸ್ಪೇಸ್ ಇರ್ಬೋದು, ಇಲೆಕ್ಟ್ರಾನಿಕ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಸಾಫ್ಟ್ವೇರ್, ಬಯೋಟೆಕ್ನಾಲಜಿ, ಸೆಮಿಕಂಡಕ್ಟರ್ ಡಿಸೈನ್ಸು, ಇವಿ, ಎಐ, ರೊಬಾಟಿಕ್ಸ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಇಂಜಿನಿಯರಿಂಗ್, ಈ ಬೆಂಗಳೂರಿಂದ ಬಂದಂತಹ ಒಂದು ಇಂಜಿನಿಯರಿಂಗ್ ಆವಿಷ್ಕಾರಗಳು ತುಂಬ ಇದೆ. ಈ ಬೆಂಗಳೂರನ್ನ ಇಂಜಿನಿಯರಿಂಗ್ ಹಬ್ ಅಂತಲೇ ಹೇಳಿದ್ರೆ ತಪ್ಪಲ್ಲ. ಇದನ್ನು ಒಬ್ಬ ಇಂಜಿನಿಯರ್ ಏನು ಇನ್ವೆಂಟ್ ಮಾಡ್ತಾನೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಎಷ್ಟೆಲ್ಲ ಆವಿಷ್ಕಾರಗಳಿದೆ ಅಲ್ವಾ. ಹಾಗೆ ನನಗೆ ಮೇಡಮ್ ಅವರೇ, ನನಗೆ ನಮ್ಮ ಬೆಂಗಳೂರಿನಲ್ಲಿ ದಿನ ಏನಾದರೂ ಒಂದು ಹೊಸ ಆವಿಷ್ಕಾರ ಮಾಡ್ತಾನೆ ಇರ್ತಾರೆ, ಹಾಗೆ ನಮ್ಮ ಹೆಮ್ಮೆಯ ISRO ಮಾಡತಕ್ಕಂತಹ ಆವಿಷ್ಕಾರಗಳು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 747957. ಹಾಗೆ ಗುಡ್ ಈವ್ನಿಂಗ್ ಮೇಡಮ್, ಇವತ್ತು ಇಂಜಿನಿಯರ್ಸ್ ಡೇಗೆ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ, ಹಾಗೆ ಅವರು ಸ್ಪೆಷಲ್ ಥ್ಯಾಂಕ್ಸ್ ಟು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಫಾರ್ ರಿಮೆಂಬರಿಂಗ್ ಕರ್ನಾಟಕಾಸ್ ಡ್ಯಾಮ್ ವಿಚ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಡೇವಿಡ್ ಅನ್ಸುತ್ತೆ, ಡೇವಿಡ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ಸೆಗ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಮಾತಾಡಿದ್ರಲ್ವಾ, ಸೊ ಅವರ ಬಗ್ಗೆ ನಾನು ಮಾತಾಡ್ತೀನಿ, ಅವರ ಒಂದು ಆವಿಷ್ಕಾರದ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳಿ ಬೇಗ ವಾಪಸ್ ಬನ್ನಿ. ಹಾಗೆ ನಿಮಗೆ ಯಾವ ಒಂದು ಇನ್ವೆನ್ಷನ್ ಸಿಕ್ಕಾಪಡೆ ಇಷ್ಟ ಆಗುತ್ತೆ, ಯಾವುದು ಕಂಡುಹಿಡ್ದಿರೋದು ನಿಮಗೆ ತುಂಬ ಉಪಯೋಗ ಅನಿಸುತ್ತೆ ಅಥವಾ ತುಂಬ ಇಷ್ಟ, ಇದಿಲ್ಲದೇ ಇದ್ದರೆ ಇರೋದಕ್ಕೆ ಆಗಲ್ಲಪ್ಪ ಈ ಒಂದು ಟೆಕ್ನಾಲಜಿ ಅಥವಾ ಈ ಒಂದು ಸೈನ್ಸನ್ನು ಕಂಡುಹಿಡಿದೇ ಇದ್ದಿದ್ದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಅಂತ ಅನಿಸೋದು ಯಾವುದು, ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ.
2: ಸಮಯ ಆಗಿದೆ 4:16. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮ. ಬ್ಯಾಂಗ್ಳೂರ್ ಬಸ್ನಲ್ಲಿ ಸಾಕಷ್ಟು ಜನ ಸ್ನೇಹಿತರು ಸಂದೇಶಗಳನ್ನು ಕಳಿಸಿದ್ದಾರೆ. ಮೊಬೈಲು ತುಂಬ ಬೇಕೇ ಬೇಕಾಗಿರುವಂಥ ಒಂದು ಆವಿಷ್ಕಾರ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿ ಅನು ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 6279 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ರೋಹಿತ್ ಅವರು ಮೊಬೈಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, GPS ಆವಿಷ್ಕಾರ ಒಂದು ಅದ್ಭುತವಾಗಿದೆ, ಬೆಂಗಳೂರಿನಲ್ಲಿ ಅದಿಲ್ಲ ಅಂತಂದರೆ ತಿರುಗಾಡೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಗೂಗಲ್ ಮ್ಯಾಪು ಮನುಷ್ಯನ ತುಂಬ ಲೇಜಿ ಮಾಡಿಬಿಡುತ್ತೆ ಮೇಡಮ್, ಬಿಕಾಸ್ ಅಲ್ಲಿ ಮ್ಯಾಪೇ ಇರೋದಿಲ್ಲ, ಸಮಟೈಮ್ಸ್ ರೋಡ್ ಎಂಡ್ಗೆ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಹುಡುಕೊಂಡು ನಂಬರ್ ನೋಡಿಕೊಂಡು ಬರ್ತಾ ಇದ್ರು, ಬಟ್ ಇವಾಗ ಅದರಲ್ಲಿ ಪ್ರೋಸು ಇದೆ, ಅದರಲ್ಲಿ ಕಾನ್ಸು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ, ವಿದ್ಯುತ್ ಇಲ್ಲ ಅಂತಂದರೆ ಎಲ್ಲವೂ ಕಷ್ಟವಾಗ್ತಾ ಇತ್ತು ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ರೈತರಿಗೂ ಸಹ ಬೋರ್ವೆಲ್ ಇವಾಗ ಬೇಕೇ ಬೇಕು ಅಲ್ವಾ.

ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ರೇಡಿಯೋ ಕಂಡುಹಿಡಿದವರು ಧಾರವಾಡದಿಂದ ಮಂಜುಶ್ರೀ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಚಂದ್ರಕಾಂತ್ ಅವರು ರಾಯಚೂರಿನಿಂದ, GPS ಆವಿಷ್ಕಾರ ತುಂಬಾ ಅನುಕೂಲ ಆಗುತ್ತೆ ಬೆಂಗಳೂರಂತಹ ದೊಡ್ಡ ನಗರಗಳಲ್ಲಿ ಓಡಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆಗಲೇ ಒಬ್ರು ಸ್ನೇಹಿತರು ಕಳಿಸಿದ್ರು, ಸರ್ಎಂ ವಿಶ್ವೇಶ್ವರಯ್ಯ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳಬೇಕು ನಾವು ಅಂತ. ಹೌದು, ಸೆಪ್ಟೆಂಬರ್ 15ನೇ ತಾರೀಕು ಇವತ್ತು ಸರ್ಎಂ ವಿಶ್ವೇಶ್ವರಯ್ಯ ಅವರಿಗೆ ಡೆಡಿಕೇಟ್ ಮಾಡಿದಂತಹ ದಿನ, ಅದರಿಂದನೇ ಇದನ್ನ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಕರೀತಾರೆ. ಇವತ್ತು ನಾವು ಸ್ಮಾರ್ಟ್ ಟೆಕ್ನಾಲಜಿಗಳನ್ನ ನೋಡಿರ್ಬೋದು, ಸೆನ್ಸರ್ ಆಟೋಮೇಷನ್ಸು ಎಲ್ಲನ ಕೇಳ್ತೀವಿ. ಆದರೆ ಈ ಆಟೋಮೇಷನ್ ಏನು, ಈ ಸೆನ್ಸರ್ಗಳು ಏನು ಅಂತಲೇ ಕಲ್ಪನೆ ಇಲ್ಲದೇ ಇದ್ದಿದ್ದ ಆ ಒಂದು ಕಾಲದಲ್ಲಿ ನೀರಿನ ಹರಿವನ್ನು ನಿಯಂತ್ರಿಸುವಂತಹ ವ್ಯವಸ್ಥೆ ರೂಪಿಸಿದ ಭಾರತೀಯ ಇಂಜಿನಿಯರ್ ಅಂತಂದರೆ ಅದು ಸರ್ಎಂ ವಿಶ್ವೇಶ್ವರಯ್ಯ ಅವರು. ಅವರು ಆಟೋಮ್ಯಾಟಿಕ್ ವಾಟರ್ ಕಂಟ್ರೋಲ್ ಗೇಟ್ಸನ್ನು ಅಭಿವೃದ್ಧಿಪಡಿಸಿದರು. ಇದರಲ್ಲಿ ಅವರ ಪ್ರಮುಖ ಪಾತ್ರ ಇದೆ. ಗೇಟ್ಸ್ ಅಂದರೆ ಸೆನ್ಸರ್ ಗೇಟ್ಸ್, ಇವಾಗ ಸೆನ್ಸರಲ್ಲಿ ಡಿಟೆಕ್ಟ್ ಮಾಡುತ್ತೆ, ಆನು ಆಫು ಮಾಡುತ್ತೆ, ಬಟ್ ಆವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಬಳಸಿ ನೀರಿನ ಮಟ್ಟ ಹೆಚ್ಚಾದಾಗ ಗೇಟ್ ಮೆಕ್ಯಾನಿಸಮ್ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ. ನೀರಿನ ಹರಿವನ್ನು, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಎರಡನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ಮೆಕ್ಯಾನಿಸಮನ್ನು ಅವರು ಕಂಡುಹಿಡಿತಾರೆ. ಇರಿಗೇಷನ್, ಡ್ಯಾಮ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಕೂಡ ಇದು ಉಪಯೋಗ ಆಗುವಂತಹ ಒಂದು ಕಾನ್ಸೆಪ್ಟ್. ಇವತ್ತು ಸೆನ್ಸಾರ್ ನೀರಿನ ಲೆವೆಲ್ನ ಡಿಟೆಕ್ಟ್ ಮಾಡಿ ಗೇಟ್ ಓಪನ್ ಮಾಡುತ್ತೆ. ಆದರೆ ಅವತ್ತಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸೆನ್ಸರ್ಸೇ ಇರಲಿಲ್ಲ. ಆದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ನ ಬಳಸಿ ನೀರಿನ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದಾರಲ್ವಾ. ನಿಮ್ಗೇನನ್ಸುತ್ತೆ, ಇಂಜಿನಿಯರಿಂಗ್ ಅಂತಂದರೆ ಬರೀ ಕಂಪ್ಯೂಟ್ರು, ಕೋಡು ಈ ಥರ ಮಾತ್ರ ಅನ್ಸುತ್ತಾ, ಅಥವಾ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಬಿಲ್ಡಿಂಗ್ಸ್ಗಳನ್ನು ನೋಡ್ತಾರೆ, ಎಂತಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನು ಕಟ್ತಾರೆ, ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಅಷ್ಟೇ ಫ್ಯಾಸಿನೇಟಿಂಗ್ ಅನ್ಸತ್ತ. ಈಗ ನೀರನ್ನು ಕಂಟ್ರೋಲ್ ಮಾಡಿದ ಇಂಜಿನಿಯರ್ನ ನೋಡಿದೀವಿ. ಇಲ್ಲಿಂದ ಸ್ವಲ್ಪ ಹೊತ್ತು ನಾವು ಆಕಾಶಕ್ಕೆ ಹೋಗೋಣ. ಆಕಾಶದಲ್ಲಿ ಆವಿಷ್ಕಾರ ಮಾಡಿರುವಂತಹ ಇಂಜಿನಿಯರ್ಗಳ ಬಗ್ಗೆ ಮಾತಾಡೋಣ. ಅಲ್ಲಿಗೆ ನಮ್ಮ ಇಂಜಿನಿಯರಿಂಗನ್ನು ಸ್ವಲ್ಪ ತಗೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನನಗೆ ಸಂದೇಶವನ್ನು ಕಳಿಸಿ, ನಿಮಗೆ ತುಂಬ ಫ್ಯಾಸಿನೇಟಿಂಗ್ ಅನಿಸುವಂತಹ ಒಂದು ಆವಿಷ್ಕಾರ ಅಥವಾ ಇವತ್ತಿನ ಟೆಕ್ನಾಲಜಿಯಲ್ಲಿ ಇದು ಸಖತ್ತಾಗಿದೆ ಅಂತ ನಿಮ್ಗೆ ಯಾವುದು ಅನಿಸುತ್ತೆ, ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯವಾಗಿದೆ 4:24. ಇಂಜಿನಿಯರ್ಸ್ ತಲೆ ಅಂದರೆ ತಲೆ ಮೇಡಮ್. ಸರ್ ಎಂ ವಿಶ್ವೇಶ್ವರಯ್ಯನ್ನ ನಾನು ತುಂಬ ನೆನೆಸ್ಕೊಂತೀನಿ, ಅವ್ರ ಥರ ಇರಬೇಕು. ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಕೂಡ ಒಳ್ಳೆಯ ಇಂಜಿನಿಯರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಮೆನ್ಷನ್ ಮಾಡಿಲ್ಲ, ನಂಬರ್ ನಿಮಗೆ 7957. ಹಾಗೆ ಸೈಂಟಿಸ್ಟ್ ಎಲ್ಲರೂ ಕೂಡ ತುಂಬ ಗ್ರೇಟ್ ಅಂತ ಹೇಳ್ತಿದ್ದಾರೆ. ಶಾನ್ ಅವರು ಅಗಲಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿಗೂ ಇದರ ರಹಸ್ಯ ತಿಳಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳಿ ಕನ್ನಂಬಾಡಿ ಕಟ್ಟಿಸಿದಂತಹ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಇಂದಿನ ಕೆ ಆರ್ ಎಸ್ ಡ್ಯಾಮ್ ಚಂದ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅನು ಅವರು. ಹಾಗೆ ಈ ಒಂದು ವಾಟರ್ ಫ್ಲಡ್ ಗೇಟ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಫ್ಲಡ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವು ಎಲ್ಲ ಕೂಡ ತುಂಬಾ ಒಳ್ಳೆಯ ಆವಿಷ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಆಗಲೇ ಹೇಳಿದೆ, ಬೆಂಗಳೂರು ಸಿಟಿಯಿಂದ ನೀವು ಯಾವತ್ತಾದರೂ ಆಕಾಶ ನೋಡಿದ್ದೀರಾ, ಅಲ್ಲಿ ಕಾಣುವಂತಹ ಸ್ಟಾರ್ಸ್ನ ಹಿಂದೆ ಕೂಡ ಬೆಂಗಳೂರಿನ ಇಂಜಿನಿಯರ್ಸ್ನ ಕತೆ ಇದೆ. ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬೆಂಗಳೂರು ಭಾರತದ ಸ್ಪೇಸ್ ಪ್ರೋಗ್ರಾಮ್ ಬೆಂಗಳೂರಲ್ಲೇ ಇರೋದು ನಮಗೆ ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ಇಲ್ಲಿ ಇಂಜಿನಿಯರ್ಸ್ ಸೈಂಟಿಸ್ಟ್ ಕೆಲಸ ಮಾಡುವಂತಹ ಪ್ರಮುಖ ಕ್ಷೇತ್ರಗಳಿದೆ. ಸ್ಯಾಟಲೈಟ್ಸ್ ಇರ್ಬೋದು, ಲಾಂಚ್ ವೆಹಿಕಲ್ಸ್ ಇರ್ಬೋದು, ಕಮ್ಯುನಿಕೇಷನ್ಸು, ನ್ಯಾವಿಗೇಷನ್ನು, ಸ್ಪೇಸ್ ಕ್ರಾಫ್ಟು, ಎಲ್ಲ ಚಂದ್ರನನ್ನು ಸ್ಟಡಿ ಮಾಡೋದಕ್ಕೆ ಸ್ಪೇಸ್ ಕ್ರಾಫ್ಟನ್ನು ಏನು ಕಳಿಸೋದು ಎಷ್ಟು ಕಾಂಪ್ಲೆಕ್ಸ್ ಇರ್ಬೋದು ಹೇಳಿ. ಇಲ್ಲಿಂದ ಅದು ಚಂದ್ರಕ್ಕೆ ಹೋಗಿ ಅಲ್ಲಿರುವಂತಹ ಎಲ್ಲ ಚೂಚೂರು ಡೀಟೇಲನ್ನು ಸ್ಟಡಿ ಮಾಡಿಕೊಂಡು ವಾಪಸ್ ಬರುತ್ತೆ. ಆ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ ಏನೇನೆಲ್ಲ ಇರಬೇಕು ಆ ಒಂದು ರಾಕೆಟಲ್ಲಿ ಅಂತ ನೀವು ಯೋಚನೆ ಮಾಡಿ. ಪವರ್ ಸಿಸ್ಟಮ್ ಇರಬೇಕು, ಕಮ್ಯುನಿಕೇಷನ್ ಇರಬೇಕು, ಹೇಗೆ ಹೋಗಬೇಕು ಅಂತ ಗೊತ್ತಾಗಬೇಕು, ಕಂಪ್ಯೂಟರ್ಸ್ ಇರಬೇಕು, ಸೆನ್ಸರ್ಸ್ ಇರಬೇಕು, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳಿರಬೇಕು, ಎಷ್ಟು ಎಲ್ಲ ಜೋಡಣೆಯ ನಂತರ ಒಂದು ಆವಿಷ್ಕಾರ ಆಗುತ್ತೆ ಅಲ್ವಾ. ಇದನ್ನೆಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡೋದಕ್ಕೆ ಎಷ್ಟು ದೊಡ್ಡ ತಂಡ ಇರಬೇಕು ಒಂದ್ಸತಿ ನೀವು ಯೋಚನೆ ಮಾಡಿ. ಈ ಮಂಗಳಯಾನ ಮಾಡಿದ್ರಲ್ವಾ, ಎಷ್ಟು ಫ್ಯಾಸಿನೇಟಿಂಗ್ ಆಗಿರುವಂತಹ ಸ್ಟೋರಿ ಅದು. ಭೂಮಿಯಿಂದ ಮಾಸ್ಗೆ ಒಂದು ಮಷೀನನ್ನು ಕಳಿಸ್ತಾರೆ, ಅದು ಸಾಮಾನ್ಯವಾಗಿರುವಂತಹ ಜರ್ನಿ ಅಲ್ಲ. ಅಲ್ಲಿ ಟ್ರಾಜೆಕ್ಟ್ರಿ ಬೇಕು, ಎಷ್ಟು ಫ್ಯೂಲ್ ಕೆಪಾಸಿಟಿ ಚೆಕ್ ಮಾಡಬೇಕು, ಯಾವ ರೀತಿ ಹೋಗಬೇಕು ನೋಡಬೇಕು, ಅದ್ರ ಕಮ್ಯುನಿಕೇಷನ್ ಕರೆಕ್ಟಾಗಿ ಅದು ಹೋಗ್ತಾ ಇದೆಯಾ ಅಂತ ಇಲ್ಲಿ ಕುತ್ಕೊಂಡು ಅಂದಾಜು ಮಾಡ್ತಿರುವಂತಹ ಇಂಜಿನಿಯರ್ಗಳಿಗೆ ಗೊತ್ತಾಗಬೇಕು. ಅದು ಕರೆಕ್ಟಾಗಿ ಪ್ಲಾನ್, ನೀವೇನು ಪ್ಲಾನ್ ಮಾಡಿದ್ರೋ ಅದ್ರ ಥರನೇ ವರ್ಕ್ ಆಗಬೇಕು. ಅಕಸ್ಮಾತ್ ಅದು ವರ್ಕ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಹತ್ರ ಪ್ಲಾನ್ ಬಿ ಏನಿದೆ. ಸೊ ಈ ರೀತಿ ಎಷ್ಟು ಟೀಮ್ಗಳಿರಬೇಕು ಲೆಕ್ಕ ಹಾಕಿ, ಎಷ್ಟು ಟೀಮ್, ಎಷ್ಟು ಸ್ಮಾಲ್ ಟೀಮ್ಸು ಇರಬೇಕು. ಇನ್ನು ಸಾಮಾನ್ಯವಾಗಿ ಕಾಮನ್ ಪೀಪಲ್ ಯೂಸ್ ಮಾಡುವಂಥದ್ದು, ನಾನು ಆಗಲೇ ಹೇಳ್ದಂಗೆ ಮ್ಯಾಪ್ಸು, ಲೊಕೇಶನ್ ನಾನು ನೋಡ್ತೀವಿ. ಸ್ಯಾಟಲೈಟ್ ನೇವಿಗೇಷನ್ ಕೂಡ ಇಲ್ಲಿ ISRO ಇದೆ. ಲೊಕೇಶನ್ ಸರ್ವಿಸೇ ಇಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ, ಅಕಸ್ಮಾತ್ ನೀವು ಇಲ್ಲಿ ಬೆಂಗಳೂರಿನಲ್ಲಿ ಕಮ್ಯೂಟ್ ಮಾಡಬೇಕು ಅಂತಂದರೆ ಲೊಕೇಶನ್ಗಳಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಒಂದ್ಸತಿ ಯೋಚನೆ ಮಾಡಿ, ಒಂದಿನ ನಮಗೆ ಲೊಕೇಶನ್ ಇಲ್ಲ ಅಂತ. ಇವತ್ತಿನ ಒಂದು ಕಾಲದಲ್ಲಿ

ಯಾವ ರೋಡ್ ಎಲ್ಲಿದೆ ಅಂತಲೇ ಗೊತ್ತಾಗದಿರೋ ಒಂದು ಕಾಲದಲ್ಲಿ ಲೊಕೇಶನ್ ಮ್ಯಾಪ್ ಎಷ್ಟು ಯೂಸ್ಫುಲ್ ಆಗಿದೆ. ಅಫ್ಕೋರ್ಸ್ ಸ್ವಲ್ಪ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ, ಬಟ್ ಅದು ಬಿಟ್ಟು ತುಂಬ ಪ್ಲಸ್ ಪಾಯಿಂಟ್ಸೇ ಇದೆ. ಈಗ ಈ ಆಕಾಶದಲ್ಲಿ ಆಗ್ತಾ ಇರುವಂತಹ ಆವಿಷ್ಕಾರದ ಬಗ್ಗೆ ಮಾತಾಡಿದ್ವಿ, ಈಗ ಬೆಂಗಳೂರಿನ ರಸ್ತೆಗೆ ಬರೋಣ. ಯಾಕಂದರೆ ನಾನು ಮಾತಾಡುವಂತಹ ನೆಕ್ಸ್ಟ್ ಇನ್ವೆನ್ಷನ್ ಇದೆಯಲ್ಲ, ಅದು ನಿಮ್ಮ ಮನೆ ಪಾರ್ಕಿಂಗ್ನಲ್ಲೇ ಇರಬಹುದು. ಆದರೆ ಇದನ್ನು ಮಾತಾಡೋದಕ್ಕಿಂತ ಮುಂಚೆ ನಾವು ಒಂದು ಕಾರ್ಯಕ್ರಮವನ್ನು ಕೇಳಿ ಬರೋಣ. ಈ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ, ಕಾರ್ಯಕ್ರಮದ ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ. 4:30 ಈ ಒಂದು ಕಾರ್ಯಕ್ರಮವನ್ನು ಕೇಳಿಕೊಂಡು ಅದಾದ ಮೇಲೆ 5 ನಂತರ ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ, ಇದು FM Rainbow 101.3 MHz ಬೆಂಗಳೂರು ಬಸ್ ಕಾರ್ಯಕ್ರಮ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿತ್ 2026, ಇದರ ಮುಖ್ಯ ಉದ್ದೇಶ ಏನು ಸರ್ ಸ್ಟಾರ್ಟ್ಅಪ್ ಜೊತೆಗೆ? ಸರ್,
5: ಇವತ್ತಿನ ವಿದ್ಯಾರ್ಥಿಗಳು ಹೇಗಿದೆ ಅಂದ್ರೆ, ಸಿಕ್ಸ್ತ್ ಸೆವೆಂತ್ ಸೆಮಿಸ್ಟರ್ ಆಗ್ತಿದ್ದಂಗೆ ಯಾರೋ ಕೆಲಸ ಕೊಡ್ತಾರೆ, ಕೆಲ್ಸಕ್ಕೋಗ್ಬೇಕು ಅಂತ ಇದ್ದಾರೆ ಅವರು. ಎಲ್ಲರೂ ಕೆಲಸ ಕೇಳೋರಾದ್ರೆ ಕೆಲಸ ಕ್ರಿಯೇಟ್ ಮಾಡೋರು ಬೇಕಲ್ಲ. ಗೋಲ್ಡ್ ಮೆಡಲ್ ತೊಗೊಂತಾರೆ, ಹೈ ಫಸ್ಟ್ ಕ್ಲಾಸ್ ಬಂದು ಎಲ್ಲ ಮಾಡಿರ್ತಾರೆ. ಇವ್ರು ಕೆಲ್ಸಕ್ಕೆ ಹೋಗ್ಬಿಟ್ರೆ ಪ್ರತಿಭೆಗಳು ಅಲ್ಲೇ ನಿಂತೋಗುತ್ತೆ. ಅದು ಯಾರು ಪ್ರತಿಭಾವಂತರಿದ್ದಾರೆ, ಯಾರಿಗೆ ಶಕ್ತಿ ಇದೆ ಅಂತವ್ರನ್ನ ಮುಂದೆ ನಿಲ್ಲಿಸಿ ಅವರಿಂದ ಉದ್ಯಮಗಳನ್ನ ಪ್ರಾರಂಭ ಮಾಡಿಸಿದ್ರೆ ದೇಶಕ್ಕೆ ದೊಡ್ಡ ಶಕ್ತಿ ಆಗುತ್ತೆ. ಒಬ್ಬೊಬ್ಬ ಆ ಥರ ಉದ್ಯಮಿಯಾಗಿ ಒಂದು 50-100 ಜನಕ್ಕೆ ಕೆಲಸ ಕೊಟ್ಟರೆ ಒಂದು 5,000 ಜನ ಉದ್ಯಮಿಗಳಾದ್ರೆ ಎಷ್ಟು ದೊಡ್ಡ ಶಕ್ತಿ ಆಗುತ್ತೆ. ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ಕೊಡೋಕ್ಕೆ ಸರ್ಕಾರಗಳು ರೆಡಿದೆ, ನಮ್ಮಂಥ 100+ ಸಂಘ ಸಂಸ್ಥೆಗಳು ರೆಡಿದವೆ. ಇದರ ಮೂಲ ಉದ್ದೇಶನೇ ನಮ್ಮ ಯೋಜನೆ ಉದ್ಯಮದ ಕಡೆ ಕರ್ಕೊಂಡ್ಬರ್ಬೇಕು ಅಂತೇಳಿ.
4: 2026 December 25-27
5: 3 ದಿನ ಕಾರ್ಯಕ್ರಮ. ಅದು
4: ಮೇಜರ್ ಆಗಿ ಯಾರ್ಯಾರು ಡಿಗ್ನಿಟರೀಸ್ ಇದಕ್ಕೆ ಬರ್ತಾ ಇದ್ದಾರೆ?
5: ಎಲ್ಲಾ ಸಂಪರ್ಕಗಳು ನಡೀತಾ ಇದೆ. ಗೌರ್ ಗೋಪಾಲ್ ದಾಸ್ ಅಂತೇಳಿ ಈ ದೇಶದ ಅತ್ಯಂತ ಪ್ರತಿಷ್ಠಿತ ಒಬ್ಬ ಮೇಧಾವಿ ಅಂತವನ್ನ ಗಮನದಲ್ಲಿಟ್ಕೊಂಡಿದ್ವಿ. ಒನ್ ಮಿಸ್ಟರ್ ಮಣಿ ಅಂತಿದ್ದಾರೆ, ಅಂಥವ್ರನ್ನ ಗಮನದಲ್ಲಿ ಇಟ್ಕೊಂಡಿದ್ವಿ. ಈ ಥರ ಭಾಳ ಜನ ಸಂಪರ್ಕ ಮಾಡ್ತೀವಿ. ಯಾರ್ಯಾರು ಸ್ಪೀಕರ್ಸ್ ಬರ್ತಾರೆ, ಯಾರ್ಯಾರು ಟ್ರೈನರ್ಸ್ ಬರ್ತಾರೆ, ಇವ್ರ ಜೊತೆಗೆ ನಮ್ಮ ಯುವಕರನ್ನ ಸೇರಿಸೋದಕ್ಕೆ ಭಾಳಷ್ಟು ನಾವು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳು ಬಂದು ಅವರಿಗೆ ಮನಪರಿವರ್ತನೆ, ನಾನು ಉದ್ಯೋಗ ಕೇಳಬಾರ್ದು, ಉದ್ಯೋಗ ಕೊಡೋಂತನಾಗ್ಬೇಕು.

0: ಮಾಡಬೇಕು ಅಂತೇಳಿ. ಹಾಗಾಗಿ ನಮ್ಮ ಕರೆ ಕೊಡ್ತಿರೋದೇ ನಾವು ಉದ್ಯೋಗಿಗಳ ಬಿಡಿ ಉದ್ಯಮಿಗಳಾಗಿ ಅಂತೇಳಿದ್ದೇನೆ. ಈ ಕಾರ್ಯಕ್ರಮ ಮೂಲಕ ಅದನ್ನು ನಾವು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಿ ಈಗ ನಾವು.
1: ಓಕೆ, ಈ ವಿಷನ್ ಸಮಿತ್ನ ಮುಖ್ಯ ಉದ್ದೇಶ ಉದ್ಯಮಿಗಳನ್ನು ಸೃಷ್ಟಿಸೋದು, ಆ ಮೂಲಕ ಉದ್ಯೋಗಾವಕಾಶಗಳು ಕೂಡ
0: ಜಾಸ್ತಿ.
1: ಈ ಒಂದು ವಿಶೇಷವಾದಂತಹ ಗ್ಲೋಬಲ್ ಸಮಿತ್ನಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅಂತ ಹೇಳ್ತಾರೆ?
0: ಇಲ್ಲಿ ವಯೋಮಿತಿ ಏನಿಲ್ಲ, ಇಂಥ ಧರ್ಮದವ್ರು ಬರಬೇಕು ಅಂತೇನಿಲ್ಲ. ಈ ದೇಶದ 145 crore ಜನಕ್ಕೂ ಅವಕಾಶ ಇದೆ. ಸುಮಾರು 14 ದೇಶಗಳ ಪ್ರತಿನಿಧಿಗಳು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಕಡೆ ನಮ್ಮ ರೋಡ್ ಶೋಸ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲ ದೇಶಗಳಿಗೂ ಬನ್ನಿ ಅಂತೇಳಿ. ಆ ದೇಶಗಳಿಂದ ಬರೀ ನೋಡೋರು ಕಲಿಯೋರಷ್ಟೇ ಅಲ್ಲ, ವೆಂಚರ್ ಕ್ಯಾಪಿಟಲಿಸ್ಟ್ಗಳನ್ನೂ ಕರೆಸ್ತಾ ಇದ್ವಿ. ನೀವೇನಾದ್ರು ಒಳ್ಳೆ ಸ್ಟಾರ್ಟಪ್ ಸಿಕ್ಕತ್ತಲ್ಲ ಅವ್ರಿಗೆ ನೀವೇನು ಸಪೋರ್ಟ್ ಮಾಡ್ಬೋದು. ಇವತ್ತು ಸುಮಾರು ಒಂದು 500-600 ಸ್ಟಾರ್ಟಪ್ಸು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಅಂತ ಒಂದು ವಿಶ್ವಾಸ ಇದೆ ನಾವು ಮಾಡಿರೋ ಕೆಲಸದ ಮೇಲೆ. ಯಾವುದಾದ್ರು ಒಂದು 50 ಜನಕ್ಕೆ ಹ್ಯಾಂಡ್ ಹೋಲ್ಡ್ ಮಾಡಲಿಕ್ಕೆ ಬೇಕು, ನನಗೆ ಒಂದು 2 crore ಬೇಕು, 5 crore ಬೇಕು, 10 crore ಬೇಕು, ಅಂಥದ್ದು ಯಾವ್ದಾದ್ರು ಇದ್ದಾಗ ಈ ಥರ ವೆಂಚರ್ ಕ್ಯಾಪಿಟಲಿಸ್ಟ್ಗೆ ಅವ್ರು ಕೈ ಜೋಡಿಸ್ತಾರೆ. ಅವರು ಇಲ್ಲಿ ಅಮೌಂಟ್ ನಾನು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಹೇಳೋದು, ಅದು ಏನಿದೆಯೋ ಅದನ್ನು ಅವ್ರ ಜೊತೆಗೆ ನಡೆಯುತ್ತೆ. ಸೊ ದಟ್ ಅವ್ರ ಉದ್ಯಮಗಳನ್ನ ದೊಡ್ಡದಾಗಿ ಬೆಳೆಸ್ಕೊಳ್ಳಿಕ್ಕೆ ಇದೊಂದು ದೊಡ್ಡ ವೇದಿಕೆ ಆಗುತ್ತೆ. ಇದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆಗುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಅದನ್ನ ಹಂಗೆ ಸ್ಕೇಲಿಂಗ್ ಮಾಡಬೇಕು, ದೊಡ್ಡದು ಮಾಡ್ಕೋಬೇಕು. ಅದನ್ನು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಸೆ ಇದೆ ಅಲ್ಲೇ ಮಾಡಬೇಕು. ರಿಯಲ್ ಎಸ್ಟೇಟಲ್ಲಿ ಇದೆ ಅಲ್ಲಿ ಹೆಂಗೆ ಆಸಕ್ತಿ ತೋರಿಸ್ಬೋದು. ಜ್ಯುವೆಲರಿ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು, ಈ ಥರ 10 ವಿಭಾಗಗಳಲ್ಲಿ ಕೆಲಸ ಮಾಡ್ತೀವಿ.
1: ಮಹಿಳಾ ಸಬಲೀಕರಣಕ್ಕಾಗಿ ಮಹಾಸಭಾ ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್.
0: ಮಹಿಳಾ ಸಬಲೀಕರಣದ ಬಗ್ಗೆ ಇತ್ತೀಚೆಗಷ್ಟೇ ನಾವು ಅದ್ರ ಬಗ್ಗೆ ಕ್ರಮ ತಗೊಂತಾ ಇದ್ವಿ. ನಾವು ಅಲ್ಲಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರಿಗೆ ಏನೇನು ಕಲೆ ಗೊತ್ತಿದೆ, ಸಬಲೀಕರಣ ಅಂತ ತಕ್ಷಣ ಇಂಡಸ್ಟ್ರಿನೇ ಮಾಡ್ಬೇಕಂತೇನಿಲ್ಲ. ನಮ್ಮಲ್ಲಿ ಅವ್ರಿಗೆ ಮನೇಲಿ ಮಾಡೋ ತಿಂಡಿ ಚೆನ್ನಾಗಿ ಬಂದ್ರೆ ಅದನ್ನ ಹೆಂಗ್ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ದೀಪಕ್ಕೆ ಇದಕ್ಕೆ ಹೂಬತ್ತಿ ಮಾಡೋದು, ದೇವ್ರಿಗೆ ಹಾಕುವಂತ ಹೂಬತ್ತಿಗಳು, ಹತ್ತಿನಲ್ಲಿ ಮಾಡುವಂತ ಆರ್ನಮೆಂಟ್ ಚೇಂಜ್ ಮಾಡ್ತಾರೆ, ಅಂಥವನ್ನೇ ಮಾಡಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಕಲೆ ತೋರಿಸ್ತೀವಿ. ಈ ತರ ಯಾರ್ಯಾರಿಗೆ ಮಹಿಳೆಯರಿಗೆ ಯಾವ್ಯಾವ ಕಲೆ ಗೊತ್ತಿದೆ ಅಥವಾ ಕಲಿಯ ಆಸಕ್ತಿ ಇದೆ ಅವರಿಗೆ ಕಲಿಸಿ ಅದರಿಂದ ಅವ್ರು ಜೀವನ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆನ ನಾವು ಕಳೆದ 2 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಆಸಕ್ತಿನೆಲ್ಲ ಒಂದು ಕಡೆ ಸೇರಿಸಿ ಅವ್ರನ್ನ ಟ್ಯೂನಿಂಗ್ ಮಾಡಿ ಅವ್ರಿಗೆ ಬೇಕಂತೆಲ್ಲ ಮಾರ್ಗದರ್ಶನ ಕೊಡುವಂಥ ಕೆಲಸ ಅದೊಳಗೆ.
1: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ. ಸಾರ್ವಜನಿಕರಿಗಾಗಿ
2: ಸೇವಾನಿರತರು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ ಆರ್ಯ ವೈಶ್ಯ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
4: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
1: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗ್ತಾ ಇದೆ 4:40. ನೀವೆಲ್ಲರೂ ಟ್ಯೂನ್ ಮಾಡಿರೋದು FM ರೈನ್ಬೋ 101.3 ಮೆಗಾ ಹರ್ಟ್ಸ್ ಅನ್ನ ಬೆಂಗಳೂರು ಬಸ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ಇವತ್ತು ಇಂಜಿನಿಯರ್ಸ್ ಡೇ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಸುಮಾರಷ್ಟು IT ಹಬ್ ಅಂತಲೇ ಕರೀತಾರೆ ಅಲ್ವಾ. ಸೊ ಅದಕ್ಕೆ ಕನೆಕ್ಟೆಡ್ ಆಗಿ ಒಂದಷ್ಟು ಟಾಪಿಕ್ಸನ್ನು ಮಾತಾಡ್ತಾ ಇದ್ದೀವಿ ಇವತ್ತು. ನಾನು ಆಗಲೇ ಹೇಳ್ದಂಗೆ ಒಂದು ಇನ್ವೆನ್ಷನ್ನು ನಿಮ್ಮ ಮನೆ ಪಾರ್ಕಿಂಗ್ನಲ್ಲೇ ಇರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬೆಂಗಳೂರಿನ EV ರೆವಲ್ಯೂಷನ್ ಬಗ್ಗೆ ಮಾತಾಡ್ತೀನಿ, ಅಂದರೆ ಇಲೆಕ್ಟ್ರಾನಿಕ್ ವೆಹಿಕಲ್ಗಳು ಏನಿದೆವಲ್ಲ, ಇಂಜಿನಿಯರ್ಸ್ಗಳು ರಾಕೆಟ್ ಮಾಡ್ತಾರೆ ಅಂತ ಕೇಳಿದರೆ, ಆದರೆ ಇದೇ ಸಿಟಿಯ ಇಂಜಿನಿಯರ್ಸು ಎವ್ರಿಡೇ ಕಮ್ಯೂಟ್ಗೂ ಕೂಡ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮಾಡ್ತಾರೆ. ಬೆಂಗಳೂರಿನಲ್ಲೇ ಬೆಂಗಳೂರು ಬೇಸ್ಡ್ ಆದಂತಹ ಕಂಪನಿ ಎಲೆಕ್ಟ್ರಿಕ್ ಸ್ಕೂಟರ್ ಟೆಕ್ನಾಲಜಿಯನ್ನು ಸಾಫ್ಟ್ವೇರ್ ಜೊತೆ ಇಂಟಿಗ್ರೇಟ್ ಮಾಡೋದರಲ್ಲಿ ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲೆಕ್ಟ್ರಿಕ್ ಸ್ಕೂಟರ್ ಅಂದರೆ ಬ್ಯಾಟ್ರಿ ಮೋಟರ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇಕಾಗಿರುವಂಥ ಸೆನ್ಸರ್ಸ್, ಸಾಫ್ಟ್ವೇರ್, ಡಿಸ್ಪ್ಲೇ, ನ್ಯಾವಿಗೇಷನ್ನು, ಕನೆಕ್ಟಿವಿಟಿ ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ಪೆಟ್ರೋಲ್ ವೆಹಿಕಲ್ ಅಂತಂದರೆ ಅದಕ್ಕೆ ಹೇಗೆ ನೀವು ಫ್ಯೂವಲನ್ನು ಹಾಕಿಸಿ ಇಂಜಿನ್ ರನ್ ಮಾಡಿ ಒಂದು ಮೆಕ್ಯಾನಿಕಲ್ ಪವರ್ನ ಜನರೇಟ್ ಮಾಡ್ತಿರೋ, ಅದೇ ರೀತಿ ಇಲೆಕ್ಟ್ರಿಕ್ ವೆಹಿಕಲ್ಗೂ ಕೂಡ ಒಂದು ಬ್ಯಾಟ್ರಿ, ಒಂದು ಎಲೆಕ್ಟ್ರಿಕಲ್ ಎನರ್ಜಿ, ಮೋಟರು, ವೀಲು ಎಲ್ಲವೂ ಇರಬೇಕು. ಆದರೆ ಮಾಡರ್ನ್ ಕನೆಕ್ಟೆಡ್ EVs ನಲ್ಲಿ ಸಾಫ್ಟ್ವೇರ್ ಎಷ್ಟು ಇಂಪಾರ್ಟೆಂಟ್

ಅಂತ ಲೆಕ್ಕ ಹಾಕಿ. ಹಿಂದೆ ಸ್ಕೂಟರ್ ಸ್ಟಾರ್ಟ್ ಮಾಡೋಕ್ಕೆ ಕೀ ಬೇಕಿತ್ತು, ಈಗ ಸ್ಕೂಟರ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಬರುತ್ತೆ, ಅಂದರೆ ನಮ್ಮ ವೆಹಿಕಲ್ ಕೂಡ ಸ್ವಲ್ಪ ಸ್ಮಾರ್ಟ್ ಆಗಿದೆ ಅಂತ ತಾನೆ. ನಿಮ್ಮ ನೆಕ್ಸ್ಟ್ ವೆಹಿಕಲ್ ಪೆಟ್ರೋಲ್ ಇವಿನ ಅಥವಾ ಹೈಬ್ರಿಡ್ ಎರಡೂ ಬೇಕಾ? ಸೊ ಇದೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೀನಿ. ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಲ್ವಾ, ನಿಮಗೆ ಯಾವ ರೀತಿ ವೆಹಿಕಲ್, ಬೆಂಗಳೂರಂತಹ ನಗರಕ್ಕೆ ಯಾವ ವೆಹಿಕಲ್ ಬೇಕು? ನಿಮ್ಮ ಹತ್ರ ಪೆಟ್ರೋಲ್ ಗಾಡಿನೇ ಇರಲ್ಲ ಅಥವಾ ಈಗ ಬೂಮ್ ಆಗ್ತಾ ಇರುವಂತಹ ಎಲೆಕ್ಟ್ರಿಕ್ ಗಾಡಿಗಳು ನಿಮಗೆ ಇಷ್ಟ ಆಗುತ್ತಾ? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ವಾಟ್ಸಾಪ್ ಮುಖಾಂತರ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ.

ನಿಮ್ಮ ನೆಕ್ಸ್ಟ್ ವೆಹಿಕಲ್ಲು ಪೆಟ್ರೋಲ್ದಾಗಿರ್ಬೇಕಾ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೇಕಾ ಅಥವಾ ಎರಡೂ ಮಿಕ್ಸ್ ಆಗಿರುವ ಹೈಬ್ರಿಡ್ ವೆಹಿಕಲ್ ಆಗಬೇಕಾ ಅಂತ ಕೇಳಿದ್ದೆ. ಎಲೆಕ್ಟ್ರಿಕ್ ಬೈಕೇ ಬೆಟರು ಮೇಡಮ್, ಯಾಕಂದರೆ ಪೆಟ್ರೋಲು ದಿನೇ ದಿನೇ ತುಂಬ ಕಾಸ್ಟ್ಲಿ ಆಗ್ತಾ ಇದೆ, ಹಾಗೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಬೈಕೇ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮುಖಿ ಅವರು ITI ಲೇಔಟ್ ಮಲ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು, ನಮಗೆ ಪೆಟ್ರೋಲ್ ಗಾಡಿಗಳೇ ಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ.

ಸೆಮಿಕಂಡಕ್ಟರ್ಸ್ನ ಉಪಯೋಗಿಸಿ ಮಾಡ್ತಾರಲ್ವಾ, ಇದು ಒಂದು ದೊಡ್ಡ ಆವಿಷ್ಕಾರ ಅಂತ ಹೇಳಿದ್ರೆ ತಪ್ಪಲ್ಲ. ಸೆಮಿಕಂಡಕ್ಟರ್ ಡಿಸೈನ್ ಹಬ್ ಇದು ಏನೇನೆಲ್ಲ ಕೆಲಸಗಳನ್ನು ಮಾಡುತ್ತೆ ಗೊತ್ತಾ, ಪ್ರೊಸೆಸಿಂಗ್ ಮಾಡುತ್ತೆ, ಮೆಮೊರಿಯನ್ನು ಹಿಡ್ಕೊಳ್ಳುತ್ತೆ, ಕಮ್ಯುನಿಕೇಷನ್ ಮಾಡುತ್ತೆ, ಕ್ಯಾಮ್ರಾ ಪ್ರೊಸೆಸಿಂಗು, ಇವಾಗ ಹೊಸದಾಗಿ ಬರ್ತಾ ಇದೆಯಲ್ಲ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ, ಹಾಗೆ ಪವರ್ ಮ್ಯಾನೇಜ್ಮೆಂಟು. ನೀವು ಫೋನಲ್ಲಿ ಒಂದು ಕ್ಲೋಕ್ ಫೋಟೋನ ಕ್ಲಿಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಕ್ಯಾಮ್ರಾ ಲೆನ್ಸ್ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಸೆನ್ಸರು, ಪ್ರೊಸೆಸರು, ಇಮೇಜ್ ಪ್ರೊಸೆಸಿಂಗು, ಅಲ್ಗಾರಿದಮ್ಸು, ಮೆಮೊರಿ ಎಲ್ಲವೂ ಕೂಡ ಆ ಕ್ಷಣದಲ್ಲಿ ವರ್ಕ್ ಆಗಬೇಕು ಅಲ್ವಾ. ಇಮ್ಯಾಜಿನ್ ಮಾಡಿ, ಆ ಕ್ಷಣದಲ್ಲಿ ವರ್ಕ್ ಆಗಬೇಕು ಅಂತಂದರೆ ಅದಕ್ಕೆ ಅಳವಡಿಸಿರುವಂತಹ ಚಿಪ್ ಎಷ್ಟು ಪವರ್ಫುಲ್ ಆಗಿರಬೇಕು ಆ್ಯಂಡ್ ಎಷ್ಟೆಲ್ಲ ಕೆಲಸ ಮಾಡಬೇಕು ಆಟ್ ಎ ಟೈಮ್ ಅದು ಅಂತ. ಇದೇ ರೀತಿಯಲ್ಲಿ ಬೆಂಗಳೂರು ಇಂಜಿನಿಯರ್ಸ್ ಆಟೋಮೇಟಿವ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಕೂಡ ಕೆಲಸ ಮಾಡ್ತಾರೆ. ಹೊಸ ಹೊಸ ಕಾರ್ಗಳಲ್ಲಿ ಸೆನ್ಸರ್ಸ್ ಇರ್ಬೋದು, ಸಾಫ್ಟ್ವೇರು, ಪ್ರೊಸೆಸರ್ಸು, ಕಮ್ಯುನಿಕೇಷನ್ಸು ಎಲ್ಲವೂ ಕೂಡ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ಫೋನಲ್ಲಿ ಯಾವ ಒಂದು ಫೀಚರು ಇಲ್ಲ, ಅಕಸ್ಮಾತ್ ಕ್ಯಾಮ್ರಾ ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಅಷ್ಟು ದೊಡ್ಡ ಫೋನ್ ಇಟ್ಕೊಂಡು ಏನು ಮಾಡ್ತೀವಿ, ಸಾಕಷ್ಟು ಜನ ಫೋನ್ ಇಟ್ಕೊಳ್ಳೋದೇ ಇವಾಗ ಫೋಟೋ ತೆಗೆಯೋದಕ್ಕೆ ಅಲ್ವಾ. ಸೊ ಅಷ್ಟು ವರ್ಕ್ ಮಾಡ್ತಿದ್ದಾರೆ, ಒಂದೊಂದು ವರ್ಷನ್ ಆಫ್ ದ ಫೋನ್ಸ್ ಬರ್ತಾ ಇದ್ರು ಕೂಡ ಎಷ್ಟೊಂದು ವರ್ಕ್ ಮಾಡಿ ಹೊಸ ಹೊಸ ರೀತಿಯ ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ದಾರೆ, ಹೊಸ ಹೊಸ ಥರದ ಫೋನ್ಗಳು ಬರ್ತಾ ಇದೆ ಮಾರ್ಕೆಟಲ್ಲಿ. ಇನ್ನು ರೋಬೋಟ್ ಹಾಗೆ AI, ಮುಂದಿನ ಬೆಂಗಳೂರು ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಫ್ಯೂಚರಿಸ್ಟಿಕ್ ಫೀಲ್ನ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತಲ್ವಾ. ಒಂದು ಒಮ್ಮೆ ಇಂಜಿನಿಯರ್ ಮಷೀನ್ ಮಾಡ್ತಿದ್ದ, ನಂತರ ಕಂಪ್ಯೂಟರ್ ಬಂತು, ಈಗ ಮಷೀನೇ ಸ್ವತಃ ಕಲಿಯುವಂತಹ ಕಾಲ ಬಂದ್ಬಿಟ್ಟಿದೆ, ಮಷೀನ್ ಲರ್ನಿಂಗ್ ಅಂತ. ಬೆಂಗಳೂರು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿದೆ, ಮಷೀನ್ ಲರ್ನಿಂಗ್ ಅಲ್ಲಿದೆ, ರೊಬಾಟಿಕ್ಸ್ ಅಲ್ಲಿದೆ, ಕಂಪ್ಯೂಟರ್ ವಿಷನ್ ಅಲ್ಲಿದೆ, ಡೀಪ್ ಟೆಕ್ನಾಲಜಿಗಳಲ್ಲಿದೆ. ಇದೊಂದು ದೊಡ್ಡ ಇಕೋಸಿಸ್ಟಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾನವನಿಗೆ ಕಣ್ಣಿದೆ, ಕ್ಯಾಮರಾಗೆ ಇಮೇಜ್ ಇದೆ, ಆದರೆ ಕಂಪ್ಯೂಟರ್ಗೆ ಆ ಇಮೇಜನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ವಿಷನ್ ಬೇಕು. ಸೊ ಇಷ್ಟೆಲ್ಲ ಇರುತ್ತೆ ರೋಬೋಟಿಕ್ ಮತ್ತು AI. AI ಅಂತೂ ಇವಾಗ ರೀಸೆಂಟಾಗಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಈ 80s ಟ್ರೆಂಡ್ ಎಲ್ಲ ಎಷ್ಟು ಸಖತ್ ವೈರಲ್ ಆಗ್ತಾ ಇದೆ ಅಲ್ವಾ. ಒಂದು ಕ್ಷಣಕ್ಕೆ ವೈರಲ್ ಆಗುತ್ತೆ ಟೆಕ್ನಾಲಜಿಗಳು, ಏನೇನು ಮಾಡ್ತಾರೆ, ಹೇಗೆ ಹೇಗೆ ಮಾಡ್ತಾರೆ. ಹಾಗಾದರೆ ಬೆಂಗಳೂರಿನ ದೊಡ್ಡ ವಿಷನ್, ನೆಕ್ಸ್ಟ್ ದೊಡ್ಡ ಇನ್ವೆನ್ಷನ್ ಏನಾಗಿರ್ಬೋದು, ಯಾವ ಒಂದು ಕೆಲಸಕ್ಕೆ ವ್ಯವಸ್ಥೆ ಬೇಕಿದೆ, ಟೆಕ್ನಾಲಜಿ ಬೇಕಿದೆ. ನನಗೇನಿಸುತ್ತೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದ್ದಾರಲ್ಲ, ಬೆಂಗಳೂರಂತಹ ದೊಡ್ಡ ನಗರದಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಟೆಕ್ನಾಲಜಿಗಳನ್ನು ಹಾಕಿ ಇನ್ವೆನ್ಷನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗೆ ನಮ್ಮ ಸ್ನೇಹಿತರೊಬ್ಬರು ಚಂದ್ರಕಾಂತ್ ಅಂತ, ಅವರು ಕೂಡ ಸಂದೇಶವನ್ನು ಕಳಿಸಿ, ವೇಸ್ಟ್ ಬೆಂಗಳೂರಲ್ಲಿ ಉತ್ಪನ್ನಿಯಾಗುವಂತಹ ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು ಅಥವಾ ಬೇರೆ ಎಲ್ಲ ಥರದ ವೇಸ್ಟ್ಗಳಿರ್ಬೋದು, ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಒಂದು ಒಳ್ಳೆ ಟೆಕ್ನಾಲಜಿ, ಈಗ ಸಾಕಷ್ಟು ಟೆಕ್ನಾಲಜಿಗಳು ಇದ್ದಾವೆ ಬಟ್ ಚಾಲತಿಯಲ್ಲಿ ಬರಬೇಕು ತುಂಬ ಟೆಕ್ನಾಲಜಿಗಳು ಅಂತ ಹೇಳ್ತಾ ಇದ್ದಾರೆ. ಸಮಯ ಆಗ್ತಾ ಇದೆ 4:50. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಬರ್ತಾ ಇದೆ, ಒಂದೊಂದು ಸಾರಿ ಹಿಂಗೇನೆ ಅನ್ನುವಂಥ ಗೀತೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಬೆಂಗಳೂರಿಗೆ ನೀವು ಒಂದು ಇನ್ವೆನ್ಷನ್ ಅನ್ನ ಯೋಚನೆ ಮಾಡಿ ಇಟ್ಕೊಳ್ಳಿ. ಸೊ ನಾನೊಂದಷ್ಟು ಐಡಿಯಾಗಳನ್ನ ಹೇಳ್ತೀನಿ, ಅಂದ್ರೆ ಇರ್ಬೋದು ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಅನ್ನೋ ತರ ಇರ್ಬೋದು, ಇನ್ನೂ ಸಾಕಷ್ಟು ಐಡಿಯಾಗಳು ಇರ್ಬೋದು. ಬಟ್ ನಾನು ಯೋಚನೆ ಮಾಡಿ ಬಂದಂತಹ ಒಂದಷ್ಟು ಐಡಿಯಾಗಳು, ಟ್ರಾಫಿಕ್ ಸಿಗ್ನಲ್ಗಳು ಸ್ವತಃ ಆ ಡೆನ್ಸಿಟಿ ಎಷ್ಟು ವೆಹಿಕಲ್ಸ್ ಇದೆ ಅನ್ನೋ ಡೆನ್ಸಿಟಿನ ನೋಡಿ ಟೈಮಿಂಗ್ ಅನ್ನ ಚೇಂಜ್ ಮಾಡ್ಕೊ. ಅಫ್ಕೋರ್ಸ್ ಇವಾಗ ಸುಮಾರು ಕಡೆ ಅದು ಇಂಪ್ಲಿಮೆಂಟ್ ಆಗಿದೆ, ಬಟ್ ಇನ್ನೂ ಹೆಚ್ಚು ಸೆಂಟರ್ಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು. ಹಾಗೆ ವಾಟರ್ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ವಾಟರ್ ಅನ್ನೋದನ್ನು ಕಂಡುಹಿಡಿಯುವಂತಹ ಒಂದು ವ್ಯವಸ್ಥೆ ಅಥವಾ ಸಿಸ್ಟಮು, ಮತ್ತು ಪಲ್ಯೂಷನ್ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಒಂದು ಅಲರ್ಟ್ ಬರೋ ಥರ, ಸಿಟಿನಲ್ಲಿ ಪಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಸಿಟಿ ಅಂತಂದರೆ ಕೇವಲ ಬಿಲ್ಡಿಂಗ್ಸ್ ಅಷ್ಟೇ ಅಲ್ಲ ಅಲ್ವಾ. ಬಿಲ್ಡಿಂಗ್ಸಲ್ಲಿ ಬಿಲ್ಡಿಂಗ್ಸ್ ಜೊತೆಗೆ ಹಲವಾರು ಇನ್ವೆನ್ಷನ್ಸ್ಗಳು ಇನೋವೇಷನ್ಸ್ಗಳು ಇದ್ದೇ ಇರುತ್ತೆ. ಆದರೆ ನೆಕ್ಸ್ಟ್ ಬಿಗ್ ಇನ್ವೆನ್ಷನ್ ಯಾರಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಜೊತೆ ಇರುವಂತಹ ಇಂಜಿನಿಯರಿಂದನೇ ಬರ್ಬೋದು, ಅಥವಾ ನಮ್ಮ ಮಧ್ಯೆ ಇರೋ ಯಾರೋ ಒಬ್ಬ ಇಂಜಿನಿಯರಿಂದನೇ ಬರ್ಬೋದು. ಏನಾದರೂ ಆಗಿರಲಿ, ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ. ಇನ್ನು ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ, ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸಿ ಯು, ಟಾಟಾ, ಬಾಯ್ ಬಾಯ್.

ಕೊಟ್ಟಿಗೆ ವರವಾಗು ನೀ ನನ್ನೆದೆಯಲ್ಲಿ ಒಡಲಲ್ಲಿ ಸ್ಥಿರವಾಗು ನೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ

ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 FM ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಭೂಷಣ ಸುಖ ಸಂಸಾರಕ್ಕೆ ಸತಿ ಭೂಷಣ. ಹೌದು, 5:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನ್ ಸ್ಟಾಪ್ ಸಂಜೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ವಿಷಯ ಏನು ಅಂತ ಹೇಳಕ್ ಮುಂಚೆ ಸಮಸ್ತ ಕನ್ನಡ ಬಂಧುಗಳಿಗೆ, ಒಳನಾಡ ಕನ್ನಡಿಗರಿಗೆ, ಹೊರನಾಡ ಕನ್ನಡಿಗರು ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಹಬ್ಬದ ಆಚರಣೆ ಜೋರಾಗಿದೆ. ಗಣೇಶ ಹಬ್ಬ ಅಂದ ಕೂಡಲೇ ಒಂದು ದಿನಕ್ಕೆ ಮುಗಿಯುವಂತ ಸಂಭ್ರಮ ಅಲ್ಲ ಅದು, ಸುಮಾರು ಒಂದು ತಿಂಗಳ ಕಾಲ, ಹತ್ರ ಒಂದು ತಿಂಗಳ ಕಾಲ, 15 ಅಂತೂ ಇದ್ದೇ ಇರುತ್ತೆ. ಪ್ರತಿ ಬೀದಿಗಳಲ್ಲಿ, ರೋಡ್ಗಳಲ್ಲಿ, ಮನೆಗಳಲ್ಲಿ 3 ಮತ್ತೆ 9 11 ದಿನಗಳ ಕಾಲ ಗಣೇಶನ ಇಟ್ಟು ಪೂಜಿಸುವಂತ ಪದ್ಧತಿ ಇವೆಲ್ಲ ಸಾಕಷ್ಟು ಈಗಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ರೋಡಲ್ಲೂ ಕೂಡ ಮಕ್ಕಳು, ಯುವಕರು ಗಣೇಶನ ಇಟ್ಟು ಪೂಜಿಸೋದು, ಅಲ್ಲಿಂದ ಏನ್ ಕಲಿತಾರೆ, ಏನೇನೆಲ್ಲ ಮಾಡ್ತಾರೆ, ನಾವು ಹೇಗಿರ್ಬೇಕು, ಯಾವ್ದಾದ್ರೂ ಅಷ್ಟೇ ಒಂದು ಲಿಮಿಟ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದ್ ಜನ ಹೇಳ್ತಾರಲ್ವಾ. ಇದ್ರ ವಿಷಯ ಏನು, ಅದೆಲ್ಲದರ ಜೊತೆ ಜೊತೆಗೆ ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಗೆ ನಾನಿರ್ತೀನಿ ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹನಿಯುವ ಮಳೆಗಳು ನೀನು ಶುರುವಾಗತ್ತೆ ಅನ್ನುವಂತ ವಾತಾವರಣ, ಆದರೂ ಸೆಕೆ ಜೋರಾಗಿದೆ ಕಣ್ರಿ, ಸಿಕ್ಕಾಪಡೆ ಸೆಕೆ ಅಂತೂ ಇದೆ. ಆದರೂ ಒಂಥರ ಮೋಡ ಕವಿದ ವಾತಾವರಣ ಅನ್ನೋಂಗಿದೆ. ಆ ಮೋಡ ಕವಿದ ವಾತಾವರಣದಲ್ಲೇನಾದರೂ ಮಳೆ ಬಂದರೆ ಖಂಡಿತ ಈ ಹಾಡು ನಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅಲ್ವಾ.

ಎಷ್ಟೇ ಮುಂದೆ ಓಡ್ತಾ ಇದ್ರು ನಿಮ್ಗೆ ಹಿಂದೆ ನಾವು ಇದ್ದೇ ಇರ್ತೀವಿ, ನಿಮಗೆ ಒಳ್ಳೊಳ್ಳೆ ವಿಷಯಗಳನ್ನು, ಒಳ್ಳೆ ಹಾಡುಗಳನ್ನು ಕೇಳಿಸೋದಕ್ಕೋಸ್ಕರ. ಸಮಯ 5:15, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಾನ್ ಸ್ಟಾಪ್ ಸಂಜೆಯಲ್ಲಿ ಏನೇನೆಲ್ಲ ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ನಿನ್ನೆ ಹಬ್ಬ ಮುಗಿದಿದೆ, ನಿನ್ನೆಯ ಒಂದಿಷ್ಟು ಸಿಹಿ ತಿನಿಸುಗಳು, ಕಡುಬು, ಒಬ್ಬಟ್ಟು, ಹೋಳಿಗೆ. ಗೌರಿ ಹಬ್ಬ ಇರೋರು ಸಾಮಾನ್ಯವಾಗಿ ಹೋಳಿಗೆನೂ ಮಾಡಿರ್ತಾರೆ, ಗೌರಿ ಹಬ್ಬ ಇಲ್ಲದೆ ಬರೀ ಗಣೇಶ ಹಬ್ಬ ಮಾತ್ರ ಇರೋರು ಮನೆಯಲ್ಲಿ ಕಡುಬು ಮಾಡಿರ್ತಾರೆ. ಕಡುಬು, ಒಬ್ಬಟ್ಟು, ಈ ಎಲ್ಲ ಸ್ವೀಟ್ಗಳು ಸೇರಿ, ಅದರ ಜೊತೆಗೆ ನೆಂಟರು ಬಂದವರು, ಫ್ರೆಂಡ್ಸ್ ಬಂದವರು ಮನೆಗೆ ಇನ್ನೊಂದಷ್ಟು ಸ್ವೀಟ್ಸ್ನ ತಂದಿರ್ತಾರೆ. ಆ ಎಲ್ಲ ಸ್ವೀಟ್ಸ್ನ ತಿಂದು ಖುಷಿ ಪಡುವಂಥ ಸಮಯದಲ್ಲಿ, ಅರೆ ಇವಾಗ ಯಾರು ತಿಂತಾರೆ ಅಷ್ಟೊಂದೆಲ್ಲ ಸ್ವೀಟು, ಎಲ್ರಿಗೂ ತುಂಬ ಡಯಟ್ ಕಾನ್ಷಿಯಸ್ಸು, ಹೆಲ್ತ್ ಕಾನ್ಷಿಯಸ್ಸು ಅಂತ ಹೇಳಿದ್ರೂ ಕೂಡ ನಾಲ್ಗೆ ಕೇಳಬೇಕಲ್ಲ ವಿಷಯನ. ಅದರ ಜೊತೆಗೆ ಅತಿಯಾದ ಸಿಹಿ ಕೂಡ ಬೇಡ, ಜೊತೆಗೆ ಮನೆಗೆ ಬಂದವರು ಯಾವಾಗಲೂ ಬರ್ತಾರೆ, ಒಂದಷ್ಟು ಎಲ್ಲವೂ ಒಂದಿಷ್ಟು ಹುಸಿ ಮನಸ್ಸು ಅನ್ನೋದು ಬಂದೇ ಇರುತ್ತೆ, ಅಥವಾ ಮುಂದಕ್ಕೆ ಬಂದರೂ ಬರಬಹುದು. ಅದರಿಂದ ಮನೆಗೆ ಬಂದಿದ್ರೆ ಮಾತಾಡೋಣ ಬಿಡು ಅಂತ ನಿಮ್ಮೆಲ್ಲ ವಿಷಯಗಳನ್ನು ಅವ್ರ ಮುಂದೆ ತೆರೆದಿಡೋದು ಎಷ್ಟು ಸರಿ ಅನ್ನೋದು ಇವತ್ತಿನ ಮಾತುಕತೆ. ಅತಿ ಮಧುರವಾದೊಡಂ ಹಿತವಲ್ಲ ಕೇಳಿರೆ, ಅತಿ ಸ್ನೇಹವಾದೊಡಂ ಮುನಿಸು ತರುವುದು, ಬೇಸರೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ತಾರೆ. ತುಂಬ ಸಿಹಿ ಇದ್ರೂ ಅದನ್ನು ಅತಿಯಾಗಿ ತಿಂದರೆ ಖಂಡಿತ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದು ಬರೀ ಸಿಹಿಗೆ ಮಾತ್ರ ಅಲ್ಲ, ಮನೆಗೆ ಬಂದಿರೋರ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳುವಂತಹ ಒಂದು ಸರ್ವಜ್ಞ ಕವಿಯ ವಚನ ಈ ಮಾತುಕತೆಯ ಜೊತೆಯಲ್ಲಿ ಸಾಗುತ್ತೆ. ಇವತ್ತಿನ ನಾವು ನಾನ್ ಸ್ಟಾಪ್ ಸಂಜೆ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವೇಧ ಚಿತ್ರದ ಗೀತೆ ಮಂಗ್ಲಿ ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ GMAIL.

ಮೆಟ್ರೋಡೋರ್ ಚಿತ್ರಕ್ಕೋಸ್ಕರ ಅಪೂರ್ವ ಶ್ರೀಧರ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಗೀತೆಯನ್ನು ಬರೆದು ಸಂಗೀತ ನೀಡಿದವರು ಪಣೀಶ್ ರಾಜ. ಈಗ ಗಿರ್ಮಿಟ್ ಕಾರ್ಯಕ್ರಮದ ಕಡೆಯ ಗೀತೆ ಸಂಜಿತ್ ಹೆಗಡೆ ಹಾಡಿದ್ದಾರೆ. ಸಂಜಿತ್ ಹೆಗಡೆ ಹಾಡಿದ್ದಾರೆ ವಿಕ್ರಾಂತ್ ರೋಣ ಚಿತ್ರಕ್ಕೋಸ್ಕರ. ಅನೂಪ್ ಭಂಡಾರಿ ಗೀತೆ ಬರೆದಿದ್ದಾರೆ. ಅಜನೀಶ್ ಲೋಕನಾಥ್ ಬಿ ಸಂಗೀತ ನೀಡಿದ್ದಾರೆ.

0: ಇದು ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿ ಬೆಂಗಳೂರು. ಈಗ ಜಾಹೀರಾತು ಹಾಗೂ ಕೆಲವು ಪ್ರಕಟಣೆಗಳು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: And maintenance of sustainable and resilient infrastructure. For India, this is an important moment because our BRICS chairship has placed circular economy alongside sustainable lifestyles.
1: National Engineers Day is being observed today. Prime Minister Narendra Modi shared a video in which he highlighted the role of engineers in turning ideas and aspirations into tangible achievements and described them as karma yogis working towards the progress of the country. Mr. Visveswaraya is renowned for his pioneering contributions to engineering, who transformed the country's infrastructure through innovative designs, visionary planning, and practical solutions that combined technical excellence with social impact. In men's cricket, India will take on Afghanistan in the second T20 International at the Arun Jaitley Stadium in Delhi at 7:30 this evening. India lead the three-match series 1-0 after a convincing 7-wicket win in the opening match on Sunday. And that is the end of this news bulletin.
2: ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ತೆಂಗಿನ ಬೆಳೆಯ ಉಪ ಉತ್ಪನ್ನಗಳನ್ನು ಕುರಿತು ನಿವೃತ್ತ ಹಿರಿಯ ಅಧಿಕಾರಿಗಳಾದ ಡಾ ನಾರಾಯಣ ಸ್ವಾಮಿ ಬಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಜ್ಜಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಕೇಳಬಹುದು. 7:45 ಸಿರಿಗಂಧ. 9:15 ಪ್ರೇಮಲತಾ ದಿವಾಕರ್ ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್. ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕಲಾವತಿ ಅವಧೂತ್ ಅವರ ಹಾಡು ಗಾಯನ. ಪಕ್ಕವದ್ದಲ್ಲಿ ವಯಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ತ್ರಿಚಿ ಕೃಷ್ಣಸ್ವಾಮಿ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಆಡಿದ್ದಾರೆ ಚಾರುಮತಿ ನಾಗರಾಜನ್, ಅನೀಶ್ ನಾಯಕ್ ಮತ್ತು ಅನಂತ್ ಕುಲಕರ್ಣಿ. 6:30 ಚಿಂತನ ಡಾಕ್ಟರ್ ನಯೀಮ್ ಉರ್ ರೆಹಮಾನ್ ಅವರಿಂದ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಭಾಗವಹಿಸುತ್ತಾರೆ ರಮೇಶ್ ನಾಯ್ಡು ಲವೇಟಿ, ಸೈಂಟಿಸ್ಟ್ ಎಫ್ ಮತ್ತು ಶ್ರೀಕಲಾ ಆರ್ ನಂಬಿಯಾರ್ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ರಕ್ತಹೀನತೆ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಪುರ, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೇಪಲ್. 11:00 ಸವಿ ನೆನಪು. 12:00 ಪ್ರದೇಶ ಸಮಾಚಾರವನ್ನು ಕೇಳುವಿರಿ. 12:05 ವನಿತಾ ವಿಹಾರ. ಹಲ್ಲಿನ ಆರೋಗ್ಯದ ಕುರಿತು ದಂತವೈದ್ಯರಾದ ಡಾಕ್ಟರ್ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು ನಾಳೆ ಮಧ್ಯಾಹ್ನ 11:35 ಆರೋಗ್ಯ ಸಂಚಿಕೆ. ಋತುಮಾನಕ್ಕನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞರಾದ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅವರಿಂದ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. 6:50 ಕೃಷಿರಂಗ. ಒಣಭೂಮಿ ಕೃಷಿ ಬೇಸಾಯ ಕ್ರಮಗಳನ್ನು ಕುರಿತು ಡಾ ಸಂಧ್ಯಾ ಕೆ ಅವರೊಡನೆ

ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಘಗಳಿಂದ ಭಜನೆ ಪದವನ್ನು ಕೇಳಬಹುದು. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟ ಈ ಕುರಿತ ಬಾನುಲಿ ವರದಿ ಕೇಳುವಿರಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಜಪಾನ್ನ ಐಜಿ ನಗೋಯಾದಲ್ಲಿ ನಡೆಯಲಿರುವ 20ನೇ ಏಷ್ಯನ್ ಗೇಮ್ಸ್ 2026 ಭಾಗವಹಿಸುತ್ತಿರುವ ಹೆಮ್ಮೆಯ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಚಿಯರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕೇಳಬಹುದು. ಇದುವರೆಗೂ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
2: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ನವದೆಹಲ್ಯಾ ಪ್ರತಿಪಾದಿತಂ ಯತ್ ಖಾತಿ ಪ್ರದೇಶೆ ವಾಣಿಜ್ಯಿಕ ಪೋತಾನಾಂ ಸಾಮುದ್ರಿಕ ಯಾತ್ರಿಣಾಂ ನಾಗರಿಕಾಣಾಂ ತಥಾ ನಾಗರಿಕ ಮೂಲ ಸಂರಚನಾಯಾಃ ಲಕ್ಷ್ಯೀಕರಣಂ ಭಾರತಾಯ ಅಸ್ವೀಕಾರ್ಯಮಸ್ತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ರಕ್ಷಾಕ್ಷೇತ್ರೆ ಆತ್ಮನಿರ್ಭರತಾಂ ಪ್ರಾಪ್ತುಂ ಸಶಸ್ತ್ರ ಬಲಾನಾಂ ರಕ್ಷಾನುಸಂಧಾನ ವಿಕಾಸ ಸಂಘಟನ ಸಂಸ್ಥಾಯಾಃ ತಥಾ ಉದ್ಯೋಗ ಜಗತಃ ಮಧ್ಯೆ ಅಧಿಕ ಸಹಕಾರಸ್ಯ ಆಹ್ವಾನಂ ಕೃತವಾನ್. ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ, ದಿಲ್ಲಿ ಚೇತ್ಯತೇಷಾಂ ಮುಖ್ಯಮಂತ್ರಿಭಿಃ ಯಮುನಾ ನದ್ಯಾಃ ಪುನರುದ್ಧಾರಾಯ ಕಿಶಾವು ಬಹು ಉದ್ದೇಶೀಯ ಬಂಧ ಪರಿಯೋಜನಾ ಸಂಬದ್ಧೆ ಸಂಧೌ ಹಸ್ತಾಕ್ಷರಾಣಿ ಕೃತಾನಿ. ಅಮೆರಿಕಾಯಾಃ ನ್ಯಾಯಾಲಯೇನ ವೈದೇಶಿಕ ಛಾತ್ರಾಣಾಂ ವಾರ್ತಾಹರಾಣಾಂ ಚ ಕೃತೆ ಟ್ರಂಪ್ ಪ್ರಶಾಸನೇನ ನಿರ್ಧಾರಿತೇಷು ನೂತನ ಪಾರಗಮನಾನುಮತಿ ಪತ್ರ ನಿಯಮೇಷು ಪ್ರತಿಬಂಧ ಸ್ಥಾಪಿತಃ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಭಾರತಂ ಅದ್ಯ ಸಾಯಂ ನವದಿಲ್ಲ್ಯಾಂ ಅಫ್ಘಾನಿಸ್ತಾನಂ ವಿರುದ್ಧ ದ್ವಿತೀಯಾಯಾಂ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಸ್ಪರ್ಧಾಯಾಂ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ನವದೆಹಲ್ಯಾಂ ಆಯೋಜಿತಸ್ಯ 18ತಮಸ್ಯ ಬ್ರಿಕ್ಸ್ ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಚೀನದೇಶಸ್ಯ ರಾಷ್ಟ್ರಪತಿನಾ ಸಹ ವಾರ್ತಾಲಾಪಃ ಕೃತಃ ಇತಿ ವಿದೇಶ ಮಂತ್ರಾಲಯೇನ ಸಂಸೂಚಿತಂ. ನವದೆಹಲ್ಯಾಂ ಸಾಪ್ತಾಹಿಕ ವಾರ್ತಾಹರ ಸಮ್ಮೇಳನಸ್ಯ ಸಮಯೆ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರಜಾಯಸವಾಲಃ ಅವದತ್ ಯತ್ ತಯೋಃ ವಾರ್ತಾಲಾಪಸ್ಯ ಸಮಯೆ ಪ್ರಧಾನಮಂತ್ರಿ ಸಬಲಂ ಪ್ರತಿಪಾದಿತವಾನ್ ಯತ್ ಉಭೌ ಪಕ್ಷೌ ಪರಸ್ಪರಂ ಮೂಲ ಚಿಂತಾ ವಿಷಯೆ ಸಂವೇದನಶೀಲತಾಂ ದರ್ಶಯಿತವ್ಯಂ. ಓಮಾನಸ್ಯ ತಟ ಸಮೀಪೆ ವಾಣಿಜ್ಯಿಕ ಪೂತಸ್ಯ ಎಂಟಿಎಲ್ ಗಯ್ಯಾ ಇತ್ಯಸ್ಯ ಉಪರಿ ಕೃತೆ ಆಕ್ರಮಣ ಸಂಬಂಧಿ ಪ್ರಶ್ನಸ್ಯ ಉತ್ತರಂ ದದನ್ ಶ್ರೀ ಜಯಸವಾಲಃ ಉಕ್ತವಾನ್ ಯತ್ ಅಸ್ಮಿನ್ ಪ್ರದೇಶೆ ವಾಣಿಜ್ಯಿಕ ಪೋತಾನಾಂ ಸಮುದ್ರೀಯ ಕರ್ಮಕರಾಣಾಂ ನಾಗರಿಕಾಣಾಂ ತಥಾ ನಾಗರಿಕ ಮೂಲ ಸಂರಚನಾಯಾಃ ಲಕ್ಷ್ಯೀಕರಣಂ ಭಾರತಾಯ ಅಸ್ವೀಕಾರ್ಯಮಸ್ತಿ. ಪಾಕಿಸ್ತಾನದ್ವಾರಾ ಜೈಷೆ ಮೊಹಮ್ಮದ್ ಸಂಘಟನಸ್ಯ ಪ್ರಮುಖಾಯ ಮಸೂದ್ ಅಜಹರ್ ಇತ್ಯಸ್ಮೈ ಪಾಕಿಸ್ತಾನಸ್ಯ 70 ಲಕ್ಷ ರೂಪ್ಯಕಾಣಾಂ ಪಾರಿತೋಷಕಸ್ಯ ಘೋಷಣಾ ಸಂಬಂಧಿ ಪ್ರಶ್ನಸ್ಯ ಉತ್ತರಂ ದದನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರಜಾಯಸವಾಲಃ ಉಕ್ತವಾನ್ ಯತ್ ಪಾಕಿಸ್ತಾನಸ್ಯ ಏತಾದೃಶಾನಿ ಕೌಶಲಾನಿ ಜನವಂಚನಾಯಾಶ್ಚ ಪ್ರಯತ್ನಾಃ ನೂತನಾಃ ನ ಸಂತಿ. ಭಾರತಂ ಪೂರ್ವಮಪಿ ಏತಾದೃಶಾನ್ ಪ್ರಯತ್ನಾನ್ ದೃಷ್ಟವಾನ್ ಅಸ್ತಿ. ಶ್ರೀಜಾಯಸವಾಲಃ ಉಕ್ತವಾನ್ ಯತ್ ಪಾಕಿಸ್ತಾನಂ ಕೇವಲಂ ಘೋಷಣಾಃ ನ ಕೃತ್ವಾ ದೃಢ ಕಾರ್ಯಾನಿ ಕುರ್ಯಾತ್ ಯತಃ ಏತಾದೃಶ್ಯಃ ಘೋಷಣಾಃ ಅಂತತಃ ನಿಷ್ಫಲಾಃ ಏವ ಭವಿಷ್ಯಂತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅದ್ಯ ಉಕ್ತವಾನ್ ಯತ್ ಭಾರತಂ ರಕ್ಷಾಕ್ಷೇತ್ರೆ ಆಯಾತೇಷು ಆಶ್ರಿತಂ ನ ಭವೇತ್ ಅಪಿತು ಆತ್ಮನಿರ್ಭರತಾ ದಿಶಿ ಅಗ್ರೆ ಗಚ್ಛೇದ್ ಇತಿ ಸುನಿಶ್ಚೇತುಂ ಪ್ರಶಾಸನೇನ ವಿವಿಧಾಃ ಉಪಾಯಾಃ ಕೃತಾಃ ಸಂತಿ. ಸಹ ಬಲಂ ದತ್ತವಾನ್ ಯತ್ ರಕ್ಷಾಬಲಾನಾಂ ಅನುಸಂಧಾನ ವಿಕಾಸ ಸಂಸ್ಥಾನಾಂ ತಥಾ ಉದ್ಯೋಗ ಜಗತಃ ಮಧ್ಯೆ ನಿರ್ಬಾಧ ಸಹಕಾರೇಣ ಆತ್ಮನಿರ್ಭರತಾ

0: ಪ್ರಾಪ್ತುಂ ಶಕ್ಯತೆ. ಅಸೌ ಪ್ರೌದ್ಯೋಗಿಕೀಂ ಶೀಘ್ರ ಸ್ವೀಕರಣಾಯ ತಥಾ ಭಾರತಸ್ಯ ರಕ್ಷಾ ನಿರ್ಮಾಣ ಪಾರಿಸ್ಥಿತಿಕೀ ತಂತ್ರಸ್ಯ ಸುದೃಢೀಕರಣಾಯ ಅಧಿಕ ಸಂವಾದಸ್ಯ ಸಹ ವಿಕಾಸಸ್ಯ ಸಹ ಉತ್ಪಾದನಸ್ಯ ಚ ಆವಶ್ಯಕತಾಯಾಂ ಬಲಂ ದತ್ತವಾನ್. ನವದಿಲ್ಯಾಂ ಐಷಮಃ ರಕ್ಷಾನುಸಂಧಾನ್ ವಿಕಾಸ ಸಂಘಟನ ಉದ್ಯೋಗ ಸಮನ್ವಯ ಉಪವೇಶನ ವಿಮರ್ಶ ಇತ್ಯೇತಂ ಸಂಬೋಧಯನ್ ಶ್ರೀ ಸಿಂಹ ಉಕ್ತವಾನ್ ಯತ್ ರಕ್ಷಾನುಸಂಧಾನ ವಿಕಾಸ ಸಂಘಟನ ಸಂಸ್ಥೆಯ ಯುದ್ಧ ವಿಮಾನೇಭ್ಯ ಆರಭ್ಯ ಪಂಡುಬ್ಬಿ ಪರ್ಯಂತ ಅಥ ಕೃತ್ರಿಮ ಬುದ್ಧಿಮತ್ತಾ ಪರ್ಯಂತ ಚ ವಿವಿಧೇಷು ಕ್ಷೇತ್ರೇಷು ಸ್ವಕೀಯಾಃ ಕ್ಷಮತಾಃ ಪ್ರದರ್ಶಿತಾಃ ಸಂತಿ. ರಕ್ಷಾಮಂತ್ರಿ ಉಕ್ತವಾನ್ ಯತ್ ವಿಗತೇಷು ಕತಿಪಯೇಷು ವರ್ಷೇಷು ರಕ್ಷಾಕ್ಷೇತ್ರೇ ಕೃತಾಃ ಪರಿಷ್ಕಾರಾಃ ಅಭೂತಪೂರ್ವಾಃ ಸಂತಿ ತಥಾ ಅನೇಕೇ ಮಹತ್ವಪೂರ್ಣಾಃ ನಿರ್ಣಯಾಃ ಸ್ವೀಕೃತಾಃ ಯೇನ ಅಸ್ಮಿನ್ ಕ್ಷೇತ್ರೇ ವ್ಯಾಪಕ ಪರಿವರ್ತನಂ ಜಾತಂ.
1: टीडीएफ के माध्यम से स्टार्टअप्स को ग्रांट्स दिए जा रहे हैं और अनेक टेक्नोलॉजी प्रोडक्शन स्टेज तक पहुंच चुकी हैं. आईडेक्स ने भी डिफेंस इनोवेशन के लिए एक नया इकोसिस्टम भी तैयार किया है जहां स्टार्टअप्स हमारी वास्तविक ऑपरेशनल रिक्वायरमेंट्स के आधार पर सॉल्यूशंस विकसित कर रहे हैं. अब डीआरडीओ और इंडस्ट्री की पार्टनरशिप केवल प्रोडक्शन तक ही सीमित नहीं रहनी चाहिए. रिसर्च ಡಿಸೈನ್ ಟೆಸ್ಟಿಂಗ್ ಸರ್ಟಿಫಿಕೇಶನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಿ ಪೂರಿ ವ್ಯಾಲ್ಯೂ ಚೇನ್ ಮೇ ಸಾಜಿದಾರಿ ಹಮೇ ಬಢಾನಿ ಹೋ.
0: ಉತ್ತರ ಪ್ರದೇಶ ಉತ್ತರಾಖಂಡ ಹಿಮಾಚಲ ಪ್ರದೇಶ ಹರಿಯಾಣ ರಾಜಸ್ಥಾನ ದಿಲ್ಲಿ ಚೇತ್ಯೇತೇಷಾಂ ನಗರಾಣಾಂ ಮುಖ್ಯಮಂತ್ರಿಭಿ ಅದ್ಯ ಯಮುನಾ ನದ್ಯಾಃ ಪುನರುದ್ಧಾರಾಯ ಕಿಶೌ ಬಹು ಉದ್ದೇಶೀಯ ಬಂಧ ಪರಿಯೋಜನಾ ಸಂಬದ್ಧೆ ಸಂಧೌ ಹಸ್ತಾಕ್ಷರಾಣಿ ಕೃತಾನಿ. ನವದಿಲ್ಯಾಂ ಕೇಂದ್ರೀಯ ಗೃಹಮಂತ್ರಿಣಃ ಅಮಿತ ಶಾಹಸ್ಯ ಉಪಸ್ಥಿತೌ ಅಸ್ಮಿನ್ ಸಂಧೌ ಹಸ್ತಾಕ್ಷರಾಣಿ ಜಾತಾನಿ. ಅಸ್ಮಿನ್ ಅವಸರೆ ಕೇಂದ್ರೀಯ ಜಲಶಕ್ತಿ ಮಂತ್ರಿ ಸಿ ಆರ್ ಪಾಟೀಲಃ ಕೇಂದ್ರೀಯ ಗೃಹ ಸಚಿವಃ ಕೇಂದ್ರೀಯ ಜಲ ಸಂಸಾಧನ ಸಚಿವಃ ತಥಾ ಸಂಬದ್ಧ ರಾಜ್ಯಾಣಾಂ ಮುಖ್ಯ ಸಚಿವಾಶ್ಚ ಉಪಸ್ಥಿತಃ ಆಸನ್. ಅಸ್ಯ ವರ್ಷಸ್ಯ ಜೂನ್ ಮಾಸೆ ಕೇಂದ್ರೀಯ ಗೃಹಮಂತ್ರಿ ಏತೇಷಾಂ ರಾಜ್ಯಾಣಾಂ ಮುಖ್ಯಮಂತ್ರಿಭಿಃ ಸಹ ಅಸ್ಮಿನ್ ವಿಷಯೆ ಉಪವೇಶನಸ್ಯ ಅಧ್ಯಕ್ಷತಾಂ ಕೃತವಾನ್. ತಸ್ಮಿನ್ ಉಪವೇಶನೆ ನಿರ್ಣೀತಂ ಯತ್ ಕಿಶೌ ಬಹು ಉದ್ದೇಶೀಯ ಬಂಧ ಪರಿಯೋಜನಾಯಾಃ ಜಲಘಟಕಸ್ಯ ವ್ಯಯಸ್ಯ 90% ಕೇಂದ್ರ ಪ್ರಶಾಸನಂ ಕೇಂದ್ರೀಯ ಸಹಾಯತಾ ರೂಪೇಣ ನಿರ್ವಕ್ಷ್ಯತಿ. ಅವಶಿಷ್ಟಂ 10% ವಿತ್ತೀಯ ಭಾರಂ ಷಡ್ಭಿಃ ಸಹಭಾಗಿ ರಾಜ್ಯೈಃ ವಿಭಜ್ಯ ವಹಿಷ್ಯತೆ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಪರ್ಯಾವರಣ ವನ ಜಲವಾಯು ಪರಿವರ್ತನ ಮಂತ್ರಿ ಭೂಪೇಂದ್ರ ಯಾದವ ಉಕ್ತವಾನ್ ಯತ್ ಭಾರತಂ ಸ್ವಸ್ಯ ಸತತ ವಿಕಾಸಸ್ಯ ಸಂರಚನಾಯಾಂ ಚಕ್ರೀಯ ಅರ್ಥವ್ಯವಸ್ಥಾಯಾಃ ಸಿದ್ಧಾಂತಾನ್ ಸಮಾವೇಶಯಿತುಂ ಪ್ರತಿಬದ್ಧಮಸ್ತಿ. ಮಂತ್ರಿಣಾ ಉಕ್ತಂ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಭಾರತೇನ ಪುನರುಪಯೋಗಸ್ಯ ಜೀರ್ಣೋದ್ಧಾರಸ್ಯ ಸಂರಕ್ಷಣಸ್ಯ ಚ ಸ್ವಕೀಯಾಃ ಪ್ರಾಚೀನ ಸಾಂಸ್ಕೃತಿಕ ಮೌಲ್ಯಾಃ ಸಮಕಾಲೀಕ ನೀತಿಷು ಸಮಾವೇಶಿತಾಃ. ಅದ್ಯ ಗಾಂಧಿನಗರಸ್ಯ ಮಹಾತ್ಮ ಮಂದಿರೆ ಆಯೋಜಿತಸ್ಯ ಐಷಮಃ WCEF ಇತಿ ವಿಶ್ವಚಕ್ರೀಯ ಅರ್ಥವ್ಯವಸ್ಥಾ ಮಂಚಸ್ಯ ದಶಮ ಸಂಸ್ಕರಣಸ್ಯ ಉದ್ಘಾಟನ ಸತ್ರಂ ಸಂಬೋಧಯನ್ ಮಂತ್ರಿಣಾ ಪ್ರತಿಪಾದಿತಂ ಯತ್ EPR ಇತಿ ವಿಸ್ತಾರಿತ ಉತ್ಪಾದಕ ಉತ್ತರದಾಯಿತ್ವ ನಿಯಮಃ ತಥಾ ಮಿಷನ್ ಲೈಫ್ ಸದೃಶಾಃ ಉಪಕ್ರಮಃ ಚಕ್ರೀಯಾರ್ಥವ್ಯವಸ್ಥಾಯಾಃ ಸುದೃಢೀಕರಣಾಯ ಮಹತ್ವಪೂರ್ಣಾಃ ಪ್ರಯತ್ನಾಃ ಸಂತೀತಿ. ಬ್ರಿಕ್ಸ್ ನವದಿಲ್ಲಿ ಘೋಷಣಾ, ಭಾರತ ಯುರೋಪೀಯ ಸಂಘ ಸಂಯುಕ್ತ ರೂಪರೇಖಾ, ಮಿಷನ್ ಲೈಫ್ ಸದೃಶಾನಾಂ ಬಹುವಿಧ ವೈಶ್ವಿಕ ಸಹಯೋಗೋಪಕ್ರಮಾಣಾಂ ಉಲ್ಲೇಖಂ ಕುರ್ವತಾ ಮಂತ್ರಿಣಾ ಉಕ್ತಂ ಯತ್ ಪುನಃ ಪ್ರಯೋಗ ವ್ಯವಸ್ಥಾಯಾಃ ಪ್ರಾರಂಭಃ ಗೃಹೇಭ್ಯಃ ಏವ ಭವಿತವ್ಯಃ. ಗುಜರಾತಸ್ಯ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ ಅಸ್ಯ ಮಂಚಸ್ಯ ಉದ್ಘಾಟನಂ ಕೃತವಾನ್. ಭಾರತೆ ಪ್ರಥಮವಾರಂ ಅಸ್ಯ ಮಂಚಸ್ಯ ಆಯೋಜನಂ ಭವತಿ. ಭಾರತಸ್ಯ ಲೋಕ ಸೇವಾ ಪ್ರಸಾರಕಂ ದೂರದರ್ಶನಂ ಅದ್ಯ ಸ್ವಸ್ಯ 67ನೇ ಸ್ಥಾಪನಾ ದಿವಸಂ ಆಚರತಿ. ಲೋಕ ಸೇವಾ ಪ್ರಸಾರಕೇನ 950-1900 ವರ್ಷೆ ಆಲ್ ಇಂಡಿಯಾ ರೇಡಿಯೋ ಇತ್ಯಸ್ಯ ಅಂತರ್ಗತಂ ಪ್ರಾಯೋಗಿಕ ದೂರದರ್ಶನ ಸೇವಾರೂಪೇಣ ಸ್ವಸ್ಯ ಯಾತ್ರಾ ಸಮಾರಬ್ಧ. ವಿಗತೇಷು ದಶಕೇಷು ಇದಂ सूचना प्रसार

0: ಸಂರಕ್ಷಣಸ್ಯ ಸಾಂಸ್ಕೃತಿಕ ಸಂರಕ್ಷಣಸ್ಯ ರಾಷ್ಟ್ರೈಕ್ಯಸ್ಯ ಚ ಮಹತ್ವಪೂರ್ಣಂ ಮಾಧ್ಯಮ ರೂಪೇಣ ವಿಕಸಿತಮಸ್ತಿ. ಉಪಗ್ರಹ ಮಾಧ್ಯಮೇನ ತಥಾ ಡಿಟಿಎಚ್ ಇತಿ ಸೇವಾಭಿಃ ಚ ಇದಂ ದೇಶಸ್ಯ ಪ್ರಾಯಃ ಶತ ಪ್ರತಿಶತಂ ಜನಸಮೂಹಂ ಉಪಗಚ್ಛತಿ. ಅಮೆರಿಕಾಯಾಃ ನ್ಯಾಯಾಲಯೇನ ವೈದೇಶಿಕ ಛಾತ್ರಾಣಾಂ ವಾರ್ತಾಹರಾಣಾಂ ಚ ಕೃತೆ ಟ್ರಂಪ್ ಪ್ರಶಾಸನೇನ ನಿರ್ಧಾರಿತೇಷು ನೂತನ ಪಾರಗಮನಾನುಮತಿಪತ್ರ ನಿಯಮೇಷು ಪ್ರತಿಬಂಧಃ ಸ್ಥಾಪಿತಃ. ಭಾರತಸ್ಯ ಮಹಾನ್ ಅಭಿಯಂತ್ರಿಷು ಅನ್ಯತಮಸ್ಯ ಭಾರತರತ್ನಸ್ಯ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯವರ್ಯಸ್ಯ ಜನ್ಮದಿವಸಸ್ಯೋಪಲಕ್ಷ್ಯೆ ಅದ್ಯ ರಾಷ್ಟ್ರೀಯ ಅಭಿಯಂತ್ರಿ ದಿವಸಃ ಆಚರ್ಯತೆ. ವಿಶ್ವೇಶ್ವರಯ್ಯವರ್ಯಸ್ಯ ಯೋಗದಾನಸ್ಯ ಸ್ಮರಣಾರ್ಥಂ ರಾಷ್ಟ್ರಸ್ಯ ವಿಕಾಸೆ ಅಭಿಯಂತ್ರಿಣಾಂ ಭೂಮಿಕಾಯಾಃ ಸಮ್ಮಾನಾರ್ಥಂ ಚ ಪ್ರತಿವರ್ಷಂ ಸಿತಂಬರ ಮಾಸಸ್ಯ ಪಂಚದಶ ದಿನಾಂಕೇ ಅಯಂ ದಿವಸಃ ಆಚರ್ಯತೆ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೇ ಸಾರ್ಧ ಸಪ್ತವಾದನೆ ದಿಲ್ಯಾಃ ಅರುಣ ಜೇಟ್ಲಿ ಕ್ರೀಡಾಂಗಣೆ ದ್ವಿತೀಯಾಯಾಂ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಕ್ರೀಡಾಯಾಂ ಭಾರತಂ ಅಫ್ಘಾನಿಸ್ತಾನ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಅವಲೋಕನ.
2: ಆಕಾಶವಾಣಿ ಅವಲೋಕನ ವಿಷಯ ಸನಾತನ ಪರಂಪರೆ ಮತ್ತು ಜಾಗತಿಕ ಆರೈಕೆಯ ಹೊಸ ದಿಕ್ಸೂಚಿಯಾಗಿ ಆಯುರ್ವೇದ. ಬರೆದವರು ಅಭಯ್ ದಾಂಬ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಇಂದು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳಿಗೆ ಅಭೂತಪೂರ್ವ ಮನ್ನಣೆ ದೊರೆಯುತ್ತಿದೆ. ಭಾರತದ ಪ್ರಾಚೀನ ಜೀವ ವಿಜ್ಞಾನವಾದ ಆಯುರ್ವೇದ ಇಂದು ಜಾಗತಿಕ ಆರೋಗ್ಯ ಕ್ಷೇತ್ರದ ಮುಖ್ಯವಾಹಿನಿಗೆ ಸೇರ್ಪಡೆಗೊಳ್ಳುತ್ತಿರುವುದು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಭಾರತದ ಆಯುಷ್ ಆರ್ಥಿಕತೆಯ ಶೀಘ್ರ ಬೆಳವಣಿಗೆ, ದೇಶೀಯ ವೈದ್ಯಕೀಯ ಪದ್ಧತಿಗೆ ಜನರ ಬೆಂಬಲ, ವೈದ್ಯಕೀಯ ಪ್ರವಾಸೋದ್ಯಮದ ಯಶಸ್ಸು ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ವೈಜ್ಞಾನಿಕ ಸಂಶೋಧನೆಗಳು ಆಯುರ್ವೇದಕ್ಕೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಬಾಗಿಲುಗಳನ್ನು ತೆರೆದಿವೆ. 2026 ಸೆಪ್ಟೆಂಬರ್ 23 ಭಾರತ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ 11 ಆಯುರ್ವೇದ ದಿನವನ್ನು ಆಚರಿಸುತ್ತಿದೆ. ಇದು ಶತಮಾನಗಳಷ್ಟು ಹಳೆಯದಾದ ನಮ್ಮ ಜ್ಞಾನ ಸಂಪದವನ್ನು ಆಧುನಿಕ ಸಂಶೋಧನೆ, ಗುಣಮಟ್ಟದ ಮಾನದಂಡಗಳು ಮತ್ತು ಜಾಗತಿಕ ಆರೋಗ್ಯ ಚೌಕಟ್ಟಿನೊಂದಿಗೆ ಸಂಯೋಜಿಸುವ ಸೂಕ್ತ ಕ್ಷಣವಾಗಿದೆ. ಆಯುರ್ವೇದವನ್ನು ವಿಶ್ವಕ್ಕೆ ತಲುಪಿಸುವುದು ಎಂದರೆ ಕೇವಲ ಪ್ರಚಾರ ಮಾಡುವುದಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆಯನ್ನು ಬೆಂಬಲಿಸುವ ಸಂಶೋಧನಾತ್ಮಕ ಪುರಾವೆ ಹಾಗೂ ಸದೃಢ ತಳಹದಿಯನ್ನು ನಿರ್ಮಿಸುವುದಾಗಿದೆ. ಕಳೆದ ಒಂದು ದಶಕದಲ್ಲಿ ಆಯುಷ್ ಕ್ಷೇತ್ರವು ಆರ್ಥಿಕವಾಗಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ. 2014 ಸುಮಾರು 2.85 ಶತಕೋಟಿ ಅಮೆರಿಕನ್ ಡಾಲರ್ನಷ್ಟಿದ್ದ ಆಯುಷ್ ಮಾರುಕಟ್ಟೆಯ ಮೌಲ್ಯ 2023 ವೇಳೆಗೆ 43.4 ಶತಕೋಟಿ ಡಾಲರ್ಗೆ ಜಿಗಿದಿದೆ. ಇದೇ ಅವಧಿಯಲ್ಲಿ ಆಯುಷ್ ಉತ್ಪನ್ನಗಳ ರಫ್ತು 1.09 ಶತಕೋಟಿ ಡಾಲರ್ನಿಂದ 2.16 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರದ ನವೋದ್ಯಮ ಹಾಗೂ ಸಣ್ಣ, ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪ್ರೋತ್ಸಾಹಕ ನೀತಿಗಳು ಈ ಕ್ಷೇತ್ರದಲ್ಲಿ ಹೊಸ ಹೂಡಿಕೆ ಹಾಗೂ ನಾವೀನ್ಯತೆಗೆ ವೇಗ ನೀಡಿವೆ. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ 2022-23 ನಡೆಸಿದ ಮೊದಲ ಆಯುಷ್ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಶೇಕಡ 94.8 ಮತ್ತು ನಗರ ಭಾಗದಲ್ಲಿ ಶೇಕಡ 96 ಜನರಿಗೆ ಆಯುಷ್ ವ್ಯವಸ್ಥೆಯ ಕುರಿತು ಸ್ಪಷ್ಟ ಅರಿವಿದೆ. ಸಮೀಕ್ಷೆಯ ಪೂರ್ವದ 365 ದಿನಗಳಲ್ಲಿ ಗ್ರಾಮೀಣ ಭಾಗದ ಶೇಕಡ 46.3 ಹಾಗೂ ನಗರ ಭಾಗದ ಶೇಕಡ 52.9 ಜನರು ರೋಗ ತಡೆಗಟ್ಟುವಿಕೆಗೆ ಅಥವಾ ಚಿಕಿತ್ಸೆಗೆ ಆಯುಷ್ ಪದ್ಧತಿಯನ್ನು ಬಳಸಿದ್ದಾರೆ ಎಂಬುದು ತಿಳಿದುಬಂದಿದೆ. ಇದರಲ್ಲಿ ಆಯುರ್ವೇದವು ಅತ್ಯಂತ ಜನಪ್ರಿಯ ಹಾಗೂ ಹೆಚ್ಚು ಬಳಸಲ್ಪಟ್ಟ ಪದ್ಧತಿಯಾಗಿ ಹೊರಹೊಮ್ಮಿದೆ. ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಅಂದರೆ ವೈದ್ಯಕೀಯ ಮೌಲ್ಯ ಪ್ರವಾಸೋದ್ಯಮ ಮತ್ತು ವೆಲ್ನೆಸ್ ಕ್ಷೇತ್ರದಲ್ಲಿ ಆಯುರ್ವೇದದ ಪಾತ್ರ ಪ್ರಮುಖವಾಗಿದೆ. ವಿದೇಶಿ ಪ್ರಜೆಗಳಿಗೆ ಅನುಕೂಲವಾಗುವಂತೆ ಜುಲೈ 2023 ಭಾರತ ಸರ್ಕಾರವು ವಿಶೇಷ ಆಯುಷ್ ವೀಸಾವನ್ನು ಜಾರಿಗೆ ತಂದಿದೆ. ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದೊಂದಿಗೆ ಜಂಟಿಯಾಗಿ ಆಯುರ್ವೇದ ಪ್ರವಾಸೋದ್ಯಮ ಸರ್ಕ್ಯೂಟ್ಗಳನ್ನು ಗುರುತಿಸಲಾಗುತ್ತಿದೆ. 2030 ವೇಳೆಗೆ ಜಾಗತಿಕ ವೈದ್ಯಕೀಯ ಪ್ರವಾಸೋದ್ಯಮ ಮಾರುಕಟ್ಟೆಯು 286.1 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ ಇದ್ದು ಆಯುರ್ವೇದವು ಇದರಲ್ಲಿ ಬೃಹತ್ ಪಾಲು ಪಡೆಯಲಿದೆ. ಆಯುರ್ವೇದವನ್ನು ಜಾಗತಿಕ ಮಟ್ಟಕ್ಕೇರಿಸಲು ನೀತಿ ಆಯೋಗವು ಜುಲೈ 2026 ಆಯುರ್ವೇದವನ್ನು ಜಾಗತೀಕರಿಸುವ ಕಾರ್ಯತಂತ್ರ ಮಾರ್ಗಸೂಚಿ ಎಂಬ

0: ದೀರ್ಘಕಾಲೀನ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. 2047ರವರೆಗಿನ ದೂರದೃಷ್ಟಿ ಹೊಂದಿರುವ ಈ ನೀತಿಯು ಗುಣಮಟ್ಟದ ಮಾನದಂಡಗಳು, ಶೈಕ್ಷಣಿಕ ಸುಧಾರಣೆ, ಬ್ರ್ಯಾಂಡಿಂಗ್, ಅಂತಾರಾಷ್ಟ್ರೀಯ ಸಹಕಾರ ಮತ್ತು ರಫ್ತು ಹೆಚ್ಚಳಕ್ಕೆ ಒತ್ತು ನೀಡುತ್ತವೆ. ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು 2022ರಲ್ಲಿ ಗುಜರಾತ್ನ ಜಾಮ್ನಗರದಲ್ಲಿ ತನ್ನ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಕೇಂದ್ರವನ್ನು ಸ್ಥಾಪಿಸಿದ್ದು, ಇದಕ್ಕೆ ಭಾರತವು 250 ದಶಲಕ್ಷ ಡಾಲರ್ ನೆರವು ನೀಡಿದೆ. ಇದರ ಜೊತೆಗೆ ಗಾಂಧಿನಗರ ಮತ್ತು ನವದೆಹಲಿಯಲ್ಲಿ ನಡೆದ ವಿಶ್ವ ಸಾಂಪ್ರದಾಯಿಕ ವೈದ್ಯಕೀಯ ಶೃಂಗಸಭೆಗಳ ಮೂಲಕ ಗುಜರಾತ್ ಘೋಷಣೆ ಹಾಗೂ ದೆಹಲಿ ಘೋಷಣೆಗಳನ್ನು ಹೊರತರಲು ಭಾರತ ಪ್ರಮುಖ ಪಾತ್ರ ವಹಿಸಿದೆ. ಆಯುರ್ವೇದ ಜಾಗತಿಕ ವಿಸ್ತರಣೆಗೆ ವೈಜ್ಞಾನಿಕ ಆಧಾರ ಅಗತ್ಯ ಆಗಿದೆ. ಆಯುಷ್ ಸಚಿವಾಲಯದ ಆಯುಷ್ ಸಂಶೋಧನಾ ಪೋರ್ಟಲ್ನಲ್ಲಿ ಈಗಾಗಲೇ 43,000ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಲಾಗಿದೆ. ಆಯುರ್ವೇದವು ಕೇವಲ ಚಿಕಿತ್ಸಾ ಪದ್ಧತಿಯಾಗಿರದೆ ಅದು ಸಮಗ್ರ ಹಾಗೂ ಸುಸ್ಥಿರ ಜೀವನದ ದಾರಿದೀಪವಾಗಿದೆ. 11ನೇ ಆಯುರ್ವೇದ ದಿನದ ಸಂದರ್ಭದಲ್ಲಿ ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಭಾರತದ ಈ ಅಮೂಲ್ಯ ವೈದ್ಯಕೀಯ ಪದ್ಧತಿ ಸಾಕ್ಷ್ಯಾಧಾರಿತ ವೈದ್ಯಕೀಯ ವ್ಯವಸ್ಥೆಯಾಗಿ ಹೊಸ ಎತ್ತರಕ್ಕೆ ಬೆಳೆಯುತ್ತಿರುವುದು ದೇಶದ ಆರೋಗ್ಯ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಹೊಸ ಚೈತನ್ಯ ನೀಡಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ. ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾಣೆಯದರ ಕುರಿತು ಕೆಲವು ಪ್ರಕಟಣೆಗಳು. ಧನಪಾಲ್ ಎಂಬ 39 ವರ್ಷದ ವ್ಯಕ್ತಿ 28/12/2023 ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಗಿದ್ದಾರೆ. ಸುಮಾರು 5 ಅಡಿ 5 ಅಂಗುಲ ಎತ್ತರ, ಕಪ್ಪು ಕೂದಲು, ಕಪ್ಪು ಮೈಬಣ್ಣ, ಕೋಲುಮುಖ, ಸಾಧಾರಣ ಮೈಕಟ್ಟು, ತಮಿಳು ಭಾಷೆ ಮಾತನಾಡಲು ಬರುತ್ತದೆ. ಧನ್ಪಾಲ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪಾಯಲ್ ಕುಮಾರಿ ಎಂಬ 22 ವರ್ಷದ ಯುವತಿ 10/7/2026 ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 4 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಪಾಯಲ್ ಕುಮಾರಿ ಎಂಬ ಇವರು ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆ ಸಂಪರ್ಕಿಸಲು ಕೋರಲಾಗಿದೆ. ಸಲ್ಮಾ ಎಂಬ 15 ವರ್ಷದ ಯುವತಿ 17/7/2026 ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 4 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಗೋಧಿ ಮೈಬಣ್ಣ, ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಸಲ್ಮಾ ಎಂಬ ಇವರು ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪುನೀತಾ ಕುಮಾರಿ ಎಂಬ 15 ವರ್ಷದ ಯುವತಿ ದಿನಾಂಕ 27/3/2026 ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 4.5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗುಂಡುಮುಖ, ಗೋಧಿ ಮೈಬಣ್ಣ, ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆ ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆದರ ಕುರಿತು ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ 3ನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ದಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ನಕಲಿ ಔಷಧ ತಯಾರಿಕೆಯನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟ ಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದರೆ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದಾರೆ. ಇದೇ 18ರಂದು ಮಂಗಳೂರಿನಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿಯ ಸಮಗ್ರ ಅಭಿವೃದ್ದಿಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟನಲ್ಲಿ ಚರ್ಚಿಸಲಾಗಿದೆ. ಜಿಲ್ಲೆಯ ಅಭಿವೃದ್ದಿ ಕುರಿತಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಉದ್ದಿಮೆದಾರರೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಜ್ಯ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ವೀರೇಶ್ ಕುಮಾರ್ ಜೈನ್ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಎಸ್ಐಟಿ ಯೋಜಿಸಿದೆ. ನಕಲಿ ಔಷಧಗಳ ಮೂಲ ಹಾಗೂ ಅವುಗಳ ತಯಾರಿಕೆ, ಮರು ಪ್ಯಾಕೇಜಿಂಗ್ ಮತ್ತು ವಿತರಣೆಯಲ್ಲಿ ತೊಡಗಿರುವ ಜಾಲದ ಕುರಿತು ಹೆಚ್ಚಿನ ಮಾಹಿತಿ ಕಲೆಹಾಕಲು ಎಸ್ಐಟಿ ವಶಕ್ಕೆ ಪಡೆಯಲು ಮುಂದಾಗಿದೆ. ರಾಜ್ಯದ 80ಕ್ಕೂ ಹೆಚ್ಚು ವೈದ್ಯಕೀಯ ಮಳಿಗೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ನಕಲಿ ಮಾತ್ರೆ, ಸಿರಪ್ ಹಾಗೂ ಇತರೆ ಔಷಧಿಗಳನ್ನು ಸರಬರಾಜು ಮಾಡಲಾಗಿದೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. 2014ರಲ್ಲಿ 2.66 ಗಿಗಾವ್ಯಾಟ್ ಇದ್ದ ದೇಶದ ಸೌರ ಘಟಕ ಉತ್ಪಾದನಾ ಸಾಮರ್ಥ್ಯ ಇಂದು ಸುಮಾರು 170 ಗಿಗಾವ್ಯಾಟ್ಗೆ ತಲುಪಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಸೌರ ಉಪಕರಣಗಳಿಗಾಗಿ ವಿದೇಶವನ್ನು ಅವಲಂಬಿಸಿದ್ದ ಭಾರತ ಈಗ ಉತ್ಪಾದನೆ ಜೊತೆಗೆ ರಫ್ತು ಮಾಡುವ ಹಂತಕ್ಕೆ ಬಂದಿದೆ. ಸೌರ ಸೆಲ್ಗಳ ಉತ್ಪಾದನೆಯೂ ದೇಶದಲ್ಲೇ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಮಹತ್ವದ ಪ್ರಗತಿ ಸಾಧಿಸಿದ್ದು, ದೇಶದಲ್ಲಿ ಬಳಕೆಯಾಗುತ್ತಿರುವ 98%ರಷ್ಟು ಮೊಬೈಲ್ಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಭಾರತೀಯ ವಿನ್ಯಾಸ ಮತ್ತು ಭಾರತೀಯ ಉತ್ಪಾದನೆಯ ಮೊಬೈಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರಲಿವೆ ಎಂದು ಅವರು ತಿಳಿಸಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳ ಪೈಕಿ 36 ನವೋದ್ಯಮಗಳು ಬೆಂಗಳೂರಿನಲ್ಲೇ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021ರಲ್ಲಿ 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026ರಲ್ಲಿ 110ಕ್ಕೆ ಏರಿಕೆಯಾಗಿದೆ. ಚೀತಾ ಎಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾಗದ, 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುಚ್ಚಾಲಿತ ಸಾರಿಗೆ, ಆರೋಗ್ಯ

0: ತಂತ್ರಜ್ಞಾನ ಹಾಗೂ ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಿಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಹಗರಣಗಳು ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯುವ ವಿಷಯದಲ್ಲಿ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹಗರಣ ಮಾತ್ರವಲ್ಲದೆ 24 ಎಇಇ ಅಭ್ಯರ್ಥಿಗಳ ನೇಮಕಾತಿಯಲ್ಲಿಯೂ ಅಕ್ರಮಗಳು ನಡೆದಿವೆ ಎಂದು ದೂರಿದ್ದಾರೆ. ಸರ್ಕಾರ ಯಾವುದೇ ಹಗರಣಗಳಿಲ್ಲದೆ ಸಮರ್ಥವಾಗಿ ಆಡಳಿತ ನಡೆಸಿದರೆ ತಾವು ಸಹಕರಿಸುವುದಾಗಿ ಹೇಳಿದ್ದಾರೆ. ಅಕ್ರಮ ಹಗರಣಗಳನ್ನು ಜನರ ಮುಂದೆ ಬಯಲಿಗೆಳೆಯುವುದೇ ತಮ್ಮ ಉದ್ದೇಶ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. 2047ಕ್ಕೆ ವಿಕಸಿತ ಭಾರತ ಪ್ರಧಾನಿಯವರ ಗುರಿಯಾಗಿದ್ದು ಸೇವಕನ ರೂಪಕದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲು 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಾಗುತ್ತಿದೆ ಎಂದು ನಡ್ಡಾ ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಅಂತಾರಾಷ್ಟೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ವಾರ್ಷಿಕ ವ್ಯಾಪಾರ ಮೇಳ ನಡೆಯುತ್ತಿದೆ. ರಾಜ್ಯದ ಪ್ರವಾಸೋದ್ಯಮ ಮಳಿಗೆಯನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾಗತಿಕ ಪ್ರವಾಸೋದ್ಯಮಕ್ಕೆ ರಾಜ್ಯವನ್ನು ಪರಿಚಯಿಸುವುದು ಹಾಗೂ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಕರ್ನಾಟಕದತ್ತ ಆಕರ್ಷಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
1: ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಸ್ಟೇಟ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ, ಸಾಕಷ್ಟು ಜನರು ಬರ್ತಾ ಇದ್ರೆ ಇನ್ನಷ್ಟು ಜನ ಆಕರ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಇವತ್ತು ಇಂಥ ಎಕ್ಸಿಬಿಷನ್ ಮತ್ತು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಡೀ ವರ್ಲ್ಡ್ನಲ್ಲಿ ಜನ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರಬೇಕು. ಬಹುಶಃ ಕರ್ನಾಟಕದಲ್ಲಿ ಇರುವಂತಹ ಯುನೆಸ್ಕೋ ಜಾಗಗಳಿದೆ, ಹಳೇಬೀಡಿದೆ, ಬೇಲೂರು ಇದೆ, ಬಾದಾಮಿ ಇದೆ, ಅದೇ ರೀತಿಯಲ್ಲಿ ನಮ್ಮ ಹಂಪಿ ಇದೆ, ಮತ್ತೆ ವೆಸ್ಟರ್ನ್ ಘಾಟ್ಸ್ ಇದೆ. ಕರ್ನಾಟಕದಲ್ಲಿ ವೈಲ್ಡ್ ಅನಿಮಲ್ ವಿ ಗಾಟ್ ಪ್ಲಾಂಟೇಶನ್ಸ್ ಆರ್ ದೇರ್. ಇಡೀ ಜಗತ್ತಿಂದ ನಮ್ಮ ಸ್ಟೇಟ್ಗೆ ಜನ ಬರಲಿಕ್ಕೆ ನಾವು.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅರವತ್ತೊಂಬತ್ತನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಡೆಯುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಮಂಡಲದ ನಿಯೋಗ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಸಭಾಧ್ಯಕ್ಷ ಥೋಕೋ ದಿದಿಜಾ ಅವರಿಗೆ ಎ ಬ್ರೋಷರ್ ಆನ್ ಕರ್ನಾಟಕ ಎಂಬ ವಿಶೇಷ ಕಿರುಹೊತ್ತಿಗೆ ಹಸ್ತಾಂತರಿಸಿದೆ. ಈ ನಿಯೋಗದ ನೇತೃತ್ವವನ್ನು ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ವಹಿಸಿದ್ದರು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಕರಾವಳಿ ಕಾವಲು ಪಡೆ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಕೊಚ್ಚಿನ್ ಶಿಪ್ಯಾರ್ಡ್ ಸಿಬ್ಬಂದಿ ಸಹಯೋಗದೊಂದಿಗೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸ್ವಚ್ಛತಾ ತಾವು ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಲಾಂಛನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಿಸರ್ಗದತ್ತವಾಗಿ ದೊರಕಿರುವ ಸುಂದರವಾದ ಕಡಲ ತೀರಗಳನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಪ್ರತಿಯೊಬ್ಬ ನಾಗರಿಕರೂ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ದ ಚುನಾವಣೆಗಳಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಯುವಜನತೆಗೆ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹಸ್ತಾಂತರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಜೆನ್ಜಿ ಮುನ್ನೆಲೆಗೆ ಬಂದಿದ್ದು ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಅವರಿಗೆ ಹಸ್ತಾಂತರಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಧಾರೆ ಎರೆಯಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಇಂದು ಹಲವೆಡೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಜಾತಿ, ಧರ್ಮ, ಅಧಿಕಾರ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಮೀರಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದೇ ವ್ಯವಸ್ಥೆಯ ಪ್ರಜಾಪ್ರಭುತ್ವವಾಗಿದ್ದು ಇದರ ಮೌಲ್ಯಗಳನ್ನು ಯುವಜನರು ಆಳವಾಗಿ ಅರಿತುಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಬಾಲಕೃಷ್ಣ ಉದ್ಘಾಟಿಸಿದರು. ಬಳ್ಳಾರಿಯ ಡಾ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿಯೂ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಇನ್ನು

0: ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈಗ ಕಿಸಾನ್ ವಾಣಿ,
2: ಆಕಾಶವಾಣಿ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೆಂಗಿನ ಉಪ ಉತ್ಪನ್ನಗಳ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಸರುಘಟ್ಟದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನಲ್ಲಿ ಹಿರಿಯ ಅಧಿಕಾರಿಯಾಗಿ ನಿವೃತ್ತರಾಗಿರುವ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
6: ಇವತ್ತು ತೆಂಗಿನ ಉಪ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ತೆಂಗು ಕಾಮಧೇನು ಕಲ್ಪವೃಕ್ಷ ಅಂತ ನಮ್ಮ ಸಂಪ್ರದಾಯದಲ್ಲಿದೆ. ತೆಂಗನ್ನ ನಂಬಿಕೊಂಡು ಅನೇಕರು ಈಗಾಗಲೇ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ತೆಂಗನ್ನು ಬೆಳೆದು ಕೂಡ ನಮ್ಮ ರೈತರು ಅನೇಕ ಯಶಸ್ಸನ್ನು ಸಾಧಿಸಿದ್ದಾರೆ. ಹಾಗಾಗಿ ತೆಂಗಿನಲ್ಲಿ ಇವತ್ತು ಸಾಕಷ್ಟು ಉಪ ಉದ್ಯೋಗಗಳನ್ನು ನಮ್ಮ ಯುವಕ ಯುವತಿಯರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಎಷ್ಟೆಲ್ಲ ಒಂದೊಂದು ಹೊಸ ಹೊಸ ಉದ್ಯೋಗ ನಮ್ಮ ಎದುರಿಗಿದ್ದಾವೆ. ಡಾಕ್ಟರ್ ನಾರಾಯಣ ಸ್ವಾಮಿಯವರು, ಒಂದೊಂದಾಗಿ ಅದರ ಪಟ್ಟಿನ ನಮ್ಮ ಯುವ ಜನತೆಗೆ ತೆಗೆದಿಡಿ.
7: ತಾವು ಮೊದಲೇ ಹೇಳಿದಾಗೆ ತಿಮ್ಮಪ್ಪ ಗೌಡ್ರೆ, ತೆಂಗು ಸಾರ್ವಕಾಲಿಕವಾಗಿ ಅದು ಕಲ್ಪವೃಕ್ಷವೇ, ಕಾಮಧೇನುನ ರೂಪವೇ. ಅಂದರೆ ತೆಂಗಿನ ಎಲ್ಲ ಭಾಗವೂ ಕೂಡ ನಮಗೆ ಲಾಭದಾಯಕವೇ. ತೆಂಗಿನ ಬೇಸಾಯ ಕ್ರಮ ಒಂದು ಕಡೆ ಆದರೆ, ತೆಂಗಿನ ವಿವಿಧ ಉದ್ದೇಶಕ್ಕಾಗಿ ಬೆಳೀತಕ್ಕಂತಹ ನಾವು ಈ ಕಾಲಘಟ್ಟದಲ್ಲಿ ರೈತನಿಗೆ ಬೇಸಾಯ ಕ್ರಮಗಳು, ವೈಜ್ಞಾನಿಕ ಕ್ರಮಗಳು, ಜೊತೆಗೆ ಲಾಭ ಮಾಡಿಕೊಳ್ಳತಕ್ಕಂಥ ಕ್ರಮದಲ್ಲಿ ಏನೆಲ್ಲ ಪೋಷಕಾಂಶಗಳನ್ನು ಕೊಡಬೇಕು, ಸಸ್ಯ ಸಂರಕ್ಷಣೆಯನ್ನು ಮಾಡಬೇಕು, ಇವೆಲ್ಲ ಒಂದು ಕಡೆ ಸಂಶೋಧನೆಗಳು ತಿಳಿಸ್ತಾ ಬಂದಾಗ ಒಂದು ರೀತಿಯ ಬೇಸಾಯಕ್ಕೆ ಒಂದು ಲಾಭದಾಯಕ ಅಂಶ ಅಂತ ಹೇಳಿ ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡ್ತೇವೆ. ತಾವು ಇವತ್ತಿನ ದಿವಸ ಈ ಒಂದು ವಿಷಯದಲ್ಲಿ ಏನು ಕೇಳ್ತಾ ಇದ್ದೀರಿ ಅಂದರೆ, ಮೌಲ್ಯವರ್ಧಿತ ರೂಪ ಏನು, ಇದರಲ್ಲಿ ಯಾವ ರೀತಿ ಲಾಭದಾಯಕ ಮಾಡಿಕೊಳ್ಬಹುದು, ಯಾರೆಲ್ಲ ಜನರಿಗೆ ಯಾವ ಒಂದು ಕಾಲಕಾಲಕ್ಕೆ ಅನುಕೂಲತೆಯನ್ನು ಈ ತೆಂಗಿನ ಮರದಲ್ಲಿ ವರ್ಷದ ಇಡೀ ವರ್ಷದಲ್ಲಿ ಉದ್ದಿಮೆಯನ್ನಾಗಿ ಮಾಡಿಕೊಂಡಾಗ ಮೌಲ್ಯವರ್ಧಿತ ರೂಪದಿಂದ ಲಾಭ ಮಾಡಿಕೊಳ್ಬಹುದು ಅನ್ನೋದನ್ನು ತಾವು ಹೇಳಿದಿರಿ. ತುಂಬ ಸಂತೋಷದ ವಿಚಾರ. ಯಾಕೆಂತ ಹೇಳಿದ್ರೆ, ತೆಂಗು ನಮ್ಮ ಅತ್ಯುತ್ತಮವಾದಂಥ ಬೆಳೆ ಆದರೂ ಕೂಡ, ಅಂದರೆ ಪ್ರಧಾನವಾದಂಥ ಪ್ಲಾಂಟೇಷನ್ ಬೆಳೆ ಆದರೂ ಕೂಡ, ದಕ್ಷಿಣ ಭಾರತದ 4 ರಾಜ್ಯಗಳು ಏನಿವೆ, 4 ಅಲ್ಲ ಇವತ್ತಿನ ದಿವಸ 6 ರಾಜ್ಯಗಳು ಹೇಳ್ಬೋದು. ಮೊದಲಿಗೆ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಇದು ಪ್ರಧಾನವಾಗಿ ತೆಂಗನ್ನು ಬೆಳೀತಕ್ಕಂತಹ ರಾಜ್ಯಗಳು. ಇದಲ್ಲದೆ ಅಸ್ಸಾಂ, ಮೇಘಾಲಯ ಮತ್ತು ಮಹಾರಾಷ್ಟ್ರ, ಗೋವಾ ಕಡೆಗಳಲ್ಲೂ ಕೂಡ ತೆಂಗನ್ನು ಬೆಳೀತಾ ಇದ್ದಾರೆ. ಈಗ ಒಟ್ಟಾರೆ ನಾವು ತೆಂಗನ್ನು ಆಧರಿಸಿ, ತೆಂಗಿನ ಬೆಳೆಯ ಬಗ್ಗೆ ಅವಲಂಬನೆ ಆಗಿರತಕ್ಕಂತಹ ಜನಸಂಖ್ಯೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಸುಮಾರು 1.25 ಕೋಟಿಯ ಕುಟುಂಬಗಳು ಈ ಒಂದು ಉದ್ದಿಮೆ

0: ಮತ್ತು ಈ ತೆಂಗಿನನ್ನು ಆಧಾರವಾಗಿ ಇಟ್ಕೊಂಡಿವೆ ತಮ್ಮ ಜೀವನಾಂಶಕ್ಕೆ ಅಂತ ತಾವು ಹೇಳ್ಬೋದು. ಅದು ಮೊನ್ನೆ ಮೊನ್ನೆವರೆಗೂ ಅದು 1 ಕೋಟಿಯ ಜನ ಅದರಲ್ಲಿ ತಲ್ಲೀನರಾಗಿದ್ದಾರೆ, ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಇವತ್ತಿನ ದಿವಸ ಇಂಡಸ್ಟ್ರಿಗಳು ಬೆಳೆದಿವೆ, ಉಪ ಉತ್ಪನ್ನಗಳು ಬೆಳೆದಿವೆ. ಇವತ್ತಿನ ದಿವಸ ನೋಡಿ, ತೆಂಗನ್ನು ಕೊಯ್ಲು ಮಾಡಿ ಅದನ್ನು ಕಾಯಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಉದ್ದಿಮೆಗಳನ್ನು ಕಾಣಬಹುದು ಅಂತ ತಾವು ಗಮನಿಸೋದಾದರೆ, ನಾರಿನ ಉದ್ಯಮ ಒಂದಿದೆ. ತೆಂಗಿನ ನಾರಿನಿಂದ ಉದುರತಕ್ಕಂತಹ, ಒಣಗಿದ ಸಿಪ್ಪೆಯಿಂದ ಉದುರತಕ್ಕಂಥ ಆ ನಾರಿನ ಪುಡಿ ಇದೆಯಲ್ಲ, ತೆಂಸಿ ಅಂತ ಕರೀತಾರೆ. ತೆಂಗಿನ ನಾರಿನ ಹುಡಿ ಗೊಬ್ಬರ, ಗೊಬ್ಬರ ಮಾಡ್ತಕ್ಕಂಥದ್ದು, ಪುಡಿಯನ್ನು ಇದ್ದಲಾಗಿ ಬಳಸ್ತಕ್ಕಂಥದ್ದು, ಚಿಪ್ಪುಗಳನ್ನು ನಾವು ನರ್ಸರಿಗಳಲ್ಲಿ ಬಳಸ್ತಕ್ಕಂಥದ್ದು, ತೆಂಗಿನ ನಾರಿನ ಹುಡಿಯನ್ನು ನರ್ಸರಿಯಾಗಿ ಬಳಸಿಕೊಂಡು ಪಾಲಿ ಬ್ಯಾಗ್ಗಳಿಗೆ ನಾವು ಅವುಗಳನ್ನು ಬಳಸ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿ, ಫಿಲ್ಲರ್ ಮೆಟೀರಿಯಲ್ ಆಗಿ ಬಳಸ್ತಕ್ಕಂಥದ್ದು ನರ್ಸರಿ ಉತ್ಪನ್ನಗಳು. ತೆಂಗಿನ ಚಿಪ್ಪನ್ನು, ಕೊಬ್ಬರಿಯನ್ನು ತೆಗೆದ ನಂತರ ಚಿಪ್ಪನ್ನೇ ವೈಜ್ಞಾನಿಕವಾಗಿ ಚಿಪ್ಪನ್ನು ಶುದ್ಧೀಕರಣಗೊಳಿಸಿ ಇವತ್ತಿನ ದಿವಸ ಬೇರೆ ದೇಶಗಳಿಗೆ ಐಸ್ ಕ್ರೀಮ್ ಕಪ್ಪಾಗಿ ಹೋಗ್ತಾ ಇರತಕ್ಕಂಥ ನಮ್ಮ ಭಾರತದ, ದಕ್ಷಿಣ ಭಾರತದ ತೆಂಗಿನ ಚಿಪ್ಪುಗಳಿಗೂ ಕೂಡ ಮೌಲ್ಯವರ್ಧನೆ ಇವತ್ತಿನ ದಿವಸ ಆಗಿದೆ. ಜೊತೆಗೆ ತೆಂಗಿನ ಎಳನೀರಿನ ಪ್ಯಾಕೆಟ್ಗಳು ಕೂಡ ಉದ್ದಿಮೆಯಾಗಿ ಬಂದು ಬೇರೆ ಬೇರೆ ಹೆಸರಿನಲ್ಲಿ ಖಾಸಗಿ ರಂಗದವರು ಮತ್ತು ಸರ್ಕಾರದ ಸಂಸ್ಥೆಗಳು ಕೂಡ ಎಳನೀರಿನ ಪ್ಯಾಕೆಟ್ಗಳು ಕೂಡ ಇವತ್ತಿನ ದಿವಸ ಎಲ್ಲ ನಿಮ್ಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು ಉದ್ದಿಮೆ ರೂಪದಲ್ಲಿ ಎಳನೀರನ್ನು ಸಪ್ಲೈ ಮಾಡ್ತಕ್ಕಂಥದ್ದು. ಕ್ಯಾನಡಾ ಇದರಲ್ಲೇ ಕೂಡ ಇವತ್ತಿನ ದಿವಸ ಯಾವುದ್ಯಾವುದೋ ತಂಪು ಪಾನೀಯ ಕುಡಿಯೋದ್ರ ಬದಲು ಇವತ್ತು ಎಳನೀರನ್ನೇ 10-15 ವರ್ಷಗಳಿಂದ ಅಗಾಧವಾಗಿ ನೀವು ವಿಮಾನಗಳಲ್ಲಿ ಕೂಡ ನೀವು ಅವುಗಳನ್ನು ತೆಗೆದುಕೊಳ್ಬಹುದು, ವಿಮಾನ ನಿಲ್ದಾಣಗಳಲ್ಲಿ ಕೊಡಬಹುದು, ಬೇರೆ ದೇಶಗಳಲ್ಲಿ ಎಳನೀರಿನ ಪ್ಯಾಕೆಟ್ಗಳನ್ನು ಇವತ್ತಿನ ದಿವಸ ಕಾಣಬಹುದು. ಇವತ್ತು ಸರ್ವೇ ಸಾಮಾನ್ಯವಾಗಿ ಭಾರತದ ಮಾರುಕಟ್ಟೆಯಲ್ಲೂ ಕೂಡ ಎಳನೀರಿನ ಬೇರೆ ಬೇರೆ ರೀತಿಯ ಪ್ಯಾಕೆಟ್ಗಳನ್ನು, ಅಂದ್ರೆ 200 ml ನಿಂದ ಹಿಡಿದು 0.5 ಲೀಟರ್ವರೆಗೂ ಕೂಡ ಎಳನೀರಿನ ನಮ್ಮ ತಂಪು ಪಾನೀಯ ನಮಗೆ ಸಿಗುತ್ತೆ. ಇದು ಉದ್ದಿಮೆಯಾಗಿ ಉಪ ಉತ್ಪನ್ನವಾಗಿ ಬಳಸಿಕೊಂಡು ಜನ ಆರ್ಥಿಕವಾಗಿ ಲಾಭಾಂಶವನ್ನು ಪಡೀಲಿಕ್ಕೆ ತೆಂಗು ಆಧಾರಿತ ಉದ್ದಿಮೆಗೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಎಳನೀರಿನ ಉದ್ಯಮ ನಾನು ಹೇಳಿದೆ, ನಿಮಗೆ ಗೊತ್ತಿದೆ, ಸಾಕಷ್ಟು ಏನೋ ತರ್ಕಗಳ ನಡುವೆ
1: ತೆಂಗಿನ ಎಣ್ಣೆ
0: ಉದ್ಯಮ ಅನಾದಿ ಕಾಲದಿಂದ ಇದೆ. ಆದರೆ ವೈಜ್ಞಾನಿಕ ರೂಪರೇಷೆಗಳಿಂದ ಇವತ್ತಿನ ದಿವಸ ತೆಂಗಿನ ಎಣ್ಣೆಯನ್ನ ಬೇರೆ ಬೇರೆ ಜಾತಿಯ ತೆಂಗಿನ ಎಣ್ಣೆ, ಅದರಲ್ಲಿ ಇವತ್ತಿನ ದಿವಸ ನಾವು ಕರಾವಳಿ ಭಾಗದ ಜನ ಬೇರೆ ಕಡೆ ನೆಲಗಡಲೆ ಸೂರ್ಯಕಾಂತಿ ಎಣ್ಣೆ ತಿನ್ನೋದಿಲ್ಲ, ಕೊಬ್ಬರಿ ಎಣ್ಣೆ. ಕರಾವಳಿ ಭಾಗದ ಜನ, ನೀವು ಕೇರಳದವರಾಗಲಿ, ದಕ್ಷಿಣ ಕನ್ನಡದವರು, ಉಡುಪಿ, ಉತ್ತರ ಕರ್ನಾಟಕದವರು, ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಾಬೀತಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಯಾವುದೋ ಎಣ್ಣೆಯನ್ನು ತಿನ್ನೋದ್ರ ಬದಲು ತೆಂಗಿನ ಎಣ್ಣೆಯನ್ನೇ ಎಲ್ಲ ಉತ್ಪನ್ನಗಳಿಗೂ ಕೂಡ, ಪದಾರ್ಥಗಳಿಗೂ ಕೂಡ ಬಳಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅತ್ಯುತ್ತಮವಾದ ಆರೋಗ್ಯದಾಯಕವಾದಂಥ ಎಣ್ಣೆಯೂ ಕೂಡ ಅದರಲ್ಲಿ ಉದ್ದಿಮೆಯನ್ನು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಸಣ್ಣ ಸಣ್ಣ ಉದ್ದಿಮೆಗಳು ಮಧ್ಯ ಏನು ಕರಾವಳಿ ಭಾಗದಲ್ಲಿ
1: ಸಿಹಿಗಳ
0: ತಯಾರಿಕೆಗಳಲ್ಲಿ ಬಳಸಿ ಅದು ತೆಂಗಿನ ಎಣ್ಣೆ ಮಾತ್ರ ಹೇಳಿದೆ. ತೆಂಗಿನ ಎಣ್ಣೆನಲ್ಲಿ ತಿಮ್ಮಪ್ಪ ಗೌಡ್ರೆ ವರ್ಜಿನ್ ಆಯಿಲ್ ಅಂತಕ್ಕಂಥದ್ದು, ತೆಂಗಿನ ವರ್ಜಿನ್ ತೆಂಗಿನ ಎಣ್ಣೆ ಅಂತಕ್ಕಂಥದ್ದು, ಅದನ್ನ ತೆಂಗಿನ ಹಾಲನ್ನೇ ಸ್ವಚ್ಛಗೊಳಿಸಿ ಅದರಿಂದ ಎಣ್ಣೆಯನ್ನು ತೆಗೆದು ಪ್ಯೂರ್ ಅದನ್ನು ನಾವು ಶಕ್ತಿವರ್ಧಕ ಟಾನಿಕ್ ರೂಪದಲ್ಲಿ ಇವತ್ತಿನ ದಿವಸ ವರ್ಜಿನ್ ತೆಂಗಿನ ಎಣ್ಣೆ ಅದನ್ನು ಎಲ್ಲ ಕೂದಲಿಗೂ ಬಳಸ್ಬೋದು, ತಿನ್ನಲಿಕ್ಕೂ ಬಳಸ್ಬೋದು, ಮಸಾಜ್ಗೂ ಬಳಸ್ಬೋದು, ಎಲ್ಲ ಪದಾರ್ಥಗಳಿಗೂ ಬಳಸ್ಬೋದು. ಅಷ್ಟು ಇವತ್ತಿನ ದಿವಸ ಅದು ದೊಡ್ಡ ಉದ್ದಿಮೆಯಾಗಿ ಬೆಳೆದಿದೆ, ವರ್ಜಿನ್ ಕೋಕೋನಟ್ ಆಯಿಲ್ ಅಂತಕ್ಕಂಥದ್ದು. ಇದು ಈಗಾಗಲೇ ಖಾಸಗಿ ರಂಗದವರೆಗೂ ಕೂಡ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, CPCRI ಕಾಸರಗೋಡು ಹಾಗೂ ತೆಂಗು ಅಭಿವೃದ್ಧಿ ಮಂಡಳಿಯ ವತಿಯಿಂದ ವರ್ಜಿನ್ ಆಯಿಲ್ ತಯಾರಿಕೆಯಲ್ಲಿ 10 ಜನರನ್ನು, ಅಂದರೆ ಕಂಪನಿಗಳನ್ನೇ ಹುಟ್ಟು ಹಾಕಿ ಜನರಿಗೆ ತರಬೇತಿಯನ್ನು ಕೊಟ್ಟು ವರ್ಜಿನ್ ಆಯಿಲ್ ಯಾವ ಎಲ್ಲ ರೂಪದಲ್ಲಿ ವರ್ಜಿನ್ ಆಯಿಲನ್ನು ತಯಾರು ಮಾಡ್ಬೋದು ಅನ್ನೋದನ್ನು ಮಾಡಿ ಬೇರೆ ಬೇರೆ ದೇಶಗಳಿಗೆ ಇವತ್ತಿನ ದಿವಸ ಸಪ್ಲೈ ಮಾಡ್ತಕ್ಕಂತಹ ಭಾರತದ ಒಂದು ಉದ್ದಿಮೆ ನಾವು ತೆಂಗಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದಾಯಿತು ಸ್ನೋಬಾಲ್ ಟೆಂಡರ್ ಅಂತ ಹೇಳಿ. ಸ್ನೋಬಾಲ್ ಟೆಂಡರ್ ಅಂತ ಹೇಳಿದ್ರೆ ಕರೆಕ್ಟಾಗಿ ತೆಂಗಿನಕಾಯಿ ಎಳನೀರಿನ ಏನೋ ಹಂತ ತಲುಪಿದಾಗ 10ನೇ ತಿಂಗಳಿನಲ್ಲಿ ಆ ಗೊನೆಯಲ್ಲಿ ಅದನ್ನು ತೆಗೆದು ಸಿಪ್ಪೆಯನ್ನು ತೆಗೆದು ಆ ಸ್ನೋಬಾಲ್ ಕೊಬ್ಬರಿಯ ಸಮೇತ ಎಳನೀರನ್ನು ಇರ್ತಕ್ಕಂಥ ಅದಕ್ಕೆ ನಾವು ಕೊಟ್ಟು ಒಳ್ಳೆ ಅಲಂಕಾರಿಕವಾಗಿ ಒಳ್ಳೆ ಕಾಸ್ಟ್ಲಿ ಎಳನೀರಿನ ಸ್ನೋಬಾಲ್ ಟೆಂಡರ್ ಅಂತಕ್ಕಂಥದ್ದು. ಈ ತಂತ್ರಜ್ಞಾನ ಕೂಡ ಇವತ್ತಿನ ದಿವಸ ಇದೆ, ತೆಂಗಿನ ಮೌಲ್ಯವರ್ಧನೆಯಲ್ಲಿ ಬಹಳ ಅತ್ಯುತ್ತಮವಾದಂಥ ರೂಪ. ಇನ್ನು ಬಲಿತಂತಹ ಕೊಬ್ಬರಿ, ಹಸಿ ಕೊಬ್ಬರಿಯಿಂದ ಚಿಪ್ಸ್ ತಯಾರು ಮಾಡ್ತಕ್ಕಂತಹ ವಿಧಾನವನ್ನು CPCRI ಕಾಸರಗೋಡಿನಲ್ಲಿ ಸುಮಾರು 18-20 ವರ್ಷಗಳ ಹಿಂದೆಯೇ ಅದನ್ನು ಮಾಡಿದ್ದಾರೆ. 4-6 ರೀತಿಯ ಚಿಪ್ಸು, ಖಾರದ ಚಿಪ್ಸು ಇದೆ, ವೆನಿಲಾ ಚಿಪ್ಸ್ ಇದೆ, ಅದರಲ್ಲಿ ಮಸಾಲೆ ಚಿಪ್ಸ್ ಇದೆ, ಸ್ವೀಟ್ ಚಿಪ್ಸ್ ಇದೆ. 100 ಗ್ರಾಮ್ ಪ್ಯಾಕೆಟ್ ಗಳಲ್ಲೂ ಕೂಡ ಚಿಪ್ಸ್ ಅನ್ನ ನೀವು, ಅದರಲ್ಲಿ ಆಸ್ಮಾಟಿಕ್ ಡಿಹೈಡ್ರೇಷನ್ ಕ್ರಮ ಅಂತ ಇದೆ, ಅದರಲ್ಲಿ ಆ ತೇವಾಂಶವನ್ನು ತೆಗೆದು ಸ್ವಲ್ಪ ಪ್ರಮಾಣದ ಸಕ್ಕರೆ ಅಂಶವನ್ನು

0: ಅದರಲ್ಲಿ ಸೇರಿಸಿ ತೆಂಗಿನಲ್ಲಿರ್ತಕ್ಕಂತಹ ಸ್ವಾಭಾವಿಕವಾದಂಥ ವಿಟಮಿನ್ಗಳನ್ನು ಹಾಗೇ ಉಳಿಸಿ ಚಿಪ್ಸನ್ನು ಮಾಡ್ತಕ್ಕಂಥದ್ದು. ಅದರ ಯಾವ ರೀತಿ ಗರಿಗರಿಯಾಗಿರ್ತದೆ ಅಂತ ಹೇಳಿದ್ರೆ, ಅದನ್ನು ಖಾಸಗಿ ರಂಗದವರು ಕೂಡ ತೆಗೆದುಕೊಂಡು ಸಣ್ಣ ಪ್ರಮಾಣದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಕೂಡ ತೆಂಗಿನ ಚಿಪ್ಸನ್ನು ಮಾಡೋದನ್ನು ಸಿಪಿಸಾರೈ ಕಾಸರಗೋಡಿನಲ್ಲಿ ಹೇಳ್ಕೊಡ್ತಾರೆ. ಆ ಚಿಪ್ಸ್ ಅನ್ನು ಪ್ಯಾಕೆಟ್ ಮಾಡ್ಬೋದು ನೀವು, 50 ಗ್ರಾಂ ಚಿಪ್ಸ್ ಅನ್ನು ಪ್ಯಾಕೆಟ್ ಮಾಡಬಹುದು, ಖಾರದ ಚಿಪ್ಸ್ ಮಾಡಬಹುದು ತೆಂಗಿನಲ್ಲಿ. ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡಿ ಕೆಜಿಗಟ್ಟಲೆ ತೆಂಗಿನ ಚಿಪ್ಸ್ ಅನ್ನು ಮಾಡ್ತಕ್ಕಂಥದ್ದನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಮಾಡಿದೆ. ಎಷ್ಟು ದಿವಸ ಕೆಡದಂತೆ ಇಡಬಹುದು ಅನ್ನೋದನ್ನು ಕೂಡ ತರಬೇತಿ ಕೊಡ್ತಾರೆ. ಸೊ ಚಿಪ್ಸ್ ಮಾಡ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾದಂಥ ಒಂದು ಕ್ರಮ. ಇನ್ನೊಂದಿದೆ ತಿಮ್ಮಪ್ಪ ಗೌಡ್ರೆ, ನಾವು ಸರ್ವೇ ಸಾಮಾನ್ಯವಾಗಿ ಎರೆಹುಳ ಗೊಬ್ಬರವನ್ನು ಏನು ಮಾಡಿವಿ, ಕಾಂಪೋಸ್ಟ್ ಇತ್ಯಾದಿಗಳಿಂದ ಎರೆಹುಳ ಗೊಬ್ಬರಗಳನ್ನು ತಯಾರು ಮಾಡ್ತೀವಿ. ಇವತ್ತಿನ ದಿವಸ CPCRI ಸುಮಾರು 20 ವರ್ಷಗಳ ಹಿಂದೆ ಒಂದು ತಂತ್ರಜ್ಞಾನ ಕಂಡುಹಿಡಿದಿದ್ದಾರೆ. ತೆಂಗಿನ ನಾರಿನಲ್ಲಿ, ತೆಂಗಿನ ಗೊನೆಯ ವೇಸ್ಟ್ಗಳಲ್ಲಿ, ತೆಂಗಿನ ಗರಿಗಳ ವೇಸ್ಟ್ನಲ್ಲಿ, ತೆಂಗಿನ ಇಂಡಸ್ಟ್ರಿಯಿಂದ ಬರ್ತಾ ವೇಸ್ಟ್ ಬರ್ತದ, ವೇಸ್ಟ್ಗಳ ಗರಿಯ ವೇಸ್ಟನ್ನು, ಗೊಂಚಲಿನ ವೇಸ್ಟನ್ನು ಕಾಯಿ ತೆಗೆದಿದ್ದಾದ್ಮೇಲೆ ಅವುಗಳನ್ನು ತುಣುಕುಗಳನ್ನಾಗಿ ಮಾಡಿ ತೆಂಗಿನ ಗರಿಗಳನ್ನು ಕತ್ತರಿಸಿ ಪುಡಿ ಪುಡಿ ಮಾಡಿ ಇಷ್ಟು ಅಂತರ ಅಂತ ಇದೆ, ಅದನ್ನು ಸ್ವಲ್ಪ ಕೊಳೆಯುವಂತೆ ಮಾಡಿ ಅದಕ್ಕೆ ವಿಶೇಷವಾದಂತಹ ಎರೆಹುಳುಗಳನ್ನು CPCRI ಕಂಡುಹಿಡಿದಿದ್ದಾರೆ. ಬೇರೆ ಮಣ್ಣಿನಲ್ಲಿರ್ತಕ್ಕಂಥ ಎರೆಹುಳ ಬೇರೆ, ಆ ಹುಳುಗಳನ್ನು ಬಿಟ್ಟಾಗ ಈ ನಾರಿನಾಂಶ, ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂಶ ಏನಿದೆ, ಇದು ನಾರಿನ ಅಂಶವನ್ನು ನಾವು ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಇಂದ ಕರಿತೇವೆ ತೆಂಗು ಮತ್ತು ಅಡಿಕೆ ಗರಿಗಳಲ್ಲಿ. ಅದಕ್ಕೆ ಅದು ನೇರವಾಗಿ ಮಣ್ಣಿಗೆ ಹಾಕಿದ್ರೆ ಬೇಗ ಕೊಳೆಯೋದಿಲ್ಲ ಆ ನಾರಿನ ಅಂಶ ಇರೋದ್ರಿಂದ. ತೆಂಗಿನ ಗರಿಗಳು ನಾರಿನಂಶ ಜಾಸ್ತಿ ಇದೆ, ಲಿಗ್ನಿನ್ ಸೆಲ್ಯುಲೋಸ್ 33-38% ವರೆಗೂ ಲಿಗ್ನಿನ್ ಸೆಲ್ಯುಲೋಸ್ ಇರ್ತದೆ. ಅದನ್ನೇ ತಿಂದು ಗೊಬ್ಬರವನ್ನು ಮಾಡ್ತಕ್ಕಂಥ ಎರೆಹುಳುಗಳನ್ನು CPCRI ಕಾಸರಗೋಡಿಂದ ಕಂಡುಹಿಡಿದಿದ್ದಾರೆ, ಮತ್ತು ಆ ಹುಳುಗಳನ್ನು ಕೂಡ ಕೊಡ್ತಾರೆ ಅವರು. ಅದರಿಂದ ಆ ತೆಂಗಿನ ಗರಿಗಳನ್ನೇ ಕತ್ತರಿಸಿ ತೊಟ್ಟಿಗಳಲ್ಲಿ ಹಾಕಿ ಅದನ್ನು ಒಂದು ಸ್ವಲ್ಪ ಮಣ್ಣು ಇತರೆ ವಸ್ತುಗಳನ್ನು ಹಾಕಿ ಕೊಳೆಯುವಂತೆ ಮಾಡಿ 1 ತಿಂಗಳಾದ ನಂತರ ಎರೆಹುಳುಗಳ ಗೊಬ್ಬರವನ್ನು ಬಿಟ್ಟಾಗ ನೀವು ಎರೆಹುಳ ಗೊಬ್ಬರವನ್ನು ತೆಂಗಿನ ಸಿಪ್ಪೆಯಿಂದ, ತೆಂಗಿನ ಸಿಪ್ಪೆಯ ವೇಸ್ಟಿಂದ, ಗರಿಗಳಿಂದ ಮಾಡಿದಾಗ ಇಡೀ ತೆಂಗಿನ ತೋಟಕ್ಕೆ ಬೇಕಾಗತಕ್ಕಂಥ ಏನು ಕಾಂಪೋಸ್ಟ್ ಗೊಬ್ಬರ ಇದೆಯಲ್ಲ, ಅದೇ ತೆಂಗಿನ ಮರದಿಂದಲೇ ನಾವು ಆ ಗೊಬ್ಬರ ಕೊಡಬಹುದು. ಒಂದು ಮರದಿಂದ ಆದಾಗ ಎರೆಹುಳ ಗೊಬ್ಬರ, ಆ ಒಂದು ತಂತ್ರಜ್ಞಾನ ಇದೆ. ತೆಂಗಿನ ಉತ್ಪನ್ನಗಳಿಂದ ಎರೆಹುಳ ತಯಾರು ಮಾಡ್ತಕ್ಕಂಥದ್ದು, ಮತ್ತೆ ಚಿಪ್ಸ್ ನಾನು ಹೇಳಿದ್ದೇನೆ, ಮತ್ತೆ ತೆಂಗಿನ ಇದರಿಂದ ಏನು ನೀರಿನಿಂದ ಸಕ್ಕರೆ, ಬೆಲ್ಲ, ಮತ್ತೆ ಜೇನು, ತೆಂಗಿನ ಜೇನನ್ನು, ಈ ನೀರಾವನ್ನು ನಾವು ತಯಾರು ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಲ್ವಾ? ಕೇರಳದಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ, ಬೆಲ್ಲವನ್ನು ಮಾಡ್ತಾರೆ, ಆ ನೀರಾವನ್ನು ತೆಗೆದು. ಇವತ್ತಿನ ದಿವಸ ನೀವು ಲಾಲ್ಬಾಗ್ ಇತ್ಯಾದಿಗಳ ಕಡೆ ನೋಡಿದಾಗ ಸ್ಟಾಲ್ಗಳ ವಿಶೇಷವಾಗಿ ನೋಡ್ಬೋದು, ತೆಂಗಿನ ನೀರ, ಅದನ್ನು ನೇರವಾಗಿ ಸನ್ ಎಕ್ಸ್ಪೋಜರ್, ಸೂರ್ಯನಿಗೆ ಪ್ರಕಾಶಮಾನಕ್ಕೆ ಒಳಪಡಿಸದೆ ನೇರವಾಗಿ ತಾಜಾತನದಿಂದಲೇ ತೆಗೆದು ಅದನ್ನು ಎಳನೀರನ್ನು ಅನ್ನುವಂಥ ನೀರಾ ರೂಪದಲ್ಲಿ ನಾವು ಇವತ್ತು ಅದನ್ನ ಲೈಸೆನ್ಸ್ ಇಲ್ಲದೆ ನಾವು ಇವತ್ತಿನ ದಿವಸ ನೀರ ಮಾರ್ಬೋದು. ಒಬ್ಬ ಸಾಮಾನ್ಯ ರೈತ ದೊಡ್ಡ ಕ್ರಾಂತಿನೇ ಆಯಿತು. ಆ ನೀರಾದಿಂದ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ನೀರಾ ತಯಾರಿಕೆಯ ಬಗ್ಗೆ ಒಂದು ಉದ್ದಿಮೆಯಾಗಿ ಇವತ್ತಿನ ದಿವಸ ಬೆಳೀತಾ ಇದೆ. ಕೇರಳದಲ್ಲಿ ಸರ್ವೇ ಸಾಮಾನ್ಯವಾಗಿ ನೀರಾವನ್ನು ತಯಾರು ಮಾಡಿ ಎಲ್ಲ ಕಡೆಯವರು ಕೂಡ ಅದನ್ನು ಮಾರ್ತಾ ಇದ್ದಾರೆ. ಸೊ ನೀರಾ ತಯಾರಿಕೆಯಲ್ಲಿ ಒಂದು CPCRI ಕೂಡ ತಂತ್ರಜ್ಞಾನ ಇದೆ, ಕೇರಳ ಕೃಷಿ ವಿಶ್ವವಿದ್ಯಾಲಯ ಕೂಡ ಕೊಟ್ಟಿದೆ. ಜೊತೆಗೆ
1: ತೆಂಗಿನಕಾಯಿ ಚಾಕ್ಲೇಟ್,
0: ಚಾಕ್ಲೇಟು ಪೌಡರ್, ಬೆಲ್ಲದ ಪೌಡರ್, ತೆಂಗಿನ ನೀರಾದಿಂದನೇ ಬೆಲ್ಲದ ಪೌಡರ್ ಮಾಡ್ತೇವೆ ನಾವು. ಅದು ಈ ಬಾಣಂತಿಯರಿಗೆ ಅತಿ ಮೌಲ್ಯವರ್ಧಿತ ಅತ್ಯುತ್ತಮವಾದಂಥ ಉತ್ಪನ್ನ ಅಂತ ಹೇಳಿ ತೆಂಗಿನ ಬೆಲ್ಲ, ತೆಂಗಿನಿಂದ ಮಾಡಿದಂಥ ಬೆಲ್ಲ ಅಂತ ಕರಿತೇವೆ ಅದು. ಅದೇ ರೀತಿ ಪೌಡರ್ ಸಿಗುತ್ತೆ, ಅದೇ ರೀತಿ ಜೇನು ಇರಲಿ, ಈ ರೀತಿಯ ಉಪ ಉತ್ಪನ್ನಗಳು ಉದ್ದಿಮೆಯಾಗಿ, ಇಲ್ಲೇನು ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗಬೇಕು ಅಂತ ಏನಿಲ್ಲ, ಸಣ್ಣ ಒಂದು ಕುಟುಂಬದವರು ಕೂಡ ಕೇರಳದಲ್ಲಿ ನಾವು ಅದನ್ನು ನೋಡಬಹುದು, ಕರಾವಳಿ ಭಾಗದಲ್ಲಿ ನಾವು ಕಾಣಬಹುದು. ಇವುಗಳನ್ನು ಕೈಗಾರಿಕೆಯಾಗಿ ಮಾಡಿಕೊಂಡು ತೆಂಗಿನ ನೀರಾದಿಂದ ಬಂದಂತಹ ಬೆಲ್ಲವನ್ನು ತಯಾರು ಮಾಡ್ತಕ್ಕಂಥವ್ರು ಬೆಲ್ಲದ ಅಚ್ಚುಗಳನ್ನು ಮಾರಾಟ ಮಾಡ್ತಾರೆ, ಪೌಡರ್ಗಳನ್ನು ಮಾರಾಟ ಮಾಡ್ತಾರೆ. ಇವತ್ತು ಎಷ್ಟೋ ಅಂಗಡಿಗಳಲ್ಲಿ ಸರ್ವೇ ಸಾಮಾನ್ಯ ಕರಾವಳಿ ಭಾಗದಲ್ಲಿ ಸಿಗುತ್ತೆ ನೀರಿನ ತೆಂಗಿನ ಬೆಲ್ಲವನ್ನು ಮಾಡ್ತಕ್ಕಂಥವ್ರು ಒಂದು ಕಡೆ ನಾವು ಕಾಣೋದಾದರೆ. ಜೊತೆಗೆ ನೀವು ತೆಂಗಿನ ಕೈಗಾರಿಕೆಗಳಲ್ಲಿ ಉಪ ಉತ್ಪನ್ನಗಳನ್ನು ಮಾತ್ರ ಅಲ್ಲ, ಕೋಕೋ ಸ್ಯಾಪ್ ಚಿಲ್ಲರ್ ಅಂತ ಹೇಳಿ ವಿಶೇಷವಾಗಿ ಒಂದು ಸಾಧನವನ್ನು ಕಂಡುಹಿಡಿದಿದ್ದಾರೆ. ಗೊನೆ ಬಂದ ತಂತ್ರ ಆ ಗೊನೆಯನ್ನು ಮೂತಿಯನ್ನು ಕತ್ತರಿಸಿ ಸ್ಯಾಪ್ ಆ ರಸವನ್ನು ತೆಗೆದು ರಸವನ್ನು ಒಂದು ಕಡೆ 2 ಲೀಟರ್ವರೆಗೆ ಶೇಖರಣೆ ಮಾಡ್ತಕ್ಕಂಥ ಒಂದು ಸಾಧನವನ್ನು ಕಂಡುಹಿಡಿದಿದ್ದಾರೆ CPCRI ಕಾಸರಗೋಡು. ಅದನ್ನು ಕೋಕೋ ಸ್ಯಾಪ್ ಚಿಲ್ಲರ್ ಅಂತ ಕರೀತೇವೆ. ಐಸ್ ರೀತಿನಲ್ಲಿ ಆ ದ್ರವವನ್ನು ತೆಗೆದುಕೊಂಡು ಅದನ್ನು 2 ಲೀಟರ್ ಸಾಮರ್ಥ್ಯದ ಪೋರ್ಟಬಲ್ ಅಂದ್ರೆ ಸಾಗಣೆ ಮಾಡ್ತಕ್ಕಂಥ ಒಂದು ಕಂಟೈನರ್ನಲ್ಲಿ ಇಟ್ಟು ಅದನ್ನ ಕಲ್ಮಶ ಇಲ್ಲದೆ ಒಂದು ಶೈತ್ಯೀಕರಣ ಚೆಲ್ಲಿಂಗ್ ಒಂದು ವಿಧಾನದಲ್ಲಿ ಅದು ಅತಿ ಹೆಚ್ಚು ರಸಭರಿತವಾದಂಥ ಒಂದು ಏನು ಸ್ಯಾಪ್ ಚಿಲ್ಲರ್ ಅಂತ ಹೇಳಿ. ಸ್ಯಾಪ್ ಅಂದರೆ ರಸ, ತೆಂಗಿನ ಗೊನೆಯಿಂದ ನೀರ ಇದೆಯಲ್ಲ, ಆ ನೀರದಲ್ಲಿ ಒಂದು ಅತ್ಯುತ್ತಮವಾದಂಥ ವಿಧಾನವನ್ನು

0: ಕಂಡಿಡ್ದು ಮತ್ತೊಂದು ಕಲ್ಪರಸ ಅಂತ ಹೇಳಿ, ಕಲ್ಪವೃಕ್ಷದಿಂದ ಬಂದಂತಹ ರಸ ಇದೆಯಲ್ಲ, ವಿಟಮಿನ್ಗಳನ್ನು ಹೊಂದಿರತಕ್ಕಂಥ ರಸವನ್ನು ಸಿ ಪಿ ಸಿ ಆರ್ ಐ ಇದಿದ್ದು, ಅದರಲ್ಲಿ ಕ್ಷಾರೀಯ ಅಂಶ ಒಂದೊಂದೇ ಮತ್ತು ಬರ್ತಕ್ಕಂಥದ್ದಲ್ಲ, ಸ್ವಲ್ಪ ಅತ್ಯುತ್ತಮವಾದಂಥ ಪಾನೀಯ ಆಗಿ ಇವತ್ತಿನ ದಿವಸ ಅದನ್ನು ಮಾರಾಟ ಮಾಡಲಿಕ್ಕೆ ಇದೆ. ಕಲ್ಪರಸ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಏನೋ ಅಣಬೆಯನ್ನು ತಯಾರು ಮಾಡ್ತಕ್ಕಂಥದ್ದಾಗಲಿ, ಮೌಲ್ಯವರ್ಧಿತ ಇದರಲ್ಲಿ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಜೀವಸತ್ವಗಳನ್ನು ಅವುಗಳಲ್ಲಿ ಸ್ವಾಭಾವಿಕವಾಗಿ ಇರತಕ್ಕಂಥ ಸತ್ವಗಳನ್ನು ಒಂದು ನೀರಾದಲ್ಲಿ ಇದ್ದು ಅದನ್ನೇ ಖಾಲಿ ಎಳನೀರಲ್ಲ ಇದನ್ನು ಬಳಸ್ತಕ್ಕಂಥ. ಮತ್ತೊಂದು ಎಳನೀರಿನ ಉದ್ದಿಮೆ ಇವತ್ತಿನ ದಿವಸ ಯಾವ ರೀತಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ಜನ ತೆಂಗನ್ನು ಬೆಳೆಯುವಾಗ 60% ಬೇರೆ ಜಾತಿಯ ಒಂದು ತಳಿಗಳನ್ನು ಮಲ್ಟಿಪರ್ಪಸ್ ತಳಿಗಳನ್ನು ಬೆಳೆದು 100% ಗಿಡಗಳನ್ನು ಎಳನೀರಿಗಾಗಿಯೇ ಬೆಳೆದು ಎಳನೀರಿನ ಉದ್ದಿಮೆಯನ್ನಾಗಿ ಒಬ್ಬ ಸಾಮಾನ್ಯ ರೈತ ಮಾಡಿಕೊಂಡು ಜೀವನಾಂಶವನ್ನು ಏನು ವೃದ್ಧಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರೋದನ್ನು ಇವತ್ತು ಸಾಬೀತು ಮಾಡಿ ತೋರಿಸಿದೆ. ಇದು
1: ಇನ್ನು ತೆಂಗಿನಕಾಯಿ,
0: ಹೌದು,
1: ತೆಂಗಿನಕಾಯಿಯನ್ನ ಆ ಕೋಪ್ರ ಏನಂತವಲ್ಲ ಅದನ್ನು ನಾವು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ಪೀಡ್ಸ್ ಅನ್ನು ತಯಾರು ಮಾಡಬಹುದು. ನಮ್ಮ ಮನೆಯ ಪ್ರಾಣಿಗಳಿಗೆ ನಾವು ಅದನ್ನು ಕೊಡುವ ಅವಕಾಶ ಕೂಡ ಇದೆ. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಪ್ರಾಣಿಗಳನ್ನು ಕೂಡ ಸಾಕ್ತೇವೆ, ಎಮ್ಮೆ ಸಾಕೋದು, ಆಕಳು ಸಾಕೋದು, ಇವುಗಳ ಮೇವನ್ನು ಕೂಡ ನೀವು ಬಳಸ್ಕೋಬಹುದಲ್ಲ.
0: ಖಂಡಿತ ಖಂಡಿತ, ಒಳ್ಳೆಯ ಒಂದು ಪ್ರಶ್ನೆ ತಾವು ಹೇಳ್ತಿದ್ರಿ. ಏನಂದ್ರೆ ತೆಂಗು ಆಧಾರಿತ ಉಪ ಉದ್ದಿಮೆಯನ್ನು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ. ಅಂತರ ಬೆಳೆ ಅಲ್ಲ, ತೆಂಗಿನಲ್ಲಿ ಮೇವನ್ನು ಬೆಳೆದು ಒಂದು ತರಕಾರಿಗಳನ್ನು ಬೆಳೆದು ಅಥವಾ ಹೂ ಬೆಳೆಗಳನ್ನು ಬೆಳೆದು ಲಾಭ ಮಾಡ್ತಕ್ಕಂಥ ತೆಂಗು ಆಧಾರಿತ ಬೆಳೆ ಪದ್ಧತಿ.
1: ಹೌದೌದು,
0: ತೆಂಗು ಆಧಾರಿತ ಉಪವೃತ್ತಿಗಳು ಇವೆ ತಿಮ್ಮಪ್ಪ ಗೌಡ್ರೆ. ಉಪವೃತ್ತಿ ಅಂದ್ರೆ ಏನು? 1 ಎಕರೆ ತೆಂಗಿಟ್ಟಿದ್ದೀನಪ್ಪ, ನಾನು ಒಬ್ಬ ಸಾಮಾನ್ಯ ರೈತ, ನಾನು ತೆಂಗಿನಲ್ಲಿ 67-68 ಗಿಡ ಏನು 30-30 ಹಾಕಿ ನಾವು ಬೆಳೆದಿದ್ದೇನೆ. ಇಲ್ಲಿ 1 ಎಕರೆನಲ್ಲಿ 2 ಹಸುಗಳನ್ನ ಇಟ್ಟು ಮೇವನ್ನ 4 ಮರಗಳ ಮಧ್ಯೆ ಇರ್ತಕ್ಕಂಥ ಹಸಿರು ಮೇವನ್ನ ನಾವು ಬೆಳೆಸ್ಕೊಂಡಾಗ ನಾವು ಇತರೆ ಫೀಡ್ ಅನ್ನ ತೆಗೆದುಕೊಂಡು ಬಂದು ಹಸು ಸಾಕೋದನ್ನ ತಪ್ಪಿಸುತ್ತೆ. ಆಗ ಹಸಿರು ಮೇವು ಆಯ್ತು, 2 ಹಸು ಆಯ್ತು, ಹಸುನಿಂದ ಬಂದಂತಹ ಸಗಣಿಯನ್ನ ಸಣ್ಣ ಪ್ರಮಾಣದಲ್ಲಿ ನನ್ನ ಮನೆಗೆ ಒಂದು ಗೋಬರ್ ಗ್ಯಾಸ್ ಅನ್ನಿಲ್ಲದ ಇಟ್ಕೊಂಡು ಆ ಗೋಬರ್ ಗ್ಯಾಸ್ ಅನ್ನ ನೇರವಾಗಿ ತಮ್ಮ ಮನೆಗೆ ಲೈಟ್ ಗಾಗಿ ಬೆಳೆಸ್ಕೊಳ್ತಕ್ಕಂತ ಗ್ಯಾಸ್ ಅನ್ನ ಆಗಿ ಬೆಳೆಸ್ಕೊಳ್ತಕ್ಕಂತ ರೈತರು ಇವತ್ತು ಕರಾಳಿ ಭಾಗದಲ್ಲಿ ಕಂಡೆ, ಅದಕ್ಕೂ ಕೂಡ ತಂತ್ರಜ್ಞಾನವನ್ನ ಸಿಪಿಸಾರೆ ಕಂಡಿಡಿದೆ.
1: ಇನ್ನೊಂದು ತೆಂಗಿನ ಉಪ ಉತ್ಪನ್ನದಲ್ಲಿ ತೆಂಗಿನ ಎಣ್ಣೆ, ತೆಂಗಿನ ಎಣ್ಣೆ ನೀವು ಎಕ್ಸ್ಟ್ರಾಕ್ಟ್ ಮಾಡೋದು,
0: ಅದು ಉದ್ದಿಮೆಯನ್ನು ಒಬ್ಬ ಸಣ್ಣ ರೈತನೇ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆಯನ್ನು ಮಾಡ್ತಕ್ಕಂಥದ್ದು ಉದ್ದಿಮೆಗಳು ಇವೆ. ಈಗ ನಾವು ಹೋದಾಗ ಮೂಡುಬಿದ್ರೆ ಅಥವಾ ಕರಾವಳಿ ಭಾಗದಲ್ಲಿ ಬಂದ್ರೆ,
1: ಯಾಕೆಂದ್ರೆ ಈಗ ಎಣ್ಣೆ ಅಂದ ತಕ್ಷಣ ಈಗ ನಾವು ಅನೇಕ ರೀತಿಯ ಎಣ್ಣೆಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಅದು ಏನು ಕಲುಷಿತ ಎಣ್ಣೆನೋ ಪರಿಶುದ್ಧ ಎಣ್ಣೆನೋ ಅಲ್ಲೋ ಏನು ಗೊತ್ತಾಗಲ್ಲ. ಹಾಗಾಗಿ ನೀವೇ ಮಾಡ್ಕೋಬಹುದಲ್ಲ. ಈಗ ನೀವು ತೆಂಗಿನ ಮರ ಇದೆ ನಿಮ್ಮ ಹೊಲದಲ್ಲೇ ಇದೆ, ನಿಮ್ಗೆ ಪ್ರತಿ ತಿಂಗಳ ಪ್ರತಿ ದಿನ ಇಷ್ಟಿಷ್ಟು ಎಣ್ಣೆ ಬೇಕಾಗುತ್ತೆ, ನೀವೇ ನಿರೀಕ್ಷೆ ಮಾಡಿ ಮಾಡ್ಬೋದು. ಮತ್ತೆ ಜನ ಕೂಡ ಇವತ್ತೇ ಇಷ್ಟಪಡ್ತಾರೆ, ಈಗ ಸಾವಯವ ಎಣ್ಣೆ ಬೇಕು, ಮತ್ತೆ ಆರೋಗ್ಯ ಕಾಳಜಿ ಬೇಕು. ಈಗ ನಾವು ಏನು ಕಲುಷಿತ ಎಣ್ಣೆ ಬಳಸಿ ನಮ್ಮ ಆರೋಗ್ಯ ಕುಂಠಿತ ಆಗಿದೆ, ಹೃದಯ ಕಾಯಿಲೆ ಬಂದಿದೆ, ಕಿಡ್ನಿ ಕಾಯಿಲೆ ಬಂದಿದೆ, ಇದೆಲ್ಲ ಒಂದು ಜಾಗೃತಿ ನಮ್ಮಲ್ಲಿ ಉಂಟಾಗಿದೆ.
0: ಎಷ್ಟೋ ಕೈಗಾರಿಕೆಗಳಿಗೆ ಗೌಡ್ರೆ ತಾವು ಹೇಳಿದ್ದು ನಿಜ, ಇದಕ್ಕೆ ನಾನು ಮುಂದುವರಿಸೋದಾದ್ರೆ ಎಷ್ಟೋ ಕೈಗಾರಿಕೆಗಳಿಗೆ ತೆಂಗಿನ ಎಣ್ಣೆ, ತೆಂಗು ಉದ್ಯಮ ಮತ್ತೊಂದು ಆಧಾರ ಆಗಿದೆ. ಇತರ ಕೈಗಾರಿಕೆಗಳು ಕೂಡ ಅದೇ ಎಣ್ಣೆ ಬೇಕಲ್ಲ, ಬೇರೆ ಬೇರೆ ಉದ್ದೇಶದ್ದು ಉತ್ಪನ್ನಗಳನ್ನು ತಯಾರು ಮಾಡುವಾಗ ಏನು ಈಗ ಗ್ರೀಸ್ ಇತ್ಯಾದಿಗಳನ್ನು ಬಳಸೋದುವಾಗ ಎಣ್ಣೆಯನ್ನೇ ಬಳಸಿ ನಾವು ಯಂತ್ರಗಳಿಗೆ ಬಳಸ್ತಕ್ಕಂಥ ಕ್ರೂಡ್ ಆಯಿಲಿನ ಒಂದು ರೀತಿಯಲ್ಲೂ ಕೂಡ ಈ ಎಣ್ಣೆಯನ್ನು ಬಳಸ್ತಾ ಇರ್ತಕ್ಕಂಥದ್ದು.
1: ಹಾಗಾಗಿ ಇದು
0: ಕೈಗಾರಿಕೆ
1: ಉಪ ಉತ್ಪನ್ನ, ನೀವು ಉಪಕಸಬಾಗಿ ನೀವು ಮಾಡಿಕೊಂಡಾಗ ಇಲ್ಲಿ ನಿಮಗೆ ಇನ್ನೂ ಅವಕಾಶ ಇದೆ, ದೊಡ್ಡ ಪ್ರಮಾಣದ ಅವಕಾಶ. ತೆಂಗಿನ ಎಣ್ಣೆ ತೆಗೆದು ಮಾರೋದು, ಎಣ್ಣೆ ಸಾಮಾನ್ಯವಾಗಿ ಈ ಎಣ್ಣೆ ತೆಗಿಬೇಕಂದ್ರೆ ಕಾಯಿ ಎಷ್ಟು ದಿನದ್ದು ಹಳೇದಾಗಿರ್ಬೇಕು ಡಾಕ್ಟರ್ ನಾರಾಯಣಸ್ವಾಮಿ ಅವರೇ?
0: ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇದು ತೆಂಗಿನ ಕಾಯಿ ಸುಮಾರು 11-12 ತಿಂಗಳಷ್ಟೊತ್ತಿಗೆ ಗೊನೆ ಬಂದ ಪ್ರಾರಂಭದಿಂದ ಅದು ಬಲಿತು ಕಾಯಿಯಾಗಿ ಉದುರುವವರೆಗೆ ಅಥವಾ ನಾವು ಇಳಿಸುವವರೆಗೆ ಅದು 12 ತಿಂಗಳನ್ನ ತೆಗೆದುಕೊಳ್ಳಿ. ಆಗ ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ನೀರು ಬತ್ತಿ ಹೋಗಿ ಕೊಬ್ಬರಿ ಮಾತ್ರ ಉಳಿಯುತ್ತೆ. ಅದನ್ನು ಒಣಗಿಸಿ ನಾವು ನೆರಳಿನಲ್ಲೋ ಅಥವಾ ಹಟ್ಟದಲ್ಲೇ ಹಾಕಿ ಒಣಗಿಸಿ ಆ ನಂತರ ಸಂಪೂರ್ಣವಾಗಿ ನೀರು ಹೋಗಿದ್ದಾದ್ಮೇಲೆ ಕಾಯಿಯನ್ನು ನಾವು ಅದನ್ನು ಸಿಪ್ಪೆ ತೆಗೆದು ಸುಲಿದು ಕಾಯಿಯನ್ನು ಮಾರತಕ್ಕಂಥ ಒಂದು ಕ್ರಮ, ಚಿಪ್ಪನ್ನು ಬೇರ್ಪಡಿಸಿ ಕೊಬ್ಬರಿಯನ್ನೇ ಬೇರ್ಪಡಿಸಿ ಎಣ್ಣೆಗೆ ನಾವು ಕಳಿಸಿ ಚಿಪ್ಪನ್ನು ಬೇರೆ ಉತ್ಪನ್ನಗಳಿಗೆ ಬಳಸ್ತಕ್ಕಂಥದ್ದು ಮತ್ತೊಂದು ಕ್ರಮ, ಚಿಪ್ಪನ್ನು ಮತ್ತು ಹಸಿ ಕೊಬ್ಬರಿಯನ್ನು ತೆಗೆಯುವಾಗ

0: ಮೊದಲೇ ಹೇಳಿದ ಹಾಗೆ ತೆಂಗಿನ ನಾರಿನ ಒಂದು ಉದ್ದಿಮೆ, ನಾರು ಬೇರೆ ಪ್ರತ್ಯೇಕ ಆಗುತ್ತೆ, ನಾರಿನ ಹುಡಿ ಕೂಡ ಪ್ರತ್ಯೇಕವಾಗಿ ಆಗುತ್ತೆ, ಅದನ್ನ ತೆಂಗಿನ ಸಿಪ್ಪೆಯ ಹುಡಿ ಅಂತ ಕರೀತೇವೆ. ಅದು ಸಾಕಷ್ಟು ಉದ್ದಿಮೆಗಳಿಗೆ ಅತ್ಯುತ್ತಮವಾದಂತ ಒಂದು ಆಧಾರದ ಒಂದು ವಸ್ತು ಆಗ್ತದೆ, ಮೂಲಾಧಾರದ ವಸ್ತು ಆಗುತ್ತೆ ತೆಂಗಿನ ನಾರಿನ. ಇದು ನರ್ಸರಿಗಳಿಗೆ, ಯಾವುದೇ ಒಂದು ನರ್ಸರಿಗೆ ತೆಂಗಿನ ನಾರಿನ ಸಿಪ್ಪೆಯ ಹುಡಿ ಇದೆಯಲ್ಲ, ಒಳ್ಳೆಯ ಕಾಂಪೋಸ್ಟ್ ಆಗಿ ನಾವು ಮಾಡೋಣ. ನೀರನ್ನ ಹಿಡಿದಿಟ್ಕೊಳ್ತಕ್ಕಂತ ಶಕ್ತಿ ಇದೆ, ಅದಕ್ಕೆ ವಿಶೇಷವಾಗಿ ಹೆಚ್ಚು ಮಣ್ಣು ಹಾಕಬೇಕು ಅಂತೇನಿಲ್ಲ. ಸೊ ನರ್ಸರಿಗಳಿಗೆ, ಟೆರೆಸ್ ಗಾರ್ಡನ್ಗಳಿಗೆ ತೆಂಗಿನ ನಾರಿನ ಸಿಪ್ಪೆಯ ಹುಡಿಯೇ ಸಿಗುತ್ತೆ. ಮತ್ತೆ ತೆಂಗಿನ ನಾರಿನ ಸಿಪ್ಪೆಯಿಂದ ನಾವು ಕಾಂಪೋಸ್ಟ್ ನಾನು ಮಾಡಿದಾಗ ಆ ಎರೆಹುಳ ಕಾಂಪೋಸ್ಟ್ ಕೂಡ ನಾವು ಇತರ ನರ್ಸರಿಗಳಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಅತಿ ಹೆಚ್ಚು ಮಣ್ಣಿನ ಅವಶ್ಯಕತೆ ಬರೋದಿಲ್ಲ ಅಲ್ಲಿ. ಸೊ ಮಣ್ಣಿನ ಗುಣಧರ್ಮವನ್ನು ಹೆಚ್ಚು ಮಾಡಬೇಕಾದ್ರೆ, ಮತ್ತೆ ತಾವು ಹೇಳಿದಾಗೆ ಮಣ್ಣಿನ ಮನುಷ್ಯನ ಆರೋಗ್ಯ ಜಾಸ್ತಿ ಮಾಡಬೇಕಾದ್ರೆ ಎಣ್ಣೆಯ ಅತ್ಯುತ್ತಮವಾದಂಥ ಎಣ್ಣೆಯ ಉತ್ಪಾದನೆ ಇದೆ, ವರ್ಜಿನ್ ಆಯಿಲ್ ಇದೆ, ಮತ್ತು ಕೊಬ್ಬರಿಯ ಉತ್ಪನ್ನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದು ಇಂಡಸ್ಟ್ರೀಸ್ ಬರ್ತಾ ಇದೆ. ಖಾಲಿ ಒಣ ಕೊಬ್ಬರಿಯ ಪುಡಿ ಮಾತ್ರ ಅಲ್ಲ, ಇವತ್ತು ಚಿಪ್ಪು ನಾನು ಹೇಳಿದೆ ಐಸ್ ಕ್ರೀಮ್ಗಳಿಗೆ ಹೋಗ್ತದೆ. ಅಲಂಕಾರಿಕ ವಸ್ತುಗಳಲ್ಲಿ ಇವತ್ತಿನ ದಿವಸ ತೆಂಗಿನ ಕಾಯಿಯಲ್ಲೇ ನೀವು ಸಾವಿರಾರು ರೂಪಾಯಿಗೆ ಗೆರೆಟೆನಲ್ಲಿ ನಿಮ್ಮ ಮುಖಚಿತ್ರವನ್ನು ಕೂಡ ಮಾಡಬಹುದು ಇವತ್ತಿನ ದಿವಸ. ಈ ರೀತಿ ಅಲಂಕಾರಿಕ ವಸ್ತುಗಳಲ್ಲಿ ಇಂಡಸ್ಟ್ರಿಯಾಗಿ ಬೆಳೀತಾ
1: ಇದೆ. ನಿರಂತರವಾಗಿ ಕೇವಲ ತೆಂಗಿನಕಾಯಿಯನ್ನೇ ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ನೀವು ಆಕ್ರಮಿಸಿಕೊಳ್ಬಹುದು
0: ಮಾರಾಟದ ವ್ಯವಸ್ಥೆನಲ್ಲಿ ತೆಂಗು ದೂರ ದೂರದ ಮಾರುಕಟ್ಟೆಗಳಿಗೆ. ಈಗ ಡೆಲ್ಲಿ
1: ದೂರದ ಮಾರುಕಟ್ಟೆ ನಿಮ್ಮ ಮನೆಯಲ್ಲೇ ನೀವು ಕುಂತು ನಿರಂತರವಾಗಿ ಮಾರ್ಕೋತ ಹೋದ್ರೆ ನಿಮ್ಮ ಆ ಒಂದು ಜಾಗ ಗುರುತಾಗುತ್ತೆ, ಎಲ್ಲ ಜನ ಅದನ್ನ ಕಂಡು ಹಿಡಿತಾರೆ. ಓ, ನಮಗೆ ಬೇಕಾಗಿದ್ದ ಕಾಯಿ ಇಲ್ಲಿ ಸಿಗುತ್ತೆ ಅಂತ ಹೇಳೋ ಭಾವನೆ ಬರುತ್ತೆ.
0: ಅತ್ಯುತ್ತಮವಾದಂತ ಸ್ವಾಭಾವಿಕವಾದಂತ
1: ನಿರಂತರ ಹಣ ಬರುತ್ತೆ.
0: ಅಷ್ಟೇ ಅಲ್ಲ ಗೌಡ್ರೆ, ಈಗ ತಾವು ಹೇಳಿದಾಗೆ ಒಂದು ಮರ ಅದು ನಶಿಸಿ ಹೋಯ್ತು ಅಂತ ಇಟ್ಕೊಳ್ಳಿ, ಏನೂ ಇಲ್ಲ, ಅದು 60-70 ವರ್ಷದ ಮರ ಬಿದ್ದೋಯ್ತು ಮರ ತೆಂಗಿನ, ಅದು ಕೂಡ ಉತ್ಪನ್ನ, ಅದರ ಕಾಂಡನ ಕೊಯ್ದು ಅಲಂಕಾರಿಕ ವಸ್ತುವಾಗಿ ಇವತ್ತು ಪೀಠೋಪಕರಣ ಮಾಡೋ ಮಟ್ಟದಲ್ಲಿ ಇದೆ ಇವತ್ತು ಇದರಲ್ಲಿ. ತೆಂಗನ್ನು ಒಂದು ಭಾಗವೂ ಕೂಡ ತಾವು ಮೊದಲೇ ಹೇಳಿದಾಗೆ ಕಮದೇನೇ ಅದು ಕಲ್ಪವೃಕ್ಷವೇ, ಯಾವ ಕಾರಣಕ್ಕೂ ಅದು ವೇಸ್ಟ್ ಆಗೋದೇ ಇಲ್ಲ. ಉರುವಲು ಮಾತ್ರ ಅಲ್ಲ, ಇವತ್ತಿನ ದಿವಸ ಕೂತ್ಕೊಳ್ಳಿಕ್ಕೆ ಸೀಟ್ ಮಾಡಲಿಕ್ಕೂ ಕೂಡ ತೆಂಗನ್ನ ಕಾಂಡವನ್ನು ಬಳಸಿಕೊಂಡು ಅದಕ್ಕೆ ಅಲಂಕಾರಿಕ ರೂಪವನ್ನು ಕೊಟ್ಟು ಒಂದು ಕುರ್ಚಿ ಮೇಜುಗಳನ್ನು ಮಾಡೋದಲ್ಲದೆ ಸೀಟಿಂಗ್ ಅರೇಂಜ್ಮೆಂಟ್ಗೆ ಕೂತ್ಕೊಳ್ಳೋದಕ್ಕೂ ಕೂಡ ಪೀಠೋಪಕರಣಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ತೆಂಗು ಹೆಚ್ಚು ಇವಾಗ ಉದ್ದಿಮೆಯಾಗಿ ಬೆಳೀತಾ ಇದೆ. ಅಂದರೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂತಹ ಒಂದು ಅತ್ಯುತ್ತಮವಾದಂಥ ಒಂದು ಕಲ್ಪವೃಕ್ಷವೇ ಬಿಡಿ.
1: ಇದಲ್ಲೇ ಈಗ ಕೃಷಿ ವ್ಯವಸಾಯ ಮಾಡೋರಿಗೆ ನಮ್ಮ ಒಂದು ತೆಂಗಿನ ನರ್ಸರಿ ಕೂಡ ಕೈ ಹಿಡಿಬಹುದಲ್ಲ.
0: ಹೌದು, ನರ್ಸರಿ ಕೂಡ ಒಂದು ಉದ್ದಿಮೆ. ಯಾವುದೇ ಕಾರಣಕ್ಕೂ ಮೌಲ್ಯವರ್ಧನೆಗೆ ನಾವು ಉತ್ಪನ್ನಗಳನ್ನು ಮಾಡಿದ್ರೆ ಮಾತ್ರ ಮೌಲ್ಯವರ್ಧನೆ ಅಲ್ಲ, ತೆಂಗಿನ ನರ್ಸರಿಯನ್ನ ಮಾಡಿ ಉದ್ದಿಮೆಯನ್ನಾಗಿ
1: ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗಿ ಒಂದು 100 ಗಿಡ ಬೆಳೆಸ್ಕೊಳ್ಳಿ.
0: ಒಬ್ಬ ಸಣ್ಣ ರೈತ, ಗಂಡ ಹೆಂಡತಿ ಅಥವಾ ಒಂದು ಕುಟುಂಬದವರು ಪ್ರತಿ ವರ್ಷ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ನಾನು ಈ ವರ್ಷ 1 10 ಗುಂಟೆ ಜಾಗದಲ್ಲಿ 1,000 ತೆಂಗಿನ ಗಿಡಗಳನ್ನ ನಾನು ಮಾಡಿ ನರ್ಸರಿ ಮಾಡಿದ್ದೇನೆ ಎಂದು ಕೂಡ ನಿಮಗೆ ಡಿಮ್ಯಾಂಡ್ ಇದೆ ಇವತ್ತಿನ ದಿವಸ. ಅಂದರೆ ನಿಮ್ಮದೇ ಮರದಿಂದ ಆಯ್ಕೆ ಮಾಡಬೇಕು ಅಂತ ಏನಿಲ್ಲ, ನೀವೇ ನೋಡಿರ್ತಕ್ಕಂಥ ಇತರ ರೈತರನ್ನ ಮಾರುಕಟ್ಟೆನಲ್ಲಿ ಇತರ ಉದ್ದೇಶಕ್ಕೆ ಹೋಗ್ತಕ್ಕಂಥ ತೆಂಗನ್ನ ನೀವೇ ಆ ಮರವನ್ನು ಗುರುತಿಸಿ ತಾಯಿ ಮರ ಅಂತ ಆಯ್ಕೆ ಮಾಡಿಕೊಂಡು ನೀವು ಅದೇ ಗ್ರಾಮಗಳಲ್ಲಿ ಇರ್ತೀರಿ, ಆ ಮರದಿಂದ ಏನು ಮಾಡಿ ಒಂದು ಗಿಡಗಳನ್ನು ಮಾಡೋದ್ರಿಂದ ನಂಬಿಕೆ ಕೂಡ ಬರ್ತದೆ ಗಿಡಗಳನ್ನು ಬಳಸುವಂಥ ರೈತನಿಗೆ. ಅವರು ಆ ಮರ ನೋಡಿರ್ತಾರೆ, ಪಕ್ಕದ ರೈತ ಗಿಡ ಬೇಕಾದಾಗ. ಆಗ ನೀವು ಒಂದು ನರ್ಸರಿ ಉದ್ದಿಮೆಯನ್ನು ನಿಮ್ಮ ಊರಿನಲ್ಲೇ ಅಂದು ಕಂಡುಕೊಂಡು ಅದರಿಂದ ಗಿಡವನ್ನು ಪಡೆದು ನೀವು ಇತರರಿಗೆ ನೀವು ಮಾರಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಯ್ತಲ್ಲ. ಇದು ಇರೋ ಜಾಗದಲ್ಲಿ
1: ನಿರಂತರವಾಗಿ ನೀವು ತೆಂಗಿನ ಮೂಲ ಹುಡ್ಕೊಂಡು ನೀವು ಒಂದು ಉದ್ಯೋಗ ಕಂಡುಕೊಳ್ಳಕ್ಕೆ
0: ಅವಕಾಶ ಆಗುತ್ತೆ.
1: ಹಾಗಾಗಿ 16 ಅವಕಾಶ ಇದಾವೆ ನಿಮಗೆ. ಈ 16 ಅವಕಾಶನ ಇವತ್ತು ನಮ್ಮ ಯುವಕ ಯುವತಿಯರು ಇದನ್ನ ಕಾರ್ಯರೂಪಕ್ಕೆ ತಂದ್ಕೊಂಡ್ರೆ ಅದ್ರ ಮಹತ್ವ ಗೊತ್ತಾಗುತ್ತೆ.
0: ಇದಕ್ಕೆ ವಿಶೇಷವಾದಂತ ಡಿಗ್ರಿ ಪದವಿಗಳು ಬೇಕು
1: ಬೇಕಾಗಿಲ್ಲ.
0: ರೈತ
1: ತಾವೇ ಮಾಹಿತಿನ ಸೋಷಿಯಲ್ ಮೀಡಿಯಾದಲ್ಲೂ ಕಲೆ ಹಾಕೋಬಹುದು.
0: ಹೌದು,
1: ಅಥವಾ ಕೃಷಿ ವಿಜ್ಞಾನ
0: ಕಂಡಿಡ್ಕೊಳ್ಬಹುದು,
1: ಕೃಷಿ ವಿಶ್ವವಿದ್ಯಾಲಯ,
0: ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕೆವಿಕೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಮಾಹಿತಿಗೆ ಅವರು ಒದಗಿಸ್ಲಿಕ್ಕೆ ಅವರು ತಲ್ಲೀನ ಆಗ್ತಾರೆ.
1: ನೀವು ಕೂಡ ಮಾಹಿತಿ ಕಲೆ ಹಾಕೋಬಹುದು. ಇದು ಮಾಡೋದೇನು ತೀರಾ ದೊಡ್ಡ ಸಾಹಸ ಏನಿಲ್ಲ. ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ನೀವು ಜ್ಞಾನ ಮಾಡಿಕೊಂಡು ನೀವೇ ಒಂದು ಸ್ವಲ್ಪ ಇದು ಮಾಡಿದ್ರೆ ಆಗುತ್ತೆ. ಇದು
0: ಉದ್ಯಮೆಯಲ್ಲಿ ತೊಡಗಿಸ್ತಕ್ಕಂತ ಮನಸ್ಸು ಬೇಕಷ್ಟೇ.
1: ಇದು ಎಲ್ಲ ಕೃಷಿ ನೀವು ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀರಿ, ಇದನ್ನ ಈ ಬಾರಿ ಇದನ್ನು ಶುರು ಮಾಡಿ ಅಂತ ನಾವು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ಮೂಲಕ ನಮ್ಮ ರೈತರಿಗೆ ನಾವು ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಇನ್ನೂ ಕೆಲವು ರೈತರಿರ್ತಾರೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಇನ್ನೂ ಮಾಹಿತಿ

0: ಮಾಹಿತಿಯನ್ನು ಕೊಡಬೇಕು ನೀವು?
1: ಖಂಡಿತ ಕೊಡಬಹುದು. ಅದರಲ್ಲಿ ತೆಂಗಿನ ಆಧಾರವಾಗಿ ನಾವು ಏನೆಲ್ಲ ಉಪವೃತ್ತಿಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ರೈತ ಈ ಕಾಲಘಟ್ಟದಲ್ಲಿ ಆಗುತ್ತೆ. ನನಗೆ ಎಷ್ಟು ಸ್ವಾಭಾವಿಕವಾಗಿ ಏನು ಮೂಲಗಳಿವೆ, ಬೇಸಾಯ ಮಾಡಲಿಕ್ಕೆ ಜಮೀನು ಒಂದು, ತೆಂಗಿನ ಬೇಸಾಯ ಒಂದು ಕ್ರಮ, ತೆಂಗು ಆಧಾರಿತ ಉಪವೃತ್ತಿಗಳು ಒಂದು ಕ್ರಮ. ಉಪವೃತ್ತಿಗಳೇನು? ತೆಂಗು ಆಧಾರವಾಗಿಟ್ಟುಕೊಂಡು ಜೇನು ಕೃಷಿ, ತೆಂಗು ಆಧಾರವಾಗಿಟ್ಟುಕೊಂಡು ಹೈನುಗಾರಿಕೆ, ಹೈನುಗಾರಿಕೆಯನ್ನು ಆಧಾರವಾಗಿಟ್ಟುಕೊಂಡು ಗೋಬರ್ ಗ್ಯಾಸ್, ಗೋಬರ್ ಗ್ಯಾಸಿನ ಸ್ಲರಿಯನ್ನು ಬಿಟ್ಟು ಒಂದು ಸಣ್ಣ ಮೀನು ಕೊಳದಲ್ಲಿ ಮೀನನ್ನು ಸಾಕಿ ಅದರಿಂದ ಉಪವೃತ್ತಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಹಸಿರು ಮೇವನ್ನು ಬೆಳೆದು ಅದೇ ಹಸಿರು ಮೇವನ್ನು ನೀವು, ನಾನು ಮೊದಲು ಹೇಳಿದ್ದೇನೆ, ಹೈನೋದ್ಯಮವನ್ನು ಪ್ರಾರಂಭ ಮಾಡೋದಾದರೆ ಆ ಹೈನೋದ್ಯಮದಿಂದ ನಿಮಗೆ ಲಾಭ ಬಂತು. ತೆಂಗು ಆಧಾರಿತ ಮೇವಿನ ಬೆಳೆ, ಮೇವನ್ನು ಆಧರಿಸಿ ಏನು ಹಸುಗಳು, ಹಸುಗಳಿಂದ ನೀವು ಹೈನುಗಾರಿಕೆ ಆಯಿತು, ಹಸುಗಳಿಂದ ಬಂದಂತಹ ತ್ಯಾಜ್ಯಗಳನ್ನು ನೀವು ಅದೇ ತೋಟಕ್ಕೆ ಬಳಸ್ಕೊಳ್ತೀರಿ. ಹೀಗೆ ಒಂದೊಂದು ವೃತ್ತಿಯೂ ಕೂಡ ಒಂದು ಸಣ್ಣ ಉದ್ದಿಮೆಯಾಗಿ ತೆಂಗು ಆಧಾರವಾಗಿ ನಾವು ಮಾಡಲಿಕ್ಕೆ ಅವಕಾಶಗಳಿದೆ. ಸುಮಾರು 2 ಎಕರೆ ತೆಂಗಿನಲ್ಲಿ 4-5 ಕುಟುಂಬಗಳನ್ನು ಸಾಕಬಹುದು ಅನ್ನೋದಕ್ಕೆ ನಮ್ಮಲ್ಲಿ ಉದಾಹರಣೆಗಳು, ವೈಜ್ಞಾನಿಕವಾಗಿ ಅಂಕಿಅಂಶಗಳು ಇದೆ CPCRI ಕಾಸರಗೋಡಿನಲ್ಲಿ. ಹೇಗೆ ಅಂದ್ರೆ, ಮೇವಿನ ಬೆಳೆ, ಹೈನುಗಾರಿಕೆ, ಹೈನುಗಾರಿಕೆಯಿಂದ ಬಂದಂತಹ ಬಯೋಗ್ಯಾಸ್, ಬಯೋಗ್ಯಾಸ್ ಲರಿಯಿಂದ ನೀವು 100x100 100 ಅಡಿ 100 ಅಡಿ ಅಂತರದ ಒಂದು ಮೀನಿನ ಕೊಳವನ್ನು ಮಾಡಿ, ಮೀನನ್ನ ಕೊಳಕ್ಕೆ ಸಗಣಿಯ ಬಗ್ಗಡವನ್ನು ಬಿಟ್ಟು ಸ್ವಲ್ಪ ಸಾಧಾರಣ ಫೀಡನ್ ಆಗಿ ವರ್ಷದಲ್ಲಿ 2 ಬೆಳೆ ಮೀನನ್ನ ತೆಗೆದುಕೊಳ್ಬಹುದು. ತೆಂಗಿನ ತೋಟದ ಮಧ್ಯೆಯೇ ಕೊಳವನ್ನು ಮಾಡಿರ್ತಕ್ಕಂಥದ್ದು ಮೀನುಗಾರಿಕೆ ಇರತಕ್ಕಂಥದ್ದು. ಕೋಳಿ ಸಾಕಣೆ, ಸುಮಾರು 1,000-5,000 ಕೋಳಿಗಳನ್ನು ಸಾಕಿ ಕೋಳಿಯ ಹಿಕ್ಕೆಯನ್ನು ಕೂಡ ಮೀನಿನ ಒಂದು ಕೊಳಕ್ಕೆ ಬಿಟ್ಟು ಅದನ್ನು ಗೊಬ್ಬರ ಆಗಿ, ಅದು ಒಂದು ಉದ್ದಿಮೆಯಾಗಿ ಮಾಡಿಕೊಂಡಾಗ
0: ನಾವೀಗ ನಮ್ಮ ರೈತರಿಗೆ ತೆಂಗಿನ ಉಪ ಉತ್ಪನ್ನಗಳನ್ನು ನಂಬಿಕೊಂಡು ಇವತ್ತು ಸಾಕಷ್ಟು ಅವಕಾಶ ಇದೆ. ತಮ್ಮ ಆದಾಯ ಹೆಚ್ಚು ಮಾಡಿಕೊಳ್ಳೋ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ನಮ್ಮ ರೈತರು ಇವತ್ತೇ ತೆಂಗಿನ ಮರದ ಬೇಸಾಯದಿಂದ ತೆಂಗಿನ ವ್ಯವಸ್ಥೆಯನ್ನು ನಾವು ನೋಡಿಕೊಂಡಾಗ ಇಲ್ಲೇ ಅವರು ತಲ್ಲೀನರಾಗಿ ತಮ್ಮ ಬದುಕನ್ನು ಕಟ್ಕೊಳ್ಬಹುದು.
1: ಅಂದರೆ
0: ಸರ್ಕಾರ ಕೂಡ ಇಲ್ಲಿ ಅನೇಕ ರೀತಿಯ ನೆರವನ್ನು ಕೂಡ ನೀಡ್ತಾ ಇದೆ. ಈ ಒಂದು ತೆಂಗಿನ ಬೆಳೆ ಬೇಸಾಯ ಅಥವಾ ಕೃಷಿ ಉತ್ಪನ್ನವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅನೇಕ ರೀತಿಯ ಸ್ಕೀಮ್ ಕೂಡ ಹೇಳ್ತಾ ಇದೆ.
1: ಒಂದು ಉದಾಹರಣೆ ಕೊಡ್ತೀನಿ, ನೀವು ಸ್ಕೀಮ್ ಬಗ್ಗೆ ಕೇಳಿದ್ರಿಂದಾಗಿ ನಾನು ಉದಾಹರಣೆ ಕೊಡ್ತೀನಿ. ಬೇಸಾಯದ ಉಪವೃತ್ತಿಗಳಿಂದ ಲಾಭ ಮಾಡೋದು ಒಂದು ಕಡೆ, ತಾವು ಹೇಳಿದಾಗೆ ಮೌಲ್ಯವರ್ಧನೆಯನ್ನು ಮಾಡುವಾಗ ಉಪವೃತ್ತಿಯಲ್ಲಿ ಲಾಭ ಹೇಗೆ ಮಾಡ್ಕೊಳ್ಬಹುದು ಉದ್ದಿಮೆಯನ್ನಾಗಿ ಮಾಡೋದು ಅಂತ. ಒಂದು ಎರೆಹುಳ ಗೊಬ್ಬರದ ಘಟಕ ಅಂತ ಹೇಳಿದ್ರೆ 20 ಅಡಿ ಉದ್ದ, 4 ಅಡಿ ಅಗಲ ಮತ್ತು 2.5 ಅಡಿ ಎತ್ತರದ ತೊಟ್ಟಿಗಳನ್ನು, 8 ತೊಟ್ಟಿಗಳನ್ನು ಮಾಡಿ ನಾವು ಸುಮಾರು 1.5 ಲಕ್ಷದಾಗಷ್ಟು, ಅದೇ ಅದರ ಹೊದಿಕೆಗೆಲ್ಲ ಮಾತ್ರ ತೆಂಗಿನ ಗರಿಗಳನ್ನು ಮಾಡಿಕೊಂಡು ತೊಟ್ಟಿಗಳಲ್ಲಿ ಎರೆಹುಳಗಳನ್ನು ಬೆಳೆದಾಗ ಸುಮಾರು ಮಹಿಳೆಯರಿಗಾದರೆ 75%-80% ಸಬ್ಸಿಡಿಯನ್ನು, ಸಹಾಯಧನದ ಮುಖಾಂತರ ಎರೆಹುಳ ಉದ್ದಿಮೆಗೆ ಅವಕಾಶವನ್ನು ಕೊಡ್ತವೆ. ಬೇರೆ ಬೇರೆ ಇಲಾಖೆಗಳಿಂದ ಸಹಾಯಧನ ಕೊಟ್ಟು ಎರೆಹುಳ ಗೊಬ್ಬರ ಘಟಕಗಳಿಗೆ ಉತ್ತೇಜಿಸ್ತಾರೆ. ಮಹಿಳೆಯರಿಗಾಗಿ ವಿಶೇಷವಾದಂಥ ಸಹಾಯಧನ ಇದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಿಶೇಷವಾದ ಸಹಾಯಧನ ಇದೆ. ಹೀಗಾಗಿ ಸ್ವಂತ ಹಣ ಹಾಕಬೇಕು ಅಂತಲೇ ಇಲ್ಲ. ಈ ಕಾರಣದಲ್ಲಿ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಎರೆಹುಳ ಘಟಕ, ಚಿಪ್ಸ್ ತಯಾರಿಕಾ ಘಟಕ ಸಣ್ಣ ಪ್ರಮಾಣದ್ದು, ಎಣ್ಣೆಯನ್ನು ವರ್ಜಿನ ಆಯಿಲ್ ಹೇಳಿದ ಈ ಘಟಕಕ್ಕೆ ವಿಶೇಷವಾದಂಥ ಸವಲತ್ತುಗಳಲ್ಲಿ ಸರ್ಕಾರ ಇದೆ. ಮತ್ತೆ ಇವುಗಳಿಗೆ ಬೇಕಾದಂತಹ ಯಂತ್ರೋಪಕರಣಗಳಿಗೂ ಕೂಡ ನಿಮಗೆ ಸಹಾಯಧನವನ್ನು ಇದೆ. ತೆಂಗು ಆಧಾರಿತ ಮರ ಹತ್ತುವಂತಹ ಸಾಧನಗಳಿದೆಯಲ್ಲ, ಅದನ್ನು ಉದ್ದಿಮೆಯನ್ನಾಗಿ ಮಾಡಿಕೊಂಡು ಈ ಲೇಬರ್ ಕಾಂಟ್ರಾಕ್ಟಲ್ಲಿ ಕೇರಳದಲ್ಲಿ ಜನ ಒಂದೊಂದು ತೋಟಗಳನ್ನು ಕಾಂಟ್ರಾಕ್ಟ್ ತೆಗೆದುಕೊಳ್ತಾರೆ. ಮಹಿಳೆಯರು, ಹುಡುಗರೇ, ಯುವಕರೇ, ಯುವತಿಯರು ಕೂಡ ಮರ ಹತ್ತಕ್ಕಂಥದ್ದು, ಕಾಯಿಯನ್ನು ಹಾರ್ವೆಸ್ಟ್ ಮಾಡಿ ಇದು ಒಂದು ಉದ್ದಿಮೆಯನ್ನಾಗಿ ಮಾಡ್ಕೊಂಡು
0: ಇದನ್ನು ಕೂಡ ಅವಕಾಶ ಶುರು ಮಾಡಕ್ಕೆ ಅವಕಾಶ ಇದೆ. ತುಂಬಾ ಸಂತೋಷ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವ್ರ ಜೊತೆ ಸಂಪರ್ಕ ಮಾಡ್ಬೇಕಂತಿರ್ತಾರೆ, ಅವರಿಗೆ ಸಂಪರ್ಕ ಮಾಡ್ಕೋಬೇಕು ಅಂದ್ರೆ ಅವ್ರ ನಂಬರ್ ತಗೊಳ್ರಿ, 9480024 9040345. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ ಡಾಕ್ಟ್ರೆ.

ಈಗ ಕೃಷಿರಂಗದಲ್ಲಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.

ಪವರೋಹಿಣ ನಿಧಿಯೇ ಸರ್ವ ವಿದ್ಯಾ ದಾನಂ ದಕ್ಷಿಣ ಮೂರ್ತಿಯೇ ನಮಃ ತಿಳಿದು ಭಕ್ತಿ ಮಾಡೋ

0: ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡದಿಂದ ಭಜನೆ ಪದವನ್ನು ಕೇಳಿದಿರಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ನಾಳೆಯ ಕೃಷಿರಂಗದಲ್ಲಿ ಒಣಭೂಮಿ ಕೃಷಿ ಬೇಸಾಯ ಕ್ರಮಗಳನ್ನು ಕುರಿತು ಡಾ ಸಂಧ್ಯಾ ಕೆ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಘಟನೆಯಿಂದ ಭಜನೆ ಪದ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55

ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್: ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ, ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ 3 ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗಿದೆ ಎಂದರು. ಒಮಾನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಒಮಾನ್ ತೀರದಲ್ಲಿ ದಾಳಿಗೊಳಗಾದ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನು ರಕ್ಷಿಸಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂರ್ ಅಜದ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ರಣದೀಪ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವ ಪಾಕಿಸ್ತಾನದ ತಂತ್ರಗಳು ಭಾರತಕ್ಕೆ ಹೊಸದೇನಲ್ಲ. ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ದ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ವೃದ್ಧಿಸುತ್ತಿರುವ ಭಾರತದ ಪಾತ್ರವನ್ನು ಆಸ್ಟ್ರೇಲಿಯಾ ರಾಯಭಾರಿ ಫಿಲಿಪ್ ಗ್ರೀನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಸಮಿತಿಯ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಆಸ್ಟ್ರೇಲಿಯಾ ನಡುವಿನ ವ್ಯವಸಾಯ, ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಪರಸ್ಪರ ಸಹಕಾರಕ್ಕೆ ಇರುವ ಅವಕಾಶಗಳ ಬಗ್ಗೆ ಗಮನ ಸೆಳೆದರು. ಆಸ್ಟ್ರೇಲಿಯಾ ಬ್ರಿಕ್ಸ್ ದೇಶಗಳ ಗುಂಪಿನಲ್ಲಿ ಇಲ್ಲದಿದ್ದರೂ ಭಾರತ ಸೇರಿದಂತೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪಾತ್ರವನ್ನು ಗೌರವಿಸುತ್ತದೆ. ಭಾರತ ಜಾಗತಿಕ ಮಟ್ಟದಲ್ಲಿ ದೈತ್ಯ ಶಕ್ತಿಯಾಗಿ ಬೆಳೆದಿದೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಂಧವ್ಯ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ವೃದ್ಧಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. ಸಂಘರ್ಷಗಳು ಮತ್ತು ವೈರುಧ್ಯಗಳಿಂದ ಕೂಡಿದ ಜಗತ್ತಿನಲ್ಲಿ ನವದೆಹಲಿಯಲ್ಲಿ ನಡೆದ ಯಶಸ್ವಿ ಬ್ರಿಕ್ಸ್ ಶೃಂಗಸಭೆಯು ಅತ್ಯಂತ ಗಮನಾರ್ಹವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿಯ ಘೋಷಣೆಯು ಒಂದು ಪ್ರಮುಖ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ. ದೇಶದ ಹಿತಾಸಕ್ತಿಗಳು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಕೂಡ ಅಧಿಕವಾಗಿವೆ ಎಂದು ಅವರು ಹೇಳಿದ್ದಾರೆ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಇಂದು ಕಿಶೋ ಬಹುಪಯೋಗಿ ಅಣೆಕಟ್ಟು ಯೋಜನೆ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿಶೋ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಜಲ ಸಂಬಂಧಿತ ಘಟನೆಗಳ ವೆಚ್ಚದ ಶೇಕಡ 90%ರಷ್ಟನ್ನು ಕೇಂದ್ರ ಸರ್ಕಾರ ಹಾಗೂ ಉಳಿದ ಶೇಕಡ 10%ರಷ್ಟನ್ನು ಆರ್ಥಿಕ ಹೊರೆಯನ್ನು ಯೋಜನೆಯಲ್ಲಿ ಪಾಲ್ಗೊಳ್ಳುವ 6 ರಾಜ್ಯಗಳು ಹಂಚಿಕೊಳ್ಳಲಿವೆ.

0: ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುತ್ತಿರುವ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು ಒಂದು ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಹಾಗೂ ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧೀಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರ ಅಧಿಕಾರಾವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಎಂದು ಮತ್ತು ಅವರ ಸೇವೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8 ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಮತ್ತು ಸಿಡಿಪಿಒ ಎಫ್ಎಸ್ಒ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ಆಧಾರದ ಮೇಲೆ ಮಾಡಿರುವ ನೇಮಕಾತಿಗಳನ್ನು ರದ್ದುಗೊಳಿಸಿರುವ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ಮೇಲಿನ ತಡೆಯಾಜ್ಞೆಯನ್ನು ಜಾರ್ಖಂಡ್ ಹೈಕೋರ್ಟ್ ಇಂದು ಮುಂದುವರೆಸಿದೆ. ಸಿಐಡಿ ತನಿಖೆಯ ಸ್ಥಿತಿಗತಿಯನ್ನು ಸ್ಪಷ್ಟಪಡಿಸಿ 48 ಒಳಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ನ್ಯಾಯಮೂರ್ತಿ ದೀಪಕ್ ರೋಷನ್ ಜಾರ್ಖಂಡ್ ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಸರ್ಕಾರವು ತನ್ನ ಪ್ರತಿಕ್ರಿಯೆಯನ್ನು ಸಲ್ಲಿಸಲು 1 ಸಮಯವನ್ನು ಕೇಳಿದೆ. ಆದರೆ ಈ ವಿಷಯವು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಮತ್ತು ನೇಮಕಗೊಂಡ ಸಿಬ್ಬಂದಿಗಳ ಭವಿಷ್ಯಕ್ಕೆ ಸಂಬಂಧಿಸಿದೆ. ಅನಗತ್ಯ ವಿಳಂಬ ಮಾಡಬಾರದು ಎಂದು ನ್ಯಾಯಾಲಯ ಹೇಳಿದೆ. ಪ್ರಕರಣದ ಮುಂದಿನ ವಿಚಾರಣೆ ಇದೇ 18 ನಡೆಯಲಿದೆ. ಭಾರತ ಅಮೆರಿಕ ನಡುವಿನ 22 ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಉತ್ತರಾಖಂಡದಲ್ಲಿ ಇಂದು ಆರಂಭವಾಯಿತು. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದ್ದು ಇದು ಭಾಗವಹಿಸುವಿಕೆ, ಸಂವಾದ, ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ತತ್ವಗಳ ಮೇಲೆ ದೃಢವಾಗಿ ನಿಂತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರತಿಯೊಬ್ಬ ನಾಗರಿಕನಿಗೂ ಧ್ವನಿ ನೀಡುವ ಪ್ರಜಾಪ್ರಭುತ್ವದ ಸ್ಫೂರ್ತಿಯನ್ನು ನಾಗರಿಕರು ಸಂಭ್ರಮಿಸಬೇಕು, ಅಲ್ಲದೆ ಮುಂದಿನ ಪೀಳಿಗೆಗಾಗಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಅವರು ಜನರಿಗೆ ಕರೆ ನೀಡಿದ್ದಾರೆ. ಏಡ್ಸ್ ಚಿಕಿತ್ಸೆಗಾಗಿ ಬೋಟ್ಸವಾನದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬೆಂಬಲ ನೀಡುವ ನಿಟ್ಟನಲ್ಲಿ ಭಾರತ ಇಂದು ಅಲ್ಲಿಗೆ 10 ಆಂಟಿ ರೆಟ್ರೋವೈರಲ್ ಔಷಧಗಳನ್ನು ಕಳುಹಿಸಿದೆ. ಜಾಗತಿಕ ದಕ್ಷಿಣ ಪಾಲುದಾರ ರಾಷ್ಟಗಳೊಂದಿಗೆ ಆರೋಗ್ಯ ಸಹಕಾರ ಬಲಪಡಿಸುವ ತನ್ನ ಬದ್ದತೆಯನ್ನು ಈ ಕ್ರಮ ಪುನರುಚ್ಚರಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದೇಶವನ್ನು ಕಟ್ಟುವ ದಿಸೆಯಿಂದ ಕ್ರೀಡಾಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಹೇಳಿದ್ದಾರೆ. 3 ಮಿಜೋರಾಂ ಪ್ರವಾಸದಲ್ಲಿರುವ ಕೇಂದ್ರ ಸಚಿವರು ಮಿಜೋರಾಂ ಕ್ರೀಡಾ ಸಚಿವ ಲ್ಯಾಂಗಿನ್ ಗ್ಲೋವಾ ಹಮರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದರು. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೊರಡಿಸಿದ್ದ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆವೊಡ್ಡಿದೆ. ಮ್ಯಾಸಾಚ್ಯುಸೆಟ್ಸ್ ಜಿಲ್ಲಾ ನ್ಯಾಯಾಧೀಶರ ಈ ತಡೆಯಾಜ್ಞೆ ಅಂತಾರಾಷ್ಟೀಯ ವಿದ್ಯಾರ್ಥಿಗಳಿಗೆ ನಿರಾಳತೆ ತಂದಿದೆ. ಇಂತಹ ನಿರ್ಧಾರಗಳು ಅಮೆರಿಕದ ಆರ್ಥಿಕತೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಉಸಿರುಗಟ್ಟಿಸುತ್ತವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಳೆದ ಜುಲೈನಲ್ಲಿ ಟ್ರಂಪ್ ಆಡಳಿತ ಹೊರಡಿಸಿದ ನಿಯಮಗಳ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕ ನೆಲೆಯಲ್ಲಿ 4 ಕಾಲ ಮತ್ತು ಪತ್ರಕರ್ತರು ಗರಿಷ್ಠ 240 ಕಾಲ ಮಾತ್ರ ಇರಬಹುದು ಎಂದು ಹೇಳಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ 2 T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 2.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 11 ಗಳಿಸಿ ಆಟವಾಡುತ್ತಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1

0: ಮುನ್ನಡೆಯಲಿದೆ. ಸರಣಿಯ ಮೂರನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ದ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್. ಈಗ ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ.

ನಮ್ಮ ಭಾರತ ದೇಶ ಎಲ್ಲ ಜಾತಿ ಮತಗಳನ್ನು ಹೊಂದಿರುವಂತಹ ಒಂದು ಪ್ರಜಾತಂತ್ರ ದೇಶ. ಇದರಲ್ಲಿ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಿಂದ ಹಿಡಿದು ಡಿಸೆಂಬರ್ ಜನವರಿವರೆಗೂ ಅನೇಕ ಹಬ್ಬಗಳನ್ನು ನಾವು ಆಚರಿಸ್ತೀವಿ. ಅದರಲ್ಲಿ ಕೆಲವೊಂದು ರಾಷ್ಟ್ರೀಯ ಹಬ್ಬಗಳಾದರೆ ಇನ್ನು ಕೆಲವು ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಸಂಸ್ಕೃತಿಯಿಂದ ಬಂದಿರುವಂತಹ ಹಬ್ಬಗಳು. ನಾವು ನಿನ್ನೆ ತಾನೇ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದ್ವಿ. ಹೀಗೆ ಶ್ರಾವಣದ ಮಾಸದಲ್ಲಿ ಅನೇಕ ಹಬ್ಬಗಳು ಬಂದು ಹೋದವು. ಹಾಗೆ ಇನ್ನು ಮುಂದೆ ಮತ್ತು ಬಹಳಷ್ಟು ಹಬ್ಬಗಳು ಬರ್ತಾ ಇದೆ. ಅದರಲ್ಲಿ ಕೆಲವೊಂದು ಹಬ್ಬಗಳನ್ನು ನಾವು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿದರೆ ಇನ್ನೂ ಕೆಲವು ಹಬ್ಬಗಳನ್ನು ನಾವು ಸಂಪ್ರದಾಯದಂತೆ ಅಥವಾ ರೂಢಿ ಬಂದಂತೆ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ಹಬ್ಬಗಳನ್ನು ನಾವು ಬಹಳಷ್ಟು ಇಂಪಾರ್ಟೆನ್ಸ್ ಕುಟುಂಬಕ್ಕೆ ಕೊಟ್ಟಂತಹ ಕೆಲವೊಂದು ಹಬ್ಬಗಳು, ಉದಾಹರಣೆಗೆ ರಾಖಿ ಹಬ್ಬ, ಅಣ್ಣ ತಂಗಿಯರ ಹಬ್ಬ ಅಂತಲೇ ಹೇಳ್ತೀವಿ. ಹೀಗೆ ಹಬ್ಬಗಳಿಗೆ ಮಹತ್ವವನ್ನು ಕೊಡ್ತಾ ಹೋದರೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಅರ್ಥ ಇದೆ ಅಂತಲೇ ಹೇಳಬಹುದು.

ಶಿವಯೋಗಿ ಶ್ರೀ ಪುಟ್ಟಜಯ್ಯ ಚಿತ್ರಕ್ಕೋಸ್ಕರ ಬಸವರಾಜ ಬಂಟನೂರು ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಪುಟ್ಟರಾಜ ಗವಾಯಿ ಅವರ ಗೀತೆಗೆ ಅಮರಪ್ರಿಯ ಅವರ ಸಂಗೀತವಿತ್ತು. ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ, ಬಿ ಆರ್ ಛಾಯಾ ಗೀತೆ ಹಾಡಿದ್ದಾರೆ. ಶರೀಫರ ಈ ಗೀತೆಯನ್ನು ಚಿತ್ರಸಂಗೀತಕ್ಕೆ ಸಿ ಅಶ್ವಥ್ ಅಳವಡಿಸಿದ್ದಾರೆ.

ಇನ್ನು ಹಬ್ಬಗಳು ಅಂದರೆ ಸಾಮೂಹಿಕವಾಗಿ ಸಂತೋಷದ ಆಚರಣೆ ಅಂತಲೇ ಹೇಳ್ಬೋದು. ಒಂದು ಸಮೂಹಕ್ಕೆ ಮಹತ್ವದ ದಿನವನ್ನು ಸಮೂಹದ ಸದಸ್ಯರೆಲ್ಲ ತಮ್ಮ ಸಂತೋಷವನ್ನು ಹಂಚಿಕೊಳ್ತಾ ದಿನದ ಮಹತ್ವವನ್ನು ಸ್ಮರಿಸಿಕೊಳ್ತಾ ಆಚರಣೆ ಮಾಡ್ತಾರೆ ಹಬ್ಬಗಳನ್ನು. ಬಹಳಷ್ಟು ಹಬ್ಬಗಳು ಧಾರ್ಮಿಕ ಮತ್ತು ಒಂದು ಧರ್ಮದವರು ಅಥವಾ ಒಂದು ಧರ್ಮದ ಒಂದು ಪಂಥದವರು ಮಹತ್ವ ಅದು ಹಬ್ಬದ ಮಹತ್ವವನ್ನು ಅರಿತುಕೊಂಡು ಅದನ್ನು ಆಚರಣೆ ಮಾಡ್ತಾ ಬಂದಿರ್ತಾರೆ. ಈಗ ಸಾಮಾನ್ಯವಾಗಿ ನೋಡಿ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಇರಬಹುದು, ದೀಪಾವಳಿ, ಯುಗಾದಿ, ನವರಾತ್ರಿ, ಗಣೇಶ ಚತುರ್ಥಿ ಇವೆಲ್ಲ ದೊಡ್ಡ ದೊಡ್ಡ ಹಬ್ಬಗಳು ನಮ್ಮ ಭಾರತ ದೇಶದಲ್ಲಿ ಅಥವಾ ಪೌರಾಣಿಕ ಹಬ್ಬಗಳು ಅಂತಲೇ ಹೇಳಬಹುದು. ಹೀಗೆ ಕೆಲವೊಂದು ಪೌರಾಣಿಕ ವ್ಯಕ್ತಿಗಳ ಹೆಸರಿನಲ್ಲಿ ಜೊತೆಯಾಗಿರುವಂತಹ ರಾಮನವಮಿ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರಬಹುದು, ಇವೆಲ್ಲ ಹಬ್ಬಗಳನ್ನಾಗಿ ಆಚರಣೆ ಮಾಡ್ತೀವಿ ನಮ್ಮ ಸಂಪ್ರದಾಯದಲ್ಲಿ. ಇನ್ನು ಕೆಲವು ಬಸವ ಜಯಂತಿ ಇರಬಹುದು, ಕ್ರಾಂತಿ ಪುರುಷ ಬಸವೇಶ್ವರರ ಜನ್ಮದಿನ ಆಚರಣೆ ಮಾಡ್ತೀವಿ, ಯುಗಾದಿಯಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಇವೆಲ್ಲ ಹೊಸ ಹೊಸ ಅನುಭವಗಳನ್ನು ಹೊಂದುವಂತಹ ಅಥವಾ ಹೊಸ ರೀತಿಯ ಆಚರಣೆಯನ್ನು ಹೊಂದಿರುವಂತಹ ಹಬ್ಬಗಳು ಅಂತಲೇ ಹೇಳಬಹುದು.

0: ಸಂಖ್ಯಾ ಬಾಳ್ಯ ಚಿತ್ರದ ಗೀತೆ ಗುರುರಾಜ್ ಹೊಸಕೋಟೆ ಮತ್ತು ಸಂಗಡಿಗರು ಗೀತೆ ಹಾಡಿದ್ದಾರೆ. ಗುರುರಾಜ್ ಹೊಸಕೋಟೆ ಗೀತೆ ಬರೆದಿದ್ದಾರೆ, ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.
1: ಗಣಿತಾನು ಕಮ್ಮತ್ತು ಹಿಂಗ ಐತಂತ ತಿಳಿಯೋದಿಲ್ಲ ತಮ್ಮ ಸರಳ.
2: ಹೌದೇನ?

ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆ ನಂದಿತಾ ಗೀತೆ ಹಾಡಿದ್ದಾರೆ. ಅಕ್ಕಮಹದೇವಿ ಅವರ ಈ ವಚನವನ್ನು ಹಂಸಲೇಖ ಅವರು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ.

8:11 ಸವಿನೆನಪು ಕಾರ್ಯಕ್ರಮದಲ್ಲಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದೀಗ ತಾನೇ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅಂದರೆ ಈ ಹಬ್ಬ ಸಾಮಾನ್ಯವಾಗಿ ಒಂದೇ ದಿನ ಆಚರಣೆ ಆಗೋಲ್ಲ, ಇದು ಸುಮಾರು 15-1 ತಿಂಗಳ ಕಾಲ ಈ ಹಬ್ಬದ ಒಂದು ವಾತಾವರಣ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದು ಮುಗಿತಾ ಇದ್ದ ಹಾಗೆ ನವರಾತ್ರಿಯ ಆರಂಭ, ಅದು 10 ದಿನಗಳ ನವರಾತ್ರಿ ಅಥವಾ ದಸರಾ ಹಬ್ಬ ಅಂತಲೂ ಹೇಳಬಹುದು. ಈ ದಿನಗಳಲ್ಲಿ ಲಕ್ಷ್ಮೀ ಸರಸ್ವತಿ ಕಾಳಿಯರ ಪೂಜೆಯನ್ನು ಮಾಡ್ತಾರೆ, ಅಂದರೆ ಶಕ್ತಿ ದೇವತೆಗಳ ಆರಾಧನೆ ಅಂತಲೇ ಹೇಳಬಹುದು. ಇನ್ನು ಮಹಾನವಮಿ ಎಂದು ಉಪಕರಣಗಳು ಇರಬಹುದು, ಶಸ್ತ್ರಾಸ್ತ್ರಗಳನ್ನಿರಬಹುದು, ವಾಹನಗಳಿರ್ಬೋದು, ಇದಕ್ಕೆಲ್ಲ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ. ಇಷ್ಟೊಂದು ಒಳ್ಳೆಯ ಸಂಪ್ರದಾಯ ಅಂತ ಅನಿಸುತ್ತಲ್ವಾ? ಯಾಕೆಂತಂದರೆ ಪ್ರತಿಯೊಂದು ನಮ್ಮ ಜೀವಕ್ಕಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುವೂ ಸಹ ಒಂದು ಇಂಪಾರ್ಟೆನ್ಸ್ ಕೊಡೋದು ಅಥವಾ ಮಹತ್ವವನ್ನು ಕೊಟ್ಟು ಅದಕ್ಕೆ ಪೂಜೆಯನ್ನು ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಅಂದರೆ ಶ್ರೀರಾಮನು ವಿಜಯದಶಮಿಯಂದು ರಾವಣನನ್ನು ವಧಿಸಿದ ಅಂತ ಒಂದು ಮಾತು ಇದೆ, ಮತ್ತು ಪಾಂಡವರು ಅಜ್ಞಾತವಾಸ ಮುಗಿದ ಮೇಲೆ ವಿಜಯದಶಮಿಯಂದು ಶಸ್ತ್ರಾಸ್ತ್ರಗಳನ್ನು ಹೊರತೆಗೆದು ಮೊದಲಿನಂತೆ ಬೆಳಗಿದರು ಅಂತ ಒಂದು ನಂಬಿಕೆ. ಆ ಕಾರಣದಿಂದಲೇ ವಿಜಯದಶಮಿಯ ಆಚರಣೆ ನಡೀತಾ ಬಂದಿದೆ. ಅದರಲ್ಲಿ ಆ ಶಮೀಪತ್ರೆಯನ್ನು ಹಿರಿಯರಿಗೆ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಒಂದು ಸಂಪ್ರದಾಯವಿದೆ. ಇಷ್ಟೊಂದು ಒಳ್ಳೆಯ ಅರ್ಥಗಳನ್ನು ಹೊಂದಿರುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ. ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ

ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರಕ್ಕೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಈ ಹಿಂದಿ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದವರು ಹಂಸಲೇಖ.

ಸಂತೆಯಲ್ಲಿ ನಿಂತ ಕಬೀರ ಚಿತ್ರಕ್ಕೋಸ್ಕರ ಅನ್ವೇಷ್, ಕವಿತಾ ಸೇತ್ ಮತ್ತು ಸಂಗಡಿಗರು ಗೀತೆ ಹಾಡಿದ್ದಾರೆ. ಗೋಪಾಲ್ ವಾಜಪೇಯಿ ಅವರ ಗೀತೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಹೀಗೆ ಹಬ್ಬಗಳಲ್ಲಿ ಹಲವು ವಿಧಗಳು ಅಂತ ಹೇಳಬಹುದು. ಇನ್ನು ಕೆಲವು ಒಂದು ಪಂಥದವರ ಅಥವಾ ಊರಿನ ದೇವತೆಯ ಪೂಜೆ ಅಥವಾ ರಥೋತ್ಸವೇ ಆಗುತ್ತೆ. ಗ್ರಾಮ ದೇವತೆಯ ಹೆಸರಿನಲ್ಲಿ ನಡೆಸುವ ಒಂದು ಹಬ್ಬ ಬಂಡಿ ಹಬ್ಬ ಅಂತಲೇ ಹೇಳ್ತಾರೆ. ಈ ಹಬ್ಬಗಳಲ್ಲಿ ಗ್ರಾಮ ದೇವತೆಗಳನ್ನು ಪೂಜಿಸಿ ನೀವೇನು ರಥ ಎಳೆಯೋದಿರ್ಬೋದು, ಜಾತ್ರೆ ಇರಬಹುದು, ಇವೆಲ್ಲವನ್ನು ಆಚರಿಸುವಂಥ ಪದ್ಧತಿ ನಮ್ಮ ಭಾರತ ದೇಶದಲ್ಲಿದೆ.

ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರಕ್ಕೋಸ್ಕರ ರಾಜೇಶ್ ಕೃಷ್ಣನ್, ನಂದಿತಾ ಮತ್ತು ಬಿ ಜಯಶ್ರೀ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತೆಗೆ ಮನೋಮೂರ್ತಿಯವರ ಸಂಗೀತವಿತ್ತು.

ಸಿಂಗಾರವ್ವ, ಚಿತ್ರಕ್ಕೋಸ್ಕರ ಸಿ ಅಶ್ವಥ್ ಚಿತ್ರ ಮತ್ತು ಸಂಗೀತವನ್ನು ಹಾಡಿದ ಗೀತೆ, ಗೋಪಾಲ್ ವಾಜಪೇಯಿ ಅವರ ಗೀತೆಗೆ ಸಿ ಅಶ್ವಥ್ ಸಂಗೀತ ನೀಡಿದ್ದಾರೆ.

ರಾಷ್ಟ್ರೀಯ ಹಬ್ಬಗಳೇ ಇರಬಹುದು ಅಥವಾ ನಮ್ಮ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂತಹ ಹಬ್ಬಗಳೇ ಇರಬಹುದು, ಊರ ಜಾತ್ರೆ ಇರಬಹುದು, ಯಾವುದೇ ಒಂದು ಗ್ರಾಮದ ದೇವತೆಯ ಹಬ್ಬ ಇರಬಹುದು, ಎಲ್ಲವೂ ಅರ್ಥ ಒಂದೇ. ಸಂಭ್ರಮ ಪಡೋದು, ಎಲ್ಲರನ್ನ ಸೇರಿಸೋದು, ಈ ಎಲ್ಲ ಕಷ್ಟಗಳನ್ನು ಮರೆತು ಸುಖದಲ್ಲಿ ಅಥವಾ ಸಂತೋಷದಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಬಾಳುವಂತಹ ಸಂದೇಶವನ್ನು ಕೊಡುವಂತಹ ನಮ್ಮ ಭಾರತೀಯ ಹಬ್ಬಗಳು ಅತ್ಯಂತ ಅರ್ಥಪೂರ್ಣ ಅಂತಲೇ ಹೇಳ್ಬೋದು. ಈ ಹಬ್ಬಗಳನ್ನು ಆಚರಿಸೋಣ, ಸಂಭ್ರಮ ಪಡೋಣ, ಸಂತೋಷವಾಗಿರೋಣ ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕ್ರೇಜಿ ಕುಟುಂಬ ಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಈ ಗೀತೆ. ಚಿತ್ರ ಸಾಹಿತ್ಯಕ್ಕೆ ರಿಕ್ಕಿ ಕೇಜ್ ಅವರ ಸಂಗೀತವಿದೆ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ.
3: ಸಮಯ 9:30. ಇನ್ನು ಮುಂದೆ ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ.
4: ಮನಿ ಟಾಕ್. This is Akashvani. In the program Money Talk, we bring you a discussion on economic outcomes of 18th BRICS Summit 2026. The participants are Shubhamay Bhattacharya, economic analyst, and Arjun J. Chaudhary, anchor.
5: A warm welcome to our listeners on Akashvani as we bring you an important topic of discussion, which is on the economic and development

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ತ್ರಿಚಿ ಕೃಷ್ಣಸ್ವಾಮಿ. ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯಲ್ಲಿ ಹಂಸಾನಂದಿ ರಾಗ ತಾನ ಪಲ್ಲವಿ, ತಿಶ್ರಜತಿ ತ್ರಿಪುಟ ತಾಳ.

ಇದುವರೆಗೆ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯಲ್ಲಿ ಹಂಸಾನಂದಿ ರಾಗಾತಾನ ಪಲ್ಲವಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಎಚ್ಎಂ ಸ್ಮಿತಾ, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ತ್ರಿಚಿ ಕೃಷ್ಣಸ್ವಾಮಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭಕ್ಕೆ ಗಂಗಾ ಯಮುನಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ವಿದ್ಯಾಸಾಗರ್ ಅವರ ಸಂಗೀತ.

0: ಇದು ಇಂದಿನ ಗೀತಚಂದ್ರಿಕೆ. ಆಕಾಶವಾಣಿ ಬೆಂಗಳೂರು ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ. ಗೀತೆಗಳನ್ನು ಹಾಡಿದ್ದಾರೆ ಚಾರುಮತಿ ನಾಗರಾಜನ್, ಅನೀಶ್ ನಾಯಕ್ ಮತ್ತು ಅನಂತ ಕುಲಕರ್ಣಿ. 6:30 ಚಿಂತನ, ಡಾಕ್ಟರ್ ನಯೀಮ್ ಉರ್ ರೆಹಮಾನ್ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿ ಡ್ಯಾಕ್ ಜೊತೆ. ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಭಾಗವಹಿಸುತ್ತಾರೆ ರಮೇಶ್ ನಾಯ್ಡು ಲವೇಟಿ, ಸೈಂಟಿಸ್ಟ್ ಎಫ್ ಮತ್ತು ಶ್ರೀಕಲಾ ಆರ್ ನಂಬಿಯಾರ್, ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಸಿ ಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ರಕ್ತಹೀನತೆ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೇರೇಪಲ್, 11:00 ಸವಿ ನೆನಪು, 12:00 ಪ್ರದೇಶ ಸಮಾಚಾರವನ್ನು ಕೇಳಬಹುದು. 12:05 ವನಿತಾ ವಿಹಾರ, ಹಲ್ಲಿನ ಆರೋಗ್ಯದ ಕುರಿತು ದಂತವೈದ್ಯರಾದ ಡಾಕ್ಟರ್ ಸ್ವಾತಿ ಪೈ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಋತುಮಾನಕ್ಕನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞರಾದ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎನ್ ಜೀವನ್ ಬಿಮಾ ಯೋಜನೆ, ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅವರಿಂದ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ರಸವಾರ್ತೆ. ಕೃಷಿರಂಗ, ಒಣ ಭೂಮಿ ಕೃಷಿ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ, ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಘಗಳಿಂದ ಭಜನೆ ಪದವನ್ನು ಕೇಳಬಹುದು. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ. ನಾಳೆ ರಾತ್ರಿ 9:30 ಕ್ರೀಡಾಲೋಕ, 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಕ್ರೀಡಾಕೂಟ, ಈ ಕುರಿತು ಬಾನುಲಿ ವರದಿಯನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 20ನೇ ಏಷ್ಯನ್ ಗೇಮ್ಸ್ 2026 ಭಾಗವಹಿಸುತ್ತಿರುವ ಹೆಮ್ಮೆಯ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಚಿಯರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ, ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Renuka. The Ministry of External Affairs has said Several issues were discussed during the meeting between Prime Minister Narendra Modi and Chinese President Xi Jinping on the sidelines of the 18th BRICS summit held in New Delhi recently. Addressing media in New Delhi this evening, External Affairs Ministry spokesperson Randhir Jaiswal said, the Prime Minister referred to India's concerns and underlined that both sides should show sensitivity to each other's core concerns.
2: Several issues came up during the discussions. Prime Minister referred to Indian concerns as well and underlined those that both sides should show sensitivity to each other's core concerns and be guided by the three mutuals, mutual respect, mutual interest and mutual sensitivity.
1: The spokesperson said External Affairs Minister Dr. S. Jaishankar held a meeting with the Saudi Foreign Minister on the sidelines of the BRICS summit. During the meeting, they discussed regional and international developments. Mr. Jaiswal said that the issue of the Houthis was also discussed. There was recently an attack on Saudi Arabia, which India has condemned. Mr. Jaiswal said New Delhi is deeply concerned with the escalation in the situation in the Red Sea region. On the attack on commercial vessel MT El Gaya off the coast of Oman, Mr. Jaiswal said, targeting commercial shipping, seafarers, civilians and civilian infrastructure in the region is unacceptable to India. The Finance Ministry today clarified that there will be no charges at all for person-to-person P2P UPI transactions, irrespective of the

0: amount transferred. The ministry said that payments to merchants P2M up to 2,000 rupees along with transactions covered under the zero MTR framework for small merchants will also remain free. The ministry said that consequently, approximately 96% of all P2M transactions will remain unaffected. It said that MTR will apply only to specified merchant transactions above 2,000 rupees. Chief ministers of six states today signed the Kishon Multipurpose Dam Project Agreement for the rejuvenation of the Yamuna River. These states are Uttar Pradesh, Uttarakhand, Himachal Pradesh, Haryana, Rajasthan and Delhi. The agreement was signed in the presence of Union Home Minister Amit Shah in New Delhi. Speaking on the occasion, Mr. Shah expressed confidence that once the project is completed, this event will become an important chapter in history. He said that the central government has declared the Kishon project a national project. Mr. Shah said the central government will bear approximately 90% of its financial burden, while the remaining 10% will be borne by the participating states. In Saudi Arabia, civil defense activated emergency alerts in Mecca, Jeddah and Taif today. Alerts had also been issued and lifted in six cities including Yanbu, Saudi Arabia's main Red Sea oil port. Saudi Arabia today issued fresh but very brief emergency alerts in Mecca, Jeddah and Taif in the context of potential Houthi attacks. The alerts were lifted in just a few minutes, with authorities saying the danger had passed. Meanwhile, a Houthi official today claimed that Saudi warplanes struck Taiz province of Yemen, killing three people, while Human Rights Watch accused the Houthi rebels of possible war crimes with its attacks on commercial vessels. The Delhi government has announced to double the fixed monthly incentive for ASHA workers from 3,000 rupees to 6,000 rupees. This decision was taken at a cabinet meeting chaired by Chief Minister Rekha Gupta in New Delhi today. She said that the increase in the monthly incentive was an important step towards recognizing ASHA workers' contribution and ensuring their financial security. Ms. Gupta said that it will boost their enthusiasm for their work and help them continue their services. There are 6,725 ASHA workers currently working in Delhi. In men's cricket, India defeated Afghanistan by 7 wickets in the second T20 International at the Arun Jaitley Stadium in Delhi tonight and take a 2-0 lead in the three-match series. Chasing a target of 161 set by Afghanistan, India comfortably scored 163 for 3 in 14.5 overs. Put into bat first, Afghanistan scored 159 runs, losing 8 wickets in stipulated 20 overs. And with that, we end this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಗಿಯಿತು. 603 ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದಿಂದ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:30. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.
2: ಶಿವರಾಮ್ ಬುವಾಗ ವ್ಯವಹಾರಿಕ ಬುದ್ಧಿ ಕಡಿತನಕನೂ ಬರಲಿಲ್ಲ. ಅವರೊಬ್ಬ ಅಪ್ರತಿಮ ಗಾಯಕರಾಗಿದ್ರು ಖರೆ, ಆದರೆ ಅಪ್ರತಿಮವಾಗಿ ಹಾಡಿದ ಸಂದರ್ಭಗಳು ಬಹಳ ಕಡಿಮೆ. ಬಹಳಷ್ಟು ಸಲ ಅವರ ಹಾಡುಗೆ ರಂಗಾಯಿಸ್ತಿರ್ಲಿಲ್ಲ. ಒಂದ್ ಸಲ ಶಿವರಾಮ್ ಬುವಾ ಓಜೆ ಅವರ ಹಾಡು ಕೇಳಿದ ಫಯಾಜ್ ಖಾನ್ರು ಅವರಿಗೆ 101 ರೂಪಾಯಿಗಳ ಭಕ್ಷಿಸ್ ಕೊಟ್ಟಿದ್ರು. ಅವ್ರ ಹಾಡು ರಂಗಾಯಿಸಿದ್ರೆ ಹಿಂದೆ ರಂಗಾಯಿಸ್ತಿ. ಇಂಥ ವಿದ್ವಾನ್ ಶಿವರಾಮ್ ಬುವಾ ಓಜೆಗೆ ವ್ಯವಹಾರ ಬರಲಿಲ್ಲ ಅನ್ನೋದು ಬಹಳ ಆಶ್ಚರ್ಯವಾದರೂ ಸತ್ಯವಾದ ಸಂಗತಿ. ಪತ್ರದೊಳಗಿನ ಮಜಕೂರು ಕೇಳಿದ ತರುವಾಯ ಶಿವರಾಮ್ ಬುವಾ ಓಜೆ ಅವರು ವಿಜಾಪುರಿ ಅವರು ಹೇಳಿದ್ರು, ಮಾಸ್ತರ ಒಂದ್ ಕೆಲಸ ಮಾಡ್ರಿ, ನನ್ನ ಹಾಡಿಗೆ 150 ಅಂದ್ರೆ ಬಹಳ, ಬರೇ 200 ಸಾಕು, ಹಂಗಂದ್ ಪತ್ರ ಬರೆದು ಬಿಡ್ರಿ. ಈ ಮಾತು ಕೇಳಿ ವಿಜಾಪುರಿ ಅವರು ತಲೆ ಕೈ ಹಚ್ಕೊಂಡು ಕೂತರು. ಎಲ್ಲಾ ಗಾಯಕರು ಹೆಚ್ಚಿನ ಬಿದಾಗೆಯನ್ನ ಅಪೇಕ್ಷಿಸ್ತಿದ್ರೆ ಶಿವರಾಮ್ ಬುವಾ ಓಜೆ ತಮಗ್ ಕೊಡ್ತೇವ ರೊಕ್ಕ ಬಹಳ ಹೆಚ್ಚಾತು ಅಂತ ಹೇಳಿಕತ್ತಾರಲ್ಲ ಅಂತ ಅವ್ರ ಚಿಂತೆ ಆಗಿತ್ತು. ಖರೇ ಅಂದ್ರೆ ಅವರ ಗಾಯನಕ್ಕೆ ಅದೇನು ಬಹಳ ಮಹತ್ವವಾದಂತಹ ರೊಕ್ಕನೂ ಆಗಿರ್ಲಿಲ್ಲ, ಆದ್ರೆ ಇದನ್ನ ಕೇಳೋ ಸ್ಥಿತಿಯೊಳಗೆ ಶಿವರಾಮ್ ಓಜೆ ಇರಲಿಲ್ಲ. ನನಗೆ ನೀಡುತ್ತಿರುವಂತಹ ಸಂಭಾವನೆ ಹೆಚ್ಚಾತು ಅಂತ ಭಾವಿಸಿದಂತಹ ಕಲಾವಿದ ಬಹುಶಃ ಶಿವರಾಮ್ ಬುವಾ ಓಜೆ ಒಬ್ಬರೇ ಇರಬೇಕು. ಇದಕ್ಕೆ ಪ್ರತಿಯಾಗಿ ತಮಗೆ ಕೊಟ್ಟ ಹಾಗೂ ಕೊಡುತ್ತಿರುವಂತಹ ಸಂಭಾವನೆ ಕಡಿಮೆ ಆತು ಅಂತ ಜಗಳಾಡಿದ ಸಾವಿರಾರು ಪ್ರಸಂಗಗಳನ್ನು ಸಂಗೀತ ಲೋಕ ತನ್ನ ಇತಿಹಾಸದ ಪುಟಗಳಲ್ಲಿ ದಾಖಲಿಸಿಕೊಂಡವರು. ಕೇವಲ ರೊಕ್ಕಕ್ಕಾಗೇನೆ ಹಾಡಬೇಕು ಅನ್ಕೊಂಡಿರುವಂತಹ ಕಲಾವಿದರು ಪಂಡಿತ್ ಶಿವರಾಮ್ ಬುವಾ ಓಜೆ ಅವರು ಈ ಕಟ್ಟಿ ಕೇಳಿದ

0: ಕೇಳಿದ್ರಲ್ಲ ಶ್ರೋತೃಗಳೇ, ಸ್ವರ ಸಂಪತ್ತಿನೊಂದಿಗೆ ಗುಣ ಸಂಪತ್ತು ನಿಜಕ್ಕೂ ಅಮೂಲ್ಯವೇ. ಅನನ್ಯ ಸಂಗೀತ, ಅನುಪಮ ಸಂಗೀತಗಾರರ ಜೀವನ ಗಾಥಾ ಎಷ್ಟು ಕೇಳಿದ್ರೂ ಮತ್ತಷ್ಟು ಕೇಳಬೇಕು ಅನ್ನೋದೇ ಗಾನ ಪ್ರಿಯರೆಲ್ಲರ ಇಂಗಿತ. ಹಾಗಾದ್ರೆ ಕಾಯ್ತಾ ಇರಿ, ಮುಂದಿನ ವಾರ ಮತ್ತಷ್ಟು ನಾದಲೋಕದ ರಸ ನಿಮಿಷಗಳು, ಇನ್ನಷ್ಟು ಮನ ಮಿಡಿಯುವ ನಾದ ತರಂಗಗಳು. ನಮಸ್ಕಾರ.
1: ನಾದಲೋಕದ ರಸ ನಿಮಿಷಗಳು ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ ವಿಷಯಜ್ಞರು ಶಿರೀಶ್ ಜೋಶಿ,
0: ಪ್ರಸ್ತುತಿ ನೆರವು ಕೆ ಶಿವರಾಜ್,
1: ಪ್ರಸ್ತುತಪಡಿಸಿದವರು ಮಾಯಾ ರಾಮನ್.
0: ನಾದಲೋಕದ ರಸ ನಿಮಿಷಗಳು ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ. ಈಗ ಮತ್ತೊಂದು ಕಾರ್ಯಕ್ರಮ ಸರಣಿ, ಟಾಪ್ ಕೇರ್ ಸುರಕ್ಷೆ.
2: ಸರಣಿ ಕಾರ್ಯಕ್ರಮ ಟಾಪ್ ಗೇರ್ ಸುರಕ್ಷೆ.

0: ಬರೀ ಮುಂಬೈ, ದಿಲ್ಲಿ, ಬೆಂಗಳೂರಿನಂತ ದೊಡ್ಡ ದೊಡ್ಡ ಊರುಗಳ ಕಥೆ ಮಾತ್ರ ಅಲ್ಲ, ಸಣ್ಣ ಊರುಗಳು, ಪುಟ್ಟ ತಾಲೂಕುಗಳು ಸಹ ವಾಹನಗಳ ಪ್ರವಾಹವನ್ನ ಇವತ್ತ ನೋಡ್ಲಿಕ್ಕತ್ತಾವ. ಕೇಳುಗ್ರ, ನೀವೆಲ್ಲ ಎಷ್ಟೋ ಸಲ ರಸ್ತೆ ದಾಟಬೇಕು ಅಂತ ನಿಂತಿರ್ತೀರಿ. ಆದ್ರೆ ಒಂದರ ಹಿಂದೊಂದು ಬರೋ ಕಾರು, ಬಸ್ಸು, ಸ್ಕೂಟರು, ಬೈಕು, ಆಟೋ ನಿಮಗೆ ದಾಟ್ಲಿಕ್ಕೆ ಕೊಡಂಗಿಲ್ಲ. ಈ ಅನುಭವ ನಿಮಗೆಲ್ಲ ಆಗಿರಬೇಕು. ಇನ್ನ ಪ್ಯಾಟಿಗೆ ಹೋದ್ರೆ ನಿಮ್ ಗಾಡಿ ನಿಲ್ಲಿಸ್ಲಿಕ್ಕೆ ಜಾಗ ಸಿಗಂಗಿಲ್ಲ, ಅಲ್ಲಿಯೂ ಕಾಂಪಿಟೇಷನ್. ಪಾರ್ಕಿಂಗ್ಲಿಂದ ಯಾರೇ ಗಾಡಿ ತೆಗೆಯೋದ ತಡ, ಪಟಕ್ನ ತಮ್ಮ ಗಾಡಿಯನ್ನ ಆ ಜಾಗದಾಗ ನಿಲ್ಲಿಸ್ಲಿಕ್ಕೆ ನೋಡ್ತಾರ. ಆ ಪರಿ ವಾಹನಗಳು ಇವತ್ತು ರಸ್ತೆ ಮೇಲೆ ಕಾಣ್ತಾವ. ಗಾಡಿಗಳ ಸಂಖ್ಯೆ ಹೆಚ್ಚಾದಂಗ ರಸ್ತೆ ಅಪಘಾತ ಸಂಖ್ಯಾನೂ ಏರ್ಲಿಕ್ಕತ್ತದ.
1: ಏ ಯಾ ಕೊಲೆ, ಎತ್ತಲಾಗ ಹೊಡಿತಿ ಗಾಡಿ ಕಾಣ್ತದಿಲ್ಲ ನೀನು ಕಣ್ಣಗಿಣ್ಣ?
2: ಏ ಮಗನ, ಸಿಗ್ನಲ್ ಕೊಟ್ಟೇನಿ, ಇಂಡಿಕೇಟರ್ ಕಾಣಂಗಿಲ್ಲ ನಿಂಗೆ.
1: ಇಲ್ಲೋಡು, ಟರ್ನ್ ತಗೊಂಡಾದ ಮೇಲೆ ಇಂಡಿಕೇಟರ್ ಹಚ್ಚಿದ್ರ ಹೆಂಗ ಗಾಡಿ ಓಡ್ಸಕ ಬರ್ತದೆ ನಿನ್ಗ?
2: ಏ
1: ಪಾಯ ಮುಚ್ಚಿನ.
2: ಏನ್ ಪಾಯ ಮುಚ್ಚೋದು? ಇಂಡಿಕೇಟರ್ ಹಾಕೇನಿ,
1: ಬರ್ಲೇನು ಮತ್ತಿನ?
2: ಅದೇನ್ ಮಾಡ್ತೇನಿ.
0: ಇಂಥ ಆಕ್ಸಿಡೆಂಟ್ ಗಳಾಗಿ ಅಥವಾ ಏ ಶಾಲು ಅಳ್ಬೇಡವ, ದೇವ್ರಿದ್ದಾನ, ಮಾಮಗೆ ಏನು ಆಗಂಗಿಲ್ಲ.
3: ಏನೇನಾಗೋದಿಲ್ಲ, ಎಷ್ಟು ಹೇಳ್ತಿದ್ದೆ ನಾನು ಗಾಡಿ ಓಡಿಸೋ ಮುಂದೆ ಮೊಬೈಲ್ ಮಾತಾಡ್ಬೇಡ್ರಿ ಅಂತ. ಕೇಳಿದ್ರೆ ನೋಡ್ ನನ್ ಮಾತು ನೋಡೀಗ, ಡಾಕ್ಟರ್ ಅವ್ರು ಉಳಿತಾರೋ ಇಲ್ಲೋ ಅಂತ ಏನು ಗ್ಯಾರಂಟಿನ ಕೊಡುವಲ್ರಿ.
0: ಸಮಾಧಾನ ಮಾಡ್ಕೋವ ಶಾಲು, ದೇವ್ರಿದ್ದಾನ, ದೇವ್ರ ನೆನಸು. ಇಂಥ ದೊಡ್ಡ ಅಪಘಾತಗಳು ಇವು ಯಾಕಾಗ್ತವ?
4: ಅಜಾಗರೂಕತೆ ಮತ್ತು ವೇಗವಾಗಿ ವಾಹನ ಚಾಲನೆ ಮಾಡುವುದು ಮತ್ತು ಡ್ರಂಕನ್ ಡ್ರೈವಿಂಗ್, ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸುವುದು ಬಹಳ ಆಕ್ಸಿಡೆಂಟ್ಸ್ಗೆ ಕಾರಣ ಆಗ್ತಾ ಇದೆ.
0: ಇವರು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಶ್ರೀ ಬಿ ಎ ಪದ್ಮನಯ್ಯನ್ ಅವರು.
4: ಕೆಲವು ವಾಹನ ಚಾಲಕರು ಅವರು ತಾವು ವಾಹನವನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಅನ್ನು ಉಪಯೋಗಿಸ್ತಾರೆ, ಆದ್ರಿಂದ ಅವರಿಗೆ ರಸ್ತೆಯ ಕಡೆ ಗಮನ ಕಡಿಮೆಯಾಗಿ ಅವರು ಅಪಘಾತಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಒಂದು ಯೋಜನೆ

0: ಕೈಯಲ್ಲಿ ಇರುವಂತ ಒಂದು ಅಭ್ಯಾಸ ಏನಂದ್ರೆ ಇಯರ್ ಫೋನ್ ಹಾಕೊಂಡು ದೇ ವಿಲ್ ಬಿ ರೈಡಿಂಗ್ ದ ವೆಹಿಕಲ್. ಅದರಿಂದನೂ ಕೂಡ ಅವರ ಗಮನ ಕಾನ್ಸಂಟ್ರೇಷನ್ ಮಾಡದೇನೆ ಚಾಲನೆ ಮೇಲೆ ಆಪ್ಗಳು ಆಗ್ತಾ ಇದೆ. ನಾಟ್ ಫಾಲೋಯಿಂಗ್ ದಿ ಟ್ರಾಫಿಕ್ ರೂಲ್ಸ್, ಈ ಒಂದು ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನ ಪಾಲನೆ ಮಾಡದೆ ಇರೋದು, ಸಿಗ್ನಲ್ ಲೈಟ್ಸ್ ಇರೋ ಕಡೆ ಸಿಗ್ನಲ್ ಜಂಪ್ ಮಾಡೋದು, ಇವು ಕೂಡ ವಾಹನ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ. ಲೇನ್ ಡಿಸಿಪ್ಲಿನ್, ಈಗ ಎಡಗಡೆ ಹೊರಡಬೇಕಾಗಿದ್ದಂತಹ ವಾಹನ ಚಾಲಕ ಅವನಿಗೆ ಎಡಗಡೆ ಹೋಗ್ಬೇಕು ಅಂತ ಗೊತ್ತೆ, ಆದ್ರೆ ರಸ್ತೆಯ ಬಲಭಾಗಕ್ಕೆ ಬಂದು ಅಥವಾ ಮಧ್ಯಭಾಗಕ್ಕೆ ಬಂದು ಈ ಎಡಗಡೆ ತಿರುಗಬೇಕು ಅಂತ ಇದ್ರೆ ತಕ್ಷಣ ಅವನು ತಿರುಗಿದಾಗ ಅದು ಅಲ್ಲಿ ಕೂಡ ಈ ಒಂದು ಅಪಘಾತಗಳು ಜರುಗ್ತಾ ಇದೆ. ಹಲವಾರು ಪ್ರಕರಣಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ, ಅವರಿಗೆ ಡ್ರೈವಿಂಗ್ ಬರುವುದಿಲ್ಲ, ಅಂತವರು ಕೂಡ ವಾಹನ ಚಾಲನೆ ಮಾಡಿ ಅಪಘಾತಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ರಿಜಿಸ್ಟರ್ಡ್ ಓನರ್ ಯಾರಿರ್ತಾರೆ ಅವರು ತಮ್ಮ ವಾಹನಗಳನ್ನು ಬೇರೆಯವರಿಗೆ ಚಾಲನೆ ಮಾಡಲು ನೀಡುವಾಗ ಅವರ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಇಲ್ವಾ ಎನ್ನುವುದನ್ನ ಅವರು ತಿಳ್ಕೊಳ್ಳುವುದು ಅತ್ಯವಶ್ಯಕ.
1: ಇನ್ನ ಸಾಲಿಗೆ ಹೋಗೋ ರಾಜುವಿನ ತಂದೆ ತಾಯಿಯರ ಸಂಭಾಷಣೆಯನ್ನ ಕೇಳ್ರಿ. ಅಲ್ರಿ ಪಾಪ, ನಮ್ ರಾಜುಗ ಈಗೀಗ ಬಹಳ ಸುಸ್ತಾಗ್ತದ.
2: ಓಹೋ, ಯಾಕಂತ?
1: ಮುಂಜಾನೆ ಟ್ಯೂಷನ್, ಮತ್ತ ಸಂಜೆಗೂ ಟ್ಯೂಷನ್, ಸೈಕಲ್ ತುಳು ತುಳಿದು ಪಾಪ ಹೈರಾಣ ಆಗ್ತಾನ.
2: ಅವನ್ ವಯಸ್ಸಿನಾಗ ನಾನು
1: ನಿಮ್ ಹಳೆ ಪುರಾಣ ಬಿಡ್ರಿ ಪಾಪ, ಮಗ್ಗ ಒಂದು ಬೈಕ್ ಬೇಕಂತ.
2: ದೊಡ್ಡ ಶಾಣ ನೀನು, ನಿನ್ ಮಗ ಅವನ ಕಡೆ ಲೈಸೆನ್ಸ್ ಇಲ್ಲ, ಅವನ್ ವಯಸ್ಸಾರ ವಯಸ್ಸೇನ ಗಾಡಿ ಓಡಿಸ್ಲಿಕ್ಕೆ ಅಲ್ಲ, ನಿನಗಾದ್ರೂ ಒಂದಿಷ್ಟು ಬುದ್ಧಿ ಬೇಡವನೆ.
1: ನನಗ ನೋಡ್ಲಿಕ್ ಆಗಂಗಿಲ್ಲ ನೋಡ್ರಿ, ಅವನ್ ಜೋಡಿ ಹುಡುಗರು ನೋಡ್ರಲ್ಲೆ ಮನೆಗೆ ಬೈಕ್ ತೊಗೊಂಡು ಅವ್ನ್ ಕರ್ಲಿಕ್ ಬರ್ತಾವ. ಅಪ್ಪ ಒಂದು ಬೈಕ್ ಕೊಡಿಸ್ರಲ್ಲ.
0: ದ್ವಿಚಕ್ರ ವಾಹನಗಳನ್ನು ಕೆಲವರು ಸಣ್ಣ ಹುಡುಗರು ಟೀನೇಜರ್ಸ್ ಅಂತವರು ಕೂಡ ಓಡಿಸೋದಕ್ಕೆ ಅವರ ಮನೆಗಳಲ್ಲಿ ವಾಹನಗಳನ್ನು ಕೊಡ್ತಾ ಇದಾರೆ. ಇಟ್ ಇಸ್ ಎ ಶಿಯರ್ ನೆಗ್ಲಿಜೆನ್ಸ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಆಕ್ಟ್. ಅಂತ ಸಂದರ್ಭಗಳಲ್ಲಿ ನಾವು RC ಮಾಲೀಕರನ್ನು ಕೂಡ ನಾವು ಪ್ರಾಸಿಕ್ಯೂಟ್ ಮಾಡ್ತಾ ಇದ್ದೇವೆ.
1: ಒಂದು ಗಾಡಿ ಓಡಿಸಬೇಕು ಅಂತ ಕೆಲವು ದಾಖಲೆಗಳು ಬೇಕಾಗ್ತವೆ, ಯಾವುವು?
0: ಪ್ರತಿಯೊಂದು ವಾಹನ ಚಾಲನೆ ಮಾಡುವವರು ಅವರ ಬಳಿ ಡ್ರೈವಿಂಗ್ ಲೈಸೆನ್ಸ್, RC, ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇಂತಹದನ್ನ ಅವರು ಕಡ್ಡಾಯವಾಗಿ ಇಟ್ಕೋಬೇಕು. ಅದರಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡುವಂತಹ ವಾಹನಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಈ ಎಲ್ಲ ದಾಖಲೆಗಳ ಜೊತೆ ಅದಕ್ಕೆ ಒಂದು ಕೊಟ್ಟಿರುವಂತಹ ಫಿಟ್ನೆಸ್ ಸರ್ಟಿಫಿಕೇಟ್, ಪರ್ಮಿಟ್ ಅದನ್ನು ಕೂಡ ಇಟ್ಕೋಬೇಕಾಗತ್ತೆ. ಈ ಒಂದು ಯಾವ್ದಾದ್ರು ಒಂದು ವಾಹನ ಅಪಘಾತ ಜರುಗಿದಂತಹ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ಅದು ಥರ್ಡ್ ಪಾರ್ಟಿ ಅವರಿಗೆ ಕ್ಲೈಮ್ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದ್ರೆ ಆ ವಾಹನಕ್ಕಾಗಿರೋ ಡ್ಯಾಮೇಜ್ ಅನ್ನು ಕೂಡ ಅವರು ಕ್ಲೈಮ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಳ್ಳೋದು ಅತ್ಯವಶ್ಯಕ ಇದೆ.

0: ಅಪಘಾತಕ್ಕೆ ಅವಸರವೇ ಕಾರಣ ಅಂತಾರ. ನಾವು ಗಡಿ ಬಿಡಿ ಮಾಡೋದು ಬೇಡ ಬೇಡ. ಟಾಪ್ ಗೇರ್ ಸುರಕ್ಷೆಯನ್ನ ಮುಂದುವರಿಸೋಣಂತ. ಮೊದಲಿಗೆ ಸಣ್ಣದೊಂದು ಬ್ರೇಕ್ ಹಾಕೋಣಂತ.
1: ಮಗನಿಗೊಮ್ಮೆ ವೃದ್ಧ ತಂದೆ ಕೇಳಿದ ನೀ ಪ್ರಶ್ನೆಯ,
2: ಇವತ್ತ ಯಾವ ವಾರ ಮಗ?
3: ಶನಿವಾರ ಅಪ್ಪ.
1: 10 ನಿಮಿಷ ಆದ ಬಳಿಕ,
2: ಯಾವ ವಾರ ಅಂದಿ ಇವತ್ತ?
3: ಶನಿವಾರ. ಶನಿವಾರ.
1: ಮತ್ತೆ ಸ್ವಲ್ಪ ಹೊತ್ತಿಗೆ,
2: ಇವತ್ತ ಸೋಮವಾರ ಅಂದಿಯಲ್ಲ.
3: ಏನಪ್ಪ ಎರಡ್ ಸತಿ ಹೇಳ್ಬೇಕು, ಇವತ್ತು ಶನಿವಾರ. ಶನಿವಾರ.
1: ಮಗನ ಸಿಡಿ ನುಡಿಯ ಕೇಳಿ ವೃದ್ಧ ತಂದೆ ಮರುಗಿದ. ಮುದಿ ಮನದ ಹಳೆಯ ನೆನಪ ಹೀಗೆಂದು ಸ್ಮರಿಸಿದ.
2: ನೀ ಬಹಳ ಸಣ್ಣವ ಇದ್ದಪ್ಪ, ಆಗಿನ ಮಾತು ಕಲ್ತಿದ್ದೆ. ಅದು ಅದು ನಾಯಿ, ಅದು ಬೆಕ್ಕು, ಅದು ನಾಯಿ, ಅದು ಬೆಕ್ಕು, ಅದು ನಾಯಿ. 50 ಸರ್ತಿ ಆ ಪ್ರಶ್ನೆ ಕೇಳಿದ್ದೆ, ನಾನೆಂದು ಸಿಟ್ಟಾಗ್ಲಿಲ್ಲ. ಆದ್ರೆ ಇವತ್ತ ಬಹಳ ಲಘು ಬೇಸರ ಮಾಡ್ಕೊಂಡಿ ಮಗ, ಬಹಳ ಲಘು ಬೇಸರ ಮಾಡ್ಕೊಂಡಿ.
1: ಹಿರಿಯರ ಬಗ್ಗೆ ಗೌರವವಿರಲಿ, ನಾಳೆ ನೀವು. ಕೇಳುಗರ, ಇದು ಟಾಪ್ ಗೇರ್ ಸುರಕ್ಷಾ ಕಾರ್ಯಕ್ರಮ. ನಿಮ್ಮ ದ್ವಿಚಕ್ರ ಮತ್ತು ಕಾರ್ಗಳನ್ನ ಸುರಕ್ಷಿತವಾಗಿ ಚಲಾಯಿಸ್ರಿ, ಅಲ್ದ ಅವುಗಳನ್ನ ಸರಿಯಾಗಿ ನೋಡಿಕೊಳ್ಳ್ರಿ ಅಂತ ವಿನಂತಿಸುವ ಕಾರ್ಯಕ್ರಮ.

0: ನೀವು ನಿಮ್ಮ ವಾಹನವನ್ನ ಸರಿಯಾಗಿ ನೋಡ್ಕೊಳ್ರಿ, ಅಂದಾಗ ಅದು ಎಂದೂ ನಿಮ್ ಕೊಡಂಗಿಲ್ಲ ಅಂತಾರ ವಾಹನ ತಜ್ಞರಾದ ಶ್ರೀ ಮಹಾವೀರ್ ಟಿ ಉಪಾಧ್ಯಾಯ.
1: ಈಗ ಟೂ ವೀಲರ್ ಫೋರ್ ವೀಲರ್ ಅಂದ್ರೆ ಎಲ್ಲದರಲ್ಲೂ ಈಗ ಬ್ಯಾಟರಿ ಸಿಸ್ಟಮ್ ಇದ್ದೇ ಇದೆ ಮೇಡಮ್. ಬ್ಯಾಟರಿ ಇಸ್ ದ ಮೇನ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇವೆಲ್ಲೇ. ಹೀಗಾಗಿ ಆ ಬ್ಯಾಟರಿ ಮೇಂಟೆನೆನ್ಸ್ ಮೇನ್ ಗೊತ್ತಿರಬೇಕು. ಯಾಕಂದ್ರೆ ಈಗ ಬ್ಯಾಟರಿ ಇಲ್ಲ ಅಂತಂದ್ರ ವೆಹಿಕಲ್ ಸ್ಟಾರ್ಟ್ ಆಗೋದು ಬಹಳ ತೊಂದರೆದಾಯಕ ಆಗೈತಿ. ಅದಕ್ಕೆ ಆ ಬ್ಯಾಟರಿಯನ್ನ ಒಂದು ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಅದ್ರ ಡಿಸ್ಟಿಲ್ ವಾಟರ್ ಲೆವೆಲ್ ಅನ್ನ ನೋಡಿ ಅದನ್ನ ಮೇಂಟೈನ್ ಮಾಡಬಹುದು. ಅದು ಅಗ್ದಿ ಈಸಿ ಇರ್ತೈತಿ. ನಾವು ಅಸಿಡ್ ಮತ್ತು ಡಿಸ್ಟಿಲ್ ವಾಟರ್ ಮಿಕ್ಸ್ ಇರುವಂತದ್ದು ಸಿಗ್ತೈತಿ, ಅದನ್ನ ಟಾಪ್ ಅಪ್ ಆಗ್ಬಹುದು. ವೆಹಿಕಲ್ ಅದ ಮೇಂಟೆನೆನ್ಸ್ ಏನಿರ್ತೈತಿ, ಈ ಎಸಿ ಆಗಲಿ, ಯಾವ್ದೇ ಕಾರ್ಬೋನೇಟರ್ ಆಗಲಿ ಅಥವಾ ಫ್ಯೂಯಲ್ ಪಂಪ್ ಆಗಲಿ, ಏರ್ ಕ್ಲೀನರ್ ಆಗಲಿ, ಇವನ್ನ ನಾವು ಫ್ರೀಕ್ವೆಂಟ್ಲಿ ಅಂದ್ರೆ ಪೀರಿಯಾಡಿಕ್ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು.
0: ಹಿಂಗ ನಿಮ್ಮ ಗಾಡಿಯ 10 ಹಲವಾರು ಪಾರ್ಟ್ಗಳ ಸರಿ ಮೇಂಟೆನೆನ್ಸ್ ಮಾಡಬೇಕಾಗಿರೋದು ಬಹಳ ಮುಖ್ಯ ಅಂತಾರ ಮಹಾವೀರ್ ಉಪಾಧ್ಯಾಯರು. ಅದ್ರ ಜೊತೆಗಿನ ಕಾಳಜಿ ಪೂರ್ವಕವಾಗಿ ಗಾಡಿ ಓಡಿಸೋದ್ ಸಹಿತ ಬಹಳ ಮುಖ್ಯ ಅಂತಾರ.
1: ನಾವು ಅತಿ ಜಾಗರೂಕತೆಯಿಂದ ವೆಹಿಕಲ್ ಅನ್ನ ಡ್ರೈವ್ ಮಾಡಿದ್ರೆ 78% ಆಕ್ಸಿಡೆಂಟ್ಸ್ ಅನ್ನ ತಡೆ ಹಿಡಿಬಹುದು. ಯಾವಾಗ ನಾವು ವೆಹಿಕಲ್ ಸ್ಪೀಡ್ ನೋಡಿ ಹೋಗ್ತೇವೆ ಅವಾಗ ಅದಕ್ಕೆ ಒಂದ್ ಮಾತು ಹೇಳ್ತಾರ, ಫಾಸ್ಟರ್ ಯು ಡ್ರೈವ್ ಇಟ್ ಇನ್ಕ್ರೀಸಸ್ ಯುವರ್ ಚಾನ್ಸಸ್ ಆಫ್ ಇಂಜುರಿ ಅಂತೇಳಿ. ಅದಕ್ಕೆ ಯಾವಾಗಿದ್ರು ಒಂದು ನಾವು ಹ್ಯಾಬಿಟ್ ಹೋಗ್ಬೇಕು. ಏನಂತಂದ್ರೆ ಡ್ರೈವಿಂಗ್ ಸಿಗ್ನಲ್ಸ್ ಅನ್ನ ಫಾಲೋ ಮಾಡೋದು, ಸೈನ್ಸ್ ಅನ್ನ ಮಾಡೋದು, ಆಮೇಲೆ ಈ ಡೇಂಜರ್ ಕಂಡೀಷನ್ಸ್ ಆಗ ಡ್ರೈವ್ ಮಾಡೋ ಹೊತ್ತಿನಾಗ ಮೊಬೈಲ್ನಾಗ ಮಾತಾಡುವಂತಾಗ್ಲಿ ಅಥವಾ ಈ ಕ್ಲಚ್ ಪೆಡಲ್ ಮ್ಯಾಗೆ ಕಾಲಿಟ್ಟ ಡ್ರೈವ್ ಮಾಡೋದಾಗ್ಲಿ, ಆಮೇಲೆ ಸಡನ್ ಆಗಿ ಬ್ರೇಕ್ ಹಾಕೋದು, ಇವೆಲ್ಲಾನು ಅವಾಯ್ಡ್ ಮಾಡಬೇಕು. ನಿಲ್ಲಿಸುವಾಗ ಮತ್ತಾಗೋ ಹೊತ್ತಿನಾಗ ಆದಷ್ಟು ಮುಂಚಿತವಾಗಿ ಸಿಗ್ನಲ್ಸ್ ಅನ್ನ ಕೊಡಬೇಕು. ಈಗ ಇಂಡಿಕೇಟರ್ಸ್ ಅದಾವ ಅಥವಾ ಹ್ಯಾಂಡ್ ಸಿಗ್ನಲ್ಸ್ ಅನ್ನ ಮುಂಚಿತವಾಗಿ ಮಾಡಬೇಕು. ಈ ಕಲಿಯುವಂತವ್ರು ಆ ಬಾಜು ಒಬ್ಬ ಪರ್ಫೆಕ್ಟ್ ಡ್ರೈವರ್ ಇಟ್ಕೊಂಡ ಕಲತ್ರ ಒಂದಿಷ್ಟು ಆಕ್ಸಿಡೆಂಟ್ಸ್ ಅನ್ನ ನಾವು ಮಿನಿಮೈಸ್ ಮಾಡಬಹುದು. ಈ ರೋಡ್ ಸಿಗ್ನಲ್ಸ್ ಅನ್ನ, ಟ್ರಾಫಿಕ್ ಸಿಗ್ನಲ್ಸ್ ಅನ್ನ, ಸೈನ್ಸ್ ಅನ್ನ ಅರ್ತುಕೊಂಡು, ಯಾಕಂದ್ರೆ ಅದ್ರೊಳಗೆ ಹಲವಾರು ಸಿಗ್ನಲ್ಸ್ ಸೈನ್ಸ್ ಅದಾವ, ಮ್ಯಾಂಡೇಟರಿ ಕಾಷನರಿ ಸೈನ್ಸ್, ಇನ್ಫಾರ್ಮೇಟರಿ ಸೈನ್ಸ್ ಅಂತೇಳಿ, ಅವನ್ನ ನಾವು ಸರಳವಾಗಿ ಅಭ್ಯಾಸ ಮಾಡಿ ಅದರ ಪ್ರಕಾರ ವೆಹಿಕಲ್ ಅನ್ನ ನಡೆಸಿದ್ರೆ 78% ಆಕ್ಸಿಡೆಂಟ್ಸ್ ಅನ್ನ ನಾವು ಅವಾಯ್ಡ್ ಮಾಡಬಹುದು ಅಂತೇಳಿ ಒಂದು ರೋಡ್ ಸರ್ವಿಸ್ ಇದೆ.
0: ಕೇಳಿದ್ರೆ ಟಾಪ್ ಕೇರ್ ಸುರಕ್ಷೆಯೊಳಗ ಇನ್ನು ಮುಂದ
2: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ
0: ನಿಮ್ಮ ಜೀವ ಅಮೂಲ್ಯವಾದದ್ದು, ನಿಮಗಷ್ಟೇ ಅಲ್ಲ ನಿಮ್ಮವರಿಗೂ. ಗಾಡಿ ಓಡಿಸೋ ಮುಂದ ನಿಮಗೆ ಎಚ್ಚರಿಕೆ ಇರಲಿ, 1 ಸೆಕೆಂಡಿನ ಅಜಾಗರೂಕತೆ ಈಕ್ವಲ್ ಟು 1 ಜೀವದ ಅಂತ ಅಥವಾ ಇನ್ನೂ ಹೆಚ್ಚಿನ ಜೀವಗಳ ಅಂತ್ಯ. ಇದು ಇವತ್ತಿನ ಟಾಪ್ ಗೇರ್ ಸುರಕ್ಷೆ ಕಾರ್ಯಕ್ರಮ. ಸುರಕ್ಷಿತವಾಗಿ ನಿಮ್ ಗಾಡಿ ಚಲಾಯಿಸ್ರಿ, ಮುಂದಿನ ವಾರ ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ.

0: ಟಾಪ್ ಗೇರ್ ಸುರಕ್ಷಾ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸಹಕಾರ ಅರುಣ್ ನಾಯಕ್, ಚನ್ನಬಸವರಾಜ್ ಕುಂಬಾರ್, ಮಂಜುಳಾ ಪುರಾಣಿಕ್, ಮಾಲಾ ಸಾಮ್ರಾಣಿ, ರಂಜನಿ ಕೆರೂರ್, ಕೆಆರ್ ಮೇಘರಾಜ. ಕಾರ್ಯಕ್ರಮ ಪ್ರಸ್ತುತಿ ಕೀರ್ತಿ ನಿಡಗುಂದಿ.
1: ಟಾಪ್ ಗೇರ್ ಸುರಕ್ಷೆ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ. ಈಗ ವಿದುಷಿ ರೇಣುಕಾ ನಾಕೋಡ್ ಅವರು ಹಾಡಿರುವ ಭಕ್ತಿಗೀತೆ ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಕೇಳಲಿರುವಿರಿ, ಇದನ್ನ ರೇಡಿಯೋಕ್ಕೆ ಅಳವಡಿಸಿದವರು ಶ್ರೀಮತಿ ಕೆಎಸ್ ರಂಜಿನಿ. ಮೊದಲಿಗೆ ಕೇಳಿ ನಾಪತ್ತೆಯಾದ ಪ್ರೇಮಿಯ ಪ್ರಸಂಗ, ನಂತರ ರಾಜಮಣಿ ವಜ್ರದ ಪತ್ತೆ. ಈಗ ಕೇಳಿ ನಾಪತ್ತೆಯಾದ ಪ್ರೇಮಿಯ ಪ್ರಸಂಗ.
2: ನಮಸ್ಕಾರ, ನಾನು ಡಾಕ್ಟರ್ ವಾಸನ್ ಅಂತ. ಸುಪ್ರಸಿದ್ಧ ಪತ್ತೆದಾರ ಶರತ್ ಹಾಸ್ ಅವರ ಸಾಹಸಗಳಲ್ಲಿ ಆಗಾಗ್ಗೆ ಅವರಿಗೆ ನೆರವಾಗ್ತಿರ್ತೇನೆ. ಅವರ ಸಾಹಸಗಳನ್ನು ದಾಖಲೆ ಮಾಡಿರೋ ಪ್ರಯತ್ನ ಕೂಡ ಮಾಡ್ತಿದ್ದೇನೆ. ಯಾಕಂದರೆ ಇದರಿಂದ ಶರತ್ ಹಾಸ್ ಅವರ ನಿಶ್ಚಿತಮತಿಯ, ಅವರ ತರ್ಕಬದ್ಧ ಶೋಧನೆಯ, ಸಿಗುವ ಸಣ್ಣ ಪುಟ್ಟ ಸುಳಿವುಗಳ ಮೂಲಕವೇ ತಮ್ಮ ಅದ್ಭುತ ತರ್ಕ ಪ್ರತಿಭೆಯ ಮೂಲಕ ಪ್ರಕರಣದ ಕೊನೆ ಮುಟ್ಟಬಲ್ಲ ಅವರ ವಿಶೇಷ ಪ್ರತಿಭೆಯ ಜನರಿಗೆ ಆಗಲಿ ಅನ್ನೋದು ನನ್ನ ಈ ದಾಖಲೆಗಳ ಹಿಂದಿನ ಉದ್ದೇಶ. ಆದರೆ ವೈಯಕ್ತಿಕವಾಗಿ ಇದು ಶರತ್ ಹಾಸ್ ಅವರಿಗೆ ಅಷ್ಟೇನು ಇಷ್ಟವಿಲ್ಲ ಅನ್ನಿ. ಹಾ ಬನ್ನಿ, ಇನ್ನು ಪ್ರಾರಂಭಿಸಿಯೇ ಬಿಡೋಣ. ಶರತ್ ಯಾವಾಗಲೂ ಹೇಳ್ತಿದ್ರು,
3: ಗಮನಿಸಬೇಕು ಡಾಕ್ಟರ್, ಗಮನಿಸಬೇಕು. ನೋಡೋದು ಬೇರೆ, ಗಮನಿಸೋದೇ ಬೇರೆ. ಎಲ್ಲರೂ ನೋಡ್ತಾರೆ, ಕೆಲವರು ಮಾತ್ರ ಗಮನಿಸ್ತಾರೆ. ಕಣ್ಣಿನ ದೃಷ್ಟಿ ವಸ್ತು, ವ್ಯಕ್ತಿ, ಸಂಗತಿಗಳ ಮೇಲೆ ಸುಮ್ಮನೆ ಹಾದೋಗ್ಬಿಡಬಾರ್ದು. ಅವುಗಳನ್ನು ಸೂಕ್ಷ್ಮವಾಗಿ, ತೀಕ್ಷ್ಣವಾಗಿ ಗಮನಿಸಬೇಕು. ಆಗಲೇ ಅವುಗಳಲ್ಲಿರುವ ವಿಶೇಷಗಳನ್ನು ಗುರುತಿಸೋಕೆ ಸಾಧ್ಯವಾಗೋದು.
2: ನಿಜ ಶರತ್, ನೀವು ಹೇಳ್ತಿರೋದು ನೂರಕ್ಕೆ ನೂರು ಸತ್ಯ.
3: ಅರೆ ಡಾರ್, ಇಲ್ಲಿ ಬನ್ನಿ ಸ್ವಲ್ಪ.
2: ಏನು?
3: ಅಲ್ಲಿ ನೋಡಿ, ಆ ಹುಡುಗಿ ನಮ್ಮನೆ ಗೇಟ್ ಬಳಿ ನಿಂತು ಯೋಚಿಸ್ತಿದ್ದಾಳೆ.
2: ಹೌದು,
3: ಐ ಥಿಂಕ್ ಇಟ್ ಈಸ್ ಅನದರ್ ಇಂಟ್ರೆಸ್ಟಿಂಗ್ ಕೇಸ್.
2: ಹಾಗಂತೀರೇನು?
3: ಖಂಡಿತ. ಈ ಲಕ್ಷಣಗಳಲ್ಲೆಲ್ಲ ಹಿಂದೆ ಗಮನಿಸಿದ್ದೀನಿ. ಗೇಟ್ ಬಳಿ ನಿಂತು ಯೋಚಿಸ್ತಿರೋದು ನೋಡಿದ್ರೆ ಇದು ಪ್ರೇಮ ಪ್ರಕರಣವೇ ಇರಬೇಕು ಅಂತ ಅನಿಸ್ತಾ ಇದೆ.
2: ಏನಂದ್ರೆ?
3: ಹೌದು, ನನ್ನ ಸಲಹೆ ಕೇಳೋದಕ್ಕಂತಲೇ ಇಲ್ಲಿ ತನಕ ಬಂದಿದ್ದಾಳೆ. ಆದ್ರೆ ಏನೋ ಗೊಂದಲ ಇದೆ ಅನಿಸ್ತಿದೆ. ಬಹುಶಃ ಇವಳ ಪ್ರೇಮಿ ಇವಳಿಗೆ ಅನ್ಯಾಯ ಮಾಡಿ ಮೋಸ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ.
2: ಅದನ್ನ ಹೇಗೆ ಅಷ್ಟು ಖಡಾಖಂಡಿತವಾಗಿ ಹೇಳ್ತೀರಿ?
3: ಹೌದು, ಹಾಗಿಲ್ಲದಿದ್ದೆ ಇಷ್ಟು ಗೊಂದಲ, ಇಷ್ಟು ಚಿಂತೆ ಇರ್ತಿರ್ಲಿಲ್ಲ. ಓ, ಒಳಗೆ ಬರ್ತಿದ್ದಾಳೆ, ಬನ್ನಿ ಡಾಕ್ಟರ್, ಕೊಡೋಣ.

0: ಹತ್ರ ಹೇಳಿ ನಿಮ್ ಸಲಹೆ ಪಡಿಬೇಕು ಅಂತಲೇ ನಾನಿಲ್ಲಿ ಬಂದಿರೋದು. ಆದ್ರೆ ಇವರು
1: ಇವರು ಡಾಕ್ಟರ್ ವಾಸನ್ ಅಂತ. ನನ್ನ ಎಲ್ಲಾ ಸಾಹಸಗಳಲ್ಲಿ ನನ್ನ ಜೊತೆಗಿರುವರು, ನನ್ನ ಆತ್ಮೀಯ ಮಿತ್ರರು ಹೌದು. ಇವರು ಮುಂದೆ ನಿಮ್ಮ ಸಂಗತಿಯನ್ನು ಹೇಳೋದಕ್ಕೆ ಯಾವ ಯೋಚನೆಯೂ ಬೇಡ.
0: ನಾನು ಈ ಅವಸರದಲ್ಲಿ ಹೊರಟು ಬಂದ ಕಾರಣ ಏನು ಅಂತ ನೀವು ಕೇಳಿದ್ರಿ. ನಾನು ಅವಸರದಲ್ಲಿ ಬಂದಿದ್ದೇನೆ ನಿಜ, ಆದ್ರೆ ಇದೆಲ್ಲ ನಿಮಗೆ ಹೇಗೆ?
1: ಇದು ನನ್ನ ಕಸುಬು, ದಯವಿಟ್ಟು ನಿಮ್ ವಿಚಾರ ಹೇಳಿ.
0: ನಿಮ್ ಹತ್ರ ಅಥವಾ ಪೊಲೀಸರ ಬಳಿ ಹೋಗೋದು ನಮ್ ತಂದೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನು ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ತಾಳಿಂದಿರು ಅಂತ ಅವರು ನನಗೆ ಪದೇ ಪದೇ ಹೇಳ್ತಾನೆ ಇದ್ರು. ಆದ್ರೆ ನನಗೆ ಯಾಕೋ ತಡೆಯೋಕಾಗ್ಲಿಲ್ಲ, ಅದಕ್ಕೆ ತಕ್ಷಣ ಹೊರಟು ಬಂದ್ಬಿಟ್ಟೆ. ನಮ್ ತಂದೆ ಅವ್ರನ್ನ ತಂದೆ ಅಂತ ಕರೆಯೋದು ಒಂಥರ ತಮಾಷೆ ಅನ್ಸುತ್ತೆ. ಯಾಕಂದ್ರೆ ಅವರು ನನ್ಗಿಂತ ಬರೇ 5-6 ವರ್ಷ ದೊಡ್ಡವರಷ್ಟೇ.
1: ಅಂದ್ರೆ ನಿಮ್ ತಂದೆ?
0: ನನಗೆ ಜನ್ಮ ಕೊಟ್ಟ ತಂದೆ ಈಗಿಲ್ಲ.
1: ಓಹೋಹೋ.
0: ಅವರು ತೀರ್ಕೊಂಡು 5 ವರ್ಷ ಆಯ್ತು. ಅವ್ರು ಸತ್ತು ಸ್ವಲ್ಪ ದಿವಸಕ್ಕೆ ನಮ್ ತಾಯಿ ಕಲ್ಯಾಣ್ ಶೇಖರ ಅನ್ನೋರ್ನ ಮದುವೆ ಮಾಡಿಕೊಂಡ್ರು. ಕಲ್ಯಾಣ್ ಶೇಖರ ನಮ್ ತಾಯಿಗಿಂತ 12-13 ವರ್ಷ ಚಿಕ್ಕವರು. ನಮ್ ತಂದೆ ಮಾಡಿದ್ದ ಆಸ್ತಿಗೋಸ್ಕರ ಆದರ್ಶದ ಹೆಸರು ಹೇಳ್ಕೊಂಡು ನಮ್ ತಾಯಿನ ಅವರು ಮದುವೆ ಮಾಡಿಕೊಂಡ್ರು ಅನ್ನೋದು ನನ್ನ ಭಾವನೆ. ಮದ್ವೆ ಆದ ಸ್ವಲ್ಪ ದಿವಸಕ್ಕೆ ನಮ್ ತಂದೆ ನಡೆಸ್ತಿದ್ದ ಅಂಗಡಿ ಮಳಿಗೆಗಳನ್ನೆಲ್ಲ ಮುಚ್ಚಿಸಿ ಮಾಡಿಬಿಟ್ರು. ಅದರಿಂದಾನೇ ಏನಿಲ್ಲ ಅಂದ್ರು 10-12 ಲಕ್ಷ ಬಂದಿರಬೇಕು.
1: ಮತ್ತೆ ನೀವು, ನಿಮಗಾಗಿ ನಿಮ್ ತಂದೆ ಏನ್ ಬಿಟ್ಟು ಹೋಗಿದ್ದಾರೆ?
0: ನನ್ನ ಹೆಸರಲ್ಲಿ ಒಂದಿಷ್ಟು ಹಣ FD ಇಟ್ಟಿದ್ದಾರೆ. ಆದ್ರೆ ನಾನು ಅದರಲ್ಲಿ ಬಡ್ಡಿ ಮಾತ್ರ ಮುಟ್ಟಬಹುದು ಅಷ್ಟೇ. ಅದೇ ವರ್ಷಕ್ಕೆ ಸುಮಾರು 40,000 ಬರುತ್ತೆ.
1: ಆ ಹಣನ ನೀವು ಉಪಯೋಗಿಸ್ತೀರೇನು?
0: ಇಲ್ಲ ಇಲ್ಲ, ನಾನು ಆ ಹಣ ಮುಟ್ಟಲ್ಲ. ಅದನ್ನ ಕಲ್ಯಾಣ್ ಶೇಖರ ಬ್ಯಾಂಕಿಂದ ತಂದು ನಮ್ ತಾಯಿ ಕೈಗೆ ಕೊಡ್ತಾರೆ. ನಾನು ಟೈಪಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಅದರಿಂದ ಬರೋ ಹಣನೇ ನನ್ನ ತಿಂಗಳ ಖರ್ಚಿಗೆ ಬೇಕಾದಷ್ಟಾಗುತ್ತೆ.
1: ಫೈನ್ ಫೈನ್, ನಿಮ್ ವಿಚಾರನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಸಮಸ್ಯೆಗೆ ಬರೋಣ. ಹೇಳಿ
0: ಸರ್. ನನಗೆ ನಮ್ಮ ಸುಮಂತನ ಬಗ್ಗೆ ತಿಳ್ಕೋಬೇಕಾಗಿದೆ. ಅವ್ರಿಗೇನಾಗಿದೆ, ಅವ್ರು ಎಲ್ಲಿದ್ದಾರೆ ವಿಚಾರ ತಿಳ್ಕೋಬೇಕಾಗಿದೆ.
1: ಸುಮಂತ್? ಮುಂದುವರಿಸಿ.
0: ನಮ್ಮ ತಂದೆ ಅನ್ನಿ, ಚಿಕ್ಕಪ್ಪ ಅನ್ನಿ, ಅದೇ ಕಲ್ಯಾಣ್ ಶೇಖರ, ತುಂಬಾ ಕಠಿಣ ಸ್ವಭಾವದವ್ರು. ನಾನು ಎಲ್ಲೂ ಹೊರಗೆ ಹೋಗೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನೆಲ್ಲಾದರೂ ಆಚೆ ಹೋಗಬೇಕು ಅಂದರೆ
2: ಹೋಗಬಾರ್ದು, ಹೋಗಲೇಬಾರ್ದು ಅಂದೆ. ಯಾಕೆ ಹೋಗಬೇಕು? ಹೆಣ್ಮಕ್ಕಳು ಮನೆಗೆ ಭೂಷಣ, ಮನೆಯಲ್ಲಿ ಮರ್ಯಾದೆಯಾಗಿ ಇರೋದು ಬಿಟ್ಟು ಹೊರಗಡೆ ಬೀದಿ ಸುತ್ತಿ ಕೆಟ್ಟ ಹೆಸರು ತಗೊಂಡು ಬರಬೇಕೇನು? ಹೋಗಬಾರ್ದು ಅಂದೆ, ಏನೀಗ? ಹೊರಗಡೆ ಹೋಗದಿದ್ರೆ ಏನೀಗ ಅಂತೀನಿ. ಆ ಸುಡುಗಾಡ್ ಸಂಗೀತ ಡಾನ್ಸ್ ಪ್ರೋಗ್ರಾಮ್ಗೆ ನೋಡಿದ್ರೆ ಏನೀಗ ಅಂತ.
0: ಹಾಗಂತ ಗುಡುಗಾಡ್ ಬಿಡೋರು. ಅವ್ರ ಸ್ವಭಾವ ಗೊತ್ತಿದ್ ನಾನು ಅವ್ರ ಜೊತೆ ಹೆಚ್ಚು ವಾದ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಅಮ್ಮನು ಅವ್ರ ಹೆದರ್ಕೊಂಡೋ ಏನೋ ಸುಮ್ಮನಾಗ್ಬಿಡ್ತಿದ್ರು. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಕಲ್ಯಾಣ್ ಶೇಖರ ಪ್ರೋಗ್ರಾಮ್ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಅವರು ಕಲ್ಕತ್ತಾಗೆ, ಬಾಂಬೆಗೆ, ಡೆಲ್ಲಿಗೆ ಅಂತ ಟೂರ್ ಹೋಗ್ತಿದ್ರು. ಅಂತ ಒಂದ್ ಸಂದರ್ಭದಲ್ಲಿ ನಾನು ನನ್ನ ತಾಯಿನ ಕರ್ಕೊಂಡು ಕಲಾಕ್ಷೇತ್ರದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋದಕ್ಕೆ ಹೋದೆ. ಅಲ್ಲಿ ನನಗೆ ಅಮ್ಮನ ಮೂಲಕನೇ ಸುಮಂತನ ಪರಿಚಯ ಮೊಟ್ಟ ಮೊದಲ ಬಾರಿ ಆಗಿದ್ದು. ಮೊದಲ ಭೇಟಿಲೇ ನನಗೆ ಅವರ ಗಂಭೀರ ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು. ಕಾರ್ಯಕ್ರಮ ಮುಗಿಯೋವರೆಗೂ ನಮ್ಮ ಜೊತೆಲೇ ಇದ್ದು ಆಮೇಲೆ ನಮ್ಮನ್ನ ಅವರೇ ಆಟೋ ಹತ್ತಿಸಿ ಮನೆ ಕಳಿಸಿದ್ರು. ಮೊದಲನೇ ಭೇಟಿಲೇ ಅವ್ರು ನನಗೆ ಎಷ್ಟೋ ವರ್ಷಗಳಿಂದ ಪರಿಚಿತರು ಅನ್ನೋ ಭಾವನೆ ಬೆಳೆದ್ಬಿಡ್ತು. ಅವತ್ತು ನಾವು ಮನೆಗೆ ಬಂದು ಸೇರೋದೇ ತಡ ಫೋನ್ ಬಂತು.
3: ಹಲೋ, ಯಾರು? ಓ, ಸುಮಂತ್ ಅವರಾ? ಹಾ ಮಿಸ್ಟರ್ ಸುಮಂತ್, ಸೇಫ್ ಆಗಿ ಮನೆಗೆ ಬಂದು ಮುಟ್ಟಿದ್ವು. ಓಕೆ ಓಕೆ, ಮಿಸ್ಟರ್ ಸೇರ್ಸಲ್ಲ, ಸುಮಂತ್ ಸುಮಂತ್ ಆಯ್ತೆ. ನೀವು ನಮಗೋಸ್ಕರ ತುಂಬಾ ತೊಂದರೆ ತಗೊಂಡ್ರಿ, ತುಂಬಾ ಥ್ಯಾಂಕ್ಸ್. ಮರ ಯಾವಾಗ ಭೇಟಿ ಅನ್ನೋದನ್ನ ನೀವೇ ಹೇಳಬೇಕು. ಹಾ, ನಾಡಿದ್ದ? ಇಲ್ಲ ಇಲ್ಲ, ನಾಡಿದ್ದು ನನಗೆ ತುಂಬಾ ಕೆಲಸ ಇವೆ. ನಾಳೆ ಸಂಜೆ ಆಗ್ಬೋದಾ? ಓಕೆ ಫೈನ್, ನಾಳೆ ಭೇಟಿ ಆಗೋಣ. ಓಕೆ, ಗುಡ್ ನೈಟ್.

0: ನಾಳೆ ನಮ್ ಚಿಕ್ಕಪ್ಪ ಊರಿಗೆ ಬರ್ತಿದ್ದಾರೆ, ಆಮೇಲೆ ನಾನು ಹೊರಗೆ ಬರೋದು ಸಾಧ್ಯನೇ ಇಲ್ಲ.
1: ಹಾಗಾದ್ರೆ ನಾವು ಭೇಟಿ ಆಗೋದು ಹೇಗೆ?
0: ಅದೇ ನನಗೂ ಅರ್ಥ ಆಗ್ತಿಲ್ಲ. ಇನ್ನೊಂದು ವಾರದಲ್ಲಿ ಕಲ್ಯಾಣ್ ಶೇಖರ್ ಮತ್ತೆ ಊರಿಗೆ ಹೋಗ್ತಿದ್ದಾರೆ. ಅವ್ರು ವಾಪಸ್ ಬರೋಕೆ ಕನಿಷ್ಠ ಒಂದು ವಾರ ಆದ್ರೂ ಬೇಕು.
1: ಸರಿ ಸರಿ,
0: ಆಗ ಯಾರ ಭಯನೂ ಇಲ್ಲದೆ ಭೇಟಿ ಆಗ್ಬೋದು.
1: ಸರಿ, ಹಾಗೆ ಮಾಡೋಣ. ಕದ್ದು ಮುಚ್ಚಿ ಹೊರಗೆ ಬಂದು ಆಮೇಲೆ ನೀನು ಎಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಕಲ್ಯಾಣ್ ಶೇಖರ್ ಊರಿಗೆ ಹೋದ್ಮೇಲೆ ನಾವು ಭೇಟಿಯಾಗೋಣ. ಆದರೆ ಅಲ್ಲಿ ತನಕ ಪ್ರತಿನಿತ್ಯ ನೀನು ನನಗೆ ಒಂದೊಂದು ಕಾಗದ ಬರೀಬೇಕು, ನಾನು ನೆನಪ್ತೀನಿ. ಸರಿನಾ?
0: ಓಕೆ ಸುಮಂತ್.
2: ಒಂದು ಸಣ್ಣ ಪ್ರಶ್ನೆ ಮೈಥಿಲಿ ಅವರೇ, ನೀವು ಡಾನ್ಸ್ ಪ್ರೋಗ್ರಾಮ್ಗೆ ಹೋಗಿದ್ದ ವಿಷಯ ಕಲ್ಯಾಣ್ ಶೇಖರ್ಗೆ ಗೊತ್ತಾಯ್ತಾ?
0: ಹಾ ಗೊತ್ತಾಯ್ತು. ಆದ್ರೆ ಆಶ್ಚರ್ಯದ ಸಂಗತಿ ಅಂದ್ರೆ ಅವ್ರದ್ ಗೊತ್ತಾದ ಮೇಲೂ ಬೇಜಾರು ಮಾಡ್ಕೊಳ್ಳೇ ಇಲ್ಲ, ಬದಲಿಗೆ ಜೋರಾಗಿ ನಕ್ಬಿಟ್ರು.
2: ಸರಿ ಸರಿ, ನಾನೆಷ್ಟು ಹೇಳಿದ್ರೆ ತಾನೇ ಏನು ಪ್ರಯೋಜನ? ನೀವು ಹೆಂಗಸರು, ನಿಮಗ್ ಬೇಕನಿಸಿದ್ದನ್ನು ಮಾಡೇ ಮಾಡ್ತೀರಿ, ಅದನ್ನು ತಡೆಯೋದಕ್ಕೆ ಸಾಧ್ಯವೇ? ಆದ್ರೆ ಕಾಲ ಅಷ್ಟು ಸರಿ ಇಲ್ಲ, ನಮ್ಮ ಎಚ್ಚರದಲ್ಲಿ ನಾವಿರೋದು ಒಳ್ಳೇದಂತಷ್ಟೇ ನಾನು ಹೇಳೋದು.
0: ಖಂಡಿತ ಚಿಕ್ಕಪ್ಪ, ನನ್ ಮಿತಿದಲ್ಲಿ ಒಂದ್ ಹೆಜ್ಜೆನ ನಾನು ಇಡೋಲ್ಲ, ನೀವೇನು ಯೋಚನೆ ಮಾಡಬೇಡಿ.
2: ಹಾ ಸರಿ ನಮ್ಮ. ಹಾ ಅಂದಾಗೆ ಇನ್ನೊಂದು ಚಿಕ್ಕ ಪ್ರಶ್ನೆ
0: ಕೇಳಿ.
2: ನೀವು ಸುಮಂತ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರಾ?
0: ಹೌದು ಸರ್, ನಮ್ಮ ಮೊದಲ ಭೇಟಿಯಾದ 8 ದಿವಸದಲ್ಲೇ ನಾವು ಆ ತೀರ್ಮಾನ ತಗೊಂಡಿದ್ದು. ಅವರು ಮಾರ್ಕೆಟ್ ಹತ್ರ ಇರೋ ಯಾವುದೋ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರು.
2: ಯಾವ ಆಫೀಸು?
0: ಅದೇ ಬಂದಿರೋದು ಸಮಸ್ಯೆ. ಆ ಆಫೀಸು ಯಾವುದು ಅಂತ ನನಗೆ ಗೊತ್ತಿಲ್ಲ.
2: ಮತ್ತೆ ಅವರ ವಾಸ?
0: ಆಫೀಸ್ನಲ್ಲೇ ಒಂದು ಗೆಸ್ಟ್ ರೂಮ್ ಇತ್ತಂತೆ, ಅಲ್ಲೇ ಅವ್ರ ವಾಸ.
2: ಮತ್ತೆ ನೀವು ಪತ್ರಗಳನ್ನ ಯಾವ ಅಡ್ರೆಸ್ಗೆ ಕಳಿಸ್ತಿದ್ರಿ?
0: ಅದೇ ರಸ್ತೆಯಲ್ಲಿರೋ ಪೋಸ್ಟ್ ಆಫೀಸ್ಗೆ. ತನ್ನ ಜೊತೆಲಿ ಕೆಲಸ ಮಾಡೋರ್ಗೆ ಒಂದ್ ಹುಡುಗಿಯಿಂದ ತನಕ್ ಪತ್ರಗಳು ಬರ್ತಾ ಇವೆ ಅನ್ನೋದು ಗೊತ್ತಾದ್ರೆ ತುಂಬಾ ಬೇಗಿಸ್ತಾರೆ, ಅದಕ್ಕೆ ಆಫೀಸ್ ಅಡ್ರೆಸ್ಗೆ ಬರೀಬೇಡ ಅಂತ ಹೇಳಿದ್ರು. ಅವರು ಅವ್ರ ಪತ್ರಗಳನ್ನ ಟೈಪ್ ಮಾಡೇ ಕಳಿಸ್ತಿದ್ರು.
1: ಬೇಡ ಮೈಥಿಲಿ, ಖಂಡಿತ ಟೈಪ್ ಮಾಡಿ ಮಾತ್ರ ಕಳಿಸ್ಬೇಡ, ನನಗಾದ್ರೆ ವಿಧಿ ಇಲ್ಲ. ನಂದು ಬ್ರಹ್ಮಲಿಪಿ, ನನ್ನ ಒಂದು ಪತ್ರ ಓದೋದ್ರೊಳಗೆ ಒಂದು ಯುಗವೇ ಕಳೆದುಬಿಡುತ್ತೆ. ನೀನಾದ್ರೆ ಮುತ್ತಿನ ಸಾಲು ಮುತ್ತಿನ ಸಾಲು ಪೋಣಿಸಿದ ಹಾಗೆ ಬರೀತೀಯ, ಜೊತೆಗೆ ನಿನ್ನ ಕೈ ಬರಹದಲ್ಲೇ ಇದ್ರೆ ನೀನೇನು ಹತ್ತಿರಕ್ಕೆ ಬಂದ ಹಾಗಾಗುತ್ತೆ. ನನ್ನ ನಿನ್ನ ನಡುವೆ ಆ ದರಿದ್ರ ಟೈಪ್ ರೈಟರ್ ಬರೋದು ಖಂಡಿತ ನನಗೆ ಇಷ್ಟ ಇಲ್ಲ.
0: ಈ ಮಾತಿನಿಂದಲೇ ಅವ್ರು ನನ್ನ ಎಷ್ಟು ಆಳವಾಗಿ ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಸೂಚನೆ ಸಿಕ್ಕಲ್ವಾ?
2: ಸೂಚನೆ? ಹಾ ಖಂಡಿತವಾಗಿಯೂ ತುಂಬಾ ಒಳ್ಳೆ ಸೂಚನೆ. ನಿಮ್ ತಾಯಿಯವರು ನಿಮ್ಮ ಸುಮಂತನ ಸ್ನೇಹದ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು?
0: ನಮ್ ತಾಯಿ ನಮ್ಗೆಲ್ಲ ರೀತಿ ಪ್ರೋತ್ಸಾಹನು ಕೊಡ್ತಿದ್ರು. ಸುಮಂತ್ ನನ್ನ ಮದ್ವೆ ಆಗೋ ವಿಚಾರನು ಕೂಡ ನಮ್ ತಾಯಿ ಮುಂದೆನೆ ಪ್ರಸ್ತಾಪ ಮಾಡಿದ್ದು.
1: ಹೌದು ಮೈಥಿಲಿ, ನಿನ್ನಲ್ಲದೆ ಇನ್ ಯಾರನ್ನು ನನ್ನ ಜೀವನ ಸಂಗಾತಿಯಾಗಿ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೀನು ನೀನು ನನ್ನಲ್ಲದೆ ಇನ್ ಯಾರನ್ನು ಮದುವೆ ಆಗಲ್ಲ ಅಂತ ಭಾಷೆ ಕೊಡು.
0: ಯಾಕೆ ಸುಮಂತ್, ನನ್ನ ಮೇಲೆ ನಿಮ್ಗೆ ಅನುಮಾನನ? ಈ ಭಾಷೆ ಗಿಷೆ ಎಲ್ಲ ಯಾಕೆ?
3: ಹಾಗಲ್ವೇ ಮೈಥಿಲಿ, ಅವ್ರ ಮನಸ್ಸಿನ ಸಮಾಧಾನಕ್ಕೆ ಹಾಗೆ ಹೇಳ್ತಿದಾರಷ್ಟೇ. ನಿನ್ನನ್ನವರು ಇಷ್ಟು ಗಾಢವಾಗಿ ಪ್ರೀತಿಸ್ತಿದ್ದಾರೆ ಅಂತ ಇದರಿಂದನೇ ಅರ್ಥ ಆಗೋದಿ ನಿಂಗೆ.
0: ಆಯ್ತು ಸುಮಂತ್, ಭಾಷೆ ಕೊಡ್ತೀನಿ. ಆಯ್ತಾ?
1: ಆಯ್ತು. ಏನೇ ಆದ್ರೂ ಎಂಥದೇ ಪ್ರಸಂಗ ಬಂದ್ರು ನನ್ನನ್ನ ಮರಿಬಾರ್ದು, ನನಗಾಗಿ ಕಾಯ್ಬೇಕು.
0: ಅಂದ್ರೆ ಅಂತ ಪ್ರಸಂಗ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ?
3: ಹಾಗಲ್ಲ ಮೈಥಿಲಿ, ಯಾವುದೇ ಜನಕ್ಕವ್ರಿಗೆ ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಎಂಥ ಸಂದರ್ಭದಲ್ಲೂ ನೀನವ್ರ ಜೊತೆಗಿರ್ತೀಯಾ ಅನ್ನೋ ಭಾವನೆ ಅವ್ರ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಧೈರ್ಯ ತಂದ್ಕೊಡುತ್ತೆ. ಅದೇ ಹಾಗೆ ಕೇಳ್ತಿದಾರಷ್ಟೇ. ನನ್ ಕೇಳಿದ್ರೆ ಈ ವಾರದಲ್ಲೇ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದುವೆ ಶಾಸ್ತ್ರ ಇಟ್ಕೊಂಡ್ ಬಿಡ್ಬಹುದೋ ಏನೋ.
0: ಅದೇ ಹೇಗಮ್ಮ,

0: ಅಪ್ಪ ಊರಲ್ಲಿ ಇಲ್ದೆ ಇರವ, ಅದು ಹೇಗಾಗುತ್ತೆ? ಅವ್ರಿಗೆ ಈ ಮದ್ವೆ ಇಷ್ಟ ಇದೆಯೋ ಇಲ್ವೋ? ಅವ್ರ ವಿಷಯ ತಿಳಿಸ್ದೆ ಮದ್ವೆ ಆಗೋದು ನನಗೂ ಇಷ್ಟ ಇಲ್ಲ. ಅವ್ರ ಬಾಂಬೆ ಅಡ್ರೆಸ್ಗೆ ಒಂದು ವಿವರವಾದ ಪತ್ರದ ಕಳ್ಸೋಣ.
1: ನೀವು ಕಳಿಸಿದ ಪತ್ರಕ್ಕೆ ಉತ್ತರ ಬಂತ ಮೈತಿಲಿ?
0: ಇಲ್ಲ ಸರ್, ಆ ಪತ್ರ ತಲುಪೋ ಹೊತ್ತಿಗೆ ಅವರು ಬಾಂಬೆ ಬಿಟ್ಬಿಟ್ಟಿದ್ರು ಅಂತ ಕಾಣುತ್ತೆ. ನಮ್ಮ ಮದ್ವೆ ದಿನ ನಾವು ಕಳಿಸಿದ ಪತ್ರ ನಮಗೆ ವಾಪಸ್ ಬಂತು.
1: ಛೇ ಛೇ, ತುಂಬಾ ಅನ್ಯಾಯ. ಹಾ ಸರಿ, ಮುಂದುವರಿಸಿ. ಹಾ, ಅವತ್ತು ನಿಮ್ಮ ಮದುವೆ ನಿಶ್ಚಯವಾಗಿತ್ತು ಅಂದ್ರಿ?
0: ಹೌದು, ಒಂದ್ ನಾಲ್ಕು ಜನ ತುಂಬಾ ಆತ್ಮೀಯರಿಗೆ ಮಾತ್ರ ಬರೋದಕ್ಕೆ ಹೇಳಿದ್ವಿ. ಅವತ್ ಬೆಳಿಗ್ಗೆ ಕೂಡ ಸುಮಂತ್ ಮನೆಗೆ ಬಂದಿದ್ರು, ನಮಗೆ ದೇವಸ್ಥಾನಕ್ಕೆ ನೇರವಾಗಿ ಬಂದ್ಬಿಡೋದಕ್ಕೆ ಹೇಳಿದ್ರು. ಅವರು ಅವ್ರ ಸ್ನೇಹಿತರನ್ನ ಕರ್ಕೊಂಡು ಅಲ್ಲಿಗೆ ಬರೋ ಕಾರ್ಯಕ್ರಮ ಇತ್ತು. ಅವ್ರು ಹೇಳಿದ ಹಾಗೆ ನಾನು ಅಮ್ಮ ತಯಾರಾಗಿ ದೇವಸ್ಥಾನಕ್ಕೆ ಹೋದು. ಆದ್ರೆ ಸುಮಂತ್ ಬರಲೇ ಇಲ್ಲ. ಎಷ್ಟೊತ್ತಕ್ಕಾದ್ರೂ ಅವರು ಬರಲೇ ಇಲ್ಲ.
1: ಛೇ, ಅನ್ಯಾಯ. ನಿಮಗೆ ಹೀಗೆ ಅವರು ಅವಮಾನ ಮಾಡಬಾರ್ದಾಗಿತ್ತು.
0: ಹಾಗೆ ಮಾತ್ರ ಹೇಳಬೇಡಿ ಸರ್, ಅವರು ನನ್ನ ತುಂಬಾ ಗಾಢವಾಗಿ ಪ್ರೀತಿಸ್ತಿದ್ರು. ಅವ್ರಿಗೆ ನಿಜವಾಗ್ಲೂ ಏನೋ ತೊಂದರೆ ಆಗಿರ್ಲೇಬೇಕು. ಅದು ಬಹುಶಃ ಅವ್ರಿಗೂ ಗೊತ್ತಿತ್ತು ಅಂತ ಕಾಣುತ್ತೆ. ಯಾಕೆ ಅವತ್ ಬೆಳಿಗ್ಗೆ ಬಂದಾಗ್ಲೂ ಅವ್ರು ಏನ್ ಹೇಳಿದ್ರು ಗೊತ್ತಾ?
2: ಮೈಥಿಲಿ, ಏನೇ ಆದರೂ ನೀನು ನನ್ನ ಕೈ ಬಿಡಬಾರ್ದು. ವಿಧಿವಶ ಬೇರೆ ಯಾವೋ ಪ್ರಸಂಗ ಬಂದರೂ ಕೂಡ ನೀನು ನನ್ನನ್ನು ಮರಿಬಾರ್ದು. ಯಾಕೆಂದ್ರೆ ನಾವು ಬೇರೆ ಬೇರೆ ಆದರೂ ಅದು ಕೇವಲ ತಾತ್ಕಾಲಿಕ ಅಷ್ಟೇ. ಒಂದಲ್ಲ ಒಂದು ದಿನ ನೀನು ನನ್ನವಳಾಗ್ತೀಯ. ಆದರೆ ನೀನು ಕಾಯ್ಬೇಕು, ನನಗಾಗಿ ಕಾಯ್ಬೇಕು.
1: ಮೈಥಿಲಿಯವರೇ, ಮದುವೆ ದಿನ ಬೆಳಿಗ್ಗೆ ಅವರು ಹೀಗೆಲ್ಲ ಮಾತಾಡಿದ್ದು ನಿಮಗೆ ವಿಚಿತ್ರ ಅನಿಸಲಿಲ್ವೇ?
0: ಅನ್ನಿಸ್ತಿರತ್ತವ್ರೆ, ಆದ್ರೆ ಬಹುಶಃ ಏನೋ ತೊಂದರೆನ ಅವರು ನಿರೀಕ್ಷಿಸಿದ್ರು ಅಂತ ಕಾಣುತ್ತೆ. ಬಹುಶಃ ಅವರು ನಿರೀಕ್ಷಿಸಿದ ತೊಂದರೆಲೆ ಅವ್ರು ಸಿಕ್ಕಾಕೊಂಡಿರ್ಬೇಕು ಅಂತ ನನಗನ್ನಿಸ್ತು.
1: ಸರಿ ಮೈಥಿಲಿಯವರೇ, ಸಾಧ್ಯವಾದಷ್ಟು ಸುಮಂತನನ್ನು ನಿಮ್ಮ ನೆನಪಿನಿಂದ ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಪಡಿ. ಅವನು ನಿಮ್ಮ ಬದುಕಿನಲ್ಲಿ ಒಮ್ಮೆ ಪ್ರವೇಶಿಸಿದ್ದ ಅನ್ನೋದನ್ನ ಸಾಧ್ಯವಾದಷ್ಟು ಮರೆತು ಬಿಡಿ.
0: ಅಂದ್ರೆ ಅಂದ್ರೆ ನಾನು ಮತ್ತೆ ಸುಮಂತನ ನೋಡೋದೇ ಇಲ್ವೇನು?
1: ಬಹುಶಃ ಇಲ್ಲ.
0: ಏನ್ ಹೇಳ್ತಿದ್ದೀರಿ ಸರ್ ನೀವು? ಸುಮಂತ್ ಏನಾಗಿದೆ ಅಂತ ನೀವು ಹೇಳ್ತಿದ್ದೀರಿ?
1: ಆ ವಿಚಾರವನ್ನ ನೀವು ನನಗೆ ಬಿಟ್ಟು ಬಿಡಿ. ಈಗ ನನಗೆ ಮುಖ್ಯವಾಗಿ ಬೇಕಾಗಿರೋದು ಮೂರು ವಿಚಾರ. ಒಂದು, ಸುಮಂತನ ರೂಪದ ಬಗ್ಗೆ ಒಂದು ಖಚಿತವಾದ ಚಿತ್ರ. ಎರಡನೆಯದು, ಅವನು ನಿಮಗೆ ಕಳಿಸಿದ ಪತ್ರಗಳು ಮತ್ತು ನಿಮ್ಮ ವಿಳಾಸ. ಮೂರನೆಯದು, ಕಲ್ಯಾಣ ಶೇಖರ್ನ ಕಚೇರಿಯ ವಿಳಾಸ.
0: ನಿನ್ನೆ ಪತ್ರಿಕೆಯಲ್ಲಿ ಸುಮಂತ್ ಎಲ್ಲಾ ವಿವರಗಳನ್ನು ಕೊಟ್ಟು ಕಾಣೆಯಾಗಿದ್ದಾರೆ ವಿಭಾಗದಲ್ಲಿ ಪ್ರಕಟಿಸಿದ್ದೆ. ಅದು ಇಲ್ಲಿದೆ ನೋಡಿ. ಇದು ಅವ್ರು ನನಗ್ ಬರ್ದ ಪತ್ರಗಳು. ಇದು ನನ್ನ ವಿಳಾಸ. ಇದು ಕಲ್ಯಾಣ ಶೇಖರ್ನ ಕಚೇರಿ ವಿಳಾಸ. ತಗೊಳ್ಳಿ.
1: ಥ್ಯಾಂಕ್ ಯು. ಆದಷ್ಟು ಬೇಗ ನಿಮಗೆ ಸುದ್ದಿ ಕಳಿಸ್ತೇನೆ. ಆದರೆ ನಾನು ಹೇಳಿದ ವಿಷಯ ಮಾತ್ರ ಮರಿಬೇಡಿ. ಸುಮಂತ ನಿಮ್ಮ ಪಾಲಿಗೆ ಮುಗಿದು ಹೋದ ಒಂದು ಅಧ್ಯಾಯ. ನಿಮ್ಮ ಮುಂದಿನ ಬದುಕನ್ನ ಅವನ ನೆನಪು ಹಾಳು ಮಾಡೋದಕ್ಕೆ ಅವಕಾಶ ಕೊಡಬೇಡಿ.
0: ಅದಷ್ಟು ಸುಲಭ ಅಲ್ಲ ಸರ್. ನಾನು ಸುಮಂತ್ಗಾಗಿ ಕಾಯ್ತೀನಿ. ಒಂದಲ್ಲ ಒಂದಿನ ಅವರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ಬನ್ನಿ ಸರ್.
1: ಪಾಪದ ಹುಡುಗಿ.
3: ಹೌದು, ತುಂಬಾ ನೊಂದು ಬಿಟ್ಟಿದ್ದಾಳೆ. ಆದ್ರೆ ಆಕೆ ಬಂದಾಗ ನೀವು ಹೇಳಿದ್ರಲ್ಲ.
1: ಏನು?
3: ನೀವು ತುಂಬಾ ಅವಸರದಲ್ಲಿ ಬಂದಿದ್ದೀರಿ ಅಂತ.
1: ಅದು ಹೇಗೆ ಹೇಳಿದ್ರಿ? ಓಹೋ, ಅದೇ ತೀರಾ ಸರಳ ವಿಚಾರ.
3: ಏನು?
1: ಅದಕ್ಕೆ ನಾನು ಮೊದಲಲ್ಲೇ ಹೇಳಿದ್ದು, ಬರೀ ನೋಡಬಾರದು ಗಮನಿಸಬೇಕು ಅಂತ. ಆಕೆ ಹಾಕಿಕೊಂಡಿದ್ದ ಚಪ್ಪಲಿಗಳು ಹೆಚ್ಚು ಕಡಿಮೆ ಒಂದೇ ಅನ್ನೋ ಹಾಗೆ ಇದ್ರೂ ಆ ಬಣ್ಣದಲ್ಲಿ ವ್ಯತ್ಯಾಸ ಇತ್ತು. ಒಂದು ಕಾಲಿನದ್ದು ಕಂದು ಬಣ್ಣದ್ದು, ಎಡಗಾಲಿನದು ಕೆಂಪು ಬಣ್ಣದ್ದು. ಒಬ್ಬ ತರುಣಿ ಇಂಥ ತಪ್ಪು ಮಾಡೋದು ಅವಸರದ ಹೋದಲ್ಲಿ ಮಾತ್ರ ಅನ್ನೋದು ನನ್ನ ತರ್ಕ.
3: ಇಷ್ಟು ಸರಳ. ಆಕೆಗೆ ಶಾರ್ಟ್ ಸರ್ಟ್ ಅಂದ್ರಲ್ಲ ಅದು.
1: ಆಕೆ ಕಣ್ಣುಗಳ ಕೆಳಗೆ ಕಪ್ಪು ಗುರುತುಗಳು ಇತ್ತು ಮತ್ತು ಮೂಗಿನ ಕಂಬದ ಮೇಲೆ ಕನ್ನಡಕ ಒತ್ತಿದ ಗುರುತುಗಳಿದ್ದವು. ಗುರುತು ಮೂಡೋ ಅಷ್ಟು ಹೊತ್ತು ಕನ್ನಡಕ ಧರಿಸಬೇಕಾದ್ರೆ ಕಣ್ಣಿನ ತೊರೆ ಇರಬೇಕು, ಅದು ಶಾರ್ಟ್ ಸೈಟ್ ಇರಬೇಕು ಅಂತ ಊಹಿಸಿದೆ. ಜೊತೆಗೆ ಇಲ್ಲಿ ಬಂದಾಗ ಆಕೆ ಕನ್ನಡಕ ಹಾಕಿಕೊಂಡಿರಲಿಲ್ಲ, ಅದು ಕೂಡ ಆಕೆ ಅವಸರದಲ್ಲಿ ಬಂದಿರಬೇಕು ಅನ್ನೋದೇ ಒಂದು ಸೂಚನೆ.
3: ನೀವು ವಿವರಿಸಿದ ಮೇಲೆ ಇದೆಲ್ಲ ಎಷ್ಟು ಸರಳ ಅನಿಸ್ತಿದೆ.
1: ಅದಿರಲಿ, ಈಗ ಪತ್ರಿಕೆಯಲ್ಲಿ ಬಂದಿರೋ ಸುಮನ ವರ್ಣನೆಯನ್ನ ಸ್ವಲ್ಪ ಓದಿ ಹೇಳಿ ಡಾಕ್ಟರ್.
3: ಓದ್ಲ? ಸುಮಂತ್ ಅನ್ನುವ ವ್ಯಕ್ತಿ 15ನೇ ತಾರೀಕಿನಿಂದ ಕಾಣೆಯಾಗಿದ್ದಾರೆ. 5'7" ಎತ್ತರ, ಉತ್ತಮ ದೇಹದಾರ್ಢ್ಯ, ಕಂದು ಬಣ್ಣ, ದಟ್ಟವಾದ ಕಪ್ಪು ಕೂದಲು, ದಟ್ಟವಾದ ಕಪ್ಪು ಗಡ್ಡ, ಕಪ್ಪು ಕನ್ನಡಕ ಧರಿಸುತ್ತಾರೆ. ನಿಧಾನವಾಗಿ ತಡೆ ತಡೆದು ಪಿಸುದನಿಯಲ್ಲಿ
1: ಮಾತನಾಡುತ್ತಾರೆ. ಅಷ್ಟು ಸಾಕು.
3: ಸಾಕ?
1: ಈಗ ಎರಡು ಪತ್ರವನ್ನು ಬರೆದು ಕಳಿಸ್ಬಿಟ್ರೆ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿದು ಬಿಡಬಹುದು. ಮೊದಲನೇ ಪತ್ರ ಈ ನಗರದಲ್ಲಿರುವ ಒಂದು ಕಚೇರಿಗೆ, ಇನ್ನೊಂದು ಮೈಥಿಲಿಯ ಚಿಕ್ಕಪ್ಪ ಕಲ್ಯಾಣ ಶೇಖರನಿಗೆ. ಡಾಕ್ಟರ್, ಒಂದು ಕೆಲಸ ಮಾಡಿ,
3: ಏನು?
1: ಗುರುವಾರ ಸಂಜೆಗೆ ಇಲ್ಲಿಗೆ ಬಂದು ಬಿಡಿ, ಈ ಪ್ರಕರಣಕ್ಕೆ ಮಂಗಳ ಹಾಡಿ ಬಿಡೋಣ.
3: ಆಯ್ತು ಶರತ್, ಸರಿ ಹಾಡ್ರೆ ನಾನಿನ್ ಬರ್ತೇನೆ.
1: ಓಕೆ.
3: ಏನು ಶರತ್ ಸಾಹೇಬ್ರೆ, ಏನಾದ್ರೂ ತೀರ್ಮಾನಕ್ಕೆ ಬಂದ್ರೇನು?
1: ಓ ಬನ್ನಿ ಬನ್ನಿ, ನಿಜ ಹೇಳಬೇಕಂದ್ರೆ ಆ ಪ್ರಕರಣದಲ್ಲಿ ಯಾವ ರಹಸ್ಯವೂ ಇರಲೇ ಇಲ್ಲ. ನನ್ನ ತೀರ್ಮಾನಗಳನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ನನಗೆ ಒಂದೆರಡು ವಿವರಗಳು ಬೇಕಾಗಿತ್ತು ಅಷ್ಟೇ. ಅವು ಈಗ ನನ್ನ ಕೈಯಲ್ಲಿವೆ. ಆದ್ರೆ ಆ ಅಯೋಗ್ಯನಿಗೆ ಕಾನೂನು ರೀತಿಯ ಯಾವ ಶಿಕ್ಷೆಯನ್ನು ವಿಧಿಸುವುದು ಸಾಧ್ಯವಿಲ್ಲ. ಅದೇ ನನಗಿರಿ ಸರ.
3: ಯಾರು ಯಾರವನು? ನಮಸ್ಕಾರ ಮಿಸ್ಟರ್ ಶರತ್ ಹಾಸ್.
1: ಹಾ ಬನ್ನಿ ಬನ್ನಿ. ಮಿಸ್ಟರ್ ಕಲ್ಯಾಣ್ ಶೇಖರ್, ನಾನೇ ಶರತ್.
3: ನಮಸ್ಕಾರ ಸರ್.
1: ಇವರು ಡಾಕ್ಟರ್ ಹಾಸನ್ ಅಂತ.
3: ನಮಸ್ಕಾರ ಸರ್.
1: ಕೂತ್ಕೊಳ್ಳಿ. ನನ್ನನ್ನು 6 ಗಂಟೆಗೆ ಭೇಟಿಯಾಗೋದಕ್ಕೆ ಬರ್ತೀನಿ ಅಂತ ನೀವು ಟೈಪ್ ಮಾಡಿ ಕಳಿಸಿರೋ ಕಾಗದ ಈ ಬೆಳಗ್ಗೆ ನನ್ನ ಕೈ ಸೇರ್ತು.
3: ಕ್ಷಮಿಸಿ ಮಿಸ್ಟರ್ ಶರತ್, ಮೈಥಿಲಿ ನಿಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ನನಗೆ ನಮ್ಮನೆಯ 4 ಗೋಡೆಗಳ ಮಧ್ಯೆ ಇರಬೇಕಾದ ವಿಚಾರಗಳು ಸಾರ್ವಜನಿಕ ಚರ್ಚೆಯ ವಸ್ತು ಆಗೋದು ಸ್ವಲ್ಪವೂ ಇಷ್ಟ ಇಲ್ಲ. ಸದ್ಯ ಪೊಲೀಸರ ಹತ್ರ ಹೋಗದೆ ನಿಮ್ಮ ಹತ್ರ ಬಂದಲ್ಲ ಅನ್ನೋದೇ ಸಮಾಧಾನ. ನನಗಂತೂ ಈ ಸುಮಂತ್ರನ್ನು ಪತ್ತೆ ಹಚ್ಚೋಕೆ ಪ್ರಯತ್ನ ಪಡೋದ್ರಲ್ಲಿ ಅರ್ಥವೇ ಇಲ್ಲ ಅನಿಸ್ಬಿಟ್ರೆ ಏನಂತೀರಿ?
1: ಇಲ್ಲ ಇಲ್ಲ, ಖಂಡಿತ ಇಲ್ಲ. ಸುಮಂತನನ್ನ ಖಂಡಿತ ಪತ್ತೆ ಹಚ್ತೀನಿ ಅಂತ ನಾನು ನಂಬಿದ್ದೀನಿ. ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ.
3: ಏನಂದ್ರಿ? ಸದ್ಯ ನಿಮ್ಮ ಮಾತಿಂದ ಎಷ್ಟೋ ಸಮಾಧಾನವಾಯ್ತು ನೋಡ್ರಿ.
1: ಮಿಸ್ಟರ್ ಕಲ್ಯಾಣ್ ಶೇಖರ್, ನಿಮಗೊಂದು ವಿಷಯ ಗೊತ್ತಾ? ಮನುಷ್ಯನ ಬರವಣಿಗೆಗೆ ಇರೋ ಅಷ್ಟೇ ವೈಯಕ್ತಿಕತೆ ಪ್ರತಿಯೊಂದು ಟೈಪ್ ರೈಟರ್ಗೂ ಇರುತ್ತೆ ಅಂತ. ತೀರಾ ಹೊಸದನ್ನು ಬಿಟ್ಟರೆ ಯಾವ ಎರಡು ಟೈಪ್ ರೈಟರ್ಗಳು ಒಂದೇ ರೀತಿಯಾಗಿ ಟೈಪ್ ಮಾಡಲ್ಲ. ಕೆಲಸಗಳಲ್ಲಿ ಕೆಲವು ಅಕ್ಷರಗಳು ಸವೆದು ಹೋಗಿರ್ತವೆ, ಕೆಲವು ಮೇಲ್ಭಾಗದಲ್ಲಿ ಸವೆದಿರ್ತವೆ, ಕೆಲವು ಕೆಳಭಾಗದಲ್ಲಿ, ಕೆಲವು ಪಕ್ಕದಲ್ಲಿ, ಹೀಗೆ. ಈಗ ನೋಡಿ, ನೀವು ನನಗೆ ಟೈಪ್ ಮಾಡಿ ಕಳಿಸಿರೋ ಈ ಪತ್ರವನ್ನೇ ನೋಡಿ, ಇದರಲ್ಲಿ ಸ ಅಕ್ಷರ ಸ್ವಲ್ಪ ಪಕ್ಕದಲ್ಲಿ ಸವೆದಿದೆ, ಮ ಸ್ವಲ್ಪ ಮಾಸಿದೆ, ಕು ಅಕ್ಷರದ ಕೊಂಬು ಮಧ್ಯದಲ್ಲಿ ಖಾಲಿಯಾಗಿದೆ. 3ರ ಜೊತೆಗೆ ಇನ್ನೂ 14ಕ್ಕಿಂತ ವೈಶಿಷ್ಟ್ಯಗಳು ನಿಮ್ಮ ಟೈಪ್ ರೈಟರ್ನಲ್ಲಿವೆ ಅಂತ ನಾನು ಗುರುತಿಸಿದ್ದೀನಿ.
3: ನಮ್ಮ ಆಫೀಸ್ನಲ್ಲಿರೋದು ಅದೊಂದೇ ಟೈಪ್ ರೈಟರ್. ನಮ್ಮ ವ್ಯವಹಾರವೆಲ್ಲ ಅದರ ಮೂಲಕವೇ. ಅದು ಸಾಕಷ್ಟು ಹಳೆಯದೂ ಆಗಿದೆ. ಆದರೆ ಈಗ ಅದೆಲ್ಲ ಯಾಕೆ ಅನ್ನೋದು ಅರ್ಥವಾಗ್ತಿಲ್ಲ.
1: ಹಾ, ನಿಮಗೆ ಇನ್ನೊಂದು ಬಹಳ ಮುಖ್ಯವಾದ ಕುತೂಹಲಕಾರಿಯಾದ ಸಂಗತಿಯನ್ನು ತಿಳಿಸಬೇಕು. ಸುಮಂತ ಮೈಥಿಲಿಗೆ ಟೈಪ್ ಮಾಡಿ ಕಳಿಸಿದ ಪತ್ರಗಳು ಇಲ್ಲಿವೆ ನೋಡಿ. ಈ ಪತ್ರಗಳಲ್ಲೂ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಕಾಣೋದು ಪಕ್ಕದಲ್ಲಿ ಸವೆದ ಸ, ಮಾಸಿದ ಅಮ್ಮ, ಮಧ್ಯದಲ್ಲಿ ಖಾಲಿಯಾಗಿರುವ ಕೊಂಬಿನ ಗುರುತು. ಇದರ 14 ಹಿಂದೆ ನಾನು ಹೇಳಿದ ಉಳಿದ 14 ಲಕ್ಷಣಗಳು ಇದರಿವೆ.
3: ಮಿಸ್ಟರ್ ಶರತ್, ಇಂಥ ಅಸಂಬದ್ಧ ಮಾತುಕತೆ ಆಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅದಕ್ಕೆಲ್ಲ ನನಗೆ ಸಮಯವೂ ಇಲ್ಲ. ನಿಮಗೆ ಸುಮಂತನನ್ನು ಪತ್ತೆ ಮಾಡೋದು ಸಾಧ್ಯವಾದರೆ ಪತ್ತೆ ಮಾಡಿ ನನಗೆ ಸುದ್ದಿ ಕಳಿಸಿ, ನಾನಿನ್ನು ಬರ್ತೇನೆ.
1: ಖಂಡಿತ ಸ್ವಾಮಿ, ಖಂಡಿತ. ಇನ್ನೊಂದು ಕುತೂಹಲ ಸಂಗತಿ ನಿಮ್ಗೆ ಹೇಳ. ನಾನೀಗಾಗಲೇ ಸುಮಂತನನ್ನ ಪತ್ತೆ ಮಾಡಿನಿ.
3: ಎಲ್ಲಿ ಎಲ್ಲಿದ್ದಾನೆ ಅವನು?
1: ನಡೆಯೋಲ್ಲ, ನನ್ನ ಹತ್ರ ನಿನ್ನ ಆಟ ನಡೆಯೋಲ್ಲ. ಮಿಸ್ಟರ್ ಕಲ್ಯಾಣ್ ಶೇಖರ್ ಉರ್ಫ್ ಸುಮಂತ್, ಮುಗಿದು ಹೋಯ್ತು ನಿನ್ನ ಆಟ, ಮುಗಿದು. ಇಷ್ಟು ಪಾರದರ್ಶಕವಾದ ಪ್ರಸಂಗವನ್ನ ನನಗೆ ದಡ್ಡ ಮುಟ್ಟಿಸೋಕಾಗಲ್ಲ ಅಂತ ನೀನು ಅಂದುಕೊಂಡಿದ್ರೆ ಅದು ನಿನ್ನ ತಪ್ಪು.

0: ಅದು ಅದು ಅದು ಹಾಗಲ್ಲ ಮಿಸ್ಟರ್ ಶರತ್, ಅದು ಏನೇ ಆದರೂ ನನ್ನ ವಿರುದ್ಧ ನೀವೇನು ಕ್ರಮ ತಗೊಳ್ಳೋ ಹಾಗಿಲ್ಲ.
1: ಅದೇ ದುರ್ದೈವದ ಸಂಗತಿ. ಆದರೆ ನಿಜ ಹೇಳಬೇಕು ಅಂದ್ರೆ ಈ ಹೃದಯಹೀನವಾದ ಕಿಂಚ ಕೆಲಸವನ್ನು ಮಾಡಿದ್ದಕ್ಕೆ ನಿನಗೆ ಎಂಥ ಘೋರವಾದ ಶಿಕ್ಷೆಯನ್ನು ವಿಧಿಸಿದರೂ ಸಾಲದು. ಆಸ್ತಿ ಆಸೆಗೋಸ್ಕರ ನೀನು ನಿನಗಿಂತ ಹಿರಿಯಳಾದ ಒಬ್ಬ ವಿಧವೆಯನ್ನು ಆದರ್ಶನಲ್ಲಿ ಮದುವೆಯಾದೆ. ಆಮೇಲೆ ಮದುವೆ ವಯಸ್ಸಿಗೆ ಬಂದು ನಿಂತಿದ್ದ ಆಕೆಯ ಮಗಳ ಹಣದ ಮೇಲೆ ನಿನ್ನ ಕಣ್ಣು ಬಿತ್ತು. ಮದುವೆ ಆಗಿ ಹೊರಟು ಹೋದರೆ ಆ ಹಣ ನಿನ್ನ ಕೈ ತಪ್ಪಿ ಹೋಗುತ್ತಲ್ಲ ಅನ್ನೋ ಸಂಕಟದಿಂದ ನೀನೇ ವೇಷ ಮರೆಸಿಕೊಂಡು ಸುಮಂತನಾಗಿ ಬಂದು ಮೈಥಿಲೆಯ ಮನಸ್ಸನ್ನ ಗೆದ್ದೆ. ನಿನ್ನ ಬಿಟ್ಟು ಇನ್ನೊಬ್ಬನ ಬಗ್ಗೆ ಎಂಥ ಸಂದರ್ಭದಲ್ಲೂ ವಿಚಾರ ಮಾಡಲ್ಲ ಅಂತ ಅವಳಿಂದ ಅಂತ ತಗೊಂಡೆ. ಮದುವೆಯ ನಾಟಕ ಆಡಿ ಕಣ್ಮರೆಯಾದೆ. ನಿನ್ನ ಹೆಂಡತಿ ಮೈಥಿಲಿಯ ತಾಯಿ, ಆ ಮಹಾತಾಯಿ ಕೂಡ ತನ್ನ ಮಗಳ ಭವಿಷ್ಯದ ಬಗ್ಗೆ ಒಂದು ಚೂರೂ ಚಿಂತೆ ನಿನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿದ್ಲು. ಮೈಥಿಲಿ ಸುಮಂತನಿಗಾಗಿ ಕಾಯ್ತಾ ಇರುವಷ್ಟು ವರ್ಷಗಳು ಆಕೆ ಹಣವನ್ನು ಉಡಾಯಿಸೋ ಹಂಚಿಕೆಯನ್ನು ಹಾಕಿದೆ. ನಿಜವಾ?
2: ಅದು ತಮಾಷೆ ಅಂತ ನಾವು ಇದನ್ನು ಶುರು ಮಾಡಿದೆವು. ಅದು ಇಷ್ಟು ದೂರ ಹೋಗುತ್ತೆ ಅಂತ, ಮೈಥಿಲಿ ಅದನ್ನೆಲ್ಲ ಇಷ್ಟು ಗಂಭೀರವಾಗಿ ತಗೋತಾಳೆ ಅಂತ ನಾವು ಅಂದ್ಕೊಂಡಿರಲಿಲ್ಲ.
1: ಅಲ್ಲ, ಖಂಡಿತ ತಮಾಷೆ ಅಲ್ಲ. ಇದು ಉದ್ದೇಶಪೂರ್ವಕವಾಗಿ ನೀವು ಹೆಣದ ನಾಟಕ. ಮೈಥಿಲಿ ಅದರಲ್ಲಿ ಗಂಭೀರವಾಗಿ ಸಿಕ್ಕಿ ಹಾಕಿಕೊಳ್ಳೋದೇ ನಿಮಗೆ ಬೇಕಾದದ್ದು. ಸುಮಂತನಾಗಿ ನೀನು ಅವಳಿಂದ ಭಾಷೆ ತಗೊಂಡದ್ದು ಅದೇ ಕಾರಣವಾಗಿ. ನಿನ್ನ ಮಾರುವೇಷ, ದಟ್ಟಗಡ್ಡ, ಕೂಗಿದ ಧ್ವನಿ, ಕಪ್ಪು ಕನ್ನಡಕದ ಸುಮಂತನ ಮಾರುವೇಷ, ಮೊದಲೇ ದೃಷ್ಟಿದೋಷ ಇರೋ ಮೈಥಿಲಿಗೆ ಯಾವ ಅನುಮಾನವೂ ಬಾರದ ಹಾಗೆ ಮಾಡಿತು. ಪಾಪದ ಹುಡುಗಿ ಮೋಸ ಹೋದಳು.
2: ನೀವು ಹೇಳಿದ್ದೆಲ್ಲ ನಿಜ ಇದ್ದಿರಬಹುದು ಮಿಸ್ಟರ್ ಶರತ್, ಆದರೆ ಕಾನೂನು ರೀತ್ಯಾ ನೀವು ನನ್ನ ಮೇಲೆ ಯಾವ ಕ್ರಮವನ್ನು ಜರುಗಿಸುವುದಕ್ಕೆ ಸಾಧ್ಯವಿಲ್ಲ.
1: ನಿಜ, ಕಾನೂನು ನಿನ್ನನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಆದರೆ ಮೈಥಿಲಿಗೆ ಒಬ್ಬ ಅಣ್ಣನೋ ಒಬ್ಬ ಸ್ನೇಹಿತನೋ ಇದ್ದಿದ್ದರೆ ನಿನ್ನ ಮೂಳೆಗಳು ಇಷ್ಟಿಗೆ ಪುಡಿ ಪುಡಿ ಆಗುತ್ತಿದ್ದವು. ಇಂಥ ಎಷ್ಟೋ ಪ್ರಸಂಗಗಳಲ್ಲಿ ಈ ನನ್ನ ಚಾವಟಿ ನನ್ನ ಸಹಾಯಕ್ಕೆ ಬಂದಿದೆ.
3: ಅರೆ ಅರೆ, ಏನ್ ಮಾಡ್ತಿದ್ರಿ? ಅಯ್ಯೋ ಹೊಡಿತೇನೆ.
4: ಓಡ್ಬಿಟ್ಟ ಅಯೋಗ್ಯ. ಅಬ್ಬ, ಎಂಥ ಅಸಹ್ಯ ಕೊಳಕು ಮನುಷ್ಯ. ಪಾಪದ ಹುಡುಗಿನ ತುಂಬಾ ನೋಯಿಸ್ಬಿಟ್ಟ.
1: ಹೌದು, ಅದಕ್ಕೆ ಮೈಥಿಲಿಗೆ ನಾನು ಸುಮಂತನನ್ನು ಎಂದೆಂದಿಗೂ ಮರೆತು ಬಿಡು ಅಂತ ಹೇಳಿದ್ದು.
4: ಆದರೂ ಒಂದೆರಡು ಸಂಗತಿಗಳು ನನಗಿನ್ನೂ ಸ್ಪಷ್ಟವಾಗಿಲ್ಲ,
1: ಹೇಳ್ತೇನೆ. ಸುಮಂತನ ಕುಗ್ಗಿದ ಧ್ವನಿ, ಗಡ್ಡ, ಕಪ್ಪು ಕನ್ನಡಕ, ಅದು ಮಾರುವೇಷ ಅನ್ನೋ ಸೂಚನೆಯನ್ನು ಕೊಟ್ಟವು. ಸಹಿಯನ್ನು ಟೈಪ್ ಮಾಡಿ ಕಳಿಸಿದ್ದು ಈ ಸೂಚನೆಯನ್ನು ಖಚಿತಪಡಿಸಿದವು. ಇದರ ಜೊತೆಗೆ ಟೈಪ್ ಮಾಡಿ ಕಲ್ಯಾಣ ಶೇಖರ್ ನನಗೆ ಕಳಿಸಿದ ಆ ಕಾಗದ ಹಾಗೂ ಸುಮಂತ ಟೈಪ್ ಮಾಡಿ ಮೈಥಿಲಿಗೆ ಕಳಿಸಿದ ಕಾಗದಗಳನ್ನ ಗಮನಿಸಿದಾಗ ಟೈಪಿಂಗ್ನಲ್ಲಿದ್ದ ಸಾಮ್ಯ ಗೊತ್ತಾಯಿತು. ಒಬ್ಬನೇ ವ್ಯಕ್ತಿ ಎರಡೂ ಪತ್ರಗಳನ್ನ ಟೈಪ್ ಮಾಡಿ ಕಳಿಸಿದ್ದಾನೆ ಅನ್ನೋ ತೀರ್ಮಾನಕ್ಕೆ ಬಂದೆ. ಈ ಕೃತ್ಯದ ಹಿಂದಿನ ಉದ್ದೇಶ ಹಣ ಅನ್ನೋದು ಖಚಿತವಾಗಿತ್ತು. ಹೀಗೆ ಮನೆಯಲ್ಲಿ ಕೂತೇ ಈ ಸಮಸ್ಯೆಯನ್ನ ಪರಿಹರಿಸೋದು ಸಾಧ್ಯವಾಯಿತು.
4: ನಿಜವಾಗ್ಲೂ ಶರತ್, ಯು ಆರ್ ಎ ಜೀನಿಯಸ್.
5: ಓಹೋಹೋಹೋಹೋ, ಬನ್ನಿ. ಏನು ಡಾಕ್ಟರ್ ವಾಸನ್ ಅವರೇ, ಬಹಳ ದಿವಸಗಳಿಂದ ತಮ್ಮ ದರ್ಶನವೇ ಇಲ್ಲ.
6: ಹೌದಯ್ಯ ಸುಧಾಕರ, ಯಾವುದೋ ಒಂದೆರಡು ಮುಖ್ಯವಾದ ಕೇಸ್ಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದೆ, ಹೀಗಾಗಿ ತಿಂಗಳುಗಟ್ಟಲೆ ಈ ಕಡೆ ಬರೋದಕ್ಕೆ ಆಗಿಲ್ಲ.
5: ಸರಿ,
6: ಪರವಾಗಿಲ್ಲ. ಇಷ್ಟು ದಿನಗಳ ಮೇಲೆ ನೋಡ್ತಿದ್ರು ನೀನಂತೂ ಒಂಚೂರು ಬದಲಾಗಿಲ್ಲ. ಶರತ್ರ ಈ ಮನೆಯೂ ಅಷ್ಟೇ, ಒಂದಿಷ್ಟೂ ಬದಲಾಗಿಲ್ಲ. ನಿಜ, ನಿಮ್ಮ ಯಜಮಾನ್ರು ಹಾಗೆ ಇದಾರೋ ಇಲ್ಲ ಬದಲಾಗಿದಾರೋ?
5: ಯಜಮಾನ್ರು ಮಲ್ಕೊಂಡಿದ್ದಾರೆ ಸಾರ್.
6: ಇದೇನಯ್ಯ ವಿಚಿತ್ರ, ಸಂಜೆ 7 ಗಂಟೆಯಲ್ಲಿ ಶರತ್ ನಿದ್ದೆ ಮಾಡ್ತಿದಾರ?
5: ಹ್ಞೂ ಸಾರ್, ಯಾವುದೋ ಹೊಸ ಕೇಸ್ ಬಂದಿದೆ ಸಾರ್. ನನಗಂತೂ ಅವರ ಆರೋಗ್ಯದ ಬಗ್ಗೆ ತುಂಬಾ ಯೋಚನೆ ಆಗ್ಬಿಟ್ಟಿದೆ ಸರ್.
6: ಹೌದಾ?
5: ವಿಪರೀತ ಸಣ್ಣಗಾಗ್ಬಿಟ್ಟಿದ್ದಾರೆ, ಮುಖದಲ್ಲಿ ರಕ್ತವೇ ಇಲ್ಲವೇನೋ ಅನ್ನೋ ಹಾಗೆ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಚಿತ್ರ ವಿಚಿತ್ರ ವೇಷಗಳನ್ನ ಹಾಕೊಂಡು ಯಾರ್ಯಾರನ್ನೋ ಹಿಂಸ್ಕೊಂಡು ಹೋಗ್ತಿರ್ತಾರೆ. ಬೆಳಿಗ್ಗೆ ನೀವು ಅವರ ನೋಡಿದ್ರೆ ದಂಗ್ ಬಡದ್ ಹೋಗ್ತಿದ್ರಿ. ಬೆಳಿಗ್ಗೆ ಅವರೊಂದು ಮುದುಕಿ ಆಗಿದ್ರು. ಅಗೋ, ಅಲ್ಲಿ ಛತ್ರಿ, ಆ ಮುದುಕಮ್ಮನ ವೇಷದ ಪ್ರಾಪರ್ಟಿ ಸಾರ್.
6: ಅದ್ ಸರಿಯ? ಇಷ್ಟೆಲ್ಲ ವೇಷಾಪಾಶ ಎಲ್ಲ ಯಾರಿಗಾಗಿ, ಯಾತಕ್ಕೋಸ್ಕರ?
5: ಅದೇ ಸಾರ್, ರಾಜಮಣಿ ವಜ್ರದ ಸಮಾಚಾರ.
6: ಏನು ಮೊನ್ನೆ ಕಳುವಾಯ್ತಲ್ಲ,

0: ವಜ್ರವೆ?
1: ಹೌದು ಸರ್,
0: ರಾವ್ ಸಾಹೇಬ್ ರಾಜಾರಾಯರ್ದು. ಕೋಟಿ ರೂಪಾಯಿ ಬೆಲೆ ಬಾಳ ವಜ್ರ.
1: ಹೌದು ಸರ್,
0: ಅದೇ
2: ರಾವ್ ಸಾಹೇಬ್ ರಾಜಾರಾಯರು ಮೊನ್ನೆ ಕೂಡ ಬಂದಿದ್ರು. ವಜ್ರನ ಖಂಡಿತ ಹುಡುಕ್ ಕೊಟ್ಟೇ ಕೊಡ್ತಂತ ಶರತ್ ಅವರಿಗೆ ಮಾತು ಕೊಟ್ಟಿದ್ದಾರೆ. ಆದರೆ ರಾವ್ ಸಾಹೇಬ್ರಿಗೆ ಶರತ್ರ ಮೇಲೆ ಅಷ್ಟಾಗಿ ನಂಬಿಕೆ ಇದ್ದ ಹಾಗೆ ಅನ್ನಿಸ್ಲಿಲ್ಲ. ಇಂಥದ್ದೆಲ್ಲ ಶರತ್ಲಿ ಸಾಧ್ಯವಿಲ್ಲ ಅಂತ ರಾವ್ ಸಾಹೇಬ್ರ ಅಭಿಪ್ರಾಯ.
3: ಅವ್ರ ಅಭಿಪ್ರಾಯ ಎಷ್ಟು ತಪ್ಪು ಅಂತ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅದಿರಲಿ, ಅದೇನದು ಆ ಕಿಡಿಗೆ ಯಾಕೆ ಕರ್ಟನ್ ಹಾಕಿದೆಯಾ?
2: ಹೋ ಅದಾ, ಬನ್ನಿ ಸರ್. ಆ ಪರದೆ ಸರಿಸಿದ್ರೆ ನಿಮಗೆ ಅಲ್ಲಿರೋ ಆಶ್ಚರ್ಯದ ಸಂಗತಿ ಗೊತ್ತಾಗುತ್ತೆ.
3: ಅರೆ ಇದೇನಯ್ಯ ಇದು ಗೊಂಬೆ? ಇದನ್ನಾಕಿ ಇಲ್ಲಿ ಕುರ್ಚಿ ಮೇಲೆ ಕೂರಿಸಿದೀಯಾ?
2: ಬೊಂಬೆ ಅಲ್ಲ ಸರ್, ಸರಿಯಾಗಿ ಗಮನಿಸಿ, ಅದು ಶರತ್ರ ಪ್ರತಿಕೃತಿ.
3: ಹೌದಲ್ಲ,
2: ಪುಸ್ತಕ ಓದ್ತಿರೋ ಹಾಗೆ ತಲೆ ತಗ್ಸಿ ಕೂತಿದೆ. ನೋಡಿ, ಮುಕ್ಕಾಲ್ ಭಾಗ ಕಿಟಕಿ ಕಡೆಗಿದೆ. ಆ ಕಿಟಕಿ ತೆಗೆದ್ರೆ ರಸ್ತೆಯಿಂದ ನೋಡಿದ್ರು ಈ ಪ್ರತಿಕೃತಿ ಕಾಣುತ್ತೆ. ಶರತ್ ಓದ್ತಾ ಕೂತಿದಾರೇನೋ ಅನ್ನೋ ಭಾವನೆ ಹುಟ್ಟಿಸುತ್ತೆ. ನಾನು ಆಗಾಗ ತೆಗೆದು ಬೇರೆ ದಿಕ್ಕಿಗೆ ತಿರುಗಿಸ್ತೀನಿ. ದೂರದಿಂದ ನೋಡೋರಿಗೆ ಸಹಜವಾಗಿ ಕಾಣಿಸ್ಬೇಕು ನೋಡಿ.
3: ಹೌದಯ್ಯ ಸುಧಾಕರ, ಹಿಂದೇನೋ ಒಂದ್ಸಲ ಇಂಥದೇ ಉಪಾಯ ಹೂಡಿದ್ರು.
2: ಇಲ್ಲಿ ನೋಡಿ, ಈ ಕಿಟಕಿ ತೆಗೆದ್ರೆ ಹೊರಗಡೆ ರಸ್ತೆ ಚೆನ್ನಾಗಿ ಕಾಣುತ್ತೆ. ಅರೆ ಅಲ್ಲಿ ನೋಡಿ ಸಾರ್, ಅಲ್ಲೊಬ್ಬ ಗಮನಿಸ್ತಾ ನಿಂತಿದ್ದಾನೆ.
4: ಸುಧಾಕರ್, ಸುಧಾಕರ್!
2: ಇಲ್ಲೇ ಇದ್ದೀವಿ, ಬನ್ನಿ ಸರ್. ಡಾಕ್ಟರ್ ವಾಸನ್ ಬಂದಿದ್ದಾರೆ ಸರ್.
4: ಅಯ್ಯಯ್ಯೋ, ಕಿಟಕಿ ಹಾಕಯ್ಯ, ಬೇಗ ಬೇಗ. ಅಯ್ಯ ಸುಧಾಕರ, ಸಾಕು ನಾಯ ನಿನ್ನ ಸಾವಾಸ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಜೀವಕ್ಕೆ ಸಂಚಕಾರವಾಗ್ತಿತ್ತು. ಹಾ, ಏನ್ ಡಾಕ್ಟ್ರೇ, ಹೇಗಿದ್ದೀರಿ? ಎಷ್ಟು ದಿನ ಆಗಿತ್ತು ನಿಮ್ಮ ಭೇಟಿಯಾಗಿ, ಏನು ಕತೆ?
3: ನಾನೇನೋ ಚೆನ್ನಾಗಿದ್ದೀನಿ ಶರತ್. ಅದಿರ್ಲಿ, ಅದೇನದು ಜೀವಕ್ಕೆ ಸಂಸ್ಕಾರ ಅಂತೇನೋ ಹೇಳ್ತಿದ್ರಲ್ಲ?
4: ಹೌದು ಡಾಕ್ಟರ್, ಜೀವಕ್ಕೆ ಗಂಡಾಂತರ. ಈ ಸಂಜೆ ಅದಕ್ಕೆ ವೇಟ್ ಮಾಡ್ತಿದ್ದೀನಿ.
3: ಯಾವುದಕ್ಕೆ? ಯಾವ್ದಕ್ಕೆ ವೇಟ್ ಮಾಡ್ತಿದ್ದೀರಿ?
4: ಕೊಲೆ ಆಗೋದಕ್ಕೆ.
3: ತಮಾಷೆ ಮಾಡ್ತೀರಾ?
4: ಖಂಡಿತ ಇಲ್ಲ. ಕೂತ್ಕೊಳ್ಳಿ ಡಾಕ್ಟ್ರೇ. ನಾನು ಪೈಪ್ ಎಳೆದ್ರೆ ನಿಮಗೆ ತೊಂದರೆ ಆಗೋಲ್ಲ ತಾನೆ? ಹೊಟ್ಟೆಗೆ ಹಿಟ್ಟಿಲ್ದಿದ್ದಾಗ ಈ ಪೈಪೇ ಗತಿ.
3: ವಿಪರೀತ ಪೈಪ್ ಎಳೆಯೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಒಬ್ಬ ಡಾಕ್ಟರ್ ಆಗಿ ನಿಮಗೆ ಈಗಾಗಲೇ ನೂರಾರು ಸಲ ಹೇಳಿ ಆಗಿದೆ. ಆದರೆ ನೀವೇನು ಅದನ್ನು ಕೇಳೋರಲ್ಲ. ಅದು ಸರಿ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರಲ್ಲ, ಅದಕ್ಕೆ
4: ಹೊಟ್ಟೆ ಖಾಲಿ ಆಗಿದ್ರೆ ಮೆದುಳುರುಕಾಗಿ ಕೆಲಸ ಮಾಡುತ್ತೆ. ಆದರೆ ಮೆದುಳಿಗೆ ಬೇಕಾದ ರಕ್ತ ಆಹಾರನ ಜೀರ್ಣ ಮಾಡೋಕೆ ಹೋಗ್ಬಿಟ್ರೆ ಗತಿಯೇನು ಡಾಕ್ಟ್ರೇ? ನಾನು ಬರೀ ಮೆದುಳು ಡಾಕ್ಟರ್.
3: ಅದು ಸರಿ, ಜೀವಕ್ಕೆ ಕುತ್ತು ಅಂದ್ರಲ್ಲ, ಅದೇನದು ಆ ವಿಪತ್ತು? ಸ್ವಲ್ಪ ಬಿಡಿಸಳಿ.
4: ಆ ವಿಪತ್ತಿನ ಹೆಸರು ರೌಡಿ ಸಿದ್ದರಾಮು ಅಂತ.
3: ಅವನನ್ನ ಅರೆಸ್ಟ್ ಮಾಡಿಸಿ ಪೊಲೀಸರು ವಶಕ್ಕೆ ಒಪ್ಪಿಸಕ್ಕಾಗಲ್ವಾ?
4: ಚಿಟಕಿ ಹೊಡೆಯೋದ್ರೊಳಗೆ ಆ ಕೆಲಸ ಮುಗಿಸ್ಬಿಡಬಹುದು. ಆದ್ರೆ ರಾಜಮಣಿ ವಜ್ರ ಎಲ್ಲಿದೆ ಅನ್ನೋ ವಿಷಯ ಇನ್ನೂ ಗೊತ್ತಾಗಿಲ್ವಲ್ಲ.
3: ಆ ವಜ್ರದ ಬಗ್ಗೆ ಸುಧಾಕರ್ ಹೇಳ್ದ.
4: ಎಸ್ ಡಾಕ್ಟರ್, ರಾಜಮಣಿ ವಜ್ರ, ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರ, ರಾವ್ ಸಾಹೇಬ್ ರಾಜಾರಾಯರದ್ದು. ಅದಕ್ಕೋಸ್ಕರನೇ ಬೆಲೆ ಬೀಸಿದ್ದೀನಿ. ಮೀನೇನೋ ಬೆಲೆಯಲ್ಲಿ ಸಿಕ್ಕಿಬಿದ್ದಿದೆ, ಆದರೆ ವಜ್ರ ಸಿಕ್ಕಿಲ್ಲ. ಶಕುಂತಲೆ ನಾಟಕದಲ್ಲಿ ಮೀನಿನ ಹೊಟ್ಟೆಯಲ್ಲಿ ಉಂಗುರ ಸಿಕ್ಕ ಹಾಗೆ ಇಲ್ಲಿ ವಜ್ರ ಸಿಕ್ಕಿಲ್ಲ.
3: ಓಹೋಹೋ, ಅಂದ್ರೆ ನಿಮ್ ಬಲೆಗೆ ಬಿದ್ದಿರೋ ಮೀನು ಈ ರೌಡಿ ಸಿದ್ದರಾಮನೆ?
4: ಅದು ಬರೀ ಮೀನಲ್ಲ ಡಾಕ್ಟರ್, ತಿಮಿಂಗಿಲ. ಈ ರೌಡಿ ಸಿದ್ದರಾಮ ಹೇಳಿದ ಹಾಗೆ ಕೇಳೋ ಪೆದ್ದ ಒಬ್ಬ ಇದ್ದಾನೆ, ಕರಾಟೆ ಪಟು ನಲ್ಲ ತಂಬಿ ಅಂತ. ಅವನು ನನ್ನ ಬಲೆಯಲ್ಲಿ ಬಿದ್ದು ವಿಲಿ ವಿಲಿ ಒದ್ದಾಡ್ತಿದ್ದಾನೆ.
3: ರೌಡಿ ಸಿದ್ದರಾಮ ಎಲ್ಲಿದ್ದಾನೆ?
4: ಬೆಳಿಗ್ಗೆಯಿಂದ ಅವನ ಹಿಂದೇನೆ ಅಲಿತಿದ್ದೀನಿ ಒಂದು ಮುದುಕಮ್ಮನ ವೇಷದಲ್ಲಿ. ಒಂದ್ಸಲ ಅಂತೂ ಆ ರೌಡಿನೇ ನನಗೆ ಛತ್ರಿ ಎತ್ತಿಕೊಟ್ಟು ತಗೋಜ್ಜಿ ಹುಷಾರಾಗಿ ನಡಿಯಜ್ಜಿ ಅಂದ. ಅಲ್ಲಿಟ್ಟಿರೋ ನನ್ನ ಡಮ್ಮಿ ನೋಡಿದ್ರಲ್ಲ ನೀವು, ಯಾವ ಕ್ಷಣದಲ್ಲ ಅದರ ತಲೆಗೆ ಗುಂಡು ಬೀಳಬಹುದು.
2: ತಮ್ಮ ನೋಡೋದಕ್ಕೆ ಸಿದ್ದರಾಮನವ್ರು ಯಾರೋ ಬಂದಿದ್ದಾರೆ ಸರ್.
4: ಓ, ಅವನೇ ಅವನೇ ಬಂದಿದ್ದಾನೆ.
3: ಪೊಲೀಸರಿಗೆ ಫೋನ್ ಮಾಡೋಣ. ಏನು
4: ಅದೆಲ್ಲ ಆಮೇಲೆ ಡಾಕ್ಟರ್, ಸ್ವಲ್ಪ ಆ ಕಿಟಕಿ

0: ಗೇಟಿಂದ ಹೊರಗೆ ನೋಡಿ, ಇನ್ನು ಯಾರಾದರೂ ಅಲ್ಲಿ ಈ ಕಡೆ ಗಮನವಿಟ್ಟು ಅಡ್ಡಾಡ್ತಿದ್ದಾರೋ ಅಂತ.
1: ಅಲ್ಲ ಬಕ್ಕದೀಮ, ಬಾಗಿಲ ಹತ್ರ ಟಳಾಸ್ತಾ ಇದ್ದಾನೆ ಶರತ್.
0: ಓಫೋ, ಅವನೇ ನಲ್ಲ ತಂಬಿ. ಸುಧಾಕರ್, ನಾವು ಬೆಲ್ ಮಾಡಿದ ಮೇಲೆ ಆ ಸಿದ್ದರಾಮನ ಒಳಗೆ ಕಳಿಸು.
2: ಆಯ್ತು ಸರ್.
0: ಹಾ, ಒಂದು ಗಮನದಲ್ಲಿರಲಿ, ನಾನು ರೂಮ್ನಲ್ಲಿ ಇಲ್ಲದೇ ಇದ್ರೂ ಚಿಂತೆ ಇಲ್ಲ, ಅವನನ್ನು ಒಳಗೆ ಕಳಿಸು.
2: ಸರಿ ಸರ್.

0: ಅರೆ, ಈ ರೂಮಲ್ಲಿ ಯಾರೂ ಇದ್ದ ಹಾಗೆ ಇಲ್ವಲ್ಲ. ಓ, ಶರತ್ ಅಲ್ಲಿ ಕೂತು ತಲೆ ತಗ್ಗಿಸಿಕೊಂಡು ಪೇಪರ್ ಆಯ್ತಾನೆ. ನಾನು ಅವನ ಹಿಂದಿಂದ ಮೆಲ್ಲಗೆ ಸುಳಿವು ಸಿಕ್ಕದ ಹಾಗೆ ನನ್ನ ಈ ದಪ್ಪ ಸಲಾಕೆಯಿಂದ ಅವನ ಬುರುಡೆ ಚಚ್ಚಿಬಿಡ್ತೀನಿ. ಇಂಥ ಸುವರ್ಣಾವಕಾಶ ಮತ್ತೆ ಮತ್ತೆ ಸಿಗಲ್ಲ.
1: ಸಿದ್ದರಾಮ, ಅಷ್ಟು ಒಳ್ಳೆ ಡಮ್ಮಿನ ಒಡೆದು ಹಾಕಿ ಬಿಡಬೇಡ.
0: ಯಾರು, ಏನಿದು ತಮಾಷೆ?
1: ನಾನೇ ಸಿದ್ದರಾಮ. ಈ ಡಮ್ಮಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಶಿಲ್ಪಿ ರಾಮಾಚಾರ್ಯಗಳು ಮಾಡಿದ್ದು. ಏರ್ಗನ್ ಮಾಡೋದ್ರಲ್ಲಿ ನಿಮ್ಮ ಎಡ್ವರ್ಡ್ ಎಷ್ಟು ನಿಪುಣನೋ ಶಿಲ್ಪದಲ್ಲಿ ರಾಮಾಚಾರ್ಯ ಹಾಗೆ.
0: ಏರ್ಗನ್? ಎಡ್ವರ್ಡ್ ಏನು ಹೇಳ್ತಿದ್ದೀರಿ ನೀವು?
1: ಕೂತ್ಕೊಳ್ಳಿ ಸಿದ್ದರಾಮು, ಸ್ವಲ್ಪ ಸುಧಾರಿಸಿಕೊಳ್ಳಿ. ನಾನೇ ನಿಮ್ಮನ್ನೇ ಭೇಟಿ ಆಗೋಣ ಅಂತಿದ್ದೆ.
0: ನಾನು ಅಷ್ಟೇ, ನಿಮ್ಮ ಭೇಟಿಗೆ ಕಾಯ್ತಾ ಇದ್ದೆ.
1: ಅಸರಿ, ನೀವು ನನ್ನ ಯಾಕೆ ಹೊಡೆದು ಹಾಕಬೇಕು ಅಂತಿದ್ದೀರಿ?
0: ಯಾಕೆ ಅಂತ ಹೇಳುದು? ನೀವು ನನ್ನ ಮೇಲೆ ಕಣ್ಣಿಟ್ಟಿದ್ದೀರಿ. ನಿಮ್ಮವ್ರು ಯಾರ್ಯಾರೋ ನನ್ನನ್ನು ಫಾಲೋ ಮಾಡ್ತಾನೆ ಇರ್ತಾರೆ.
1: ಖಂಡಿತ ಇಲ್ಲ, ನಾನು ಯಾರನ್ನು ನಿಮ್ಮ ಹಿಂದೆ ಕಳಿಸಿಲ್ಲ.
0: ಸುಳ್ಳು ಹೇಳ್ಬೇಡ್ರಿ. ನಿನ್ನೆ ಸೂಟು ಬೂಟು ಹಾಕಿಕೊಂಡು ಜೆಂಟಲ್ಮನ್ ಥರ ಇದ್ದೋನು. ಇವತ್ತೊಬ್ಬಳು ಅಜ್ಜಿ ನನ್ನ ಹಿಂದೆ ಹಿಂದೆನೆ ಸುತ್ತಾ ಇದ್ರು.
1: ಓ, ಹಾಗಾದರೆ ನೀವು ನನ್ನ ನಟನಾ ಚಾತುರ್ಯನ ತಾರೀಫ್ ಮಾಡ್ತಿದ್ದೀರಾ?
0: ಏನು, ಅವರಿಬ್ಬರ ವೇಷದಲ್ಲಿ ನನ್ನನ್ನು ಫಾಲೋ ಮಾಡ್ತಿದ್ದುದು ನೀವೇನಾ? ಛೇ, ಆಗಲೇ ನನಗೆ ಇದರ ಬಗ್ಗೆ ಒಂದೇ ಒಂದು ಚೂರು ಸುಳಿವು ಸಿಕ್ಕಿದ್ದಿದ್ರೆ.
1: ಸುಳಿವು ಸಿಕ್ಕಿದ್ದಿದ್ರೆ ನಾನು ವಾಪಸ್ ಈ ಮನೆಯ ಸೇರ್ತಿರ್ಲಿಲ್ಲ ಅಲ್ವೇ? ಅಯ್ಯೋ ಪಾಪ, ಎಂಥ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಟ್ರಿ.
0: ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಿ?
1: ಇಟ್ ಈಸ್ ಸಿಂಪಲ್, ನನಗೆ ರಾವ್ ಸಾಹೇಬ್ ರಾಜಾರಾಯರ ವಜ್ರ ಬೇಕು.
0: ಯಾವ ರಾಜಾರಾಯರು, ಯಾವ ವಜ್ರ?
1: ನಾಟಕ ಆಡಬೇಡ್ರಿ. ಯಾವ ವಜ್ರ ಅಂತ ನಿಮಗೂ ಗೊತ್ತು, ನನಗೂ ಎಲ್ಲ ಗೊತ್ತು. ಒಂದೇ ಒಂದು ವಿಷಯ ಬಿಟ್ಟು.
0: ಯಾವ ವಿಷಯ?
1: ಅದೇ, ಆ ವಜ್ರ ಎಲ್ಲಿದೆ ಅನ್ನೋ ವಿಷಯ.
0: ಅದು ನನಗೆ ತಾನೇ ಎಲ್ಲಿ ಗೊತ್ತು?
1: ಗೊತ್ತಿದೆ, ನನ್ನ ಹತ್ರನೇ ಸುಳ್ಳು ಹೇಳಬೇಡಿ. ನೋಡಿ, ಈ ಬುಕ್ನಲ್ಲಿ ಏನಿದೆ ಗೊತ್ತಾ?
0: ನಿಮ್ಮ ಬುಕ್ಕಿನಲ್ಲಿ ನೀವೇನು ಗೀಚ್ಕೊಂಡಿದ್ದೀರೋ ನನಗೆ ಹೇಗ್ರಿ ಗೊತ್ತಾಗಬೇಕು?
1: ಈ ಬುಕ್ನಲ್ಲಿ ನೀವು, ನೀವಿದ್ದೀರಿ, ನಿಮ್ಮ ಜಾತಕ ಇದೆ.
0: ಏನು, ಏನಂದ್ರಿ? ನಾನೇ?
1: ಹೌದು, ನೀವು. ನಿಮ್ಮ ಕಳ್ಳ ವ್ಯವಹಾರಗಳ, ನಿಮ್ಮ ಅಪಾಯಕಾರಿ ಜೀವನದ ಪ್ರತಿಯೊಂದು ವಿವರ ಈ ಬುಕ್ನಲ್ಲಿದೆ.
0: ಸುಮ್ಮನೆ ಬುರುಡೆ ಬಿಡಬೇಡ್ರಿ.
1: ಬುರುಡೇನಾ? ಸರಿ ಕೇಳಿ. ಪೇಜ್ ನಂಬರ್ 1, ನಿಮಗೆ ತನ್ನ ಎಸ್ಟೇಟ್ ಬರ್ಕೊಟ್ಟ ರಂಗನಾಯಕಮ್ಮ ಸತ್ತದ್ದು ಹೇಗೆ? ನೀವು ರೇಸು ಜೂಜಿನಲ್ಲಿ ಆ ಎಸ್ಟೇಟ್ ಅನ್ನ ಕಳ್ಕೊಂಡ್ರಿ.
0: ಏನ್ರಿ, ಕನಸು ಕಾಣ್ತಿದ್ದೀರೇನ್ರಿ?
1: ಪೇಜ್ ನಂಬರ್ 5, ಸುಶೀಲಾ ಧರ್ಮದಾಸಾನಿ ಜೀವನ ಚರಿತ್ರೆ.
0: ಅದು ತಗೊಂಡೇನು ಸುಡ್ತೀರಿ?
1: ಪೇಜ್ ನಂಬರ್ 8, ಹೋದ ವರ್ಷ ಸಿರುಗುಪದ ಹತ್ತಿರ ಡಕಾಯಿತಿ. ಪೇಜ್ ನಂಬರ್ 11, ನಗರದ ಬ್ಯಾಂಕಿಗೆ ಕೊಟ್ಟ ಫೋರ್ಜರಿ ಚೆಕ್ಕು.
0: ಇಲ್ಲ, ಅದು ಸರಿಯಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ.
1: ಅಂದ್ರೆ ಉಳಿದಿದ್ದೆಲ್ಲ ಸರಿನಾ? ಸಿದ್ದರಾಮ, ಟ್ರಂಪ್ ಎಲ್ಲ ನನ್ನ ಕೈಲಿದೆ, ಆಟ ಕ್ಲೋಸ್.
0: ನೀವು ಹೇಳಿದ್ದಕ್ಕೂ ಅದೇನೋ ವಜ್ರ ಅಂದ್ರಲ್ಲ, ಅದಕ್ಕೂ ಏನ್ ಸಂಬಂಧ?
1: ಆತುರ ಪಡಬೇಡಿ ಇರಿ. ನೀವು ಮತ್ತು ಆ ನಲ್ಲ ತಂಬಿ ಈ ವಜ್ರ ಕದ್ದಿರೋ ಬಗ್ಗೆ ಖಚಿತ ಸಾಕ್ಷಿ ಇದೆ.
0: ಸಾಕ್ಷಿ ಏನದು?
1: ಪೇಜ್ ನಂಬರ್ 12, ನಿಮ್ಮನ್ನ ಆ ವಜ್ರ ಇಟ್ಟಿದ್ದ ಮ್ಯೂಸಿಯಂಗೆ ಕರ್ಕೊಂಡು ಹೋದ ಟ್ಯಾಕ್ಸಿಯವನ ವಿವರ. ಪೇಜ್ 13, ಅಲ್ಲಿಂದ ಕರ್ಕೊಂಡು ಬಂದ ಟ್ಯಾಕ್ಸಿಯವನ ವಿಚಾರ. ಪೇಜ್ 14, ಆ ವಜ್ರನ ಅಕ್ತರ ಸಲ್ಲ ಅಂದ ರಂಗಾಚಾರಿ ವಿಚಾರ. ಸಿದ್ದರಾಮ.

0: ಆಟ ಕ್ಲೋಸ್.
1: ಇಲ್ಲ ಇಲ್ಲ, ಅದು ಹಾಗಲ್ಲ, ಅದು ಅದು ಹಾಗಲ್ಲ.
0: ಎಲ್ಲ ಎಲ್ಲ ಕಾರ್ಡ್ ಟೇಬಲ್ ಮೇಲಿದೆ, ಒಂದೇ ಒಂದು ಮಿಸ್ಸಿಂಗ್, ಅದೇ ಡೈಮಂಡ್ ಕಿಂಗ್. ಡೈಮಂಡ್ ಎಲ್ಲಿದೆ ಹೇಳಿ.
1: ಇಲ್ಲ, ಅದನ್ನ ನೀವು ಪತ್ತೆ ಮಾಡೋಕೆ ಸಾಧ್ಯವೇ ಇಲ್ಲ.
0: ಯೋಚನೆ ಮಾಡಿ, ಈಗ ಮಾಡಿರೋ ಅಪರಾಧಗಳಿಗೆ 14 ವರ್ಷ ಜೈಲು ಗ್ಯಾರಂಟಿ. ನಿಮಗಷ್ಟೇ ಅಲ್ಲ, ನಲ್ಲ ತಂಬಿಗೂ ಕೂಡ. ಆಮೇಲೆ ಆ ವಜ್ರ ತಗೊಂಡು ಏನ್ ಮಾಡ್ತೀರಿ? ಈಗ ನೀವು ನನಗೆ ಆ ವಜ್ರನ ಒಪ್ಪಿಸ್ಬಿಟ್ರೆ ನಿಮ್ಮಿಬ್ಬರನ್ನೂ ಬಿಟ್ಟು ಬಿಡ್ತೀನಿ. ಯಾಕೆಂದ್ರೆ ನನಗೆ ಒಪ್ಪಿಸಿರೋ ಕೆಲಸ ವಜ್ರ ಹುಡುಕು, ನಿಮ್ಮನ್ನ ಹಿಡಿಯೋದಲ್ಲ. ಏನಂತೀರಿ?
1: ನಾನಿದಕ್ಕೆ ಒಪ್ಪದೆ ಹೋದ್ರೆ?
0: ಇಷ್ಟು ಕೆಟ್ಟ ಹಠ ಮನುಷ್ಯನಿಗೆ ಒಳ್ಳೇದಲ್ಲ. ಸುಧಾಕರ,
2: ಕರೆದ್ರ ಸಾರ್?
0: ಹಾ, ಆ ಬೀದಿ ಬಾಗಿಲು ಹೊರಗೆ ಒಬ್ಬ ಕದೀಮ ಥಳಾಯಿಸ್ತಾ ಇದ್ದಾನೆ.
2: ಹಾ ಸರ್.
0: ಸಿದ್ದರಾಮ ಕರೀತಿದ್ದಾನೆ ಅಂತ ಹೇಳಿ ಅವನನ್ನು ಒಳಗೆ ಕರೆದುಕೊಂಡು ಬಾ.
2: ಸರಿ ಸರ್.
1: ಈಗೇನು ಮಾಡ್ತೀರಿ ಶರತ್?
0: ಡಾಕ್ಟರ್ ವಾಸನ್ ಅಂತ ನನ್ನ ಸ್ನೇಹಿತರು, ಇಷ್ಟೊತ್ತು ಇಲ್ಲೇ ಇದ್ರು. ನಾನು ಅವರಿಗೆ ಹೇಳ್ತಾ ಇದ್ದೆ ಒಂದು ಭಾರಿ ಮೀನು ತಿಮಿಂಗಲಾನ ಬಲೆಯಲ್ಲಿ ಬಿದ್ದಿದೆ ಅಂತ.
1: ಶರತ್, ನಿಮ್ಮನ್ನ
0: ಬೇಡ ಸಿದ್ದರಾಮ್. ರಿವಾಲ್ವರ್ ಇಲ್ಲಿ ಉಪಯೋಗಕ್ಕೆ ಬರೋಲ್ಲ, ತುಂಬಾ ಶಬ್ದ ಮಾಡುತ್ತೆ. ಆ ನಿಮ್ಮ ಎಡ್ವರ್ಡ್ ಹೇಳೋ ಹಾಗೆ ಏರ್ಗನ್ ಬಳಸಿ ನೋಡಿ. ಓ ಬನ್ನಿ ಬನ್ನಿ ನಲ್ಲ ತಂಬಿ, ಅಷ್ಟು ಹೊತ್ತಿಗೆ ಸುಮ್ಮನೆ ಬಾಗಿಲ ಹತ್ರ ರಸ್ತೆಯಲ್ಲಿ ಠಳಾಯಿಸ್ತಿದ್ರ, ಬೇಜಾರಾಗ್ಲಿಲ್ವಾ?
2: ಏನೋ ಸಿದ್ದರಾಮ್, ಏನ್ ಬೇಕಂತ ಇವರಿಗೆ?
0: ಸಿದ್ದರಾಮ ನನ್ನೇನ್ ಕೇಳ್ತೀರಿ ನಲ್ಲ ತಂಬಿ? ನಾನು ಹೇಳ್ತೀನಿ ಕೇಳಿ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಖೇಲ್ ಖಲಾಸ್.
2: ಏನು ಇದು? ಏನು ಸಿದ್ದರಾಮ್, ಏನೇನೋ ಹೇಳ್ತಿದ್ದಾರೆ ಇವರು, ತಲೆ ಬುಡ ಒಂದು ಅರ್ಥ ಆಗ್ತಾ ಇಲ್ಲ.
0: ನಾನು ಇಷ್ಟೆಲ್ಲ ತಿಳಿಸಿ ಹೇಳಿದ ಮೇಲೂ ನೀವು ಯಾವ ಸುಮ್ಮನೆ ಸಮಯ ಹಾಳು ಮಾಡ್ತಿದ್ದೀರೋ ನನಗೂ ಅರ್ಥವಾಗ್ತಿಲ್ಲ. ನೋಡಿ, ನಾನು ನಮ್ಮ ಬೆಡ್ರೂಮಿಗೆ ಹೋಗಿ ಪಿಟಿಲು ನುಡಿಸ್ತಿರ್ತೀನಿ, ನೀವು ನಿಮ್ಮ ನಿಮ್ಮಲ್ಲೇ ಮಾತಾಡಿಕೊಂಡು ಒಂದು ಇತ್ಯರ್ಥಕ್ಕೆ ಬನ್ನಿ. 5 ನಿಮಿಷ ನಿಮಗೆ ತೀರ್ಮಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತೀನಿ. ವಜ್ರ ಒಪ್ಪಿಸ್ತೀರೋ ಜೈಲು ಕಂಬಿ ಎಣಿಸ್ತೀರೋ ನೀವೇ ತೀರ್ಮಾನ ಮಾಡಿ, ನಾನು ಬರ್ತೀನಿ.

0: ಏನು ಸಿದ್ದರಾಮು, ಏನು ಮಾಡೋದೀಗ? ಇವನಿಗೆ ವಜ್ರಿ ವಿಚಾರ ಗೊತ್ತಾ?
1: ಎಲ್ಲ ಗೊತ್ತು ಆ ಅಯೋಗ್ಯನಿಗೆ. ಆ ರಂಗಾಚಾರಿ ಎಲ್ಲ ಒದರಿಬಿಟ್ಟಿದ್ದಾನೆ.
0: ಅವನನ್ನ ಜೀವ ಸಹಿ ತೋರಿಸಲ್ಲ.
1: ಅವನ ಜೀವ ತೆಗೆಯೋದು ಹಾಗಿರಲಿ, ನಮ್ಮ ಕತೆ ಏನು ಅಂತ ಮೊದಲು ವಿಚಾರ ಮಾಡು. ಏನು ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ.
0: ಸ್ವಲ್ಪ ಇರು, ಮಾತಾಡಬೇಡ. ಈ ಮನುಷ್ಯನ ಹತ್ರ ಭಾಳ ಹುಷಾರಾಗಿರಬೇಕು. ಬೆಡ್ರೂಮ್ ಹೋಗಿದಾನಲ್ಲ, ಹೀಗೆ ನಮ್ಮ ಮಾತು ಕೇಳಿಸ್ತಿಲ್ಲ ತಾನೆ?
1: ಏ, ಅಷ್ಟು ಜೋರಾಗಿ ಪಿಟೇಲ್ ನುಡಿಸ್ತಾ ಇದ್ದಾನಲ್ಲ, ಅದೇ ಹಾಗೆ ಕೇಳತ್ತೆ.
0: ಅದೇನೋ ಸರಿ, ಆದರೂ ನಮ್ಮ ಎತ್ತಲ್ಲಿ ನಾವಿರೋದು ಒಳ್ಳೆಯದು. ಅದೆಷ್ಟು ಪರದೇನಯ್ಯ ಈ ರೂಮ್ನಲ್ಲಿ? ಪರದೆ ಹಿಂದೆ ಏನಿದೆ ನೋಡೋಣ. ಅಯ್ಯಯ್ಯೋ, ಇಲ್ಲೇ ಕೂತಿದ್ದಾನಲ್ಲಯ್ಯ ಅವನು.
1: ಏ, ಹೆದರ್ಬೇಡು, ಅದು ಬೊಂಬೆ, ಅವನ ಡಮ್ಮಿ.
0: ಡಮ್ಮಿನಾ? ಅವನ ಥರಾನೇ ಇದೆ ಅಲ್ಲಯ್ಯ, ಅವನ ಥರದ್ದೇ ಕ್ಯಾಪು ಗನು ಎಲ್ಲ ಹಾಕಿಬಿಟ್ಟಿದ್ದಾನೆ.
1: ಅದಿರಲಿ, ಈಗ ಹೇಳು, ವಜ್ರ ಕೊಡದಿದ್ರೆ ಜೈಲ್ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ ಅಂತಿದ್ದಾನಲ್ಲ, ಏನು ಮಾಡೋಣ?
0: ಅದ್ಯಾಗೋ ಸಾಧ್ಯ? ಅಷ್ಟು ಬೆಲೆ ಬಾಳೋ ವಜ್ರನ ಅವನು ಕೇಳ್ದ ಅಂತ ಒಪ್ಪಿಸಿ ಬಿಡೋಕ್ಕಾಗತ್ತಾ?
1: ಸರಿ, ಹಾಗಾದರೆ ಜೈಲ್ ಕಂಬಿ ಎಣಿಸೋದೇ ಖಾತ್ರಿ ಅಂತಾಯ್ತು.
0: ಅವನು ಹೇಗೂ ಒಳಗಡೆ ಪಿಟೀಲು ನುಡಿಸ್ತಾ ಇದ್ದಾನೆ. ಗುಟ್ಟಾಗಿ ಹೋಗಿ ಕತೆ ಮುಗಿಸ್ಬಿಡೋಣವಾ?
1: ಅವನ ಕತೆ ಏನೋ ಮುಗಿಬೋದು, ಆದರೆ ಆಮೇಲೆ ನಮ್ಮ ಕತೆ ಏನು? ಇಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗೋದು ಆಗದೇ ಇರೋ ಮಾತು. ಅಷ್ಟೇ ಅಲ್ಲ, ಅವನಿಗೆ ಗೊತ್ತಿರೋ ಎಲ್ಲ ವಿಷಯನೂ ಪೊಲೀಸರಿಗೂ ಗೊತ್ತೇ ಇದ್ದಿರಬೇಕು. ಅರೆ, ಏನು ಯಾವುದು ಸದ್ದು?
0: ಬೀದಿ ಏನೋ ಆಗಿರ್ಬೇಕು ಬಿಡು. ಅಬ್ಬಬ್ಬ, ಅದೇನು ಪಿಟೀಲಿ ನುಡಿಸ್ತಾನಯ್ಯ ಈ ಮಾರಾಯ?
1: ನೋಡು, ವಜ್ರ ಇಲ್ಲಿ ನನ್ನ ಹತ್ರಾನೇ ಇದೆ, ಕಳ್ಳ ಜೀವನಲ್ಲಿ ಇಟ್ಕೊಡೀನಿ. ಇವತ್ತಿಲ್ಲಿಂದ ತಪ್ಪಿಸಿಕೊಂಡು ಹೊರಟು ಬಿಟ್ರಿ ಸಾಕು, ನಾಳೆ ಹೈದರಾಬಾದ್. ವಜ್ರವೆಲು ನಾಳೆ ಹೈದರಾಬಾದ್ಗೆ ಹೊರಡ್ತಾನೆ. ಅಲ್ಲಿ ವಜ್ರ ನಾಲ್ಕು ಭಾಗ ಆಗುತ್ತೆ. ವಜ್ರವೆಲು ವಿಚಾರ ಇನ್ನೂ ಈ ಶರತ್ಗೆ ಗೊತ್ತಾಗಿಲ್ಲ. ವಜ್ರವೆಲು ನಾಳೆ ಹೊರಡುವಷ್ಟರಲ್ಲಿ ನಮ್ಮಿಬ್ಬರಲ್ಲಿ ಯಾರಾದರೂ ಅವನಿಗೆ ಸುದ್ದಿ ಮುಟ್ಟಿಸಬೇಕು.
0: ಅದು ಸರಿ, ಮೊದಲು ಇಲ್ಲಿಂದ ಹೊರಗೆ ಹೋಗುವ ಉಪಾಯದ ಬಗ್ಗೆ ಯೋಚಿಸು.
1: ಹಾಂ, ಒಂದು ಐಡಿಯಾ. ವಜ್ರನ ಅವನ ವಶಕ್ಕೆ ಒಪ್ಪಿಸಿಬಿಟ್ರೆ ನಮ್ಮನ್ನು ಪೊಲೀಸರಿಗೆ ಒಪ್ಪಿಸಲ್ಲ ಅಂತ ಅವನು ಹೇಳಿದ್ದಾನೆ. ನಾವು ಒಂದು ಕೆಲಸ ಮಾಡೋಣ, ವಜ್ರನ ಒಪ್ಪಿಸ್ತೀವಿ ಅಂತ ಈ ಗುಕ್ಕನಿಗೆ ಹೇಳಿ ಒಂದಿಷ್ಟು ಸುಳ್ಳು ಇನ್ಫಾರ್ಮೇಷನ್ ಕೊಡೋಣ. ಇವನು ಆ ದಾರಿಯಲ್ಲಿ ಹೋಗಿ ವಜ್ರಕ್ಕಾಗಿ ಪ್ರಯತ್ನ ಪಟ್ಟು ಅದು ಸಿಗದೆ ನಾಶನಾಗಿ ಕಣ್ಣು ಬಿಡ್ತಾ ಇರೋ ಹೊತ್ತಿನಲ್ಲಿ ನಾವು ಸಿಂಗಾಪುರಕ್ಕೆ ಹಾರಿ ಸುಖವಾಗಿರಬಹುದು.
0: ಹಾ, ಅದು ಒಳ್ಳೆಯ ಪ್ಲಾನ್.
1: ನನ್ನ ಕೈಲಿ ಇವನ ಪಿಟೇಲು ಉರುಳಿಸ್ತಾ ಇರೋದು ಕೇಳಕ್ ಆಗ್ತಾ ಇಲ್ಲಪ್ಪ. ಒಂದು ಕೆಲಸ ಮಾಡು, ನೀನು ಹೋಗಿ ವಜ್ರವೆಲುವಿಗೆ ಹೇಳು, ನಾನು ವಜ್ರ ಹೈದರಾಬಾದ್ ಇದೆ ಅಂತ ಇವನಿಗೆ ಬೋರ್ಡೆ ಬಿಡ್ತೀನಿ.
0: ಎಷ್ಟು ಬೆಲೆ ಬಾಳು ವಜ್ರನ ಜೀವನದಿಂದ ಇಟ್ಟುಕೊಂಡಿದ್ದೀಯಲ್ಲ, ಎಷ್ಟು ಧೈರ್ಯ ನಿನಗೆ?
1: ಇದಕ್ಕಿಂತ ಭದ್ರವಾದ ಜಾಗ ಇನ್ನೆಲ್ಲಿ ಹೋಗ್ಲೇಯ? ಅಂಥ ಮ್ಯೂಸಿಯಂನಿಂದಾನೇ ನಾವು ಈ ವಜ್ರನ ಹಾರಿಸಿದೀವಿ. ಇದನ್ನ ನಮ್ಮ ಮನೆಯಲ್ಲಿಟ್ರೆ ಮನೆಯಲ್ಲಿಂದ ಹಾರಿಸ್ಕೊಂಡು ಹೋಗೋದು ಬೇರೆಯವರಿಗೆ ಎಷ್ಟು ಸುಲಭ ನೀನು ಯೋಚು.
0: ಎಲ್ಲಿ ನೋಡೋಣ ಕೊಡು ವಜ್ರನ.
1: ಅದು ಅದು
0: ಏನು ಸಿದ್ದರಾಮ, ನನ್ನ ಮೇಲೇನೆ ಅನುಮಾನನ?
1: ಛೇ, ಹಾಗೆಲ್ಲ ತಪ್ಪು ತಿಳ್ಕೊಬೇಡ. ನಿನಗೆ ವಜ್ರ ತೋರಿಸೋಕೆ ನನಗ್ಯಾಕೆ ಯೋಚನೆ? ಆದರೆ ಈ ಕಡೆ ಬಾ, ಕಿಟಕಿ ಹತ್ರ ಚೆನ್ನಾಗಿ ಬೆಳಕಿದೆ, ಬೆಳಕಿನಲ್ಲಿ ತುಂಬ ಸೊಗಸಾಗಿ ಕಾಣುತ್ತೆ.
0: ಸರಿ, ನಡಿ. ಹಾಂ, ಜಾಸ್ತಿ ಚಾಲಾಕಿ ತೋರಿಸಬೇಡಿ, ಕೈಯಲ್ಲಿ ರಿವಾಲ್ವರ್ ಇದೆ, ಸುಟ್ಟು ಬಿಡ್ತೀನಿ. ಅಯ್ಯಯ್ಯೋ, ಇದೇನೋ ಸಿದ್ದರಾಮು, ಡಮ್ಮಿ ಡಮ್ಮಿ ಅಂತ ಹೊಡ್ಕೊತಿದ್ದಲ್ಲೋ, ಈಗ ನೋಡಿದ್ರೆ ಇವನೇ ಅಲ್ಲಿ ಕೂತಿದ್ದು. ಇಲ್ಲ, ಡಮ್ಮಿಗೆ ಜೀವಾಗಿವ ಬಂದ್ಬಿಡ್ತಾ?
2: ನಿಮ್ಮಂಥ ಕದಿಮರ ಕೈದ ವಜ್ರ ಕೀಳೋದು ಅಷ್ಟು ಸುಲಭ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಈ ಆಟ ಹೂಡಬೇಕಾಯ್ತು. ಹಾಂ ಹಾಂ, ಸಿದ್ದರಾಮು ಈ ಕಡೆ ಬನ್ನಿ. ಏನು ಮಾಡಿದ್ರು ಇವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ, ಕೆಳಗಡೆ ಪೊಲೀಸ್ನವ್ರು ಬೇರೆ ಕಾಯ್ತಿದ್ದಾರೆ.
1: ನಿಜವಾಗ್ಲೂ ನಿಮ್ಮನ್ನು ತಾರೀಫ್ ಮಾಡಲೇಬೇಕು, ಆದರೂ ಇದೆಲ್ಲ ಹೇಗೆ ಮಾಡಿದ್ರಿ? ಇಲ್ಲಿ ಡಮ್ಮಿ ಇದ್ದದ್ದನ್ನ ನಾನೇ ಕಣ್ಣಾರೇ ನೋಡಿದ್ದೀನಿ. ಅಷ್ಟು ಯಾಕೆ, ನೀವೇ ಪಕ್ಕದಲ್ಲಿ ನಿಂತು ಆ ಡಮ್ಮಿನ ನನಗೆ ತೋರಿಸಿದ್ರಿ. ಈಗ ನೋಡಿದ್ರೆ ಡಮ್ಮಿ ಮಾಯ. ನೀವು ಅದ್ಯಾವ ಮಾಯದಲ್ಲಿ ಬಂದು ಇಲ್ಲಿ ಕೂತಿದ್ರಿ? ನಾವಂತೂ ಅಷ್ಟು ಹೊತ್ತಿಂದ ಇಲ್ಲೇ ಮಾತಾಡ್ತಾ ನಿಂತಿದ್ದೀವಿ.
2: ಆಶ್ಚರ್ಯ ಆಗ್ತಿದೆಯಾ? ಆಗ್ಬೇಕಾದ್ದೆ. ನನ್ನ ಬೆಡ್ರೂಮಿಂದ ಎರಡನೇ ಬಾಗಿಲು ಆ ಕಿಟಕಿ ಹತ್ತಿರ ಇದೆ. ಅದು ಕಾಣದ ಹಾಗಿರಲಿ ಅಂತಾನೆ ಈ ಪರದೆಯನ್ನು ಇಲ್ಲಿ ಹಾಕ್ಸಿದ್ದೀನಿ. ನಾನು ಆ ಬಾಗಿಲಿಂದ ನಿಮಗೆ ಕಾಣಿಸದ ಹಾಗೆ ಬಂದು ಡಮ್ಮಿನ ತೆಗೆದು ಅಲ್ಲಿ ಕೂತಾಗ ಸ್ವಲ್ಪ ಶಬ್ದ ಆಯಿತು. ಅದು ನಿಮಗೂ ಕೇಳಿಸ್ತು. ಆದರೆ ನಾನು ಇಂಥ ತಂತ್ರ ಮಾಡುವುದು ಅಂತ ಕನಸಿನಲ್ಲೂ ಊಹಿಸದ ನೀವು ಬೀದಿಲಿ ಏನೋ ಶಬ್ದ ಆಗಿರಬೇಕು ಅಂತ ಅಂದ್ಕೊಂಡ್ರಿ.
1: ಹೌದು,
2: ಆ ಹೊತ್ತಿನಿಂದ ಈ ಹೊತ್ತಿನ ತನಕ ಆ ಡಮ್ಮಿ ಜಾಗದಲ್ಲಿ ಕೂತಿದ್ದ ನಾನು ನಿಮ್ಮ ಎಲ್ಲ ಮಾತು ಕೇಳಿಸಿಕೊಂಡಿದ್ದೀನಿ. ನಾನಿಲ್ಲ ಅಂತ ಪಾಪ ನೀವು ಯಾವ ಭಯವೂ ಇಲ್ಲದೆ ನಿಮ್ಮ ಎಲ್ಲ ರಹಸ್ಯಗಳನ್ನು ಒದರಿಕೊಂಡ್ರಿ. ವಜ್ರನೂ ನನ್ನ ಕೈಗೆ ಸಿಗುವ ಹಾಗೆ ಮಾಡಿದ್ರಿ.
1: ಅಬ್ಬ, ನಿಮ್ಮನ್ನು ಹೊಗಳೋಕೆ ಖಂಡಿತ ನನಗೆ ಮನಸ್ಸಿಲ್ಲ. ಆದರೂ ಭೇಷ್ ಅನ್ಲೇಬೇಕು. ನೀವೇನು ಮನುಷ್ಯರೋ ಭೂತಾನೋ?
2: ಭೂತ ಅಲ್ಲ, ವರ್ತಮಾನದಲ್ಲಿ ನಿಮ್ಮ ಭವಿಷ್ಯ ಬರೆಯೋ ಮನುಷ್ಯ.
1: ಅದ್ ಸರಿ. ಪಿಟೇಲ್ ನುಡಿಸ್ತೀನಿ ಅಂತ ನೀವು ಒಳಗೆ ಹೋದ್ರಿ, ಇನ್ನೂ ಪಿಟೇಲು ಕೇಳಿಸ್ತಾನೆ ಇದೆಯಲ್ಲ.
2: ಅದು ಬಹಳ ಹಳೇ ತಂತ್ರ. ಆ ಪಿಟೀಲ್ ನುಡಿಸ್ತಾ ಇರೋದು ನನ್ನ ಟೇಪ್ ರೆಕಾರ್ಡರ್.
3: ಹಲೋ ಶರತ್.
2: ಓ ಬನ್ನಿ ಇನ್ಸ್ಪೆಕ್ಟರ್ ರಾಜಾರಾಮ್, ಸರಿಯಾದ ಮೈಕೆ ಬಂದಿದ್ದೀರಿ. ನಿಮ್ಮ ಅತಿಥಿಗಳನ್ನು ನಿಮ್ಮ ವಶಕ್ಕೆ ಒಪ್ಪಿಸ್ತಾ ಇದ್ದೇನೆ. ಜೋಪಾನವಾಗಿ ಕರೆದುಕೊಂಡು ಹೋಗಿ.
3: ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಶರತ್. ಏ ನಡ್ರಯ್ಯ.
2: ಅಬ್ಬಾ, ಇನ್ನೊಂದು ಪುಟ್ಟ ಅಧ್ಯಾಯ ಮುಗಿಯಿತು. ಏನಂತೀರಿ ಡಾಕ್ಟರ್ ವಾಸನ್?
4: ಕಂಗ್ರಾಟ್ ಶರತ್, ನಿಮ್ಮ ಸಾಧನೆಗಳ ಕಿರೀಟಕ್ಕೆ ಒಂದು ಹೊಸ ಗರಿ.
2: ಥ್ಯಾಂಕ್ಸ್ ಡಾಕ್ಟರ್.
3: ಸಾರ್.
2: ಏನಯ್ಯ ಸುಧಾಕರ?
3: ಸಾರ್, ರಾವ್ ಸಾಹೇಬ್ ರಾಜಾರಾಯರು ಬಂದಿದ್ದಾರೆ.
2: ಹಾ, ಅವ್ರನ್ನ ಒಳಗೆ ಕಳಿಸು.
3: ಸರಿ ಸಾರ್.
2: ಬನ್ನಿ ಬನ್ನಿ ರಾವ್ ಸಾಹೇಬ್ ರಾಜಾರಾಯರು, ಹೇಗಿದ್ದೀರಿ?
1: ಏನ ಮಾತು ಅಂತ ಕೇಳ್ತಿದ್ದೀರಿ? ಅಷ್ಟು ಬೆಲೆ ಬಾಳೋ ವಜ್ರ ಕಳ್ಕೊಂಡಿರೋ ಮನುಷ್ಯ ಹೇಗೆ ತಾನೇ ಇರೋಕೆ ಸಾಧ್ಯ? ಇದ್ದೀರಿ, ಆ ವಜ್ರ ಚಿಂತೆಯಲ್ಲಿ ಕೊರಗ್ತಾ ಇದ್ದೀರಿ.
2: ಏನೇ ಹೇಳಿ ರಾವ್ ಸಾಹೇಬ್ರೆ, ನಿಮ್ಮ ಪರ್ಸನಾಲಿಟಿಗೆ ಈ ರುಮಾಲು, ಓವರ್ಕೋಟು, ಚಡಾವು ಎಲ್ಲ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಹೇಗೆ ಕಾಣ್ತಿದ್ದೀರಿ ಗೊತ್ತಾ?

0: ವಾಹ್, ಫಸ್ಟ್ ಕ್ಲಾಸ್.
1: ಸ್ವಾಮಿ, ನಾನಿಲ್ಲಿಗೆ ನನ್ನ ವೇಷಭೂಷಣಗಳ ಬಗ್ಗೆ ಮೆಚ್ಚುಗೆ ಮಾತು ಕೇಳೋಕೆ ಬಂದಿಲ್ಲ ಅನ್ನೋದು ತಮಗೆ ನೆನಪಲ್ಲಿರಲಿ.
0: ಇರಲಿ ಸರ್, ಪರವಾಗಿಲ್ಲ. ಇರೋ ವಿಷಯ ಹೇಳೋದೇನು ತಪ್ಪಲ್ವಲ್ಲ? ಬನ್ನಿ ಕೂತ್ಕೊಳ್ಳಿ, ಇರಿ ಇರಿ. ಆರಾಮವಾಗಿ ಕುಳಿತುಕೊಳ್ಳೋಕೆ ಈ ಓರ್ಗೂ ತೊಂದರೆ ಆಗಬಹುದು, ಅದನ್ನ ತೆಗೆದುಬಿಡಿ.
1: ಅದೆಲ್ಲ ಏನೂ ಇಲ್ರಿ, ಅದನ್ನ್ಯಾಕೆ ತೆಗಿಬೇಕು? ನಾನು ಹಾಗೆ ಕಂಫರ್ಟೇಬಲ್ ಆಗಿದ್ದೀನಿ.
0: ಇಲ್ಲ ಸರ್, ನೀವು ಅದನ್ನು ತೆಗಿಲೇಬೇಕು. ಹೊರಗೆ ತುಂಬಾ ಥಂಡಿ ಇದ್ರೂ ಇಲ್ಲಿ ಮನೆ ಒಳಗೆ ತುಂಬಾನೇ ಬೆಚ್ಚಗಿದೆ. ಮನೆ ಒಳಗೆ ಓವರ್ಕೋಟ್ ಹಾಕಿಕೊಳ್ಳೋ ಅಗತ್ಯ ಏನಿಲ್ಲ. ಟೆಂಪರೇಚರ್ ವ್ಯತ್ಯಾಸದಿಂದ ಆರೋಗ್ಯ ವ್ಯತ್ಯಾಸವಾದರೆ ನಿಮಗೆ ಕಷ್ಟ ಅಲ್ವೇ? ನಮ್ಮ ಡಾಕ್ಟರ್ ವಾಸನ್ ಅವರನ್ನೇ ಕೇಳಿಬೇಕಾದ್ರೆ.
1: ಬೇಡ್ರಿ, ಇದೇನ್ರಿ ನಿಮ್ಮ ಹುಡುಗಾಟ?
0: ಇಲ್ಲ ಸರ್, ನೀವು ತೆಗಿಲೇಬೇಕು. ಬೇಕಾದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ.
1: ಏನ್ರಿ ಇದು, ಬಲವಂತ ಮಾಗಸ್ ನಾನು
0: ಬಿಚ್ಚಿ ಸರ್.
1: ಅರೆ, ನೀವ್ಯಾಕೆ ನನ್ನ ಓವರ್ಕೋಟ್ ಬಿಚ್ಚೋಕೆ ಬರ್ತಿದ್ದೀರಿ? ಬಿಡ್ರಿ ಬಿಡ್ರಿ, ಇಂಥ ತಮಾಷೆ ನನಗೊಂದು ದೂರು ಹಿಡಿಸೋಲ್ಲ.
0: ಸರಿ ಬಿಡಿ ಸರ್, ನಿಮಗೆ ಇಷ್ಟವಿಲ್ದಿದ್ರೆ ತೆಗಿಬೇಡಿ.
1: ಓಹೋ, ಅದು ಈಗ ಅರ್ಥವಾಯ್ತೋ? ಹತ್ತು ಸಲ ಹಿಡಿದ ಮೇಲೆ ನನಗೆ ಇಷ್ಟವಿಲ್ಲ ಅಂತ ಅರ್ಥವಾಯ್ತೋ? ಈ ಓವರ್ ಕೋಟ್ ತೆಗಿಯೋಕೆ ನೀವು ಪಟ್ಟ ಶ್ರಮದ ಅರ್ಧ ಭಾಗ ಆ ವಜ್ರ ಹುಡುಕೋದಕ್ಕೆ ಪಟ್ಟಿದ್ರೆ ಇಷ್ಟು ಹೊತ್ತಿಗೆ ಅದು ನಮ್ಮ ಕೈ ಸೇರ್ತಿತ್ತು. ಈಗ ನಾನು ಬಂದಿರೋದು ಆ ವಜ್ರದ ವಿಚಾರ ಕೇಳೋಕೆ. ಏನಾಯ್ತು ಸ್ವಾಮಿ, ಯಾರನ್ನೂ ಕೇಳದೆ ದೊಡ್ಡದಾಗಿ ತನಿಖೆ ಶುರು ಮಾಡಿಬಿಟ್ರಲ್ಲ, ಏನಾಯ್ತು ಒಂದೇ?
0: ವಿಪರೀತ ಕಷ್ಟವಾಗ್ತಿದೆ ಸರ್. ಸರ್, ಈ ನಿಜವಾದ ಕಳ್ಳರ ಮೇಲೆ ಕೇಸ್ ಹಾಕಬಹುದೇ?
1: ರೀ, ಮೊದಲು ಕಳ್ಳರನ್ನು ಹಿಡೀರಿ, ಆಮೇಲೆ ಕೇಸ್ ಹಾಕೋದ್ರಂತೆ.
0: ಅದೇನರಿ, ಆದರೆ ಕಳ್ಳರ ಕೈಯಿಂದ ಯಾರು ವಜ್ರ ತೆಗೆದುಕೊಂಡಿರ್ತಾರೋ ಅವರ ಮೇಲೂ ಕೇಸ್ ಹಾಕಬಹುದಾ?
1: ಮತ್ತದೇ ತರಲೇ ನಿಮ್ದು, ಕಳ್ಳರನ್ನು ನೀವು ಹಿಡಿದ ಮೇಲಲ್ವೇ ಆ ಮಾತು.
0: ನನ್ನದು ಯಾವಾಗಲೂ ಸ್ವಲ್ಪ ಮುಂದಾಲೋಚನೆ ಸ್ವಭಾವ ಸರ್. ಈಗ ಒಬ್ಬರು ವಜ್ರನ ಕಳ್ಳರಿಂದ ತಗೊಂಡಿರ್ತಾರೆ ಅನ್ನೋದಕ್ಕೆ ಮುಖ್ಯವಾದ ಸಾಕ್ಷಿ ಏನು?
1: ಇನ್ನೇನು ಸಾಕ್ಷಿ ಇರುತ್ತೆ, ಅವ್ರ ಹತ್ರ ಆ ವಜ್ರ ಇದ್ರೆ ಅದೇ ಅವ್ರ ಕಳ್ಳರಿಂದ ತಗೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ.
0: ಹಾಗೆ ವಜ್ರನ ಕಳ್ಳರಿಂದ ತಗೊಂಡವರನ್ನ ಅರೆಸ್ಟ್ ಮಾಡಬಹುದು ತಾನೆ?
1: ನಾನೇನು ಬಂತದ್ರಲ್ಲಿ?
0: ದಯವಿಟ್ಟು ಸಿಟ್ಟು ಮಾಡಿಕೋಬೇಡಿ ಸರ್. ಈಗ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ವಿಧಿ ಇಲ್ಲದೆ ಹೇಳಲೇಬೇಕಾಗಿದೆ.
1: ಮಿಸ್ಟರ್ ಶರತ್, ನನಗಿಂತ ತಮಾಷೆಗಳು ಸ್ವಲ್ಪನೂ ಹಿಡಿಸೋಲ್ಲ. ಇಂಥ ಹುಚ್ಚಾಟಗಳಿಗೆ ಹಾಳು ಮಾಡುವಷ್ಟು ಸಮಯ ನನ್ನ ಹತ್ರ ಇಲ್ಲ. ಏನ್ ವಿಚಿತ್ರ ಮನುಷ್ಯರು ನೀವು! ನನ್ನ ವಜ್ರನ ಪತ್ತೆ ಮಾಡೋದಕ್ಕೆ ನಿಮಗೆ ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿತ್ತು. ಯಾಕೆಂದ್ರೆ ನಿಮಗಷ್ಟು ಶಕ್ತಿ ಸಾಮರ್ಥ್ಯಗಳು ಇದೆ ಅಂತ ನಾನು ಯಾವತ್ತೂ ನಂಬೇ ಇಲ್ಲ. ಪೊಲೀಸರಿಗೆ ಈ ಕೇಸ್ ಒಪ್ಪಿಸದೆ ನಿಮ್ಮ ಹತ್ರ ಬಂದಲ್ಲ ನಾನು, ಅದು ಅದು ನನ್ನ ಮೊದಲನೇ ತಪ್ಪು. ಬರ್ತೀನಿ ಸ್ವಾಮಿ, ನಮಸ್ಕಾರ.
0: ಒಂದು ನಿಮಿಷ ಇರಿ ಸರ್. ವಜ್ರನ ಸ್ವಲ್ಪ ಹೊತ್ತು ಇಟ್ಟುಕೊಂಡಿರೋದಕ್ಕಿಂತ ಅದನ್ನು ನಿಜವಾಗಿ ತಗೊಂಡೇ ಹೋಗಿಬಿಡೋದು ತುಂಬಾ ದೊಡ್ಡ ಅಪರಾಧವಾಗುತ್ತೆ ಸರ್.
1: ಛೇ, ಇದೇನ್ರಿ ನಿಮ್ಮ ಹುಡುಗಾಟ? ಜಾಗ ಬಿಡ್ರಿ, ನಾನು ಹೋಗ್ಬೇಕು.
0: ಒಂದು ಕ್ಷಣ ಸರ್, ನಿಮ್ಮ ಓವರ್ಕೋಟ್ನ ಎಡಗಡೆ ಜೇಬಲ್ಲಿ ಕೈ ಹಾಕಿ.
1: ಥೂ, ಮತ್ತೆ ನಿಮ್ಮ ತರಲೆ?
0: ದಯವಿಟ್ಟು ನಾನು ಹೇಳಿದಾಗೆ ಮಾಡಿ ಸರ್.
1: ಅರೆ, ಇದೇನ್ರಿ ಇದು? ವಜ್ರ ಕಳುವಾಗಿದ್ದು ನನ್ನ ವಜ್ರ ಇದು ಹಾಗೆ ನನ್ನ ಜೇಬಲ್ಲಿ ಬಂತು? ಆಶ್ಚರ್ಯ.
0: ಕ್ಷಮಿಸಿ ರಾವ್ ಸಾಹೇಬ್ರೆ, ಈ ತುಂಟತನ ಚೇಷ್ಟೆ ನನಗೆ ಅಂಟಿಕೊಂಡಿರೋ ಜಾಡ್ಯ ಅಂತ ಡಾಕ್ಟರ್ ವಾಸನ್ ತಮಾಷೆ ಮಾಡ್ತಿರ್ತಾರೆ. ಅದರಲ್ಲೂ ಒಂದು ಡ್ರಾಮಾಟಿಕ್ ಆದ ಪ್ರಸಂಗ ನಡೆಯೋದಕ್ಕೆ ಅವಕಾಶ ಇರುವಾಗ ಅದನ್ನ ತಪ್ಪಿಸಿಕೊಳ್ಳೋದಾದ್ರೂ ಹೇಗೆ ನೀವೇ ಹೇಳಿ. ಅದಕ್ಕೆ ಆಗಲೇ ನಿಮ್ಮ ಓವರ್ ಕೋಟ್ ಅನ್ನ ಬಲವಂತವಾಗಿ ತೆಗೆಯುವ ನೆಪದಲ್ಲಿ ಈ ವಜ್ರನ ಕೋರ್ಟ್ ಜೇಬಿನಲ್ಲಿ ಹಾಕಿದೆ.
1: ವಂಡರ್ಫುಲ್ ವಂಡರ್ಫುಲ್ ಮಿಸ್ಟರ್ ಶರತ್. ಅಬ್ಬಾ, ಅಂತೂ ಕಳುವಾಗಿದ್ದ ನನ್ನ ಅಪೂರ್ವ ವಜ್ರ ನನಗೆ ಸಿಕ್ತು. ನಿಮ್ಮ ಈ ಉಪಕಾರ ನಾನು ಯಾವತ್ತಿಗೂ ಮರೆಯಲ್ಲ. ಅಲ್ಲ, ಎಷ್ಟು ಆಶ್ಚರ್ಯದ ಸಂಗತಿ! ನಿಮ್ಮ ಹಾಸ್ಯ ಪ್ರಜ್ಞೆ ಸ್ವಲ್ಪ ವಿಚಿತ್ರವಾಗಿರಬಹುದು, ಆದರೂ ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಾನು ಮಾಡಿದ ಕಟು ಟೀಕೆ ಸರಿಯಲ್ಲ ಅಂತ ಖಾತ್ರಿಯಾಗಿದೆ. ನಿಮ್ಮನ್ನು ತುಂಬ ತಿರಸ್ಕಾರದಿಂದ ನೋಡಿಬಿಟ್ಟೆ ನಾನು, ಅದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡಿ.
0: ಆದರೆ ಈ ವಜ್ರ ಹೇಗೆ? ಅದೆಲ್ಲ ದೊಡ್ಡ ಕಥೆ, ನಿಧಾನವಾಗಿ ನಿಮಗೆ ವಿವರಿಸ್ತೀನಿ. ನೀವು ದಯವಿಟ್ಟು ನಾನು ಮಾಡಿದ ಚೇಷ್ಟೆನೆ ಗಂಭೀರವಾಗಿ ತಗೋಬೇಡಿ.
1: ಆಯ್ತು ಮಿಸ್ಟರ್ ಶರತ್, ಬರ್ತೀನಿ. ಥ್ಯಾಂಕ್ಸ್.
0: ಸುಧಾಕರ, ಬೇಗ ಊಟಕ್ಕೆ ರೆಡಿ ಮಾಡು, ಬಹಳ ಹಸಿವಾಗ್ತಿದೆ. ಮೆದುಳಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು.
2: ಇದುವರೆಗೆ ಸರ್ ಆರ್ಥರ್ ಕಾನನ್ ಡೈಲ್ ಅವರ ಶರ್ಲಾಕ್ ಹೋಮ್ಸ್ನ ಸಾಹಸದ ಕಥೆಗಳನ್ನು ಕೇಳಿದಿರಿ. ಇದನ್ನ ರೇಡಿಯೋಕ್ಕೆ ಅಳವಡಿಸಿದವರು ಶ್ರೀಮತಿ ಕೆ ಎಸ್ ರಂಜಿನಿ. ಭಾಗವಹಿಸಿದ ಕಲಾವಿದರು ಪ್ರಭಾಕರ್ ಸಾತ್ಖೇಡ್, ಎಸ್ ಎನ್ ಬಳಗಿ,

0: ನಾರಾಯಣ ಕೋಲಾರ್, ವೆಂಕಟೇಶ್ ದೇಶಪಾಂಡೆ, ವಿಜಯ್ ಕುಲಕರ್ಣಿ, ಶಂಕರಯ್ಯ ಘಂಟಿ ಹಾಗೂ ಶ್ರೀಮತಿ ಅಮೃತ ಕೃಷ್ಣಮೂರ್ತಿ, ವಸುಂಧರಾ ಶ್ರೀಧರ್. ಸಂಕಲನ ಶ್ರೀ ಮಧುಸೂದನ್ ಡಿ ತೆಂಗ್ಲೇಕರ್. ನಿರ್ದೇಶನ ಶ್ರೀಮತಿ ಪುಷ್ಪ ಎಸ್ ಬೆಟ್ಕೇರಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಚಾನಲ್ ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
3: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
2: ಯಾವಾಗ್ಲೂ ಈ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
3: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
3: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನೂ ಸಂಪೂರ್ಣ ಉಳಿತಾಯ.
3: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
4: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
3: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
4: ಡಿಟಿಎಚ್ ಪ್ರಸಾರ ಸೇವೆ,
3: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
5: ಯಾವುದೋ ಕಾಲದಲ್ಲಿ ಒಳಿತನ್ನು ಒದಗಿಸಲು ಮೇಲೆ ಮೊಳಗುತ್ತಲಿತ್ತು ಅಶರೀರವಾಣಿ. ಇಂದು ತೆರೆಯುತ್ತಿದೆ ಭಾಗ್ಯದ ಬಾಗಿಲನ್ನು, ನೆಲದಲ್ಲೇ ಸಕರಿಗೂ ಆಕಾಶವಾಣಿ.

ಎಲ್ಲ ಸುದ್ದಿ ಬಾಳ ದಾರಿಯ ನೋರುತ್ತಿದೆ ನಿರಂತರವಾಗಿ. ರೈತ ವರ್ತಕರು ಮಹಿಳೆ ಮಾಸ್ತರರು ಕಿವಿಗೊಟ್ಟು ಕೇಳಿ ಧನ್ಯರಾಗಿ.

0: ಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
1: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
0: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
1: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
0: ಜೊತೆಗೆ ವಿವಿಧ ಭಾಷೆಯ ರೇಡಿಯೋಗಳು ದಿನದ 24 ಗಂಟೆಗಳು ಲಭ್ಯ.
1: ಡಿಟಿಎಚ್ ಪ್ರಸಾರ ಸೇವೆ,
0: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಲ್ಲಿಯೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.

0: ಇವತ್ತಿನ ಯಂಗ್ ಹಾಸನ್ ಕಾರ್ಯಕ್ರಮದಲ್ಲಿ ಗೂಗಲ್ ಇಂಟರ್ನ್ಶಿಪ್ಗೆ ಆಯ್ಕೆಯಾಗಿರುವ ಹಾಸನದ ಶೇಷವಿಷ್ಣು ಪ್ರಸಾದ್ ಅವರ ಮನದ ಮಾತು.
1: ಆತ್ಮೀಯ ಕೇಳುಗರೇ, ಇವತ್ತಿನ ಯಂಗ್ ಹಾಸನ್ ಯುವ ಸಾಧಕರನ್ನು ಪರಿಚಯಿಸುವ ಈ ಮಾಲಿಕೆಯಲ್ಲಿ ಹಾಸನದ ಶೇಷವಿಷ್ಣು ಪ್ರಸಾದ್ ಅವರ ಮನದ ಮಾತುಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿಸ್ತಾ ಇದ್ದೀವಿ. ಇವರು ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದುಕೊಂಡು ಪ್ರತಿಷ್ಠಿತ ಗೂಗಲ್ ಸಂಸ್ಥೆಗೆ ಇಂಟರ್ನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಬನ್ನಿ, ಇವತ್ತು ಅವರ ಮನದ ಮಾತುಗಳನ್ನು ಕೇಳೋಣ. ನಮಸ್ಕಾರ ಶೇಷ ವಿಷ್ಣು ಪ್ರಸಾದ್ ಅವರೇ.
2: ನಮಸ್ತೆ ಸರ್.
1: ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹೇಳಿ, ಹೇಗಿತ್ತು ನಿಮ್ಮ ಬಾಲ್ಯದ ಜೀವನ, ತಂದೆ ತಾಯಿಗಳು, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಎಲ್ಲ?
2: ನನ್ನ ತಂದೆ ಧರಣಯ್ಯ ಅಂತ, ಅವರು ರಿಯಲ್ ಎಸ್ಟೇಟ್ ಫರ್ಮ್ ಅಲ್ಲಿ ಸೀನಿಯರ್ ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ತಾಯಿ ಹೆಸರು ರಾಧಾ ಅಂತ, ಅವರು LIC ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಆಗಿದ್ದಾರೆ ಹಾಸನಲ್ಲಿ. ನಮ್ಮ ಮನೆಯಲ್ಲಿ 4 ಜನ, ನಾನು, ನಮ್ಮ ಅಣ್ಣ, ನಮ್ಮ ತಂದೆ ಹಾಗೂ ನಮ್ಮ ತಾಯಿ. ಮೋಸ್ಟ್ಲಿ ಹೊಸಳ್ಳಿ ಹತ್ರ ಇರೋ ಬನವಾಸಿ ನಮ್ಮ ಅವರು. ಬಾಲ್ಯ ಹೆಂಗೆ ಅಂದರೆ, ನನ್ನ SVM ಅಲ್ಲಿ ಓದಿದ್ದು, SVM ಸ್ಕೂಲಲ್ಲಿ ನನ್ನ ಪ್ರೈಮರಿ ಎಜುಕೇಷನ್ ಎಲ್ಲ ಇದು ಮಾಡಿದ್ದು. ನಂಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಇತ್ತು, ತುಂಬ ಅಂದರೆ ತುಂಬ ಆಡ್ತಿದ್ದೆ. ಮನೆಯಲ್ಲಿರೋಕ್ಕಿಂತ ಜಾಸ್ತಿ ನಾನು ಮೈದಾನದೆಲ್ಲ ಟೈಮ್ ಕಳೆದಿರೋದು ಹೆಚ್ಚು. ಬಾಲ್ಯದಲ್ಲಿ ನನಗೆ ಓದಿನ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ಈ ತರ ಇರಬೇಕು, ಈ ತರ ಓದಬೇಕು ಅಂತ ಯಾರು ಹೇಳ್ಕೊಟ್ಟಿರಲಿಲ್ಲ. ಬಾಲ್ಯದಲ್ಲಿ ನನ್ನ ಮಾರ್ಕ್ಸ್ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಮನೆಯವರು ಕೂಡ ಅರಿವು ಮಾಡಿಸಿದ್ರು ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ. ನಾನು ಹೋಗ್ತಾ ಹೋಗ್ತಾ ತುಂಬಾ ಒಳ್ಳೆ ಮಾರ್ಕ್ಸ್ ತೆಗೆ ಶುರು ಮಾಡಿದೆ. 5th ಸ್ಟ್ಯಾಂಡರ್ಡ್ ಆದ್ಮೇಲೆ ಒಳ್ಳೆ ಅಂಕಗಳನ್ನು ಪಡೆಯಕ್ಕೆ ಶುರು ಮಾಡಿದೆ. ನನ್ನ ತಂದೆ ತಾಯಿಗಳು ಹೇಗೆ ಅಂದ್ರೆ, ನಾನು ಏನ್ ಇಂಟ್ರೆಸ್ಟ್ ಬಿಟ್ಟರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಸೊ ಎಲ್ಲಾದ್ರಲ್ಲೂ ಸೇರಿಸ್ತಾ ಬರ್ತಿದ್ರು. ನನ್ನ ಸಂಗೀತ ಅಂದ್ರೆ ತುಂಬಾ ಆಸಕ್ತಿ ಇತ್ತು, ಸಂಗೀತ ಕೂಡ ಸೇರಿಸಿದ್ರು, ಸಂಗೀತದಲ್ಲಿ ಸೀನಿಯರ್ ಮಾಡಿದೆ. ಆಮೇಲೆ ಕ್ರಿಕೆಟಲ್ಲೂ ತುಂಬಾ ಆಸಕ್ತಿ ಇತ್ತು, ಅಪ್ಪ ಕ್ರಿಕೆಟಿಗೆ ಸೇರಿಸಿದ್ರು, ಹಾಸನ್ ಸ್ಟೇಡಿಯಂ ಅಲ್ಲಿ ಒಂದು ಕ್ರಿಕೆಟ್ ಕ್ಲಬ್ಗೆ ಸೇರಿಸಿದ್ರು, ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದೆ. ಆಮೇಲೆ ಹೆಂಗಿತ್ತು ಅಂದ್ರೆ, 7th ಬಿಟ್ಮೇಲೆ ನಾವು ಅರವಿಂದ ಹೈಸ್ಕೂಲ್ ಸೇರ್ಕೊಂಡೆ. ಅರವಿಂದ ಹೈಸ್ಕೂಲಲ್ಲಿ ತುಂಬಾ ಒಳ್ಳೆ ಉಪನ್ಯಾಸಕರು ನಂಗೆ ಪರಿಚಯ ಆದ್ರು. ನಂಗೆ ಸೈನ್ಸ್ ಅಲ್ಲಿ ಬೇಸಿಕ್ ನಾಲೆಡ್ಜ್ ತುಂಬಾ ಚೆನ್ನಾಗಿ ಸಿಕ್ತು ಅರವಿಂದ ಹೈಸ್ಕೂಲಲ್ಲಿ. ಅರವಿಂದ ಹೈಸ್ಕೂಲಲ್ಲಿ ನನ್ನ ಓದು ಕೂಡ ತುಂಬಾ ಬದಲಾಗ್ತಾ ಹೋಯ್ತು, ನಾನು ಓದೋಶಿ ಕೂಡ ತುಂಬಾ ಬದಲಾಗ್ತಾ ಹೋಯ್ತು, ತುಂಬಾ ಒಳ್ಳೆ ಬೇಸಿಕ್ ಸಿಗ್ತಾ ಹೋಯ್ತು ನಂಗೆ. 10th ಅಲ್ಲಿ 93.5% ಬಂತು. ನಾನು ಯಾವತ್ತು ಮಾರ್ಕ್ಸ್ಗೋಸ್ಕರ ಓದೋನಲ್ಲ, PU ವೆಂಕಟೇಶ್ವರ ಕಾಲೇಜ್ ಸೇರ್ಕೊಂಡೆ. ವೆಂಕಟೇಶ್ವರ ಕಾಲೇಜಲ್ಲಿ ಅಷ್ಟೊತ್ತಿಗೆ ಜಾವಗಲ್ ಅಮಿತ್ ತೇಜಸ್ ಟಾಪರ್ ಆಗಿದ್ದ ನಾನು ಸೇರ್ಕೋಬೇಕಾದ್ರೆ. ಸೊ ವೆಂಕಟೇಶ್ವರ ಕಾಲೇಜ್ ಸೇರ್ಕೊಂಡೆ, ಅಲ್ಲೂ ಕೂಡ ತುಂಬಾ ಒಳ್ಳೆ ಉಪನ್ಯಾಸಕರಿದ್ರು. ನಂಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ ಸಣ್ಣ ವಯಸ್ಸಿಂದನು. ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಯಾವಾಗ್ಲೂ ಏನೋ ಒಂದು ಫಾರ್ಮುಲಾ ಅದು ಇದು ಏನಾದ್ರು ಮಾಡ್ತಾನೆ ಇರ್ತಿದ್ದೆ. ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ. ನಂಗೆ ರಾಮಚಂದ್ರಪ್ಪ ಅನ್ನೋ ಒಬ್ರು ಲೆಕ್ಚರ್ ಇದ್ರು ನಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ವೆಂಕಟೇಶ್ವರ ಕಾಲೇಜ್ ಅಲ್ಲಿ, ಅವರು ಕೂಡ ತುಂಬಾ ಪ್ರೋತ್ಸಾಹ ಕೊಟ್ರು ನಂಗೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ನನ್ಗೆ ಏನೇನು ಆಸಕ್ತಿ ಇತ್ತು ನನಗೆ ಅದನ್ನ ಕಲಿಯಕೊಳ್ಳೋ ಆಪರ್ಚುನಿಟಿ ಸಿಗ್ತಾ ಹೋಯ್ತು. ನಮ್ಮ ಬಾಲ್ಯ ಹೆಂಗಿತ್ತು ಅಂದ್ರೆ, ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಏನಂದ್ರೆ ಅಪ್ಪಂಗಷ್ಟು ಆಕ್ಸಿಡೆಂಟ್ ಆಗಿತ್ತು ನನ್ನ ಬಾಲ್ಯದಲ್ಲಿ ಒಂದ್ಸತಿ ಇದ್ದಾಗ. ಸೊ ಅವಾಗ ಫಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ಅವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು, ಸ್ವಲ್ಪ ಎಕನಾಮಿಕ್ ಪ್ರಾಬ್ಲಮ್ಸ್ ಆಗಿತ್ತು. ಅಂದ್ರೆ ಅವ್ರು ಹೆಂಗಂದ್ರೆ, ಅವ್ರ ವ್ಯಕ್ತಿಗಳನ್ನ ಬೇಗ ನಂಬ್ತಾರೆ, ಅದ್ರಲ್ಲಿ ಅವ್ರು ತುಂಬಾ ದಾನ ಎಲ್ಲ ಮಾಡಿದ್ರು, ಅದಕ್ಕೋಸ್ಕರ ಎಕನಾಮಿಕ್ ಪ್ರಾಬ್ಲಮ್ಸ್ ಕೂಡ ಆಯ್ತು. ತಂದೆ ನಮಗೋಸ್ಕರ ತುಂಬಾ ದುಡ್ಡು ಮಾಡಿಲ್ಲ ಅಂದ್ರೆ ನಮಗೋಸ್ಕರ ತುಂಬಾ ಪುಣ್ಯ ಅಂತ ಮಾಡಿದ್ದಾರೆ. ನಂಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ನಮಗೋಸ್ಕರ ಚಿನ್ನ ಕೂಡಿದೆ, ನಮಗೋಸ್ಕರ ಚಿನ್ನಂತ ಗುಣಗಳನ್ನು ಕೊಟ್ಟಿದ್ದಾರೆ. ನನ್ನ ತಾಯಿ ಕೂಡ ಚಂದ್ರಪಟ್ಟಣ ಸಕಲೇಶ್ಪುರ್ಗೆ ಅಪ್ ಅಂಡ್ ಡೌನ್ ಮಾಡೋರು LIC. ಆಮೇಲೆ ವೆಂಕಟೇಶ್ವರದಲ್ಲಿ ನಾನು 1st PU ನಾನು ಕ್ಲಾಸಿಕ್ ಟಾಪ್ ಮಾಡಿದೆ, ಅವಾಗ ಖುಷಿ ಆಗಿತ್ತು. ನಾನು 2nd PU ನನ್ನ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ರು ನಮ್ಮ ಲೆಕ್ಚರ್ಸ್ ಎಲ್ಲ. PCMB ಓದಿದ್ದು, ನಾನು ಕಂಪ್ಯೂಟರ್ ಸೈನ್ಸ್ ಕಡೆ ನನ್ನ ತಲೆನೂ ಹಾಕಿರ್ಲಿಲ್ಲ. ಆಗ ನಮಗೆ ಎಕ್ಸ್ಪೋಜರ್ ಇರಲಿಲ್ಲ, ನಾನು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಂಗೆ ಏನು ಎಕ್ಸ್ಪೋಜರ್ ಇರಲಿಲ್ಲ. ಎಲ್ಲ ಹೋಗ್ಬಿಟ್ಟು PCMB ತಿದ್ರು ಅಂದ್ರೆ PCMB ತಗೊಂಡಿದ್ದೆ. ನಮಗೆ IIT ಬಗ್ಗೆನೂ ಜಾಸ್ತಿ ಎಕ್ಸ್ಪೋಜರ್ ಇರಲಿಲ್ಲ ಅವಾಗ. ಸೊ PCMB ತಗೊಂಡಿದ್ದೆ. ನಾನು 2nd ಇಯರ್ಗೆ ಬಂದಾಗ ಅವಾಗ ತಾನೆ ಆಂಡ್ರಾಯ್ಡ್ ಮೊಬೈಲ್ಸ್ ನಮ್ಮ ಹಾಸನ್ ಮಾರ್ಕೆಟಿಗೆ ಬಂದಿದ್ವು. ನಮ್ಮಅಮ್ಮ ನನ್ಗೆ ಇಲ್ಲಿ ತನಕ ಏನೇ ಪ್ರಾಬ್ಲಮ್ ಆಗಿದ್ರು ಅವ್ರು ನಾನು ಏನ್ ಕೇಳಿದ್ನು ಕೊಡಿಸಿಲ್ಲ ಅಂತಿಲ್ಲ. ನನಗೋಸ್ಕರ ಒಳ್ಳೇದಾಗುತ್ತೆ ಅಂದ್ರೆ ಯಾವಾಗ್ಲೂ ಕೊಡಿಸಿದ್ರೆ ನಾನು ಕೇಳಿದ್ನ. ನಮ್ಮಅಮ್ಮ ನನಗೆ ಒಂದು ಆಂಡ್ರಾಯ್ಡ್ ಮೊಬೈಲ್ ತಗೊಟ್ಟಿದ್ರು, ಅವಾಗ ತಾನೆ ಬಂದಿದ್ ಮೊಬೈಲ್. ಅದು ಟೆಕ್ನಾಲಜಿ ಕಡೆ ದೃಷ್ಟಿಕೋನ ಚೇಂಜ್ ಆಯ್ತು ನನಗೊಂದು ಮೊಬೈಲ್ ಬಂದಾಗ. ಆ ಮೊಬೈಲ್ ಅನ್ನ ತುಂಬಾ ಏನ್ ಯೂಸ್ ಮಾಡ್ತಿರ್ಲಿಲ್ಲ ನಾನು, ಬಟ್ ಟೆಕ್ನಾಲಜಿ ಅಂದ್ರೆ ಏನು ಅಂತ ಗೊತ್ತಾಗಿದೆ ಆ ಮೊಬೈಲ್ ಅಲ್ಲಿ. ಆ ಮೊಬೈಲ್ ಸಿಕ್ಕಿದ್ಮೇಲೆ ನನಗೆ ಕೌಂಟರ್ ಸ್ಟ್ರೈಕ್ ಅಂತ ಒಂದು ಗೇಮ್ ಇದೆ, ಕೌಂಟರ್ ಸ್ಟ್ರೈಕ್ ಕಂಡೀಷನ್ ಇರೋ ಅಂತ ಒಂದು ಗೇಮ್ ಬರೋದು, ಒಂದು ಆನ್ಲೈನ್ ಗೇಮ್. ಅದು ನನ್ನ 2nd PU ಇದ್ದಾಗ ನಾನು ಆ ಗೇಮ್ ಕಡೆ ನಂಗೆ ಒಲವು ಹೋಯ್ತು. ನನ್ಗೆ ಏನಕ್ಕೆ ಹೋಯ್ತು ಅಂದ್ರೆ, ಅದ್ರಲ್ಲಿ ಸಿಗೋ ಖುಷಿಗಿಂತ ನಂಗೆ ಅದನ್ನ ಹೆಂಗ್ ಮಾಡಿದ್ರೆ ಏನೋ ಕಡೆ ಓಡ್ತಿತ್ತು ತಲೆ ನಂಗೆ. ನಾನು ಈಗ ಮೊಬೈಲಿಂದ

0: ಅದನ್ನ ಮಾಡ್ಕೊಡಕ್ಕೆ ನಂಗೆ ಒಂದು ಕಮ್ಯುನಿಟಿ ಅಪ್ರೋಚ್ ಮಾಡ್ತು, ಒಂದು ಗೇಮಿಂಗ್ ಕಮ್ಯುನಿಟಿ. ನಂಗೆ ಅವಾಗ ಏನು ನಾಲೆಡ್ಜ್ ಇರಲಿಲ್ಲ, ಬಟ್ ನನ್ನ ಟಾಪ್ ಒನ್ ಇದ್ದ, ನನಗೆ ನಾಲೆಡ್ಜ್ ಇದೆ ಅಂತ ಅನ್ಕೊಂಡು ಅವರು ನನ್ನ ಅಪ್ರೋಚ್ ಮಾಡಿದ್ರು. ಬಟ್ ನನಗೆ ಈ ಆಪರ್ಚುನಿಟಿ ಬಿಡಕ್ಕೆ ಇಷ್ಟ ಇರಲಿಲ್ಲ. ನಾನು ತುಂಬಾ ಇಂಟರ್ನೆಟ್ ಅನ್ನೋದು ಇದ್ದಿದ್ರಿಂದ ನಾನು ತುಂಬಾ ಕಲಿತೆ ಇಂಟರ್ನೆಟ್ ಅಲ್ಲಿ. ನನ್ನ ತಂದೆ ತಾಯಿ ಯಾವತ್ತು ನಂಗೆ ಇಂಟರ್ನೆಟ್ ಹಾಕ್ಸಿರಲಿಲ್ಲ ಅಂದ್ರೆ ಇಲ್ಲಿ ತನಕ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇಂಟರ್ನೆಟ್ ಅಲ್ಲಿ ತುಂಬಾ ಕಲಿತೆ ಅದ್ರ ಬಗ್ಗೆ, ಕ್ಲೈಂಟ್ ಮಾಡಲ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು ಅದು. ಬಟ್ ಆ ಕ್ಲೈಂಟ್ ಮಾಡಲ್ ನಾನೇನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನು ಯೂಸ್ ಮಾಡಲಿಲ್ಲ. ಅದಾದ ತಕ್ಷಣ ನನಗೆ ಒಂದು ವೆಬ್ಸೈಟ್ ಮಾಡ್ಕೊಡಕ್ ಅವರೇ ಕೇಳು. ನಂಗೆ ಅವಾಗಲೂ ವೆಬ್ಸೈಟ್ ಬಗ್ಗೆ ಏನೋ ನಾಲೆಡ್ಜ್ ಇರಲಿಲ್ಲ.
1: ಇದೆಲ್ಲ ಪಿ ಯು ಸಿ ಇದ್ದಾಗಲೇ ಆಗಿದೆ,
0: ಸೆಕೆಂಡ್ ಪಿ ಯು ಸಿ ಇನ್ನೇನು ಎಂಡಿಂಗ್ ಬರ್ತಿದ್ದಾಗ. ಇದೆಲ್ಲ ಆಗ್ತಿರ್ಬೇಕಾದ್ರೆ ನಂಗೆ ಒಂದು ವೆಬ್ಸೈಟ್ ಮಾಡಕ್ಕೆ ಹೇಳಿದ್ರು. ನಂಗೆ ಅವಾಗ ವೆಬ್ಸೈಟ್ ಬಗ್ಗೆ ಏನೋ ನಾಲೆಡ್ಜ್ ಇರಲಿಲ್ಲ. ಅವಾಗ ಹೆಂಗೆ ಅಂದ್ರೆ ಸಾಫ್ಟ್ವೇರ್ ಟೂಲ್ ಇತ್ತು ಆನ್ಲೈನ್ ಅಲ್ಲಿ ವೆಬ್ಸೈಟ್ ಮಾಡೋಕ್ಕೋಸ್ಕರ, ಅದರಲ್ಲೇ ವೆಬ್ಸೈಟ್ ಮಾಡಿದೆ ನಾನು. ಬಟ್ ಅದನ್ನ ಮಾಡ್ತಾ ಮಾಡ್ತಾ ಹೆಂಗಾಯ್ತು ಅಂದ್ರೆ, ಈ ಕ್ಲೈಂಟ್ ಮಾಡಿ ಮತ್ತೆ ಈ ವೆಬ್ಸೈಟ್ ಮಾಡಿದಾಗ ನನಗೆ ಪ್ರೋಗ್ರಾಮಿಂಗ್ ಕಡೆ ಪರಿಚಯ ಜಾಸ್ತಿ ಆಯಿತು. ಅಂದ್ರೆ ಈ ತರ ಓಡುತ್ತೆ, ಎಲ್ಲ ಇರುತ್ತೆ ಪ್ರೋಗ್ರಾಮಿಂಗ್ ಅಂದ್ರೆ, ಈ ತರ ಮಾಡಿದಾಗ ನಮ್ಮ ಕಂಪ್ಯೂಟರ್ಗಳು ಈ ತರ ನಮ್ಮ ಮಾತು ಕೇಳುತ್ತೆ ಅಂತ ಅವಾಗ ಪರಿಚಯ ಜಾಸ್ತಿ ಆಯಿತು. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗೆ ಅಂದ್ರೆ, ನೀನು ಈ ತರ ಮಾಡಬೇಕು, ಈ ತರ ಮಾಡಬೇಕು ಅಂತ ಹೇಳ್ಕೊಂಡು ಹೋಗುತ್ತೆ. ಬಟ್ ಈ ತರ ಮಾಡಿದ್ರೆ ಈ ತರ ಆಗುತ್ತೆ, ಇದ್ರ ಫೈನಲ್ ಎಫೆಕ್ಟ್ ಏನು ಅಂತ ಹೇಳಲ್ಲ. ಬಟ್ ನನ್ನ ಪರಿಚಯ ಪ್ರೋಗ್ರಾಮಿಂಗ್ ಹೆಂಗಿತ್ತು ಅಂದ್ರೆ, ನನ್ನ ಪ್ರಾಡಕ್ಟ್ ಇಂದ ನಾನು ಪ್ರೋಗ್ರಾಮಿಂಗ್ ಬಂದೆ, ಪ್ರೋಗ್ರಾಮಿಂಗ್ ಇಂದ ಪ್ರಾಡಕ್ಟ್ ಹೋಗ್ಲಿಲ್ಲ. ಸೊ ನನಗೆ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಒಂದು ಎಕ್ಸಾಂಪಲ್ ಕೊಡಬೇಕು ಇದಕ್ಕೆ ಅಂದ್ರೆ, ಒಬ್ಬ ಮನೆ ಕಟ್ಟಾದ್ಮೇಲೆ ಓದಕ್ಕೂ ಓದಿದ್ಮೇಲೆ ಕಟ್ಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಬ್ಬ ಒಂದ್ಸತಿ ಮನೆ ಕಟ್ಟಿದಾನೆ ಅಂದ್ರೆ, ಅವನದ್ರಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡು ಕಳ್ಕೊಂಡಿರ್ಲಿ ಅಂದ್ರೆ ಅವನಿಗೆ ಕಟ್ಟಕ್ ಬರ್ದೇನೆ. ಕಟ್ಟಾದ್ಮೇಲೆ ಓದಿದ್ರೆ ಈ ತರ ಈ ತರ ಬರ್ತಿತ್ತು, ಅದಕ್ಕೋಸ್ಕರ ನಾನು ಈ ತರ ಸಿಮೆಂಟ್ ಹಾಕ್ತಿದ್ದೆ, ಈ ಸಿಮೆಂಟ್ ಹಾಕೋಕ್ಕಿಂತ ಈ ತರ ಉಪಯೋಗ ಇತ್ತು, ಆ ಸಿಮೆಂಟ್ ಮೇಲೆ ಗೀಟ್ ಏನೋ ಕೇಳಿತಿದ್ದೆ. ಅದೆಲ್ಲ ಅವನಿಗೆ ಓದ್ತಾ ಓದ್ತಾ ಗೊತ್ತಾಗುತ್ತೆ. ಸೊ ಅವನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು, ಆಮೇಲೆ ಥಿಯರಿಟಿಕಲ್ ನಾಲೆಡ್ಜ್ ಓದ್ರೂ ತುಂಬಾ ಇದಿರುತ್ತೆ. ನನ್ನ ಜೀವನ ಬಂದಿದ್ದು ಈ ತರ ಪ್ರೋಗ್ರಾಮಿಂಗ್ ಕಡೆಗೆ, ಆ ವೆಬ್ಸೈಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ಆಮೇಲೆ ನನಗೆ ಹೆಂಗ ಅನಿಸ್ತು ಅಂದ್ರೆ, ನಾನು ಇದನ್ನ ಕಲಿದೇನೆ ಈ ತರ ಮಾಡ್ತಿದ್ದೀನಿ, ಕಲಿತರೆ ಇನ್ನೂ ಚೆನ್ನಾಗಿ ಮಾಡುದು ಅಂತ ನನಗೆ ತುಂಬಾ ಅನಿಸ್ತು. ಅವಾಗ ಒಂದು ಸ್ಯಾಮ್ಸಂಗ್ ಒಂದು ಪಬ್ಲಿಷರ್ ಕಂಪನಿ ಬರುತ್ತೆ, ಅದರೊಂದು ಬುಕ್ ಬಂತು, HTML ಅಂಡ್ CSS ಯೂಸಿಂಗ್ 24 hours ಅಂತ ವಿಜುವಲ್ ಬುಕ್ ಅದು. ಅದರಲ್ಲಿ ತುಂಬಾ ಚೆನ್ನಾಗಿ HTML ಮತ್ತು CSS ನ ಪರಿಚಯ ಮಾಡಿಕೊಟ್ರು ನಂಗೆ. ಹೆಂಗೆ ಅಂದ್ರೆ, ಅವಾಗ ನನ್ನ ತಾಯಿ ಮೊಬೈಲ್ ಕೊಡಿಸಿರೋದ್ರಿಂದ ಆ ಮೊಬೈಲ್ನಲ್ಲಿ ಅದನ್ನ ಓದ್ತಿದ್ದೆ ನಾನು. ಅದು ಹೇಗೆ ಓದ್ತಿದ್ದೆ ಅಂದ್ರೆ, ನಾನು ಬ್ಯಾಸ್ ಬುಕ್ ಬರೆಸ್ಕೊಳಕ್ ಹೋದ್ರು ಅಲ್ಲಿಗೆ, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಓದ್ತಿದ್ದೆ. ಸೊ ಅಷ್ಟು ನನಗೆ ಒಲವಿತ್ತು ಅದು, ನನಗೆ ಪ್ರೋಗ್ರಾಮಿಂಗ್ ಮೇಲೆ ಆ ಟೈಮಲ್ಲಿ. ಅದು ಓದಿದ್ಮೇಲೆ ಕೂಡ ನನಗೆ ವೆಬ್ಸೈಟ್ ಆಫರ್ ಬಂತು. ನಾನು ಮುಂಚೆ ಮಾಡಿದ ಕೆಲಸಗಳನ್ನು ನೋಡಿ ವೆಬ್ಸೈಟ್ ಮಾಡ್ಕೊಡಕ್ಕೆ ಕೇಳಿದ್ರು ಜನ. ಅವಾಗಲೂ ಕೂಡ ನಾನು ಸೆಕೆಂಡ್ ಪಿಯಲ್ ಇದ್ದಾಗ ಆಲ್ಮೋಸ್ಟ್ ಒಂದು 5-6 ವೆಬ್ಸೈಟ್ಸ್ ಮಾಡಿದ್ದೆ. ಸೊ ಎಲ್ಲ ಗೇಮಿಂಗ್ ಕಮ್ಯುನಿಟೀಸಿಗೆ ಮಾಡಿದ್ದು ವೆಬ್ಸೈಟ್ ಅಷ್ಟೊತ್ತಿಗೆ. ಆ ಲೋಕದಲ್ಲಿ ತುಂಬಾ ಪರಿಚಿತನಾಗಿದ್ದರಿಂದ ಅಲ್ಲಿಗೋಸ್ಕರ ಮಾಡಿದ್ದೆ ತುಂಬಾ. ಸೊ ಇಷ್ಟ ಮಾಡಿದ್ರಿಂದ ನಾನು ಸೆಕೆಂಡ್ ಪಿಯುನಲ್ಲಿ ನನ್ನ ಲೆಕ್ಚರರ್ಸ್ ನನ್ನ ಮೇಲೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು, ನಾನು ಫಸ್ಟ್ ಪಿಯುನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಟಾಪರ್ ಆಗಿದ್ದೆ. ಸೊ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು, ಅಷ್ಟಂತೂ ತೆಗಿಯಕಾಗಲಿಲ್ಲ, ಒಳ್ಳೆ ಮಾರ್ಕ್ಸೇ ಬಂತು, ಬಟ್ ಅಷ್ಟು ಅವ್ರ ಎಕ್ಸ್ಪೆಕ್ಟ್ನೆಸ್ ತೆಗಿಯಕಾಗಲಿಲ್ಲ. ಅವ್ರು ತುಂಬಾ ಹೋಪ್ಸ್ ಇಟ್ಟಿದ್ರು. ಸ್ವಲ್ಪ ನಂಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ರಿಂದ ನಂಗೆ ಮಲ್ನಾಡ್ ಕಾಲೇಜ್ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಸೀಟ್ ಸಿಕ್ತು. ನಂಗೆ ಅವಾಗ್ಲೂ ನನಗೆ ನನ್ನ ತಂದೆಗೂ ನಾನು ಮೆಕ್ಯಾನಿಕಲ್ ಮಾಡಬೇಕು ಅಂತ ಬಹಳ ಇಷ್ಟ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ. ನಂಗೆ ಇವಾಗ್ಲೂ ನಂಗೆ ಮಷಿನ್ಸ್ ಜೊತೆ ಕೋಡಿಂಗ್ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ. ಅವಾಗ್ಲೂ ಇಷ್ಟ ಇತ್ತು, ಅದಕ್ಕೋಸ್ಕರ ಮೆಕ್ಯಾನಿಕಲ್ ತಗೊಂಡಿದ್ದೆ. ನನ್ನ ದೃಷ್ಟಿಕೋನ ಏನಿತ್ತು ಅಂದ್ರೆ, ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಇವೆರಡರ ಮಧ್ಯೆ ಇರೋ ಬ್ರಿಡ್ಜ್ ನ ನಾನು ತುಂಬಬೇಕು, ಅಂದ್ರೆ ನನ್ನ ಮಷಿನ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು. ಅವಾಗಿನ್ನೂ ನಂಗೆ ಇಂಜಿನಿಯರಿಂಗ್ ಬಗ್ಗೆ ಐಡಿಯಾ ಇರಲಿಲ್ಲ. ನಾನು ಕಾಲೇಜಿಗೆ ಸೇರ್ಕೊಂಡೆ. ಕಾಲೇಜಿಗೆ ಸೇರ್ಕೊಂಡ ಮೇಲೆ ನಂಗೆ ಆಕ್ಚುಲ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ಆಕ್ಚುಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಏನ್ ಮಾಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಟೈಮ್ ಸಿಗಲ್ಲ ನನಗೆ. ಕಂಪ್ಯೂಟರ್ ಸೈನ್ಸ್ ಓದ್ತಾ ಓದ್ತಾ ಫಸ್ಟ್ ಇಯರ್ ಅಲ್ಲಿ ಹೇಗಾಯ್ತು ಅಂದ್ರೆ, ಬಿ ಫಸ್ಟ್ ಇಯರ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಓದ್ತಾ ನಂಗೆ ಫಸ್ಟ್ ಪ್ರಾಡಕ್ಟ್ ಇಂದ ಬಂದಿದ್ರಿಂದ ನಂಗೆ ಕಂಪ್ಯೂಟರ್ ಸೈನ್ಸ್ ಓದಕ್ ತುಂಬಾ ಇಷ್ಟ ಆಗ್ತಿತ್ತು. ಮೆಕ್ಯಾನಿಕಲ್ ಅಂದ್ರೆ ಟೈಮ್ ಸಿಗಲ್ಲ ಅಂತ ಅವಾಗ ಗೊತ್ತಾಯ್ತು ನಂಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಏನಕ್ಕೆ ಅಂದ್ರೆ ತುಂಬಾ ಫಿಸಿಕಲ್ ವರ್ಕ್ಸ್ ತುಂಬಾ ಇರುತ್ತೆ ಅದರಲ್ಲಿ, ಅದರಿಂದ ಅದಕ್ಕೆ ಆ ಕಡೆ ಹೋಗಿ ನಮ್ಮ ಪ್ರೋಗ್ರಾಮಿಂಗ್ ಹೋಗೋದಂತೂ ಆಗಲ್ಲ. ಸೊ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಫುಲ್ ಇದ್ ಮಾಡೋಣ ಅಂತ ನಾನು ಅನ್ಕೊಂಡೆ ಆ ಟೈಮಲ್ಲಿ. ಬಟ್ ಏನಾಯ್ತು ಅಂದ್ರೆ, ಆದ್ರೂ ನಾನು ಪ್ರೋಗ್ರಾಮಿಂಗ್ ತಾ ಇದ್ದೆ ಅವಾಗಿನ್ನು, ಅಷ್ಟೊತ್ತಿಗೆ HTML CSS ಓದಿದ್ದೆ. ಅವಾಗ ಬಿಗೆ ಎಂಟರ್ ಆದ್ಮೇಲೆ ನಾನು PHP ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಓದಕ್ ಶುರು ಮಾಡಿದೆ. ಅದು ವೆಬ್ಸೈಟ್ಸ್ ತುಂಬಾ ಚೆನ್ನಾಗಿ ಮಾಡಕ್ ಹೆಲ್ಪ್ ಮಾಡುತ್ತೆ. PHP ಕದಲೇ ನನಗೆ ಒಬ್ಬ ಸಮರ್ಥ್ ಅಂತ ಒಬ್ಬ ಫ್ರೆಂಡ್ ಇದ್ದ, ಅವನು ಕೂಡ ಈ ಕೌಂಟರ್ ಸ್ಟ್ರೈಕ್ ಅನ್ನೋ ಗೇಮ್ ಕಡೆಯಿಂದ ಪರಿಚಯ ಆಗಿದ್ದವನು. ಅವನು 3rd year CS ಓದ್ತಿದ್ದ ಅವಾಗ. ದರ್ಶನ್ ಅಂತ ಒಬ್ಬ ಇದ್ದ, ಅವನು ಕಾಲೇಜಿಗೆ ಕೆಲವು ಸಾಫ್ಟ್ವೇರ್ಸ್ ಗಳನ್ನ ಮಾಡ್ಕೊಡ, ದರ್ಶನ್ ಮುರಳೀಧರ್ ಅಂತ. ಸಮರ್ಥ್ಗೂ ದರ್ಶನ್ಗೂ ಫ್ರೆಂಡ್ಶಿಪ್ ಇತ್ತು, ನಂಗೂ ಸಮರ್ಥ್ಗೂ ಫ್ರೆಂಡ್ಶಿಪ್ ಇತ್ತು. ನಾನು ದರ್ಶನ್ ಸಮರ್ಥ್ ಒಂದು ಗ್ರೂಪ್ ಮಾಡಿದ್ವಿ. ಅದು ಒಂದು ಕಾಲೇಜಿಂದ ಒಂದು ಬೇಡಿಕೆ ಇತ್ತು, ಈಗ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಆಕ್ಟಿವಿಟಿ, ಸ್ಟೂಡೆಂಟ್ಸ್ ಗೆ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಬೇಕಿತ್ತು. ಸೊ ಅದನ್ನ ಮಾಡಕ್ಕೆ ದರ್ಶನ್ ಕೇಳಿದ್ರು. ನನಗೆ ವೆಬ್ಸೈಟ್ಸ್ ಫೀಲ್ಡ್ ಅಲ್ಲಿ ತುಂಬಾ ನಾಲೆಡ್ಜ್ ಇದ್ದಿದ್ರಿಂದ ಅಷ್ಟೊತ್ತಿಗೆ, ಅದು ಸಮರ್ಥಿ ಗೊತ್ತಿತ್ತು, ನಾನು ಗೇಮಿಂಗ್ ಅಲ್ಲಿದ್ದೆ, ನಾನು ಗೇಮಿಂಗ್ ಅಲ್ಲಿದ್ದೆ, ಅದು ಸಮರ್ಥಿ ಗೊತ್ತಿತ್ತು, ಸಮರ್ಥ ನನ್ನ ಹಾಕೊಂಡ ದರ್ಶನ್ ಜೊತೆಗೆ. ಸೊ ನಾವು 3 ಜನ ಒಂದು ಗ್ರೂಪ್ ಮಾಡ್ಬಿಟ್ಟು ನಾವು ಅಪ್ಲಿಕೇಶನ್ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದ್ವಿ. ಈ ಅಪ್ಲಿಕೇಶನ್ ವರ್ಕ್ ಮಾಡಕ್ ಶುರು ಮಾಡಿದಾಗ ನನಗೆ ಇನ್ನೂ ತುಂಬಾ ಯಾವ್ದಾದ್ರು ಒಂದು ಫೈಲ್ ಅಪ್ಲೋಡ್ ಮಾಡ್ತಾರೆ ಅದ್ರ ರಿಲೇಟೆಡ್, ಆದ್ರೆ ನೆಕ್ಸ್ಟ್ ಮೂಮೆಂಟ್ ಯಾರು

ನೋಟಿಫಿಕೇಶನ್ ಇನ್ಸ್ಟಾಲ್ ಮಾಡಿದಾರೆ ಅವ್ರ ಮೊಬೈಲ್ಸಿಗೆ ಹೋಗುತ್ತೆ, ಅವ್ರ ನೋಟಿಫಿಕೇಶನ್ ತೋರಿಸುತ್ತೆ ಈ ತರ ಒಂದ್ ಇಂಪ್ರೂವ್ಮೆಂಟ್ ಆಗಿದೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸಿದಾಗ ಅವ್ರ ನೋಡ್ಬಿಟ್ಟು ಅವ್ರಿಗೊಂದು ಇನ್ಫಾರ್ಮೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಫಸ್ಟ್ ಈ ತರ ಫೆಸಿಲಿಟೀಸ್ ಇರಲಿಲ್ಲ, ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲೇ ಗೊತ್ತಾಗ್ತಿತ್ತು. ಇದು ಬಂದಿದ್ದು ರವಿಶಂಕರ್ ಸರ್ ಅಂತ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಆಫೀಸರ್ ಇದ್ರು ಅವಾಗ, ಅವರಿಂದ ಐಡಿಯಾ ಬಂದಿದ್ದು ನಾವು ಈ ಐಡಿಯಾನ ಬೇರೆ ಕಡೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಫೈಡ್ ಅಂತ ಒಂದು ಸ್ಟಾರ್ಟ್ಅಪ್ ಓಪನ್ ಮಾಡಿದ್ವಿ. ಬೇರೆ ಕಾಲೇಜಸ್ಗೂ ಇದನ್ನ ಕೊಡಬೇಕು ಅನ್ನೋ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಇದೇ ತರ ಫೆಸಿಲಿಟೀಸ್ ಅಂದ್ರೆ ಲೆಕ್ಚರರ್ಸ್ ಈ ತರ ಅಪ್ಲೋಡ್ ಮಾಡೋದು ಮತ್ತೆ ಸ್ಟೂಡೆಂಟ್ಸ್ ಈ ತರ ರೀಚ್ ಆಗೋದು, ಈ ಫೆಸಿಲಿಟೀಸ್ ಇರೋದು. ನಮ್ ಪ್ರಿನ್ಸಿಪಲ್ ಈ ತರ ಈ ಅಪ್ಲಿಕೇಶನ್ ನೋಡ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹ ಮಾಡಿದ್ರು ನಮಗೆ. ಆ ಅಪ್ಲಿಕೇಶನ್ ಮಾಡಿದ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ ಹೆಂಗೆ ಅಂದ್ರೆ ಒಂದ್ರಿಂದ ಒಂದು ರಿಲೇಟೆಡ್ ಆಗ್ತಾ ಹೋಯ್ತು, ಬಂದಿದ ಆಪರ್ಚುನಿಟೀಸ್ ತುಂಬಾ ಅಂದ್ರೆ ತುಂಬಾ ಕೆಲಸ ಹೋಯ್ತು ನಂಗೆ. ನಮ್ಮ ಪ್ರಿನ್ಸಿಪಲ್ ತುಂಬಾ ಪ್ರೋತ್ಸಾಹ ಮಾಡಿದ್ರು. ಅದ್ರಲ್ಲಿ ಸಿಕ್ಕಿದ ಒಂದು ಎಕ್ಸ್ಪೋಜರ್ ಇಂದ ನಂಗೆ ಮೆರಾಲ್ ಆಟೋಮೋಷನ್ಸ್ ಅಂತ ಒಂದು ಕಂಪನಿಲಿ ಇಂಟರ್ನ್ಶಿಪ್ ಕೆಲಸ ಸಿಕ್ತು ಬ್ಯಾಂಗ್ಳೂರಲ್ಲಿ. ವರ್ಕ್ ಫ್ರಮ್ ಹೋಮ್ ಇತ್ತು ಮತ್ತೆ ಬ್ಯಾಂಗ್ಳೂರ್ಗೂ ಅವಾಗ ಅವಾಗ ಹೋಗಬೇಕಾಯಿತು ಮತ್ತೆ ಹೈದರಾಬಾದ್ ಹೋಗಬೇಕಾಯಿತು. ನಾನು ಇಲ್ಲಿ ಎಂಸಿ ಟ್ಯಾಪ್ ನೋಟಿಫೈ ಮಾಡಿದ್ರಿಂದ ನನಗೆ ಆಂಡ್ರಾಯ್ಡ್ ಕಡೆ ಒಂದು ಸ್ವಲ್ಪ ಒಲವಿತ್ತು. ಸೊ ಅವರಿಗೆ ಏನು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಒಂದು ಅಪ್ಲಿಕೇಶನ್, ಆಂಡ್ರಾಯ್ಡ್ ಅಪ್ಲಿಕೇಶನ್ ಮತ್ತೆ ವೆಬ್ಸೈಟ್ ಎರಡು ಕೂಡ ಬೇಕಿತ್ತು. ನನಗೆ ಕಡೆ ಪರಿಚಯ ಇತ್ತು ಜಾಸ್ತಿ, ಬಟ್ ನಾನು ಎರಡು ಕಡೆ ಜಾಸ್ತಿ ಇನ್ವಾಲ್ವ್ ಆಗಿರಲಿಲ್ಲ. ಬಟ್ ನನ್ನ ಮೆರಾಲ್ ಅಡ್ಮಿಷನ್ ಸೇರಿದ್ದು ನಾನು ಎರಡು ಕಡೆ ಜಾಸ್ತಿ ಇನ್ವಾಲ್ವ್ ಆಗಂಗ್ ಮಾಡ್ತು. ಅವರಿಗೆ ಒಂದು ಅಪ್ಲಿಕೇಶನ್ ಕೂಡ ಬೇಕಿತ್ತು, ವೆಬ್ಸೈಟ್ ಕೂಡ ಬೇಕಿತ್ತು. ಅವರಿಗೆ ವೆಬ್ಸೈಟ್ ಮಾಡಿದೆ ನಾನು, ಚೆನ್ನಾಗಿ ಬಂತು. ಇನ್ನು ಅದ್ರ ಕೆಲಸ ನಡೀತಾ ಇದೆ ಅವ್ರದ್ದು. ಸ್ಲಾಶ್ ಬಿಲ್ ಅನ್ನೋ ಒಂದು ಅಪ್ಲಿಕೇಶನ್ ಮಾಡಿದೆ, ಅದೊಂದು ಪ್ರಾಡಕ್ಟ್ ಅವ್ರು ಬಿಲ್ಡ್ ಆಗ್ತಾ ಇದೆ. ಯಾವ ತರ ಪ್ರಾಡಕ್ಟ್ ಅಂದ್ರೆ ಎಲೆಕ್ಟ್ರಿಸಿಟಿ ಸೇವ್ ಮಾಡೋಕ್ಕೋಸ್ಕರ ಬೇಸಿಕಲಿ. ಅದ್ರ ಐಡಿಯಾ ನಿಮ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇಂದ ಯೂಸೇಜ್ ಬರುತ್ತಲ್ಲ, ಅದನ್ನ ಟ್ರ್ಯಾಕ್ ಮಾಡಿ ಯೂಸರ್ಸ್ ಕೊಡುತ್ತೆ. ಮತ್ತೆ ಯಾವ್ದ್ರಲ್ಲಿ ನೀವು ಎಲ್ಲೆಲ್ಲಿ ಏನೇನು ವೇಸ್ಟ್ ಮಾಡ್ತಿದ್ದೀರಾ, ನಿಮ್ಮ ಅಪ್ಲಯನ್ಸಸ್ ಎಷ್ಟೆಷ್ಟು ಯೂಸ್ ಮಾಡ್ತಿದ್ರೆ, ನೀವು ಎಲ್ಲಿ ಸೇವ್ ಮಾಡಬಹುದು, ಅದನ್ನೆಲ್ಲ ಕೊಡುತ್ತೆ. ಅದು ಗ್ರಾಫ್ ಮೂಲಕ ಎಲ್ಲ ತೋರಿಸುತ್ತೆ. ಇಷ್ಟನ್ನೆಲ್ಲ ಮಾಡಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಲ್ಯಾಂಗ್ವೇಜಸ್ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಸ್ಲಾಶ್ ಬಿಲ್ಲಿಂಗ್ ಮಾಡಬೇಕಾದ್ರೆ ನಾನು ಲ್ಯಾಂಗ್ವೇಜಸ್ ಕಲಿತಾ ಹೋದೆ. ರಿಂಡಾ ಅಂತ ವೆಬ್ಸೈಟ್ ಇದೆ, ಸೊ ಅದರಿಂದ ಟ್ಯುಟೋರಿಯಲ್ಸ್ ಕಲಿತಾ ಹೋದೆ ನಾನು. ಅದರಲ್ಲಿ ನಾನು ಅಷ್ಟೊತ್ತಿಗೆ ತುಂಬಾ ಲ್ಯಾಂಗ್ವೇಜಸ್ ಕಲ್ತಿದ್ದೆ. ಸಿ, ಸಿ ಪ್ಲಸ್ ಪ್ಲಸ್, ಜಾವಾ, ಪಿ ಎಚ್ ಪಿ, ಎಚ್ ಟಿ ಎಂ ಎಲ್, ಜಾವಾ ಸ್ಕ್ರಿಪ್ಟ್, ಸಿ ಎಸ್ ಎಸ್, ಪೈಥಾನ್, ಸಿ ಎಸ್ ಎಸ್ ಕ್ಯೂ ಎಲ್. ಸೊ ಇಷ್ಟು ಲ್ಯಾಂಗ್ವೇಜಸ್ ಅಷ್ಟೊತ್ತಿಗೆ ಕಲ್ತಿದ್ದೆ ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನಮ್ಮ ಕಾಲೇಜಿಂದು ಇನ್ನೊಂದು ಕಲ್ಚರ್ ಏನಂದ್ರೆ ನಮ್ಮ ಕಾಲೇಜಲ್ಲಿ ತುಂಬಾ ಕ್ಲಬ್ಸ್ ಇದೆ. ಕ್ಲಬ್ ಕಲ್ಚರ್ ಅನ್ನೋದೊಂದಿದೆ. ಒಬ್ಬ ಸ್ಟೂಡೆಂಟ್ ಒಂದು ಕ್ಲಬ್ಗೆ ಸೇರ್ಕೊಬಹುದು, ಆ ಕ್ಲಬ್ ತುಂಬಾ ಆಕ್ಟಿವಿಟೀಸ್ ಮಾಡುತ್ತೆ ಕಾಲೇಜಲ್ಲಿ. ಸೊ ನಮ್ಮ ಕಾಲೇಜ್ ಆಗಲೇ ಒಂದು ಆಕ್ಟಿವಿಟೀಸ್ ಇಂದ ಕೂಡಿರುತ್ತೆ. ಪ್ರತಿದಿನ ಏನಾದರೂ ಒಂದು ಆಕ್ಟಿವಿಟಿ ಇರುತ್ತೆ ಕ್ಲಬ್ಸ್ ಇಂದ. ನಾನು ಫಸ್ಟ್ ಲಿಟರರಿ ಕ್ಲಬ್ ಸೇರ್ಕೋಬೇಕು ಅಂತಿದ್ದೆ ಕಾಲೇಜಲ್ಲಿ. ಲಿಟರರಿ ಕ್ಲಬ್ ಅಂತಿದೆ. ಫಸ್ಟ್ ಇಯರ್ಗೆ ಹೋದಾಗ ಆಡಿಷನ್ಸ್ ಕೇಳ್ತಾರೆ, ಹೋಗ್ಬಿಟ್ಟು ನಾವು ಹೇಳಬೇಕು ಬಗ್ಗೆ, ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದ್ರೆ ಮಾಡ್ಕೋತಾರೆ. ಸೊ ನಾನು ಲಿಟರರಿ ಕ್ಲಬ್ ಕೊಡೋಣ ಆಡಿಷನ್ಸ್ ಅಂತಿದೆ, ಬಟ್ ನಂಗೆ ಟೈಮ್ ಆಗಲಿಲ್ಲ ಆವಾಗ ಕೊಡೋಕ್ಕಾಗಲಿಲ್ಲ ನಂಗೆ ಆಡಿಷನ್ಸ್. ಬಟ್ ನಂಗೆ ಸೈನ್ಸ್ ಅಸೋಸಿಯೇಷನ್ ಅಂತ ಒಂದು ಕ್ಲಬ್ ಇದೆ ನಮ್ಮ ಕಾಲೇಜಲ್ಲಿ, ಅದು ಅವಾಗ ತಾನೆ ಮತ್ತೆ ಇನ್ಸ್ಟೇಟ್ ಆಗಿತ್ತು. ಅದು 1993 ಸ್ಟಾರ್ಟ್ ಆಗಿದೆ ಆಕ್ಚುಲಿ, ಮತ್ತೆ ರೀಇನ್ಸ್ಟೇಟ್ ಆಗಿತ್ತು. ಸೊ ಅವರು ನನ್ನ ಸೇರಿಸಿಕೊಂಡ್ರು ಸೈನ್ಸ್ ಅಸೋಸಿಯೇಷನ್ ಸೇರಿಸಿಕೊಂಡ್ರು. ನಾನು ಸೈನ್ಸ್ ಅಸೋಸಿಯೇಷನ್ಗೋಸ್ಕರ ಒಂದು ವೆಬ್ಸೈಟ್ ಮಾಡಿದೆ ನಮ್ಮ ಕಾಲೇಜಲ್ಲಿ. ಆ ವೆಬ್ಸೈಟ್ ಮಾಡಿದ ಮೇಲೆ ಲಿಟರರಿ ಕ್ಲಬ್ ಅವರು ಕೂಡ ನನ್ನ ಲಿಟರರಿ ಕ್ಲಬ್ಗೆ ಸೇರಿಸಿಕೊಂಡ್ರು. ಕಾಲೇಜಲ್ಲಿ ಎರಡು ಕ್ಲಬ್ ಅಲ್ಲಿದ್ದೆ. ಟೈಮ್ ಮೇಂಟೆನೆನ್ಸ್ ಆಗ್ತಿರ್ಲಿಲ್ಲ ನಂಗೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ. ಬಟ್ ನನಗೆ ತುಂಬಾ ಅಂದ್ರೆ ತುಂಬಾ ಕಲಿಸ್ಕೊಟ್ಟಿದೆ ಎರಡು ಕ್ಲಬ್. ಹೇಗೆ ವರ್ಕ್ ಮಾಡ್ತಿದೆ ಅಂದ್ರೆ, ಇಷ್ಟೊಂದು ಲ್ಯಾಂಗ್ವೇಜಸ್ ಕಲಿತೆ ಅಂದ್ರೆ ನಾನು ತುಂಬಾ ಅಂದ್ರೆ ಸಕ್ಕ ಡೆಡಿಕೇಶನ್ ಬೇಕಾಗಿತ್ತು ಅದಕ್ಕೆ. ಅಂದ್ರೆ ಆಲ್ಮೋಸ್ಟ್ ರಾತ್ರಿ ದಿನ ಮಲಗ್ತಿದ್ದೆ, ಆಲ್ಮೋಸ್ಟ್ ಒಂದ್ ಗಂಟೆ ಎರಡು ಗಂಟೆ ಅಷ್ಟೇ ಮಲಗ್ತಿದ್ದು. ಲಿಟರರಿ ಕ್ಲಬ್ ಅನ್ನೋದು ಮನಸ್ಟ್ ಅಂತ ಮಾಡ್ತಾರೆ ಕಾಲೇಜಲ್ಲಿ, ಕಾಲೇಜ್ ಫೆಸ್ಟ್ ಲಿಟರರಿ ಕ್ಲಬ್ ಮಾಡೋದು. ಸೊ ಆ ಫೆಸ್ಟ್ಗೋಸ್ಕರ, ಫೆಸ್ಟ್ ರಿಜಿಸ್ಟ್ರೇಷನ್ಗೆ, ಈವೆಂಟ್ ರಿಜಿಸ್ಟ್ರೇಷನ್ಗೋಸ್ಕರ ಒಂದು ವೆಬ್ಸೈಟ್ ಬೇಕಾಗಿತ್ತು, ಅದನ್ನ ಕೂಡ ಮಾಡಿದ್ದೆ. ಆ ಟೈಮಲ್ಲಿ ನಾನು ಕಂಟಿನ್ಯೂಸ್ ಆಗಿ ಒಂದು ವಾರ ಫುಲ್ ಮದ್ದೆ ಇರೋ ಪರಿಸ್ಥಿತಿ ಕೂಡ ಇದೆ. ಬಟ್ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಈ ತರ, ಅಂದ್ರೆ ಹೆಲ್ತ್ ಹೋಗುತ್ತೆ. ನಂಗೆ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದರಿಂದ, ನನಗೆ ಮಲಗೋದಕ್ಕಿಂತ ನನ್ಗೆ ಇದ್ರ ಕಡೆ ತುಂಬಾ ಆಸಕ್ತಿ ಇದ್ದಿದ್ದರಿಂದ ನಾನು ಆ ಕಡೆ ಹೋಗ್ತಿದ್ದೆ. ಇಷ್ಟ ಆಯ್ತು. ಆಮೇಲೆ ಅಷ್ಟೊತ್ತಿ ಬಿ ಥರ್ಡ್ ಸೆಮಿಗೆ ಬಂದಿದ್ದೆ. ನನ್ನ ಸೈನ್ಸ್ ಅಸೋಸಿಯೇಷನ್ ಅವಾಗ ತಾನೆ ರೀಇನ್ಸ್ಟೇಟ್ ಆಗಿದ್ದು. ಸೊ ಆನ್ಲೈನ್ ಟ್ರೆಜರೆಂಟ್ ಅಂತ ಒಂದು ಇವೆಂಟ್ ಮಾಡೋಣ ಅಂತ ಅನ್ಕೊಂಡಿ ನನ್ನ ಥರ್ಡ್ ಸೆಮಿಗೆ ಬಂದಾಗ. ಅಂದ್ರೆ ಆನ್ಲೈನ್ ಆಡ್ಸೋದು, ಅದಕ್ಕೆ ನಾನು ಕೋಡಿಂಗ್ ಮಾಡಬೇಕಿತ್ತು. ಅದಕ್ಕೆ ಕೂಡ ತುಂಬಾ ನಾಲೆಡ್ಜ್ ಬೇಕಾಗಿತ್ತು. ಆ ಇವೆಂಟ್ ಕೂಡ ತುಂಬಾ ಚೆನ್ನಾಗಿ ನಡೀತು, ಅದರಿಂದ ಕೂಡ ತುಂಬಾ ನಾಲೆಡ್ಜ್ ಸಿಕ್ತು ನಂಗೆ. ಅದು ಕೂಡ ಒಂದು ಆಪರ್ಚುನಿಟಿ ನಂಗೆ. ಅದಾದ್ಮೇಲೆ ನೆಕ್ಸ್ಟ್ ಮಲ್ನಾಡ್ ಫೆಸ್ಟ್ ನಡೀತು ನನಗೆ ಫೋರ್ತ್ ಸೆಮ್ ಅಲ್ಲಿ. ಅದ್ರಲ್ಲಿ ಇವೆಂಟ್ ರಿಜಿಸ್ಟ್ರೇಷನ್ ಕೂಡ ತುಂಬಾ ಆಪರ್ಚುನಿಟಿ ಸಿಕ್ತು ನಂಗೆ, ವೆಬ್ಸೈಟ್ಸ್ ಬಗ್ಗೆ, ಕೋಡಿಂಗ್ ಬಗ್ಗೆ ಕಲಿಯಕ್ ತುಂಬಾ ಆಪರ್ಚುನಿಟಿ ಸಿಕ್ತು. ಬೇಸಿಕಲಿ ನಾನು ಈ ಕ್ಲಬ್ ಸೇರಿದ್ದು ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಯ್ತು ನಂಗೆ. ಅಂದ್ರೆ ಎಕ್ಸ್ಪೋಜರ್ ಸಿಕ್ತು ಆಚೆ ಕಡೆಗೆ, ಮತ್ತೆ ಸೋಷಿಯಲ್ ಲೈಫ್ ಬಗ್ಗೆ ತುಂಬಾ ಎಕ್ಸ್ಪೋಜರ್ ಸಿಕ್ತು. ನನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಜಾಸ್ತಿ ಆಯ್ತು, ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಜಾಸ್ತಿ ಆಯ್ತು ಕ್ಲಬ್ ಸೇರಿ. ನಾವು ಎಂಸಿ ಟ್ಯಾಪ್ ನೋಟಿಫೈಯರ್ ಮಾಡಿದ ಐಡಿಯಾನ ನಮ್ ಇಡೀ ಕಾಲೇಜಿಗೆ ಬರೀ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ಸ್ ಇಗ್ನೇ ಸೀಮಿತವಾಗಿರೋದು ಬೇಡ ಅಂತ ಹೇಳ್ಬಿಟ್ಟು ಎಂಸಿ ಸ್ಟ್ರಾಡ್ಲರ್ ಅಂತ ಒಂದು ಅಪ್ಲಿಕೇಶನ್ ಮಾಡಿದ್ವಿ ಇಡೀ ಕಾಲೇಜಿಗೋಸ್ಕರ. ಅದ್ರಲ್ಲಿ ಹೇಗೆ ಅಂದ್ರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಇಂದ ಎಚ್ಓಡಿಸು ಅವ್ರ ಸ್ಟೂಡೆಂಟ್ಸ್ ಏನಾದ್ರು ಕನ್ವೆ ಮಾಡಬೇಕು ಅಂದ್ರೆ ಕನ್ವೆ ಮಾಡಬಹುದು ಅಪ್ಲಿಕೇಶನ್ ಮೂಲಕ ಕನ್ವೆ ಮಾಡಬಹುದು. ನಮ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಂಟ್ರಿ ಆದಾಗ SGPA ಸಿಸ್ಟಮ್ ಇದೆ, ಅದ್ರ ಬಗ್ಗೆ ತುಂಬಾ ಪರಿಚಯ ಇರಲ್ಲ ಸ್ಟೂಡೆಂಟ್ಸ್ಗೋಸ್ಕರ. ಸೊ ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಅಪ್ಲಿಕೇಶನ್ SGPA ಕ್ಯಾಲ್ಕುಲೇಟರ್ ಅಂತ
ನಮ್ಮ ಕಾಲೇಜಲ್ಲಿ ರೀಸೆಂಟ್ ಆಗಿ ಒಂದು ಇಂಟರ್ನ್ಯಾಷನ್

ಕಾನ್ಫರೆನ್ಸ್ ನಡೀತು ಇಂಟೆಲಿಜೆಂಟ್ ಆಟೋನಮಸ್ ಸಿಸ್ಟಮ್ಸ್ ಮೇಲೆ. ನಾನು ಫೋರ್ ಸೆಮ್ ಅಲ್ಲಿದ್ದಾಗ ನನಗೆ ಸುಜಾತಾ ಮ್ಯಾಮ್ ಅನ್ನೋರು ಇದಕ್ಕೆ ವೆಬ್ಸೈಟ್ ಮಾಡಬೇಕು ಅಂತ ಕೇಳ್ಕೊಂಡ್ರು. ಈ ಕೂಡ ಒಂದು ವೆಬ್ಸೈಟ್ ಮಾಡಿದೆ ನಾನು ಫೋರ್ ಸೆಮ್ಗೆ ಬಂದಾಗ. ಅದು ಕೂಡ ತುಂಬಾ ರಿಚ್ ಎಕ್ಸ್ಪೀರಿಯನ್ಸ್ ಕೊಡ್ತು ನನ್ನ ಬೇರೆ ಕಡೆ ವರ್ಕ್ ಮಾಡೋ ರೀತಿ. ಈ ತರ ಪ್ರತಿ ಸೆಮ್ ಅಲ್ಲೂ ನನ್ಗೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಯ್ತು. ನಾನು ಫಸ್ಟ್ ಇಯರ್ ಅಲ್ಲಿ ಮೆಕ್ಯಾನಿಕಲ್ ಇದ್ದೆ, ಸೆಕೆಂಡ್ ಇಯರ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಹೋಗೋ ಕಾರಣ ಹೆಚ್ ಓಡಿ ಡಾಕ್ಟರ್ ರಮೇಶ್ ಅಂತ. ನಾನು MC ಅಪ್ಲಿಕೇಶನ್ ಮಾಡಿದಾಗ, ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಮಾಡಿದಾಗ ಅವ್ರು ತುಂಬಾ ಇಂಪ್ರೆಸ್ ಆಗಿದ್ರು. ಇದರಿಂದ ಅವ್ರು ತುಂಬಾ ಇನ್ಸ್ಪೈರ್ ಮಾಡಿದ್ರು ನನಗೆ ಕಂಪ್ಯೂಟರ್ ಸೈನ್ಸ್ಗೆ ಹೋಗಕ್ಕೆ. ತಂದೆ ಕೂಡ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಬೇಡ ಅಂತ ಹೇಳ್ತಿದ್ದವರು, HOD ಸರ್ ಇದರಿಂದ ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳಿದಾಗ ಸರಿ ಹೋಗು ನೀನು ಕಂಪ್ಯೂಟರ್ ಸೈನ್ಸ್ಗೆ ಅಂತ ಅಲೋ ಮಾಡಿದ್ರು ನನಗೆ. ಅಲ್ಲಿ ಕೂಡ ನಂಗೆ ಟರ್ನಿಂಗ್ ಪಾಯಿಂಟ್ ಆಯಿತು. ಅಂದ್ರೆ ಬಿ ಫಸ್ಟ್ ಇಯರ್ ಅಲ್ಲಿ ಒಂದು ಮಾರ್ಕ್ಸ್ ಬಂದಿದ್ದು, ನಂಗೆ ಸೆಕೆಂಡ್ ಇಯರ್ ಚೇಂಜ್ ಆಫ್ ಬ್ರಾಂಚ್ ಸಿಗಕ್ಕೆ ಒಂದು ಆಪರ್ಚುನಿಟಿ ಆಯಿತು. ನಾನು ಇಷ್ಟೆಲ್ಲ ಮಾಡಿದ್ರು ಫಸ್ಟ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ಪಡ್ಕೊಂಡಿದ್ದೆ. ಸೆಕೆಂಡ್ ಇಯರ್ ಅಲ್ಲಿ ಚೇಂಜ್ ಆಫ್ ಬ್ರಾಂಚ್ ಆಯಿತು ನಂಗೆ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಜಾಸ್ತಿ ಇದ್ದಿದ್ರಿಂದ ಕ್ಲಾಸಲ್ಲಿ ನಿದ್ದೆ ಮಾಡ್ತಿದ್ದೆ. ನಮ್ಮ ಲೆಕ್ಚರರ್ಸ್ ಎಲ್ಲ ಇವಾಗ ಸಿಕ್ಕಿದ್ರು ತುಂಬಾ ನಿದ್ದೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಅಂತಿದ್ರು ನಂಗೆ. ಈಗ ಫೋರ್ತ್ ಸೆಮ್ ತನಕ ಸಿಕ್ತಿದ್ದಾಗ ನಾನು ನಿದ್ದೆ ಮಾಡಿದ್ದು ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಯಾವಾಗ ಸಿಕ್ಕಿದ್ರು ಇವತ್ತು ನಿದ್ದೆ ಮಾಡಲ್ಲ ಇವತ್ತು ನಿದ್ದೆ ಮಾಡ್ಲಿಲ್ಲ ಅಂತ ಕೇಳ್ತಿದ್ರು ನಂಗೆ. ಆತರ ಇರ್ತಿತ್ತು ನನ್ನ ಕಣ್ಣು. ಇವಾಗ ಸ್ವಲ್ಪ ಆರೋಗ್ಯ ದೃಷ್ಟಿಕೋನದಿಂದ ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ. ಆಮೇಲೆ ನಮ್ಮ ಬಿ ಫಿಫ್ತ್ ಸೆಮಿಗೆ ಬರೋಷ್ಟೊತ್ತಿಗೆ ನಾನು ಕೆಲವು ಕಂಪ್ನಿಯಲ್ಲಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ. ನಾನು ಇಷ್ಟೆಲ್ಲ ಏನಕ್ಕೆ ವರ್ಕ್ ಮಾಡ್ತಿದ್ದೆ ಅಂದ್ರೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಫೀಲ್ಡ್ ಅಲ್ಲಿ. ನಾನು ದುಡ್ಡಿಗೋಸ್ಕರ ಯಾವತ್ತು ವರ್ಕ್ ಮಾಡ್ತಿರ್ಲಿಲ್ಲ, ಅದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಈ ಸ್ಟೇಜಿಗೆ ಬಂದಾಗ, ನಾನು ಇಂಟರ್ನ್ಶಿಪ್ ಮಾಡಕ್ ಹೋದಾಗ ಅಲ್ಲಿ ತುಂಬಾ IT ಇಂಡಸ್ಟ್ರಿ ಬಗ್ಗೆ ಪರಿಚಯ ಆಯ್ತು ನಂಗೆ. ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ತು. ಅವಾಗ ನನಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಅನ್ಸಕ್ ಶುರುವಾಯ್ತು. ಆಬ್ವಿಯಸ್ಲಿ ಬಟ್ ಏನಂದ್ರೆ ಒಂದು ಥ್ರೆಶೋಲ್ಡ್ ಮಾರ್ಕ್ಸ್ ಅಂತ ಅಂತೂ ಇರ್ಲೇಬೇಕು. ಕಮ್ಮಿ ತೆಗೆದ್ರೆ ಯಾರು ನಿಮ್ನ ಹೋಗ್ಲಕ್ ಬರಲ್ಲ. ಥ್ರೆಶೋಲ್ಡ್ ಮಾರ್ಕ್ಸ್ ಅನ್ನೋದೊಂದು ಇರಬೇಕು. ಅದಾದ್ಮೇಲೆ ನಿಮ್ ಪ್ಯಾಷನ್ ಅನ್ನು ಫಾಲೋ ಮಾಡಬೇಕು. ನೀವು ಯಾರೇ ಅಚೀವ್ಮೆಂಟ್ ಮಾಡಿರಲಿ, ಅವ್ರು ಯಾವಾಗ್ಲೂ ಹೇಳೋದೇನಂದ್ರೆ ನನ್ನ ಪ್ಯಾಷನ್ ಫಾಲೋ ಮಾಡಿದೆ ಅಂತ ಹೇಳ್ತಾರೆ. ನಿಮ್ ಪ್ಯಾಷನ್ ಅನ್ನು ಫಾಲೋ ಮಾಡಲಿಲ್ಲ ಅಂದ್ರೆ ಬೇರೆಯವರು ಅವರ ಕನಸುಗಳನ್ನ ನೆರವೇರಿಸ್ಕೊಳ್ಳೋಕೋಸ್ಕರ ನಿಮ್ಮನ್ನ ಹೈರ್ ಮಾಡ್ತಾರೆ. ನೀವು ನಿಮ್ ಪ್ಯಾಷನ್ ಬೆಳೆಸ್ಕೊಂಡು ಹೋದ್ರೆ ನೀವು ಬೇರೆಯವರನ್ನ ನಿಮ್ ಕನಸು ಬೆಳ್ಕೊಳ್ಳೋಕೋಸ್ಕರ ಹೈರ್ ಮಾಡ್ಕೊಬಹುದು. ಸೊ ಯಾವತ್ತು ನಿಮ್ ಪ್ಯಾಷನ್ಗೋಸ್ಕರ ಹೋಗಿ, ಬಟ್ ಒಂದು ಥ್ರೆಶೋಲ್ಡ್ ಮಾರ್ಕ್ಸ್ ಅನ್ನೋದನ್ನ ಒಂದು ಇಟ್ಕೊಂಡಿರ್ಬೇಕು. ಇಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಬಿ ಫಿಫ್ತ್ ಸೆಮ್ ಅಲ್ಲಿದ್ದಾಗ ಮತ್ತೆ ಥರ್ಡ್ ಸೆಮ್ ಅಲ್ಲಿ ಇದ್ದ ಹಾಗೆ ಆನ್ಲೈನ್ ಟ್ರೆಜರೆಂಟ್ ಅಂತ ಈವೆಂಟ್ ಇತ್ತು. ಸೊ ಫಿಫ್ತ್ ಸೆಮ್ ಅಲ್ಲಿ ಕೂಡ ಅದೇ ಈವೆಂಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ನಂಗೆ ಸ್ವಲ್ಪ ಫ್ರಸ್ಟ್ರೇಟ್ ಆಗ್ಬಿಟ್ಟು ಒಂದ್ ಸ್ವಲ್ಪ ನಿದ್ದೆ ಮಾಡ್ಬೇಕು ಅಂತ ಅನಿಸ್ತು. ನಿದ್ದೆ ಮಾಡಿದೆ. ಆ ಟೈಮಲ್ಲಿ ನನಗೊಂದು ಇಮೇಲ್ ನೋಟಿಫಿಕೇಶನ್ ಬಂತು ನನ್ನ ಮೊಬೈಲ್ ಅಲ್ಲಿ. ಅದರಲ್ಲಿ ಇಂಟರ್ನ್ಶಿಪ್ ಆಫೀಸ್ ಅಟ್ ಬ್ಯಾಂಗ್ಳೂರ್ ಅಂತ ಒಂದು ಇಮೇಲ್ ನೋಟಿಫಿಕೇಶನ್ ಹೇಳ್ತಿತ್ತು. ನಂಗಾಗಲೇ ಒಂದು ಒಳ್ಳೆ ಇಂಟರ್ನ್ಶಿಪ್ ಇದ್ದಿದ್ದರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಬಟ್ ನಂಗೆ ಅವಾಗೊಂದು ತಲೆ ಹೇಗೆ ಐಡಿಯಾ ಮಾಡ್ತು ಅಂದ್ರೆ, ನಂಗೆ ಗೂಗಲ್, ಫೇಸ್ಬುಕ್, ಮೈಕ್ರೋಸಾಫ್ಟ್ ಬಗ್ಗೆ ಏನು ಮಾಡಬಾರ್ದು ಅಂತ ಅನಿಸ್ತಿತ್ತು. ನನಗೆ ಅಷ್ಟೊತ್ತಿಗೆ ಒಳ್ಳೆ ರೆಸ್ಯೂಮ್ ಇದರಲ್ಲಿತ್ತು. ನಾನು ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಗೂಗಲ್, ಮೈಕ್ರೋಸಾಫ್ಟ್ ಆಗು ಮತ್ತೆ ಫೇಸ್ಬುಕ್ಗೆ ಅಪ್ಲೈ ಮಾಡಿದೆ. ಗೂಗಲ್ ಅವ್ರದ್ದು UKಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ಶಿಪ್, ಮತ್ತೆ ಸೊ ಇನ್ನೊಂದು ತೈವಾನ್ ಅಲ್ಲಿ ಇತ್ತು. ತೈವಾನ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ಶಿಪ್ ಅಂತ ಒಂದಿತ್ತು. ಅವ್ರಿಗೆ ಅಪ್ಲೈ ಮಾಡಿದೆ. ಆಮೇಲೆ ಒಂದು ಮೇಲ್ ರಿಸೀವ್ ಆಯಿತು. ಅದು ಏನಿತ್ತು ಅಂದ್ರೆ ಜಸ್ಟ್ ಒಂದು ಆಟೋಮನ್ ಮೇಲ್, ಅದು ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ಗೂಗಲ್ ಅಂತ ಏನೋ ಇತ್ತು. ನಾನು ಆನ್ಲೈನ್ ಕೋಡಿಂಗ್ ಅಲ್ಲಿ ಬಿಸಿ ಆದೆ. ಮತ್ತೆ ಒಂದು ವಾರ ಆದ್ಮೇಲೆ ತಿಳಿಸಿದ್ರು ಈ ತರ ನಿಮ್ಗೆ ಎರಡು ಟೆಕ್ನಿಕಲ್ ಇಂಟರ್ವ್ಯೂಸ್ ಇರುತ್ತೆ, ನೀವು ಇದನ್ನ ಪಾಸ್ ಮಾಡಿದ್ರೆ ನೀವು ಗೂಗಲ್ ಇಂಟರ್ನ್ಶಿಪ್ ಪಡಿಬಹುದು ಅಂತ. ಇದೆಲ್ಲ ಆಯ್ತು. ನಾನು ಫಿಫ್ತ್ ಸೆಮ್ ಅಲ್ಲಿ ಇನ್ನೂ ಎರಡು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡ್ತಿದ್ದೆ. ಒಂದು ಕೈಂಡ್ ಬ್ಲಡ್ ಅಂತ ಒಂದು ಅಪ್ಲಿಕೇಶನ್ ಮಾಡ್ತಿದೀವಿ ಬ್ಲಡ್ ಡೊನೇಷನ್ಗೆ. ಅದು ಹೇಗೆ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗಬೇಕು. ಅದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಬಿಟ್ಟಿಲ್ಲ, ಬರುತ್ತೆ ಇನ್ನೇನು. ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗಬೇಕು, ಡೋನರ್ ಆಗಿ ರಿಜಿಸ್ಟರ್ ಆಗಬೇಕು. ಯಾವಾಗಾದ್ರೂ ನಿಮ್ಗೆ ಬ್ಲಡ್ ಬೇಕು ಅಂತ ಹೇಳಿದ್ರೆ ಅದು ನಿಮ್ ಏರಿಯಾ, ನಿಮ್ ಲೊಕೇಶನ್ ಟ್ರ್ಯಾಕ್ ಮಾಡಿ, ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ಲೊಕೇಶನ್ ಟ್ರ್ಯಾಕ್ ಮಾಡಿ ನಿಮ್ ಲೊಕೇಶನ್ ಅಲ್ಲಿರೋ ಎಲ್ಲರಿಗೂ ಇಂಥವ್ನಿಗೆ ಬ್ಲಡ್ ಬೇಕಾಗಿದೆ ಅಂತ ಒಂದು ರಿಕ್ವೆಸ್ಟ್ ಕಳಿಸುತ್ತೆ. ಸೊ ಅಲ್ಲಿರೋರು ಯಾರು ಅಕ್ಸೆಪ್ಟ್ ಮಾಡಿದ್ರೆ ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ, ಅವ್ರ ಫೋನ್ ನಂಬರ್ ಮತ್ತೆ ಬೇರೆ ಇನ್ಫಾರ್ಮೇಶನ್ ಎಲ್ಲ ಇವ್ನಿಗೆ ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬ್ಲಡ್ ರಿಕ್ವೆಸ್ಟ್ ನ ಫುಲ್ಫಿಲ್ ಮಾಡಬಹುದು. ಸೊ ಈ ತರ ಒಂದು ಅಪ್ಲಿಕೇಶನ್. ಮತ್ತೆ ಹಾಸನಲ್ಲಿರೋ ಒಂದು ಪ್ರತಿಷ್ಠಿತ ಕಾಲೇಜಿಗೆ ಒಂದು SMS ಸೆಂಡ್ ಮಾಡಕ್ ಒಂದು ಅಪ್ಲಿಕೇಶನ್ ಬೇಕಾಗಿತ್ತು. ಅಂದ್ರೆ ಸ್ಟೂಡೆಂಟ್ಸ್ ಇನ್ ಮಾರ್ಕ್ಸ್ ಸೆಂಡ್ ಮಾಡಕ್ಕೆ ಪೇರೆಂಟ್ಸ್ ಗೆ. ಸೊ ನೋಟಿಫೈಡ್ ವತಿಯಿಂದ ಅದನ್ನು ಮಾಡ್ಕೊಟ್ವಿ. ನಂಗೆ ಈ ತರ ತುಂಬಾ ಆಪರ್ಚುನಿಟಿ ಸಿಗ್ತಾ ಹೋಯ್ತು. ನನ್ ಯಾವತ್ತು ಆಪರ್ಚುನಿಟಿ ಸಿಕ್ಕಿದಾಗ ನನಗೆ ಟೈಮ್ ಇಲ್ಲ ಅಂತ ಬಿಡ್ಲಿಲ್ಲ. ನಾನು ಇಷ್ಟೆಲ್ಲ ಆಪರ್ಚುನಿಟೀಸ್ ಇದ್ರು ನಾನು ಯಾವತ್ತು ಸೋಷಿಯಲ್ ಲೈಫ್ ಅಲ್ಲಿ ಮಿಂಗಲ್ ಆಗದೆ ಇರಲಿಲ್ಲ. ನಮ್ಮ ಮನೇಲಿ ಯಾವಾಗ್ಲೂ ರೂಮಲ್ಲಿ ಕುತ್ಕೊಂಡು ಓದ್ತಿರ್ತೀಯ, ಯಾವಾಗ್ಲೂ ರೂಮಲ್ಲಿ ಕುತ್ಕೊಂಡು ಓದ್ತಿರ್ತೀಯ, ಕಂಪ್ಯೂಟರ್ ಮುಂದೆ ಯಾವಾಗ್ಲೂ ರೂಮಲ್ಲಿ ಕುತ್ಕೊಂಡು ಏನಾದ್ರು ವರ್ಕ್ ಮಾಡ್ತಿರ್ತೀಯ, ಮಿಂಗಲ್ ಆಗು ಅಂತ ಹೇಳ್ತಿದ್ರು. ಬಟ್ ನನ್ನಷ್ಟು ಯಾರು ಇಂಜಿನಿಯರಿಂಗ್ ಅಲ್ಲಿ ಟ್ರಿಪ್ಸ್ ಹೋಗಿಲ್ಲ ಅಂತ ಅನ್ಸುತ್ತೆ. ತುಂಬಾ ಅಂದ್ರೆ ತುಂಬಾ ಟ್ರಿಪ್ಸ್ ಹೋಗ್ತಿದ್ರಿ, ತುಂಬಾ ಅಂದ್ರೆ ತುಂಬಾ ಮಿಂಗಲ್ ಆಗ್ತಿದ್ದೆ. ನಾನು ಈ ಟೈಮ್ ಅಲ್ಲೆಲ್ಲ ಎಲ್ಲಿ ಜಾಗ ಮಾಡ್ತಿದ್ದೆ ಅಂದ್ರೆ ನಾನು ಮಾಡ್ತಿದ್ದೀನಿ ನಿದ್ರೆ ಟೈಮ್ ಅಲ್ಲಿ ಜಾಗ ಮಾಡ್ತಿದ್ದೆ. ನಾನು ಯಾವತ್ತು ಕೂಡ ಏನೇ ಆಗ್ಲಿ ಒಂದು ಮೂವಿ ಆಗ್ಲಿ ನನ್ನ ಫ್ರೆಂಡ್ಸ್ ಕರೆದ್ರೆ ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಅದನ್ನ. ಇವಾಗ ಇತ್ತೀಚೆಗೆ ಪೈ ಅಂತ ಒಂದು ಸ್ಟಾರ್ಟ್ಅಪ್ ಓಪನ್ ಮಾಡಿದೀವಿ, ಪ್ರೋಗ್ರಾಮಿಂಗ್ ಈಸಿ ಅಂತ, ಪೈ ಅಂತ, PI. ಸೊ ಇದ್ರ ಕೆಳಗಡೆ ನಾವು ವರ್ಕ್ಶಾಪ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಈಗಾಗಲೇ ಒಂದೆರಡು ವರ್ಕ್ಶಾಪ್ ಕೊಟ್ಟಿದೀವಿ, ತುಂಬಾ ಚೆನ್ನಾಗಿ ಹಿಟ್ ಆಗಿದೆ.
ಈ ತರ ಎಲ್ಲ ಇದೆ, ನಾನು ಈ ತರ ಮಾಡಿದಾಗ ಇದಕ್ಕೋಸ್ಕರ ವರ್ಕ್ ಆಗ್ತಿತ್ತು ಇದು ಅಂತ.

0: ನಿಮ್ಗೆ ಗೊತ್ತಾದಾಗ ನಿಮಗೆ ಇನ್ನೂ ಖುಷಿ ಆಗುತ್ತೆ.
1: ಈ ಗೂಗಲ್ ಇಂಟರ್ನ್ಶಿಪ್ ಹೇಗೆ ಆಯ್ಕೆ ಆದ್ರಿ?
0: ಎರಡು ಟೆಕ್ನಿಕಲ್ ಇಂಟರ್ವ್ಯೂಸ್ ಇತ್ತು, ಅದರಲ್ಲಿ ನನ್ನ ಕಲ್ತಿದ್ದ ಲ್ಯಾಂಗ್ವೇಜ್ ಬಗ್ಗೆ ಕೇಳಿದ್ರು. ಆ ಕ್ವಶನ್ಸ್ ಹೇಗಿದ್ರು ಅಂದ್ರೆ ತುಂಬಾ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ, ತುಂಬಾ ಈಸಿ ಅಂತ ಅನ್ನಿಸ್ತಿರ್ಲಿಲ್ಲ, ಎಫೆಕ್ಟಿವ್ ಕ್ವಶನ್ಸ್ ಅದು. ಆತರ ಕೇಳಿದ್ರು ಟೆಕ್ನಿಕಲ್ ಇಂಟರ್ವ್ಯೂಸ್ ಅಲ್ಲಿ. ಟೆಕ್ನಿಕಲ್ ಇಂಟರ್ವ್ಯೂಸ್ ಎರಡು ಮಾಡಿದೆ, ನಂಗೆ ತುಂಬಾ ಖುಷಿ ಅನಿಸ್ತು ಇಂಟ್ರೆಸ್ ಮಾಡಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಎರಡು ಟೆಕ್ನಿಕಲ್ ಇಂಟರ್ವ್ಯೂಸ್ ಆದ್ಮೇಲೆ ಡಿಸೆಂಬರ್ 11 ರಾತ್ರಿ ನಂಗೆ ಮೆಸೇಜ್ ಬಂತು ಗೂಗಲ್ ಇಂಟರ್ನ್ಶಿಪ್ ಬಗ್ಗೆ, ಆಫರ್ ಲೆಟರ್ ಬಂತು ಇಮೇಲ್ ಅಲ್ಲಿ. ಅದೇನ್ ಹೇಳ್ತು ಅಂದ್ರೆ 3 ಲ್ಯಾಕ್ಸ್ to 18 ಲ್ಯಾಕ್ಸ್ ಪರ್ ಮಂತ್ ಮಾಡ್ತೀವಿ ಇಂಟರ್ನ್ಶಿಪ್ ಆಫರ್ಗೆ, 4-7 ತಿಂಗಳ ತನಕ ವರ್ಕ್ ಮಾಡಬಹುದು ಅಂತಿದೆ. ಅದು ನೆಕ್ಸ್ಟ್ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ ಟರ್ಮ್ ಅದು. ಆ ಟೈಮಲ್ಲಿ ನಾನು ಕಾಲೇಜಲ್ಲಿ ಒಂದು ಅಲುಮ್ನಿ ಮೀಟ್ ಅಂತ ನಡೀತು, 25 ಇಯರ್ಸ್ ಸಿಲ್ವರ್ ಜುಬ್ಲಿ ಮೀಟ್. 90 ಬ್ಯಾಚ್ ಅಲ್ಲಿ ಪಾಸ್ ಔಟ್ ಆದವರು ಬಂದ್ಬಿಟ್ಟು ಮೀಟ್ ಆಗಿದ್ರು. ಸೊ ಅವರು ಕೂಡ ಒಂದು ಅಪ್ಲಿಕೇಶನ್ ಮಾಡಕ್ ಹೇಳಿದ್ರು, ಅದ್ರ ಬಗ್ಗೆ ಕೂಡ ವರ್ಕ್ ಮಾಡ್ತಿದ್ದೆ. ಸೊ ನಂಗೆ ತುಂಬಾ ಎಕ್ಸ್ಪೋಜರ್ ಸಿಕ್ಕಿತ್ತು, ನಂಗೆ ತುಂಬಾ ಆಪರ್ಚುನಿಟಿ ಸಿಕ್ಕಿತ್ತು, ನಾನು ಆಪರ್ಚುನಿಟೀಸ್ ಎಲ್ಲ ಸುಯೋಗ ಮಾಡ್ಕೊಂಡೆ. ಅದೇ ನನಗೆ ಪ್ಲಸ್ ಪಾಯಿಂಟ್ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ. 5th ಸೆಮ್ ಓದ್ತಿದ್ದೀನಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ.
1: ಮತ್ತೆ ಈಗ ಲಂಡನ್ ಹೋಗ್ಬಿಟ್ರೆ ನಿಮ್ಮ ಶಿಕ್ಷಣ ಅಲ್ಲಿಗೆ ಮುಟ್ಟಿಕೊಳ್ಳುತ್ತಲ್ವಾ?
0: ನಮ್ಮ ಮನೇಲೂ ಅದನ್ನೇ ಹೇಳ್ತಿದ್ದಾರೆ, ಕಾಲೇಜ್ ಅಲ್ಲಿ ಪರ್ಮಿಷನ್ ಕೇಳಬೇಕು, ಇಷ್ಟು ಅವಧಿಗೆ ಪರ್ಮಿಷನ್ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ ನಂಗೆ. ದುರದೃಷ್ಟಕ್ಕೆ ನನ್ನ ಆ ಇಮೇಲ್ ಬಂದಾಗ, ನನಗೆ ಗೂಗಲ್ ಆಫರ್ ಲೆಟರ್ ಬಂದಾಗ, ನಂಗೆ ತುಂಬಾ ಖುಷಿ ಪಡಬೇಕು, ತುಂಬಾ ದುಃಖ ಪಡಬೇಕು ಒಂದು ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ನಂಗೆ ಅದೇ ಟೈಮಲ್ಲಿ ಬೇರೆ ಕಂಪ್ನಿಯ ಜೊತೆ ಒಂದು ಪ್ರಾಡಕ್ಟ್ಗೋಸ್ಕರ ಅಗ್ರಿಮೆಂಟ್ ಆಗಿದೆ, ರಿಟರ್ನ್ ಅಗ್ರಿಮೆಂಟ್ ಆಗೋಗಿದೆ. ಅದು ಹೇಗೆ ಅಂದ್ರೆ ನಾನು ಅವ್ರ ಜೊತೆ ಸ್ವಲ್ಪ ಮೊದಲಿಂದ ವರ್ಕ್ ಮಾಡಿದ್ದೆ ಫ್ರೀಲಾನ್ಸರ್ ಆಗಿ, ಅವರಿಗೆ ನನ್ನ ಸ್ಕಿಲ್ಸ್ ಕಂಡು ಆಗಿತ್ತು. ಸೊ ಅವರು ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ರು, ಒಂದು ಪ್ರಾಡಕ್ಟ್ಗೆ ಪ್ರಾಜೆಕ್ಟ್ ಹೆಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಸೊ ನಾನು ಆ ಟೈಮಲ್ಲಿ ಅದೇ ಟೈಮಲ್ಲಿ ನನಗೆ ಗೂಗಲ್ ಇಂಟರ್ನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಆಫರ್ ಲೆಟರ್ ಬಂತು. ಈ ಕಡೆ ಅವ್ರು ಟ್ರಸ್ಟ್ ಮಾಡ್ದಂಗಾಗುತ್ತೆ ಅಗ್ರಿಮೆಂಟ್ ಬ್ರೇಕ್ ಮಾಡಿದ್ರೆ. ನನಗೆ ಟ್ರಸ್ಟ್ ಬ್ರೇಕ್ ಮಾಡೋದು ಅಂದ್ರೆ ಇಷ್ಟ ಇಲ್ಲ. ನಂಗೆ ಈ ಕಡೆ ಇವರು ಟ್ರಸ್ಟ್ ಬ್ರೇಕ್ ಮಾಡಿ ಗೂಗಲ್ ಇಂಟರ್ನ್ಶಿಪ್ಗೆ ಹೋಗೋದು ಅಥವಾ ಗೂಗಲ್ ಇಂಟರ್ನ್ಶಿಪ್ ನೇ ಮಿಸ್ ಮಾಡ್ಕೊಳ್ಳೋದು ಒಂದು ಗೊತ್ತಾಗ್ತಿರ್ಲಿಲ್ಲ. ಸೊ ತುಂಬಾ ಖುಷಿನೂ ಆಗ್ತಾ ತುಂಬಾ ಬೇಜಾರು ಆಗ್ತಿರ್ಲಿಲ್ಲ. ತುಂಬಾ ಜನದಲ್ಲಿ ನಾನು ಸೆಲೆಕ್ಟ್ ಆಗಿದೆ ಅಂತ ಒಂದು ಖುಷಿ ಇತ್ತು, 1000 ಜನ 1,00,000 ಜನ ಅಪ್ಲೈ ಮಾಡಿರೋದ್ರಲ್ಲಿ ಅಂತ ಪ್ರೊಸೆಸ್ ಅಲ್ಲಿ ಒಬ್ಬನಾಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ತುಂಬಾ ಖುಷಿ ಇತ್ತು ನನಗೆ. ಮುಂದೆ ಹೇಗಾಗುತ್ತೆ ನೋಡ್ಬೇಕು, ಕಾಲೇಜ್ ಅವಕಾಶ ಮಾಡ್ಕೊಳ್ಳೆ ನಾನು ಅಲ್ಲಿಗೆ ಹೋಗ್ಬೋದು, ಒಂದು ವರ್ಷ ಡ್ರಾಪ್ ಮಾಡಬೇಕಾಗುತ್ತೆ ಅಥವಾ ಒಂದು ಸೆಮ್ ಡ್ರಾಪ್ ಮಾಡಬೇಕಾಗುತ್ತೆ ಕಾಲೇಜಲ್ಲಿ. ಅದಕ್ಕಿಂತ ಮುಖ್ಯವಾಗಿ ನನಗೆ ಅಗ್ರಿಮೆಂಟ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಾ ಅಂತ ನನಗೆ ಇದಾಗಿದೆ. ಅವ್ರ ಜೊತೆ ಕೂಡ ಮಾತಾಡಬೇಕು, ರಿಕ್ವೆಸ್ಟ್ ಮಾಡಬೇಕು. ಸೊ ಹೇಗಾಗುತ್ತೆ ಅಂತ ನೋಡಬೇಕು. ಮುಂದಿನ ಯೋಜನೆಗಳೇನು ಅಂದ್ರೆ, ಸುಪ್ರೀಂ ಕೋರ್ಟ್ ಎಕ್ಸ್ ಜಡ್ಜ್ ಆದ ಮಾರ್ಕಂಡೇಯ ಕಡ್ಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, IIT ಸ್ಟೂಡೆಂಟ್ಸ್ ಅನ್ಪೇಟ್ರಿಯೋಟಿಕ್ ಆಗ್ತಿದ್ದಾರೆ, ಇಲ್ಲ ಇದು ಅವಕಾಶಗಳನ್ನ ಪಡೆದು ಇಲ್ಲಿ ಟೆಕ್ನಾಲಜಿ ಬಗ್ಗೆ ಕಲಿತು ಇಲ್ಲಿ ಸ್ಕಾಲರ್ಶಿಪ್ ಪಡೆದು ಬೇರೆ ಕಂಟ್ರೀಸ್ಗೆ ಹೋಗಿ ಅವ್ರಿಗೋಸ್ಕರ ವರ್ಕ್ ಮಾಡ್ತಿದ್ದಾರೆ. ಸೊ IIT ಸ್ಟೂಡೆಂಟ್ಸ್ ಅನ್ಪೇಟ್ರಿಯೋಟಿಕ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾರ್ಕಂಡೇಯ ಕಡ್ಜಿ ಹೇಳಿದ್ರು. ನನಗೆ ಇದ್ರ ಬಗ್ಗೆ ತುಂಬಾ ಗಿಲ್ಟ್ ಇದೆ, ಇವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಬಗ್ಗೆ. ಇಷ್ಟೊಂದೆಲ್ಲ ಮಾಡಿ ನಾನು ಇಂಡಿಯಾಗೋಸ್ಕರ ಏನು ಮಾಡದೇ ಇದ್ರೆ ಬೇರೆ ಕಂಪ್ನಿಗೋಸ್ಕರ ವರ್ಕ್ ಮಾಡಿದ ಅದ್ರದ್ದು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಫಸ್ಟ್ ಇಂದ ಒಂದು ಗಿಲ್ಟ್ ಇದೆ. ಗೂಗಲ್ ಅಲ್ಲಿ ನನಗೆ ತುಂಬಾ ಕಲಿಯೋಕ್ಕೋಸ್ಕರ ಆಪರ್ಚುನಿಟಿ ಸಿಗ್ಬಹುದು, ಬಟ್ ನನಗೆ ಸ್ವಲ್ಪ ಟ್ರೆಂಡ್ ಚೇಂಜಿಂಗ್ ಐಡಿಯಾಸ್ ತುಂಬಾ ಇದೆ ನನಗೆ ಇವಾಗ. ನನಗೇನ್ ಇಷ್ಟ ಅಂದ್ರೆ ಸ್ಟಾರ್ಟ್ಅಪ್ ಪೈನ್ ಬೆಳೆಸಬೇಕು, ನೋಟಿಫೈಡ್ ಬೆಳೆಸಬೇಕು, ನನ್ನ ಇಂಡಿಯಾಗೋಸ್ಕರ ಬರಬೇಕು, ಈ ಡಿಜಿಟಲ್ ಇಂಡಿಯಾ ಕೆಳಗಡೆ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನನಗೆ. ಮೇಕ್ ಇನ್ ಇಂಡಿಯಾ ಅಂದ್ರೆ ತುಂಬಾ ಇಷ್ಟ, ಮೋದಿ ಅವರು ಕಾಯಿನ್ ಮಾಡಿರೋ ಮೇಕ್ ಇನ್ ಇಂಡಿಯಾ ತುಂಬಾ ಇಷ್ಟ. ಸೊ ಯಾವ್ದಾದ್ರು ಕಂಪ್ನಿ ಮೇಕ್ ಇನ್ ಇಂಡಿಯಾ ಇದ್ರ ಕೆಳಗಡೆ ಇದ್ರೆ ಅವ್ರಿಗೆ ಹೋಗ್ಬಿಟ್ಟು ವರ್ಕ್ ಮಾಡಕ್ ಇಷ್ಟಪಡ್ತೀನಿ. ನನ್ನ ಟ್ರೆಂಡ್ ಚೇಂಜಿಂಗ್ ಐಡಿಯಾಸ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ತುಂಬಾ ಇಷ್ಟಪಡ್ತೀನಿ. ನಮ್ಗೆ ಇವಾಗ ಆ ಐಡಿಯಾಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ಪೊಟೆನ್ಶಿಯಲ್ ಇಲ್ಲ. ಸೊ ನಾನು ಸುಮ್ಮನೆ ಇದ್ದೀನಿ ಇವಾಗ. ನನಗೀಗ ಗೂಗಲ್ಗೆ ಹೋಗ್ಬಿಟ್ಟು ಆ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಅಗೇನ್ ಅದು ಇಂಡಿಯಾ ಕೆಳಗಡೆ ಬರಲ್ಲ. ಅದು ಮೇಕ್ ಇನ್ ಇಂಡಿಯಾ ಕೆಳಗಡೆ ಯಾವ್ದಾದ್ರು ಕಂಪ್ನಿ ನಾನು ಹೈರ್ ಮಾಡಿ ನಾನು ಕೇಳಿದ್ರೆ ನಾನು ಟ್ರೆಂಡ್ ಚೇಂಜಿಂಗ್ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಇಷ್ಟು ನನ್ನ ಮುಂದಿನ ಪ್ಲಾನ್ಸ್ ಇದೆ. ನಮ್ಮ ವಯೋಮಾನದಲ್ಲಿ ನಾನು ನೋಡಿರೋ ಹಾಗೆ ತುಂಬಾ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಅದು ಎಸ್ಪೆಷಲಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ. ಬಟ್ ಅವ್ರು 4th ಇಯರ್ಗೆ ಹೋದಾಗ ಅವ್ರಿಗೆ ಗೊತ್ತಾಗಿರುತ್ತೆ ಇದ್ರಲ್ಲಿ ಏನೂ ಇಲ್ಲ ಅಂತ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಪ್ರೀತಿ ಪ್ರೇಮ ಮಾಡಬೇಕು, ಮಾಡಬಾರ್ದು ಅಂತಿಲ್ಲ, ಬಟ್ ಯಾವಾಗ ಮಾಡಬೇಕು ಅಂದ್ರೆ ಅವ್ರ ಜೀವನದಲ್ಲಿ ಅವರಿಗೊಂದು ನೆಲೆ ಸಿಕ್ಕದಾಗ ಮಾಡಬೇಕು. ನನ್ನ ಜೀವನದಲ್ಲಿ ನನಗೆ ನೆಲೆ ಸಿಕ್ಕಿದೆ, ನನ್ನ ಬೇರೆಯವ್ರನ್ನ ಕಾಪಾಡ್ಕೊಳಕಾಗುತ್ತೆ, ನಂಗೆ ಬೇರೆಯವ್ರನ್ನ ಸಾಕಾಗುತ್ತೆ ಅಂತ ಅವರಿಗೆ ಯೋಚನೆ ಇಲ್ಲ. ಒಂದು ನೆಲೆ ಸಿಕ್ಕಿದ್ಮೇಲೆ ಅವರು ಮುಂದೆ ಪ್ರೀತಿ ಪ್ರೇಮ ಮಾಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಟೆಕ್ನಾಲಜಿ ಕಡೆ ಇಂಟ್ರೆಸ್ಟ್ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮಗೆ ತುಂಬಾ ಒಳ್ಳೆ ಆಪರ್ಚುನಿಟೀಸ್ ಇದೆ, ಬೇರೆಯವ್ರಿಗೆ ಇರ್ತಿರ್ಲಿಲ್ಲ. ಇಂಟರ್ನೆಟ್ ಇದೆ ನಿಮ್ಗೆ, ಫಸ್ಟ್ ತುಂಬಾ ಎಕ್ಸ್ಪೋಜರ್ ಅಂತೂ ಇರಲಿಲ್ಲ ಜನರಿಗೆ ಇಂಟರ್ನೆಟ್ ಬಗ್ಗೆ, ಇಂಟರ್ನೆಟ್ ಅಲ್ಲಿ ಇತರ ಅವಕಾಶಗಳಿದಾವೆ ಅನ್ನೋ ಎಕ್ಸ್ಪೋಜರ್ ಕೂಡ ಇರಲಿಲ್ಲ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಂಟರ್ನೆಟ್ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಬರೀ ಫೇಸ್ಬುಕ್ ವಾಟ್ಸ್ಆಪ್ಗೋಸ್ಕರ ಉಪಯೋಗಿಸ್ಕೋಬೇಡಿ. ಫೇಸ್ಬುಕ್ ಅಲ್ಲಿ ಉಪಯೋಗಿಸಿದ್ರು ಫೇಸ್ಬುಕ್ ಅಲ್ಲಿ ನ್ಯೂಸ್ ಚಾನಲ್ಸ್ ಸಬ್ಸ್ಕ್ರೈಬ್ ಆಗಿ, ಟೆಕ್ನಾಲಜಿ ಪೇಜಸ್ ಸಬ್ಸ್ಕ್ರೈಬ್ ಆಗಿ, ಅದರಲ್ಲಿ ನಿಮಗೆ ತುಂಬಾ ಅಂದ್ರೆ ತುಂಬಾ ಟೆಕ್ನಾಲಜಿ ಬಗ್ಗೆ ಅಪ್ಡೇಟ್ಗಳು ಸಿಗುತ್ತೆ. ನಾನು ಫೇಸ್ಬುಕ್ ಯಾವಾಗಲೂ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ನ್ಯೂಸ್ಗೋಸ್ಕರ ಮಾತ್ರ ಯೂಸ್ ಮಾಡ್ತೀನಿ, ನ್ಯೂಸ್ ಮತ್ತೆ ಟೆಕ್ನಾಲಜಿಗೋಸ್ಕರ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಫೇಸ್ಬುಕ್ನ. ನೀವು ಈ ತರ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಒಂದು ಡಮ್ಮಿ ಪ್ರಾಡಕ್ಟ್ ಮಾಡಕ್ ಟ್ರೈ ಮಾಡಿ. ನಿಮ್ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ನೀವು ಕಂಪ್ಯೂಟರ್ ಸೈನ್ಸ್ ಕಡೆ ಇಂಟ್ರೆಸ್ಟ್ ಇದ್ರೆ, ಅಥವಾ ನಿಮಗೆ ಕಂಪ್ಯೂಟರ್ ಸೈನ್ಸ್ ಬಟ್ ಅಟ್ಲೀಸ್ಟ್ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಒಂದು ಡಮ್ಮಿ ಪ್ರಾಡಕ್ಟ್ ಬಿಲ್ಡ್ ಮಾಡಕ್ ಆಮೇಲೆ ನೀವು ಪ್ರಾಜೆಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಆಚೆ ಕಡೆ ಜಾಸ್ತಿ ಬೆಲೆ ಇರುತ್ತೆ. ಯಾವುದೇ ಕಂಪ್ನಿಲಾಗ್ಲಿ ಅಥವಾ ನೀವೇ ಒಂದು ಕಂಪ್ನಿ ಓಪನ್ ಮಾಡೋದಾಗ್ಲಿ, ನೀವು ಪ್ರಾಜೆಕ್ಟ್ಸ್ ಅಥವಾ ಆಪರ್ಚುನಿಟೀಸ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ, ನೀವು ಡೆಡಿಕೇಟೆಡ್ ಆಗಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ಮುಂದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವ್ದು ಕಲಿಬೇಕು ಅಂತ ನನಗೆ ತುಂಬಾ ಅಂದ್ರೆ ತುಂಬಾ ಜನ ಕೇಳಿದ್ರೆ, ಯಾವ್ದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಜನ ಕೇಳಿದ್ದಾರೆ. ನಾನ್ ಸ್ಟಾರ್ಟ್ ಮಾಡಿದ್ದು HTML and CSS ಆದ್ರೂ

0: ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮಗೆ ಸಿ ಪ್ರೋಗ್ರಾಮಿಂಗ್ ಗೊತ್ತಿದ್ರೆ ನಾನು ಪಿ ಎಚ್ ಪಿ ಇಂದ ಶುರು ಮಾಡಿ ಅಂತ ಹೇಳ್ತೀನಿ. ಸಿ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ ಅಂದ್ರೆ ಸಿ ಪ್ರೋಗ್ರಾಮಿಂಗ್ ಇಂದ ಶುರು ಮಾಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಸಿ ಪ್ರೋಗ್ರಾಮಿಂಗ್ ಕಲ್ತಿರೋರಿಗೆ ಪಿ ತುಂಬಾ ಈಸಿ ಆಗುತ್ತೆ. ಸೊ ನೀವು ಪಿ ಎಚ್ ಪಿ ಕಲಿತ ಮೇಲೆ ಜಾವಾ ಕಡೆ ಹೋಗಿ, ಜಾವಾ ಇಂದ ಆಂಡ್ರಾಯ್ಡ್ಗೆ ಹೋಗ್ಬೋದು. ಸೊ ಜಾವಾ ಇಲ್ಲದೆ ಅಂತೂ ಆಂಡ್ರಾಯ್ಡ್ಗೆ ಹೋಗಕ್ಕಾಗಲ್ಲ. ಸೊ ಜಾವಾ ಕಲಿತ ಮೇಲೆ ಆಂಡ್ರಾಯ್ಡ್ಗೆ ಹೋಗಿ. ಸಿ ಶಾರ್ಪ್ಗೆ ತುಂಬಾ ಬೆಲೆ ಇದೆ ಇವಾಗ. ಸಿ ಶಾರ್ಪ್ ಮುಂದೆ ಬರೋ ಫ್ಯೂಚರ್ ಅಲ್ಲಿ ಜಾವಾನು ಲೀಡ್ ಮಾಡಬಹುದು. ಐದರ್ ಜಾವಾ ಸಿ ಶಾರ್ಪ್ ಕಲಿರಿ. ನಾನು ಜಾವಾ ಕಲಿಯಕ್ ಏನಕ್ಕೆ ಹೇಳಿದೆ ಅಂದ್ರೆ ಆಂಡ್ರಾಯ್ಡ್ ಕಡೆ ಹೋಗ್ಬೋದು, ನೀವು ಸಿ ಶಾರ್ಪ್ ಕಲಿತ್ರೆ ಆಂಡ್ರಾಯ್ಡ್ ಕಡೆ ಹೋಗಕ್ಕಾಗಲ್ಲ. ಸೊ ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ.
1: ಶ್ರೀ ಶ್ರೀ ವಿಷ್ಣು ಪ್ರಸಾದ್ ಅವರೇ, ಇದುವರೆಗೆ ನಮ್ಮ ಕೇಳುಗರೊಂದಿಗೆ ನಿಮ್ಮ ಮನದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ನಂಗೆ ಇಷ್ಟೆಲ್ಲ ಹೇಳಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
1: ಶೇಷ ವಿಷ್ಣು ಪ್ರಸಾದ್ ಅವರ ದೂರವಾಣಿ ಸಂಖ್ಯೆ 9689105 04, 9689105 04.
2: ಇದುವರೆಗೂ ಗೂಗಲ್ ಇಂಟರ್ನ್ಶಿಪ್ಗೆ ಆಯ್ಕೆ ಆಗಿರುವ ಹಾಸನದ ಶೇಷ ವಿಷ್ಣು ಪ್ರಸಾದ್ ಅವರ ಮನದ ಮಾತನ್ನು ಕೇಳಿದಿರಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಹಾಡಿದ್ದಾರೆ ಬದ್ರಿ ಪ್ರಸಾದ್, ನಂದಿತಾ ಮತ್ತು ಸುಜಾತಾ ದತ್. ಸಾಹಿತ್ಯ ಶ್ರೀಚಂದ್ರ ಅವರದು.

ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನು ಒದಗಿಸಿದ್ದಾರೆ ಚಿ ಉದಯ್ ಶಂಕರ್. ಸಂಗೀತ ಉಪೇಂದ್ರ ಕುಮಾರ್ ಅವರದು. ಹಾಡಿದ ಎಸ್ ಜಾನಕಿ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವನಿತಾ ಸಮಾಜ ಉಪ್ಪಿನಂಗಡಿ, ಇದರ

0: ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಹಾಗೂ ಬಾರ್ಕೂರಿನ ವೀಣಾ ಜೋಶಿ ಅವರಿಂದ ಲಘುಧಾಟಿಯ ಭಾಷಣ ಜೊತೆಗೆ ಭಾವಗೀತೆಗಳನ್ನು ಕೇಳಬಹುದು.
1: ಕೇಳಿ ವನಿತಾ ಸಮಾಜ ಉಪ್ಪಿನಂಗಡಿ, ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಶ್ರೋತೃ ಬಾಂಧವರಿಗೆ ವನಿತಾ ಸಮಾಜ ಪಿನಂಗಡಿ ಇದರ ಸದಸ್ಯೆಯರು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯಕ್ಕೆ ಆದರದ ಸ್ವಾಗತ. ಮೊದಲಿಗೆ ವನಿತಾ ಸಮಾಜದ ಸದಸ್ಯೆಯರಿಂದ ಸಮೂಹ ಗಾಯನ.

0: ಒಬ್ಬ ಸುರಸುಂದರ ಅಂಗ. ಆಹಾ, ಎಂತಹ ಚೆಲುವು ಅಣ್ಣ! ಅಂತಹ ಸುಂದರ ರೂಪವನ್ನು ನಾನು ಇದುವರೆಗೂ ಕಂಡಿಲ್ಲ.
1: ಅದೆಲ್ಲ ಇರಲಿ ತಂಗಿ, ನಿನಗೆ ಈ ಸ್ಥಿತಿ ಹೇಗೆ ಬಂತು ಹೇಳು.
0: ಅಣ್ಣ, ಆ ಚೆಲುವನ ಹೆಸರು ರಾಮನಂತೆ, ಅವನ ಪತ್ನಿ ಸೀತೆ, ಅವನಿಗೆ ಒಬ್ಬ ತಮ್ಮನಿದ್ದಾನೆ, ಅವನು ಲಕ್ಷ್ಮಣನಂತೆ. ಅಣ್ಣ, ಆ ರಾಮನಿಗೆ ನಾನು ಮನಸೋತೆ, ನನ್ನನ್ನು ವರಿಸು ಎಂಬುದಾಗಿ ಬೇಡಿಕೊಂಡೆ, ಆತ ಎಷ್ಟು ಮಾತ್ರಕ್ಕೂ ಒಪ್ಪಲಿಲ್ಲ.
1: ನಿನ್ನ ರೂಪವನ್ನು ಯಾರು ಮೆಚ್ಚಿಕೊಳ್ಳುತ್ತಾರೆ ತಂಗಿ?
0: ಅಣ್ಣ, ನಾನು ನನ್ನ ನಿಜ ರೂಪವನ್ನು ಮರೆಮಾಚಿ ಸುಂದರ ತರುಣಿಯಾಗಿ ಅವನೆದುರು ಕಾಣಿಸಿಕೊಂಡೆ.
1: ಹಾಗಾದರೆ ಮುಂದೇನಾಯ್ತು ಹೇಳು.
0: ಆಗ ಅವನು, ನಾನು ಏಕಪತ್ನಿ ವ್ರತಸ್ಥ, ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ, ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ, ಅವನ ಬಳಿಗೆ ಹೋಗು, ಅವನು ನಿನಗೆ ಮದುವೆ ಮಾಡ್ತಾನೆ ಎಂದು ಹೇಳಿ ನನ್ನ ಬೆನ್ನಿನ ಮೇಲೆ ಏನನ್ನೂ ಬರೆದು ಕಳುಹಿಸಿದ. ನಾನು ಲಕ್ಷ್ಮಣನ ಬಳಿಗೆ ಹೋದೆ ಅಣ್ಣ, ಅವನು ಖಡ್ಗವನ್ನು ತೆಗೆದು ನನ್ನ ಮೂಗು ಸ್ಥಳಗಳನ್ನು ಕತ್ತರಿಸಿಬಿಟ್ಟ ಅಣ್ಣ, ಕತ್ತರಿಸಿಬಿಟ್ಟ.
1: ಏನು, ಹುಲುಮಾನವರು ನಿನ್ನನ್ನು ಈ ಸ್ಥಿತಿಗೆ ತಂದರೆ ಅವರನ್ನು ನಾನು ಸುಮ್ಮನೆ ಬಿಡಲಾರೆ.
0: ಅಣ್ಣ, ಆ ರಾಮನ ಹೆಂಡತಿ ಸೀತೆ ಇದ್ದಾಳಲ್ಲ, ಸುರಸುಂದರಿ, ನೀನೇನಾದರೂ ಅವಳನ್ನು ನೋಡಿಬಿಟ್ಟರೆ ನೀನು ಖಂಡಿತ ಮನಸ್ಸು ಹೋಗುವೆ.
1: ಇರಲಿ, ಅದು ನಾನು ನೋಡಿಕೊಳ್ಳುತ್ತೇನೆ. ಸಹೋದರಿ ಶೂರ್ಪನಖಿಗೆ ಈ ಗತಿ, ಆಕೆ ಹೇಳುವುದು ಕೇಳಿದರೆ ಆ ಸೀತಾ ಬಹಳ ಸುಂದರಿಯೇ ಇರಬೇಕು. ಅವಳನ್ನು ಹೇಗಾದರೂ ಮಾಡಿ ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು. ಈ ಕಾರ್ಯಕ್ಕೆ ನನ್ನ ಮಾವ ಮಾರೀಚ ಇದ್ದಲ್ಲ, ಅವನೇ ಸರಿಯಾದ ವ್ಯಕ್ತಿ. ಮಾವಾ.
2: ರಾವಣ, ನನ್ನಿಂದ ಏನಾಗಬೇಕಾಗಿದೆ?
1: ಮಾವಯ್ಯ, ನೀನು ಈಗಿಂದೀಗಲೇ ದಂಡಕಾರಣ್ಯಕ್ಕೆ ತೆರಳಬೇಕು. ಅಲ್ಲಿ ಪಂಚವಟಿಯಲ್ಲಿ ಪರ್ಣ ಕುಟೀರದಲ್ಲಿ ರಾಮನೆಂಬವನು ಇದ್ದಾನಂತೆ, ಅವನ ತಮ್ಮ ಲಕ್ಷ್ಮಣ, ಮಡದಿ ಸೀತೆ ಕೂಡ ಇದ್ದಾರಂತೆ. ನೀನು ಅಲ್ಲಿಗೆ ಹೋಗಿ ಆ ಸೀತೆಯ ಕಣ್ಣಿಗೆ ಬೀಳುವಂತೆ ಮಾಯಾ ಜಿಂಕೆಯಾಗಿ ಬಂಗಾರದ ವರ್ಣವನ್ನು ಹೊಂದಿ ಸುತ್ತಾಡಬೇಕು. ಆಕೆಗೆ ನಿನ್ನ ಮೇಲೆ ಆಸೆ ಹುಟ್ಟುವಂತೆ ಮಾಡಬೇಕು. ಈಗಲೇ ಹೊರಡು ಮಾವ.
2: ದಶಕಂಠ, ನಿನಗೆ ಇಂತಹ ದುರ್ಬುದ್ಧಿ ಯಾಕಾಗಿ ಬಂತು? ಶ್ರೀರಾಮ ಸಾಮಾನ್ಯನಲ್ಲ, ಆತನಾದರೂ ಯಾರೆಂದ ತಿಳಿದಿರುವೆ? ಈ ಯೋಚನೆಯನ್ನು ಬಿಟ್ಟು ಬಿಡು ರಾವಣ.
1: ಮಾವ, ನಾನು ಹೇಳಿದ್ದಷ್ಟನ್ನು ಮಾಡು, ಅಧಿಕ ಪ್ರಸಂಗನ ಬೇಡ, ಇದನ್ನು ರಾಜಾಜ್ಞೆ ಎಂದೇ ತಿಳಿ.
2: ಆಗಲಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ನನ್ನ ಸಾವು ಶ್ರೀರಾಮನ ಕೈಯಲ್ಲೇ ಇದ್ದರೆ ಹಾಗೆಯೇ ಆಗಲಿ.
3: ಅನುಜ ಲಕ್ಷ್ಮಣ, ಅಣ್ಣ ಅರಮನೆಯಲ್ಲಿ ಸಕಲ ಸುಖ ಭೋಗಗಳನ್ನು ಅನುಭವಿಸ್ತಾ ಸಂತೋಷದಿಂದ ಇರಬೇಕಾದ ನೀನು ನನ್ನೊಂದಿಗೆ ಬಂದು ಈ ದಟ್ಟಡವಿಯಲ್ಲಿ ನಮ್ಮಿಬ್ಬರ ಸೇವೆ ಮಾಡುತ್ತಾ ವೃತಾ ತೊಂದರೆಯನ್ನು ಅನುಭವಿಸುವಂತಾಯಿತಲ್ಲ.
4: ಹಾಗೇಕೆ ಹೇಳುತ್ತಿರುವೆಯಣ್ಣ? ಎಲ್ಲಿ ಶ್ರೀರಾಮನಿರುವನು ಅಲ್ಲಿಯೇ ಲಕ್ಷ್ಮಣನಿರುವನು. ರಾಮ ನನ್ನಗಲಿ, ಈ ಲಕ್ಷ್ಮಣ ಅರೆ ಕ್ಷಣವೂ ಇರಲಾರ. ಮತ್ತೆ ಮತ್ತೆ ಯಾಕೆ ಈ ಮಾತನ್ನೇ ಹೇಳುತ್ತಿರುವೆಯಣ್ಣ?
3: ಅದು ಹಾಗಲ್ಲ ಲಕ್ಷ್ಮಣ, ನೋಡು ನಿನ್ನ ಅತ್ತಿಗೆ ಸೀತಾದೇವಿ.
5: ಪತಿಯನ್ನು ಅನುಸರಿಸುವುದು ಸತಿಯಾದವಳ ಧರ್ಮವಲ್ಲವೇ ಪ್ರಭು?
3: ಅರಮನೆಯ ಸುಖ ಭೋಗಗಳಿಂದೇನು, ನೋಡಿ ಅದೋ ನೋಡಿ ಈ ಪ್ರಕೃತಿಯ ಮಾತೆಯ ಸೌಂದರ್ಯವನ್ನು, ಪಕ್ಷಿಗಳ ಕಲಕಲ ನಿನಾದ, ಶಾಂತವಾಗಿ ಹರಿಯುತ್ತಿರುವ ನದಿ ತೊರೆಗಳು, ಹಚ್ಚ ಹಸಿರ ಹೊದಿಕೆ ಹೊದ್ದ ಭೂರಮೆ, ಆಹಾ ಎಂತಹ ಸೌಂದರ್ಯ! ಅದೋ ಅದೋ ಓ ಅಲ್ಲಿ ಕಾಣುತ್ತಿರುವುದು
5: ಏನು? ಎಲ್ಲಿ? ನನಗೆ ಏನು ಕಾಣಿಸುತ್ತಿಲ್ಲವಲ್ಲ.
3: ಅದೋ ಅಲ್ಲಿ ನೋಡಿ, ಆ ದೊಡ್ಡ ಮರದ ಮರೆಯಲ್ಲಿ, ಆಹಾ ಎಂತಹ ಸುಂದರವಾದ ಹರಿಣ, ಕಿವಿಗಳನ್ನು ನಿಮಿರಿಸಿ ಇತ್ತ ಕಡೆಗೆ ನೋಡುತ್ತಿದೆ. ನೋಡಿ ನೋಡಿ ಎಂತಹ ಆಕರ್ಷಕವಾದ ಕಣ್ಣುಗಳು ಅದರದು.
5: ಹಾ ಹೌದು, ಕಾಣಿಸುತ್ತಿದೆ ಪರ್ಣ ಹರಿಣ.
3: ಪ್ರಾಣಕಾಂತ, ನನ್ನದೊಂದು ಆಸೆ ನೆರವೇರಿಸಲಾರಿರಾ?
5: ಹೇಳು ಪ್ರಿಯೆ, ಅದೇನು ನಿನ್ನ ಆಸೆ?
3: ಆ ಹರಿಣವನ್ನು ನನಗೆ ತಂದುಕೊಡ ಸ್ವಾಮಿ.

0: ಕಾಂಡದೇವಿ ಬೇಡ, ಅದು ಖಂಡಿತ ಕಾಡಿನ ಜಿಂಕೆಯಲ್ಲ. ಇದರಲ್ಲೇನೋ ಮೋಸ ಅಡಗಿದೆ. ದುಷ್ಟ ರಕ್ಕಸರ ಕೈವಾಡ ಇದರಲ್ಲಿರುವಂತೆ ತೋರುತ್ತಿದೆ. ಇದು ಮಾಯಾ ಜಿಂಕೆಯೇ ಸರಿ. ಆ ಹರಿಣವನ್ನೊಂದು ಬಿಟ್ಟು ಬೇರೆ ಏನನ್ನಾದ್ರೂ ಕೇಳು, ತಂದುಕೊಡಬಲ್ಲೆ.
1: ಇಲ್ಲ ಇಲ್ಲ ಪ್ರಭು, ಆ ಹರಿಣ ನನಗೆ ಬೇಕೇ ಬೇಕು. ನನ್ನ ಈ ಒಂದೇ ಒಂದು ಬಯಕೆಯನ್ನು ಈಡೇರಿಸಲಾರಿರಾ?
0: ಬೇಡ ಸೀತಾ, ಈ ಹಠ ನಿನಗೆ ತರವಲ್ಲ. ಆ ಹರಿಣದ ಮೇಲಿನ ಮೋಹ ಬಿಟ್ಟು ಬಿಡು ದೇವಿ.
1: ಇಲ್ಲ ದೇವ, ಆ ಜಿಂಕೆಯನ್ನು ಬಿಟ್ಟು ನಾನು ಬದುಕಿರಲಾರೆ. ನೀವು ಅದನ್ನು ನನಗೆ ಹಿಡಿದುಕೊಡಲೇಬೇಕು.
0: ಸರಿ, ಹಾಗೇ ಆಗಲಿ. ತಮ್ಮ ಲಕ್ಷ್ಮಣ.
2: ಅಣ್ಣ.
0: ಸೀತಾದೇವಿ ನನ್ನ ಮಾತನ್ನು ಎಷ್ಟು ಮಾತ್ರಕ್ಕೂ ಕೇಳುತ್ತಿಲ್ಲ. ಇದರಲ್ಲಿ ಆ ದುರುಳ ರಕ್ತಸರ ಮೋಸ ಅಡಗಿರುವುದಂತೂ ಖಂಡಿತ. ನಾನು ಆ ಹರಿಣವನ್ನು ಹಿಡಿದು ತರಕ್ಕಾಗಿ ತೆರಳುತ್ತೇನೆ. ನಾನು ಬರುವವರೆಗೆ ಸೀತೆಯ ರಕ್ಷಣೆಯ ಭಾರ ನಿನ್ನದು.
2: ಆಗಲಣ್ಣ.
0: ಸೀತಾ. ಹಾ ಲಕ್ಷ್ಮಣ.
1: ಅದೇನು ಲಕ್ಷ್ಮಣ ದೇವ, ನನ್ನ ಪತಿ ದೇವರಿಗೆ ಅಪಾಯ ಒದಗಿದಂತಿದೆ. ಅವರ ಧ್ವನಿಯನ್ನು ಆಲಿಸಿದೆಯಾ? ನನಗೆ ತುಂಬಾ ಭಯವಾಗುತ್ತಿದೆ. ಶ್ರೀರಾಮ ತೊಂದರೆಗೆ ಸಿಲುಕಿರುವುದಂತೂ ಖಂಡಿತ.
3: ತಾಯಿ, ಇಲ್ಲ, ಇದು ನಮ್ಮಣ್ಣನ ಧ್ವನಿಯಂತೂ ಅಲ್ಲವೇ ಅಲ್ಲ. ಇದು ಆ ಅಸುರರ ಕೆಲಸವೇ ಇರಬೇಕು.
1: ಇಲ್ಲ, ನನಗೇಕೋ ಬಹಳ ಆತಂಕವಾಗುತ್ತಿದೆ. ನನ್ನ ರಾಮ ಬೇಡ ಬೇಡವೆಂದು ಪರಿಪರಿಯಾಗಿ ಹೇಳಿದರು. ನನಗೆ ಆ ಹರಿಣದ ಮೋಹವೇ ಆವರಿಸಿಬಿಟ್ಟಿತು. ನನ್ನ ಹಠದಿಂದಲಾಗಿ ನನ್ನ ಪತಿ ದೇವರಿಗೆ ಅಪಾಯ ಉಂಟಾಯಿತಲ್ಲ. ಹಾ ವಿಧಿಯೇ, ಲಕ್ಷ್ಮಣ ನೀನು ಈಗಿಂದಲೇ ಹೋಗಿ ನಿನ್ನಣ್ಣನಿಗೆ ಏನಾಯ್ತೆಂದು ನೋಡು. ತೆರಳು ಲಕ್ಷ್ಮಣ.
3: ತಾಯಿ, ಅದು ಸಾಧ್ಯವಿಲ್ಲ. ನಮ್ಮಣ್ಣ ನಿಮ್ಮ ರಕ್ಷಣೆಯ ಭಾರವನ್ನು ನನಗೆ ವಹಿಸಿ ಹೋಗಿದ್ದಾನೆ. ಅಣ್ಣನ ಮಾತಿನಂತೆ ನಿಮ್ಮನ್ನು ಕಾಯುವುದು ನನ್ನ ಧರ್ಮವಲ್ಲವೇ? ನಾನು ನಿಮ್ಮನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಲಾರೆ.
1: ಛೀ, ನೀ ಎಂತಹ ಕೆಟ್ಟ ಯೋಚನೆ ನಿನ್ನದು. ಅಣ್ಣ ಶ್ರೀರಾಮನಿಗೆ ಅಪಾಯ ಒದಗಿದರೆ ನಿನಗೆ ಆನಂದವೇ? ಆತನ ಪತ್ನಿಯನ್ನು ನಿನ್ನವಳನ್ನಾಗಿ ಮಾಡಿಕೊಳ್ಳಬಹುದೆಂಬ ಆಸೆ?
3: ರಾಮ ರಾಮ ರಾಮ, ಕೇಳಲಾರೆ ಇಂಥ ಮಾತುಗಳನ್ನು. ಎಂತಹ ಮಾತುಗಳನ್ನಾಡುತ್ತಿರುವಿರಿ ಅಮ್ಮ? ಸರಿ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಶ್ರೀರಾಮನ್ನರ ಸುತ್ತ ನಡೆಯುತ್ತೇನೆ. ಆದರೆ ಒಂದು ಮಾತು, ಇದೋ ಈ ರೇಖೆಯನ್ನು ದಾಟಿ ಯಾವ ಕಾರಣಕ್ಕೂ ಹೊರಗೆ ಬರಬಾರದು. ಎಚ್ಚರವಾಗಿರಿ ತಾಯಿ.
4: ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ.
0: ಅದು
4: ನಾನೊಬ್ಬ ಬಡ ಸನ್ಯಾಸಿ ತಾಯಿ. ಹೀಗೆ ಊರೂರು ಅಲೆಯುತ್ತಾ ಇಲ್ಲಿಗೆ ಬಂದಿದ್ದೇನೆ. ಬಹಳ ಹಸಿದಿದ್ದೇನೆ ತಾಯಿ, ಏನಾದರೂ ನೀಡು.
1: ಅಯ್ಯ, ನಾವಾದರೂ ಈ ದಟ್ಟ ಕಾನನದ ನಡುವೆ ಗಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿರುವವರು. ಇರಲಿ, ನಮ್ಮ ಆಹಾರವನ್ನೇ ನಿಮಗೆ ನೀಡುತ್ತೇನೆ.
4: ಸಂತೋಷ ತಾಯಿ.
1: ಇದೋ ಒಂದಷ್ಟು ಆಹಾರವನ್ನು ಇಲ್ಲಿ ಇಡುತ್ತಿದ್ದೇನೆ, ಸ್ವೀಕರಿಸಿ ಸ್ವಾಮಿ.
4: ಇದೇನು ಹೀಗೆ, ನಿನ್ನ ಕೈಯಾರೆ ಭಿಕ್ಷೆ ನೀಡಮ್ಮ.
1: ಇಲ್ಲ, ನಾನು ಈ ರೇಖೆಯನ್ನು ದಾಟಿ ಹೊರಗೆ ಬರುವಂತಿಲ್ಲ. ಇಲ್ಲಿ ರಕ್ಕಸರ ಭಯದಿಂದ ಲಕ್ಷ್ಮಣ ದೇವ ನನ್ನ ರಕ್ಷಣೆಗಾಗಿ ಈ ರೇಖೆಯನ್ನು ಎಳೆದು ಹೋಗಿದ್ದಾನೆ. ಕ್ಷಮಿಸಿ ಸ್ವಾಮಿ, ನಾನು ನನ್ನ ಕೈಯ ಭಿಕ್ಷೆ ನೀಡಲಾರೆ.
4: ನಾನಾದರೂ ಒಬ್ಬ ಬಡ ಸನ್ಯಾಸಿ, ನನ್ನಿಂದ ನಿನಗೆ ಯಾವ ಅಪಾಯವೂ ಉಂಟಾಗದು. ಮುಂದಕ್ಕೆ ಬಾ, ನೀಡಮ್ಮ ಭಿಕ್ಷೆ.
1: ಸನ್ಯಾಸಿಯಿಂದ ನನಗೆ ಅಪಾಯ ಸಾಧ್ಯವಿಲ್ಲ, ಸಂಶಯವೂ ಸಾಧುವಲ್ಲ. ಇದೋ ಭಿಕ್ಷೆಯನ್ನು ಸ್ವೀಕರಿಸಿ.
4: ಸಿಕ್ಕಿದೆ.
1: ಅಯ್ಯೋ, ಇದೇನಾಗೋಯ್ತು? ರಾಮ ರಾಮ.
4: ರಾಮನಂತೆ ರಾಮ, ಇಲ್ಲಿ ಯಾವ ರಾಮನೂ ಇಲ್ಲ, ಯಾವ ಲಕ್ಷ್ಮಣನೂ ಇಲ್ಲ. ಅವರು ಇಲ್ಲಿಂದ ಬಹಳ ದೂರ ಹೋಗಿದ್ದಾರೆ.
1: ಅಯ್ಯೋ, ಹಾಗಾದ್ರೆ ಯಾರು ನೀನು?
4: ನಾನಾರೆಂದು ತಿಳಿಯಲಿಲ್ಲವೇ? ಲಂಕಾಧಿಪತಿ ರಾವಣೇಶ್ವರ ಎಂದರೆ ನಾನೇ. ನನ್ನ ಪ್ರೀತಿಯ ತಂಗಿ ಶೂರ್ಪಣಕಿ, ಅವಳಿಗೆ ಆದ ಅಪಮಾನವನ್ನು ಸರಿಪಡಿಸಲೆಂದೇ ನಿನ್ನನ್ನು ಹೊತ್ತೊಯ್ಯಲು ಬಂದಿದ್ದೇನೆ. ನನ್ನನ್ನು ತಡೆಯುವವರು ಇಲ್ಲಿ ಯಾರೂ ಇಲ್ಲ. ಇದೋ ಈ ಪುಷ್ಪಕ ವಿಮಾನದಲ್ಲಿ ನಿನ್ನನ್ನು ಕುಳ್ಳಿರಿಸಿ ಲಂಕಾಪಟ್ಟಣಕ್ಕೆ ತೆರಳುತ್ತೇನೆ. ನಿನ್ನನ್ನು ನನ್ನ ಪಟ್ಟದರಸಿಯನ್ನಾಗಿ ಮಾಡುತ್ತೇನೆ.
1: ಹಾ, ಇದೇನಾಗಿ ಹೋಯಿತು? ರಾಮ ರಾಮ, ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಓ ತರುಲತೆಗಳೇ, ಮೃಗ

0: ಗಿರಿ ಕಾನನಗಳೇ, ನೀವಾದರೂ ನನ್ನನ್ನು ರಕ್ಷಿಸಲಾರಿರ, ನನ್ನ ಮೊರೆಯನ್ನು ಆಲಿಸಲಾರಿರ. ದುಷ್ಟನಾದ ರಾವಣ ನನ್ನನ್ನು ಹೊತ್ತೊಯ್ಯುತ್ತಿದ್ದಾನೆ. ನನ್ನ ರಾಮ ಬಂದಾಗ ಈ ವಿಚಾರವನ್ನು ತಿಳಿಸಿಬಿಡಿ. ರಾಮ ರಾಮ ರಾಮ.
1: ಎಲ್ಲಾ ರಾವಣ, ಶ್ರೀರಾಮನ ಮಡದಿ ಸೀತಾದೇವಿಯನ್ನು ಬಲವಂತವಾಗಿ ಹೊತ್ತೊಯ್ಯುತ್ತೀಯ? ನಾನು ಇದಕ್ಕೆ ಆಸ್ಪದ ಕೊಡಲಾರೆ. ಬಿಟ್ಟು ಬಿಡು ಅವಳನ್ನು.
2: ತೊಲಗಾಚೆ, ನನ್ನನ್ನು ತಡೆಯುತ್ತಿರುವ ನೀನು ಯಾರು?
1: ಜಟಾಯಿ ಎಂದರೆ ನಾನೇ. ಬಿಡು ರಾವಣ, ಸುಮ್ಮನೆ ನನ್ನ ಕೈಯಲ್ಲಿ ಪೆಟ್ಟು ತಿಂದು ಸಾಯಬೇಡ.
2: ಏನು, ನಾನು ನಿನ್ನ ಕೈಯಲ್ಲಿ ಪೆಟ್ಟು? ಬಾ ಹಾಗಾದರೆ, ನಿನ್ನ ಶಕ್ತಿ ಏನೆಂಬುದನ್ನು ತೋರಿಸು.
1: ರಾಮ ರಾಮ ರಾಮ.
3: ಉಪ್ಪಿನಂಗಡಿಯ ಮಹತ್ವವನ್ನು ವಿವರಿಸುತ್ತಾ ಶ್ರೀಮತಿ ಸವಿತಾ ಭಟ್ ತಮ್ಮ ಸ್ವರಚಿತ ಕವನ ವಾಚನದ ಮೂಲಕ.

ಮಂದಿಯು ಹರುಷದಲ್ಲಿ ಮಹಾಕಾಳಿಯ ಕಾಲ ಭೈರವನ ಕಲ್ಕುಡ ದೈವದ ರಕ್ಷಣೆಯು ಕಲ್ಕುಡ ದೈವದ ರಕ್ಷಣೆಯು ಇಷ್ಟವನೀತ ಭಕ್ತ

0: ಉಷಾಚಂದ್ರ ಮುಳಿಯ ಹಾಗೂ ಪುಷ್ಪಲತಾ ಜನಾರ್ದನ್ ಇವರು ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ.
1: ಉಮಾ, ಉಮಾ ಪಾಠ ಹಾಕೊಂಡಿದ್ದಾರೆ, ಕೆಳಗಡೆಯಿಂದ ಶಬ್ದ ಕೇಳಿಸ್ತಿದೆ. ಉಮಾ ಅವರೇ?
2: ಓ ಓ ಬಂದೆ.
1: ಏನು ಕೆಲಸದಲ್ಲಿದ್ದೀರಾ? ಬಾಗಿಲು ಹಾಕೊಂಡಿದ್ದೀರಿ?
2: ಬಾಗಿಲು ಹಗತ್ನಲ್ಲೂ ಹಾಕಿಕೊಳ್ಬೇಕೆ. ಈಗಿನ ಕಾಲದಲ್ಲಿ ಯಾರಾದರೂ ಹಗಲು ದರೋಡೆಕೋರರು ಬಂದ್ರೆ ನಮ್ಗೆ ಗೊತ್ತೇ ಆಗುದಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೇವೆ. ಜಾಗ್ರತೆ ವಹಿಸ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ?
1: ಅದು ಹೌದು. ನಮ್ಮ ಮನೆಯಲ್ಲಾದ್ರೂ ಅತ್ತೆ ಮಾವ ಇರ್ತಾರೆ. ನಿಮ್ಮ ಮನೆಯಲ್ಲಿ ಯಾರು ಇಲ್ವೇ?
2: ಹೌದು ಅಶೋಕ, ನಿಮ್ಮ ಕೆಲಸ ಎಲ್ಲ ಆಯ್ತಾ?
1: ಓ ಆಗ್ಲೇ ಆಗೋ. ನಿಮ್ಮ ಕೆಲಸ ಆಗಿಲ್ವಾ?
2: ಇಲ್ಲ ಅಶೋಕ, ಮಗನಿಗೆ ಎಕ್ಸಾಮ್ ಅಲ್ವಾ. ಬೆಳಿಗ್ಗೆ ನೂಡಲ್ಸ್ ಮಾಡಿದ್ದೆ, ಬೇಗ ಆಗುತ್ತೆ. ಮಗನಿಗೂ ಅವನ ತಂದೆಗೂ ಅದೇ ಕೊಟ್ಟೆ. ಮಗನಿಗೆ ಓದಿಸ್ಬೇಕಲ್ವಾ, ಹಾಗೆ ಕೆಲಸ ಎಲ್ಲ ಬಾಕಿ ಆಯ್ತು.
1: ನನ್ನ ಮಕ್ಕಳಿಬ್ಬರಿಗೂ ಪರೀಕ್ಷೆ. ಬೆಳಿಗ್ಗೆ ದೋಸೆ ತಿಂದು 9 ಗಂಟೆಗೆನೆ ಹೋದ್ರು.
2: ನಿಮ್ಗೆ ಓದಿಸೋಕೆ ಇಲ್ವಾ? ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ನಂಗೆ ನನ್ನ ಮಗನಿಗಿಂತಲೂ ಜಾಸ್ತಿ ಟೆನ್ಷನ್. ಹೇಗೆ ಬರೀತಾನೋ.
1: ಏನಿದೆ ಓದಲು ಮಕ್ಕ, ಟೀಚರ್ ಮೊದ್ಲೇ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಸ್ವಲ್ಪ ಅದನ್ನೇ ಓದ್ತಾರೆ, ಬೆಳಿಗ್ಗೆ ಸ್ವಲ್ಪ, ರಾತ್ರಿ ಸ್ವಲ್ಪ. ಪರೀಕ್ಷೆ ಅಂತ ತಲೆ ಬಿಸಿನೇ ಇಲ್ಲ. ಈ ಟೈಮ್ನಲ್ಲೂ ಆಟನೇ ಮುಖ್ಯ ಅವರಿಗೆ, ಆರಾಮದಲ್ಲಿದ್ದಾರೆ.
2: ಅಯ್ಯೋ, ಎಜುಕೇಶನ್ ಮುಖ್ಯ ಅಲ್ವಾ ಅಶಕ್ಕ? ಅದಕ್ಕೆ ನಾನು ಮಗನಿಗೆ ಆಟ ಆಡಕ್ಕೆ ಬಿಡಲ್ಲ. ಕನ್ನಡ ಮೀಡಿಯಂ ಸ್ಕೂಲಿಗೆ ಹಾಕಿದ್ರೆ ಹೀಗೇನೆ. ನನ್ನ ಮಗನನ್ನು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ದು ಒಳ್ಳೇದು.
1: ಸ್ಕೂಲ್ನಲ್ಲೂ ಬೆಳಿಗ್ಗೆಯಿಂದ ಸಂಜೆ ತನಕ ಓದು ಬರಹ, ಸಂಜೆ ಟ್ಯೂಷನ್, ಮತ್ತೆ ವಾಪಸ್ ತಂದೆ ತಾಯಂದ್ರ ಪಾಠ. ಮಗುಗೆ ಬೇಸರ ಆಗಲ್ವಾ?
2: ಹೌದು ಅಶಕ್ಕ, ನನ್ನ ಮಗ ಒಂಥರ ಮಂಕಾಗಿರ್ತಾನೆ. ಆದ್ರೆ ಏನ್ ಮಾಡೋದು?
1: ಸ್ವಲ್ಪ ಹೊತ್ತು ಅವನನ್ನು ಫ್ರೀ ಬಿಡಿ, ಆಟ ಆಡಿಕೊಳ್ಳಲಿ. ಆಗ ಅವನ ಮೈ ಮನಸ್ಸು ಉಲ್ಲಾಸದಿಂದಿರುತ್ತೆ.

0: ಸ್ವಲ್ಪ ಫ್ರೀ ಇಟ್ರೆ ಸಾಕು, ಆಟ ಎಲ್ಲಿ ಆಡ್ತಾನೆ, ಇಡೀ ದಿನ ಮೊಬೈಲ್ ನಲ್ಲೇ ಇರ್ತಾನೆ.
1: ಅದೊಂದು ಅವರ ಕೈಲಿ ಸಿಕ್ಕಿದ್ರೆ ಸಾಕು, ಲೋಕನೆ ಮರೆತು ಬಿಡ್ತಾರೆ. ಹೊರಗಿನ ಆಟಕ್ಕಿಂತಲೂ ಈಗಿನ ಮಕ್ಕಳಿಗೆ ಮೊಬೈಲ್ ತಿನ್ನೇ ಮುಖ್ಯ.
0: ಹೌದು, ಅದರಿಂದಲೇ ಹಾಳಾಗೋದು ಈಗಿನ ಮಕ್ಕಳು.
1: ಏನೇ ಹೇಳಿ ಉಮಾಕ, ಈಗಿನ ಪರಿಸ್ಥಿತಿ ನೋಡಿದ್ರೆ ಮಕ್ಳು ಇಂಗ್ಲಿಷ್ ಮೀಡಿಯಂಗೆ ಹೋಗೋದಕ್ಕಿಂತ ಸರ್ಕಾರಿ ಶಾಲೆಗೆ ಹೋದ್ರೇನೆ ಒಳ್ಳೇದು. ಯಾಕಂದ್ರೆ ಮಕ್ಕಳಿಗೆ ಬೇಕಾದ ಸವಲತ್ತುಗಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಇದೆ. ಬೆಳಿಗ್ಗೆ ಹಾಲು, ಮಧ್ಯಾಹ್ನ ಬಿಸಿಯೂಟ, ಬುಕ್ಸ್, ಯೂನಿಫಾರ್ಮ್, ಇನ್ನು ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಒಳ್ಳೆ ಶಿಕ್ಷಕರು, ಇನ್ನೇನ್ ಬೇಕು, ಯಾವುದಕ್ಕೂ ಕೊರತೆ ಇಲ್ಲ.
0: ನನ್ನ ಮಗ ಟಿಫಿನ್ ನಲ್ಲಿ ಬೆಳಿಗ್ಗೆ ಹಾಕಿದ ತಿಂಡಿ ಸಂಜೆ ತನಕ ಹಾಗೆಯೇ ಇರುತ್ತೆ, ಏನು ತಿನ್ನಲ್ಲ.
1: ಹೌದು, ಮತ್ತೆ ಮಧ್ಯಾಹ್ನಕ್ಕದು ತಣ್ಣಗಾಗಿರುತ್ತೆ, ರುಚಿಸುದಿಲ್ಲ ಪಾಪ. ಹಾಗೆ ಅದಕ್ಕೆ ಆತ ಯಾವಾಗ್ಲೂ ಡಲ್ ಆಗಿರೋದು.
0: ಹೌದು,
1: ಅವೆಲ್ಲ ಇರ್ಲಿ ಉಮ್ಮಕ್ಕ, ನನೀಗ ಬಂದ ಉದ್ದೇಶನೇ ಮರ್ತೆ. ನಮ್ಮ ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮ ಕಲಶ ಅಲ್ವಾ, ನೀವು ಬರಲ್ವಾ, ಒಟ್ಟಿಗೆ ಹೋಗೋಣವಾ?
0: ಅಯ್ಯೋ, ನಾನ್ ಬರಲ್ಲ ಅಶಕ್ಕ, ನನ್ನ ಕೆಲ್ಸನೇ ಆಗಿಲ್ಲ. ಮಧ್ಯಾಹ್ನ ಎಕ್ಸಾಮ್ ಆಗಿ ಮಗ ಮನೆಗೆ ಬರ್ತಾನೆ, ಅವನಿಗೆ ಊಟ ಕೊಡ್ಬೇಕು, ನಾಳೆ ಪರೀಕ್ಷೆಗೆ ರೆಡಿ ಮಾಡಿಸ್ಬೇಕು. ನನ್ನ ದಿನ ಅಡುಗೆನೆ ಆಗಿಲ್ಲ.
1: ಏನು ಮಕ್ಕ ನೀವು, ಎಷ್ಟೊತ್ತಿಗೂ ಮಗ, ಕೆಲ್ಸ, ಅಡುಗೆ, ಮನೇಲೆ ಇರಿ. ನಿಮ್ಗೆ ಬೇರೇನು ಆಸೆಗಳಿಲ್ವಾ?
0: ಆಸೆ ಇದೆ, ಆದ್ರೆ ಮಗ 12:30ಕ್ಕೆ ಸ್ಕೂಲ್ ಗಾಡಿಲಿ ಬರ್ತಾನೆ, ನಾನು ಹೋಗಿ ಕರ್ಕೊಂಡ್ ಬರ್ಬೇಕು. ನನ್ನವ್ರು ಬೇರೆ, ಡಾಕ್ಟರ್, ಅವ್ರು ಎಷ್ಟೊತ್ತಿಗೆ ಬರ್ತಂತ ಹೇಳೋಕ್ಕಾಗಲ್ಲ. ಮನೆಯಿಂದ ಹೊರಗೋದ್ರೆ ಸಮಸ್ಯೆನೆ.
1: ನಮ್ಮವರು 2 ವಾರ ರಜೆ ಹಾಕಿದ್ದಾರೆ. ನಮ್ಮೂರ್ನ ಬ್ರಹ್ಮ ಕಲಶ ಅಲ್ವಾ, ಎಷ್ಟೋ ಕೆಲಸಗಳು ಜವಾಬ್ದಾರಿಗಳು ಇರ್ತವೆ. ನಾನು ಹೇಗೆ ಬರ್ಲಿ ಹೇಳಿದ್ದಾರೆ, ಊಟ ಬಡಿಸ್ಬೇಕಂತೆ ಮಧ್ಯಾಹ್ನಕ್ಕೆ. ನೀವು ಬರ್ತೀರಾ, ನಿಮ್ಗೂ ಪುಣ್ಯ ಸಿಗುತ್ತೆ.
0: ಬರೋಕ್ಕಾಗಲ್ಲ ಅಶೋಕ, ನೀವು ಹೋಗಿ ಬನ್ನಿ. ಹೇಗೋ ನನ್ ಮಗ ಚೆನ್ನಾಗಿ ಓದಿ ಮುಂದೆ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ.
1: ಅಲ್ಲಿಗೆ ನಿಮ್ಮ ಜವಾಬ್ದಾರಿ ಜೊತೆ ಆಯುಷ್ಯ ಮುಗಿಯುತ್ತೆ ಅನ್ನಿ, ಮತ್ತೆ ಪ್ರಾಯ ಆಗುತ್ತೆ, ಆರೋಗ್ಯ ಕೆಡುತ್ತೆ, ಒಂದು ಕಡೆಗೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ.
0: ಏನ್ ಮಾಡೋದು, ಪರಿಸ್ಥಿತಿ ಆಗಿದೆ. ನಾನೀಗ ನನ್ನ ಮಗನ ಜೊತೆಯಲ್ಲಿ ಇಲ್ಲದಿದ್ರೆ ಅವನಿಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ, ಮತ್ತೆ ಪೇರೆಂಟ್ಸ್ ಮೀಟಿಂಗ್ ನಲ್ಲಿ ನಮ್ಗೆ ಬೈತಾರೆ. ಅಯ್ಯೋ, ಯಾರಿಗೆ ಬೇಕು ಆ ಅವನ.
1: ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವರ ಬಾಲ್ಯದ ಸುಂದರ ಕ್ಷಣಗಳನ್ನೆಲ್ಲ ಕಳ್ಕೊಳ್ತಾರಲ್ವಾ, ತಾಯಿಗೂ ಕಷ್ಟನೇ. ನನ್ನ ಮಕ್ಳು ನೋಡಿ, ಆಡ್ತಾರೆ, ಓದ್ತಾರು, ಸುಖ ಸಂತೋಷಗಳನ್ನು ಕೂಡ ಅನುಭವಿಸ್ತಾರೆ.
0: ನನ್ನ ಮಗನಿಗೆ ಆಟ ಆಡೋಕ್ಕೆ ಪುರ್ಸೋತಿಲ್ಲ.
1: ಉಮಕ್ಕ, ನಿಮ್ಗೆ ಎದುರು ಮನೆ ಯಮುನಕ್ಕ ಮತ್ತೆ ಸುಂದರಣ್ಣನ ಕತೆ ಗೊತ್ತಾ?
0: ಏನು, ನಾನು ಪಕ್ಕದ ಮನೆಗಳಿಗೆ ಹೋಗೋದಿಲ್ವೇ?
1: ಹೌದು, ನಿಮ್ಗೆ ತಾಯಿ ಮೇಲೆ ಇರೋದು ಒಬ್ನೇ ಮಗ, ಆದ್ರೂ ಎಲ್ಲಿಗೂ ಹೋಗೋಕ್ಕೂ ನಿಮ್ಗೆ ಟೈಮ್ ಇಲ್ಲ. ಪಕ್ಕದ ಮನೆ ಯಮುನಾ ಮತ್ತೆ ಸುಂದರಣ್ಣನಿಗೆ 2 ಜನ ಗಂಡು ಮಕ್ಕಳು, ಅವ್ರು ಕೂಡ ನಿಮ್ಮ ಹಾಗೆ ಮಕ್ಕಳು ಮಕ್ಕಳು ಅಂತ ಜೀವ ಬಿಡ್ತಿದ್ರು. ಮಗ ಚೆನ್ನಾಗಿ ಕಲಿಸಿದ್ರು, ಇಂಜಿನಿಯರಿಂಗ್ ಮಾಡಿಸಿದ್ರು, ಇಬ್ರು ಈಗ ಕೆಲಸದಲ್ಲಿದ್ದಾರೆ.
0: ಓ, ಹಾಗಾದ್ರೆ ಆ ದಂಪತಿಗಳೀಗ ನೆಮ್ಮದಿಯಿಂದ ಇರಬಹುದಲ್ವಾ?
1: ಎಂಥ ಕರ್ಮ ನೆಮ್ಮದಿ!
0: ಮತ್ತೆ ಇನ್ನೇನು ಬೇಕು ಅವರಿಗೆ?
1: ಈ ಮುದಿ ಪ್ರಾಯದಲ್ಲಿ ಆರೋಗ್ಯ ಬೇಡ್ವಾ? ಅವರನ್ನ ನೋಡಿಕೊಳ್ಳಲು ಜನ ಬೇಕಲ್ವಾ?
0: ಮಕ್ಕಳು ಬರಲ್ವಾ?
1: ಒಬ್ಬ ಫಾರಿನ್ ಅಲ್ಲಿ, ಇನ್ನೊಬ್ಬ ಬ್ಯಾಂಗ್ಳೂರಲ್ಲಿ, ಇವರ ಜೊತೆ ಯಾರು ಇಲ್ಲ.
0: ಅಯ್ಯೋ,
1: ಅವರಿಬ್ರು ಕೊರಗ್ತಿದ್ದಾರೆ. ದೊಡ್ಡವ ಈಗ ಮದುವೆ ಆಗಿದ್ದಾನೆ ಅಂತ ಸುದ್ದಿ. ಅಪ್ಪ ಅಮ್ಮನ ಆಶೀರ್ವಾದವೇ ಬೇಡ ಅವರಿಗೆ, ಅಲ್ಲೇ ಸೆಟ್ಲ್ ಆಗಿದ್ದಾನಂತೆ. ಇನ್ನೊಬ್ಬ ಅಪರೂಪಕ್ಕೊಮ್ಮೆ ಬರ್ತಾನೆ. ಪಾಪ, ಮಕ್ಳು ಸದಿರುವಾಗ ತಮ್ಮ ಸುಖ ಸಂತೋಷವನ್ನೆಲ್ಲ ತ್ಯಾಗ ಮಾಡಿ ತುಂಬಾ ಮುದ್ದು ಮಾಡಿ ಸಾಕಿದ್ರು. ಈಗ ನೋಡಿ ಅವರ ಅವಸ್ಥೆ, ಮಕ್ಳು ಖರ್ಚಿಗೂ ಕೊಡಲ್ಲಂತೆ.
0: ಹೌದಾ, ಆರೋಗ್ಯವಾಗಿದ್ದಾರೆ ತಾನೇ?
1: ಇಲ್ಲಪ್ಪ, ಟಿಪ್ಪಿ ಶುಗರ್ ಇಬ್ರಿಗೂ. ಯಮ್ನಕ ಮೊನ್ನೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ, ನೋಡಿಕೊಳ್ಳಕ್ಕೂ ಯಾರು ಇಲ್ಲ.
0: ಛೇ, ಈಗೂ ಆಯ್ತಾ?
1: ನೋಡಿಕೊಳ್ಳೋದು ಬಿಡಿ, ಕಾಲ್ ಮಾಡಿ ಕಷ್ಟ ಸುಖನು ವಿಚಾರಿಸುವಂತೆ.
0: ಎಂತ ಮನುಷ್ಯರು ಇರ್ತಾರಪ್ಪ, ಆ ದಂಪತಿಗಳು ಇನ್ನೇನು ಮಾಡ್ತಾರೋ.
1: ಮಂಗಳೂರಿನಲ್ಲಿ ಒಂದು ವೃದ್ಧಾಶ್ರಮ ಇದೆ ಅಂತೆ, ಅವ್ರ ಅಲ್ಲಿಗೆ ಹೋಗ್ತಾರಂತೆ. ಅಲ್ಲಿ ಇವರಂತವ್ರೆ 40 ಜೋಡಿ ಇದಂತೆ. ರಾಮಚಂದ್ರಪ್ಪ ಎನ್ನುವರೊಬ್ರು ಇವರಿಗೆಂತಲೇ ಒಂದು ವೃದ್ಧಾಶ್ರಮ ಕಟ್ಟಿ ತುಂಬಾ ಪ್ರೀತಿಯಿಂದ, ಏನು ಕುಂದುಕೊರತೆ ಬಾರದಂತೆ ನೋಡಿಕೊಳ್ತಾ ಇದ್ದಾರಂತೆ.
0: ಹೌದಾ, ಮತ್ತೆ ಮನೆ?
1: ಮನೆ ಮಾಡ್ರಂತೆ, ಎರಡೂ ಮಕ್ಕಳಿಗೂ ಬೇಡ. ಬಂದ ಹಣವನ್ನೆಲ್ಲ ವೃದ್ಧಾಶ್ರಮಕ್ಕೆ ಕೊಟ್ಟು ಮುಂದಿನ ಜೀವನವನ್ನ ಅಲ್ಲೇ ಕಳೆಯುದು ಅಂತ ಹೇಳ್ತಾ ಇದ್ರು.
0: ಅಯ್ಯೋ, ನೀವು ಹೇಳಿದ ವಿಷಯ ಎಲ್ಲ ಕೇಳಿ ತುಂಬಾ ಬೇಸರ ಆಯ್ತು ಅಕ್ಕ. ಈಗ ಏನು ಕೆಲಸ ಮಾಡ್ಲಿಕ್ಕೂ ಮೂಡೇ ಇಲ್ಲ.
1: ಸಾರಿ ಉಮ್ಮಕ್ಕ, ನಿಮ್ಗೆ ತುಂಬಾ ಬೇಸರ ಮೂಡಿಸಿದೆ. ಓದು ಕಲಿ ಅಂತ ಹೇಳ್ತಾ ಮಕ್ಳಿಗೆ ನಾವ್ ಇರಬಾರ್ದು ಉಮ್ಮಕ್ಕ. ಓದು ಜೊತೆ ಸ್ವಲ್ಪ ಆಟನೇ ಇರ್ಬೇಕು, ಆಗ್ಲೇ ಅವರಿಗೆ ಸಮಾಧಾನ. ದೊಡ್ಡರಾದ್ಮೇಲೆ ಅವ್ರು ಏನಾಗ್ತಾರೋ ಅಥವಾ ಅವರವರ ಹಣೆ ಬರಹ, ಚಿಕ್ಕಂದಿನಿಂದಲೇ ಅವರಿಗೆ ಬದುಕುವ ಪಾಠ ನಾವು ಹೇಳಿಕೊಡ್ಬೇಕು. ನಮ್ಮ ಸಂಸ್ಕೃತಿ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಬೇಕು. ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ ಮಕ್ಳು ದೊಡ್ಡ ಕೆಲಸಕ್ಕೆ ಸೇರ್ತಾರೆ, ಮುಂದೆ ನಮ್ಮನ್ನು ನೋಡಿಕೊಳ್ತಾರೆ ಅನ್ನೋದು ಮೂರ್ಖತನಲ್ವಾ? ಕನ್ನಡ ಮೀಡಿಯಂ ನಲ್ಲಿ ಕಲ್ತ ಮಕ್ಳು ಈಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿಲ್ವಾ?
0: ಹೌದು ಅಶೋಕ,
1: ನಾವು ಮಕ್ಳಿಗೆ ಪುಸ್ತಕದ ಬದನೆಕಾಯಿ ಮಾತ್ರ ಕಲಿಸದೆ ನಮ್ಮ ಯೋಧರ ಕತೆ, ವೀರರ ಕತೆ, ದೇಶ ಪ್ರೇಮದ ಬಗ್ಗೆ ಅವರಿಗೆ ಹೇಳ್ತಾ ಬಂದ್ರೆ ಅವರು ಜೀವನದಲ್ಲಿ ಯಾವ ರೀತಿ ಬರ್ಕಬೇಕು ಅಂತ ತಿಳ್ಕೊಳ್ತಾರೆ. ಗುರು ಹಿರಿಯರು ತಂದೆ ತಾಯಿರನ್ನು ಗೌರವದಿಂದ ಕಾಣ್ತಾರೆ ಅಲ್ವಾ?
0: ಹಾ, ನೀವು ಹೇಳುವುದು ಸರಿಯೇ.
1: ಓಹ್, ಗೊತ್ತಾಯ್ತು. ಸರಿ, ಹಾಗಾದ್ರೆ ಬರ್ತೇನೆ.

0: ಇದುವರೆಗೆ ವನಿತಾ ಸಮಾಜ ಉಪ್ಪಿನಂಗಡಿ ಇದರ ಸದಸ್ಯರು ನಡೆಸಿಕೊಟ್ಟಂತಹ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದರಲ್ಲಿ ಭಾಗವಹಿಸಿದವರು ಸವಿತಾ ಭಟ್, ಮಮತಾ ಪೈ, ಉಷಾ ಚಂದ್ರಮುಳಿಯ, ಪುಷ್ಪಲತಾ ಜನಾರ್ದನ್, ಮಧುಮತಿ ಕರುಣಾಕರ್, ಅನುಪಮ, ಶಾರದಾ ಪುರೋಳಿ, ಜ್ಯೋತಿ ಹೇರಂಬ ಶಾಸ್ತ್ರಿ, ಸುಜಾತಾ ಕೃಷ್ಣ ಆಚಾರ್ಯ, ಶ್ಯಾಮಲಾ ಶೆಣೈ, ರಾಧಾ ನಿನ್ನಿಕಲ್ಲು. ಕೀಬೋರ್ಡಿನಲ್ಲಿ ಸಹಕರಿಸಿದವರು ಶ್ರೀಧರ ಭಟ್. ಕಾರ್ಯಕ್ರಮ ನಿರ್ವಹಣೆ ಗೀತಾಲಕ್ಷ್ಮಿ ತಾಳ್ತಜೆ.
1: ಇದುವರೆಗೆ ವನಿತಾ ಸಮಾಜ ಉಪ್ಪಿನಂಗಡಿ ಇಲ್ಲಿನ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ.
2: ಈಗ ಕೇಳಿ ಬೆಂಗಳೂರು ಲತಾ ಹಾಡಿರುವ ಜನಪದ ಗೀತೆ.

0: ಕೇಳಿ ಬಾರ್ಕೂರಿನ ವೀಣಾ ಜೋಶಿ ಅವರಿಂದ ಲಘುಧಾಟಿಯ ಭಾಷಣ, ಹವ್ಯಾಸ ಬದಲಿಸೋದೆ ಹವ್ಯಾಸವಾದಾಗ.
1: ನಮಸ್ಕಾರ. ಏನಿದು ಹವ್ಯಾಸ ಬದಲಿಸುವುದೇ ಹವ್ಯಾಸ ಅಂದ್ರೆ? ಪದೇ ಪದೇ ಹವ್ಯಾಸ ಬದಲಿಸುವವರ ಕತೆ. ಒಂದೋ ಎರಡೋ ಹವ್ಯಾಸಗಳನ್ನು ನೆಚ್ಚಿಡಿದ್ರೆ ಅದರಲ್ಲಿ ಎಕ್ಸ್ಪರ್ಟ್ ಆಗಬಹುದು, ಆದರೆ ಹೊಗೆ ಹಿಡಿದ ಮಾಡು, ಮಸಿ ಹತ್ತಿದ ಮಾಡು ಆಗಲ್ಲ ಎಂಬಂತೆ ಒಂದೇ ಹವ್ಯಾಸ ಬೋರೆನಿಸುತ್ತದೆ. ಹವ್ಯಾಸಗಳು ಇರೋ ಬೇಸರ ಕಳೀಲಿಕ್ಕಲ್ವಾ? ಹವ್ಯಾಸಗಳಿಂದಲೇ ಬೇಸರ ಬಂದ್ರೆ ಏನ್ ಮಾಡೋದು? ಹವ್ಯಾಸದಿಂದ ಹವ್ಯಾಸಕ್ಕೆ ಪಕ್ಷಾಂತರ ಮಾಡೋದೆ. ಏನಂತೀರಿ? ಈ ರೀತಿ ಪಕ್ಷಾಂತರ ಮಾಡುವವರಲ್ಲಿ ನಾನು ಒಬ್ಬಳು. ನನ್ನ ಬಳಿಗೆ ಬರುವ ಹವ್ಯಾಸಗಳು ನೆಂಟರಂತೆ ಕೆಲವು ಸಮಯ ಮಾತ್ರ ಇದ್ದು ಹೋಗ್ತವೆ, ಕೆಲವು ಆಗಾಗ ಬರುತ್ತವೆ ಹೋಗುತ್ತವೆ. ಒಂದೆರಡು ಹವ್ಯಾಸಗಳು ಸ್ವಲ್ಪ ಮಟ್ಟಿಗೆ ನನ್ನನ್ನು ಬಿಡಲಾರದೆ ಅಂಟಿಕೊಂಡಿವೆ. ಹವ್ಯಾಸಗಳು ಒಂಥರ ಎನರ್ಜಿ ಡ್ರಿಂಕ್ ಇದ್ದಂತೆ, ಒಂದು ರೀತಿಯ ಕಿಕ್ ಕೊಡುತ್ತೆ. ಜೀವನಾಧಾರಕ್ಕಾಗಿ ಕೈ ಹಿಡಿದ ವೃತ್ತಿಯ ಕಟ್ಟುಪಾಡುಗಳು, ನೀತಿ ನಿಯಮಗಳು ಮನೋದೈಹಿಕ ಒತ್ತಡಕ್ಕೆ ಕಾರಣವಾಗುತ್ತವೆ. ಕೆಲಸದ ಏಕತಾನತೆಯಿಂದ ಜೀವನದಲ್ಲಿ ಬೇಸರ ಮೂಡುತ್ತದೆ. ಈ ಒತ್ತಡಗಳನ್ನು ನಮ್ಮಿಂದ ಹೊರಹೋಗುವಂತೆ ಮಾಡಿ ಮತ್ತೆ ನಮ್ಮಲ್ಲಿ ಚೈತನ್ಯ ತುಂಬುವ ಕೆಲಸ ಹವ್ಯಾಸಗಳದ್ದು. ಹವ್ಯಾಸಗಳು ಮನಸ್ಸಿಗೆ ಹತ್ತಿರವಾದ ಕೆಲಸ, ಆದುದರಿಂದ ಇಷ್ಟಪಟ್ಟು ಮಾಡ್ತೇವೆ, ಕಷ್ಟವಾದರೂ ಗೊಣಗದೆಯೇ ಮಾಡ್ತೇವೆ. ಹವ್ಯಾಸವನ್ನೇ ವೃತ್ತಿಯಾಗಿ ಕೊಂಡವರು ಪುಣ್ಯವಂತರೇ ಸರಿ. ಪ್ರವೃತ್ತಿಯನ್ನು ವೃತ್ತಿ ಮಾಡಿಕೊಂಡು ನಿವೃತ್ತಿ ಯಾವಾಗ ಬರುತ್ತಪ್ಪ ಎಂದು ಎದುರು ನೋಡದವರು. ಕೆಲವರು ಟೈಮ್ ಪಾಸ್ಗೆ ಅಂತ ಹವ್ಯಾಸ ಇಟ್ಕೊಳ್ತಾರೆ, ಇನ್ನು ಕೆಲವರು ಅಚಾನಕ್ ಆಗಿ ಹವ್ಯಾಸ ಬೆಳೆಸಿಕೊಳ್ತಾರೆ. ಇದಕ್ಕೆ ಉದಾಹರಣೆ ನಮ್ಮ ಪಕ್ಕದ ಮನೆ ಸಾವಿತ್ರಮ್ಮನವರು. ಆಕೆಯದು ಹಪ್ಪಳ, ಸಂಡಿಗೆ, ಬಾಳಕ, ಉಪ್ಪಿನಕಾಯಿ ತಯಾರಿಯಲ್ಲಿ ಎತ್ತಿದ ಕೈ. ತಮ್ಮ ಮನೆಗೆ ಬೇಕಾಗುವಷ್ಟು ಮಾಡಿಕೊಳ್ತಾ ಇದ್ರು, ಅಕ್ಕಪಕ್ಕದ ಮನೆಗೂ ಚೂರುಪಾರು ಕೊಡ್ತಾ ಇದ್ರು. ನಾನು ಅವರ ಕೈರುಚಿ ಸವಿದವಳೆ. ಅವರ ನೆಂಟರೊಬ್ಬರು, ಸಾವಿತ್ರಮ್ಮ ನಿಮಗೆ ಒಂದು ಬಾಟ್ಲಿ ಉಪ್ಪಿನಕಾಯಿ ಕೊಡ್ತೀರಾ? ಹಣ ತಗೊಳ್ಳಿ, ನನ್ನ ಮಗಳಿಗೆ ನಿಮ್ಮ ಕೈ ಉಪ್ಪಿನಕಾಯಿ ರುಚಿ ಹತ್ತಿದೆ ನೋಡಿ ಎಂದದ್ದೇ ಸೈ. ಸಾವಿತ್ರಮ್ಮ ಈಗ ಉಪ್ಪಿನಕಾಯಿ ಸಾವಿತ್ರಮ್ಮ ಆಗಿದ್ದಾರೆ. ಈ ವಯಸ್ಸಿನಲ್ಲೂ ಹಂಗಿಲ್ಲದ ಜೀವನ. ಅವರ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಗಳಿಗೆ ಬಹಳ ಡಿಮ್ಯಾಂಡು. ಅವರ ಆವಕಾಯಿ ಅಂತೂ ಸವಿಯಲೇಬೇಕು, ತುಂಬಾ ಖಾರ ಖಾರ ಖಾರ, ಆದರೆ ಬಲು ರುಚಿ. ಅವರ ಕಾಲುಗಂಟು ನೋವು, ಸೊಂಟ ನೋವು, ಮಂಗ ಮಾಯ, ಆ ನೋವುಗಳ ನೆನಪು ಇರದಷ್ಟು ಚಟುವಟಿಕೆಯಿಂದ ಇದ್ದಾರೆ. ಪ್ರತಿನಿತ್ಯ ನಾನಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ನಾವು ಅವುಗಳಲ್ಲಿ ನಮಗಿಷ್ಟವಾದ ಕೆಲಸ ಮಾಡುವಾಗ ನಮ್ಮ ಪೂರ್ತಿ ಎನರ್ಜಿ ಬಳಸಿ ಖುಷಿಯಿಂದ ಮಾಡ್ತೇವೆ. ಎಷ್ಟೇ ದುಡಿದರೂ ಸುಸ್ತಾಗಲ್ಲ, ಕಾರಣ ಆ ಕೆಲಸ ಮಾಡಲು ನಮ್ಮ ಮನಸ್ಸು ಒಪ್ಪಿಕೊಳ್ಳುತ್ತದೆ. ಹವ್ಯಾಸಗಳು ಅನೇಕ ವಿಧ, ಒಳಾಂಗಣ ಹವ್ಯಾಸ, ಹೊರಾಂಗಣ ಹವ್ಯಾಸ ಎಂದೆಲ್ಲ ವಿಂಗಡಿಸಬಹುದು. ಒಬ್ಬೊಬ್ಬರದು ಒಂದೊಂದು ರೀತಿಯ ಹವ್ಯಾಸ. ಕೆಲವರಿಗೆ ಪ್ರತಿದಿನ ಒಂದು ಗಂಟೆ ಈಜು ಹವ್ಯಾಸವಾದರೆ ಕೆಲವರಿಗೆ ಬ್ಯಾಡ್ಮಿಂಟನ್, ಟೆನಿಸ್, ಚೆಸ್ನಂತ ಕ್ರೀಡೆಗಳು ಇಷ್ಟವಾಗುತ್ತೆ. ಕೆಲವರಿಗೆ ಸಂಜೆ ಒಂದು ಗಂಟೆ ನಡಿಗೆಯೇ ಉಲ್ಲಾಸ ಕೊಡುತ್ತೆ. ಪ್ರವಾಸ, ಚಾರಣದಂತ ಹವ್ಯಾಸಗಳು ಹೊಸ ಹೊಸ ಅನುಭವ ನೀಡುತ್ತೆ. ಅಂಚೆ ಚೀಟಿ ಸಂಗ್ರಹ, ನೋಟುಗಳ ಸಂಗ್ರಹ, ನಾಣ್ಯಗಳ ಸಂಗ್ರಹದಂತಹ ಜನಪ್ರಿಯ ಹವ್ಯಾಸಗಳು ವಿವಿಧ ದೇಶಗಳ ಸಂಸ್ಕೃತಿಗಳ ಅನಾವರಣ ಮಾಡಬಲ್ಲದು. ಕೆಲವರ ಹವ್ಯಾಸ ಚಿತ್ರ ವಿಚಿತ್ರವಾಗಿರುತ್ತದೆ. ಒಡೆದ ಮಡಿಕೆ ಚೂರುಗಳು, ಇಟ್ಟಿಗೆ ತುಂಡುಗಳು, ಬೇರೆ ಬೇರೆ ವಿಧದ ಕಲ್ಲುಗಳನ್ನು ಶೇಖರಿಸುವ ಹವ್ಯಾಸವುಳ್ಳ ನನ್ನ ಮಿತ್ರರಿಗೆ ಹುಚ್ಚೆಂದೇ ಭಾವಿಸಿದ್ದೆ ನೋಡಿ. ಅವರ ಮನೆ ಹೋದಾಗ ತಿಳಿಯಿತು, ಮನೆಯ ಮುಂದಿನ ಕೈತೋಟವನ್ನು ಈ ಚೂರುಗಳಿಂದ ಎಷ್ಟು ಚಂದವಾಗಿ ಅಲಂಕರಿಸಿದ್ರು ಗೊತ್ತಾ? ಅವರ ಹುಚ್ಚು ಹವ್ಯಾಸ ಬಲು ಸುಂದರವಾಗಿ ಕಾಣಿಸಿತ್ತು. ಇಲಿಗಳನ್ನು ಸಾಕುವ ಹವ್ಯಾಸ ಒಬ್ಬರ ಬಗ್ಗೆ ಪತ್ರಿಕೆಯಲ್ಲಿ ಓದಿದ್ದೆ. ಲೋಕೋ ಭಿನ್ನ ರುಚಿ ಅಲ್ವೇ. ಕೆಲವರ ಹವ್ಯಾಸ ಖರ್ಚಿಲ್ಲದ್ದು, ಕೆಲವರದು ಕಾಸ್ಟ್ಲಿ ಹಾಬೀಸ್. ಕೆಲವರ ಹವ್ಯಾಸ ಗಳಿಕೆಗೆ ದಾರಿ ತೋರಿಸಿದರೆ ಕೆಲವರು ತಮ್ಮ ಹವ್ಯಾಸಕ್ಕಾಗಿ ವೃತ್ತಿಯನ್ನೇ ತೊರೆಯುತ್ತಾರೆ. ಗಿಡ ನೆಟ್ಟು ಕಾಡು ಬೆಳೆಸುವ ಹವ್ಯಾಸ ಇಟ್ಟುಕೊಂಡ ಆತ್ಮೀಯರೊಬ್ಬರು ತನ್ನ ಜಮೀನಿನಲ್ಲಿ ಚಿಕ್ಕ ಕಾಡು ಬೆಳೆಸಿದ್ದಾರೆ. ಸ್ವಂತ ಆದಾಯ ಪರಿಸರ ರಕ್ಷಣೆಗೆ ಮೀಸಲಿಟ್ಟಿದ್ದಾರೆ. ಇತರರನ್ನು ಈ ಕಾಯಕಕ್ಕೆ ಪ್ರೇರೇಪಿಸುತ್ತಾರೆ. ಇವರ ಉದಾತ್ತ ಧ್ಯೇಯಕ್ಕೊಂದು ಸಲಾಂ. ಪರೋಪಕಾರಾರ್ಥಂ ಇದಂ ಶರೀರಂ ಎಂದು ಮನಸ ಕಾಯ ವಚ ನಂಬಿದವರು ಮಾತ್ರವೇ ಇಂಥ ಉನ್ನತ ಹವ್ಯಾಸಗಳ ಪ್ರೇರಾಗಿರುತ್ತಾರೆ. ಇನ್ನು ನನ್ನ ಹವ್ಯಾಸಗಳ ವಿಚಾರ, ಹೆಚ್ಚು ಖರ್ಚಿಲ್ಲದ, ಆದಾಯವೂ ಇಲ್ಲದ, ಇತರರಿಗೆ ಹಾನಿ ಮಾಡದ, ಹಾಗಂತ ಉಪಕಾರವನ್ನು ಮಾಡದ ಹವ್ಯಾಸಗಳು. ಇವುಗಳಲ್ಲಿ ಹೆಚ್ಚಿನವು ಟೈಂ ಪಾಸ್ ಹವ್ಯಾಸಗಳೇ. ಓದುವ ದಿನಚರಿ ಬಾಲ್ಯದಿಂದಲೇ ಬಂದದ್ದು, ಪುಸ್ತಕದ ಹುಳು ಎನಿಸಿಕೊಂಡಿದ್ದೆ. ನಮ್ಮ ಶಾಲೆಯ ಗ್ರಂಥಾಲಯದ ಪುಸ್ತಕಗಳನ್ನು ಎರಡು ಮೂರು ಬಾರಿ ಓದಿದ್ದೆ. ನಮ್ಮೂರಿನ ಕಿಣಿಮಾಮನ ಅಂಗಡಿಗೆ ಪ್ರತಿ ತಿಂಗಳು ಚಂದಮಾಮ ಬಾಲಮಿತ್ರಗಳು ಬರುವುದನ್ನೇ ಕಾಯ್ತಿದ್ದೆ. ಪ್ರತಿ ತಿಂಗಳು ಬರುವುದು ಒಂದೆರಡು ದಿನಗಳವಾದರೂ ಚಡಪಡಿಕೆ ಶುರು. ಕಿಣಿಮಾಮ ಬೇರಾರಿಗೋ ಪುಸ್ತಕಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಎಂದು ಅನುಮಾನಿಸಿದ್ದೂ ಉಂಟು. ನಮ್ಮ ಶಾಲೆಯ ಶಿಕ್ಷಕರು ನನ್ನ ಓದುವ ಹುಚ್ಚಿಗೆ ಒಂದಷ್ಟು ನೀರು ಸುರಿದು ಪೋಷಿಸಿದರು. ಓದುವಿಕೆ ಮಾನವನ ಜೀವನದ ಅವಿಭಾಜ್ಯ ಅಂಗ, ಎಂದಿಗೂ ಕೈಕೊಡದ ಮಿತ್ರ, ವಿಶ್ವಾಸಾರ್ಹ ಬಂಧು. ಜಗದ

ಜಂಜಡಗಳಿಂದ ನಮ್ಮನ್ನು ದೂರ ಒಯ್ಯುವ ಶಕ್ತಿ ಪುಸ್ತಕಗಳಿಗಿವೆ. ಅಂತರ್ಜಾಲ ವ್ಯವಸ್ಥೆ, ನವ ಮಾಧ್ಯಮಗಳಿಂದಾಗಿ ಓದುಗರ ಸಂಖ್ಯೆ ಕಡಿಮೆಯಾಗಿದೆ ಎಂಬ ಮಾತು ಸತ್ಯವಾದರೂ ಒಂದು ಪುಸ್ತಕ ಕೈಯಲ್ಲಿ ಹಿಡಿದುಕೊಂಡು ಓದುವಾಗ ಸಿಗುವ ಆನಂದ ಈ ಪುಸ್ತಕ ಓದುವಾಗ ಸಿಗುತ್ತೇನು? ನನಗೆ ಪತ್ರಿಕೆಗಳಲ್ಲಿ ಬರುವ ಲೇಖನಗಳನ್ನು ಓದುವ ಆಸಕ್ತಿ. ದಿನಪತ್ರಿಕೆಗಳು ಬಂದ ಕೂಡಲೇ ಅವುಗಳಲ್ಲಿನ ಸಂಪಾದಕೀಯ ಪುಟಗಳ ಲೇಖನಗಳನ್ನು ಓದಿ ಮುಗಿಸಿದ ನಂತರವೇ ಇತರ ಪುಟಗಳೆಡೆಗೆ ನನ್ನ ನೋಟ. ಲೇಖನಗಳನ್ನು ಸಂಗ್ರಹಿಸಿ ಇಡುವ ಹವ್ಯಾಸವೂ ಇದೆ. ಇದರಿಂದ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ಗಳಿಗೆ ಬಹಳ ಅನುಕೂಲವಾಗುತ್ತಿತ್ತು. ನನಗೂ ಆಗಾಗ ಓದಿಕೊಳ್ಳಬಹುದು. ಓದುವ ಅಭ್ಯಾಸದ ಜೊತೆಗೆ ಬರೆಯುವ ಅಭ್ಯಾಸವೂ ಬೆಳೆಯಿತು. ಶಾಲೆಯ ಮ್ಯಾಗಝೈನ್ಗಳಿಗೆ ಚಿಕ್ಕಪುಟ್ಟ ಬರಹಗಳನ್ನು ಬರೆಯುತ್ತಿದ್ದೆ. ಒಮ್ಮೆ ಪತ್ರಿಕೆಯೊಂದಕ್ಕೆ ಕವನ ಬರೆದು ಕಳಿಸಿದ್ದೆ. ಅದು ಪ್ರಕಟವಾಗಿ ಸ್ಫೂರ್ತಿಗೊಂಡು ಮೊದಲೇ ಬರೆದಿದ್ದ ಒಂದು ಕತೆ ಕಳಿಸಿದೆ. ಅದು ಪ್ರಕಟಗೊಂಡಾಗ ನನ್ನನ್ನು ಹಿಡಿಯುವವರೇ ಇಲ್ಲ. ಬೇರೆ ಬೇರೆ ಪತ್ರಿಕೆಗಳಿಗೆ ನನ್ನ ಬರಹಗಳನ್ನು ಕಳಿಸಲಾರಂಭಿಸಿದೆ. ಹೆಚ್ಚು ಪ್ರಕಟಗೊಂಡಾಗ ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ನಾನೂ ಬರಹಗಾರ್ತಿಯಾಗಿಬಿಟ್ಟೆನಾ? ಕನಸುಗಳು ಗರಿಗೆದರಿದವು. ಕನ್ನಡ ಲೇಖಕಿಯರ ಸಂಘದ ಸದಸ್ಯಂತೆ, ಮುಂದೆ ಅದರ ಅಧ್ಯಕ್ಷೆಯೂ ಆದಂತೆ, ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷೆಯೂ ಆದಂತೆ, ದೊಡ್ಡ ಮೆರವಣಿಗೆಯಲ್ಲಿ ಸಭಾಸ್ಥಾನಕ್ಕೆ ಹೋದಂತೆ, ಅಬ್ಬಬ್ಬಬ್ಬಬ್ಬಾ, ಹಗಲು ಕನಸುಗಳು ಆಕಾಶಕ್ಕೆ ಏಣಿ ಇಟ್ಟಾಗಿತ್ತು. ಇನ್ನು ಸಾಹಿತ್ಯ ಸಮ್ಮೇಳನಗಳಲ್ಲಿ ಒಂದು ಕುರ್ಚಿ ನನಗಾಗಿ ರಿಸರ್ವ್ಡ್ ಎಂಬ ಭಾವ ಮನದಲ್ಲಿ ನೆಲೆಯೂರಲಾರಂಭಿಸಿತ್ತು. ಇನ್ನಷ್ಟು ಹುರುಪಿನಿಂದ ಬರೆದನ್ನೆಲ್ಲ ಪತ್ರಿಕೆಗಳಿಗೆ ಕಳಿಸಲಾರಂಭಿಸಿದೆ. ಬರುಬರುತ್ತಾ ಪ್ರಕಟವಾದ ಬರಹಗಳಿಗಿಂತ ಮರುಟಪಾಲಿಗೆ ನಮ್ಮನೆ ತನಕ ಹಿಂದಿರುಗಿ ಬರುವ ಬರಹಗಳ ಸಂಖ್ಯೆ ಹೆಚ್ಚಾಯಿತು. ಬರೆಯುವ ಹುಚ್ಚು ಇಳಿಮುಖವಾಯಿತು. ಸದ್ಯದ ಪರಿಸ್ಥಿತಿ ಏನೆಂದರೆ ಆಗೊಂದು ಈಗೊಂದು ಕಥೆಯೋ ಕವನವೋ ಪ್ರಕಟವಾಗುತ್ತವೆ ಅಷ್ಟೇ. ಹೆಚ್ಚಾಗಿ ಪ್ರಕಟಗೊಳ್ಳುವ ನನ್ನ ಬರಹವೆಂದರೆ ಅದು ಸಂಪಾದಕರಿಗೆ ಪತ್ರ. ಪತ್ರಿಕೆಗಳಲ್ಲಿ ನನ್ನ ಬರವಣಿಗೆ ಇಷ್ಟವಾದ ಕೆಲವರು ತಮ್ಮ ಸಭೆಗಳಲ್ಲಿ ಭಾಷಣ ಮಾಡಲು ನನ್ನನ್ನು ಕರೆಸುತ್ತಿದ್ದರು. ಮಾತನಾಡುವುದೆಂದರೆ ಬಲು ಉತ್ಸಾಹ ನನಗೆ. ಆದ್ರಿಂದ ಖುಷಿಯಿಂದ ಒಪ್ಪಿಕೊಳ್ತಿದ್ದೆ. ಮೈಕ್ ಕೈಗೆ ಸಿಕ್ಕೊಡನೆ ಮಾತೇ ಮಾತು, ಸಮಯದ ಪರಿವೇ ಇರಲ್ಲ. ನಿರ್ವಾಹಕರು ಎಚ್ಚರಿಸುವ ತನಕವೂ ನಾನ್ ಸ್ಟಾಪ್. ನನ್ನ ಮಾತುಗಳಿಗೆ ಚಪ್ಪಾಳೆ ಬಿದ್ದರಂತೂ ಮಾತನಾಡುವ ಉತ್ಸಾಹ ಮತ್ತಷ್ಟು ಹೆಚ್ಚಾಗ್ತಿತ್ತು. ಚಪ್ಪಾಳೆ ನನ್ನ ಮಾತುಗಳಿಗೋ ಅಥವಾ ಸಾಕು ನಿಲ್ಲಿಸು ಮಾರಾಯ್ತಿ ಅಂತ ಗೊತ್ತಿಲ್ಲ. ನಮ್ಮ ಮನೆಯ ಸದಸ್ಯರು ಭಾಷಣಕ್ಕೆ ಯಾರು ಸಿಗ್ದಾಗ ನಿನ್ನನ್ನು ಕರೀತಾರೆ ಮಾರಾಯ್ತಿ ಎಂದು ಕಾಲೆಳೆಯುವುದುಂಟು. ನಾನು ಈ ಮಾತುಗಳಿಗೆ ತಲೆಕೆಡಿಸಿಕೊಳ್ಳಲ್ಲ. ಭಾಷಣ ಕಲೆ ಸಿದ್ಧಿಸಿದರೆ ಇದೊಂದು ಖುಷಿ ಕೊಡುವ ಹವ್ಯಾಸ. ಮತ್ತೆ ಉಳಿದದ್ದು ಎದುರು ಕುಳಿತು ಕೇಳುವವರ ಅದೃಷ್ಟ ಎನ್ನಿ. ನನ್ನ ಪ್ರೌಢಶಾಲೆಯ ಹಂತದ ಓದು ಮುಗಿಯುತ್ತಿದ್ದರೆ ಹೊಲಿಗೆಯ ಕಡೆ ನನ್ನ ಗಮನ ಹೊರಳಿತು. ಟೈಲರಿಂಗ್ ಕ್ಲಾಸ್ ನಡೆಸುತ್ತಿದ್ದ ನನ್ನ ಸಂಬಂಧಿಕರ ಬಳಿ ಹೊಲಿಗೆ ತರಬೇತಿಗೆ ಸೇರಿಕೊಂಡೆ. ಅವರು ಕಸೂತಿ ಕಲಿಸುತ್ತಿದ್ದರು. ಅಮ್ಮನಿಂದ ಮೊದಲ ಅಲ್ಪ ಸ್ವಲ್ಪ ಎಂಬ್ರಾಯ್ಡರಿ ಕಲಿತುಕೊಂಡಿದ್ದೆ. ಇನ್ನಷ್ಟು ಹೊಸ ಕಸೂತಿಯ ಡಿಸೈನ್ಗಳು ನನ್ನ ಕಲೆಕ್ಷನ್ಗೆ ಸೇರಿಕೊಂಡವು. ಹೊಲಿಗೆಗೂ ಪರೀಕ್ಷೆಗಳು ಇರುತ್ತವೆ. ನಾನು ಜೂನಿಯರ್ ಹಂತದ ಪರೀಕ್ಷೆಗೆ ಸಿದ್ಧಳಾದೆ. ಥಿಯರಿ ಪ್ರಾಕ್ಟಿಕಲ್ಗಳಿಗಾಗಿ ಭರದಿಂದ ಸಿದ್ಧತೆಗಳು ನಡೆದವು. ಕಲಿತ ಉಡುಪುಗಳ ಮಿನಿಯೇಚರ್ಗಳು ತಯಾರಿಸಿ ಒಂದು ಆಲ್ಬಮ್ ಮಾಡಿದೆ. ಸುಮಾರು 60-70 ವಿವಿಧ ಕಸೂತಿಗಳ ಇನ್ನೊಂದು ಆಲ್ಬಮ್ ತಯಾರಾಯಿತು. ಇನ್ನೇನು, 4 ದಿನಗಳಲ್ಲಿ ಪರೀಕ್ಷೆ ಅಂದಾಗ ಕಾಲಿಗೆ ಪೆಟ್ಟಾಯಿತು. ನಡೆಯಲು ಆಗದ ಪರಿಸ್ಥಿತಿ. ಪರೀಕ್ಷೆಯ ಕನಸು ಕಮರಿತು. ಕೆಲವು ದಿನಗಳು ಬೇಸರವೆನಿಸಿತು. ಮತ್ತೆ ಸಮಾಧಾನ ತಂದುಕೊಂಡೆ. ಟೈಲರ್ಗಳಲ್ಲಿ ಎಕ್ಸಾಮ್ ಬರದೇ ಟೈಲರ್ ಆಗ್ತಾರೇನು? ಕಾಲು ನೋವು ಕಡಿಮೆಯಾದ ಮೇಲೆ ಹೊಲಿಗೆ ಕೆಲಸ ಡಬಲ್ ಸ್ಪೀಡ್ನಿಂದ ಮತ್ತೆ ಶುರುವಾಯಿತು. ಜೊಲ್ಲಿ ಕಸೂತಿ ಹುಚ್ಚು ತುಸು ಹೆಚ್ಚೇ ಆಯಿತು. ಡ್ರೆಸ್ಗಳೆಲ್ಲ ಹೂಗಳ ಚಿತ್ತಾರದಿಂದ ತುಂಬಿದವು. ಸೀರೆಗಳೆಲ್ಲ ಡಿಸೈನರ್ ಸ್ಯಾರಿಗಳಾದವು. ಮನೆ ಕುರ್ಚಿಗಳಿಗೆ ಬ್ಯಾಕ್ ಕವರ್, ಹ್ಯಾಂಡ್ ರೆಸ್ಟ್ ಕವರ್, ಸೀಟ್ ಕವರ್ ಹೊಲಿದಾಯಿತು. ಸೋಫಾ ಕವರ್, ಟೇಬಲ್ ಕ್ಲಾತ್, ಟಿವಿ ಸ್ಟ್ಯಾಂಡ್ ಕವರ್, ಎಲ್ಲದಕ್ಕೂ ಕವರ್, ಅದರ ಮೇಲೆ ಕಸೂತಿ. ಹಾಸಿ ಹೊದೆಯುವ ಬಟ್ಟೆಗಳ ಮೇಲೂ ಚಿತ್ತಾರ. ಕರ್ಟನ್ಗಳೆಲ್ಲ ಕಸೂತಿಮಯ. ಕೊನೆಗೆ ಪುಟ್ಟ ರೇಡಿಯೋ ಮೇಲೂ ಒಂದು ಕರವಸ್ತ್ರ, ಅದಕ್ಕೆ ಹೂಗಳ ಕಸೂತಿ. ವಾಟರ್ ಫಿಲ್ಟರ್ ಕೂಡ ಬಿಡಲಿಲ್ಲ. ಅವಶ್ಯಕತೆ ಇರಲಿ ಇಲ್ಲದಿರಲಿ ಪ್ರತಿ ವಸ್ತುವಿನ ಮೇಲೂ ಕಸೂತಿ ಇರುವ ಒಂದು ಕವರ್. ಸದ್ಯ ಮನೆಯ ಪುರುಷರನ್ನು ಮಾತ್ರ ಕಸೂತಿ ಹುಚ್ಚಿನಿಂದ ಹೊರಗಿಟ್ಟಿದ್ದೆ. ಇಲ್ಲವಾದಲ್ಲಿ ಅವರು ನನ್ನನ್ನು ಹೊರಗಟ್ಟುತ್ತಿದ್ದರೇನೆ. ಆಗೆಲ್ಲ ಡಿಸೈನರ್ ಬ್ಲೌಸ್ ಭರಾಟೆ ಅಷ್ಟಾಗಿ ಇರಲಿಲ್ಲ. ನಾನು ಮತ್ತು ನನ್ನ ಗೆಳತಿ ಮಾತ್ರ ಹೊಸ ಹೊಸ ಡಿಸೈನ್ಗಳ ಬ್ಲೌಸ್ ಹೊಲಿದುಕೊಂಡು ಧರಿಸುತ್ತಿದ್ದೆವು. ಕಾಲನಿಯ ಇತರ ಹೆಂಗಳೆಯರು ನಮ್ಮನ್ನು ಡಿಸೈನ್ ಬಗ್ಗೆ ಕೇಳಿದಾಗ ನಮಗೂ ಹೆಮ್ಮೆ. ನಮ್ಮ ಬಳಿ ಕಲಿಯಲು ಬಂದವರಿಗೆ ಫ್ರೀಯಾಗಿ ಕಲಿಸೋ ಉದಾರತೆ ತೋರುತ್ತಿದ್ದೆವು. ಒಮ್ಮೆ ನಾನು ಮತ್ತು ನನ್ನ ಗೆಳತಿ ಪಾರ್ಕಿನಲ್ಲಿ ಅಡ್ಡಾಡಲು ಹೋಗಿದ್ದೆವು. ಅಲ್ಲಿ ಮಹಿಳೆಯೊಬ್ಬರ ಡಿಸೈನರ್ ಬ್ಲೌಸ್ ನಮ್ಮ ಕಣ್ಣು ಸೆಳೆಯಿತು. ನಮಗೆ ಆ ಡಿಸೈನ್ ಗೊತ್ತಿರಲಿಲ್ಲ. ನಮಗಿಂತ ಮೊದಲೇ ಕಲಿತರಲ್ಲ ಎಂಬ ಹೊಟ್ಟೆವರಿ. ಹೇಗಾದರೂ ಮಾಡಿ ಆ ಡಿಸೈನ್ ಕಲಿಯಲೇಬೇಕೆಂಬ ಹಠದಿಂದ ಆಕೆ ಹಿಂಬಾಲಿಸಿದೆವು. ಹೇಗೆ ಮಾಡಿದ್ರಿ ಡಿಸೈನ್ ಎಂದು ಕೇಳುವಂತಿಲ್ಲ, ಮರ್ಯಾದೆ ಪ್ರಶ್ನೆ. ಆಕೆ

ಅಲ್ಲೆಲ್ಲ ಆಕೆಯನ್ನು ಹಿಂಬಾಲಿಸಿದೆವು. ಆಕೆಗೆ ತಿಳಿಯದಂತೆ ಎಚ್ಚರ ವಹಿಸಿದೆವು. ಆಕೆಗೆ ತಿಳಿದಿದ್ದೆ ನಮ್ಮನ್ನು ಕಳ್ಳಿಯರೆಂದುಕೊಳ್ತಾ ಇದ್ರೇನು. ಏನೇ ಆಗಲಿ, ಆಕೆ ಡಿಸೈನ್ ರಹಸ್ಯ ತಿಳಿಯಿತು. ಮನೆಗೆ ಬಂದ ಕೂಡಲೇ ಹಳೆಯ ಬಟ್ಟೆಯ ಮೇಲೆ ನಮ್ಮ ಪ್ರಯೋಗ ಶುರುವಾಯಿತು. ಬಾಕ್ಸ್ ಪ್ಲೀಟ್ ಎಂಬ ನೆರಿಗೆಗಳ ಹೊಸ ಡಿಸೈನ್ ತಯಾರಾಯಿತು. ಆ ನೆರಿಗೆಗಳನ್ನು ಹೂದಳಗಳಂತೆ ಮಡಚಿ ಹೊಲಿದು ಮಧ್ಯದಲ್ಲಿ ಮಣಿಗಳನ್ನು ಪೋಣಿಸಿ ಇನ್ನಷ್ಟು ಚಂದವಾಗಿ ಕಾಣುವಂತೆ ಮಾಡಿದ್ದರಿಂದ ಬಹಳಷ್ಟು ಮಂದಿ ನಾರಿಯರ ಮೆಚ್ಚುಗೆಯನ್ನೂ ಪಡೆದ ಎಲ್ಲ ಫ್ಯಾಷನ್ಗಳು ಇನ್ನೊಂದು ಹೊಸ ಫ್ಯಾಷನ್ ಬಂದ ಕೂಡಲೇ ಹಳಸಲಾದಂತೆ ಕೆಲವೇ ಸಮಯದಲ್ಲಿ ಈ ಹೊಸ ಡಿಸೈನ್ ಹಳತಾಯಿತು. ಮತ್ತೆ ಹೊಸತಿಗಾಗಿ ಹುಡುಕಾಟ. ಆದರೆ ಇಲ್ಲ ನಮ್ಮ ಓದು ಮುಗಿಯುವ ತನಕ. ಉದ್ಯೋಗಸ್ಥರಾದ ಮೇಲೆ ಹೊಲಿಗೆಗೆ ಬಿತ್ತು ಕತ್ತರಿ. ಸಮಯ ಸಿಗುತ್ತಿರಲಿಲ್ಲ. ಎಂದೋ ಒಮ್ಮೆ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಹೊಲಿಯುವಂತಾಯ್ತು. ಹೊಲಿಗೆಗೆ ಸೂತಿಗೆ ಸಂಬಂಧಿಸಿದ ಅನೇಕ ವಿವರಗಳು, ಡಿಸೈನ್ಗಳು ಈಗ ಯೂಟ್ಯೂಬ್ನಲ್ಲಿ ಸಿಗುತ್ತವೆ. ಆದರೆ ಆಗೆಲ್ಲ ಒಂದೊಂದನ್ನು ಕಲಿಯಲು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಫ್ರಾಕ್ಗಳಿಗೆ ಹಾಕುವ ಸ್ಮಾಕಿಂಗ್ ಕಲಿಯಲು ಮಹಿಳೆಯೋರ್ವರಿಗೆ ದುಂಬಾಲು ಬಿದ್ದಿದ್ದೆ. ಫೀಸ್ ಕೊಡ್ತೇನೆಂದ್ರೂ ಒಪ್ಪಿರಲಿಲ್ಲ. ನನಗೆ ಗೊತ್ತಿರುವ ಕೆಲವು ಎಂಬ್ರಾಯ್ಡರಿ ಡಿಸೈನ್ಗಳನ್ನು ಆಕೆಗೆ ಧರ್ಮಾರ್ಥವಾಗಿ ಕಲಿಸಿ ಒಂದಷ್ಟು ಫೀಸ್ ಕೊಟ್ಟು ಅಂತೂ ಕಲಿತೆ. ವಿದ್ಯೆಗಳನ್ನು ಅಡಗಿಸಿ ಇಡುವವರನ್ನು ಕಂಡರೆ ಅದೇಕೋ ಕೋಪ. ಅವರ ಗುಟ್ಟು ಬೇರೆಯವರಿಗೆ ತಿಳಿದರೆ ಬಿಸ್ನೆಸ್ ಹಾಳಾಗ್ತದೆ ಎಂದಿರಬಹುದು. ಎಲ್ಲರೂ ಬಿಸ್ನೆಸ್ ಮಾಡ್ತಾರೇನು, ಕೇವಲ ಹವಸಕ್ಕಾಗಿ ಅಷ್ಟೇ. ನಮಗೆ ಗೊತ್ತಿರುವ ವಿಷಯ ಇತರರಲ್ಲಿ ಹಂಚಿಕೊಳ್ಳುವುದರಿಂದ ನಮಗೆ ನಷ್ಟವಾಗುತ್ತದೆಯೇ? ನಮಗೂ ಇತರರಿಂದ ಕಲಿಯುವ ಅವಕಾಶವೂ ಸಿಗುತ್ತದೆ. ನನ್ನ ಹೊಲಿಯುವ ಆಸಕ್ತಿ ನನ್ನ ಜೊತೆ ಬಹಳ ಸಮಯ ಇತ್ತು. ಸದ್ಯಕ್ಕೆ ಆಸಕ್ತರಿಗೆ ಕಲಿಸುವಷ್ಟು ಉತ್ಸಾಹವಂತೂ ಇದೆ. ಆದರೆ ಸೂಜಿಗೆ ದಾರ ಹಾಕುವ ಕೆಲಸ ಮಾತ್ರ ಕಲಿಯಲೆಂದು ಬಂದವರದ್ದು. ನನಗಿಷ್ಟವಾದ ಒಂದು ಹವ್ಯಾಸ ರಂಗೋಲಿ. ಎಲ್ಲೇ ಹೋದರೂ ಮನೆಗಳ ಮುಂದಿರುವ ರಂಗೋಲಿಗಳ ಮೇಲೆ ನನ್ನ ಕಣ್ಣುಗಳು ಓಡಿಬಿಡುತ್ತವೆ. ನನಗೆ ಗೊತ್ತಿರದ ರಂಗೋಲಿಯಾದರೆ ಚುಕ್ಕಿಗಳನ್ನು ಲೆಕ್ಕ ಮಾಡಿ ಮೆದುಳಿನೊಳಗೆ ರಂಗೋಲಿ ಬಿಡಿಸುತ್ತೇನೆ. ಮನೆಗೆ ಮರಳಿದ ಬಳಿಕ ಆ ರಂಗೋಲಿ ಪುಸ್ತಕಕ್ಕೆ ವರ್ಗಾವಣೆಗೊಂಡು ಮರುದಿನ ಬೆಳಿಗ್ಗೆ ಮನೆಯ ಮುಂದೆ ಅರಳುತ್ತಿತ್ತು. ಮಕರ ಸಂಕ್ರಾಂತಿಯ ರಂಗೋಲಿ ಸ್ಪರ್ಧೆಯಲ್ಲಿ ನನಗೊಂದು ಬಹುಮಾನ ಇದ್ದೇ ಇತ್ತು. ಚುಕ್ಕೆ ರಂಗೋಲಿ, ಗೆರೆ ರಂಗೋಲಿ, ಫ್ರೀ ಹ್ಯಾಂಡ್ ರಂಗೋಲಿ ಎಲ್ಲ ಮಾಡಬಲ್ಲೆ. ಆದರೆ ಬೆರಳುಗಳ ಸಂದುಗಳಿಂದ ರಂಗೋಲಿ ಪುಡಿಗಳನ್ನು ಉದುರಿಸುತ್ತಾ ಮಾಡುವ ಮೂರು ನಾಲ್ಕು ಗೆರೆಗಳ ರಂಗೋಲಿ ಮಾತ್ರ ಒಲಿಯಲೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ನೀಟಾಗಿ ಮಾಡಲು ಸಾಧ್ಯವಾಗಲಿಲ್ಲ. ಮರಳಿ ಯತ್ನವ ಮಾಡಿದಾಗ ಹಸ್ತದ ಹಿಂಭಾಗ ನೆಲದ ಗಡುಸುತನಕ್ಕೆ ತರಚಿದ್ದೂ ಉಂಟು. ಇನ್ನು ಪ್ರಯತ್ನ ಸಾಗುತ್ತಲೇ ಇದೆ. ನಿಮಗೇನಾದರೂ ತಿಳಿದಿದ್ರೆ ನನಗೂ ಕಲಿಸಿ. ಇನ್ನು ನನ್ನ ತೋಟಗಾರಿಕೆಯ ಹವ್ಯಾಸದ ಕುರಿತು ಹೇಳದಿದ್ದರೆ ಹೇಗೆ? ನಮ್ಮ ಬದಿ ಮನೆ ಸುಮಿತ್ರಕ್ಕನ ಮನೆಯ ತೋಟ ನೂರಿನ ಲಾಲ್ಬಾಗ್ ಎನ್ನಿಸಿಕೊಂಡಿದೆ. ಚಿಕ್ಕ ಜಾಗದಲ್ಲಿ ನಾಲ್ಕು ಮೂಲೆಗಳಲ್ಲಿ ಸಪೋಟ, ಮಾವು, ಪನ್ನೇರಳೆ, ಪೇರಳೆ ಗಿಡಗಳು, ನಡುವೆ ಹೂವಿನ ಗಿಡಗಳು, ಅಲಂಕಾರಿಕ ಗಿಡಗಳು. ಅಲ್ಲಿ ಸದಾ ಹಸಿ ತುಂಬಿಕೊಂಡಿರುತ್ತದೆ. ಆಗಾಗ ನೋಡಲು ಹೋಗ್ತೇನೆ, ಕಣ್ಣು ತಂಪು ಮಾಡಿಕೊಂಡು ಬರುತ್ತೇನೆ. ನಮ್ಮ ಮನೆಯಲ್ಲೂ ಆ ರೀತಿ ಹಸಿರು ತುಂಬಿದ್ರೆ ಎಷ್ಟು ಚೆನ್ನ. ಸುಮಿತ್ರಕ್ಕನನ್ನು ಕೇಳಿ ಒಂದಷ್ಟು ಗಿಡಗಳನ್ನು ಅಂದುಕೊಂಡೆ. ಗಿಡಗಳು ತಂದರಾಯ್ತೇ, ನೆಡುವುದೆಲ್ಲಿ? ಇರುವ ಚೂರು ಜಾಗದಲ್ಲಿ ನಾಲ್ಕು ತೆಂಗಿನ ಮರಗಳು. ಜಾಗ ಇಲ್ಲ ಎಂದು ಹೂತೋಟುವ ಬೆಳೆಸುವ ಆಸೆ ಹತ್ತಿಕ್ಕಲಾದೀತೇ? ಒಂದಷ್ಟು ಕುಂಡಗಳನ್ನು ಖರೀದಿಸಿದೆ. ಮಣ್ಣು, ಗೊಬ್ಬರ, ಮರಳು ತರಿಸಿದೆ. ನರ್ಸರಿಯಿಂದ ಒಂದಷ್ಟು ಗುಲಾಬಿ ಗಿಡಗಳು ಬಂದವು. ಎಲ್ಲ ಕುಂಡಗಳಲ್ಲಿ ವಿರಾಜಿಸಿದವು. ಗಿಡಗಳೆಲ್ಲ ಚಿಗುರಿ ಒಂದೆರಡು ಹೂಗಳಾದಾಗ ಸ್ವರ್ಗದ ನಂದನವನವೇ ಧರಗಿಳಿಯಿತು ಎಂಬಷ್ಟು ಸಂತೋಷಗೊಂಡೆ. ಅಷ್ಟೇ, ಮತ್ತೆ ಹೂ ಬಿಟ್ಟರೆ ಹೇಳಿ. ಹುಳ ಕೀಟಗಳ ಬಾಧೆ, ಬಿಳಿಯ ಬೂಸ್ಟು ಬೇರೆ. ನರ್ಸರಿಯಿಂದ ತಂದ ಗಿಡಗಳು ಬಾಲಗ್ರಹ ಕಳೆಯುವ ಮುಂಚೆ ಸತ್ತವು. ಸುಮಿತ್ರಕ್ಕನ ಮನೆಯಿಂದ ತಂದ ಗಿಡಗಳು ಚೆನ್ನಾಗಿ ಬೆಳೆದವು. ಆದರೆ ತೆಂಗಿನ ಮಡಲು ಬಿದ್ದು ಕುಂಡಗಳು ಒಡೆದವು. ಅಲ್ಲಿಗೆ ನನ್ನ ಗಾರ್ಡನಿಂಗ್ ಹವ್ಯಾಸ ತೆಂಗಿನ ಮರ ಹತ್ತಿತು. ಯಾವ ಆರೈಕೆಯೂ ಬೇಡದ ದಾಸವಾಳ, ನಂದಿಬಟ್ಟಲು, ಕಿಸ್ಕಾರ ಗಿಡಗಳು ಮಾತ್ರ ಮೈತುಂಬ ಹೂ ಅರಳಿಸಿ ನಗುತ್ತಿವೆ. ತಂಬಳಿ ಮಾಡಲು ಉರಗ, ಚಕ್ರಮುನಿ, ಮಜ್ಜಿಗೆ ಹುಲ್ಲು, ನೆಲನೆಲ್ಲಿ ಇವೆ. ಚಟ್ನಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಮಾವಿನ ಶುಂಠಿ ಇವೆ. ಶೀತ ಜ್ವರ ಬಂದರೆ ದೊಡ್ಡ ಪತ್ರೆ ಅಮೃತ ಬಳ್ಳಿ ಇವೆ. ಮನೆಯ ಸುತ್ತಮುತ್ತೆಲ್ಲ ತುಳಸಿ ಗಿಡಗಳು ಗಾಳಿಯನ್ನು ಶುದ್ಧಗೊಳಿಸುತ್ತಿವೆ. ಸಾಕಲೇ ಇಷ್ಟು ಹಸಿರು? ನನ್ನ ಗೆಳತಿ ಮೀರಾ ಅನೇಕ ವಿಧದ ಕ್ರಾಫ್ಟ್ಗಳನ್ನು ಮಾಡುವುದರಲ್ಲಿ ಜಾಣೆ. ಅವಳನ್ನು ನೋಡಿ ಅವಳಂತೆಯೇ ನಾನು ಕ್ರಾಫ್ಟ್ಗಳಲ್ಲಿ ನಿಪುಣತೆ ಸಾಧಿಸಬೇಕೆಂಬ ಛಲ ಮೂಡಿತು. ಅವಳಿಗೆ ಹುಟ್ಟಿನಿಂದಲೇ ಬಂದ ಕಲೆಯದು. ಚಂದ ಚಂದದ ಚಿತ್ರ ಬಿಡಿಸುತ್ತಾಳೆ, ಅದಕ್ಕೆ ಬಣ್ಣ ತುಂಬುತ್ತಾಳೆ. ಅವಳ ಮನೆಯ ಗೋಡೆಗಳ ತುಂಬೆಲ್ಲ ಅವಳ ಕೈ ಚಳಕದಿಂದ ತಯಾರಾದ ವಾಲ್ ಹ್ಯಾಂಗಿಂಗ್ಸ್, ಮೈಸೂರು, ತಂಜಾವೂರು ಶೈಲಿಯ ವರ್ಣಚಿತ್ರಗಳನ್ನು ನೋಡಬಹುದು. ಮನೆಯ ಹೊರಗಿನ ಗೋಡೆಗಳು ವರ್ಲಿ ಕಲೆಯಿಂದ ಅಲಂಕೃತಗೊಂಡಿವೆ. ಕ್ರೋಶಾದಿಂದ ಅನೇಕ ರೀತಿಯ ಹೆಣಿಗೆಗಳನ್ನು ತಯಾರಿಸಿದ್ದಾಳೆ. ನಾನು ಅವೆಲ್ಲ ಕಲಿತು ನಮ್ಮ ಮನೆಯನ್ನು ಅದೇ ರೀತಿ ಅಲಂಕರಿಸಬೇಕೆಂದು ಹೊರಟೆ. ಅವಳನ್ನು ಕೇಳಿ ಒಂದಷ್ಟು ಸಾಮಾನುಗಳನ್ನು ಖರೀದಿಸಿದೆ. ಮೊದಲು ಪೇಂಟಿಂಗ್ ಮಾಡುವ ನಿರ್ಧಾರವಾಯಿತು. ಅವಳೇ ರಚಿಸಿದ ಚಿತ್ರವೊಂದನ್ನು ಟ್ರೇ ಮಾಡಿ ಬಣ್ಣ ತುಂಬಲು ಪ್ರಯತ್ನಿಸಿದೆ. ಎರಡು ಪೇಂಟಿಂಗ್ ತಯಾರಾದವು. ಅವನ್ನು ಫ್ರೇಮ್ ಹಾಕಿಸಿ ಗೋಡೆಗೇರಿಸಿದೆ. ಮನೆಗೆ ಬಂದವರೆಲ್ಲ ನನ್ನ ಪೇಂಟಿಂಗ್ ನೋಡಿ ಹೊಗಳಲಿ ಎಂಬ ಆಸೆ. ಬಂದವರೆಲ್ಲ ನೋಡಿದ್ದು ಆಯ್ತು, ಕೇಳಿದ್ದು ಆಯ್ತು. ಆದರೆ ಕೇಳಿದ್ದು ಏನೆಂದು
ಇದು ನಿಮ್ಮ

0: ಮಕ್ಕಳು ಮಾಡಿದ ಪೇಂಟಿಂಗಾ? ಹೇಗಾಗಬೇಡ ನನಗೆ. ಸರಿ, ಮುಂದೆ ಗ್ಲಾಸ್ ಪೇಂಟಿಂಗ್ ಕೂಡ ಪ್ರಯತ್ನಿಸಿ. ಪೇಂಟಿಂಗ್ ನನಗೆ ಅರ್ಥವಾಗೋದು ಕಷ್ಟ ಎನಿಸಿತು. ಗೆಳತಿ ಕಲಿಸಿದ ರೀತಿಯಲ್ಲಿ ಬ್ರಷ್ ಆಡಿಸೋದು ನನಗೆ ಕರಗತವಾಗಲೇ ಇಲ್ಲ. ನಾನು ಕಷ್ಟಪಟ್ಟು ಮುಗಿಸಿದ ಗ್ಲಾಸ್ ಪೇಂಟಿಂಗ್ ಈಗ ನಮ್ಮ ಮನೆಯ ಮಾಡಿನಲ್ಲಿ ಹೆಂಚುಗಳ ನಡುವೆ ಕುಳಿತು ನಮಗೆ ಹಗಲು ಹೊತ್ತಿನಲ್ಲಿ ಬೆಳಕು ನೀಡುತ್ತಿವೆ. ಕ್ರೋಶಾ ಕಲಿಯಲು ತಂದ ಕ್ರೋಶಾ ಸೂಜಿ ಉಲ್ ಅಲ್ಮೇರದ ಒಂದು ಮೂಲೆಯಲ್ಲಿ ಭದ್ರವಾಗಿ ಕುಳಿತಿದೆ. ಕ್ರೋಶಾದಿಂದ ಚೈನ್ಸ್ ಮಾಡುವುದು ಬಿಟ್ಟು ಒಂದು ಹೆಜ್ಜೆಯೂ ಮುಂದೆ ಹೋಗಿಲ್ಲ ನಾನು. ಒಂದಷ್ಟು ದಿನ ಓರಿಗಾಮಿ ಕಿರಿಗಾಮಿ ಅಂತ ಶುರು ಮಾಡಿದೆ. ಓರಿಗಾಮಿಯಲ್ಲಿ ಅತಿ ಮುಖ್ಯವಾದದ್ದು ಪೇಪರ್ ಫೋಲ್ಡಿಂಗ್. ನಾನಲ್ಲೇ ತಪ್ಪಿ ಬಿದ್ದದ್ದು ನೋಡಿ. ಇನ್ನೂ ಅನೇಕ ಬಗೆಯ ಪೇಪರ್ ಕಟಿಂಗ್ ಕ್ರಾಫ್ಟ್, ಗ್ರೀಟಿಂಗ್ ಕಾರ್ಡ್ ತಯಾರಿ, ಕ್ಯಾಂಡಲ್ ಮೇಕಿಂಗ್ ಅಂತ ಏನೇನೋ ಮಾಡಲು ಹೊರಟೆ. ಯಾರೋ ಮಾಡ್ತಾ ಇದ್ದಾರೆಂದು ನಾ ಶುರು ಮಾಡೋದು, ಅದು ಇನ್ನೇನೋ ಆಗಿಬಿಡೋದು. ಮನೆಯೆಲ್ಲ ಕಸ, ಮತ್ತೆ ಕ್ಲೀನಿಂಗ್ ಕೆಲಸ. ನಮಗೆ ಒಗ್ಗದ ಆಸಕ್ತಿ ಇಲ್ಲದ ಕೆಲಸ ಮಾಡಲು ಹೋಗ್ಬಾರ್ದಪ್ಪ. ಮಹಿಳೆಯರ ಅಚ್ಚುಮೆಚ್ಚಿನ ಹವ್ಯಗಳಲ್ಲಿ ಒಂದು ಹೊಸ ರುಚಿ ತಯಾರಿಸುವುದು, ಮನೆ ಮಂದಿ ಮೇಲೆ ಪ್ರಯೋಗಿಸುವುದು. ಅಡುಗೆ ಮಾಡೋದು ಅನಿವಾರ್ಯ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರಾದೀತೆ. ಹೊಸ ರುಚಿಗಳ ಪ್ರಯೋಗ ಹವ್ಯಾಸ. ಈ ಪ್ರಯೋಗಗಳ ಔಟ್ಕಮ್ ಮನೆಯ ಸದಸ್ಯರ ಹೊಟ್ಟೆ ಸೇರುತ್ತೋ ತಿಪ್ಪೆ ಸೇರುತ್ತೋ ಹೇಳಲಿಕ್ಕಾಗದು. ಆದರೆ ಮಹಿಳೆಯ ಪ್ರಯೋಗಶೀಲತೆ ಮಾತ್ರ ಕಡಿಮೆಯಾಗುವುದೇ ಇಲ್ಲ, ಅದು ನಿತ್ಯ ನೂತನ. ಹೊಸ ರುಚಿ ತಯಾರಾದ ದಿನ ಮನೆ ಮಂದಿಗೆಲ್ಲ ತಿನ್ನುವ ಮೊದಲು ಧರ್ಮ ಸಂಕಟ, ತಿಂದ ಮೇಲೆ ಉದರಕ್ಕೆ ಸಂಕಷ್ಟ, ಹೀಗೆ ಉಭಯ ಸಂಕಟ ಬರಲೂಬಹುದು. ಅಥವಾ ಹೊಸ ರುಚಿ ನಿಜವಾಗಿಯೂ ರುಚಿಕರಾಗಿದ್ದು ಮತ್ತೊಮ್ಮೆ ಮಾಡಲು ಒತ್ತಾಯವೂ ಬರಬಹುದು. ನನ್ನಲ್ಲೂ ಆಗಾಗ ಅಡುಗೆ ಮನೆಯಲ್ಲಿ ಹೊಸ ಪ್ರಯೋಗ ಮಾಡಿ ಬಡಿಸುವ ಹವ್ಯಾಸ ಇಂದಿಗೂ ಜೀವಂತವಾಗಿದೆ. ಒಮ್ಮೆ ಯಾವುದೋ ಪತ್ರಿಕೆಯಲ್ಲಿ ಬಟಾಟೆ ಹಲ್ವಾ ದರೆಸಿ ನೋಡಿದೆ, ಪ್ರಯೋಗ ಮಾಡಿದೆ. ಅವುಗಳನ್ನು ಡ್ರೈ ಫ್ರೂಟ್ಸ್ಗಳಿಂದ ಅಲಂಕರಿಸಿ ಸಂಜೆ ವೇಳೆಗೆ ಆಫೀಸು ಮುಗಿಸಿ ಬಂದ ಪತಿರಾಯರಿಗೆ ನೀಡಿದೆ. ಒಂದೆರಡು ಚಮಚ ತಿನ್ನುವಷ್ಟರಲ್ಲಿ ಹೇಗಿದೆ ಎಂದು ಕಾತರದಿಂದ ಕೇಳಿದೆ. ಆಗ ಅವರು ಕೊಟ್ಟ ಉತ್ತರ, ಗೆಣಸು ಬೇಯಿಸಿದ್ದಲ್ವಾ, ನಮ್ಮಮ್ಮ ಇದನ್ನೇ ಒತ್ತಿ ಹಪ್ಪಳ ಮಾಡ್ತಾ ಇದ್ಲು. ಗೆಣಸು ಬೇಯಿಸಿ ತಿನ್ನುವುದಕ್ಕಿಂತ ಕೆಂಡದೊಲೆಯಲ್ಲಿ ಸುಟ್ಟು ತಿಂದರೆ ಇನ್ನೂ ರುಚಿ ಎಂದರು. ಅದು ಗೆಣಸಲ್ಲ ಮಾರಾಯರೇ, ಬಟಾಟೆ ಹಲ್ವಾ ಎನ್ನುವ ಧೈರ್ಯ ನನಗೆ ಬರಲಿಲ್ಲ. ಮತ್ತೆ ಬಟಾಟೆಯನ್ನು ಯಾವುದಕ್ಕೆ ಬಳಸಿದರೆ ರುಚಿಯೋ ಅದಕ್ಕೆ ಬಳಸಬೇಕೆಂದು ನಿರ್ಧರಿಸಿದೆ. ಆದರೆ ಹೊಸ ರುಚಿ ಪ್ರಯೋಗಶೀಲತೆ ಇನ್ನೂ ಬಿಟ್ಟಿಲ್ಲ. ಕಿತ್ತಿಳೆ ಹಣ್ಣಿನ ಸೀಸನ್ನಲ್ಲಿ ಕಿತ್ತಿಳೆ ಹಣ್ಣಿನ ರಸದ ಪಲಾವ್ ಯೂಟ್ಯೂಬ್ನಲ್ಲಿ ನೋಡಿ ತಯಾರಿಸಿದೆ, ನನಗೆ ಹಿಡಿಸಲಿಲ್ಲ. ಇನ್ನು ನನ್ನ ಹವ್ಯಾಸಗಳಲ್ಲಿ ಅಸ್ಥಾನ ಪಡೆದಿರುವುದು ಸಂಗೀತ. ನನ್ನನ್ನು ಇನ್ನೂ ತೊರೆಯದ ಹವ್ಯಾಸ ಜನಪದ, ಶಾಸ್ತ್ರೀಯ, ಸುಗಮ, ಹೀಗೆ ಎಲ್ಲ ಪ್ರಕಾರದ ಸಂಗೀತ ಇಷ್ಟ. ಮೊದಲೆಲ್ಲ ರೇಡಿಯೋ ಕೇಳುವಾಗ ಅದರಲ್ಲಿ ಬರುವ ಹಾಡುಗಳನ್ನೆಲ್ಲ ಬರೆದಿಟ್ಟುಕೊಂಡು ಕಲಿಯುತ್ತಿದ್ದೆ. ಆಗೆಲ್ಲ ಶೇಖರಿಸಿಟ್ಟುಕೊಳ್ಳುವ ಸಾಧನಗಳು ಇರಲಿಲ್ಲ. ರೇಡಿಯೋದಲ್ಲಿ ಪ್ರಸಾರವಾದಾಗಲೇ ಕೇಳಿ ಕಲಿಯೋದು. ಅದೆಷ್ಟು ಹಾಡುಗಳನ್ನು ಕೇಳಿ ಕಲಿತಿದ್ದೆನೋ. ಈ ಬೆರಳ ತುದಿಯಲ್ಲಿ ಬೇಕಾದಷ್ಟು ಹಾಡುಗಳು. ಪೆನ್ ಡ್ರೈವ್, ಐಪಾಡ್, ಮೆಮರಿ ಡ್ರೈವ್ಗಳಲ್ಲಿ ಸಾವಿರಾರು ಹಾಡುಗಳನ್ನು ಶೇಖರಿಸಿ ಇಡಬಹುದು. ಆದರೂ ಸಮಯಕ್ಕೆ ಸರಿಯಾಗಿ ಬೇಕಾದ ಹಾಡು ಹುಡುಕಿಯೇ ಸಾಕಾಗುತ್ತದೆ, ಮತ್ತೆ ನೆಟ್ನ ಮರೆ ಹೋಗಬೇಕು. ಎಷ್ಟೆಲ್ಲ ಸವಲತ್ತುಗಳು ಇದ್ದರೂ ರೇಡಿಯೋದಲ್ಲಿ ನಮಗಿಷ್ಟವಾದ ಹಾಡು ಬಂದಾಗ ಆಲಿಸುವ ಮಜವೇ ಬೇರೆ. ಪ್ರಪಂಚದಲ್ಲಿರುವ ಹವ್ಯಾಸಗಳಲ್ಲಿ ಜನರ ಅತ್ಯಂತ ನೆಚ್ಚಿನ ಹವ್ಯಾಸ ಸಂಗೀತ ಆಲಿಸುವಿಕೆ. ಸಂಗೀತವಿಲ್ಲದಿದ್ದರೆ ಜಗತ್ತೇ ಬೋರಿಂಗ್ ಎನ್ನುತ್ತಿದ್ದೆವು. ನಾದಮಯಂ ಇದಂ ಜಗತ್ ಎಂಬ ಮಾತಿಗೆ ಬದಲಾಗಿ ಬೇಸುರ್ ಜಗತ್ನಿಂದ ಬೇಸರ ಮುತ್ತಿತ್ತು. ಸದ್ಯ ಬದುಕಿದೆವು. ಸಂಗೀತ ಕೇಳುವುದಷ್ಟೇ ಅಲ್ಲ, ಹಾಡುವುದು ಕಲಿಸುವುದು ಕೂಡ ಇಷ್ಟದ ಕೆಲಸ. ನಾನು ಕಲಿಸಿದ್ದು ಮಕ್ಕಳು ಹಾಡಿದಾಗ ಏನೋ ಸಾರ್ಥಕತೆಯ ಭಾವ. ಹೀಗೆ ಬಹಳಷ್ಟು ಹವ್ಯಾಸಗಳ ಒಡನಾಟದಿಂದ ಜೀವನ ಆನಂದಮಯವಾಗಿದೆ ಎನ್ನಲಡ್ಡಿಯಿಲ್ಲ. ಒಂದಷ್ಟು ದಿನ ಕಲಿಕೆ, ಮತ್ತೊಂದಷ್ಟು ದಿನಗಳು ಪ್ರಯೋಗ. ಕರಗತವಾದರೆ ಮುಂದುವರಿಕೆ, ಕೈಕೊಟ್ಟರೆ ಅದನ್ನು ಬಿಟ್ಟು ಇನ್ನರ ಕಲಿಕೆ. ತಲೆಯನ್ನು ಖಾಲಿಯಾಗಲು ಬಿಡದೆ ಒಂದಷ್ಟು ಕೆಲಸ ಕೊಟ್ಟರೆ, ಸದಾ ಕ್ರಿಯಾಶೀಲರಾಗಿದ್ದರೆ ಆರೋಗ್ಯವೂ ಚೆನ್ನಾಗಿರುತ್ತದೆ. ಮರೆಗುಳಿ ಕಾಯಿಲೆಯಂಥವು ನಮ್ಮ ಬಳಿಯೂ ಬಾರದಂತೆ. ಹವ್ಯಾಸಗಳಿಂದ ನಾವು ಖುಷಿಯಾಗಿರಬಹುದು, ನಮ್ಮ ಸುತ್ತಮುತ್ತಲಿನವರನ್ನು ಕ್ರಿಯಾಶೀಲರನ್ನಾಗಿಸಬಹುದು. ಮನೆಯವರಿಗೂ ನಮ್ಮ ಕಿರಿಕಿರಿ ಪಿರಿಪಿರಿಯಿಂದ ಬಿಡುಗಡೆ. ಏನಂತೀರಿ?
1: ಇದುವರೆಗೆ ಹವ್ಯಾಸ ಬದಲಿಸೋದೆ ಹವ್ಯಾಸವಾದಾಗ ಬಾರ್ಕೂರಿನ ವೀಣಾ ಜೋಶಿ ಅವರಿಂದ ಲಘುಧಾಟಿಯ ಭಾಷಣ ಕೇಳಿದಿರಿ. ಈಗ ಭಾವಗೀತೆಯೊಂದನ್ನು ಕೇಳೋಣ. ವಸುಧಾ ಗಿರಿಧರ್ ಹಾಗೂ ಶ್ರೀರಾಮ್ ಸಿ ಗೋಪಾಲನ್ ನಾಯರ್ ಅವರ ಧ್ವನಿಯಲ್ಲಿ ಹಕ್ಕಿಗಳು ಹಾರಿದವೆ ಗೂಡಿಂದಲೇ, ರಚನೆ ಶಕುಂತಲಾ ಆರ್ಕಿಣಿ.

0: ನಮಸ್ಕಾರ. ಮೆದುಳು ಹಾಗೂ ಬೆನ್ನು ಹುರಿ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವ ಡಾಕ್ಟರ್ ಸಾತ್ವಿಕ್ ಪಿಜಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
1: ನಮಸ್ತೆ.
0: ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬೆನ್ನು ಹುರಿ ಮತ್ತು ಬೆನ್ನು ಮೂಳೆ ಗಡ್ಡೆಗಳು ಇವುಗಳ ಕುರಿತಂತೆ ಮಾಹಿತಿಯನ್ನ ಡಾಕ್ಟರ್ ಅವರು ತಮಗೆ ನೀಡ್ತಾರೆ. ಈಗ ಡಾಕ್ಟರ್, ಈ ಒಂದು ಬೆನ್ನು ಹುರಿ ಮತ್ತು ಬೆನ್ನು ಮೂಳೆ ಗಡ್ಡೆಗಳು ಈ ಕುರಿತಂತೆ ನಮ್ಮ ಕೇಳುಗರಿಗೆ ಒಂದು ಪ್ರಾಥಮಿಕವಾದ ಮಾಹಿತಿಯನ್ನು ಕೊಡಿ.
1: ನೋಡಿ, ಸಾಮಾನ್ಯವಾಗಿ ಬೆನ್ನು ಹುರಿ ಅಥವಾ ಬೆನ್ನು ಮೂಳೆ ಗೆಡ್ಡೆಗಳು ಮೆದುಳಿನ ಗೆಡ್ಡೆಗಳಿಗಿಂತ ಬಹಳ ಕಮ್ಮಿ ಪ್ರಮಾಣದಲ್ಲಿ ಕಾಣಿಸುತ್ತೆ. ಪರ್ಸೆಂಟೇಜ್ ಲೆಕ್ಕದ ಪ್ರಕಾರ 15% ನಾವು ಬೆನ್ನಿನಲ್ಲಿ ಗೆಡ್ಡೆಗಳನ್ನು ಕಾಣಬಹುದು. ಸಾಮಾನ್ಯವಾಗಿ ಈ ಗೆಡ್ಡೆಗಳು ಕ್ಯಾನ್ಸರ್ ರಹಿತ ಅಥವಾ ಸಾಮಾನ್ಯ ಗೆಡ್ಡೆಗಳಾಗಿ ಇರುತ್ತದೆ. ಈ ಗೆಡ್ಡೆಗಳು ಯಾರಲ್ಲಿ ಬರುತ್ತೆ ಯಾರಲ್ಲಿ ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸಾಮಾನ್ಯವಾಗಿ ಇದು 40-70 ವಯಸ್ಕರಲ್ಲಿ ಕಾಣಿಸುತ್ತೆ. ಕೆಲವೊಂದು ಗೆಡ್ಡೆಗಳು ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ.
0: ಆಮೇಲೆ ಈ ಬೆನ್ನು ಹುರಿ ಯಾವ ಭಾಗದಲ್ಲಿ ಕಂಡು ಬರ್ತವೆ, ಹಾಗೇನಾದ್ರೂ ಸ್ಪೆಸಿಫಿಕ್ ಲೊಕೇಶನ್ ಏನಾದ್ರೂ ಇದೆಯಾ ಡಾಕ್ಟರ್?
1: ಈಗ ಬೆನ್ನು ಹುರಿ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕುತ್ತಿಗೆ ಮೇಲಿನ ಎದೆ ಭಾಗ, ಕೆಳಗಡೆ ಸೊಂಟ. ಸೊ ಇದು ಲಾಂಗ್ ಡಿಸ್ಟೆನ್ಸ್ ಇದೆ. ಬಟ್ ಸಾಮಾನ್ಯವಾಗಿ ಮೇಲಿನ ಬೆನ್ನಿನಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ.
0: ಮತ್ತೆ ಇದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ನಾವು ಪ್ರಮಾಣ ನೋಡಿದಾಗ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ?
1: ಈಗ ಓವರ್ ಆಲ್ ಅಂದ್ರೆ ಎಲ್ಲಾ ರೀತಿಯ ಗೆಡ್ಡೆಗಳು ಪರಿಗಣಿಸಿದಾಗ ಮಹಿಳೆಯರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಈಗ ಈ ಒಂದು ಬೆನ್ನು ಹುರಿ ಮತ್ತು ಬೆನ್ನು ಹುಳಿ ಗೆಡ್ಡೆಗಳಿಗೆ ಸಂಬಂಧಪಟ್ಟಂತೆ ವರ್ಗೀಕರಣ ಅಥವಾ ಅದರ ಕ್ಲಾಸಿಫಿಕೇಶನ್ ಏನಾದರೂ ಇದೆಯಾ ಡಾಕ್ಟ್ರೆ? ಅಂದ್ರೆ ಮೆಡಿಕಲ್ ಆಗಿ ತಾವು ಅದನ್ನ ವರ್ಗೀಕರಣ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀರಿ?
1: ಈ ಬೆನ್ನು ಹುರಿ ಅನ್ನೋದು ಮೆದುಳಿನ ಕಿರಿ ಮೆದುಳಿನ ಕಂಟಿನ್ಯೂಯೇಷನ್, ಅಂದ್ರೆ ಕಿರಿ ಮೆದುಳು ಕೆಳಗಡೆ ಆ ನರಗಳು ಏನ್ ಕೆಳಗ್ ಬರುತ್ತೆ ಮುಂದುವರೆದ ಭಾಗನೇ ಬೆನ್ನು ಹುರಿ. ಇದು ವೆರಿ ಡೆಲಿಕೇಟ್ ಸ್ಟ್ರಕ್ಚರ್. ಇದನ್ನ ಒಂದು ಪದರ ಅದನ್ನ ಸುತ್ತೊರಿಯುತ್ತೆ, ಡ್ಯೂರಾ ಮ್ಯಾಟರ್ ಅಂತ ಹೇಳ್ತೀವಿ. ಈ ಬೆನ್ನು ಹುರಿಗೆ ಒಂದು ನೀರಿನಂತಹ ಒಂದು ಪದಾರ್ಥ ಸುತ್ತೊರಿಯುತ್ತೆ, ಅದಕ್ಕೆ CSF ಅಂತ ಹೇಳ್ತೀವಿ. ಸೊ ಈಗ ಬೆನ್ನು ಹುರಿ ಅದ್ರ ಸುತ್ತ ನೀರಿನ ಅಂಶ, ಅದ್ರ ಸುತ್ತ ನಮಗೆ ಡ್ಯೂರಾ ಮ್ಯಾಟರ್ ಅಥವಾ ಒಂದು ಥಿಕ್ ಲೇಯರ್, ಇಟ್ಸ್ ಎ ಟಫ್ ಲೇಯರ್, ಅದು ಪದರದಿರುತ್ತೆ, ಅದಕ್ಕೆ ಡ್ಯೂರಾ ಅಂತ ಹೇಳ್ತೇವೆ. ಇದಿಷ್ಟು ಮೇಲಿಂದ ಕೆಳಗಡೆವರೆಗೂ ಸಣ್ಣ ಸಣ್ಣ ಮೂಳೆಗಳು ಒಂದು ಒಂದು ಕ್ರಮಬದ್ಧವಾಗಿ ಜೋಡಣೆಯಿಂದಾಗಿ ಈ ಒಳಗಿನ ಬೆನ್ನು ಹುರಿಯನ್ನು ಪ್ರೊಟೆಕ್ಟ್ ಮಾಡ್ತಿರ್ತದೆ, ಕಾಪಾಡ್ತಿರುತ್ತೆ. ಸೊ ನಿಮಗೆ ಮತ್ತೊಂದ್ಸಲಿ ಇದನ್ನ ರಿಕಾಲ್ ಮಾಡಿದಾಗ ಒಳಗಡೆ ಬೆನ್ನು ಹುರಿ, ಅದ್ರ ಸುತ್ತ ನೀರಿನ ಅಂಶ, ಅದ್ರ ಸುತ್ತ ಒಂದು ಪದ ಡ್ಯೂರಾ ಮ್ಯಾಟರ್ ಅಂತ, ಅದರಿಂದ ಹೊರಗಡೆ ನಿಮಗೆ ಒಂದು ಮೂಳೆಯ ಅಂಶಗಳು, ಇದಕ್ಕೆ ಸ್ಪೈನಲ್ ಕಾಲಮ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಅಥವಾ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳ್ತೀವಿ. ಸೊ ಇದು ಬೇಸಿಕ್ ಅನಾಟಮಿ. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಸೊ ನಮಗೆ ಗೆಡ್ಡೆಗಳನ್ನು ವಿಂಗಡಿಸಲಿಕ್ಕೆ ಇದ್ರ ಮೇಲೆ ಆಧಾರವಾಗಿರುತ್ತೆ. ಈ ಬೆನ್ನು ಹುರಿ ಮತ್ತೆ ಆ ಪದರದ ಹೊರಗಿಂದ ಏನ್ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಡ್ಯೂರಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಮೂಳೆಯಿಂದ ಅಥವಾ ಮೂಳೆ ಸುತ್ತಮುತ್ತ ಇರುವ ಅಂಶಗಳಿಂದ ಬರೋ ಟ್ಯೂಮರ್ಸ್. ಇಲ್ಲಿ ಕಾಮನ್ನೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಮೆಂಜಿಯೋಮಾ, ಇವಿಂಗ್ ಸಾರ್ಕೋಮಾ, ಮೆಟಾಸ್ಟಾಸಿಸ್, ಇಂತಹ ರೋಗ ಅಂಶಗಳು ಇದರಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಪದರದ ಒಳಗಡೆ, ಆದರೆ ಬೆನ್ನಿಯ ಹೊರಗಡೆ, ಅದಕ್ಕೆ ಎಕ್ಸ್ಟ್ರಾ ಮೆಡ್ಯುಲರಿ ಇಂಟ್ರಾ ಡ್ಯೂರಲ್ ಟ್ಯೂಮರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಸಾಮಾನ್ಯವಾಗಿ ಕಂಡುಬಂದ ಗೆಡ್ಡೆಗಳು ಅಂದ್ರೆ ಮೆನಿಂಜಿಯೋಮಾ, ಶ್ವಾಮಾ ಮತ್ತೆ ಲೈಪೋಮ. ಇವೆಲ್ಲ ಮೂರು ರೀತಿಯ ಗೆಡ್ಡೆಗಳು ಸಾದಾ ಗೆಡ್ಡೆಗಳಾಗಿರುತ್ತವೆ. ಮತ್ತೆ ಕೊನೆಯ ತರದ್ದು ಅದೇನು ಅಂದ್ರೆ ಇಂಟ್ರಾಮೆಲರಿ, ಅಂದ್ರೆ ಬೆನ್ನ ಹುರಿಯ ಒಳಗಡೆ ಇರುತ್ತೆ. ಇದು ಥರ್ಡ್ ಟೈಪ್ ಆಫ್ ಸ್ಪೈನಲ್ ಟ್ಯೂಮರ್ ಅಂತ ಹೇಳ್ತಾರೆ.

0: ಇಲ್ಲಿ ಕಂಡು ಬರುವ ಟ್ಯೂಮರ್ಸ್ ಅಂದ್ರೆ ಎಪೆಂಡೈಮಾ ಮತ್ತು ಮೆಟಾಸ್ಟೇಸಿಸ್ ಅಥವಾ ಆಸ್ಟ್ರೋಸೈಟೋಮಾ ಅಂತ ಗೆಡ್ಡೆಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ.
1: ಈಗ ಡಾಕ್ಟರ್ ಸಾತ್ವಿಕ್ ಅವರೇ, ಈ ಒಂದು ತೊಳೆ ಇದೆ ಬೆನ್ನು ಹುರಿ ಮತ್ತು ಬೆನ್ನು ಮೂಳೆಯಲ್ಲಿ ಗಡ್ಡೆಗಳು ಆಗಿವೆ ಅಂತಂದಾಗ ಏನು ವೈದ್ಯಕೀಯ ಲಕ್ಷಣಗಳು ಕಂಡು ಬರ್ತವೆ?
0: ಸಾಮಾನ್ಯವಾಗಿ ಕಂಡು ಬರೋದಂದ್ರೆ ಬೆನ್ನು ನೋವು, ಕಾಸೆಳೆತ, ಕೈ ಕಾಲುಗಳಲ್ಲಿ ಸ್ವಾಧೀನ ಕಮ್ಮಿವಾಗುವುದು, ಮೂತ್ರದಲ್ಲಿ ಅಥವಾ ಗುದನಾಳದ ಕಂಟ್ರೋಲ್ನಲ್ಲಿ ವ್ಯತ್ಯಾಸವಾಗುವುದು, ಅಥವಾ ಆ ಬೆನ್ನಿನ ಹಿಂದೆ ಜಸ್ಟ್ ಪೇನ್ ಇರುತ್ತೆ, ಈ ತರ ತೊಂದರೆಗಳಿರುತ್ತೆ ಸಾಮಾನ್ಯವಾಗಿ. ಕೆಲವೊಮ್ಮೆ ಇವೇನೂ ಲಕ್ಷಣ ಇಲ್ಲದೆ ಯಾವುದೋ ಕಾರಣಕ್ಕೆ ನೀವು ಸ್ಕ್ಯಾನ್ ತೆಗೆದಾಗಲ ಕೂಡ ನಿಮಗೆ ಈ ಗೆಡ್ಡೆಗಳು ಕಂಡು ಬರುತ್ತೆ. ಸೊ ಈ ಲಕ್ಷಣಗಳು ಏನು ಹೇಳಿದೀನಲ್ಲ, ಈ ಲಕ್ಷಣಗಳ ಮಾದರಿ ಮೇಲೆ ಈ ಟ್ಯೂಮರ್ ಎಕ್ಸ್ಟ್ರಾ ಮೆಡ್ಯುಲರಿ ಇಂಟ್ರಾಡ್ಯೂರಲ್ ಅಥವಾ ಇಂಟ್ರಾ ಮೆಡ್ಯುಲರಿ ಟ್ಯೂಮರ್, ಈ ಲೊಕೇಶನ್ ಆಫ್ ದ ಟ್ಯೂಮರ್ ಇದ್ದಾಗ ಈ ಹೇಳಿರುವ ಲಕ್ಷಣಗಳು ವೇರಿಯಸ್ ಪ್ಯಾಟರ್ನ್ ಇರುತ್ತೆ, ಬಟ್ ಇದೇ ಸಿಂಪ್ಟಮ್ಸ್ ಇದೇ ಲಕ್ಷಣಗಳಿಂದ ಕೂಡಿರುತ್ತೆ. ಈ ಲಕ್ಷಣಗಳು ಇದ್ದಾಗ ರೋಗಿಯು ನಮ್ಮ ಹತ್ರ ಬರ್ತಾರೆ, ನಾವು ಅವ್ರನ್ನ ವೈದ್ಯಕೀಯಕ್ಕೆ ತಪಾಸಣೆ ಮಾಡ್ತೀವಿ. ಸೊ ಕ್ಲಿನಿಕಲಿ ಈ ಇದನ್ ಇರ್ಬೋದು ಅಂತ ಹೇಳಿ ನಾವು ಊಹಿಸ್ತೀವಿ. ಇದಕ್ಕೆ ಕನ್ಫರ್ಮೇಶನ್ ಮಾಡಲಿಕ್ಕೆ ಅಂತ ನಾವು MRI ಸ್ಕ್ಯಾನ್ ಮಾಡ್ತೀವಿ. MRI ಅಲ್ಲಿ ಇಂಜೆಕ್ಷನ್ ಕೊಟ್ಟು ಮಾಡಬೇಕಾಗತ್ತೆ, ಅಂದರೆ ಕಾಂಟ್ರಾಸ್ಟ್. ಆ ಕಾಂಟ್ರಾಸ್ಟ್ ಕೊಟ್ಟಾಗ ನಮಗೆ ಗೆಡ್ಡೆಯ ಮಾರ್ಫಾಲಜಿ, ಗೆಡ್ಡೆಯ ಲಕ್ಷಣಗಳು ಚೆನ್ನಾಗಿ ಕಾಣಿಸುತ್ತದೆ, ಅದು ನಮಗೆ ಡಯಾಗ್ನೋಸಿಸ್ ಮಾಡಲಿಕ್ಕೆ ನಮಗೆ ಸಹಕರಿಸುತ್ತೆ. ಸೊ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಲಕ್ಷಣದ ಮೇಲೆ ಸ್ಕ್ಯಾನ್ ಮಾಡಿ ನೋಡಿದಾಗ ಅದನ್ನು ಸಾದಾ ಗೆಡ್ಡೆನೋ ಅಲ್ವೋ, ಈ ಗೆಡ್ಡೆನ ಯಾವ ತರ ನಾವು ಆಪರೇಷನ್ ಮಾಡಬೇಕು, ಮುಂದೆ ಹೇಗೆ ಒರಿಬೇಕು ಅದನ್ನ ನಮಗೆ ಸ್ಕ್ಯಾನ್ ಮೂಲಕ ಗೊತ್ತಾಗುತ್ತೆ.
1: ಡಾಕ್ಟರ್, ಈಗ ತಾವು ಈ ಪೇನ್ ಇರುತ್ತೆ ಅಂತ ಹೇಳಿದ್ರಲ್ಲ, ಬೆನ್ನು ಒಂದು ಹುರಿಯಲ್ಲಿ ಪೇನು ಅಥವಾ ಸ್ನಾಯುಗಳ ಸೆಳೆ ಇರುತ್ತಂತ, ಇದು ಹೇಗೆ ಕಂಟಿನ್ಯೂಸ್ ಇರುತ್ತಾ ಬಿಟ್ಟು ಬಿಟ್ಟು ಬರುತ್ತಾ ಹೇಗೆ ಡಾಕ್ಟರ್?
0: ಈಗ ನೀವಾಗ್ಲೇ ನಾನು ನಿಮ್ಗೆ ಹೇಳಿದೀನಿ ಮಲ್ಟಿಪಲ್ ಅಂದ್ರೆ ನಾನಾ ರೀತಿಯ ಗೆಡ್ಡೆಗಳು ಅದರ ಲೊಕೇಶನ್. ಸೊ ಈಗ ಎಕ್ಸ್ಟ್ರಾ ಮೆಡ್ಯುಲರಿ ಲೀಜನ್ ಅಂತ ಇದ್ದಾಗ ಬರೀ ಬೆನ್ನಿನಲ್ಲಿ ಒಂದು ಜಾಗದಲ್ಲಿ ನೋವು ಮಾತ್ರ ಕಾಣಿಸುತ್ತದೆ, ಅದೇ ಇಂಟ್ರಾ ಡ್ಯೂರಲ್ ಎಕ್ಸ್ಟ್ರಾ ಮೆಡ್ಯುಲರಿ, ಇದು ಸೆಕೆಂಡ್ ಕಾಮನೆಸ್ಟ್ ಟ್ಯೂಮರ್ ಲೊಕೇಶನ್ಸ್. ಇದರಲ್ಲಿ ಏನಾಗುತ್ತೆ, ಈ ನರದ ಮೇಲೆ ಅದು ಒತ್ತಡ ಹಾಕಿದಾಗ ಆ ನರದ ಸೆಳೆತ ಇರುತ್ತೆ, ಆ ಸೆಳೆತ ಕಾಲಿನಲ್ಲೇ ಹೋಗ್ಬೋದು ಅಥವಾ ಹಿಂಭಾಗದ ಬೆನ್ನಿನಿಂದ ಮುಂದೆ ಕಡೆ ಕೂಡ ಬರಬಹುದು, ಈ ತರ ಸೆಳೆತಗಳು ನಾವು ಕಂಡು ಬರುತ್ತೆ. ಎಸ್, ಕಂಟಿನ್ಯೂಸ್ ಆಗಿರುತ್ತೆ, ಅಥವಾ ಕೆಲವೊಮ್ಮೆ ರಾತ್ರಿ ಸಮಯದಲ್ಲಿ ಜಾಸ್ತಿ ಆಗಿರ್ಬೋದು, ಅಥವಾ ಮಲಗದಾಗ ಜಾಸ್ತಿ ಆಗ್ಬೋದು, ಅಥವಾ ಕೆಮ್ಮಿದಾಗ ಜಾಸ್ತಿ ಆಗ್ಬೋದು. ಇವೆಲ್ಲ ಲಕ್ಷಣಗಳು ಬೆನ್ನಿನ ನಾವು ಕೆಮ್ಮದಾಗ ಜಾಸ್ತಿ ಆಗೋದು, ಮಲಗದಾಗ ಜಾಸ್ತಿ ಆಗಿರೋದು ಅಂದಾಗ ನಾವು ಇಮಿಡಿಯೇಟ್ ಆಗಿ ತಜ್ಞರ ಹತ್ರ ಬಂದು ತಪಾಸಣೆ ಮಾಡಿಕೊಳ್ಳೋದು ಒಳ್ಳೇದು.
1: ಡಾಕ್ಟರ್ ಸಾತ್ವಿಕ್ ಅವರೇ, ಈಗ ಈ ಒಂದು ಬೆನ್ನು ಹುರಿ ಮತ್ತು ಬೆನ್ನು ಮೂಳೆಯ ಗಡ್ಡೆಗಳಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಿ, ಅಂದ್ರೆ ಆಪರೇಷನ್ ಮಾಡಲೇಬೇಕು, ಮೆಡಿಸಿನ್ ಇಂದ ವಾಸಿ ಆಗುತ್ತಾ ಹೇಗೆ?
0: ನಮಗೆ ಫಸ್ಟ್ ಆಫ್ ಆಲ್ ಗೆಡ್ಡೆಯನ್ನ ನಾವು ಹೆಂಗ್ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಸ್ಕ್ಯಾನ್, MRI ಸ್ಕ್ಯಾನ್ ಮೂಲಕ ಐಡೆಂಟಿಫೈ ಮಾಡ್ತೀವಿ. ಕೆಲವೊಂದ್ಸಲಿ ಕೆಲವೊಂದು ಗೆಡ್ಡೆಗಳ ಲಕ್ಷಣ ಕಂಡು ಬಂದಾಗ ನಾವು ಸಿ ಸ್ಕ್ಯಾನ್ ಕೂಡ ಅದರ ಸಹಾಯ ತಗೊಳ್ಬೇಕಾಗುತ್ತೆ. CT ಸ್ಕ್ಯಾನ್ ಹೊಟ್ಟೆದಾಗ್ಲಿ ಅಥವಾ ಎದೆದಾಗ್ಲಿ ಮಾಡಿಕೊಂಡು ಯಾವ ತರ ಗೆಡ್ಡೆ ಅಂತ ಗೊತ್ತಾಗುತ್ತೆ. ಈಗ ಇವೆರಡರ ಆಧಾರವಾಗಿ ಇದು ಸಾದಾ ಗೆಡ್ಡೆನ ಅಥವಾ ಕ್ಯಾನ್ಸರ್ ಗೆಡ್ಡೆನ ಅಂತ ಒಂದು 70-90% ಅಷ್ಟು ಹೇಳಲು ಸಾಧ್ಯ ಆಗುತ್ತೆ,
1: ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಇದೆ.
0: ಎಸ್, ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಈಗ ಸಾದಾ ಗೆಡ್ಡೆ ಆದ್ರೆ ಸೈಜ್ ನೋಡ್ತೀವಿ ನೆಕ್ಸ್ಟ್, ಎಷ್ಟು ಸಣ್ಣದಿದೆಯೋ ದೊಡ್ಡದಿದೆಯೋ ಅಂತ. ಸಾದಾ ಗೆಡ್ಡೆ ಒಂದೇ ಕಡೆ ಇದ್ದು ಅದರಿಂದ ಏನು ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ನಾವು ಅಬ್ಸರ್ವೇಷನ್ ಇಡೋಣ, ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲದೆ ನೋವು ಬಂದಾಗ ನೋವಿನ ಮಾತ್ರೆಗಳನ್ನ ಸಜೆಸ್ಟ್ ಮಾಡ್ತೀವಿ ತಗೊಳ್ಳಿಕ್ಕೆ ಹೇಳಿ, ಅದನ್ನ ಇದು ಅಬ್ಸರ್ವೇಷನ್ ಇರ್ತೀವಿ. ಇನ್ನೊಂಥರ ಇದು ಒಂಥರದ ಕೇಸಸ್ ಅಲ್ಲಿ, ಇನ್ನೊಂಥರ ಏನಾಗಿರುತ್ತೆ, ಗೆಡ್ಡೆ ಇದೆ, ಗೆಡ್ಡೆ ಅದು ಸಾದಾ ಗೆಡ್ಡೆ ಮತ್ತು ಅದು ವೆಲ್ ಡಿಫೈನ್ಡ್ ಒಂದೇ ಜಾಗದಲ್ಲಿ ಸಣ್ಣದಾಗಿದೆ ಅಂತ ಟೈಮಲ್ಲಿ ನಾವೇನು ಮಾಡ್ತೀವಿ, ಆಪರೇಷನ್ ಮಾಡಿ ತೆಗಿತೀವಿ. ಆಪರೇಷನ್ ಅಂದರೆ ಏನು, ಕರೆಕ್ಟಾಗಿ ಅದು ಯಾವ ಲೆವೆಲಲ್ಲಿ ಗೆಡ್ಡೆ ಇದೆ ಬೆನ್ನಿನ ಹಿಂಭಾಗದಿಂದ ಓಪನ್ ಮಾಡಿ ಫಸ್ಟ್ ಚರ್ಮ, ಅದಾದಮೇಲೆ ಸುತ್ತಲಿರುವ ಮೂಳೆಗಳನ್ನು ಕಟ್ ಮಾಡಿ, ಆಮೇಲೆ ಪದರ ಅಂದರೆ ಡ್ಯೂರಾ ಮ್ಯಾಟರ್, ನಾನೇನು ಮುಂಚೆ ನಿಮಗಾಗಲೇ ಹೇಳಿದ್ದಿಲ್ಲ, ಅದನ್ನು ಓಪನ್ ಮಾಡಿ ಆ ಗೆಡ್ಡೆ

0: ಅದನ್ನು ನಾವು ಸೀರಿಯಲ್ ಫಾಲೋ 6 ತಿಂಗಳಿಗೆ ಒಂದ್ಸಲ ಸ್ಕ್ಯಾನ್ ಮಾಡಿಕೊಂಡು ಗೆಡ್ಡೆ ಎಷ್ಟು ದೊಡ್ಡದಾಗ್ತಿದೆ ಏನು ಅಂತ ನೋಡಿದ್ಕೊಂಡು ಅದರ ಪ್ರಕಾರ ನಾವು ಮುಂದುವರಿತಾ ಇರ್ತೀವಿ. ಈಗ ಅಕಸ್ಮಾತ್ ಆ ಗೆಡ್ಡೆ ನಾವೇನು ತೆಗೆದಿದ್ದೀವಿ ಅದನ್ನು ನಾವು ಟೆಸ್ಟಿಗೆ ಕೊಟ್ಟಾಗ ಅದರಲ್ಲಿ ಕ್ಯಾನ್ಸರಸ್ ಗೆಡ್ಡೆ ಅಂತ ಬರ್ಬೋದು. ಅಂಥ ಸಮಯದಲ್ಲಿ ನಾವು ರೇಡಿಯನ್ ಕೂಡ ಕೊಡ್ತೀವಿ, ರೇಡಿಯೋಥೆರಪಿಯನ್ನು ಕೂಡ ಕೊಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ಡೈರೆಕ್ಟ್ ನಮಗೆ ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಂತಲೇ ಗೊತ್ತಾಗುತ್ತೆ. ಕಾಮನ್ ಆಗಿ ಮೆಟಾಸ್ಟಾಸಿಸ್ ಅಂದ್ರೆ ಎಲ್ಲಿದ್ದೋ ಇರುವ ಕ್ಯಾನ್ಸರ್ ಗೆಡ್ಡೆ ಇಲ್ಲಿ ಬೆನ್ನ ಹುರಿಗೆ ಮತ್ತು ಬೆನ್ನ ಮುಳುಗೆಲ್ಲ ಹರಡ್ಕೊಂಡ್ಬಿಟ್ಟಿರುತ್ತೆ. ಅಂಥವರಿಗೆ ಶಸ್ತ್ರಚಿಕಿತ್ಸೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಗಿದ್ದನ್ನ ಇನ್ನೂ ಜಾಸ್ತಿ ಹರಡದಂಗೆ ಇರಲಿ ಅಂತ ನಾವು ರೇಡಿಯೇಷನ್ ಕೂಡ ಡೈರೆಕ್ಟ್ ಆಗಿ ಕೊಡ್ತೀವಿ.
1: ಈಗ ಡಾಕ್ಟರ್, ಯಾವುದೇ ಆಪರೇಷನ್ ಅಂತಂದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಭಯನೇ ಇರುತ್ತೆ, ಅದರಲ್ಲೂ ಬೆನ್ನು ಹುರಿ ಅಂತಂದ್ರೆ ಅದು ನರಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಜನರಲ್ಲಿ ಒಂದು ಕಲ್ಪನೆ ಇರುತ್ತೆ. ಸೊ ಈ ಆಪರೇಷನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ರೇಟ್ ಹೇಗಿದೆ, ಮತ್ತೆ ಎಷ್ಟರ ಮಟ್ಟಿಗೆ ಈ ಆಪರೇಷನ್ ಆದವರು ರಿಕವರಿ ಆಗಿ ನಾರ್ಮಲ್ ಆಗಿ ಮತ್ತೆ ಲೈಫ್ಗೆ ರಿಟರ್ನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ?
0: ನಿಮ್ಮ ಕಾಳಜಿ ಏನಿದೆಯಲ್ಲ ಅದು ನೂರಕ್ಕೆ ನೂರು ಸತ್ಯ. ಬಟ್ ಆ ಕಾಲ ಬದಲ ಇದೆ ಅಂತ ಹೇಳಲಿಕ್ಕೆ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂಚೆ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ದಲೆ ರಿಸಲ್ಟ್ಸ್ ಅನ್ನೋದು ಹೇಗೆ ಎಂಥದ್ದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈಗಿನ ಆಧುನಿಕ ತಂತ್ರಜ್ಞಾನದಿಂದಾಗಿ ನಮ್ಮಲ್ಲಿ ಇರುವ ಮೈಕ್ರೋಸ್ಕೋಪ್ ಇದರಿಂದ ಮ್ಯಾಗ್ನಿಫಿಕೇಶನ್ ಆಗುತ್ತೆ. ದೊಡ್ಡದಾಗಿ ಕಾಣೋದ್ರಿಂದಾಗಿ ಸಣ್ಣ ಸಣ್ಣ ರಕ್ತ ನಾಳಗಳು ನರಗಳು ತುಂಬಾ ಕ್ಲಿಯರ್ ಆಗಿ ಕಾಣೋದ್ರಿಂದಾಗಿ ಡ್ಯಾಮೇಜ್ ಆಗುವ ಸಾಧ್ಯತೆ ಕಮ್ಮಿ ಆಗುತ್ತೆ. ಮತ್ತೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ ಲೈಕ್ ಕ್ಯೂಸಾ ಅಂತ ಹೇಳಿ, ಇದೇನು ಅಂದ್ರೆ ಇದು ಬಹಳ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್, ಅಡ್ವಾನ್ಸ್ ಟೆಕ್ನಾಲಜಿ. ಇದು ಒಂದು ಗೆಡ್ಡೆ ಅಂದ್ರೆ ಮೆದುಳಿನದಾಗಿರ್ಬೋದು ಅಥವಾ ಬೆನ್ನ ಹುರಿಯದ ಗೆಡ್ಡೆ ಆಗಿರಬಹುದು, ಇವನ್ನು ತೆಗಿಲಿಕ್ಕೆ ಬಹಳ ಅನುಕೂಲ ಮಾಡುತ್ತೆ. ಇದು ಒಂದು ಪೆನ್ಸಿಲ್ ಆಕಾರವಾಗಿದ್ದು ಅದು ಗೆಡ್ಡೆಯ ಹತ್ತಿರ ಇಟ್ಟಾಗ ಆ ಗೆಡ್ಡೆಯ ಮೇಲೆ ಅಲ್ಟ್ರಾಸೌಂಡ್ ತರಂಗಾಂತರದಿಂದ ಆ ಗೆಡ್ಡೆನ ಪುಡಿ ಪುಡಿ ಮಾಡಿ ಅದೇ ಸಕ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಾವು ಆ ಗೆಡ್ಡೆ ತೆಗಿಬೇಕಾದ್ರೆ ನಾರ್ಮಲ್ ಬೆನ್ಹುರಿ ನಾರ್ಮಲ್ ಸ್ಟ್ರಕ್ಚರ್ಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನೋಡುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಬಹಳ ಕಮ್ಮಿ ಆಗಿದ್ದು ನಾವು ರಿಸೆಕ್ಷನ್ ಅಂದ್ರೆ ಟ್ಯೂಮರ್ ತೆಗೆಯೋ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇದು ಈ ತಂತ್ರಜ್ಞಾನದಿಂದ ಆಗುವ ಲಾಭಗಳು.
1: ಈ ಕ್ಯೂಸಾದಿಂದ ತುಂಬಾ ಅನುಕೂಲಗಳಿವೆ.
0: ಎಸ್, ಈ ಇನ್ಸ್ಟ್ರೂಮೆಂಟ್ ಬಳಸಿದ್ರಿಂದಾಗಿ ಬಹಳ ಅನುಕೂಲ ಆಗಿದೆ.
1: ತಾವ್ ಹೇಳಿದ್ರೆ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಬೇರೆ ಬೇರೆ ಟೈಪ್ ಗೆಡ್ಡೆ ಇರುತ್ತೆ ಅಂತ, ಮತ್ತೆ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಇರಬೇಕಾಗುತ್ತೆ?
0: ಈಗ ಡ್ಯೂರೇಷನ್ ಎಷ್ಟು ಅಂತ ಸಾಮಾನ್ಯ ಹೇಳಿದಾಗ ಸಾಮಾನ್ಯವಾಗಿ 3 to 5 hours ಟೈಮ್ ಬೇಕಾಗುತ್ತೆ. ಈಗ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ನಂತರ ಎಷ್ಟು ದಿವಸ ಇರಬೇಕು, ಸೆಕೆಂಡ್ ಕ್ವೆಶ್ಚನ್. ಈಗ ಸಾಮಾನ್ಯವಾಗಿ 2 to 4 ದಿವಸದವರೆಗಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಬಟ್ ಕಾರಣಾಂತರದಿಂದಾಗಿ ಕೆಲವೊಮ್ಮೆ ಹೆಚ್ಚಾಗಬಹುದು.
1: ಈಗ ಡಾಕ್ಟ್ರೆ, ಈಗ ಸಾಮಾನ್ಯವಾಗಿ ನಮ್ಮ ಜನರಿಗೊಂದು ಅಭಿಪ್ರಾಯ ಇರುತ್ತೆ, ಅದರಲ್ಲಿಯೂ ಮಹಿಳೆಯರಿಗೆ, ಅವರಿಗೆ ಒಂದು ಆಪರೇಷನ್ ಆದ್ಮೇಲೆ ಬೆನ್ನಿಗೊಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಯಾವುದು ಎನಸ್ಥೀಸಿಯಾ, ಅದು ಕೊಟ್ಟ ಮೇಲೆ ನೆನಪ ಬೆನ್ನು ಬಂತು ಅಂತ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ತಾವು ತಜ್ಞ ವೈದ್ಯರಾಗಿ ಮಹಿಳೆಯರಿಗೆ ಈ ವಿಷಯವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಸಿ, ಈ ನಮ್ಮ ಆಪರೇಷನ್ ಅಲ್ಲಿ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನಿಮ್ಮನ್ನು ಆಪರೇಷನ್ ಮಾಡೋದಿಲ್ಲ. ನಾವು ಇವರಿಗೆ ಜನರಲ್ ಅನಸ್ಥೀಸಿಯಾ ಕಂಪ್ಲೀಟ್ ಆಗಿ ನಿಮಗೆ ಮೂರ್ಛೆ ತಪ್ಪಿ ಹೊಟ್ಟೆ ಮೇಲೆ ನೀವು ಮಲಗಿ ನಾವು ಬೆನ್ನಿನ ಮೇಲೆ ಆಪರೇಷನ್ ನ ಮಾಡುತ್ತೆ. ಹಾಗಾಗಿ ಈ ಪ್ರಸಂಗ ನಮ್ಮಲ್ಲಿ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಡಾಕ್ಟ್ರೆ, ಈಗ ನಮ್ಮ ಬೆನ್ನು ಹುರಿ ಮತ್ತು ಬೆನ್ನು ಮೂಳೆಗಳು ಇದು ಗಡ್ಡೆಗಳು ಒಳಗಿರ್ತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇದನ್ನ ತಾವು ಹೇಳಿದ್ರೆ MRI ಮಾಡಬೇಕಾಗುತ್ತೆ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈಗ ಒಟ್ಟಾರೆ ತಾವು ತಜ್ಞ ವೈದ್ಯರಾಗಿರೋದ್ರಿಂದ ನಮ್ಮ ಬೆನ್ನು ಹುರಿ ಮತ್ತು ಬೆನ್ನು ಮೂಳೆಗಳನ್ನ ನಾವು ನಮ್ಮ ಲೈಫ್ ಇಡೀ ಯೂಸ್ ಮಾಡೋದ್ರಿಂದ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಆರೋಗ್ಯವಂತ ಇಟ್ಕೊಳ್ಳೋದಕ್ಕೆ ತಮ್ಮ ಒಂದು 4-5 ಸಜೆಷನ್ಸ್ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಪೋಶ್ಚರ್ ಆಗಿರ್ಬೋದು ಅಥವಾ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು.
0: ನಾನು ಹೇಳ್ತಾ ಇರೋದು ಗೆಡ್ಡೆಗೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಇಟ್ ಈಸ್ ಜನರಲ್ ಸ್ಟೇಟ್ಮೆಂಟ್ ಅಬೌಟ್ ದ ಬ್ಯಾಕ್ ಸ್ಟ್ರೆಂತ್ ಆರ್ ಬ್ಯಾಕ್ ಪೋಸ್ಚರ್ಸ್. ಒಂದು ಕುತ್ಕೊಂಡಾಗ ಸೀದವಾಗಿ ಕುತ್ಕೋಬೇಕು, ನೇರವಾಗಿ ಕುತ್ಕೋಬೇಕು, ಇದರಿಂದಾಗಿ ಡಿಸ್ಕಿನ ಪ್ರಾಬ್ಲಮ್ ಎಲ್ಲ ತಪ್ಪುತ್ತದೆ. ಮತ್ತೆ ಹೆಲ್ತಿ ಆಗಿರ್ಲಿಕ್ಕೆ ನೀವು ಎಷ್ಟಾಗತ್ತಷ್ಟು ಬೆಳಗ್ಗೆ ಒಂದ್ಸಿ ಅಥವಾ ಸಂಜೆ ಒಂದ್ಸಲ ವಾಕ್ ಮಾಡಿ, ಲಘು ಮನೆಯಲ್ಲಿರೋ ಕೆಲಸ ಮಾಡಿದ್ರೆ ಸಾಕು. ನೀವೇನು ಜಿಮ್ಮೆ ಹೋಗಿ ಹೆಲ್ತಿ ಆಗಿರ್ಬೇಕಂತ ಏನಿಲ್ಲ, ಮನೆಯಲ್ಲಿರೋ ಸಾಮಾನ್ಯ ಕೆಲಸ ಮಾಡಿದ್ರು ಬೇಕಾದಷ್ಟಾಗತ್ತೆ ಅಂತ ನಾ ಹೇಳಕ್ಕೆ ಇಷ್ಟ.
1: ಈಗ ಡಾಕ್ಟರ್ ಕೊನೆಯದಾಗಿ ಒಂದು ಪ್ರಶ್ನೆ, ಈ ಒಂದು ಗಡ್ಡೆಗಳು ಒಂದು ಬಾರಿ ತಾವು ರಿಮೂವ್ ಮಾಡ್ತೀರಾ ಮತ್ತೆ ಬರುವಂತ ಚಾನ್ಸಸ್ ಏನಾದ್ರು ಇರುತ್ತಾ ಡಾಕ್ಟರ್? ಹೇಗೆ

0: ಸಾಧಾರಣ ಗೆಡ್ಡೆಗಳು ಅಥವಾ ನಾನ್ ಕ್ಯಾನ್ಸರಸ್ ಗೆಡ್ಡೆಗಳು ಬರೋ ಚಾನ್ಸಸ್ ಕಂಪ್ಲೀಟ್ ಆಗಿ ತೆಗೆದ್ರೆ 99% ಬರಲ್ಲ. ಬಟ್ ಪಾರ್ಷಿಯಲಿ ತೆಗೆದ್ರೆ, ಅಂದ್ರೆ ಬಹಳಷ್ಟು ತೆಗೆದ್ಬಿಟ್ಟು ಕಾರಣದಿಂದ ಸ್ವಲ್ಪ ಪ್ರಮಾಣದ ಗೆಡ್ಡೆ ಇದ್ದಾಗ ಬರೋ ಚಾನ್ಸಸ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅದನ್ನ ರೆಡ್ಯೂಸ್ ಮಾಡೋದು ಹೆಂಗೆ ಅಂದ್ರೆ, ರೇಡಿಯೇಷನ್ ಕೊಟ್ಟರು ಕೂಡ ಕಮ್ಮಿ ಮಾಡಬಹುದು ರಿಕರೆನ್ಸ್.
1: ಡಾಕ್ಟರ್, ಈಗ ಈ ಒಂದು ಆಪರೇಷನ್ ಆಗಿರೋರು ಫಾಲೋಅಪ್ ಗೆ ಅವಾಗ ಬರಬೇಕಾಗುತ್ತ, ಮತ್ತೆ ಇಯರ್ಲಿ ಚೆಕ್ಅಪ್ ಗೆ ಏನಾದ್ರು ಬರಬೇಕಾಗುತ್ತ, ಹೇಗೆ ಡಾಕ್ಟರ್?
0: ಈಗ ಒಂದ್ಸಲಿ ಆಪರೇಷನ್ ಆದ್ಮೇಲೆ ಅವರು ಹೊಲಿಗೆ ತಿಲಿಗೆ ಬರಬೇಕಾಗತ್ತೆ. ಅದಾದ ನಂತರ 15 ದಿವಸಕ್ಕೆ ಒಂದ್ಸಲಿ ಬರಬೇಕು. ಆಮೇಲೆ 6 ತಿಂಗಳ ತನಕ ತಿಂಗಳ ಒಂದ್ಸಲಿ ಬರಬೇಕಾಗತ್ತೆ. ಅದಾದ್ಮೇಲೆ ವರ್ಷಕ್ಕೊಂದ್ಸಲಿ ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಯಾಕಂದ್ರೆ ಈಗ ಒಂದ್ಸಲಿ ಗೆಡ್ಡೆ ಆಗಿದೆ, ಸೊ ರಿಕರೆನ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ ಕೆಲವೊಂಥರ ಗೆಡ್ಡೆಗಳಲ್ಲಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದ್ರೆ ನಾವಾಗೆ ಸ್ಕ್ಯಾನ್ ಮಾಡಿಕೊಂಡು ಅದನ್ನ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋದು ಜಾಣತನ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ.
1: ಮತ್ತೆ ಇದು ಅನುವಂಶವಾಗಿ ಹೆರಿಡಿಟರಿ ಆಗಿ ಈ ಒಂದು ಕ್ಯಾನ್ಸರ್ ಗೆಡ್ಡೆಗಳು ಬರುವಂತ ಚಾನ್ಸಸ್ ಇರುತ್ತೆ ಡಾಕ್ಟರ್?
0: ಕೆಲವೊಂದು ಅನುವಂಶಕವಾಗಿ ನ್ಯೂರೋಫೈಬ್ರೊಮ್ಯಾಟೋಸಿಸ್ ಅಂತ ಹೇಳಿ ಒಂದು ಸಿಂಡ್ರೋಮ್ ಇದೆ, ಅದರಲ್ಲಿ ಈ ತರ ಆಗೋ ಸಾಧ್ಯತೆ ಇರುತ್ತೆ. ಅಂತ ಮನುಷ್ಯರನ್ನು ನಾವು ಕ್ಲೋಸ್ಲಿ ಫಾಲೋ ಅಪ್ ಮಾಡಿ ಯಾವುದೇ ಕಾಲದಲ್ಲಿ ಈ ನಾನು ರೋಗದ ಲಕ್ಷಣಗಳು ಹೇಳಿದ್ನಲ್ಲ ಕಂಡು ಬಂದಾಗ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಅದೇನ ಇತ್ತು ಅಂದ್ರೆ ಆಪರೇಷನ್ ಬೇಕು ಅಂದ್ರೆ ಮಾಡಬೇಕು, ಇಲ್ಲ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸಾತ್ವಿಕ್ ಪಿಜಿ ಅವರೇ. ಇಲ್ಲಿವರೆಗೆ ತಾವು ಬೆನ್ನುಹುರಿ ಮತ್ತು ಬೆನ್ನುಮೂಳೆ ಗಡ್ಡೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಬಹಳ ಸರಳವಾದ ಭಾಷೆಯಲ್ಲಿ ನಿರ್ಮಿಸಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ, ನಮ್ಮ ನಿಲಯದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
0: ನಮಸ್ತೆ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರಿದ್ದಾರೆ. ಇವರು ಮೈಕ್ರೋಬಯಾಲಜಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರಿಗೆ.
2: ನಮಸ್ಕಾರ
1: ಡಾಕ್ಟರ್. ಇವತ್ತು ನಾವು ನಮ್ಮ ಕೇಳುಗರಿಗೆ ಈ ಇನ್ಫೆಕ್ಷನ್ ಅಥವಾ ಸೋಂಕು ಅಂತ ನಾವೇನು ಕರಿತೀವಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡೋಣ. ಈಗ ಡಾಕ್ಟರ್, ಸೋಂಕು ಅಂತಂದ್ರೆ ಏನು?
2: ಸೋಂಕು ಅಂದ್ರೆ ಈಗ ನಮ್ಮ ಪರಿಸರದಲ್ಲಿ ಹೇಗೆ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ, ಲೈಕ್ ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ, ಪ್ಯಾರಾಸೈಟ್ಸ್ ಆಗಲಿ, ಅದೇ ತರ ಇವನ್ ನಮ್ಮ ದೇಹದಲ್ಲಿ ಚಿಕ್ಕ ಚಿಕ್ಕ ಜೀವಿಗಳು ಬ್ಯಾಕ್ಟೀರಿಯಲ್ ಪ್ರೆಸೆಂಟ್ ಇರುತ್ತವೆ. ಅದಕ್ಕೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಲ್ಲ, ಅದಕ್ಕೆ ನಾವು ಸೋಂಕು ಅಥವಾ ಇನ್ಫೆಕ್ಷನ್ ಅಂತೀವಿ, ಟ್ರಾನ್ಸ್ಮಿಷನ್ ಆಫ್ ಇನ್ಫೆಕ್ಷನ್.
1: ಈ ಸೋಂಕು ಅನ್ನೋದು ನಮ್ಮ ದೇಹದಲ್ಲಿ ಇದ್ರೂ ಸಹ ನಮ್ಮ ದೇಹಕ್ಕೆ ಏನು ತೊಂದರೆ ಆಗಲ್ಲ ಕೆಲವು ಬಾರಿ, ಇದಕ್ಕೆ ಏನ್ ಕಾರಣ? ನಮ್ಮ ಬಾಡಿ ರೆಸಿಸ್ಟೆನ್ಸ್ ಕಾರಣ ಡಾಕ್ಟರ್? ಹೇಗೆ?
2: ಹೌದು, ನಿಮಗೆ ತಿಳಿದ ಹಾಗೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋದು ಇರುತ್ತೆ, ಯಾಕೆ ರೋಗ ನಿರೋಧಕ ಶಕ್ತಿ. ಅದು ನಾರ್ಮಲಿ ಯಾವಾಗ ಇವು ರೋಗಾಣುಗಳು ನಮ್ಮ ಬಾಡಿಯಲ್ಲಿ ಎಂಟರ್ ಆಗುತ್ತಲ್ಲ, ಈ ರೋಗ ನಿರೋಧಕ ಶಕ್ತಿ ಅದರ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಅದರಿಂದ ನಮಗೆ ಸೋಂಕು ತಟ್ಟುವುದಿಲ್ಲ. ಅದು ಅಷ್ಟೇ ಅಲ್ಲದೆ ಅಲ್ಲಿ ಲೈಕ್ ಒಂದು ನಮ್ಮ ಬಾಡಿಯಲ್ಲಿ ಪರಾವಲಂಬಿ ಜೀವಿಗಳು ಇರುತ್ತೆ, ಅವು ನಮ್ಮ ದೇಹದಲ್ಲಿ ಲೈಕ್ ನಮ್ಮ ಇಂಟೆಸ್ಟೈನ್ದಲ್ಲಿ ಮೇನ್ಲಿ ವಾಸವಾಗಿರುತ್ತೆ. ಅವು ಏನ್ ಮಾಡುತ್ತಂದ್ರೆ ಈ ರೋಗ ಉತ್ಪತ್ತಿ ಮಾಡುವ ರೋಗಾಣುಗಳಿಗೆ ಅಲ್ಲಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಅದರಿಂದಾಗಿ ನಮಗೆ ಇನ್ಫೆಕ್ಷನ್ ತಟ್ಟುವುದಿಲ್ಲ.
1: ಅಂದ್ರೆ ಡಾಕ್ಟರ್ ತಾವು ಹೇಳ್ತಾ ಇರೋದು, ಯಾವುದೇ ಇನ್ಫೆಕ್ಷನ್ ಸೋಂಕು ಬರಬೇಕಾದ್ರೆ ನಮ್ಮಲ್ಲಿ ಒಂದು ಇಮ್ಯುನಿಟಿ ಕಮ್ಮಿ ಆಗಿರಬೇಕು, ಇಲ್ಲಾಂತಂದ್ರೆ ನಮ್ಮಲ್ಲಿ ಇರುವಂತಹ ಈ ಪ್ಯಾರಾಸೈಟಿಕ್ ಅಥವಾ ಪರಾವಲಂಬಿ ಜೀವಿಗಳ ಒಂದು ಪ್ರಾಬಲ್ಯ ಕಮ್ಮಿ ಇರಬೇಕು, ಇವೆರಡೇ ಕಾರಣ ಅಂತೆ. ಆದ್ರೂ ಸೋಂಕು ಹರಡ್ತಾನೆ ಇರುತ್ತೆ. ಈ ಸೋಂಕು ಹರಡೋದಕ್ಕೆ ಮುಖ್ಯವಾಗಿ ಯಾವೆಲ್ಲ ಕಾರಣಗಳಿರ್ತವೆ?
2: ಸೋಂಕು ಹರಡಲಿಕ್ಕೆ ಮೇನ್ಲಿ 3 ವೇದಿಂದ ಸ್ಪ್ರೆಡ್ ಆಗಬಹುದು. ಒಂದು ಲೈಕ್ ಒಬ್ಬರಿಂದ ಮುಟ್ಟುವಿಂದ, ಮೇನ್ಲಿ ನಮ್ಮ ದೇಹ ದ್ರವ್ಯ ಇರುತ್ತಲ್ಲ ಲೈಕ್ ಸಲೈವ ಅಥವಾ ಎಂಜಲು, ಗಾಯದ ರಕ್ತ ಅಥವಾ ಕೀವು, ಇವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಆಮೇಲೆ ಸೆಕೆಂಡ್ ಅಂತಂದ್ರೆ ಹಣಿಗಳ ಮುಖಾಂತರ. ಹಣಿಗಳ ಮುಖಾಂತರ ಅಂದ್ರೆ ಈಗ ನಾವು ಕೆಮ್ಮಿದಾಗ ನಮ್ಮ ಬಾಯಿಂದ ಏನ್ ಹಣಿಗಳು ಬರುತ್ತಲ್ಲ, ನಮ್ಮ ಹತ್ತಿರ ಇರೋ ಇನ್ನೊಬ್ಬ ವ್ಯಕ್ತಿ ಅದನ್ನ ಶ್ವಾಸನ ಇದನ್ನ ಮಾಡಿದ್ರೆ ಅವಾಗ ಅವರಿಗೆ ಹರಡುತ್ತೆ. ಕಾಮನ್ ಆಗಿ ಲೈಕ್ ನಿಮಗೆ ಗೊತ್ತಿರೋ ಪ್ರಕಾರ ಈ ಕ್ಷಯರೋಗ ಏನಂತೀವಿ, TB, ಒನ್ ಆಫ್ ದ ವೇ ಹೌ ಇಟ್ ವಿಲ್ ಸ್ಪ್ರೆಡ್, ಒಬ್ಬರಿಂದ ಒಬ್ಬರಿಗೆ ಈ ತರ ಹರಡುತ್ತದೆ. ಮೂರನೇದಂದ್ರೆ ನಾವು ತಿನ್ನುವ ಆಹಾರ, ಆಮೇಲೆ ನೀರು, ಇವುಗಳ ಕೂಡ ರೋಗಾಣುಗಳು ಹರಡಬಹುದು.
1: ಅಂದ್ರೆ ಈ ಸೋಂಕು ಅನ್ನೋದು ಒಂದು ದೇಹದ ದ್ರವದ ಸೋರುವಿಕೆ, ಅಂದ್ರೆ ಎಂಜಲ್ ಆಗಿರ್ಬೋದು, ಗಾಯದ ರಕ್ತ ಆಗಿರ್ಬೋದು, ಕೀವು, ಕಫ, ಇದು ಒಂದು ವೆರೈಟಿ ಹೇಳಿದ್ರೆ. ಹನಿಗಳ ಮೂಲಕ ಅಂದ್ರೆ ನಾವು ಸೀನಿದಾಗ, ಕೆಮ್ಮಿದಾಗ, ಮುಖ್ಯವಾಗಿ ಟ್ಯೂಬರ್ಕ್ಯುಲೋಸಿಸ್
2: ಕ್ಷಯರೋಗ ಏನಂತಿರಲ್ಲ ಅದು ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್, ಎಲ್ಲ ಕಡೆ ಕ್ಷಯರೋಗ ಕಾಮನ್ ಆಗಿ ಹರಡುತ್ತೆ. ಅದಷ್ಟೇ ಅಲ್ಲದೆ ಲೈಕ್ ಈಗ ಇನ್ಫ್ಲೂಯೆನ್ಸಾ, H1N1 ಏನಂತ ಅಂತಿರಲ್ಲ ಅದು, ಇನ್ಫ್ಲೂಯೆನ್ಸಾ, ಫ್ಲೂ, ಆಮೇಲೆ ಕೆಲವೊಂದು ಕಾಮನ್ ಆಗಿ ರೋಗಾಣುಗಳು ವೈರಸ್ಗಳು ಈ ಮುಖಾಂತರವಾಗಿ ಕಾಮನ್ ಆಗಿ ಹರಡುತ್ತದೆ.
1: ಈಗ ಡಾಕ್ಟರ್, ಒಂದು ಪ್ರಶ್ನೆ, ಇತ್ತೀಚೆಗೆ ಜನರಲ್ಲಿ ಈ ಮಂಗನ ಕಾಯಿಲೆ ಬಗ್ಗೆ ತುಂಬಾ ಜನರಲ್ಲಿ ಒಂದು ಆತಂಕ ಇದೆ, ತಾವು ಮರ್ಬಲಿಸ್ಟ್ ಆಗಿದ್ರೆ ಈ ಮಂಗನ ಕಾಯಿಲೆ ಹೇಗೆ ಹರಡುತ್ತದೆ?
2: ಇದು ಕಾಮನ್ ಆಗಿ ನಾವು ಏನಂತೀವಿ ಅಂದ್ರೆ ಒಂದು ಸೋರ್ಸ್ ಅಂತ ಇರುತ್ತೆ, ಮಂಗಗಳು ಈ ವಯಸ್ಸಿಗೆ ಸೋರ್ಸ್ ಆಗಿರುತ್ತೆ. ಓಕೆ, ಆ ಮಂಗಗಳ ಮೇಲೆ ಈ ಚಿಕ್ಕ ಚಿಕ್ಕ ಜೀವಿಗಳು ಇರುತ್ತವೆ, ಟಿಕ್ಸ್ ಆಗ್ಲಿ ಏನಂತೀವಲ್ಲ ಅವು ಇರುತ್ತವೆ, ಆಮೇಲೆ ಮಸ್ಕಿಟೋ ಆಗ್ಲಿ. ಮನುಷ್ಯರು ಯಾವಾಗ ಮಂಗಗಳ ಸರ್ಕದಲ್ಲಿ ಬರುತ್ತಾರೆ ಅವಾಗ ಇವು ಟಿಕ್ಸ್ ಏನ್ ಮಾಡುತ್ತೆ ಅಂದ್ರೆ ಅವುಗಳು ನಮ್ಮನ್ನ ಕಚ್ಚುತ್ತೆ, ಅವಾಗ ವೈರಸ್ಗಳು ಸ್ಪ್ರೆಡ್ ಆಗುತ್ತೆ. ಇದು ಮೇನ್ಲಿ ವೈರಸ್ ಬಾಡಿ ಡಿಸೀಸ್, ಸೊ ಅದರಿಂದ ನಮಗೆ ಟ್ರಾನ್ಸ್ಫರ್ ಆಗುತ್ತದೆ.
1: ಈಗ ಡಾಕ್ಟರ್, ತಾವು ಹೇಳಿದ್ರಿ ಈ ನೀರು ಮತ್ತೆ ಆಹಾರದಿಂದ ಸೋಂಕು ಹರಡಬಹುದಂತ, ಇದಕ್ಕೆ ಯಾವ ರೀತಿ ನೀರು ಮತ್ತು ಆಹಾರದಿಂದ ಸೋಂಕು ಹರಡ್ತದೆ?
2: ಈಗ ಕಲುಷಿತ ನೀರು, ನಾರ್ಮಲ್ ಆಗಿ ನೀರು ಕ್ಲೀನ್ ಆಗಿರ್ಬೇಕು. ಇವನ್ ಕ್ಲೀನ್ ಇತ್ತಂದ್ರೆ ಅದರಲ್ಲಿ ರೋಗಾಣುಗಳು ತುಂಬಾ ಚಿಕ್ಕದಾಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ನಾವು ಮೋಸ್ಟ್ ಆಫ್ ಟೈಮ್ ಏನಾಯ್ತು ಅಂದ್ರೆ ಫಿಲ್ಟರ್ಡ್ ವಾಟರ್ ಅಥವಾ ಕುದಿದ ಆಶ್ರಿತ ನೀರನ್ನು ಕುಡಿಬೇಕು. ಕಾಮನ್ ಆಗಿ ನೀರಿನಿಂದ ಹರಡುವ ರೋಗಗಳು ಲೈಕ್ ಕೊಲೆರಾ ಆಗಲಿ, ಮ್ಯೂಕ್ ಡಿಸೆಂಟ್ರಿ, ಜಠರ್ ಇಂಟೆಸ್ಟೈನ್ ರಿಲೇಟೆಡ್ ಥಿಂಗ್ಸ್ ಕಾಮನ್ ಆಗಿ ಈ ಕಂಟಾಮಿನೇಟೆಡ್ ವಾಟರ್ ಇಂದ ಬರುತ್ತೆ. ಆಹಾರ ಪದಾರ್ಥಗಳು ಸರಿಯಾಗಿ ಬೇಯದ ಆಹಾರಗಳು, ಇವರ ಮಾಂಸಾಹಾರ ಆಗಿರ್ಬೋದು ವೆಜಿಟೇರಿಯನ್ ಆಗಿರ್ಬೋದು, ಕ್ಲೀನ್ ಆಗಿ ತೊಳೆದಿರ್ಬೇಕು. ಆಮೇಲೆ ಮೀಟ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದೇ ಚೆನ್ನಾಗಿ ಕುದ್ದಿರಬೇಕು, ಅಂಥದನ್ನು ಮಾತ್ರ ಸೇವಿಸಬೇಕು. ಹಾಫ್ ಬೇಕ್ಡ್ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು, ತಿನ್ನಬಾರ್ದು. ಆಮೇಲೆ ಕ್ಲೀನ್ ಮಾಡಲಾರ್ದ ವೆಜಿಟೇಬಲ್ಸ್ ಆಗಲಿ ಇದನ್ನಾಗಲಿ ತಿನ್ಕೊಡೋದು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸೋಂಕುಗಳು ಅಥವಾ ಇನ್ಫೆಕ್ಷನ್ ಬಗ್ಗೆ ನಿಮಗೆ ತಿಳಿಸ್ಕೊಳಿದ್ರೆ, ಡಾಕ್ಟರ್, ಈಗ ಯಾರು ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಆಹಾರವನ್ನ ತಯಾರು ಮಾಡ್ತಾರೆ, ಅವರು ಶುಚಿಯಾಗಿರ್ಬೇಕು. ಅವ್ರಿಗೆ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅದು ಬಹಳಷ್ಟು ಜನಕ್ಕೆ ಬೇಗ ಬಂದ್ಬಿಡುತ್ತೆ. ಈಗ ಯಾಕಂತಂದ್ರೆ ನಾವು ಮಾರ್ಟೆಲ್ ಹೋದಾಗ ಈ ರೋಡ್ ಸೈಡ್ ಅಲ್ಲಿ ವೆಂಡರ್ಸ್ ಸರಿಯಾಗಿ ಕೈಯನ್ನ ವಾಶ್ ಮಾಡಿರಲ್ಲ, ಈ ಕೆಲವು ಹೋಟ್ಲಲ್ಲಿ ತುಂಬಾ ಗಲೀಜಾಗಿರುತ್ತೆ, ಇಂತಹ ಸ್ಥಳಗಳಲ್ಲಿ ಸೋಂಕು ಬಹಳ ಬೇಗ ಹರಡ್ತದೆ ಹೇಗೆ ಡಾಕ್ಟರ್?
2: ನಮ್ಮ ಮೆಡಿಕಲ್ ಇದರಲ್ಲಿ ಒಂದು ಎಕ್ಸಾಂಪಲ್ ಅಂತೀವಿ ನಾವು, ಅದಕ್ಕೆ ಟೈಫಾಯ್ಡ್ ಮೇರಿ ಅಂತ. ಇದು ಟರ್ಮ್ ಲೈಕ್ ಟೈಫಾಯ್ಡ್ ಮೇರಿ ಎದಕ್ಕಂತ ಅಂದ್ರೆ ಮೇರಿ ಶಿವಾಸ ಕುಕ್, ಅವಳು ಏನ್ ಮಾಡಿದಂದ್ರೆ ಅವಳಿಗೆ ಟೈಫಾಯ್ಡ್ ಅಂತ ಇನ್ಫೆಕ್ಷನ್ ಇತ್ತು. ಅವಳು ಏನ್ ಮಾಡ್ತಾ ಇದ್ಲ ಅಂದ್ರೆ ಲೈಕ್ ಶಿವಾಸ ಕ್ಯಾರಿಯರ್ ಫಾರ್ ದಿಸ್ ಇನ್ಫೆಕ್ಷನ್. ಅವಳು ಅಡಿಗೆ ಪದಾರ್ಥ ಪ್ರಿಪೇರ್ ಮಾಡುವಾಗ ಕೈನ ಸ್ವಚ್ಛ ಕ್ಲೀನ್ ಮಾಡೋದಾಗ್ಲಿ ಮಾಡ್ತಾ ಇರ್ಲಿಲ್ಲ, ಅದರಿಂದ ಅವಳಿಂದಾಗಿ ನೂರಾರು ಜನರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಯ್ತು. ಸೊ ನೀವು ಹೇಳಿದಾಗೆ ಲೈಕ್ ವೆಂಡರ್ಸ್ ಔಟ್ ಸೈಡ್ ರೋಡ್ ಸೈಡ್ ವೆಂಡರ್ಸ್ ಅವ್ರು ಏನಾದ್ರು ಸರಿಯಾಗಿ ಒಳ್ಳೆ ನೀರು ಯೂಸ್ ಮಾಡೋದಾಗ್ಲಿ ವೆಜಿಟೇಬಲ್ಸ್ ಕ್ಲೀನ್ ಮಾಡೋದಾಗ್ಲಿ ಅದ್ ಮಾಡ್ಲಿಲ್ಲ ಅಂತಂದ್ರೆ ಇದು ಕಾಮನ್ ಆಗಿ ಹರಡುತ್ತೆ. ಸೊ ನೀವು ಯಾವಾಗಲೂ ಹೊರಗೆ ತಿನ್ನೋದಾತ ನೋಡ್ಕೊಂಡು ಇದನ್ನ ಮಾಡ್ಬೇಕು, ಹೇಗಿದೆ, ಕ್ಲೀನ್ ಇಟ್ಟಿದ್ದಾರೆ ಇಲ್ಲ, ಒಳ್ಳೆ ನೀರು ಇದನ್ನ ಯೂಸ್ ಮಾಡ್ತಾ ಇದಾರಲ್ಲ, ಸೊ ಅಷ್ಟು ಅವಾಯ್ಡ್ ಮಾಡಿದ್ರೆ ಬೆಟರ್.
1: ಈಗ ಡಾಕ್ಟರ್, ಮತ್ತೊಂದು, ಈ ಸೋಂಕು ಅನ್ನೋದು ಸಾಮಾನ್ಯವಾಗಿ ತಾವು ಹೇಳಿದ್ರಿ ಈ ಆಹಾರದಿಂದ ಬರಬಹುದು, ಹನಿಗಳ ಮೂಲಕ ಸಂಪರ್ಕದಿಂದ ಬರಬಹುದು ಅಂತ. ಈಗ ಕೆಲವು ಏನಾಗುತ್ತೆ ಅಂತಂದ್ರೆ ಆಸ್ಪತ್ರೆಗಳಲ್ಲಿ ನಾವು ಹೋದಾಗ ಈ ಆಸ್ಪತ್ರೆಗಳಲ್ಲಿ ಇರುವಂತ ಸೋಂಕು ಅಲ್ಲಿರುವಂತ ರೋಗಿಗಳಿಗೆ ಬರುವಂತ ಒಂದು ಸಂದರ್ಭ ಇರುತ್ತೆ, ಮತ್ತೆ ಅಲ್ಲಿ ವರ್ಕ್ ಮಾಡುವಂತ ಡಾಕ್ಟರ್ಸ್ ಗಳಿಗೆ ಆಗ್ಲಿ, ಈ ತರ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿರೋದು, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿರ್ಬೋದು, ಅವರಿಗೂ ಸಹ ಕೆಲವು ಬಾರಿ ಈ ಕ್ರಾಸ್ ಇನ್ಫೆಕ್ಷನ್ ಅಂತ ನಾವು ಜನಸಾಮಾನ್ಯರು ಕರಿತೀವಿ. ಇದು ಏನು ಡಾಕ್ಟರ್, ಇದನ್ನು ಒಂದು ಸೀರಿಯಸ್ ಮ್ಯಾಟರ್ ಹೇಗೆ?
2: ಇದನ್ನು ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ವಿ ಕಾಲ್ ಇಟ್ ಆಸ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್. ನಾರ್ಮಲಿ ಒಬ್ಬ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅವನಲ್ಲಿ ಆ ರೋಗನು ಇರುವುದಿಲ್ಲ, ಆಮೇಲೆ ಅಡ್ಮಿಟ್ ಆದ ಕೆಲವು ದಿನದ ನಂತರ ಅವನಲ್ಲಿ ಆ ರೋಗನು ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ ಆಗಬಹುದು. ಅದಕ್ಕೆ ನಾವು ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತೀವಿ. ಕಾಮನ್ ಆಗಿ ರೋಗಿ ಹಾಸ್ಪಿಟಲ್ ಬರುವಾಗ ಅವನು ಇಮ್ಮಿಡಿ ತಗ್ಗಿದ್ದೇ ಇರುತ್ತೆ, ಅದ ಕಾರಣಕ್ಕಾಗಿ ಅವನು ಹಾಸ್ಪಿಟಲ್ ಬಂದಿರುತ್ತಾನೆ. ಸೊ ದಟ್ ಈಸ್ ಒನ್ ರೀಸನ್ ಯುವರ್ ಬಾಡಿ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಆಮೇಲೆ ಸೆಕೆಂಡ್ ಅಂತ ಅಂದ್ರೆ ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿಗಳು, ಆಮೇಲೆ ಡಾಕ್ಟರ್ಸ್ ಆಗಲಿ, ನರ್ಸಸ್ ಆಗಲಿ ಅಥವಾ ಪ್ಯಾರಾಮೆಡಿಕಲ್ ಇವರಾಗಲಿ, ಅವರಿಂದಾಗಿ ಕ್ರಾಸ್ ಇನ್ಫೆಕ್ಷನ್ ಆಗಬಹುದು. ಆಮೇಲೆ ನೀವು ಆಸ್ಪತ್ರೆಯಲ್ಲಿ ಯೂಸ್ ಮಾಡುವ ಇನ್ಸ್ಟ್ರೂಮೆಂಟ್ಸ್ ಕ್ಲೀನ್ ಇರಲಿಲ್ಲ ಅಂದರೆ ಅವಾಗ ಅದು ಸ್ಪ್ರೆಡ್ ಆಗಬಹುದು. ಈ ತರ ಯು ಕ್ಯಾನ್ ಗೆಟ್ ಅ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್. ಆಮೇಲೆ ಇದು ಕಂಪೇರ್ ಟು ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಡೇಂಜರಸ್. ಎದಕ್ಕಂತ ಅಂದ್ರೆ ವಾಟ್ ಕಾಲ್ ಇಟ್ ಆಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡೋ ಆಂಟಿ ಬ್ಯಾಕ್ಟೀರಿಯಾಗೆ ಈ ರೋಗಾಣುಗಳು ವಿರೋಧಕ ಶಕ್ತಿಯನ್ನು ಪಡೆದಿರುತ್ತೆ. ಸೊ ಇದರಿಂದ ಇಟ್ ಇಸ್ ಮೋರ್ ಡೇಂಜರಸ್. ಆ ಕಾರಣದಿಂದಾಗಿ
1: ಈಗ ಡಾಕ್ಟ್ರೆ, ನಾನೊಂದು ಕಡೆ ಆರ್ಟಿಕಲ್ ಅಲ್ಲಿ ಓದಿದ್ದೀನಿ, ಯಾಕಂತಂದ್ರೆ ಕೆಲವು ಜನರಿಗೆ ಈ ಆಂಟಿಬಯೋಟಿಕ್ ತಗೊಳ್ತಿರ್ತಾರೆ, ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದಿಲ್ಲ, ಯಾವ್ದೋ ಒಂದು ಮೆಡಿಕಲ್ ಶಾಪಿಗೆ ಹೋದ್ರೆ ಹಿಂದೆ ಒಂದ್ ಬಾರಿ ಜ್ವರಕ್ಕೆ ಯಾವ್ದೋ ಡಾಕ್ಟರ್ ಕೊಟ್ಟಿರ್ತಾರೆ, ಅದನ್ನೇ ಚೀಟಿ ತಗೊಂಬಂದು ಅಥವಾ ಅದನ್ನೇ ಯೂಸ್ಡ್ ಕಾರ್ಟನ್ ತಂದು ಈ ಟೈಪ್ ಕೊಟ್ಬಿಡು ಅಂತ ಅವರೇ ಒಂದು ಮೆಡಿಕೇಶನ್ ತಗೊಳ್ತಾರೆ. ಇದು ತುಂಬಾ ಡೇಂಜರಸ್ ಅಂತ ನಾನು ಕೇಳಿದ್ದೀನಿ, ಇದು ಸಹ ಸೋಂಕು ಬರೋದಕ್ಕೆ ಒಂದು ಕಾರಣ ಆಗ್ಬೋದಾ ಡಾಕ್ಟರ್?
2: ಹೌದು, ಆಕ್ಚುಲಿ ನೀವು ಬೇರೆ ದೇಶದಲ್ಲಿ ನೋಡಿದ್ರೆ ಈ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಏನಿದೆ ಎಲ್ಲ ಅದು ಕಂಪ್ಲೀಟ್ಲಿ ಸ್ಟಾಪ್ ಅಬೊಲಿಸ್ಡ್. ನಮ್ಮ ದೇಶದಲ್ಲಿ ಇನ್ನೂ ಅದು ನಡೀತಾ ಇದೆ. ಏನಾಗುತ್ತೆ ಅಂದ್ರೆ, ರೋಗಿಗಳು ನೀವು ಹೇಳಿದಾಗೆ ಪ್ರಿವಿಯಸ್ಲಿ ಯಾವ್ದಾದ್ರು ಪ್ರಿಸ್ಕ್ರಿಪ್ಷನ್ ಇತ್ತು ಅಂದ್ರೆ ನನಗೆ ಲಾಸ್ಟ್ ಟೈಮ್ ಅದೇ ತರ ಬಂದಿತ್ತು, ಇದೇ ಇರ್ಬೋದಂತೆ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗಿ ಔಷಧದಲ್ಲಿ ಔಷಧ ತಗೊಳ್ಳೋದು, ಆಮೇಲೆ ಅಲ್ಲಿ ಹೋಗಿ ವೆಂಡರ್ಸ್ ಏನಿರ್ತಾರೋ ಕೇಳೋದು, ನನಗೆ ಈ ತರ ಬರ್ತಾ ಇದೆ ಏನಾದ್ರು ಕೊಡಿ ಅಂತೆ. ಅವ್ರು ಒಂದು ಎರಡ್ ಮೂರು ದಿನ ಈ ಆಂಟಿಬಯೋಟಿಕ್ ತಗೊಳ್ಳಿ ಅಂತ ಯಾವ್ದೊಂದು

0: ಆಂಟಿಬಯೋಟಿಕ್ ಕೊಡ್ತಾರೆ. ಸಿ ಅದರಿಂದ ಏನಾಗುತ್ತೆ ಅಂದ್ರೆ, ಈಗ ನೀವು ಏನಾದ್ರು ಕರೆಕ್ಟ್ ಆಂಟಿಬಯೋಟಿಕ್ ತಗೊಳ್ಳಿಲ್ಲ ಅಂತಂದ್ರೆ ಆ ಆಂಟಿಬಯೋಟಿಕ್ ನೀವು ಆ ರೋಗಾಣುಗಳಿಗೆ ಹೆಲ್ಪ್ ಆಗ್ಬಹುದು. ಆ ಆಂಟಿಬಯೋಟಿಕ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಬಾಡಿಯಲ್ಲಿರುವ ಈ ಪರಾವಂಬಿ ಜೀವಿಗಳು ಏನಿರುತ್ತಲ್ಲ ಅದನ್ನ ಕೊಂದ್ಬಿಡುತ್ತೆ. ಅದನ್ನ ಕೊಂದ್ಬಿಟ್ಟು ಈ ರೋಗಾಣುಗಳಿಗೆ ಉತ್ಪತ್ತಿ ಆಗಲು ಮಲ್ಟಿಪ್ಲೈ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಇನ್ಫೆಕ್ಷನ್ ಬೇಗ ಅದಾಗಿಬಿಡುತ್ತೆ. ಅದಷ್ಟಲ್ಲದೆ ಆ ರೋಗಾಣುಗಳು ನೀವು ಕರೆಕ್ಟ್ ಆಗಿ ಡೋಸ್ ತಗೊಳ್ಳಿಲ್ಲ ಅಂತಂದ್ರೆ ಆಂಟಿಬಯೋಟಿಕ್ ಅದು ಅವು ರೆಸಿಸ್ಟೆನ್ಸ್ ಡೆವಲಪ್ ಮಾಡಬಹುದು. ಸೊ ಅದರಿಂದಾಗಿ ನಿಮಗೆ ಮುಂದೆ ಫ್ಯೂಚರ್ದಲ್ಲಿ ಆ ಆಂಟಿಬಯೋಟಿಕ್ ವಿಲ್ ಬಿ ಯೂಸ್ಲೆಸ್. ಅದರಿಂದ ಸಣ್ಣ ಚಿಕ್ಕ ಪುಟ್ಟ ಇನ್ಫೆಕ್ಷನ್ ಕೂಡ ಇಟ್ ವಿಲ್ ಬಿಕಮ್ ಲೈಫ್ ಥ್ರೆಟ್ನಿಂಗ್ ಆತರ. ಸೊ ಅದಕ್ಕೆ ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಅವಾಯ್ಡ್ ಮಾಡಿ ಡಾಕ್ಟರ್ ಕಡೆ ಹೋಗಿ ಕರೆಕ್ಟ್ ದ ಡೋಸ್ ಫಾರ್ ಡ್ಯೂರೇಷನ್ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್.
1: ಈಗ ತಾವು ಇಷ್ಟೆಲ್ಲ ಈ ಸೋಂಕುಗಳ ಬಗ್ಗೆ ಹೇಳಿದ್ರಿ, ಈಗ ಕೆಲವು ಬಾರಿ ಈ ಸೋಂಕು ಈ ಸೆಕ್ಷುವಲ್ ಮೋಡ್ ಇಂದನೂ ಬರುತ್ತೆ, ಅದ್ರ ಬಗ್ಗೆ ನಮ್ಮ ಕೇಳುಗೆ ತಿಳಿಸ್ಕೊಡಿ. ಏಡ್ಸ್ ಆಗಿರ್ಬೋದು ಮತ್ತೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ಸ್ವಲ್ಪ ತಿಳುವಳಿಕೆ ಕೊಡಿ.
0: ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಲೈಕ್ ಈಗ ಸಿಫಿಲಿಸ್ ಆಗ್ಲಿ ಅಥವಾ ಏಡ್ಸ್ ಆಗ್ಲಿ, ಇದು ಕಾಮನ್ ಆಗಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಏನಂತ ಅಂತೀವಲ್ಲ ಅದ್ರಿಂದ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏಡ್ಸ್ ಅಂದ್ರೆ ತಗೊಂಡ್ರೆ, ಏಡ್ಸ್ ಅದೇ ತಾನಾಗೆ ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ, ಅದೇನ್ ಮಾಡುತ್ತಂದ್ರೆ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನ ತುಂಬಾ ಕಮ್ಮಿ ಮಾಡಿಬಿಡುತ್ತೆ. ಅದರಿಂದ ಏನಾಗುತ್ತಂದ್ರೆ ಇವನ್ ಚಿಕ್ಕ ಪುಟ್ಟ ಇನ್ಫೆಕ್ಷನ್ ಗಳು ನಿಮಗೆ ಲೈಫ್ ಥ್ರೆಟ್ನಿಂಗ್ ಆಗ್ಬಹುದು. ಓಕೆ, ಲೈಕ್ ಜಸ್ಟ್ ಶೀತ ಬರುವಂತ ನಿಮ್ಮ ಇನ್ಫ್ಲುಯೆನ್ಸಾ ವೈರಸ್ ಆಗಲಿ ನಾರ್ಮಲ್ ಏನ್ ವೈರಸ್ ಅದೇ ನಿಮ್ಮ ಲೈಫ್ ಗೆ ಥ್ರೆಟ್ನಿಂಗ್ ಕಾಸ್ ಮಾಡೋದು ಆತರ. ಸೊ ಆಕ್ಚುಲಿ ಏಡ್ಸ್ ಇಸ್ ಅ ಕಾಂಪ್ಲೆಕ್ಸ್ ಆಫ್ ಡಿಸೀಸಸ್, ಅದು ಮೇನ್ಲಿ ಬರೋದು ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗೋದ್ರಿಂದ. ಓಕೆ, ಸೊ ಅದಕ್ಕೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಮೇನ್ಲಿ ಅಂತಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆಗಲಿ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ ಇರೋದ್ರಿಂದ, ಇವನ್ ರಿಯರ್ಲಿ ಅಂತಂದ್ರೆ ಡ್ರಗ್ಸ್ ತಗೋತಿರ್ತಾರಲ್ಲ, ಡ್ರಗ್ಸ್ ತಗೋವಾಗ ಏನು ಸಿರಿಂಜ್ ಶೇರ್ ಮಾಡ್ತಿರ್ತಾರೆ ಅಂತದನ್ನ, ಶೇರಿಂಗ್ ಆಫ್ ದ ಸಿರಿಂಜಸ್, ಓಕೆ, ಶೇರಿಂಗ್ ಆಫ್ ಏಡ್ಸ್, ಆಲ್ ದೋಸ್ ಥಿಂಗ್ಸ್ ಇಂದ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತದೆ.
1: ಈಗ ಡಾಕ್ಟ್ರೆ ಮತ್ತೊಂದು ಪ್ರಶ್ನೆ ತಮ್ಮನಿಗೆ ಕೇಳಬೇಕು, ಈಗ ತಾವು ಏನು ಈ ಸೋಂಕುಗಳ ಬಗ್ಗೆ ಹೇಳಿ, ಈ ಸೋಂಕುಗಳಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಏನಾದ್ರೂ ಮೆಥಡ್ಸ್ ಇವೆ ಇದಕ್ಕೆ?
0: ಸರಿ, ಫಸ್ಟ್ ಅಂತಂದ್ರೆ ಲೈಕ್ ನಿಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಓಕೆ, ಲೈಕ್ ಸುತ್ತಮುತ್ತಲು ನೀರು ನಿಲ್ಲದ ಹಾಗೆ, ಚರಂಡಿ ಸರಿಯಾಗಿರೋ ಹಾಗೆ, ಆಮೇಲೆ ತಿಂದು ಉಂಡಿದ ಪದಾರ್ಥನ ಹೊರಗೆ ಚೆಲ್ಕೂಡುದು, ಅದರಿಂದ ಏನಾಗುತ್ತಂದ್ರೆ ಅದು ಕೊಳತು ರೋಗಗಳಿಗೆ ಸ್ಪ್ರೆಡ್ ಆಗಲಿಕ್ಕೆ ಇದು ಮಾಡುತ್ತದೆ. ಸೆಕೆಂಡ್ ಅಂತಂದ್ರೆ ಹ್ಯಾಂಡ್ ವಾಷಿಂಗ್, WHO ಇದ್ರ ಪ್ರಕಾರ ದೇರ್ ಆರ್ 5 ಪಾಯಿಂಟ್ಸ್ ಆಫ್ ಹ್ಯಾಂಡ್ ವಾಷಿಂಗ್ ಅಂತಾರೆ. ಅಂದ್ರೆ ನಮ್ಮ ಕೈಯಲ್ಲಿ 5 ಪಾಯಿಂಟ್ಗಳು ಇರುತ್ತವೆ, ಅದನ್ನು ಚೆನ್ನಾಗಿ ಉಜ್ಜಿ ತಿಕ್ಕೋದ್ರಿಂದ ನಿಮ್ಮ ಕೈ ಮೇಲೆ ಏನಾದರೂ ರೋಗಾಣುಗಳು ಇತ್ತಂದ್ರೆ ಅದು ಕ್ಲೀನ್ ಆಗುತ್ತೆ. WHO ಈಗ ಪ್ರೆಸೆಂಟ್ಲಿ ಇದು ಕೈ ಮುಖಾಂತರ ಸ್ಪ್ರೆಡ್ ಆಗೋ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿರೋದು, ಅದಕ್ಕೆ WHO ನಿಮ್ಮ ಕೈ ಶುದ್ಧೀಕರಣ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡುತ್ತದೆ. ಸೊ 5 ಪಾಯಿಂಟ್ ಬಿಟ್ವೀನ್ ಫಿಂಗರ್ಸ್, ನಿಮ್ಮ ಹ್ಯಾಂಡ್ ಭಾಗ, ಆಮೇಲೆ ಹಿಂದೆ ರಬ್ಬು ಮಾಡುವುದು, ಆಮೇಲೆ ಫಿಂಗರ್ ನೇಲ್ಸ್ ಉಜ್ಜುವುದು, ಇದು 5 ಇದನ್ ಮಾಡಿದ್ರೆ ಇನ್ಫೆಕ್ಷನ್ ಕೈ ಮುಖಾಂತರ ಇನ್ಫೆಕ್ಷನ್ ಹರಡೋದು ತಪ್ಪುತ್ತದೆ. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮೊದಲು ಏನ್ ಹೇಳ್ತಾ ಇದ್ರು ಅಂದ್ರೆ, ನೀವು ಊಟ ಮಾಡೋಕಿಂತ ಮೊದಲು ಕೈ ತೊಳೆದುಕೋಬೇಕಂತ ಹೇಳ್ತಾ ಇದ್ರು. ಆಮೇಲೆ ನೀವು ಎಲ್ಲಾದ್ರೂ ಹೊರಗಿಂದ ಬಂದ್ರೆ ಚೆನ್ನಾಗಿ ಕೈ ಕಾಲು ಮುಖ ತಕೊಳ್ಳಿ. ಎದಕ್ಕೆ ಹೇಳ್ತಾ ಇದ್ರೆ ಅಂದ್ರೆ ದಿಸ್ ಇಸ್ ಅ ರೀಸನ್, ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ, ಅದಷ್ಟು ಅಂದ್ರೆ ನಾವು ಮರೆತು ಬಿಟ್ಟಿದ್ದೀವಿ. ಸೊ ಮೇನ್ ಅಂದ್ರೆ ನಮ್ಮ ದೇಹವನ್ನು ಆಮೇಲೆ ಕೈಯನ್ನು ಶುದ್ಧೀಕರಣವಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಸೆಕೆಂಡು ನೀರು ಆಹಾರ, ಸೊ ಕುದಿಸಿ ಆರಿಸಿದ ನೀರಾಗಲಿ ಫಿಲ್ಟರ್ಡ್ ನೀರಾಗಲಿ ಯೂಸ್ ಮಾಡಬೇಕು. ಆಮೇಲೆ ಆಹಾರ ಚೆನ್ನಾಗಿ ಬಾಯಿಲ್ಡ್ ಆಗಲಿ ಕ್ಲೀನ್ ಮಾಡಿದ್ದ ಆಹಾರವನ್ನು ತಿನ್ಬೇಕು. ಆಮೇಲೆ ತಾಜಾ ತರಕಾರಿಗಳನ್ನ ಅದು ಯೂಸ್ ಮಾಡುವಾಗ ತುಂಬಾ ಕ್ಲೀನ್ ಆಗಿ ತಿನ್ಬೇಕು. ಈಗ ಗೊತ್ತಲ್ಲ ನಿಮ್ಗೆ ಲೈಕ್ ಅದರ ರಾಸಾಯನಿಕ ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ, ಸೊ ಅವು ನಿಮ್ಮ ದೇಹಕ್ಕೆ ಹಾನಿಕಾರಕ. ಸೊ ಅದಕ್ಕೆ ಚೆನ್ನಾಗಿ ತರಕಾರಿಗಳನ್ನ ಚೆನ್ನಾಗಿ ಉಜ್ಜಿ ತೊಳೆದು ತಿನ್ಲಿಕ್ಕಬೇಕು. ಆಮೇಲೆ ಕೆಮ್ಮುವಾಗ ಸೀನುವಾಗ ಮುಖಭಾಗವನ್ನು ಕವರ್ ಮಾಡ್ಕೊಳ್ಬೇಕು. ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡ್ಕೋಬೇಕು, ಉಗುಳುದಾಗಲಿ ಇದನ್ನೆಲ್ಲ ಬಿಡಬೇಕು. ಆಮೇಲೆ ಪ್ರಾಣಿಗಳ ಪೋಷಣೆ ಮಾಡುವೆ, ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಇದ್ದಾಗ ಅವ್ನು ಮುಟ್ಟಿದ್ರೆ ಅದ್ ಮುಟ್ಟಿದ ಮೇಲೆ ಕೈ ತೊಕ್ಕೊಳ್ಬೇಕು. ಓಕೆ, ಆಮೇಲೆ ಪ್ರಾಣಿಗಳನ್ನು ಕ್ಲೀನ್ ಬೇಕು. ಆಮೇಲೆ ಬೇರೆಯವರಿಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸೋಂಕದಿಂದ ಬಳಲ್ತಾ ಇದ್ದಾರೆ, ಅವ್ರು ನೀವು ಕೇರ್ ಮಾಡ್ತಾ ಇತ್ತಂದ್ರೆ ಕೇರ್ ಮಾಡೋಕ್ಕಿಂತ ಮೊದಲು ಕೈ ತೊಳೆದುಕೊಳ್ಳಿ, ಕೇರ್ ಮಾಡಿದ ಮೇಲೆ ತೊಳೆದುಕೊಳ್ಳಿ. ಅದರಿಂದ ಏನಾಗುತ್ತಂದ್ರೆ ನೀವು ಕೇರ್ ಮಾಡೋಕ್ಕಿಂತ ಮೊದಲು ಕೈ ತೊಳ್ಕೊಂಡ್ರೆ ಆ ರೋಗಿಗೆ ನೀವು ಬೇರೆ ರೋಗಾಣುಗಳನ್ನು ಕೊಡುವುದಿಲ್ಲ. ಕೇರ್ ಮಾಡಿದ ಮೇಲೆ ತೊಳ್ಕೊಂಡ್ರೆ ಆ ರೋಗಿಯಿಂದ ಇನ್ನೊಬ್ಬರಿಗೆ ರೋಗ ಹರಡುವುದನ್ನು ತರ್ತೀರ. ಅದರಿಂದ ಕೇರ್ ಮಾಡೋಕ್ಕಿಂತ ಮೊದಲು ಕೇರ್ ಆದ್ಮೇಲೆ ಕೈಗಳನ್ನು ತೊಕ್ಕೋದು ಇಂಪಾರ್ಟೆಂಟ್. ಆಮೇಲೆ ವೈದ್ಯರ ಶಿಫಾರಸು ಇಲ್ಲದೆ ಔಷಧಗಳನ್ನು ತೊಗೋದು ಮಾಡಬೇಕು. ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಶುಡ್ ಬಿ ಅಬೊಲಿಶ್ಡ್,
1: ಮುಖ್ಯವಾಗಿ ಆಂಟಿಬಯೋಟಿಕ್ಸ್.
0: ಯಾಕಂದ್ರೆ ಈಗ ಏನಾಗಿದೆ ಅಂತ ಪ್ರೆಸೆಂಟ್

0: ಎರಾದಲ್ಲಿ ಹೊಸ ಆಂಟಿಬಯೋಟಿಕ್ ಬರುವುದು ಆಲ್ಮೋಸ್ಟ್ ನಿಲ್. ಈಗ ನೀವು ಒಂದು ದಶಕ ಇದರಲ್ಲಿ ನೋಡಿದ್ರೆ ಯಾವುದೇ ಹೊಸ ಆಂಟಿಬಯೋಟಿಕ್ ಇನ್ವೆನ್ಷನ್ ಆಗ್ತಾ ಇಲ್ಲ. ಈಗ ಏನು ಆಂಟಿಬಯೋಟಿಕ್ ಇದೆಯೋ ಎಲ್ಲ ಆಲ್ರೆಡಿ ಇನ್ವೆಂಟೆಡ್ ಆಂಟಿಬಯೋಟಿಕ್. ನಾವು ಏನಾದರೂ ಇದೇ ಸ್ಥಿತಿಯಲ್ಲಿ ಕಂಟಿನ್ಯೂ ಮಾಡಿದರೆ ನಾವು ವಾಟ್ ವಿ ಕಾಲ್ ಇಟ್ ಆಸ್ ಅಬ್ಯೂಸ್ ಆಫ್ ಆಂಟಿಬಯೋಟಿಕ್, ಅಂದರೆ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲದೆ ಏನು ಆಂಟಿಬಯೋಟಿಕ್ ತಗೊಳ್ಳೋದು ಏನು ಮಾಡ್ತೀವಲ್ಲ, ಅದೇನಾದರೂ ಕಂಟಿನ್ಯೂ ಮಾಡಿದರೆ ಒಂದು ಕಾಲ ಈ ಥರ ಬರುತ್ತಂದರೆ ಇವನ್ ಸಣ್ಣ ರೋಗಾಣುಗಳು ನಮ್ಮ ಜೀವಕ್ಕೆ ತೊಂದರೆ ಉಂಟು ಮಾಡಬಹುದು. ಯಾಕಂದ್ರೆ ನಿಮ್ಮ ಹತ್ರ ಅದನ್ನು ಫೈಟ್ ಮಾಡಲಿಕ್ಕೆ ಆಂಟಿಬಯೋಟಿಕ್ ಇರೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಟೈಮ್, ಎಚ್ಚೆತ್ಕೊಳ್ಬೇಕು ನಾವು. ಮೇನ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ವೆರಿ ರ್ಯಾಂಪಂಟ್ ಎಕ್ಸ್ಪೈರ್ಡ್ ಆಗ್ತಾ ಇದೆ. ಸೊ ಎಚ್ಚೆತ್ಕೊಂಡು ಇದು ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಬಂದ್ ಮಾಡಬೇಕು.
1: ಈಗ ಡಾಕ್ಟ್ರೆ ಮತ್ತೊಂದು ಪ್ರಶ್ನೆ, ಈಗ ಮುಖ್ಯವಾಗಿ ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇದ್ದವರಿಗೆ ಇನ್ಫೆಕ್ಷನ್ಸ್ ತುಂಬಾ ಬೇಗ ಆಗ್ತದೆ ಅಂತ ಹೇಳ್ತಾರೆ, ಹಾಗೇನೆ ಚಿಕ್ಕ ಮಕ್ಕಳಿಗೆ ಸಹ, ಏನಿದು ಕಾರಣ?
0: ಅದೇ ಲೈಕ್ ಮೇನ್ ಅಂತಂದ್ರೆ ನಮ್ಮ ಇಮ್ಯುನಿಟಿ. ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋದು ಇರುತ್ತೆ. ಅದ್ ಇಮ್ಯುನಿಟಿ ಏನ್ ಮಾಡುತ್ತೆ ಅಂದ್ರೆ ನಾರ್ಮಲ್ ಆಗಿ ಇದು ರೋಗಾಣುಗಳನ್ನು ಹರಡುವುದು ಇದನ್ನ ಮಾಡೋದನ್ನು ತಡೆ ಇಡುತ್ತದೆ. ಈ ಡಯಾಬಿಟಿಸ್ ಅಲ್ಲಿ ಆಗಲಿ ಆಮೇಲೆ ಬೇರೆ ಯಾವುದೇ ತರಹದ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡುವ ಇನ್ಫೆಕ್ಷನ್ ಆಗಲಿ, ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋದ್ರಿಂದ ಇನ್ಫೆಕ್ಷನ್ ಬೇಗ ತಟ್ಕೊಳ್ಳುತ್ತದೆ. ಓಕೆ, ಆಮೇಲೆ ಮೇನ್ ಡಯಾಬಿಟಿಸ್ ಊಂಡ್ ಏನಾದರೂ ಆದಾಗ, ಗಾಯವಾದಾಗ ಅದು ಬೇಗ ಹೀಲ್ ಆಗೋದಿಲ್ಲ. ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಅದರ ನೋನ್ ಫ್ಯಾಕ್ಟರ್ ಹೀಲಿಂಗ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಚಾನ್ಸ್ ಆಫ್ ಎಕ್ಸ್ಪೋಜರ್ ಹೆಚ್ಚಿಗೆ ಆಗಿ ಇನ್ಫೆಕ್ಷನ್ ಹೆಚ್ಚಿಗೆ ಆಗುತ್ತದೆ.
1: ಸ್ವಲ್ಪ ಕೇರ್ಫುಲ್
0: ಆಗಿರಬೇಕು. ಆಮೇಲೆ ಸ್ಪೆಸಿಫಿಕ್ಲಿ ಇದು ಹ್ಯಾಂಡ್ ವಾಶ್, ಡಯಾಬಿಟಿಸ್ ಪೇಷಂಟ್ಸ್ ಹ್ಯಾಂಡ್ ವಾಶ್ ಬಗ್ಗೆ ತುಂಬಾ ಲಕ್ಷ್ಯ ಕೊಡಬೇಕು. ಆಮೇಲೆ ಗಾಯ ಆದಾಗ ನೆಗ್ಲಿಜೆನ್ಸ್ ತೋರಿಸಬಾರ್ದು, ಬೇಗ ಡಾಕ್ಟರ್ಗೆ ತೋರಿಸಿಕೊಂಡು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಬೇಕು.
1: ಈಗ ಡಾಕ್ಟರ್, ಯಾವುದೇ ಒಂದು ಹ್ಯಾಬಿಟ್ಸ್ ಆಗಲಿ ನಾವು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದಂತಾರೆ, ಈ ಮಕ್ಕಳಿಗೆ ನಾವು ಯಾವ ರೀತಿ ಗುಡ್ ಹ್ಯಾಬಿಟ್ಸ್ ಎಸ್ಪೆಷಲಿ ಸೆಲ್ಫ್ ಹೈಜೀನ್ ಬಗ್ಗೆ ಯಾವ ರೀತಿ ನಾವು ಹೇಳ್ಕೊಡ್ಬಹುದು?
0: ವೆರಿ ಗುಡ್ ವ್ಯಾಲಿಡ್ ಪಾಯಿಂಟ್. ಚಿಕ್ಕ ಮಕ್ಕಳಲ್ಲಿ ಚಿಕ್ಕವರಿದ್ದಾಗಲೇ ಲೈಕ್ ಅವ್ರು ಹೊರಗಿಂದ ಆಟ ಆಡಿ ಬಂದಾಗ ಓಕೆ ಕೈಕಾಲು ಮುಖ ತೊಳೆದುಕೊಳ್ಳೋದು, ಊಟ ಮಾಡೋಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದುಕೊಳ್ಳೋದು, ಆಮೇಲೆ ಅವ್ರ ಫಿಂಗರ್ ನೇಲ್ಸ್ ಬಾಡಿದು ಸ್ವಚ್ಛತೆ ಬಗ್ಗೆ, ಫಿಂಗರ್ ನೇಲ್ಸ್ ಆಗಲಿ, ಹೇರ್ ಆಯಿಲ್ ಇದನ್ನು ಮಸಾಜ್, ಉಗುರುಗಳನ್ನು ಕಟ್ ಮಾಡಿರೋದು, ಆಮೇಲೆ ಅವರು ತಿನ್ನುವ ಇದ್ರ ಬಗ್ಗೆ ಹೆಚ್ಚಿಗೆ ಸ್ಟ್ರೆಸ್ ಕೊಡ್ಬೇಕು. ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಟಿವಿಲಿ ನೋಡೋದ್ರಿಂದ ಇದಾಗಲಿ, ಅವರು ಟಿವಿಯಲ್ಲಿ ಕಾಣುವ ಜಂಕ್ ಫುಡ್ ಏನಂತೀವಿ ಅದಕ್ಕೆ ಹೆಚ್ಚಿಗೆ ಅಟ್ಯಾಚ್ ಮಾಡ್ತಾರೆ. ದೆನ್ ದೇ ವಿಲ್ ಲೂಸ್ ಇಂಟ್ರೆಸ್ಟ್ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಪ್ರೊಡ್ಯೂಸ್ ಮಾಡು ಆಹಾರದ ಬಗ್ಗೆ ಅವ್ರದ್ದು ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಅವ್ರಿಗೆ ಚಿಕ್ಕವರಿದ್ದಾಗಲಿ ಲೈಕ್ ತರಕಾರಿಗಳು ತಿನ್ನೋದಾಗಲಿ, ಗ್ರೀನ್ ವೆಜಿಟೇಬಲ್ಸ್, ಎಗ್ ಇಂಥದ್ರ ಬಗ್ಗೆ ಪ್ರೋತ್ಸಾಹ ಹೆಚ್ಚಿಗೆ ಮಾಡಬೇಕು, ಹಾಲು. ಓಕೆ, ಇದರಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಆಗಿ ಅವರು ಯಾವುದೇ ತರಹದ ರೋಗ ಹರಡದ ಹಾಗೆ ಅವರಲ್ಲಿ ಇಮ್ಯುನಿಟಿ ಉಂಟಾಗುತ್ತದೆ.
1: ಡಾಕ್ಟರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಕೊಟ್ರೆ, ಈಗ ಜನಸಾಮಾನ್ಯರಿಗೆ ಸೋಂಕು ಬಂತು ಅಂತಂದ್ರೆ ಅವರು ಏನ್ ಮಾಡಬೇಕು? ಈಗ ನೆಗಡಿ ಆಗಿರ್ಬೋದು ಅಥವಾ ಕೆಲವರಿ ಸೋಂಕಿನಿಂದ ಕೆಮ್ಮು ಬರಬಹುದು, ಮತ್ತೆ ಬೇರೆ ಬೇರೆ ತರದ ಕಾರಣಗಳಿಂದ ಸೋಂಕು ಬರಬಹುದು, ಬಂದಾಗ ಏನ್ ಮಾಡಬೇಕು ಡಾಕ್ಟ್ರೆ? ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು?
0: ಸಿ, ಫಸ್ಟ್ ಸ್ಟೆಪ್ ಅಂತಂದ್ರೆ ಅನ್ನೆಸರಿ ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಏನೋ ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ನಿಮ್ಗೆ ಏನು ಇನ್ಫೆಕ್ಷನ್ ಆಗಲಿ ಏನು ಬಂದಿರುತ್ತೆ ಅವು ಸೇಮ್ ಇರೋದಿಲ್ಲ, ಬೇರೆ ಬೇರೆ ಕಾರಣದಿಂದ ಬಂದಿರೋದು. ಬಟ್ ಅದು ಗೊತ್ತಿಲ್ಲದೆ ಸುಮ್ಮನೆ ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ರೆ ನೀವು ಡಿಲೇ ಮಾಡ್ತಾ ಇದ್ದೀರ, ಆ ಸಣ್ಣ ರೋಗ ಹರಡಿ ಲೈಫ್ ಸ್ಟೈಲ್ ದೊಡ್ಡದಾಗ್ಬೋದು. ಓಕೆ, ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮಾಡೋದು. ಸೆಕೆಂಡ್ ಅಂತ ಅಂದ್ರೆ ಲೈಕ್ ಮೊದಲು ಹೇಳಿದ ಹಾಗೆ ನಿಮ್ಮ ಅದೇ ಸ್ವಚ್ಛತೆ ಬಗ್ಗೆ, ಹ್ಯಾಂಡ್ ಹೈಜೀನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ. ಥರ್ಡ್ ಅಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ಗೆ ಕಲ್ಟ್ ಮಾಡಿ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ಹ್ಯಾಪಿ ಆಗಿರ್ಬೋದು.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಇನ್ಫೆಕ್ಷನ್ ಅಥವಾ ಸೋಂಕುಗಳ ಬಗ್ಗೆ ನಮ್ಮ ಕೇಳುಗರಿಗೆ ಉಪಯುಕ್ತವಾದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರಿದ್ದಾರೆ. ಇವರು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
2: ನಮಸ್ಕಾರ
1: ಡಾಕ್ಟ್ರೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಅಪೆಂಡಿಕ್ಸ್ ಅಂತ ನಾವು ಏನು ಸಾಮಾನ್ಯವಾಗಿ ಕರಿತೀವಿ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ತಾವು ಈ ಹೊಟ್ಟೆ ನೋವು ಮತ್ತೆ ಅಪೆಂಡಿಕ್ಸ್ಗೆ ಒಂಥರದ ಸಂಬಂಧ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ಈ ಹೊಟ್ಟೆ ನೋವುಗಳಲ್ಲಿ ಏನಾದರೂ ಬೇರೆ ಬೇರೆ ತರಹದ ಹೊಟ್ಟೆ ನೋವುಗಳಿವೆಯಾ ಡಾಕ್ಟ್ರೆ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ಈ ಹೊಟ್ಟೆ ನೋವು ಹಲವಾರು ಕಾರಣಗಳಿದೆ. ಸಾಮಾನ್ಯ ಗಂಡಸರು ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಇಬ್ಬರಲ್ಲೂ ಕಂಡುಬರುವಂಥ ತೊಂದರೆಗಳಂದರೆ ಗ್ಯಾಸ್ಟ್ರೈಟಿಸ್ಸು, ಪಿತ್ತಕೋಶದಲ್ಲಿ ಕಲ್ಲುಗಳಾಗಿ ಅದರಿಂದ ಆಗುವ ನಂಜು, ಮತ್ತು

0: ಕೆಳಗಡೆ ಹೋದಲ್ಲಿ ಪ್ಯಾಂಕ್ರಟೈಟಿಸ್, ಕಿಡ್ನಿಯಲ್ಲಿ ತೊಂದರೆಗಳು, ಕರಳಿನ ಅಥವಾ ಕರಳಿನಲ್ಲಿ ಇನ್ಫೆಕ್ಷನ್ನು, ಅಪೆಂಡಿಕ್ಸ್ ತೊಂದರೆಗಳು, ಹೆಂಗಸರಲ್ಲಿ ಪ್ರತ್ಯೇಕವಾಗಿ ಗರ್ಭಕೋಶ ಮತ್ತು ಅಂಡಾಂಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಜನರು ನೋವು ಅನುಭವಿಸುವ ಸಾಧ್ಯತೆಗಳು ಹೆಚ್ಚು. ಈ ಎಲ್ಲ ಕಾಯಿಲೆಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಬರುವಂಥ ಕಾಯಿಲೆಗಳು, ಅದನ್ನು ಮುಂದೆ ನಾನು ನಿಮಗೆ ವಿವರಿಸಿ ಹೇಳ್ತೇನೆ.
1: ಈಗ ಡಾಕ್ಟ್ರೆ, ಈ ಅಪೆಂಡಿಕ್ಸ್ ಅಂತಂದ್ರೇನು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ.
0: ಅಪೆಂಡಿಕ್ಸ್ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ಅಂಗ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಮುಗಿಯುವ ಹಂತದಲ್ಲಿ ಮತ್ತು ದೊಡ್ಡ ಕರಳು ಪ್ರಾರಂಭವಾಗುವ ಸ್ಥಳದಲ್ಲಿ ಒಂದು ಅಪೆಂಡಿಕ್ಸ್, ಸಣ್ಣ ಹುಳುವಿನ ಗಾತ್ರದ ಒಂದು ಅಂಗವಿರುತ್ತದೆ. ಇದನ್ನು ಅಪೆಂಡಿಕ್ಸ್ ಅಂತ ಕರೆಯುತ್ತೇವೆ. ಇದು ನಮ್ಮ ಪೂರ್ವಜರಲ್ಲಿ ಮುಖ್ಯ ಕಾರ್ಯಗಳು ಹೊಂದಿತ್ತು ಎಂದು ನಂಬಲಾಗಿದೆ. ಅಂದರೆ ನಮ್ಮ ಇಮ್ಯುನಿಟಿಯ ಬಿ ಸೆಲ್ಸ್, ಟಿ ಸೆಲ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡಿ ಬೇಕಾದಂತಹ ಕಾರ್ಯಗಳನ್ನು ಮಾಡುತ್ತಿತ್ತು. ಆದರೆ ಕ್ರಮೇಣವಾಗಿ ಈ ಅಪೆಂಡಿಕ್ಸ್ ತನ್ನ ಕಾರ್ಯಗಳನ್ನೆಲ್ಲ ಕಳೆದುಕೊಂಡು ಈಗ ವೆಸ್ಟಿಜಿಯಲ್ ಆರ್ಗನ್, ಅಂದರೆ ಇದ್ದರೂ ಸಹ ಯಾವುದೇ ಕೆಲಸವಿಲ್ಲದಂತ ಅಂಗವಾಗಿ ಉಳಿದಿದೆ ಅದು.
1: ಈಗ ಇದಕ್ಕೆ ಬರುವಂತಹ ಕಾಯಿಲೆ ಏನು ಡಾಕ್ಟ್ರೆ?
0: ಇದರಲ್ಲಿ ಅಪೆಂಡಿಕ್ಸ್ ಎರಡು ವಿಧದ ಕಾಯಿಲೆಗಳಿವೆ. ಒಂದು ಅಪೆಂಡಿಸೈಟಿಸ್ ಎನ್ನುತ್ತೇವೆ. ಅಪೆಂಡಿಸೈಟಿಸ್ ಅಂದರೆ ಅಪೆಂಡಿಕ್ಸ್ ಅದು ಯಾವುದೇ ಕಾರಣದಿಂದ ಅದರದ್ದು ಕೊಳವೆ ಆಕಾರದ ಲುಮೆನ್, ಲುಮೆನ್ ಅಂತ ಏನು ಹೇಳ್ತೀವಿ, ಅದು ಬಾಯಿ ಕಟ್ಟಿಕೊಂಡಾಗ ಅದು ಊದಿಕೊಂಡು ನಂಜಾಗಿ ನೋವನ್ನು ಕೊಡುತ್ತದೆ. ಇನ್ನೊಂದು ಇದರಲ್ಲಿ ಅಪೆಂಡಿಕ್ಸ್ ಟ್ಯೂಮರ್ಸ್ ಆಗುವ ಸಾಧ್ಯತೆಗಳಿರುತ್ತೆ.
1: ಈಗ ಡಾಕ್ಟರ್ ವಿಶ್ವನಾಥ್ ಅವರೇ, ಈ ಅಪೆಂಡಿಕ್ಸ್ ತೊಂದರೆ ಆಗುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂದ್ರೆ, ವಯಸ್ಸಾದವರೆಲ್ಲ, ಚಿಕ್ಕವಲ್ಲ ಅಥವಾ ಮಧ್ಯ ವಯಸ್ಕರೆಲ್ಲ, ಹೇಗೆ ಡಾಕ್ಟರ್?
0: ಈ ಅಪೆಂಡಿಸೈಟಿಸ್ ಎನ್ನುವ ಕಾಯಿಲೆ ಸಾಮಾನ್ಯ ಹುಟ್ಟು ಮಗುವಿನಿಂದ ಹಿಡಿದು ಸಾಯುವವರೆಗೂ ಯಾರಲ್ಲಾದರೂ ಕಂಡು ಬರಬಹುದು. ಆದರೆ ಸಾಮಾನ್ಯವಾಗಿ ಇದು ಮಧ್ಯ ವಯಸ್ಕರಲ್ಲಿ, 20-30 ಈ ವಯಸ್ಸಿನಲ್ಲಿ ತುಂಬಾ ಕಾಮನ್. ಇದರ ಗುಣ ಏನಂದ್ರೆ, ಅತಿ ಸಣ್ಣ ವಯಸ್ಸಿನಲ್ಲಿ ಮತ್ತು ತುಂಬಾ ವಯಸ್ಸಾದವರಲ್ಲಿ ಅಪೆಂಡಿಸೈಟಿಸ್ ಆದಲ್ಲಿ ಅದರಿಂದ ಆಗುವ ದುಷ್ಪರಿಣಾಮಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ. ಆದ್ದರಿಂದ ಅದನ್ನು ಪತ್ತೆ ಹಚ್ಚಿ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದಿರೆ ಅದರಿಂದ ಆಗುವ ತೊಂದರೆಗಳು ಕೂಡ ಬಹಳಷ್ಟು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ವಿಶ್ವನಾಥ್ ಬಿ ಅವರು ಮಾತಾಡ್ತಿದ್ದಾರೆ. ಇವರು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪೆಂಡಿಸೈಟಿಸ್ ಬಗ್ಗೆ ಇವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ರೋಗದ ಲಕ್ಷಣದಲ್ಲಿ ನೋವು ಇರುತ್ತೆ ಅಂತ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಹೊಟ್ಟೆ ನೋವು ಇರುತ್ತೆ, ಎಲ್ಲರಿಗೂ ಬರುತ್ತೆ. ಕೆಲವರಿಗೆ ತಾವು ಹೇಳಿದಂಗೆ ಗ್ಯಾಸ್ ಆದಾಗ ನೋವು ಬರ್ಬೋದು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ನೋವು ಬರ್ಬೋದು. ಬಟ್ ಆ ನೋವಿಗೂ ಈ ಅಪೆಂಡಿಸೈಟಿಸ್ ಇರುವಂತಹ ನೋವಿಗೂ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು?
0: ಅಪೆಂಡಿಕ್ಸ್ ಸಾಮಾನ್ಯವಾಗಿ ಶುರುವಾದ ಹಂತದಲ್ಲಿ ಹೊಟ್ಟೆ ನೋವು ತುಂಬಾ ಕಾಮನ್. ಫಸ್ಟ್ ಶುರುವಾಗೋದೆ ಹೊಟ್ಟೆ ನೋವು, ಹೊಕ್ಕಲ ಸುತ್ತ ಅಥವಾ ಮೇಲ್ಗಡೆ ಹೊರಭಾಗದಲ್ಲಿ ನೋವನ್ನು ಅನುಭವಿಸ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಇರುತ್ತದೆ ಮತ್ತು ವಾಂತಿ ಕೂಡ ಆಗಬಹುದು. ಒಂದೆರಡು ಸಲ ವಾಂತಿಯಾಗಿ ಪೇಷಂಟ್ಗೆ ನೋವು, ವಾಂತಿ, ಜ್ವರ, ಮತ್ತೆ ಈ ನೋವು ಸಾಮಾನ್ಯವಾಗಿ ಹೊಕ್ಕಲ ಸುತ್ತ ಇದ್ದಿದ್ದು ಕ್ರಮೇಣವಾಗಿ ಬಲಗಡೆ ಕೆಳಭಾಗಕ್ಕೆ ಶಿಫ್ಟ್ ಆಗುತ್ತೆ. ಸೊ ಈ ತರದ ನೋವನ್ನು ಕಂಡಾಗ ಅದು ಅಪೆಂಡಿಕ್ಸ್ ಇಂದ ಇರಬಹುದು ಅಂತ ಸಂಶಯಿಸಿ ಅದನ್ನು ಪರೀಕ್ಷೆ ಮಾಡಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟ್ರೆ, ಈ ಒಂದು ರೋಗ ಚಿಹ್ನೆಗಳು ಕಂಡು ಬರ್ತವೆ ಅಂತ ತಾವೇನು ಹೇಳಿದ್ರಲ್ಲ, ಈ ನೋವು ಅನ್ನೋದು ಬಿಟ್ಟು ಬಿಟ್ಟು ಬರುತ್ತಾ, ಕಂಟಿನ್ಯೂಸ್ ಇರುತ್ತಾ, ಹೇಗೆ ಡಾಕ್ಟ್ರೆ?
0: ಅಪೆಂಡಿಕ್ಸ್ ಅಪೆಂಡಿಸೈಟಿಸ್ ಶುರುವಾಗುವ ಹಂತದಲ್ಲಿ ಬಿಟ್ಟು ಬಿಟ್ಟು ಬರುವಂತ ಸಾಧ್ಯ ಇರುತ್ತೆ. ಕೊಲಿಕಿ ಪೇತೇವೆ, ಇನಿಷಿಯಲಿ ನೋವು ಹಿಂಡಿದಂತೆ ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಭಾಗದಲ್ಲಿ ಬಂದು ಅದರ ನಂತರ ಸಿವಿಯರಿಟಿ ಜಾಸ್ತಿ ಆದಂಗೆ ಬಲಗಡೆ ಮತ್ತು ಕೆಳಗಡೆ ಭಾಗಕ್ಕೆ ಫಿಕ್ಸ್ ಆಗುತ್ತದೆ.
1: ಸೊ ಹೀಗೆ ಅದು ಸ್ವಲ್ಪ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ತದೆ, ಮತ್ತೆ ಆಗಾಗ ಬಂದು ಮತ್ತೆ ಕಂಟಿನ್ಯೂಸ್. ಮತ್ತೆ ಜ್ವರ ಹೇಳಿದ್ರೆ ಜ್ವರ ಯಾವ ರೀತಿ ಇರುತ್ತೆ ಡಾಕ್ಟರ್? ಕಂಟಿನ್ಯೂಸ್ ಇರುತ್ತಾ ಅಥವಾ ಬಿಟ್ಟು ಬಿಟ್ಟು ಬರ್ತಾ ಹೇಗಿದು?
0: ಅಪೆಂಡಿಸೈಟಿಸ್ ನಲ್ಲಿ ಜ್ವರ ಸಾಮಾನ್ಯವಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಅಂದ್ರೆ ಮೈ ಬೆಚ್ಚಗಾಗೋದು ಅಥವಾ ಸ್ವಲ್ಪ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಆದರೆ ಅಪೆಂಡಿಕ್ಸೈಟಿಸ್ ಆಗಿ ಅದರಿಂದ ಆಗುವ ಕಾಂಪ್ಲಿಕೇಶನ್, ಅಪೆಂಡಿಕ್ಸ್ ಸುತ್ತ ಕೀವು ಅಥವಾ ಅಪೆಂಡಿಕ್ಸ್ ಒಡದಲ್ಲಿ ಅಂತ ಸಮಯದಲ್ಲಿ ತುಂಬಾ ಹೈ ಡಿಗ್ರಿ ಫೀವರ್ ಬರೋ ಸಾಧ್ಯತೆಗಳು ಇರುತ್ತೆ.
1: ಡಾಕ್ಟರ್ ವಿಶ್ವನಾಥ್ ಅವರೇ, ಈಗ ಈ ಅಪೆಂಡಿಕ್ಸ್ಗೆ ಆಗುವಂತಹ ತೊಂದರೆ ಬಗ್ಗೆ ತಾವು ಇಷ್ಟರವರೆಗೆ ತಿಳಿಸ್ಕೊಟ್ರೆ, ಈಗ ಈ ಒಂದು ತೊಂದರೆ ಜೀವಕ್ಕೆ ಏನಾದರೂ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆಯಾ ಡಾಕ್ಟರ್? ಹೇಗೆ?
0: ಅಪೆಂಡಿಸೈಟಿಸ್ ಆಗಿದೆ ಎಂದು ಅದನ್ನು ಸೂಕ್ತ ಸಮಯದಲ್ಲಿ ಪತ್ತೆ ಹಚ್ಚದಿದ್ದಲ್ಲಿ ಇದರಿಂದ ಆಗುವ ತೊಂದರೆಗಳು ಮತ್ತು ಕಾಂಪ್ಲಿಕೇಶನ್ಸ್ ತುಂಬಾನೇ ಸಿವಿಯರ್ ಮತ್ತು ಜಾಸ್ತಿ ಇರುತ್ತದೆ. ಜೀವಕ್ಕೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅಪೆಂಡಿಕ್ಸ್ ಒಡೆದು ಕೀವು ಜಾಸ್ತಿಯಾಗಿ ರಕ್ತಕ್ಕೇನಾದ್ರೂ ನಂಜು ಸೇರಿದಲ್ಲಿ ಅಥವಾ ಕರಳು ತೂತಾಗಿ ಅಥವಾ ಕರಳೆಲ್ಲ ಅಂಟುಕೊಂಡಲ್ಲಿ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ.
1: ಈಗ ತಾವು ಇಲ್ಲಿ ನಂಜು ಆಗ್ತದೆ ಅಂದಿದ್ರಲ್ಲ, ಇದೇನು ಮೈಕ್ರೋ ಆರ್ಗನಿಸಮ್ ಅಂತ ಆಗ್ತದ ಅಥವಾ ನಾವು ತಿನ್ನುವಂತ ಆಹಾರದಿಂದ ಆಗ್ತದ, ಹೇಗೆ ಡಾಕ್ಟರ್?

0: ಅಪೆಂಡಿಸೈಟಿಸ್ ಬರಲು ಕಾರಣಗಳು ಹಲವಿದೆ. ಈ ಅಪೆಂಡಿಕ್ಸ್ ನಾನು ಮುಂಚೆ ತಿಳಿಸಿದ ಹಾಗೆ ಇದೊಂದು ಕೊಳವೆ ಇದ್ದ ಹಾಗಿರುತ್ತೆ. ಅದರ ಬಾಯಿ ಹೊಟ್ಟೆಯಲ್ಲಿ ನಾವು ಊಟ ಮಾಡಿದ ಆಹಾರ ಏನಾದರೂ ಗಟ್ಟಿಯಾದ ಆಗಿ ಕಟ್ಟಿಕೊಂಡಲ್ಲಿ ಅಥವಾ ಯಾವ್ದಾದ್ರು ಹುಳಗಳು ಹೋಗಿ ಕೂತು ಅಥವಾ ಲಿಂಫಾಯ್ಡ್ ಆಕ್ಷನ್ಸ್ ಅಂತ ಹೇಳ್ತೀವಿ, ನಮ್ಮ ಬಿಳಿ ರಕ್ತ ಕಣಗಳ ಗುಂಪಲ್ಲಿರುತ್ತೆ, ಅದು ಕೂಡ ಏನಾದ್ರು ರಿಯಾಕ್ಟಿವ್ ಅಡಿನೈಟಿಸ್ ಅಂತ ಆಗಿ ಅದೇನಾದ್ರು ದಪ್ಪ ಆಗಿ ಬಾಯಿ ಕಟ್ಕೊಂಡಲ್ಲಿ ಅಪೆಂಡಿಕ್ಸ್ ಊದ್ಕೊಳ್ಳುತ್ತೆ. ಇನಿಷಿಯಲಿ ಅದು ಪ್ರೆಷರ್ ಇಂದ ಬರ್ತಿರುತ್ತೆ, ಆಮೇಲೆ ಈ ಕ್ರಿಮಿಗಳೆಲ್ಲ ಗ್ರೋತ್ ಆಗಿ ಕ್ರಿಮಿಗಳೆಲ್ಲ ಸೇರ್ಕೊಳ್ಳುತ್ತೆ. ಸೊ ಈ ಕ್ರಿಮಿಗಳು ಸೇರ್ಕೊಳ್ಳೋದ್ರಿಂದನೇ ನಂಜಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟ್ರೆ, ಈ ಒಂದು ತೊಂದರೆ ಆಗಿದೆ, ಅಪೆಂಡಿಸೈಟಿಸ್ ಆಗಿದೆ ಅಂತ ನಾವು ಪತ್ತೆ ಹಚ್ಚೋದು ಹೇಗೆ ಅಂದ್ರೆ, ಯಾವೆಲ್ಲ ಟೆಸ್ಟ್ ಗಳನ್ನ ನೀವು ಪೇಷಂಟ್ಗೆ ಮಾಡ್ತೀರಿ?
0: ಪೇಷಂಟ್ಗೆ ಅಪೆಂಡಿಸೈಟಿಸ್ ಆಗಿದೆ ಅಂತ ತಿಳಿದುಕೊಳ್ಳಲು ಪರೀಕ್ಷಿಸಿ ನೋಡಿದಾಗ ಪೇಷಂಟ್ಗೆ ಈ ಸಾಮಾನ್ಯವಾಗಿ ಹೊಟ್ಟೆ ಪರೀಕ್ಷೆ ಮಾಡಿ ನೋಡಿದಾಗ ಈ ಬಲಭಾಗದಲ್ಲಿ ನೋವನ್ನು ಅನುಭವಿಸ್ತಿರುತ್ತಾರೆ. ಎರಡನೇದಾಗಿ ಕೆಲವು ರಕ್ತ ಪರೀಕ್ಷೆಗಳು ನಮಗೆ ಸಹಾಯ ಮಾಡುತ್ತೆ, ಎಸ್ಪೆಷಲಿ ಟೋಟಲ್ ಕೌಂಟ್ ಅಂತ ಏನು ಹೇಳ್ತೀವಿ. ಇದರ ನೆಕ್ಸ್ಟ್ ಆ ಟೋಟಲ್ ಕೌಂಟ್ ಜಾಸ್ತಿ ಆಗಿದ್ದು ನಮಗೆ ಕ್ಲಿನಿಕಲಿ ಸಂಶಯವಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರುಟೀನ್ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೆಲವು ತುಂಬಾ ದಪ್ಪ ಆಗಿದ್ದು ಕ್ಯೂ ಆಗಿದ್ದು ಅಂತ ಅಪೆಂಡಿಕ್ಸ್ ನ ಪತ್ತೆ ಹಚ್ಚೋದು ಸುಲಭ. ಆದ್ರೆ ಕೆಲವು ಸಲ ಕರಳಿನ ಹಿಂಭಾಗದಲ್ಲಿ ಕೂತಿದ್ದು ಅಪೆಂಡಿಕ್ಸ್ ಅದು ಮಾಮೂಲಿ ಅಲ್ಟ್ರಾಸೌಂಡ್ ನಲ್ಲಿ ಕಾಣದೆ ಬರಬಹುದು, ಆದ್ರೆ ತೀರಾ ಸಂಶಯವಿದ್ದರೆ ಸಿ ಸ್ಕ್ಯಾನಿಂಗ್ ಅಂತ ಮುಂದಿನ ಪರೀಕ್ಷೆಯನ್ನು ಮಾಡಿ ಆ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚಿಕೊಳ್ಳುತ್ತೇವೆ.
1: ಈಗ ಡಾಕ್ಟ್ರೆ, ಈ ಒಂದು ಅಪೆಂಡಿಸೈಟಿಸ್ ತೊಂದರೆ ಏನಿದೆ, ಇದು ಬಾರದ ಹಾಗೆ ನಾವು ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯನಾ?
0: ಇದು ಯಾವ ಕಾರಣಕ್ಕೆ ಆಗುತ್ತೆ ಅದು ಅಂತ ಕಾರಣನೇ ಗೊತ್ತಿಲ್ಲ ಅಂದಾಗ ಅದನ್ನ ಬಾರದೇ ಇರುವಂತಹ ಪ್ರಿಕಾಷನರಿ ಮೆಷರ್ಸ್ ಯಾವುದೂ ಇರಲಿಲ್ಲ, ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಂಡು ಪತ್ತೆ ಹಚ್ಚಿಕೊಂಡು ಸೂಕ್ತವಾದ ಚಿಕಿತ್ಸೆ ತಗೊಳ್ಳುವುದೇ ಉತ್ತಮ.
1: ಡಾಕ್ಟರ್, ಈ ಅಪೆಂಡಿಸೈಟಿಸ್ ಅನ್ನ ಟ್ರೀಟ್ ಮಾಡೋದಕ್ಕೆ ಏನೆಲ್ಲ ಮೆಥಡ್ಸ್ ಇವೆ ಅಂದ್ರೆ, ಟ್ಯಾಬ್ಲೆಟ್ಸ್, ಟಾನಿಕ್ಸ್ ಇದನ್ನ ಕೊಟ್ಟರೆ ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಇದಕ್ಕೆ ಸರ್ಜರಿನ ಬೇಕಾಗುತ್ತೆ ಡಾಕ್ಟರ್ ಹೇಗೆ?
0: ಅಪೆಂಡಿಸೈಟಿಸ್ ತುಂಬಾ ಅರ್ಲಿ ಸ್ಟೇಜ್ ಅಂದ್ರೆ ಇವತ್ತು ನೋವು ಶುರುವಾಗಿದೆ ಪೇಷಂಟ್ಗೆ, ತುಂಬಾ ಮೈಲ್ಡ್ ಫಾರ್ಮ್ ಅಂತ ಏನ್ ಹೇಳ್ತೀವಿ. ಅಲ್ಲಿ ಈಗ ಹೊರದೇಶಗಳಲ್ಲಿ ಕೆಲವು ಕಡೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಮಾತ್ರೆ ಔಷಧಿಯನ್ನು ಹಾಕಿ ಟ್ರೀಟ್ಮೆಂಟ್ ಅನ್ನ ಪ್ರಯತ್ನ ಮಾಡಿದ್ದಾರೆ, ಅದು ಫಲಕಾರಿಯಾಗಿದೆ. ಆದರೆ ಇನಿಷಿಯಲ್ ಸ್ಟೇಜ್ ದಾಟಿ ಮುಂದೆ ಹೋದರೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಯೇ ಗುಣಪಡಿಸಬೇಕಾಗುತ್ತದೆ.
1: ಈಗ ಇದಕ್ಕೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ, ಈ ಶಸ್ತ್ರಚಿಕಿತ್ಸೆ ಯಾವ ರೀತಿ ಮಾಡ್ತೀರಿ ಅದ್ರ ಬಗ್ಗೆ ತಿಳಿಸ್ಕೊಡಿ.
0: ಅಪೆಂಡಿಸೈಟಿಸ್ ಆದಾಗ ಅಪೆಂಡಿಕ್ಸ್ ತೆಗೆಯುವುದು ಒಂದೇ ದಾರಿ. ಸೊ ಇದರಲ್ಲಿ ಎರಡು ವಿಧ ಇದೆ, ಒಂದು ಓಪನ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಓಪನ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂದ್ರೆ, ಅದನ್ನ ಈ ಕೆಳಹೊಟ್ಟೆಯ ಬಲಭಾಗದಲ್ಲಿ ಒಂದು ಇನ್ಸಿಷನ್ ಓಪನ್ ಉಂಡು ಅಬ್ಡಮನ್ ಓಪನ್ ಮಾಡಿ ಅದರ ಮೂಲಕ ಹೋಗಿ ಅಪೆಂಡಿಕ್ಸ್ ನ ಹುಡುಕಿ ಅದನ್ನ ತೆಗೆಯುತ್ತೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಕೇಳದಂಗೆ ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಅಂತ ಏನ್ ಹೇಳ್ತೇವೆ, ಇದನ್ನ ಉಪಯೋಗಿಸಿ ಅಪೆಂಡಿಕ್ಸ್ ತೆಗೆಯುತ್ತೇವೆ. ಇದರ ಅಡ್ವಾಂಟೇಜ್ ಏನಂದರೆ, ಅಪೆಂಡಿಸೈಟಿಸ್ ಜೊತೆಗೆ ಇನ್ಯಾವುದಾದ್ರು ತೊಂದರೆ ಇದೆಯಾ, ಜೊತೆಗೆ ಇರುವಂತಹ ಕಾಯಿಲೆಗಳನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ವೀಕ್ಷಿಸಿ ಅದನ್ನು ಕೂಡ ಅದರ ಜೊತೆಗೆ ಟ್ರೀಟ್ ಮಾಡಲು ಅನುಕೂಲವಾಗುತ್ತದೆ. ಉದಾಹರಣೆಗೆ ಅಪೆಂಡಿಕ್ಸ್ ಓಡ್ಕೊಂಡು ಕ್ಯೂ ಆಗಿದ್ದಲ್ಲಿ, ಕ್ಯೂ ಏನಾದ್ರು ಕೆಳಗಡೆ ಭಾಗ ಹೋಗಿದ್ದರೆ ನಾವು ಓಪನ್ ಸರ್ಜರಿಯಲ್ಲಿ ಅಲ್ಲಿ ಮಾತ್ರ ನೋಡಲು ಸಾಧ್ಯ. ಆದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಹೊಟ್ಟೆಯ ಎಲ್ಲಾ ಭಾಗಕ್ಕೂ ತಲುಪಿ ಅಲ್ಲೇನಾದ್ರು ಕ್ಯೂ ಆದಲ್ಲಿ ಅಥವಾ ಇನ್ಯಾವುದಾದ್ರು ಅದರ ಜೊತೆಗಿರುವಂತಹ ತೊಂದರೆಗಳಿದ್ದಲ್ಲಿ ಅದನ್ನು ಕೂಡ ಗುಣಪಡಿಸಲು ಅನುಕೂಲವಾಗುತ್ತದೆ.
1: ಕೆಳಗರೆ ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಅಪೆಂಡಿಸೈಟಿಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಯಾವುದೇ ಆಪರೇಷನ್ ಅಂದ್ಕೊಳ್ಳೆ ಜನಸಾಮಾನ್ಯರಿಗೆ ಒಂಥರ ಗಾಬರಿ ಇರುತ್ತೆ, ರಕ್ತ ತುಂಬ ಹೋಗ್ಬಿಡುತ್ತೆ, ಆಮೇಲೆ ನಂಜಾಗ್ತದೆ, ಹೀಗೆ ನೂರೆಂಟು ಒಂಥರ ಅವರ ಮನದಲ್ಲಿ ಕೂತ್ಬಿಡುತ್ತೆ. ಸೊ ಈ ಒಂದು ತಾವೇನು ಆಪರೇಷನ್ ಹೇಳಿದ್ರೆ ಎಷ್ಟು ಸೇಫು ಮತ್ತೆ ಎಷ್ಟು ಮಟ್ಟಿಗೆ ಇದು ಫಲಕಾರಿಯಾಗಿರುತ್ತೆ ಅಂದ್ರೆ, ಎರಡು ಓಪನ್ ಆಗಿರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಎರಡನ್ನ ವಿವರವಾಗಿ ತಿಳಿಸ್ಕೊಡಿ ಡಾಕ್ಟರ್.
0: ಇವತ್ತಿನ ವೈದ್ಯಕೀಯ ಇವಲ್ಯೂಷನ್, ಅನಸ್ಥೆಸಿ ಆಗಲಿ, ಸರ್ಜಿಕಲ್ ಟೆಕ್ನಿಕ್ಸ್ ಆಗಲಿ, ಏನು ವೈದ್ಯಕೀಯ ನೋಡಿದೆಯೋ ಇದರಲ್ಲಿ ಕಾಂಪ್ಲಿಕೇಶನ್ ರೇಟ್ಸ್ ತುಂಬಾ ಕಡಿಮೆ, 1-2% ಅಂತ ಕೂಡ ಹೇಳ್ಬೋದು. ಈ 1-2% ಕೂಡ ಜನರು ಎತ್ತೆಚ್ಚುಕೊಂಡು ಬೇಗನೆ ಬಂದಲ್ಲಿ ಈ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡಬಹುದು. ಅಪೆಂಡಿಸೆಕ್ಟಮಿ ತುಂಬಾನೇ ಸೇಫ್, ಓಪನ್ ಆಗಲಿ ಅಥವಾ ಲ್ಯಾಪ್ರೋಸ್ಕೋಪಿ ಆಗಲಿ, ಟೆಕ್ನಿಕಲಿ ತುಂಬ ಕಷ್ಟ ಆಗದಿದ್ರು ಪೇಷಂಟ್ಗೆ ತುಂಬ ಸೇಫ್ ಇರೋದ್ರಿಂದ ಅಪೆಂಡಿಸೆಕ್ಟಮಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಹಾನಿ ಇಲ್ಲ. ಆ ಕಾರಣದಿಂದ ಜನರು ಹೆದರದೆ ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷಿಸಿಕೊಂಡು ಅದಕ್ಕೆ ಚಿಕಿತ್ಸೆ ತಗೊಂಡುಕೊಂಡು ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗಿ ಜೀವ ಕೂಡ ಉಳಿಯೋ ಸಾಧ್ಯತೆಗಳು ಹೆಚ್ಚು.

0: ಬ್ಲಡ್ ಲಾಸ್ ಇರುತ್ತಾ ಡಾಕ್ಟರ್ ಇದರಲ್ಲಿ?
1: ಬ್ಲಡ್ ಲಾಸ್ ಎಲ್ಲ ಸರ್ಜರಿಯಲ್ಲೂ ಇರುತ್ತೆ, ಆದರೆ ಬ್ಲಡ್ ಲಾಸ್ ನಾವು ಅಂದ್ಕೊಂಡಂಗೆ ಎಲ್ರಿಗಟ್ಲೆ ಏನು ಹೋಗೋದಿಲ್ಲ. ಒಂದು ಅಪೆಂಡಿಸೆಕ್ಟಮಿ ಮಾಡಿ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ಅರ್ಲಿ ಸ್ಟೇಜಲ್ಲಿ ಅಂದರೆ ಹೆಚ್ಚಿಗೆ ಅಂದರೆ ಒಂದು 25-50 ml ಬ್ಲಡ್ ಲಾಸ್ ಇರ್ಬೋದು. ಇದರಿಂದ ಯಾವುದೇ ಪೇಷೆಂಟ್ಗೆ ತೊಂದರೆ ಆಗೋಲ್ಲ.
0: ಈಗ ಡಾಕ್ಟರ್, ಈ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಕಂಪೇರ್ ಮಾಡಿದಾಗ ಯಾರಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ?
1: ಇಬ್ಬರಲ್ಲೂ ಒಂದೇ ಸಮ ಇದೆ ಹೆಚ್ಚು ಕಡಿಮೆ, ಆದರೆ ಹೆಣ್ಮಕ್ಳಲ್ಲಿ ಇದನ್ನು ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇವರಲ್ಲಿ ಅಂಡಾಣು ಮತ್ತು ಕಿಡ್ನಿಯಲ್ಲಿ ಕಲ್ಲು ಅಪೆಂಡಿಕ್ಸು ಮೂರು ಕೂಡ ಒಂದೇ ರೀತಿಯ ನೋವನ್ನು ಕೊಡೋದರಿಂದ ಇವರಿಗೆ ಕೆಲವು ಪರೀಕ್ಷೆಗಳು ಹೆಚ್ಚಿಗೆ ಮಾಡಿ ಕರದ ಸೂಕ್ತ ಡಯಾಗ್ನೋಸಿಸ್ ಮಾಡಬೇಕಾಗಿ ಬರುತ್ತೆ.
2: ಇದು ನಂಜಪ್ಪ ಆಸ್ಪತ್ರೆ ಆರೋಗ್ಯ ಸ್ಪಂದನದ ಸಮಯ. ಒಂದು ತಿಂಗಳ ಹಿಂದೆ ನನಗೆ ರಸ್ತೆ ಮಧ್ಯದಲ್ಲಿ ಗಂಭೀರವಾಗಿ ಅಪಘಾತವಾಗಿತ್ತು. ಅಲ್ಲಿದ್ದ ಒಬ್ಬ ಸಜ್ಜನರು ಕೂಡಲೇ ಶಿವಮೊಗ್ಗದ ನಂಜಪ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸಂಪರ್ಕಿಸಿದ್ರು. ಅಲ್ಲಿ ಅತ್ಯಾಧುನಿಕ ಉಪಕರಣ ಮತ್ತು ಅನುಭವಿ ತುರ್ತು ಚಿಕಿತ್ಸಾ ತಜ್ಞ ವೈದ್ಯರ ತಂಡದವರು ಸೂಕ್ತ ಚಿಕಿತ್ಸೆ ನೀಡಿ ನನಗೆ ಜೀವದಾನ ಮಾಡಿದ್ರು. ಥ್ಯಾಂಕ್ಸ್ ಟು ನಂಜಪ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ.
3: ಕ್ಷಣ ಮಾತ್ರದ ಸೂಚನೆ ಮೇರೆಗೆ ಜೀವ ರಕ್ಷಕ ಚಿಕಿತ್ಸೆ, ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ 9448655500.
0: ಈಗ ಡಾಕ್ಟರ್, ತಾವು ಹೇಳಿದ್ರಿ ಈ ಲ್ಯಾಪ್ರೋಸ್ಕೋಪಿ ಅಥವಾ ಕೀ ಹೋಲ್ ಸರ್ಜರಿ ಅಂತ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಒಂದು ಕಲ್ಪನೆ ಇಲ್ಲ. ತುಂಬಾ ಜನ ಒಂದು ಕರೆಂಟ್ ಆಪರೇಷನ್ ಅಂತಾನೂ ಇದಕ್ಕೆ ಕರಿತಿರ್ತಾರೆ. ಏನಿದು ಪ್ರೊಸೀಜರ್, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ, ಯಾಕಂತಂದ್ರೆ ಇದು ಲೇಟೆಸ್ಟ್ ಆಗಿ ತುಂಬಾ ಪ್ರಚಲಿತವಾಗ್ತಾ ಇದೆ.
1: ಈ ಕರೆಂಟ್ ಆಪರೇಷನ್ ಅಂದ್ರೆ ಕರೆಂಟ್ ಯಾವುದೇ ತರದ ಕರೆಂಟ್ ಅನ್ನ ಉಪಯೋಗಿಸುವುದಿಲ್ಲ. ಲ್ಯಾಪ್ರೋಸ್ಕೋಪಿ ಅಂದ್ರೆ ಒಂದು ಸಣ್ಣ ರಂಧ್ರದಿಂದ ಟೆಲಿಸ್ಕೋಪ್ ಅನ್ನು ಹಾಕಿ ಆ ಮೂಲಕ ಈ ಪರದೆ ಮೇಲೆ ಟಿವಿ ಸ್ಕ್ರೀನ್ ನ ಮೇಲೆ ಕಾಣುವಂತ ಇಮೇಜಸ್ ನ ನೋಡಿಕೊಂಡು ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. ಸೊ ಈ ಅಡ್ವಾನ್ಸ್ ಆಗಿ ಈ ಟಿವಿ ಮತ್ತೆ ಕ್ಯಾಮ್ರಾ ಎಲ್ಲವೂ ಅಡ್ವಾನ್ಸ್ ಆಗಿರೋದ್ರಿಂದ ಅದನ್ನ ಕರೆಂಟ್ ಬಳಕೆ ಆಗುತ್ತೆ ಹೇಳಿ ಜನಗಳಲ್ಲಿ ಒಂದು ತಪ್ಪು ನಂಬಿಕೆ ಇದೆ. ಕರೆಂಟ್ ಉಪಯೋಗಿಸ್ತಾರೆ, ಕರೆಂಟ್ ಆಪರೇಷನ್ ಅಂತ, ಆದರೆ ಇದರಲ್ಲಿ ಯಾವುದೇ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಓಪನ್ ಸರ್ಜರಿಯಲ್ಲಿಯೇ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಸ್ವಲ್ಪ ಮಾಡಿಫೈ ಮಾಡಲಾಗಿರುತ್ತೆ, ಉದ್ದ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡಿ ನಾವು ಟಿವಿಯಲ್ಲಿ ನೋಡಿಕೊಂಡು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಇದನ್ನ ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ.
0: ಅಂದ್ರೆ ನಮ್ಮ ದೇಹದ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನೀವು ಮಾನಿಟರ್ ಮೇಲೆ ನೋಡ್ತಾ ಇರ್ತೀರ?
1: ಹೌದು. ಇದೇನು ಒಳಗಡೆ ಏನಿರುತ್ತೆ ಅದು ಫುಲ್ ಈಗ ನಿಮ್ಗೆ ಹೆಂಗೆ ಅಂದ್ರೆ ವಿಡಿಯೋ ರೆಕಾರ್ಡ್ ಏನ್ ಮಾಡ್ತೀರಾ ಕ್ಯಾಮ್ರಾದಲ್ಲಿ ನೀವ್ ಏನ್ ಕಾಣಿಸುತ್ತೆ ಅದೇ ರೀತಿ ಟಿವಿ ಮೇಲೆ ಕಾಣ್ತಿರುತ್ತೆ. ಅದನ್ನ ನೋಡಿಕೊಂಡು ನಿಮ್ಗೆ ಯಾವ ಭಾಗದಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ನಾವು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ. ಇದನ್ನೇ ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ ಅಷ್ಟೇ.
0: ಈಗ ಈ ಒಂದು ಅಪೆಂಡಿಸೈಟಿಸ್ ಆಪರೇಷನ್ಗೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ?
1: ಅಪೆಂಡಿಸೆಕ್ಟಮಿ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದು ಇದೇ ತರದ ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ ಅನಸ್ಥೆಸಿಯಾ ಕೊಟ್ಟು 15-20 ನಿಮಿಷದಲ್ಲಿ ಶಸ್ತ್ರಚಿಕಿತ್ಸೆ ಮುಗಿಯುತ್ತದೆ. ಕೆಲವು ಬಾರಿ ಏನಾಗುತ್ತೆ, ಪೇಷಂಟ್ಗೆ ರೋಗಿಗೆ ತುಂಬಾ ಕರಳುಗಳು ಆಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅದನ್ನು ಬಿಡಿಸುವ ಸಮಯದಲ್ಲಿ ಸ್ವಲ್ಪ ಸಮಯ ಹೆಚ್ಚಾಗಬಹುದು, 1/4 ಗಂಟೆವರೆಗೂ ಬೇಕಾಗಬಹುದು.
0: ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ ಡಾಕ್ಟರ್?
1: ಓಪನ್ ಸರ್ಜರಿ ಮಾಡಿದ್ರೆ 3-4 ದಿವಸ ಇರಬೇಕಾಗಿ ಬರ್ಬೋದು. ಲ್ಯಾಪ್ರೋಸ್ಕೋಪಿಲಿ ಇವತ್ತು ಶಸ್ತ್ರಚಿಕಿತ್ಸೆ ಮಾಡಿಕೊಂಡರೆ ಮಾರನೇ ದಿನವೇ ಮನೆಗೆ ಹೋಗಬಹುದು.
0: ಈಗ ಡಾಕ್ಟರ್, ಮತ್ತೊಂದು ಪ್ರಶ್ನೆ, ಈಗ ಒಬ್ಬರಿಗೆ ಒಂದು ಅಪೆಂಡಿಸೈಟಿಸ್ ಆಪರೇಷನ್ ಆಯಿತು, ಈ ವರ್ಷ ಆಯಿತು, ಮತ್ತೆ ಅದು ಮರುಕಳಿಸುವಂತ ಚಾನ್ಸಸ್ ಏನಾದರೂ ಇರುತ್ತಾ ಡಾಕ್ಟರ್? ಹೇಗೆ,
1: ಪ್ರತಿಯೊಬ್ಬ ಮನುಷ್ಯನಿಗೂ ಅಪೆಂಡಿಕ್ಸ್ ಒಂದೇ, ಅಪೆಂಡಿಕ್ಸ್ ಅದನ್ನ ಪೂರ್ಣ ತೆಗೆದಲ್ಲಿ ಪುನಃ ಮರುಕಳಿಸುವ ಸಾಧ್ಯತೆಗಳು ಬಹಳ ಕಡಿಮೆ ಇರೋದಿಲ್ಲ.
0: ಬೇರೆ ಕಾಯಿಲೆ ಏನಾದರೂ ಬರ್ಬೋದೇ ವಿನ ಈ ಸಮಸ್ಯೆ ಬರಲ್ಲ,
1: ಅಪೆಂಡಿಕ್ಸ್ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ.
0: ಈಗ ಡಾಕ್ಟ್ರೆ, ಒಬ್ರು ಟ್ರೀಟ್ಮೆಂಟ್ ಆದ್ಮೇಲೆ ಅವರ ಆಹಾರ ಕ್ರಮದಲ್ಲಿ ಏನಾದರೂ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗುತ್ತಾ? ಹೇಗೆ,
1: ಯಾವುದೇ ರೀತಿಯ ಆಹಾರದಲ್ಲಾಗಲಿ ಅವರ ದಿನನಿತ್ಯ ಕಾರ್ಯಗಳಲ್ಲಿ ಯಾವುದೇ ಮಾರ್ಪಾಡು ಅವಶ್ಯಕತೆ ಇಲ್ಲ.
0: ಸೊ ಮಾಮೂಲಾಗಿ ಏನ್ ತಗೊಳ್ತಾರೆ ಅದನ್ನ ತಗೊಳ್ಳ, ಪತ್ತೆ ಅಂತ ವಿಶೇಷ ಏನಿಲ್ಲ
1: ಏನಿಲ್ಲ.
0: ಈಗ ಡಾಕ್ಟ್ರೆ, ಈ ಕಾಯಿಲೆ ಬಗ್ಗೆ ಸಾಕಷ್ಟು ತಾವು ಹೇಳಿದ್ರಿ, ಮತ್ತೆ ಒಂದು ಜನರಲ್ ಕುತೂಹಲಕ್ಕಾಗಿ ಕೇಳ್ತಾ ಇದ್ದೀನಿ, ಜನರ ಕುತೂಹಲಕ್ಕೆ, ನಮ್ಮ ಈ ಒಂದು ಜೀರ್ಣಾಂಗ ವ್ಯವಸ್ಥೆ ಏನಿದೆ ಇದು ತುಂಬಾ ಸಂಕೀರ್ಣವಾದದ್ದು, ಮತ್ತೆ ಇದಕ್ಕೆ ಬೇರೆ ಬೇರೆ ರೀತಿಯ ರೋಗಗಳು ಬರ್ತಾ ಇರ್ತವೆ. ಸೊ ನಮ್ಮ ಜನರಿಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ತಾವು ವೈದ್ಯರಾಗಿ ಒಂದು ಸ್ವಲ್ಪ ಸಲಹೆಗಳನ್ನ ನೀಡಿ.
1: ನಮ್ಮ ದೇಹ ಯಾವುದೇ ರೀತಿಯ ಇನ್ಫೆಕ್ಷನ್ನು ತಡ್ಕೊಳ್ಳೋದಿಲ್ಲ. ನಾವು ಮಾಡುವ ಆಹಾರ ಏನು, ಆಹಾರ ಪಥ್ಯ ಏನಿದೆ, ಅದರಿಂದ ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು. ನಾವು ಏನು ಹೊರಗಡೆ ಊಟ ಮಾಡ್ತೀವಿ ಅದು ಎಷ್ಟು ಹೈಜಿನಿಕಲಿ ಪ್ರಿಪೇರ್ ಮಾಡಿದರೆ ಇಲ್ವಾ, ಅದನ್ನ ಕ್ಲೀನಾಗಿ ಮಾಡಲಿಲ್ಲ ಅಂದರೆ ಅದರಿಂದ ಆಗುವ ಇನ್ಫೆಕ್ಷನ್ಗಳು. ನೀವು ಈ ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಸೋರ್ಸ್ ಅಂದರೆ ಪಾನಿಪುರಿ. ಈ ಪಾನಿಪುರಿ ಜನಗಳಿಗೆ ತುಂಬಾನೇ ರುಚಿ ಇರ್ಬೋದು, ಬಟ್ ಹೈಯೆಸ್ಟ್ ಇನ್ಫೆಕ್ಷನ್ ಆಗೋದು ಇದರಿಂದ. ನಿಮ್ಮ ಊಟ ನೀವೇನು ತಿಂತೀರಾ ಹೊರಗಡೆ ಮನೆಯಲ್ಲಿ ಮಾಡಿದ್ದಾಗಲಿ ಹೊರಗಡೆ ಮಾಡಿದ್ದಾಗಲಿ ಅದೆಷ್ಟು ಕ್ಲೀನಾಗಿದೆ ಅದನ್ನು ನೀವು ಸರಿಯಾಗಿ ಗಮನದಲ್ಲಿಟ್ಕೊಂಡು ಆಹಾರ ಸೇವನೆ ಮಾಡಿದ್ರೆ ಯಾವುದೇ ಥರದ್ದು ತೊಂದರೆ ಆಗದಲೇ ಇರುವ

0: ಸಾಧ್ಯತೆಗಳು ಹೆಚ್ಚು. ಮನುಷ್ಯನಿಗೆ ಬರುವ ಎಲ್ಲ ಕಾಯಿಲೆಗಳಿಗೂ ಮೇನ್ ಕಾರಣ ಅಂದರೆ ಒಂದು ನೀರು, ಎರಡನೇ ಆಹಾರ. ಸೊ ನೀರು ಕುಲುಷಿತವಾಗಿದ್ದರೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತೀವಿ, ಹೆಪಟೈಟಿಸು, ಗ್ಯಾಸ್ಟ್ರೋಎಂಟ್ರೈಟಿಸು, ಎಲ್ಲ ಕಾಯಿಲೆಗಳು ನೀರಿಂದನೇ ಬರುವಂಥ ಕಾಯಿಲೆಗಳು. ಅಥವಾ ಊಟ, ಊಟದಿಂದ ಹಲವಾರು ಕಾಯಿಲೆಗಳು ಬರ್ತವೆ. ಇವೆರಡನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಸೇವಿಸಿದರೆ ಆದಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು ಅಂತ ನನ್ನ ಅನಿಸಿಕೆ.
1: ಈ ಅಪೆಂಡಿಸೈಟಿಸ್ ಬಗ್ಗೆ ಜನಸಾಮಾನ್ಯರಿಗೆ ತಾವು ಕೊನೆಯದಾಗಿ ಒಂಥರ ಟಿಪ್ಸ್ ಕೊಡೋದಾದ್ರೆ ಅದನ್ನ ಹೇಳಿ ಡಾಕ್ಟರ್. ಯಾಕಂದ್ರೆ ಇದು ತಾವು ಹೇಳಿದ್ರಿ, ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿದೆ ಇದು ಪ್ರೊಸೀಜರ್ಸ್ ಅಂತ. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಇದರ ಮನವರಿಕೆ ಮಾಡಿಕೊಡಿ.
0: ಹೊಟ್ಟೆ ನೋವನ್ನ ನಿರ್ಲಕ್ಷಣೆ ಮಾಡದಲೆ ಆದಷ್ಟು ಬೇಗ ವೈದ್ಯರನ್ನ ಕಂಡು, ಅದರಿಂದ ಎಲ್ಲಾ ಹೊಟ್ಟೆ ನೋವು ಅಪೆಂಡಿಕ್ಸ್ ಇರುವುದಿಲ್ಲ, ಅದನ್ನ ಸೂಕ್ತ ಪರೀಕ್ಷೆಗಳಿಂದ ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೊಂಡಲ್ಲಿ ರೋಗಿಗೆ ಯಾವುದೇ ತೊಂದರೆ ಆಗದೆ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬಹುದು ಅಂತ ಅನಿಸಿಕೆ ನಾನು.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಬಿ ವಿಶ್ವನಾಥ್ ಅವರೇ. ಇಲ್ಲಿವರೆಗೆ ತಾವು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಕೇಳುಗರಿಗೆ ಈ ಅಪೆಂಡಿಸೈಟಿಸ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಗಾ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರಶ್ಮಿ ಹಂಚಿನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್ ಅವರಿಗೆ.
2: ನಮಸ್ಕಾರ ಎಲ್ಲ ಕೇಳುಗರಿಗೆ.
1: ಇವತ್ತು ನಮ್ಮ ಕೇಳುಗರಿಗೆ ತಾವು ಮಹಿಳೆಯರು ಕಾಲಕಾಲಕ್ಕೆ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡಿಸಿಕೊಳ್ಬೇಕು ಅವರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ, ಅದ್ರ ಜೊತೆಗೆ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಆಗಾಗ ಮಾಡ್ತಾ ಇರ್ತಾರೆ, ಆ ಬಗ್ಗೆನೂ ತಾವು ಮಾಹಿತಿ ಕೊಡಬೇಕು. ಈಗ ಮೊಟ್ಟನೇದಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಯಾವೆಲ್ಲ ಟೆಸ್ಟ್ ಗಳನ್ನ ಅವರು ನಿಯಮಿತವಾಗಿ ಒಂದು ಅಡಲಸೆಂಟ್ ಸ್ಟೇಜ್ ಇಂದ ಸ್ಟಾರ್ಟ್ ಮಾಡಿ ಹೇಳಿ ಮೇಡಮ್.
2: ಮಹಿಳೆಯರು ಅಂದ ತಕ್ಷಣ ಆಕ್ಚುಲಿ ಸಿನ್ಸ್ ಬರ್ತ್ ಇಂದನೇ ಸುಮಾರು ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಬಟ್ ಎಲ್ಲರಿಗಿಂತ ಫಸ್ಟ್ ಯಾವಾಗ ಅವರಿಗೆ ತೊಂದರೆ ಕಾಣೋದು ಅಂದ್ರೆ ಮುಟ್ಟ ಶುರು ಆದಾಗ, ಅಂದ್ರೆ ದೊಡ್ಡವರಾದಾಗ. ಸಾಧಾರಣವಾಗಿ ಮುಂಚೆ ಎಲ್ಲ 14-15 ವಯಸ್ಸಿಗೆ ದೊಡ್ಡವರಾಗ್ತಿದ್ರು, ಬಟ್ ಈ ಕಾಲದಲ್ಲಿ ಇನ್ನು ತುಂಬಾ ಮುಂದೆ ಒಬ್ಬೊಬ್ಬರಿಗೆ 8 ವರ್ಷದಲ್ಲೆಲ್ಲ ದೊಡ್ಡವರಾಗ್ತಿದ್ದಾರೆ. ಸೊ ಅದ್ ದೊಡ್ಡವರಾಗುದು ಅದು ನಾರ್ಮಲ್, ಇದಕ್ಕೆ ನೈಸರ್ಗಿಕ ಅಂತ ಹೇಳ್ಬಹುದು. ಆದ್ರೆ 8 ವರ್ಷಕ್ಕೆ 10 ವರ್ಷಕ್ಕೆ ಆಗೋದು ಸ್ವಲ್ಪ ತೊಂದರೆ ಉಳ್ಳಂತ ಇದೆ. ಮೆದ್ಲಲ್ಲಿ ತೊಂದರೆ ಇರ್ಬೋದು, ಗರ್ಭಕೋಶದ ತೊಂದರೆ ಇರ್ಬೋದು. ಸೊ ಫಸ್ಟ್ ಇವ್ ತೊಂದರೆ ಕಾಣಿಸೋದು ದೊಡ್ಡವರಾದಾಗ. ತುಂಬಾ ಟೈಮ್ಕಿಂತ ಮುಂಚಿತವಾಗಿ ದೊಡ್ಡವರಾದ್ರೂ ಕಷ್ಟ, ತುಂಬಾ ಲೇಟ್ ಆಗಿ ದೊಡ್ಡವರಾಗೋದನ್ನು ಕಷ್ಟ. ನೀತ ಕರೆಕ್ಟ್ ಆಗಿ ಒಂದು 14-15 ವಯಸ್ಸು ಅಂದ್ರೆ ಪರವಾಗಿಲ್ಲ, ತುಂಬಾ ಬೇಗ ಆದ್ರೂ ಚೆಕಪ್ ಮಾಡಿಸ್ಬೇಕು, ತುಂಬಾ ಲೇಟ್ ಆದ್ರೂ ಚೆಕಪ್ ಮಾಡಿಸ್ಬೇಕು. ಫಸ್ಟ್ ಚೆಕಪ್ ಸ್ಟಾರ್ಟ್ ಆಗ್ತದೆ ಮಹಿಳೆಯರಿಗೆ ಮುಟ್ಟು ಶುರುವಾದಾಗ. ಆಮೇಲೆ ನಂತರ ಈಗ ನೀವು ಮುಟ್ಟು ಶುರು ಆದಾಗ ಏನೇನು ತೊಂದರೆ ಆಗ್ಬೋದು ಇದನ್ನೊಂದು ಹೇಳಿದೆ, ಲೇಟ್ ಆಗೋದು ಅಥವಾ ಬೇಗ ಆಗೋದು. ಇನ್ನೊಂದು ಮುಟ್ಟಾದಾಗ ಬ್ಲೀಡಿಂಗ್ ಜಾಸ್ತಿ ಆಗೋದು, ಈಗ ಬರೀ ದೊಡ್ಡ ವಯಸ್ಕರಲ್ಲಿ ಮಾತ್ರ ಬ್ಲೀಡಿಂಗ್ ಹೆಚ್ಚಾಗೋದಿಲ್ಲ. ಈಗ ಮುಟ್ಟು ಶುರು ಆದ ಚಿಕ್ಕ ಹುಡುಗಿರು ಕೂಡ ಶುರು ಆದ ತಕ್ಷಣನೇ ತುಂಬಾ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಒಬ್ಬೊಬ್ಬರಿಗೆ 10 ದಿನದ ಗಟ್ಲೆ 15 ದಿನದ ಗಟ್ಲೆ ತುಂಬಾ ಮುಟ್ಟಾಗೋದು. ಅಂದ್ರೆ ಸಹಜವಾಗಿ ಫಸ್ಟ್ 3-4 ತಿಂಗಳಲ್ಲಿ ಬ್ಲೀಡಿಂಗ್ ಹೆಚ್ಚಿರುತ್ತದೆ ದೊಡ್ಡವರಾದ ತಕ್ಷಣನೇ. ಬಟ್ ಅತೀವ ಆದಾಗ ಅದು ನಾರ್ಮಲ್ ಅಂತ ಬಿಡಬಾರ್ದು, ಏನೋ ಕೆಟ್ಟ ರಕ್ತ ಹೋಗ್ತದೆ ಅಂತ ಒಂದು ಬಿಲೀಫ್ ಇರ್ತದೆ, ಆತರ ಇರಬಾರ್ದು. ತುಂಬಾ ಹೆಚ್ಚಿಗೆ ರೀಡಿಂಗ್ ಆದ್ರೂ ಕೂಡ ತೊಂದ್ರೆ ದೊಡ್ಡರಾದ ಹುಡುಗಿಗೆ ತುಂಬಾ ಸುಸ್ತಾಗೋ ಚಾನ್ಸಸ್ ಇರುತ್ತೆ, ಸಡನ್ ಆಗಿ ರಕ್ತದ ಅಂಶ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಒಂದ್ 4-5 ದಿನ ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚಾದ ಕೂಡಲೇ ತೋರಿಸ್ಲಿಕ್ಕೆ ಬೇಕಾಗ್ತದೆ. ಈ ಬ್ಲೀಡಿಂಗ್ ಕಡಿಮೆ ಮಾಡಿ ಔಷಧಿಗಳುಂಟು, ರಕ್ತದ ಅಂಶ ಹೆಚ್ಚಿಸ್ಲಿಕ್ಕೆ ಔಷಧಿಗಳುಂಟು. ಸೊ ಮತ್ತೆ ಈ ನಡುವೆ ತುಂಬಾ ಥೈರಾಯ್ಡ್ ಒಂದು ಸಮಸ್ಯೆ ಕಂಡು ಬರ್ತದೆ. ಮುಂಚೆ ಎಲ್ಲ ಥೈರಾಯ್ಡ್ ಅನ್ನೋದು 35-40 ವಯಸ್ಸಿಗೆ ಬರ್ತಿತ್ತು, ಇವಾಗ ಏನು 15 ದಿನದಿಂದನೇ ಥೈರಾಯ್ಡ್ ಶುರು ಆಗ್ತದೆ. ಇದು ಹೇಗೆ ಒಬ್ಬೊಬ್ಬರಿಗೆ ಹೇಗೆ ಗೊತ್ತಾಗುತ್ತೆ, ಟೈಮ್ಕಿಂತ ಮುಂಚೆ ಮುಟ್ಟಾದವ್ರಿಗೆ ಅಥವಾ ತುಂಬಾ ಲೇಟ್ ಆಗಿ ಮುಟ್ಟು ಸ್ಟಾರ್ಟ್ ಆದವ್ರಿಗೆ ಥೈರಾಯ್ಡ್ ಸಮಸ್ಯೆನೇ ಫಸ್ಟ್. ಸೊ ಅದೊಂದು ಮಾಡಿಸೋದು. ಮತ್ತೆ ಥೈರಾಯ್ಡ್ ಇದ್ದವ್ರಿಗೆ ಬ್ಲೀಡಿಂಗ್ ಅಲ್ಲಿ ಕೂಡ ತುಂಬಾ ತೀವ್ರ ಬ್ಲೀಡಿಂಗ್ ಆಗೋದು ಕೂಡ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ತುಂಬಾ ಕಡಿಮೆ ಬ್ಲೀಡಿಂಗ್ ಆದ್ರೂ ಕೂಡ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ರಕ್ತದಂಶ ಚೆಕಪ್ ಮಾಡಿಸೋದು, ಥೈರಾಯ್ಡ್ ಚೆಕಪ್ ಮಾಡಿಸೋದು. ಈ ತರ ಮುಟ್ಟಲ್ಲಿ ಸಮಸ್ಯೆ ಆದಾಗೆಲ್ಲ ಒಂದು ಸ್ಕ್ಯಾನಿಂಗ್ ಜಸ್ಟ್ ಬೇಸಿಕ್ ಬೇಕಾಗ್ಬಹುದು. ಸೊ ಮೆಜಾರಿಟಿ ಇನ್ 80% ಹೆಣ್ಮಕ್ಳಲ್ಲಿ ತೊಂದರೆ ಇರಲ್ಲ, ಇನ್ನೊಂದು 10% ಈ ದೊಡ್ಡವರಾದಾಗ ಈ ತೊಂದರೆಗಳಲ್ಲಿ ಕಂಡು ಬರಬಹುದಿಲ್ಲ. ಸೊ ಇದು ಜನರಲ್ ಒಂದ್ಸತಿ ಮುಟ್ಟಾದಾಗ ಒಂದ್ಸತಿ ತೋರಿಸೋದು, ತೊಂದರೆ ಇರಲಿ ಬಿಡ್ಲಿ ಒಂದ್ಸತಿ ಚೆಕಪ್ ಮಾಡಿಸೋದು ಒಳ್ಳೇದು ಅವರಿಗೆ.
1: ಅಂದ್ರೆ ಒಟ್ಟಿನಲ್ಲೂ ಅಸ್ವಾಭಾವಿಕವಾಗಿ ಯಾವುದೇ ಒಂದು ಮುಟ್ಟಿನ ಪ್ರಕ್ರಿಯೆ ಆಗ್ತಾ ಇದ್ರೆ ತಜ್ಞ ವೈದ್ಯರನ್ನ ಕಾಳೋದು ಒಳ್ಳೇದಂತ ತಾವು ಹೇಳ್ತಾರೆ.
2: ಹೌದು ಖಂಡಿತ, ಯಾಕಂದ್ರೆ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅವರು ಸ್ವಲ್ಪ ಹೇಳೋದು ಅಯ್ಯೋ ಇದು ನಾರ್ಮಲ್ ಬಿಡು, ಜಾಸ್ತಿ ಬ್ಲೀಡಿಂಗ್ ಆದಷ್ಟು ಒಳ್ಳೇದು, ಓ ಟೈಮ್ಕಿಂತ ಮುಂಚೆ ಒಂದ್ ಬಿಡ್ತಾ ಪರವಾಗಿಲ್ಲ, ಲೇಟ್ ಆಗಾಯ್ತಾ ಈ ಔಷಧಿಗಳು ತಗೋ ಅಂತ ಅವ್ರು ಸಲಹೆ ಕೊಡ್ತಾರೆ. ಒಂದೊಂದ್ಸತಿ ಸರಿ ಇರ್ತದೆ, ಯಾಕಂದ್ರೆ ಸ್ವಲ್ಪ ದೊಡ್ಡ ವಯಸ್ಸು ಅಜ್ಜಿಗಳೆಲ್ಲ ಕೊಡೋದು ಸರಿ ಇರ್ತದೆ. ಬಟ್ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನ್ ತೊಂದರೆಯಿಂದ ಆಗ್ತಿದೆ, ಏನ್ ತೊಂದರೆಯಿಂದ ಆಗ್ಬಹುದು ಅಂತ. ಸೊ ಚೆಕ್ ಮಾಡಿಸೋದು ಒಳ್ಳೇದು ಅವರಿಗೆ ಫಸ್ಟ್ ಒಂದ್ಸತಿ.
1: ಈಗ ಮತ್ತೆ ಮಧ್ಯ ವಯಸ್ಕ ಮಹಿಳೆಯರಲ್ಲಿ ಯಾವೆಲ್ಲ ಟೆಸ್ಟ್ ಗಳನ್ನ ಅವರು ನಿಯಮಿತವಾಗಿ ಮಾಡಿಸ್ಕೊಳ್ಬೇಕು, ಮತ್ತೆ ಏನೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ತಾವು ಸಾಮಾನ್ಯವಾಗಿ ಅಡ್ವೈಸ್ ಮಾಡ್ತೀರಿ ಡಾಕ್ಟರ್?

0: ಮಹಿಳೆಯರು ಅಂದ ಕೂಡಲೇ ಇವಾಗ ಅವ್ರಿಗೆ ಏನು ಪ್ರಕ್ರಿಯೆ ಇರ್ತದೆ, ಮುಟ್ಟಾಗೋದು, ತಿಂಗಳು ತಿಂಗಳು ಮುಟ್ಟಾಗೋದು, ಮತ್ತೆ ಇದು ಬೆನ್ನು ಕೈ ಕಾಲು ನೋವುಗಳು, ಮತ್ತೆ ಇದು ಪೌಷ್ಟಿಕತೆ ಇದೆಲ್ಲ ಜಾಸ್ತಿ ಹೆಣ್ಮಕ್ಳಲ್ಲಿ. ಈಗ ತುಂಬ ಎಜುಕೇಟೆಡ್ ಇದ್ರು ಕೂಡ ಅವರು ಪಿ ಜಿಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಓದ್ಕೊಂತ ಬೆಳೆದಿರ್ತಾರೆ. ಸೊ ಮುಟ್ಟಲಿ ಸಮಸ್ಯೆ, ಅಪೌಷ್ಟಿಕತೆ ಖಂಡಿತ ಕಾಡುತ್ತದೆ ಅವ್ರಿಗೆ. ಇವ್ರಿಗೆ ಸಾಧಾರಣವಾಗಿ ಎಲ್ಲಾದರೂ ಸ್ವಲ್ಪ ಸುಸ್ತಾಗೋದು, ಕೆಲಸಗಳಲ್ಲಿ ಸುಸ್ತು ಕಂಡು ಬರೋದು, ಅಥವಾ ಅವ್ರಿಗೆ ಒಂಥರ ನಿರಾಸಕ್ತಿ ಇರೋದು, ಇಂಥದ್ದು ಕಂಡು ಬಂದಲ್ಲಿ ಜನರಲ್ ಆಗಿ ಒಂದು ರಕ್ತದ ಅಂಶ ಚೆಕ್ ಮಾಡಿಸೋದು, ಅಥವಾ ಒಂದು ಥೈರಾಯ್ಡ್ ಚೆಕ್ ಮಾಡೋದು, ಶುಗರಿನ ಅಂಶ ಚೆಕ್ ಮಾಡಿಸಿದಾಗ ಸಮಸ್ಯೆ ಖಂಡಿತ ಇರ್ತದೆ. ಸುಮಾರು ಜನರಿಗೆ ಹೆಣ್ಮಕ್ಳಲ್ಲಿ, ನಾವು ಇಂಡಿಯಾ ಹೋಲ್ ಆಗಿ ತಗೊಳ್ಳೋದು 11 ಗ್ರಾಮ್ ಅಂತ ಹೇಳ್ತೀವಿ ರಕ್ತದ ಅಂಶ ಇರಬೇಕಂತ. ನೀವು ಯಾವುದೇ ಮಹಿಳೆಗೆ ಚೆಕ್ ಮಾಡಿಸಿ 11 ಗ್ರಾಮ್ಗೂ ಇರುವುದಿಲ್ಲ, 10 ಗ್ರಾಮಿಂದ ಮ್ಯಾಕ್ಸಿಮಮ್ ಇರ್ತದೆ. ತುಂಬ ಚೆನ್ನಾಗಿ ಪೌಷ್ಟಿಕತೆ ಇದ್ದವರಿಗೆ 11 ಗ್ರಾಮ್ ಇರ್ತದೆ. ಸೊ 9, 10 ಈ ತರ ಸ್ವಲ್ಪ ರಕ್ತ ಕಡಿಮೆ ಇದ್ದ ತಕ್ಷಣ ಇವ್ರ ಸುಸ್ತುಗಳು ಕಾಣಿಸೋದು, ಮುಟ್ಟಲೆ ಸಮಯ ಕಾಣಿಸೋದು ಇದ್ದೇ ಇರುತ್ತೆ. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ ಅದನ್ನ ನಾವು ಕರೆಕ್ಟ್ ಮಾಡೋದು. ಏನ್ ಹೇಳಿ, ಇದು ಐರನ್ ಮಾತ್ರೆ ತಗೊಳ್ಳೋದು, ಪೌಷ್ಟಿಕ ಊಟ ಮಾಡೋದು, ತರಕಾರಿ ಸೊಪ್ಪು ಹಣ್ಣುಗಳು ಸೇವಿಸೋದು, ಇದರಿಂದನೇ ಇಮಿಡಿಯೇಟ್ ಕರೆಕ್ಷನ್ ಆಗ್ತದೆ. ಒಬ್ಬೊಬ್ರು ಹೆಣ್ಮಕ್ಳಲ್ಲಿ ಈಗ ಎಲ್ಲ ಹಾಸ್ಟೆಲ್ ಅಲ್ಲಿ ಓದೋರೆಲ್ಲ ಬರ್ತಾರೆ, ಈಗ ಪೀರಿಯಡ್ಸ್ ಅಲ್ಲಿ ತೊಂದರೆ, ಬ್ಲೀಡಿಂಗ್ ಕಡಿಮೆ ಆಗ್ತಿದೆ, ಸುಸ್ತಾಗ್ತಿದೆ ಅಂತ. ನಾವು ಚೆಕ್ ಮಾಡಿಸ್ದಲ್ಲಿ ಒಬ್ಬೊಬ್ರಿಗೆ 7 ಗ್ರಾಮ್, 8 ಗ್ರಾಮ್, ಒಬ್ಬೊಬ್ರಿಗೆ ಅಂತೂ 6 ಗ್ರಾಮ್ ಎಲ್ಲ ರಕ್ತ ಕೊಡ್ಬೇಕಾಗತ್ತೆ, ಅಷ್ಟು ಅವಶ್ಯಕತೆ ಅಷ್ಟು ಅಪೌಷ್ಟಿಕತೆ ಕಾಡ್ತದೆ ಅವ್ರಿಗೆ. ಸೊ ಅಂಥದನ್ನೆಲ್ಲ ನಾವು ಮುಂಚೆನೆ, ಸುಮ್ಮನೆ ಇದು ನಾರ್ಮಲ್ಲು, ಇದು ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಓದ್ತಾ ಇದ್ದಾಳೆ, ಅದಕ್ಕೆ ಕಷ್ಟ ಆಗ್ತಿದೆ ಅನ್ನೋಕ್ಕಿಂತ ಒಂದ್ಸತಿ ಜನರಲ್ ಚೆಕ್ ಮಾಡಿಸೋದು ಒಳ್ಳೇದು.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು ಯಾವ ರೀತಿ ಟೆಸ್ಟ್ಗಳನ್ನ ಅಂದ್ರೆ ನಿಯಮಿತವಾಗಿ ಮಾಡಿಸ್ಕೊಂಡು ಆರೋಗ್ಯವಂತರಾಗಿರಬಹುದು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಒಬ್ಬ ಮಹಿಳೆಗೆ ಮದುವೆ ಆದ ನಂತರ ಒಂದು ಮಗು ಆಗುತ್ತೆ, ನಂತರ ಅವಳ ಆರೋಗ್ಯದ ಯಾವ ರೀತಿ ಗಮನ ಕೊಡಬೇಕು?
0: ಖಂಡಿತ, ಈಗ ಮದುವೆ ಆಗೋಕ್ಕಿಂತ ಮುಂಚೆ ಅಂದ್ರೆ ಮಹಿಳೆಗೆ ಬರೀ ತಂದು ಮಾತ್ರ ಜವಾಬ್ದಾರಿ ಇರ್ತದೆ, ಅವಾಗ್ಲೇ ತೊಂದರೆ ಕಂಡು ಬಂದಲ್ಲಿ ಟೆಸ್ಟ್ ಗಿಸ್ಟ್ ಮಾಡ್ಕೊಂಡು ಆರೋಗ್ಯವಾಗಿರೋದು ಉತ್ತಮ. ಈಗ ಮದುವೆ ಆದ್ಮೇಲೆ ಇನ್ನೂ ಹಲವಾರು ಜವಾಬ್ದಾರಿಗಳು ಬರ್ತದೆ, ತೊಂದರೆ ಇದ್ರು ಕೂಡ ಅವ್ರಿಗೆ ಟೈಮ್ ಸಿಗಲ್ಲ ತೋರಿಸ್ಕೊಳ್ಳಿಕ್ಕೆ, ಅವ್ರು ಫಸ್ಟ್ ನೋಡಿಕೊಂಡು ಟೈಮ್ ಇದ್ರೆ ಮಾತ್ರ ತೋರಿಸ್ಕೊಂತಾರೆ ಸುಮಾರು ಜನ. ಸೊ ಈಗ ಮದುವೆ ಆದ್ಮೇಲೆ ಫಸ್ಟ್ ಇಯರ್ ಅಲ್ಲಿ ತೊಂದರೆ ಕಂಡು ಬರೋದು ಅಂದ್ರೆ ಸಾಧಾರಣವಾಗಿ ಯೂರಿನ್ ಇನ್ಫೆಕ್ಷನ್ ಅಂತ, ಮದುವೆ ಹೊಸದ್ರಲ್ಲಿ ಹೊಟ್ಟೆ ನೋವು ಬರೋದು, ಬಿಳಿ ಮುಟ್ಟು ಹೋಗೋದು, ಯೂರಿನ್ ಇನ್ಫೆಕ್ಷನ್ ಆಗೋದು. ಕೆಲವರಿಗೆ ಕಡಿಮೆ ಆಗ್ತದೆ, ತನ್ನಷ್ಟ ಕನ್ಸರಿ ಹೋಗ್ತದೆ, ಬಟ್ ಕೆಲವರಿಗೆ ಅವಾಗವಾಗ ಜ್ವರ ಬರೋದು, ಚಳಿ ಬರೋದು, ಇದೆಲ್ಲ ಕಾಮನ್. ಯಾಕಂದ್ರೆ ಹೊಸದಾಗಿ ಸಂಬಂಧಗಳು ಮಾಡಿದಾಗ ಅದು ಖಂಡಿತವಾಗಿ ಯೂರಿನ್ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಅದು ಸುಮ್ಮನೆ ಜ್ವರ ಅಂತ ಬಿಡೋಕ್ ಬದಲು ಒಂದ್ಸತಿ ಟೆಸ್ಟ್ ಮಾಡಿಸೋದು ಒಳ್ಳೇದು. ಬಿಳಿ ಮುಟ್ಟೆ ಏನಕ್ಕೆ ಜಾಸ್ತಿ ಆಗ್ತಿದೆ, ಇನ್ಫೆಕ್ಷನ್ ಇದೆಯಾ ಅಥವಾ ಏನಕ್ಕೆ ಪದೇ ಪದೇ ಹೋಗ್ತಿದೆ, ಇನ್ಫೆಕ್ಷನ್ ಇದೆಯಾ ಅನ್ನೋದು. ಆಮೇಲೆ ಸರ್ ಏನು, ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ಲಿ ಓದೋರ್ಗಳಾಗ್ಲಿ ಮದುವೆಲ್ಲ ಆಗ್ತಾರೆ. ಸೊ ಸಾಧಾರಣವಾಗಿ ಹೇಗೆ ಅವರು ಇನ್ನೊಂದು ರಿಲೇಷನ್ ಮಾಡಬೇಕು, ಸಂಬಂಧ ಮಾಡಬೇಕು, ಒಬ್ಬೊಬ್ರು ರಿಲೇಷನ್ ಮಾಡೋದ್ರಲ್ಲಿ ಕೂಡ ತೊಂದರೆ ಇರ್ತದೆ. ಸೊ ಆ ತರ ಇದ್ದಲ್ಲಿ ತುಂಬಾ ಟೈಮ್ ಅವರು 1 ವರ್ಷದ ನಂತರ ತೋರಿಸ್ಕೊಳ್ಕಿಂತ 1-2 ತಿಂಗಳಲ್ಲಿ, ಈಗ ಒಬ್ರು ಹೊಂದಾಣಿಕೆ ಆದ್ಮೇಲೆ, ಗಂಡ ಹೆಂಡತಿ ಹೊಂದಾಣಿಕೆ ಆದ್ಮೇಲೆ 1-6 ತಿಂಗಳ ಮೇಲೆ ಒಂಚೂರು ಚೆಕಪ್ ಬಂದಾಗ ಈ ಮಾಹಿತಿಗಳು ನಾವು ಕೊಡ್ತೀವಿ, ಏನೇನು ತೊಂದರೆ ಆಗ್ಬೋದು, ಯಾಕೆ ಬಿಳಿ ಮುಟ್ಟು ಬರುತ್ತದೆ, ಯಾಕೆ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗುತ್ತೆ ಅಂತ ನಾವು ಒಂದ್ಸತಿ ಅವ್ರಿಗೆ ಸಲಹೆ ಕೊಡ್ಬೋದು. ಸೊ ಅವ್ರು ನೆಕ್ಸ್ಟ್ ಏನ್ ಫ್ಯಾಮಿಲಿ ಪ್ಲಾನಿಂಗ್ ಇದೆ ಅದು ಅವರು ಪ್ಲಾನ್ ಮಾಡ್ಬೋದು.
1: ಈಗ ಡಾಕ್ಟ್ರೆ, ಮತ್ತೊಂದು ಈ ಮಹಿಳೆಯರಲ್ಲಿ PCOD ಸಮಸ್ಯೆ ಅಂತ ಇತ್ತೀಚೆಗೆ ತುಂಬಾ ಜನ ಮಾತಾಡ್ತಿದ್ದಾರೆ, ಏನೇ ಸಮಸ್ಯೆ ಇದು ಎಲ್ಲರಲ್ಲಿ ಕಂಡು ಬರ್ತದೆ, ಹೇಗೆ?
0: ಹೌದು, PCOD ಅನ್ನೋದು ನಾನು ಮುಂಚೆ ಹೇಳ್ದಂಗೆ ಫಸ್ಟ್ ತುಂಬಾ ಏಜ್ ಆದ್ಮೇಲೆ ಕಾಣಿಸ್ತಿತ್ತು, 30 ಇಯರ್ಸ್, 35 ಇಯರ್ಸ್. ಇವಾಗ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಮುಟ್ಟು ಶುರು ಆಗ ಕೂಡಲೇ 14-15 ವರ್ಷದಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದು ಅಂಡಕೋಶದಲ್ಲಿ ಗುಳ್ಳೆಗಳು ಬರುವಂತದ್ದು ಒಂದು ರೋಗ, ಅದು ಸಾಧಾರಣ ಹಾರ್ಮೋನ್ಸ್ ಇಂದಾನೇ ಬರೋದು. ಸೊ ಅಂಡಕೋಶದಲ್ಲಿ ಗುಳ್ಳೆಗಳು ಬಂದಾಗ ಸಾಧಾರಣವಾಗಿ ಅದು ಅಂಡ ಉತ್ಪತ್ತಿ ಆಗುದಿಲ್ಲ, ಸರಿಗೆ ಮುಟ್ಟು ಬರೋದಿಲ್ಲ, ಒಬ್ಬೊಬ್ಬರು 2 ತಿಂಗಳಿಗೊಮ್ಮೆ, ಒಬ್ಬೊಬ್ರು 6 ತಿಂಗಳಿಗೊಮ್ಮೆ. ಸೊ ತುಂಬಾ ವೇರಿಯೇಷನ್ ಇರುತ್ತೆ. ಸೊ ಇದು ಈಸಿಯಾಗಿ ಟ್ರೀಟ್ ಮಾಡುವಂತದ್ದೇ, ಯಾಕೆ ಬರುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಇಂದ, ಒಂದು ಜೀವನ ಶೈಲಿ ಒಂದು ತುಂಬಾ ಚೇಂಜಸ್ ಆದಾಗಿಂದ, ಇದು ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಏನ್ ಮಾಡಬಹುದು, ಪೌಷ್ಟಿಕ ಆಹಾರ, ತರಕಾರಿ ಸೊಪ್ಪು ಹಣ್ಣುಗಳು, ಮತ್ತೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಇರೋದು, ಪದೇ ಪದೇ ಎಲ್ಲದಕ್ಕೂ ಗಾಡಿಗಳು ಯೂಸ್ ಮಾಡೋದಲ್ಲ, ಸ್ವಲ್ಪ ನಡೆದಾಡೋದು, ಬಿಸಿಲಿಗೆ ಹೋಗೋದು, ಆತರ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು, ಎಲ್ಲ ಮಷಿನ್ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿರೋದು, ಇದು ಸ್ವಲ್ಪ ಚೇಂಜಸ್ ಇಂದಾನೇ ಸುಮಾರು PCODಗಳು ಟ್ರೀಟ್ಮೆಂಟ್ ಆಗ್ತದೆ. ಅಂತೂ ಇದೆಲ್ಲ ಚೇಂಜ್ ಮಾಡಿ, ಏಟ್ ಕೂಡ ಕಡಿಮೆ ಮಾಡಿ ಚೇಂಜಸ್ ಆಗಿಲ್ಲ ಅಂದ್ರೆ ಮಾತ್ರ PCODಗೂ ಕೂಡ ಟ್ರೀಟ್ಮೆಂಟ್ ಇದೆ. PCOD ಹಂತವಾಗಿ ತೊಂದರೆ ಕೊಡುತ್ತೆ, ಒಂದು ಮುಟ್ಟು ಶುರು ಆದಾಗ ಪೀರಿಯಡ್ಸ್ ಬರದೇ ಇರೋದು, ಆಮೇಲೆ ವೆಯ್ಟ್ ಜಾಸ್ತಿ ಆಗೋದು, ನೆಕ್ಸ್ಟ್ ಮದುವೆ ಆದ್ಮೇಲೆ ಅಗೇನ್ ಪೀರಿಯಡ್ಸ್ ಅಲ್ಲಿ ತೊಂದರೆ, ವೈ ಡಿಸ್ಚಾರ್ಜ್ ಬರೋದು ಇಂಥದ್ದು. ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಏನ್ ತೊಂದರೆ ಕೊಡುತ್ತೆ, ಮಕ್ಕಳು ಮಾಡ್ಬೇಕಾದಾಗ, ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕಾದ. ಈ PCOD ಇಂದ ಸುಮಾರು ಜನರಿಗೆ ಫ್ಯಾಮಿಲಿ ಪ್ಲಾನಿಂಗ್ ತೊಂದರೆ ಆಗ್ತದೆ, ಯಾಕಂದ್ರೆ ರೇಟ್ಸ್ ಬರೋದಿಲ್ಲ, ಅಂಡಗಳು ಉತ್ಪಾದನೆ ಆಗಲ್ಲ, ಹೀಗಾಗಿ ಅದೊಂದು. ಮತ್ತೆ ನೆಕ್ಸ್ಟ್ ದೊಡ್ಡವರಾದ್ಮೇಲೆ, ಇನ್ನೂ 30-40 ಇಯರ್ಸ್ ಆದ್ಮೇಲೆ ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ತುಂಬಾ ಹೆಚ್ಚು ಹೆಚ್ಚು ಬ್ಲೀಡಿಂಗ್ ಆಗೋದು, ಇದು ಕೂಡ ಕಾರಣ. ಮತ್ತೆ 40 ಇಯರ್ಸ್ ನಂತರ ಪಿಸಿಒಡಿ ಇಂದ ಏನಾಗೋ ಚಾನ್ಸಸ್ ಇರುತ್ತೆ, ಶುಗರ್ ಬಿಪಿ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪಿಸಿಒಡಿ ಸಾಧಾರಣ ಗರ್ಭಕೋಶಕ್ಕೆ ನಿಯಮಿತವಾದದಲ್ಲ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗ್ತದೆ. ಸೊ ಹಾರ್ಮೋನ್ಸ್ ದೇಹದಲ್ಲಿ ಎಲ್ಲದಕ್ಕೂ ಅಫೆಕ್ಟ್ ಮಾಡುತ್ತೆ, ಗರ್ಭಕೋಶಕ್ಕೆ ಅಷ್ಟೇ ಇಲ್ಲ. ಸೊ ಬಿಪಿ ಬರೋದು, ಶುಗರ್ ಬರೋದು ಸಾಧಾರಣವಾಗಿ 35 ಇಯರ್ಸ್ ನಂತರನೇ ರಿಸ್ಕ್ ಇರುತ್ತೆ ಪಿಸಿಒಡಿ ಇದ್ದವರಿಗೆ. ಸೊ ಪೀರಿಯಡ್ಸ್ ತೊಂದರೆ ಸಲುವಾಗಿ ಮಾತ್ರ ಪಿಸಿಒಡಿ ಟ್ರೀಟ್ಮೆಂಟ್ ತಗೋಬೇಕಂತ ಒಂದು ಪೂರ್ತಿ

0: ಕಂಪ್ಲೀಟ್ ಹೆಲ್ತ್ ಚೆನ್ನಾಗಿರ್ಲಿಕ್ಕೆ ಅಂತ ಪಿ ಸಿ ಓ ಡಿ ತೊಂದರೆ ಕೊಡಲಿ ಬಿಡಲಿ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡಲ್ಲಿ ಈಸಿಯಾಗಿ ಟ್ರೀಟ್ ಆಗೋಕ್ಕಿಂತ ತುಂಬ ವರ್ಷಗಟ್ಟಲೆ ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ತೊಗೊಳೋದು ಸ್ವಲ್ಪ ಟ್ರೀಟ್ಮೆಂಟೇ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇಮಿಡಿಯೇಟಾಗಿ ಕಂಡುಹಿಡಿದಾಗ ಟ್ರೀಟ್ಮೆಂಟ್ ಸ್ವಲ್ಪ ಈಸಿ ಆಗ್ತದೆ, ಬೇಗನೂ ಆಗ್ತದೆ ರಿಸಲ್ಟ್ಸ್.
1: ಡಾಕ್ಟರ್ ರಶ್ಮಿ ಹಂಚೇನಾಡ್ ಅವರೇ, ಈಗ ಮತ್ತೊಂದು ಪ್ರಶ್ನೆ. ಈಗ ಬಹಳಷ್ಟು ಜನ ಮಹಿಳೆಯರು ಒಂದು ವಿಷಯದಲ್ಲಿ ನೆಗ್ಲೆಕ್ಟ್ ತುಂಬಾ ಮಾಡ್ತಾರಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಏನಂತಂದ್ರೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಅಷ್ಟಾಗಿ ಮಹತ್ವ ಕೊಡೋದಿಲ್ಲ, ಅದರಿಂದ ಅನೇಕ ರೀತಿಯ ಸೋಂಕುಗಳು, ಎಚ್ ಪಿ ವಿ ವೈರಸ್ ಅನ್ನುವಂಥ ಸೋಂಕು ಬರ್ತದೆ ಅಂತ ನಾನು ಎಲ್ಲೋ ಓದಿದ್ದೆ, ಆ ಬಗ್ಗೆನೂ ಒಂದು ಸ್ವಲ್ಪ ದಯವಿಟ್ಟು ಮಾಹಿತಿ ಕೊಡಿ.
0: ಖಂಡಿತ, ಇದು ಹೇಳ್ದಂಗೆ ಸ್ಟಾರ್ಟಿಂಗ್ ಅವರು ಹೇಗೆ ದೈಹಿಕವಾಗಿ ಹೇಗೆ ನೋಡ್ಕೊಂಡ್ರೆ ಹೈಜೀನ್ ಅಂತ ಏನ್ ಹೇಳ್ತೀವಿ ಅದು ಸಾಧಾರಣವಾಗಿ ಹೈಜೀನ್ ಗಿಂತ ಅವರು ರಿಲೇಷನ್ಸ್ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಒಬ್ಬೊಬ್ರು ವರ್ಕಿಂಗ್ ವುಮೆನ್ ಇರ್ತಾರೆ, ಸೊ ಸ್ವಲ್ಪ ಪಬ್ಲಿಕ್ ಟಾಯ್ಲೆಟ್ಸ್ ಜಾಸ್ತಿ ಯೂಸ್ ಮಾಡೋದಾಗ್ಲಿ ಅಂಡ್ ಇದೆಲ್ಲ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗೋದಾಗ್ಲಿ, ಈ ಹಲವಾರು ಕಾರಣಗಳಿಂದ ಸ್ವಲ್ಪ ಸೋಂಕುಗಳು ನೀವು ಹೇಳ್ದಂಗೆ ತಾಗೋದು ತುಂಬಾ ಕಾಮನ್ ಆಗ್ತಿದೆ ಈಗ ನಡುವೆ. ಸೊ ಹೇಗೆ ಗೊತ್ತಾಗತ್ತ ಅದು? ಹೊಟ್ಟೆ ನೋವು ಬರೋದು, ಕಿಬ್ಬೊಟ್ಟೆ ನೋವು ಬರೋದು ವಿನಾಕಾರಣ, ಆಮೇಲೆ ಬಿಳಿ ಮುಟ್ಟು ಹೋಗೋದು, ಆಮೇಲೆ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಕೆರೆತ ಬರೋದು, ತುರಿಕೆ ಆಗೋದು, ಇಂಥದೆಲ್ಲ ಸ್ವಲ್ಪ ಇನ್ಫೆಕ್ಷನ್ಗೆ ತೊಂದರೆ. ಅವರು ಸುಮ್ಮನೆ ನಾರ್ಮಲ್ ನಾರ್ಮಲ್ ಅನ್ನೋದು, ಪೌಡರ್ಗಳು ಯೂಸ್ ಮಾಡೋದು, ನೀರು ಯೂಸ್ ಮಾಡೋದು ಸರಿ ಹೋಗುತ್ತೆ ಅನ್ನೋಕ್ಕಿಂತ ಈ ತರ ತೊಂದರೆಗಳಿದ್ದಾಗ ಬೇಗ ಚೆಕಪ್ ಮಾಡಿಸ್ಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ಎಚ್ ಪಿ ವಿ ಅಂತ ಒಂದು ವೈರಸ್ ತುಂಬಾ ತೊಂದರೆ ಕೊಡುವಂಥದ್ದು. ಈಗ ಸಾಧಾರಣವಾಗಿ ಸ್ವಲ್ಪ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಬೇರೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆದಷ್ಟು ಈಸಿಯಾಗಿ ಟ್ರೀಟ್ ಮಾಡಬಹುದು. ಆಂಟಿಬಯೋಟಿಕ್ಸ್ ಆದ್ರೂ ಕೊಟ್ಟು ಅಥವಾ ಆಂಟಿ ಫಂಗಲ್ ಮೆಡಿಸಿನ್ ಆದ್ರೂ ಕೊಟ್ಟು ಅವೆಲ್ಲ ಟ್ರೀಟ್ ಮಾಡಬಹುದು. ಈ ಎಚ್ ಪಿ ವಿ ವೈರಸ್ ಅನ್ನೋದು ಏನ್ ಮಾಡ್ತದೆ, ಅದು ಗರ್ಭಕೋಶದಲ್ಲಿ ಇಟ್ಕೊಂಡ್ಬಿಡುತ್ತೆ. ಅದು ಏನಾಗುತ್ತೆ, ಅದು ಸರ್ವಿಕ್ಸ್ ಅಂತ ಗರ್ಭಕೋಶದ ಒಂದು ಭಾಗ, ಅದು ಓಪನಿಂಗ್ ಅಲ್ಲಿ ಇರ್ತದೆ ಸರ್ವಿಕ್ಸ್ ಅನ್ನೋದು, ಆ ಜಾಗದಲ್ಲಿ ಹೋಗಿ ಸೇರ್ಕೊಂಡಾಗ ಅದು ಸ್ವಲ್ಪ ಸ್ಲೋ ಆಗಿ ವರ್ಷಾನ್ಗಟ್ಲೆ ಆಗಿ ಅದು ಮಲ್ಟೆ ಅಂದ್ರೆ ಹೆಚ್ಚಾಗ್ತಾ ಬರ್ತದೆ ಆ ಭಾಗದಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರೀ ಇನ್ಫೆಕ್ಷನ್ ತರ ಕಾಣಿಸುತ್ತೆ, ಬಿಳಿ ಮುಟ್ಟು ತರ ಹೋಗೋದು, ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ಅದು ಗಡ್ಡೆ ತರ ಆಗೋದು, ಗಂಟು ತರ ಆಗೋದು, ಗುಳ್ಳೆಗಳಾಗೋದು, ಮತ್ತೆ ನೆಕ್ಸ್ಟ್ ಸ್ಟೇಜ್ ಏನೋ ಟ್ಯೂಮರ್, ಅದರ ನೆಕ್ಸ್ಟ್ ಸ್ಟೇಜ್ ಕ್ಯಾನ್ಸರ್. ಸೊ ಹಲವಾರು ವರ್ಷ ಅದು ವೈರಸ್ ಅಲ್ಲಿ ಕೂತ್ಕೊಂಡಾಗ ಹಂತವಾಗಿ ದೊಡ್ಡದಾಗ್ತಾ ಹೋಗ್ತಾ ಹೋಗ್ತಾ ಕ್ಯಾನ್ಸರ್ಗೊಂದು ಕಾರಣ ಕೂಡ ಆಗ್ತದೆ ಅದು. ಸೊ ಇದನ್ನ ನಾವು ಹೇಗೆ ಕಂಡು ಹಿಡಿಬಹುದು? ಈಗ ನಾವು US UK ಎಲ್ಲ ಚೆಕ್ ಮಾಡಿದ್ರೆ ಇದು ಎಚ್ ಪಿ ವಿ ಟೆಸ್ಟಿಂಗು ಮಹಿಳೆ ದೊಡ್ಡವರಾದ ತಕ್ಷಣ ಸಂಬಂಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ತಕ್ಷಣಕ್ಕೆ ಪ್ಯಾಪ್ಸ್ಮಿಯರ್ ಅನ್ನೋ ಒಂದು ಟೆಸ್ಟ್ ಮಾಡಿಸ್ತೀವಿ. ಇಂಡಿಯಾದಲ್ಲಿ ಸ್ವಲ್ಪ ನಾವು ಈ ತರ ಜನರಲ್ ಚೆಕಪ್ ಬಂದಾಗ ಯೂಶಲಿ ಮಾಡಿಸಿ. ಯಾಕೆ US UK ಅಲ್ಲಿ ತುಂಬಾ ಕಾಮನ್ ಈ ತರ ಕ್ಯಾನ್ಸರ್ಗಳು, ಕಾಮನ್ ಇನ್ಫೆಕ್ಷನ್ ಆಗೋದು ಕಾಮನ್, ಮತ್ತು ಅಲ್ಲಿ ಸ್ವಲ್ಪ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತ ಇರೋ ಅಂಶದಿಂದ ಅವ್ರು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ ಟೆಸ್ಟಿಂಗಿಗೆ. ಬಟ್ ನಾವು ಇಲ್ಲಿ ಇಂಡಿಯಾದಲ್ಲಿ ಅಟ್ ಲೀಸ್ಟ್ 25 ಇಯರ್ಸ್ ಅಥವಾ 30 ಇಯರ್ಸ್ ನಂತರ ಒಂದ್ಸತಿ ಆದ್ರೂ ಪ್ಯಾಪ್ಸ್ಮಿಯರ್ ಮಾಡಿಸಬೇಕು ಅಂತ ಹೇಳೋದೊಂದು. ಆ ಪ್ಯಾಪ್ಸ್ಮಿಯರ್ ಏನ್ ಗೊತ್ತಾಗತ್ತೆ, ಇನ್ಫೆಕ್ಷನ್ ಆಗಿದೆಯಾ, ಎಚ್ ಪಿ ವಿ ಅನ್ನೋ ವೈರಸ್ ಇದೆಯಾ ನಿಮ್ಗೆ, ಅದು ತಾಕ್ ಬಿಟ್ಟಿದ್ರೆ ಆಗ್ಲೇನೆ ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಈಸಿಯಾಗಿ ಟ್ರೀಟ್ ಮಾಡೋ ಸ್ಟೇಜ್ ಅಲ್ಲಿ ಇದೆಯಾ, ಆಗ್ಲೇ ಕ್ಯಾನ್ಸರ್ ಕಡೆ ಹೋಗ್ತಿದ್ಯಾ, ಅದೆಲ್ಲ ಗೊತ್ತಾಗುತ್ತೆ. ಸೊ ನಾವು 30 ಇಯರ್ಸ್ ಒಂದ್ಸತಿ ಮಾಡಿಸಿದ್ರೆ ಆಯ್ತು, ಈಗ 40 ಇಯರ್ಸ್ ಹತ್ರ ಬರ್ತಿದ್ದಂಗೆ ಆದಷ್ಟು ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿದಲ್ಲಿ ನಮ್ಗೆ ಈಸಿಯಾಗಿ ನಾವು ಕಂಡುಹಿಡಿಬಹುದು ಯಾವ ಸ್ಟೇಜ್ ಅಲ್ಲಿ ಇದೆ ಅದು ಇನ್ಫೆಕ್ಷನ್ ತಾಗುವಂಥದ್ದು ಅಂತ. ಯಾಕಂದ್ರೆ ಮೊದಲೇ ಸ್ಟೇಜ್ ನಲ್ಲಿ ಇದ್ದಾಗ ಬರೀ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಅಲ್ಲೇ ಕಡಿಮೆ ಆಗುವಂತದ್ದು ತೊಂದರೆ ಇದು. ಈಗ ಹೆಚ್ಚಿನ ತೊಂದರೆ ಗಂಟುಗಳಾಗ್ಬಿಡ್ತು, ಗಡ್ಡೆಗಳಾಗ್ಬಿಡ್ತು ಅಂದ್ರೆ ಸಾಧಾರಣವಾಗಿ ಆಪರೇಷನ್ ಆಗ್ತದೆ, ಬಟ್ ಆಪರೇಷನ್ ಒಂದು ಮೀರೆ ಹೋಗ್ತದೆ ಅದು, ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ, ಕ್ಯಾನ್ಸರ್ ಹತ್ರ ಹೋಗ್ಬಿಟ್ರೆ ಟ್ರೀಟ್ಮೆಂಟ್ ಭಾರಿ ಕಷ್ಟ. ಸೊ ಆದಷ್ಟು ಜನರಲ್ ಚೆಕಪ್ ಮಾಡಿದಾಗ ಪ್ಯಾಪ್ಸ್ಮಿರ್ ಅನ್ನೋದೊಂದು ಮಾಡಿಸಿದ್ರು ಕೂಡ ತುಂಬಾ ಒಳ್ಳೇದು. ಹೇಗೆ ಹಾರ್ಟ್ಗೆ ECG ಮಾಡಿಸ್ತೀರಾ, ಎಕೋಸ್ತೀರಾ, ಶುಗರ್ ಇದೆಯಲ್ಲ ನೋಡ್ಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ, ಹಾಗೆ ಗರ್ಭಕೋಶ ಆರೋಗ್ಯವಾಗಿದೆಯಾ ಅಂತ ನೋಡ್ಲಿಕ್ಕೆ ಎರಡೇ ಟೆಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್, ಇನ್ನೊಂದು ನಾರ್ಮಲ್ ಅಲ್ಟ್ರಾಸೌಂಡ್. ಇವೆರಡು ಮಾಡಿ ಗರ್ಭಕೋಶದ ಆರೋಗ್ಯ ಖಂಡಿತ ಗೊತ್ತಾಗುತ್ತೆ, ಹೇಗಿದೆ ಇನ್ಫೆಕ್ಷನ್ ಇದೆಯಾ, ತೊಂದರೆ ಇದೆಯಾ, ಅಂಡಕೋಶದಲ್ಲಿ ಏನ ತೊಂದರೆ ಇದೆಯಾ, ಎಲ್ಲ ಗೊತ್ತಾಗ್ಬಿಡುತ್ತೆ.
1: ಈಗ ಡಾಕ್ಟರ್ ರಶ್ಮಿ ಅವರೇ, ಮತ್ತೊಂದು ಪ್ರಶ್ನೆ, ನಮ್ಮ ಮಹಿಳೆಯರಿಗೆ ಬಹಳವಾಗಿ ಒಂದು ಸಂಕೋಚದಿಂದ ಅವರು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ, ಏನಂತಂದ್ರೆ ಈ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ಬ್ರೆಸ್ಟ್ ಬಗ್ಗೆ ಮತ್ತೆ ಕ್ಯಾನ್ಸರ್ ಬಗ್ಗೆ ಅವರಿಗೆ ಏನು ಡೌಟ್ ಇದ್ರೂ ಯಾರ ಹತ್ರ ಮನಬಿಚ್ಚಿ ಮಾತಾಡೋದಿಲ್ಲ, ಅದು ತಜ್ಞ ವೈದ್ಯರಾಗಿ ಈ ಕುರಿತಂತೆ ನಮ್ಮ ಎಲ್ಲಾ ಮಹಿಳಾ ಕೇಳುಗರಿಗೆ ತಾವು ಕೆಲವು ಸಲಹೆಗಳನ್ನು ನೀಡಬೇಕು.
0: ಹೌದು, ಈ ಗರ್ಭಕೋಶದೆಲ್ಲ ಸ್ವಲ್ಪ ಸಹಜವಾಗಿ ತೊಂದರೆ ಕೊಟ್ಟಾಗ ಬಂದೇ ಬರ್ತಾರೆ, ಬ್ಲೀಡಿಂಗ್ ಹೆಚ್ಚಾಯ್ತು ಅಥವಾ ಬಿಳಿ ಮುಟ್ಟು ಹೋಗ್ತಿದೆ, ಅವ್ರಿಗೆ ಅದು ತೊಂದರೆನೂ ಅನ್ಸುತ್ತೆ, ಬೇರೆಯವ್ರಿಗೂ ಗೊತ್ತಾಗ್ತದೆ ಅಂತ ಬೇಗ ಬರ್ತಾರೆ. ಇದು ಬ್ರೆಸ್ಟ್ ಸ್ತನದ ತೊಂದರೆ, ನೀವು ಹೇಳ್ದಂಗೆ ಸ್ವಲ್ಪ ನಾಚಿಕೆ ಪಡ್ಕೊಂಡು ತೋರಿಸ್ಕೊಳ್ಳಲ್ಲ ಅವರು. ಸ್ತನದಲ್ಲಿ ಏನೇನು ತೊಂದರೆ, ಗಂಡುಗಳಾಗ್ಬೋದು, ನೀರ್ ತರ ಡಿಸ್ಚಾರ್ಜ್ ಆಗ್ಲಿ, ಪಸ್ ತರ ಡಿಸ್ಚಾರ್ಜ್ ಆಗ್ಲಿ, ಯಾವುದೇ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಈಗ ನಡುವೆ ಮುಂಚೆ ಎಲ್ಲ ಕಾಯಿಲೆಗಳ ತರ ಇದು ಕೂಡ ಬೇಗ ಬರ್ತಿದೆ. ಈಗ ಚಿಕ್ಕ ಚಿಕ್ಕ ಹುಡುಗಿರಲ್ಲಿ 17-18 ವರ್ಷ ಹುಡುಗಿರಲ್ಲಿ ಕೂಡ ಗಂಟುಗಳು ಕಾಣಿಸ್ತಿದೆ, ಅಂದ್ರೆ ದೊಡ್ಡವರಾಗೋ ಪ್ರಕ್ರಿಯೆಯಲ್ಲಿ ಆ ಬ್ರೆಸ್ಟ್ ಕೂಡ ಸ್ತನ ಕೂಡ ದೊಡ್ಡದಾಗ್ತದೆ. ಈ ಗರ್ಭಕೋಶಕ್ಕೆ ಹೇಗೆ ಮುಟ್ಟು ಬರ್ತದೆ, ಸ್ತನ ಕೂಡ ಚೇಂಜಸ್ ಆಗ್ತದೆ. ಸೊ ಆ ಪ್ರಕ್ರಿಯೆಯಲ್ಲಿ ಒಬ್ಬೊಬ್ಬರಿಗೆ ಗಂಟಾಗೋ ಸಾಧ್ಯತೆಗಳಿದೆ. ಅದು ಗಂಟು ನಾರ್ಮಲ್ ಗಂಟು ಅಥವಾ ಆತರ ಬಿಡೋಕ್ಕಿಂತ ಒಂದ್ಸರಿ ಚೆಕ್ ಮಾಡಿಸೋದು ಒಳ್ಳೇದು. ಯಾಕಂದ್ರೆ ಈಗ ಸಾಧಾರಣವಾಗಿ ಅವ್ರ ಮನೆಯಲ್ಲಿ ಯಾರಿಗಾದ್ರು ತಾಯಿಗಾಗ್ಲಿ ಅಥವಾ ಹೆಣ್ಮಕ್ಳಿಗೆ ತಂದೆ ಕಡೆ ತಾಯಿ ಕಡೆ ಹೆಣ್ಮಕ್ಳಿಗೆ ಯಾರಿಗಾದ್ರು ಕ್ಯಾನ್ಸರ್ ಚಾನ್ಸಸ್ ಇದ್ದ 25% ರಿಸ್ಕ್ ಇರುತ್ತೆ ಯಾವುದೇ ಮಹಿಳೆಗೆ ಕ್ಯಾನ್ಸರ್ ಕಡೆ ಹೋಗ್ಲಿಕ್ಕಂತ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಈ ದೊಡ್ಡವರಾದ ತಕ್ಷಣದಿಂದನೇ ಯಾವಾಗಾದ್ರೂ ಒಂದ್ಸತಿ ಬ್ರೆಸ್ಟ್ ಚೆಕಪ್ ಮಾಡಿಸ್ಕೋಬೇಕು. ಮತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ಮದುವೆ ಆದ್ಮೇಲೆ ಪ್ರೆಗ್ನೆನ್ಸಿ.

0: ಪ್ರೆಗ್ನೆನ್ಸಿಯಲ್ಲಿ, ಪ್ರೆಗ್ನೆನ್ಸಿ ನಂತರ ಯಾವಾಗಲೂ 6 ತಿಂಗಳಿಗೊಮ್ಮೆ ತಾವೇ ಚೆಕ್ ಮಾಡ್ಕೋಬಹುದು. ಈಗ ಒಂದ್ಸತಿ ನೀವು ಸಲಹೆ ಪಡೆದಾಗ ಹೇಗೆ ಒಂದ್ಸತಿ ಬ್ರೆಸ್ಟ್ ಚೆಕಪ್ ಮಾಡ್ಬೇಕಂತ ಹೇಳ್ಕೊಡ್ತೇವೆ, ಆಗ ಮನೇಲಿ ತಾವೇ ಚೆಕ್ ಮಾಡ್ಕೋಬಹುದು. ಬಟ್ ಯಾವಾಗ ತುಂಬಾ ಸೂಕ್ಷ್ಮತೆಯಿಂದ ನೋಡ್ಕೋಬೇಕು, ಒಂದು ಮುಟ್ಟು ನಿಲ್ಬೇಕಾದಾಗ, ಒಂದು 40 ಇಯರ್ಸ್ ಹತ್ರ ಬರ್ತಿದ್ದಾಗ ಹಾರ್ಮೋನ್ಸ್ ತುಂಬಾ ವೇರಿಯೇಷನ್ ಆಗ್ತದೆ, ಗರ್ಭಕೋಶದಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಹಾಗೂ ಕೂಡ ಸ್ತನದಲ್ಲಿ ಕೂಡ ಚೇಂಜಸ್ ಆಗುತ್ತೆ. ಆಗ ಯಾವುದೇ ತರ ಗಂಟುಗಳನ್ನು ನೆಗ್ಲೆಕ್ಟ್ ಮಾಡಲ್ಲ. ಈಗ ನೀವು ಚಿಕ್ಕ ವಯಸ್ಸಲ್ಲಿ ಗಂಟುಗಳು ಸ್ವಲ್ಪ ಹಂತವಾಗಿ ನಾವು ಹಾಗೆ ಮುಂದೆ ತಳ್ಕೊಂತ ಎಕ್ಸಾಮ್ ಟೆಸ್ಟ್ ಮಾಡಿಸ್ಕೊಂತ ಮುಂದೆ ತಳ್ಬಹುದು, ಬಟ್ 40 ವರ್ಷದ ಹತ್ರ ಬಂದು ಬರ್ತಿರೋ ಎದೆ ಸ್ತನದ ಗಂಟುಗಳು ಚಿಕ್ಕದೇ ಆದ್ರೂ ಕೂಡ ಕಂಪ್ಲೀಟ್ ಚೆಕಪ್ ಬೇಕು ಅದಕ್ಕೆ. ಸೊ ನಾವು ಒಂದು ಏನ್ ಸ್ಕ್ರೀನಿಂಗ್ ಟೆಸ್ಟ್ ಏನಂತ ಹೇಳ್ತೀವಿ, ಮ್ಯಾಮೋಗ್ರಫಿ ಅಂತ ಒಂದು ಹೇಳ್ತೀವಿ. ಹೇಗೆ ಗರ್ಭಕೋಶಕ್ಕೆ ಪ್ಯಾಪ್ ಸ್ಮಿಯರ್ ಇದೆಯಲ್ಲ, ಅದೇ ತರ ಸ್ತನಕ್ಕೆ ಮ್ಯಾಮೋಗ್ರಫಿ. ತಾವೇ ಚೆಕ್ ಮಾಡ್ಕೊಂಡ್ಲಿ, ಅವ್ರಿಗೆ ಗೊತ್ತಾಯ್ತು ಗಂಟಿದೆ, ಅಥವಾ ಏನೋ ಒಂದು ಅವ್ರಿಗೆ ಎದೆಯಲ್ಲಿ ಏನೋ ಡಿಸ್ಕಂಫರ್ಟ್ ಇದೆ, ನೋವಿದೆ, ಮುಟ್ಟು ಬಂದಾಗ ನೋವು ಬರುತ್ತೆ, ಈ ತರದಲ್ಲಿ ತೊಂದರೆಗಳಿದ್ದಾಗ ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡಿಸೋದು ಒಳ್ಳೇದು. ಅಕ್ಷ ಕಿರಣದಿಂದ ಸ್ತನದಲ್ಲಿ ಸಣ್ಣದು, ಅತಿ ಸಣ್ಣದು 0.5 ಸೆಂಟಿಮೀಟರ್ ಕಿಂತ ಸಣ್ಣದ ಗಂಟುಗಳು ಕೂಡ ಕಂಡುಹಿಡಿತದೆ. ಅದು ನಾರ್ಮಲ್ ಎಲ್ಲರಿಗೂ ಮಾಡಬಹುದು. 40 ವಯಸ್ಸಿನ ನಂತರ ಯಾರಿಗಾದ್ರೂ ತೊಂದರೆ ಇರಲಿ ಇರ್ತಿರಲಿ ಸ್ತನದ ಟೆಸ್ಟ್ ಮಾಡಿಸೋದನ್ನ. ಸೊ ಚಿಕ್ಕದಿದ್ದಾಗಲೇ ಕಂಡುಹಿಡಿಯುವಂತ ಟೆಸ್ಟ್ ಅದು. ಮತ್ತೆ ಈ ತರ ಗಂಟುಗಳು ಬಂದಾಗ, ಪಸ್ ಬಂದಾಗ ತುಂಬಾ ದಿನ ವೇಟ್ ಮಾಡದೇ ಇಮಿಡಿಯೇಟ್ಲಿ ತೋರಿಸಬೇಕು. ಈಗ ಎಲ್ಲಾ ಕಡೆನೂ ಏನು ಡಾಕ್ಟರ್ಸ್ ಸುಮಾರು ಇದಾರೆ, ಸ್ಟ್ಯಾಂಡರ್ಡ್ ಡಾಕ್ಟರ್ಸ್ ತುಂಬಾ ಇದಾರೆ, ಆಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತುಂಬಾ ಎಲ್ಲಾ ಕಡೆನೂ ಪೇಪರ್ ಅಲ್ಲಿ ಕೂಡ ಬರ್ತಿದೆ, ನಿಮ್ಮ ಟಿವಿಗಳಲ್ಲೂ ಶೋಗಳೆಲ್ಲ ಬರ್ತಿದೆ. ಹೀಗಾಗಿ ಅವರಿಗೆ ಅವೇರ್ನೆಸ್ ಗೊತ್ತಿರಬೇಕು. ನಿಮಗೆ ಗೊತ್ತಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಬೇಕು, ಅವ್ರು ಗೊತ್ತಿರ. ಸೊ ಈ ತರ ನಿಮ್ಗೆ ತೊಂದರೆ ಇದೆಯಾ, ಒಂದ್ಸತಿ ಚೆಕಪ್ ಮಾಡಿಸು ಅಂತ ನೀವು ಬೇರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಂತ ಸ್ಪ್ರೆಡ್ ಮಾಡಬೇಕು. ಸುಮಾರು ಹಾಸ್ಪಿಟಲ್ಸ್ ಅಲ್ಲಿ ಅದು ಫ್ರೀ ಕೂಡ ಇರ್ತದೆ, ಸ್ತನದ ಟೆಸ್ಟ್ ಮಾಡಿಸೋದು, ಮ್ಯಾಮೋಗ್ರಫಿ ಅನ್ನೋದು. ಏನಕ್ಕೆ? ಯಾಕೆಂದ್ರೆ ಮಾಹಿರಲ್ಲ ಅಂತ ಇವರು ಫ್ರೀ ಮಾಡಿಸ್ದಲ್ಲಿ ಸುಮಾರು ಜನರಿಗೆ ಬರ್ತಾರೆ, ಟೆಸ್ಟ್ ಮಾಡಿಸ್ತಾರೆ, ಮಾಹಿತಿ ಸಿಗುತ್ತೆ ಅನ್ನೋದು. ಸೊ ಮ್ಯಾಮೋಗ್ರಫಿ ಅನ್ನೋದು ಕೂಡ ಮಾಡಿಸಬೇಕಾಗತ್ತೆ 40 ವಯಸ್ಸಿನಂದ್ರೆ ರೆಗ್ಯುಲರ್ಲಿ.
1: ಕಿಡುಗರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಹಂಚಿನಾಳ್ ಅವರು ಮಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಡಾಕ್ಟರ್, ಮತ್ತೊಂದು ಬಹಳ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಗೊಂದಲಕ್ಕೆ ಈಡು ಮಾಡುವಂತ ವಿಷಯ ಅಂತಂದ್ರೆ ಈ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನುವಂಥದ್ದು. ಏನ್ ಈ ಹಾರ್ಮೋನ್ ಟ್ರೀಟ್ಮೆಂಟ್, ಅದು ಬೇಕಾ ಎಲ್ಲರಿಗೂ? ಯಾಕಂತಂದ್ರೆ ಸಾಮಾನ್ಯವಾಗಿ ಇದನ್ನು ಮಾತಾಡ್ತಿರ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ.
0: ಖಂಡಿತ, ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನೋದು ನಾವು ಹಲವಾರು ತೊಂದರೆಗಳಿಗೆ ಕೊಡ್ತೇವೆ. ಒಂದ್ ನೀವು ಹೇಳ್ದಂಗೆ PCOD ಅಂತ ನಾವು ಡಿಸ್ಕಸ್ ಮಾಡೋದಲ್ಲ, ಅದಕ್ಕೂ ಕೂಡ ಮೇನ್ ಟ್ರೀಟ್ಮೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ಲಿಲ್ಲ ಅಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ. ಏನಿದು ಹಾರ್ಮೋನ್ ಟ್ರೀಟ್ಮೆಂಟ್? ಈಗ ದೇಹದಲ್ಲಿ ಮುಟ್ಟಾಗ್ಲಿಕ್ಕೆ ಅಂತ ಒಂದು ಹಲವಾರು ಹಾರ್ಮೋನ್ಗಳಿರ್ತದೆ, ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಅಥವಾ ಬ್ಯಾಲೆನ್ಸ್ ಇದ್ದಲ್ಲಿ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಮುಟ್ಟು ಬರೋದು. ಈಗ ಅದರಲ್ಲಿ ವೇರಿಯೇಷನ್ ಆಯ್ತು ಹಾರ್ಮೋನ್ಸ್ ಅಲ್ಲಿ. ಸೊ ನಾವು ಒಂದು ಯಾವ ದೇಹದಲ್ಲಿ ಕಡಿಮೆ ಇದೆ ಹಾರ್ಮೋನ್ ನ ನಾವು ಮಾತ್ರೆ ಸ್ವರೂಪದಿಂದ ಕೊಡ್ತೀವಿ, ಹಾಗೆ ಮುಟ್ಟು ಕರೆಕ್ಟ್ ಆಗಿ ರೆಗ್ಯುಲರ್ ಆಗ್ತಾ ಹೋಗ್ತದೆ. ಈಗ ಮೇನ್ ಹಾರ್ಮೋನ್ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀವಿ? ಈಗ ಮುಟ್ಟು ಬೇಗ ನಿಂತಾಗ. ಈಗ ಸಾಧಾರಣವಾಗಿ ಎಲ್ಲರಿಗೂ ನಿಲ್ಲೋದು 4 ಇಯರ್ಸ್ ನಂತರ. ಈಗ 35 ಇಯರ್ಸ್ ನಿಂತ್ಬಿಡ್ತು, 37 ಇಯರ್ಸ್ ನಿಂತ್ಬಿಟ್ಟು ಅದು ಜೆನೆಟಿಕ್ ಪ್ರಾಬ್ಲಮ್ ಇತ್ತವ್ರಿಗೆ ಖಂಡಿತ ನಿಲ್ಲುತ್ತೆ ಒಬ್ಬೊಬ್ಬರಿಗೆ. ಯಾರು ಒಬ್ಬ 100 ಅಥವಾ 1000 ಮಹಿಳೆಯರಲ್ಲಿ ಒಬ್ಬರು ಮಹಿಳೆಗೆ 36 ವರ್ಷ 38 ವರ್ಷ ನಿಲ್ಲುವಂತ ಸಾಧ್ಯತೆ ಇರ್ತದೆ. ಅಂತವ್ರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ ಒಂದು ಆಪ್ಷನ್ ಕೊಡ್ತೀವಿ. ಅವ್ರ ದೇಹದಲ್ಲಿ ಕಡಿಮೆ ಆಗ್ಬಿಟ್ಟಿರುತ್ತೆ, ಸೊ ನಾವು ಹೊರಗಡೆಯಿಂದ ಅದನ್ನ ಸಪ್ಲಿಮೆಂಟ್ ಆಗಿ ಕೊಡೋದು ಹಾರ್ಮೋನ್ಸ್ ನ. ಯಾಕೆ ಬೇಕಾಗುತ್ತೆ? ಈಗ ಟೈಮ್ಕಿಂತ ಮುಂಚೆ ನಿಂತ್ಬಿಡ್ತು ಅಂದ್ರೆ ಸಾಧಾರಣವಾಗಿ ಈಗ ಮೂಳೆಗಳ ಬೆಳವಣಿಗೆಗೆ ಅದು ಇದು ಸೌದ್ ಹೋಗ್ಬಿಡುತ್ತೆ ಅಂತ ಹೇಳ್ತೀವಲ್ಲ ಹಾರ್ಮೋನ್ಸ್ ಕಡಿಮೆ ಅಂದ್ರೆ. ಆಮೇಲೆ ಹಾರ್ಟಿಗೂ ಕೂಡ, ಈಗ ಎಲ್ಲಿವರೆಗೂ ಮಹಿಳೆಗೆ ಮುಟ್ಟಾಗ್ತಿರುತ್ತೆ ಅಲ್ಲಿವರೆಗೂ ಹಾರ್ಟ್ಗೆ ಅದು ಪ್ರೊಷನ್. ಸೊ ಸಾಧಾರಣವಾಗಿ ನೀವು ನೋಡ್ತೀರಾ ಮಹಿಳೆಯರಿಗೆ 40 ವರ್ಷಕ್ಕಿಂತ ಹಾರ್ಟ್ ಅಟ್ಯಾಕ್ ಆಗೋದು ನೀವು ಕೇಳಿಲ್ಲ, ಸಾಧಾರಣವಾಗಿ ಆಗೋದೇ 50 ವರ್ಷದ ನಂತರ. ಈ ಗಂಡಸರಿಗೆಲ್ಲ ಆಗ್ತದೆ, 30 ವರ್ಷಕ್ಕೂ ಆಗುತ್ತೆ, 40 ವರ್ಷಕ್ಕೂ ಆಗುತ್ತೆ. ಸೊ ಇದೇನ್ ಮುಟ್ಟಾಗ್ತಿದೆ, ಹಾರ್ಮೋನ್ಸ್ ಹಾರ್ಟ್ ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಎಲ್ಲಿವರೆಗೂ ಮುಟ್ಟಾಗ್ತಿದೆ ಅಲ್ಲಿವರೆಗೂ ನಿಮ್ ಹಾರ್ಟ್ ಪ್ರೊಟೆಕ್ಷನ್ ಇದೆ. ಸೊ ಟೈಮ್ಕಿಂತ ಮುಂಚೆ ನಿಂತವ್ರಿಗೆ ಸ್ವಲ್ಪ ಟೈಮ್ಗೆ 40 ವಯಸ್ಸಿನ ನಂತರ 42 ಇಯರ್ಸ್ ವರೆಗೂ ಅವ್ರಿಗೆ ಸ್ವಲ್ಪ ಸಪ್ಲಿಮೆಂಟೇಷನ್ ಕೊಡ್ತೀವಿ, ಅದು ನಾವು ಚೆಕ್ ಮಾಡ್ಕೊಂತ ಕೊಡ್ತೀವಿ ಅವ್ರಿಗೆ ಅದ್ರ ಹಾನಿ ಕೊಡ್ತಾ ಇದೆಯಾ ಹಾರ್ಮೋನ್ಸ್. ಸೊ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಿದ್ರೆ ಮಾತ್ರ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಹಾರ್ಮೋನ್ಸ್ ಇಂದಾನೇ ತೊಂದರೆ ಆಗ್ತಿದೆ ಅನ್ನೋದು ಖಂಡಿತ ಸ್ಟಾಪ್ ಮಾಡ್ತೀವಿ, ಬಟ್ ಅದು ಕರೆಕ್ಟ್ ರೆಗ್ಯುಲರ್ ಹೇಳ್ದಂಗೆ ನೀವು ಹೋಗ್ಬೇಕು. ಎವ್ರಿ 3 ಮಂತ್ಸ್ ಆಗ್ಲಿ 4 ಮಂತ್ಸ್ ಆಗ್ಲಿ ಒನ್ಸ್ ಸ್ಟಾರ್ಟ್ ಮಾಡಿದ್ರೆ ರೆಗ್ಯುಲರ್ ಚೆಕಪ್ ಅಲ್ಲಿ ಇರಬೇಕು. ಅವಾಗ ಎಲ್ಲಿ ನಿಲ್ಸ್ಬೇಕು, ಯಾವ ಹಂತದಲ್ಲಿ ನಿಲ್ಸ್ಬೇಕು ಅದು ಖಂಡಿತ ನಮ್ಗೆ ಗೊತ್ತಾಗ್ತದೆ.
1: ಈಗ ಡಾಕ್ಟರ್, ಮತ್ತೊಂದು, ಈ ಮುಟ್ಟು ನಿಂತ ನಂತರ ಮಹಿಳೆಯರಿಗೆ ಏನೆಲ್ಲ ತೊಂದರೆಗಳು ಕಂಡು ಬರಬಹುದು?
0: ಇದ ಹೇಳ್ದಂಗೆ ಇದು ಮುಟ್ಟಾಗ್ತಿರೋದು ನೈಸರ್ಗಿಕ ಪ್ರಕ್ರಿಯೆ, ಒಂದು ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ತದೆ. ಏನೇನಕ್ಕೆ? ಗರ್ಭಕೋಶಕ್ಕೆ, ಅಂಡಕೋಶಕ್ಕೆ, ಸ್ತನಕ್ಕೆ, ಆಮೇಲೆ ಹಾರ್ಟ್ಗೆ. ಸೊ ಇವೆಲ್ಲಾನು ಹಾರ್ಮೋನ್ಸ್ ಇಂದ ಕಂಟ್ರೋಲ್ ಇದ್ದಾಗ ಎಲ್ಲದಕ್ಕೂ ಪ್ರೊಟೆಕ್ಷನ್, ಏನೋ ತೊಂದರೆ ಆಗ್ತದೆ. ಈ ಮುಟ್ ನಿಂತ ಮೇಲೆ ಸಡನ್ ಆಗಿ ಹಾರ್ಮೋನ್ಸ್ ಕಡಿಮೆ ಆಗ್ತದೆ. ಸೊ ನಾ ಫಸ್ಟ್ ಎಲ್ಲಿ ತೊಂದರೆ ಬರುತ್ತೆ? ಗರ್ಭಕೋಶದಲ್ಲಿ ಸರಿಯಾಗಿ ನಾರ್ಮಲ್ ಗುಳ್ಳೆಗಳು ಬರೋದು, ಗಂಟುಗಳು ಬರೋದು, ಅದು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಮುಟ್ಟಾಗ್ಬೇಕಾದ ಗೊತ್ತಾಗ್ಬಿಡುತ್ತೆ, ಬ್ಲೀಡಿಂಗ್ ಹೆಚ್ಚಾಗೋದು ಕಡಿಮೆ. ಮುಟ್ ನಿಂತಾಗ ಇದೆಲ್ಲ ಗೊತ್ತಾಗೋದಿಲ್ಲ, ಗಂಟು ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗ್ಬೋದು, ಗಡ್ಡೆಗಳು ಜಾಸ್ತಿ ಆಗ್ಬೋದು. ಅದು ಯಾವಾಗ ಗೊತ್ತಾಗುತ್ತೆ? ಹೊಟ್ಟೆ ನೋವು ಬಂದಾಗ. ಹೊಟ್ಟೆ ನೋವು ಬರ್ಬೇಕಂದ್ರೆ ಸಾಧಾರಣವಾಗಿ ಗಂಟು ಅದೆಲ್ಲ ದೊಡ್ಡದಾಗಿರ್ಬೇಕು. ಸೊ ಆವಾಗ ಮತ್ತೆ ಸ್ತನದಲ್ಲಿ ಏನ ಹೇಳ್ದಂಗೆ ಗಡ್ಡೆಗಳು ಬರೋದು ಮುಟ್ ನಿಂತ ಮೇಲೆ, ಇದು ತುಂಬಾ ಸಹ. ಆಮೇಲೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಗಾಯಗಳು ಬರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ಈಗ ಮುಟ್ಟು ನಿಂತ ಮೇಲೆ ಸಾಧಾರಣವಾಗಿ ಎಲ್ಲ ನೀವು ಎಷ್ಟೇ ಹೆಲ್ದಿ ಇದ್ರು ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಅದು ಹಾರ್ಮೋನ್ಸ್ ವೇರಿಯೇಷನ್ ಇಂದಾನೆ ಆಗ್ತದೆ. ಅದು ಅದರಿಂದ ಅದು ಹೃದಯಕ್ಕೆ ತೊಂದರೆ ಆಗೋದು, ಮತ್ತೆ ಬಿ ಪಿ ಶುಗರ್ ಬರೋದು. ಸೊ ಇವೆಲ್ಲನೂ ಒಂದು ಮುಟ್ಟು ನಿಂತಾದ ತಕ್ಷಣ ಬರುವಂತ ಸ್ವಲ್ಪ ಸ್ಮಾಲ್ ಇದರಲ್ಲಿ ತೊಂದರೆಗಳು. ಸೊ ಅವಾಗ ಚೆಕಪ್ ಮಾಡಿಸ್ಕೊಂಡಲ್ಲಿ ಇದು ಯಾವ್ದಾದ್ರು ಬರ್ಲಿಕ್ಕೆ

0: ತುಂಬಾ ತೊಂದರೆ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ಇಯರ್ಸ್ ಒಂದ್ಸತಿ ಮಾಡಿಸಲೇಬೇಕು. ಆಮೇಲೆ ಹಲವಾರು ನೀವು ಮಹಿಳೆಯವರು ಕ್ಲಬ್ಗಳು ಮಾಡ್ಕೊಂಡಿರ್ತೀರ, ಕ್ಲಬ್ ವತಿಯಿಂದ ಮಹಿಳೆಯರು ಮಾಡ್ಕೋಬಹುದು. ಅವರಿಂದ ಬೇರೆ ಹೊರಗಡೆ ಗೊತ್ತಿಲ್ಲದೇ ಮಹಿಳೆಯರಿಗೆ ತಿಳಿಸಬಹುದು ಕಾರ್ಯಕ್ರಮಗಳು ಮಾಡಿ. ಆ ತರದಲ್ಲಿ ನಾವು ಫ್ರೀ ಪ್ರೋಗ್ರಾಮ್ಸ್ ಅದೆಲ್ಲ ಮಾಡಿಸ್ಕೊಂಡು ಅವೇರ್ನೆಸ್ ಮೂಡಿಸಬೇಕು. ಸಾಧಾರಣ ಯಾರು ಚೆಕಪ್ ಹೋಗಲ್ಲ, ಏನೋ ತೊಂದರೆ ಆದ್ರೆ ಮಾತ್ರ ಮಾಡಿಸ್ಬೇಕಂತಿರುತ್ತೆ. ಈಗ ಹೆಲ್ತ್ ಚೆಕಪ್ ಅನ್ಸ್ಕೊಂಡ್ರೆ ಬರೀ ಹಾರ್ಟಿಗಷ್ಟೇ ಚೆಕಪ್ ಮಾಡಿಸ್ತೀರಾ, ECG ಆಗ್ಲಿ, ಬ್ಲಡ್ ಶುಗರ್ ಇದು ಮಾತ್ರ. ಗರ್ಭಕೋಶದ ಅಯ್ಯೋ ನನಗೆ ಏನೋ ತೊಂದರೆನೇ ಇಲ್ಲ ಅಂತ ಹೇಳ್ತೀರಾ, ಗರ್ಭಕೋಶ ಚೆಕಪ್ ಮಾಡಿಸಿ, ಪ್ಯಾಪ್ ಸ್ಮಿಯರ್ ಮಾಡಿಸಿ, ಅಲ್ಟ್ರಾಸೌಂಡ್ ಮಾಡಿ, ಇಲ್ಲ ನಂಗೆ ಮುಟ್ಟು ನಿಂತ್ಬಿಟ್ಟಿದೆ, ನಂಗೇನು ತೊಂದರೆ ಇಲ್ಲ, ಏನಕ್ಕೆ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಈಗ ನಾವು ನೋಡೋದು ಕ್ಯಾನ್ಸರ್ಗಳು ನೋಡ್ತೀವಲ್ಲ, ಅಂಡಕೋಶದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ತುಂಬಾ ತೊಂದರೆಯಾದಾಗ ಬರ್ತಾರೆ. ಅದು ಯಾವಾಗ 3ನೇ ಸ್ಟೇಜಲ್ಲಿ, Stage 3 ಅಂತ ಹೇಳ್ತೀವಿ. ಆ ಸ್ಟೇಜ್ ಅಲ್ಲಿ ಕ್ಯೂರ್ ಖಂಡಿತ ಸಾಧ್ಯ ಇಲ್ಲ. ಈಗ ನೀವು ರೆಗ್ಯುಲರ್ ಚೆಕಪ್ ಮಾಡಿಸಿದಾಗ ಇಂಥ ತೊಂದರೆಗಳು ಮೊದಲೇ ಹಂತದಲ್ಲೇ ಸಿಗ್ತಾರೆ. ಅಂದ್ರೆ ಆ ತೊಂದರೆ ಕೊಟ್ಟಿರಲ್ಲ ಅದು, ಬಟ್ ನಾವು ಸ್ಕ್ಯಾನಿಂಗ್ ಅಲ್ಲಿ ಕಂಡುಹಿಡ್ತೀವಿ. ಸ್ಕ್ಯಾನಿಂಗ್ ಗಂಟು ಬಂದಿರೋದು, ಸ್ತನದಲ್ಲಿ ಗಂಟು ಬಂದಿರೋದು, ಗರ್ಭಕೋಶದಲ್ಲಿ ಬೆಳೆದಿರೋದು, ಇದೆಲ್ಲ ಸುಮ್ಸುಮ್ನೆ ಸ್ಕ್ಯಾನಿಂಗ್ ಮಾಡಿದಾಗಲೂ ಕೂಡ ನಮಗೆ ಕಾಣಿಸ್ಬರುತ್ತೆ. ಅದು ಮೊದಲೇ ಹಂತದಲ್ಲಿ ಇದ್ದಾಗ ಮೆಡಿಸಿನ್ ಇಂದ ಆಗ್ಲಿ ಸರ್ಜರಿಯಿಂದ ಆಗ್ಲಿ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಈ ತೊಂದರೆ ಬರೋವರೆಗೂ ವೇಟ್ ಮಾಡ್ದೇನೆ ನೀವು ರೆಗ್ಯುಲರ್ ಫಾಲೋಅಪ್, 40 ಇಯರ್ಸ್ ನಂತರ ಇಯರ್ಲಿ ಒನ್ಸ್ ಚೆಕಪ್ ಅಲ್ಲಿ ಇದ್ದಾಗ ಎಲ್ಲಾ ಸಮಸ್ಯೆಗಳು ಬೇಗ ನಾವು ಕಂಡುಹಿಡಿಯಬಹುದು.
1: ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಹಿಳೆಯರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದ್ರಲ್ಲಿ ಈ ಟೆಸ್ಟ್ಗಳು ಮತ್ತು ನಿಯಮಿತವಾಗಿ ಒಂದು ತಜ್ಞ ವೈದ್ಯರ ಸಲಹೆಯನ್ನು ಪಡೆಯೋದು ಯಾಕೆ ಅವಶ್ಯಕ ಅನ್ನೋದನ್ನ ಬಹಳ ಸರಳವಾಗಿ ರೂಪಿಸಿಕೊಟ್ಟಿದ್ದೀರಿ. ಆಕಾಶವಾಣಿ ಪರವಾಗಿ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್. ಈಗ ಮಹಿಳೆಯರಂದ್ರೆ ಕುಟುಂಬದ ಒಂದು ಸ್ತಂಭ ಇದ್ದಾಗೆ, ನೀವು ಆರೋಗ್ಯವಾಗಿದ್ರೆ ನಿಮ್ ಕುಟುಂಬದ ಎಲ್ಲಾ ಸದಸ್ಯರು ನೀವು ಆರೋಗ್ಯವಾಗಿ ಇಟ್ಕೋಬಹುದು. ಸೊ ಬೇರೆಯವರು ಕೊಡಬೇಕು ನೀವು ಅಟೆನ್ಷನ್, ಅದಕ್ಕಿಂತ ಮುಂಚೆ ನಿಮ್ಮಷ್ಟಕ್ಕೆ ನೀವು ಫಸ್ಟ್ ಚೆಕಪ್ ಮಾಡಿಸ್ಕೊಳ್ಳಿ, ನೀವು ಆರೋಗ್ಯವಾಗಿ ಇರಿ. ಥ್ಯಾಂಕ್ ಯು.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಬಗ್ಗೆ.

0: ನಾಟಕ ಶೇರ್ಷಾ. ಮೂಲ ಹಿಂದಿ ರಂಗನಾಟಕ ಸೇಠ್ ಗೋವಿಂದ ದಾಸ್, ರೇಡಿಯೋ ರೂಪಾಂತರ ಅಂಜಲಿ ಶರ್ಮಾ, ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್.
1: ಕೇಳಿ ನಾಟಕ ಶೇರ್ಷಾ.

0: ಹೋಗಿ ಬರುವೆ ನಿಜಾಮ್, ಬರೀದು ನನ್ನ ಕರೆದುಕೊಂಡೇ ಬರ್ತೀನಿ ಅಂತ ದೃಢ ನಿರ್ಧಾರ ಮಾಡಿಕೊಂಡು ಹೊರಟಿದ್ದೇನೆ.
1: ಸಂತೋಷ ಬಜಾನ್, ಆದ್ರೆ ತುಂಬಾ ತಡ ಮಾಡಿದ್ರೆ ನೀವು. ಅಣ್ಣ ಹೋಗಿ 10 ವರ್ಷಗಳೇ ಆದವು.
0: ತಡವಾಯ್ತು ನಿಜ. ಮೊದಲು ಅವನು ಎಲ್ಲಿದ್ದಾನೆ ಎಂದೇ ತಿಳಿಯಲಿಲ್ಲ. ಜೋರ್ನ್ಪುರದಲ್ಲಿ ಇದ್ದಾನೆ ಎಂದು ತಿಳಿದ ಮೇಲೂ ಜಾಗೀರಿನ ತಾಪತ್ರಯಗಳಿಂದ ಬೇಗ ಹೊರಡಲಾಗಲಿಲ್ಲ. ಆದರೂ ಎಷ್ಟು ಪತ್ರ ಬರೆದೆ ಅವನ ಪತ್ತೆಯಾದ ಮೇಲೆ. ಅವನ ಬಗ್ಗೆ ನನಗೆ ಪ್ರೀತಿ ಇಲ್ಲ ಎಂದುಕೊಂಡಿದ್ದೀನೇನು ಅಲ್ಲವೇ? ಅಪ್ಪನಾದ ಮೇಲೆ ತಂದೆಯ ಪ್ರೀತಿ ಅಂದರೆ ಏನು ಎಂದು ನಿನಗೆ ಅರಿವಾಗ. ದಿನನಿತ್ಯ ಅವನ ಚಿತ್ರ ಬಿಡಿಸಿ ಬಿಡಿಸಿ ನನಗಿಂತ ಅವನನ್ನು ನೀನು ಹೆಚ್ಚು ಪ್ರೀತಿಸುತ್ತೀಯ ಅಂತ ಭಾವಿಸಿದ್ದೀಯಾ ನೀನು? ಮಗನೇ, ನಾನು ನಿನ್ನ ಹಾಗೆ ಕವಿಯೂ ಅಲ್ಲ, ಚಿತ್ರಕಾರನೂ ಅಲ್ಲ. ಆದರೆ ಅವನ ಚಿತ್ರ ನನ್ನ ಎದೆಯಲ್ಲಿ ಕೊರೆಯಲ್ಪಟ್ಟಿದೆ. ನನ್ನ ಆತ್ಮ ಅವನ ಹಾಡು ಹೇಳುತ್ತಾ ಇರುತ್ತದೆ. ಕಳೆದ 10 ವರ್ಷದಲ್ಲಿ ನಾನು ನೆಮ್ಮದಿಯಿಂದ ಉಂಡಿಲ್ಲ, ನಿದ್ರೆ ಮಾಡಿಲ್ಲ. ಆದರೆ

0: ನೆನಪಿಡು, ನನಗೆ ಫರೀದ್ ಮೇಲಿರುವಷ್ಟೇ ಪ್ರೀತಿ ನಿನ್ನ ಮೇಲೆ ನಿನ್ನಿಬ್ಬರು ಸೋದರರ ಮೇಲೂ ಇದೆ. ಸಹಸ್ರಾನ್ ಬಿಟ್ಟು ಹೋಗೋದು ತುಂಬಾ ಕಷ್ಟವಿತ್ತು ಮಗನೇ.
1: ನೀವು ಇವತ್ತು ಹೋಗದಿದ್ರೆ ನಾನೇ ಹೊರಟ್ಬಿಡ್ತಿದ್ದೆ ಅಬ್ಬಜಾನ್.
0: ನೀನು ಹೋದರೆ ಅವನು ಬಂದು ಬಿಡ್ತಾನೇನೋ? ನನ್ನ ಪತ್ರಗಳಿಗೆ ಅವನನ್ನು ಕರೆತರಲಾಗಲಿಲ್ಲ.
1: ಅವನು ಬರದಿದ್ದರೆ ನಾನೇ ಅವನೊಂದಿಗೆ ಇದ್ದು ಬಿಡುತ್ತಿದ್ದೆ.
0: ಅವನು ಮಾಡಿದ ತಪ್ಪನ್ನೇ ನೀನು ಮಾಡ್ತಿದ್ದೆ ಅಷ್ಟೇ. ಹೇಗಿದ್ದಾನೋ ಏನೋ, ಊಟ ಬಟ್ಟೆಗೆ ಏನು ತಿದ್ದಾನೋ, ಇನ್ನು ನಿನಗೇನು ತಿನ್ನಿಸ್ತಿದ್ದ, ನಿನಗಿನ್ನೇನು ಉಡಿಸ್ತಿದ್ದ. ನಿಮಗಾಗಿ ದುಡಿದು ದುಡಿದು ನಾನು ದಿನ ಸಾಯ್ತಾ ಇದ್ದೀನಿ. ಕೃತಜ್ಞರು ನೀವು ಅಣ್ಣ ತಮ್ಮಂದಿರಿಬ್ಬರು.
1: ಭಾಯಿಜಾನ್, ನಿನಗಾಗಿ ಅದೆಷ್ಟು ಚಿತ್ರ ಬಿಡಿಸಿದೆ ನಾನು, ಆದರೆ ನೀನು ಬರಲಿಲ್ಲ.

0: ಇವತ್ತಿಗೆ 10 ವರ್ಷ ಮುಗಿಯುತ್ತೆ ಪಂಡಿತ್.
1: ಅವು ನಿಮ್ಮ ಪಾಲಿಗೆ 10 ದಿನದಂತೆ ಅನಿಸುತ್ತಿರಬಹುದು.
0: ಸಮಯ ಬಲು ಬೇಗ ಕಳೀತು ಎಂಬುದು ನಿಜ. ಆದರೆ ತಿಂಗಳುಗಟ್ಟಲೆ ಮನಸ್ಸು ಅಶಾಂತವಾಗಿತ್ತು. ಎಂತೆಂಥ ಯೋಚನೆಗಳೆಲ್ಲ ಬಂದವು. ಅಲ್ಲಿ ಊರಲ್ಲಿ ಹೊಸ ಅಮ್ಮ ಏನಾದರೂ ಅಂದಾಗಲೆಲ್ಲ ಓಡಿ ಹೋಗಬೇಕು ಅನ್ನಿಸ್ತಿತ್ತು. ಸಣ್ಣ ಹುಡುಗ ಎಷ್ಟು ಕಷ್ಟಪಡಬೇಕೋ ಎಂದು ತಾಳ್ಕೊಂಡಿದ್ದೆ. ಆದರೂ ಧೈರ್ಯ ಮಾಡಿ ಹೊರಬಂದಿದ್ದು ಒಳ್ಳೇದಾಯ್ತಲ್ವಾ ಪಂಡಿತ್?
1: ಖಂಡಿತ, ಜೋನ್ಪುರ್ ನಿಮ್ಮ ಪಾಲಿಗೆ ಬಲು ದೊಡ್ಡ ಪಾಠಶಾಲೆಯಾಯ್ತು.
0: ನಿಜ, ಜೋನ್ಪುರ್ ನನಗೆ ಕಲಿಸಿದಷ್ಟು ಪಾಠಗಳನ್ನ ಯಾವುದೇ ಮದರಸಾ ಕಲಿಸಲಾಗ್ತಿರಲಿಲ್ಲ. ಓದು ಬರಹ ಕಲಿತೆ. ಈ ಸೀಮೆಯ ನಿಜವಾದ ಸವಾಲುಗಳೇನು ಎಂಬುದನ್ನು ಅರಿತೆ. ಇದು ರೈತ ಸೀಮೆ, ಅವರ ಒಳಿತಲ್ಲೇ ಈ ಪ್ರದೇಶದ ಒಳಿತಿದೆ. ಅವರು ಬೆಳೀತಾರೆ, ಪ್ರಭುತ್ವ ಅವರ ರಕ್ಷಣೆ ಮಾಡುತ್ತೆ. ಅವರ ವೃತ್ತಿಯಲ್ಲೇ ಅವರು ಮುಂದುವರಿಯುವಂತೆ, ನೆಮ್ಮದಿಯಿಂದ ಇರುವಂತೆ ಮಾಡುವ ಪ್ರಭುತ್ವದ ಕರ್ತವ್ಯ. ಅದಕ್ಕೆ ಅವರ ಬೆಳೆಯ ಸ್ವಲ್ಪ ಭಾಗ ಪ್ರಭುತ್ವಕ್ಕೆ ಸೇರುತ್ತೆ. ರೈತರಿಂದ ಆದಷ್ಟು ಕಡಿಮೆ ವಸೂಲು ಮಾಡಬೇಕು. ಅದನ್ನು ಜನಸಾಮಾನ್ಯರ ಹಿತಕ್ಕೆ ಬಳಸದೇ ನಮ್ಮ ಧರ್ಮ.
1: ಆದರೆ ನೀವು ಬರುವ ಮೊದಲು ರೈತರು ಮತ್ತು ಅವರನ್ನು ರಕ್ಷಿಸುವವರ ಸಂಬಂಧ ಹೇಗಿತ್ತು ಹೇಳಿ? ಲೆಕ್ಕವಿಲ್ಲದಷ್ಟು ಮಂದಿ ದುಡಿಯುತ್ತಿದ್ದರು, ಬೆರಳಿಕೆಯಷ್ಟು ಜನ ಮೋಜು ಮಾಡುತ್ತಿದ್ದರು, ರಕ್ಷಕರೇ ಭಕ್ಷಕರಾಗಿದ್ದರು.
0: ಆಡಳಿತಗಾರರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕಿತ್ತು ಪಂಡಿತ್. ಅದನ್ನು ಸರಿ ಮಾಡ್ತಾ ಮಾಡ 10 ವರ್ಷಗಳು ಕಳೆದು ಹೋದವು.
1: ಸುಬೇದಾರರಿಂದ ನಿಮಗೆಷ್ಟು ಕೆಲಸ ಸಿಕ್ಕಿತೋ, ನೀವು ಅದನ್ನ ಎಷ್ಟು ಯೋಗ್ಯವಾಗಿ ಮಾಡಿದಿರೋ, ಅದರಿಂದ ಒಂದು ಮಾತು ಗಟ್ಟಿಯಾಯಿತು.
0: ಏನು?
1: ಅವಕಾಶ ಸಿಕ್ಕರೆ ತಾವು ಇದೇ ರೀತಿ ಇಡೀ ದೇಶವನ್ನು ಸುವ್ಯವಸ್ಥಿತಗೊಳಿಸಬಲ್ಲಿರಿ.
0: ಇಡೀ ದೇಶದ ವ್ಯವಸ್ಥೆ? ನನ್ನಂಥ ಅಲ್ಪನ ಬಗ್ಗೆ ಏನೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ದಿ ಪಂಡಿತ್?
1: ಅದಕ್ಕೆ ಕಾರಣವಿದೆ. ಕೆಲಸದ ಬಗ್ಗೆ ನಿಮ್ಮಲ್ಲಿ ಶ್ರದ್ಧೆ ಇದೆ, ತ್ಯಾಗ ಮನೋಭಾವವಿದೆ. ಹಿಂದೂ ಮುಸ್ಲಿಮರ ಭೇದ ಭಾವ ಇಲ್ಲ ತಮ್ಮಲ್ಲಿ.
0: ಆ ಭೇದ ಭಾವ ನನಗೆ ಅರ್ಥವಾಗೋದಿಲ್ಲ ಪಂಡಿತ್. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಮಸೀದಿಯಲ್ಲಿ ನಮಾಜ್ ಮಾಡಲಿ, ಮಂದಿರದಲ್ಲಿ ಪೂಜೆ ಮಾಡಲಿ, ಹಿಂದೂ ಮುಸ್ಲಿಮರಿಬ್ಬರೂ ಹೊಲದಲ್ಲಿ ದುಡಿತಾರೆ. ನನ್ನ ಆತ್ಮೀಯ ಗೆಳೆಯನಾದ ನೀನು ಹಿಂದೂ, ನಿನ್ನ ನೆರವಿಲ್ಲದೆ ನನ್ನಿಂದ ಏನೂ ಮಾಡಲಾಗ್ತಿರಲಿಲ್ಲ.
1: ಭೇದ ಭಾವ ರಹಿತವಾದ ಈ ಸೇವೆಯಿಂದ ನಿಮಗೊಂದು ವಿಚಿತ್ರ ಸುಖ ಸಿಗುತ್ತದೆ ಎಂದು ನನಗನಿಸುತ್ತದೆ. ಇದೊಂದು ಅದ್ಭುತವಾದ ಸಂತೋಷ. ಈ ಕಾರ್ಯದಲ್ಲಿ ತಲ್ಲೀನರಾಗಿ ನೀವು ಮನೆ ಮಠ ಬಾಗೀರನ್ನಷ್ಟೇ ಅಲ್ಲ, ನಿಮ್ಮನ್ನು ಮರೆತು ಬಿಡ್ತೀರಿ.
0: ನಿಜ ಇರಬಹುದು ಪಂಡಿತ್. ಆದರೂ ನಮ್ಮೂರು ಸಹಸ್ರಾನ್ ನೆನಪಾಗುವ ಸಂದರ್ಭಗಳು ಕಡಿಮೆ ಇಲ್ಲ.
1: ಮೊದಲಿನಷ್ಟು ಅಲ್ಲವೆಂದುಕೊಂಡಿದ್ದೇನೆ. ಜೋನ್ಪುರದಲ್ಲಿ ಮಾಡಿರುವ ಒಳ್ಳೆಯ ಕೆಲಸ ನಿಮ್ಮ ಜಾಗೀರಿನಲ್ಲೂ ಮಾಡಬಹುದು ಎಂಬ ಕಾರಣಕ್ಕೆ ಊರು ನೆನಪಾಗುತ್ತಿರಬಹುದು.
2: ಹುಜೂರ್, ತಮ್ಮ ತಂದೆಯವರು ಬಂದಿದ್ದಾರೆ.
0: ಸಲಾಮ್ ಅಬ್ಬಾಜಾನ್.
2: ಅಷ್ಟು ಪತ್ರ ಬರೆದರೂ ಬರಲಾರದಷ್ಟು ಕಠಿಣ ಹೃದಯ ಆದೆಯಲ್ಲ ಫರೀದ್. ಈ ಇಳಿ ವಯಸ್ಸಲ್ಲಿ ನಾನೇ ಬರಬೇಕಾಯಿತು.
0: ಖಂಡಿತ ಇಲ್ಲ ಅಬ್ಬಾಜಾನ್. ಸುಬೇದಾರರು ಅದೆಷ್ಟು ಕೆಲಸ ವಹಿಸಿದ್ದಾರೆಂದ್ರೆ ಬಿಡುವೆ ಆಗೋದಿಲ್ಲ. ತಾವು ಹೇಗಿದ್ದೀರಿ?
2: ಬದುಕಿದ್ದೇನೆ.
1: ಕೂಡಿ ಸನ್ ಸಾಹೇಬ್ರೆ, ತಮ್ಮ ಮಗ ಜೋನ್ಪುರದ ಸ್ವರೂಪವನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ.
2: ಸಂತೋಷವಾಯಿತು ಅದನ್ನು ಕೇಳಿ.
0: ಎಲ್ಲ ಇವರ ನೆರವಿನಿಂದಲೇ ಅಬ್ಬಾಜಾನ್, ನನ್ನ ಆಮಿಯರಿವರು.
2: ಸಂತೋಷ ಮಗನೇ, ನೀನೀಗ ನನ್ನೊಡನೆ ಸಹಸ್ರಾನಿಗೆ ಹೊರಡಬೇಕು.
0: ಯಾಕೆ? ಊರಲ್ಲಿ ಎಲ್ಲ ಕ್ಷೇಮವಷ್ಟೇ? ನಿಜಾಮ್ ಹೇಗಿದ್ದಾನೆ?
2: ಎಲ್ಲ ಕ್ಷೇಮ. ನನಗೀಗ ವಯಸ್ಸಾಯಿತು ಫರೀದ್. ಜಾಗೀರಿನ ಕೆಲಸ ನನ್ನಿಂದ ನೋಡಲಾಗುತ್ತಿಲ್ಲ. ನೀನು ಹಿರಿಮಗ, ಜಾಗೀರು ಮತ್ತು ಮನೆ ಎರಡನ್ನೂ ನೀನೇ ನೋಡಬೇಕು. ಜೋನ್ಪುರದ ಕಾಯಕಲ್ಪ ಮಾಡಿದ್ದೆಂದು ನಿನ್ನ ಮಿತ್ರರು ಹೇಳುತ್ತಾರೆ. ಅದನ್ನೇ ಸಹಸ್ರಾನ್ನಲ್ಲೂ ಮಾಡು. ಗೆಳೆಯನ ಮುಖವನ್ನ ಏನ್ ನೋಡ್ತಾ ಇದ್ದೀಯ? ಅವರನ್ನೂ ಕರೆತ. ಅಗತ್ಯ ಕೆಲಸವಿದ್ದರೆ ಜೋನ್ಪುರಕ್ಕೂ ಬಂದು ಹೋಗದು. ನಿಜಾಮ್ ನಿನ್ನನ್ನು ತುಂಬಾ ನೆನೆಸುತ್ತಾನೆ ಕೂಡ.

0: ನಿನ್ನ ತಾಯಿ ಸುಲೇಮಾನ್ ಮತ್ತು ಅಹಮದ್ ಕೂಡ ನಿತ್ಯ ನಿನ್ನನ್ನು ನೆನೆಯುತ್ತಾರಪ್ಪ. ಆದರೆ ನಿಜಾಮ್ ನಿನ್ನ ನೆನಪಲ್ಲಿ ಹುಚ್ಚನಾಗಿದ್ದಾನೆ. ಈಗ ಅವನು ಕವಿ, ಚಿತ್ರಕಾರ ಎರಡೂ ಆಗಿದ್ದಾನೆ. ಸದಾ ನಿನ್ನದೇ ಚಿತ್ರ ಬರೆಯುತ್ತಾನೆ, ನಿನ್ನ ಮೇಲೆ ಕವಿತೆ ರಚಿಸಾನೆ.
1: ಓಹ್, ಹಾಗೋ?
0: ಸರಿ, ಗಂಟು ಮೂಟೆ ಕಟ್ಟು ಫರೀದ್. ಪಂಡಿತ್ ಜಿ, ತಾವು ನಡೀರಿ.
1: ಆದರೆ ಸುಬೇದಾರರಿಂದ ಅನುಮತಿ ಪಡಿಬೇಕು ಅಬ್ಬಾನ್.
2: ಸುಬೇದಾರರಿಗೆ ಫರೀದ್ ಎಂದರೆ ತುಂಬಾ ಪ್ರೀತಿ ಕಾಕ. ಊರಿಗೆ ಹೋಗುತ್ತೇನೆಂದರೆ ಬೇಡವೆನ್ನಲಾರರು.

0: ಓಹೋ, ನನ್ನ ಇನ್ನೊಂದು ಚಿತ್ರ ತಯಾರಾಗ್ತಿದೆ. ನಿನಗೆ ನಾನೆಂದ್ರೆ ಅದೆಷ್ಟು ಪ್ರೀತಿ ನಿಜಾಂ, ಆದರೆ ನನ್ನ ಹೃದಯ ನಿನ್ನಂತಿಲ್ಲ ನಿಜಾಂ. ಅದರಲ್ಲಿ ಪ್ರೀತಿಯೇ ಇಲ್ಲ.
1: ಇಲ್ಲ ಇಲ್ಲ, ನಿಮ್ಮ ಹೃದಯ ಹಾರಲು ಸಾಧ್ಯವೇ ಇಲ್ಲ. ಪ್ರೀತಿ ಇಲ್ಲದ ಹೃದಯ ಮರಳುಗಾಡಿನಂತೆ. ನಿಮ್ಮ ಹೃದಯ ಅದೆಷ್ಟು ಹಸಿರೆಂದರೆ, ನೀವು ಹೋದಲ್ಲೆಲ್ಲ ಅದು ಹಸಿರಿನಿಂದ ತುಂಬಿ ಹೋಗುತ್ತದೆ. ಜೋನ್ಪುರದಲ್ಲಿ ನೀನು ಮಾಡಿದಿರಿ ಎಂಬುದನ್ನು ಕೇಳಿದ್ದೆ, ಇಲ್ಲಿಗ ನೋಡುತ್ತಿದ್ದೇನೆ.
0: ಆದರೆ ನಿಜಾಂ, ನೀನ್ ನನ್ನನ್ನು ಇಷ್ಟಪಟ್ಟಷ್ಟು ನಾನು ನಿನ್ನನ್ನು ಇಷ್ಟಪಡಲ್ಲ. ನಾನು ಜೋನ್ಪುರಕ್ಕೆ ಹೋದಾಗ ನೀನು ಹುಡುಗ, ಆಗಲೂ ಅಡ್ಡಾದಿಡ್ಡಿ ಗೆರೆ ಎಳೆಯುತ್ತಿದ್ದೆ, ಹಾಡುತ್ತಿದ್ದೆ. ಆದರೆ ವಯಸ್ಸಿಗೆ ಬಂದ ಮೇಲೆ ನನ್ನ ಚಿತ್ರ ಬರೆದು ನನ್ನ ಮೇಲೆ ಕವಿತೆ ಕಟ್ಟಿ ಸಮಯ ಕಳೆದು ಬಿಟ್ಟೆ. ನೀನು ನನ್ನ ಜೊತೆ ಇರುವುದನ್ನು ಬಿಟ್ಟರೆ ನಿನಗೆ ಬೇರೇನೂ ರುಚಿಸೋದಿಲ್ಲ. ನನಗೆ ಈ ಪ್ರೀತಿ ಒಮ್ಮೊಮ್ಮೆ ಬೇಸರ ತರಿಸುತ್ತೆ. ಆದರೆ ನೀನು
1: ಅಂದರೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಕಡಿಮೆ ಇಲ್ಲ ಭಾಯಿಜಾ. ಅದನ್ನು ನೀವು ಲೆಕ್ಕವಿಲ್ಲದಷ್ಟು ನಿಜಾಮರಿಗೆ ಹಂಚಿಬಿಟ್ಟಿದ್ದೀರಿ.
0: ಯಾಕೆ, ನೀನು ಹಾಗೆ ಪ್ರೀತಿ ಹಂಚಲಾರೆಯ?
1: ಹಂಚಲಾರನೇನು, ಯಾಕೆಂದರೆ ನಿಮ್ಮ ಹೃದಯ ಸಮುದ್ರವಾದರೆ ನನ್ನದೊಂದು ಸಣ್ಣ ತೊರೆ ಮಾತ್ರ ಅನಿಸುತ್ತೆ.
0: ಇವತ್ತು ನನ್ನ ಮನದಲ್ಲೊಂದು ವಿಚಾರ ಬಂದಿದೆ ನಿಜಾಂ.
1: ಏನು ಭಾಯಿಜಾ?
0: ನನ್ನ ಹೃದಯ ಮರಳುಗಾಡಾಗಿರೆ, ಹಸಿರಾಗಿದ್ದರೆ, ಅದರಲ್ಲಿ ಪ್ರೀತಿ ಇದ್ದರೆ ಅದು ಪರಿಶುದ್ಧ ಪವಿತ್ರ ಪ್ರೇಮ.
1: ಪವಿತ್ರ ಪ್ರೇಮ? ಹಾಗಾದರೆ ನಿಮ್ಮ ಬಗ್ಗೆ ನನ್ನ ಹೃದಯದಲ್ಲಿ ಇರುವುದು ಅಪವಿತ್ರ ಪ್ರೇಮವೇ?
0: ಇಲ್ಲ ಇಲ್ಲ, ಅದು ಹಾಗಲ್ಲ. ಆ ಬಗ್ಗೆ ಮತ್ತೆಂದಾದರೂ ಮಾತಾಡೋಣ. ಈಗ ನಿನ್ನಿಂದ ಒಂದು ಕೆಲಸವಾಗಬೇಕು.
1: ಅಪ್ಪಣೆ ಕೊಡಿಸಿ ಭಾಯಿಜಾನ್.
0: ಸಹಸ್ರಾನ್ ನನಗೆ ಮತ್ತೆ ಬೇಡವೆನಿಸುತ್ತಿದೆ. ಹೊಸ ಅಮ್ಮನ ಪ್ರೀತಿಯಲ್ಲೇನು ಕೊರತೆಯಾಗಿಲ್ಲ, ಆದರೂ ಇಲ್ಲಿ ಆಗಾಗ ನನ್ನ ವಿರುದ್ಧ ಪಿತೂರಿ ನಡೆಸಲಾಗುತ್ತಿದೆ ಎಂದು ಬ್ರಹ್ಮಾದಿತ್ಯ ತಿಳಿಸಿದ್ದಾನೆ. ಇಲ್ಲಿ ನಾನು ಬಂದ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೇನೆ. ಮತ್ತೆ ಓಡಿ ಹೋಗುವ ಮನಸ್ಸಾಗಿದೆ.
1: ಈಗೆಲ್ಲಿ ಹೋಗಬೇಕೆಂದಿದ್ದೀರಿ ಭಾಯಿಜಾನ್?
0: ಹಿಂದೂಸ್ತಾನದ ಆಗ್ರಾಕ್ಕೆ ಹೋಗಬೇಕೆಂದುಕೊಂಡಿದ್ದೇನೆ.
1: ನಾನು ನಿಮ್ಮೊಟ್ಟಿಗೆ ಬರುತ್ತೇನೆ.
0: ನೀನು ಬರಲೇಬೇಕು, ಆದರೆ ನನ್ನ ಈ ಪ್ರಯಾಣದಲ್ಲಿ ನೀನು ಕಷ್ಟವನ್ನೂ ಅನುಭವಿಸಬೇಕಾಗಿ ಬರಬಹುದು.
1: ನೀವಿಲ್ಲದೆ ನಾನೊಂದು ಕ್ಷಣವೂ ಬದುಕಿರಲಾರೆ. ನೀವಿದ್ದ ನನಗೆ ಸ್ವರ್ಗ ಭಾಯಿಜಾನ್.

0: ಸರಿ ನಾನು ಓಹ್ ಕ್ಷಮಿಸಿ, ನಿಮ್ಮ ಬಟ್ಟೆ ಹಾಳಾದವು. ಇವೆಲ್ಲ ಯಾವಾಗ ಬಂದ್ರಿ? ತನ್ಮಯರಾಗಿ ಈ ಚಿತ್ರ ನೋಡುತ್ತಿದ್ದೀರೆಂದು ನನಗೆ ತಿಳಿಯಲೇ ಇಲ್ಲ.
1: ಚಿತ್ರಕಾರ, ನಿನ್ನ ತಪ್ಪಿಗೆ ಶಿಕ್ಷೆ ನೀಡಲಾಗುವುದು.
0: ಶಿಕ್ಷೆ? ತಪ್ಪು ನನ್ನಿಂದ ತಪ್ಪಾಯಿತು ನಿಜ, ಆದರೆ ಅದು ಅಕಸ್ಮಾತ್ ಆದದ್ದು. ಆದರೂ ತಪ್ಪೆಂದಾದರೆ ನಾನು ಶಿಕ್ಷೆ ಅನುಭವಿಸಲು ಸಿದ್ಧ.
1: ಕೊಡಲ ಹಾಗಿದ್ದರೆ ಶಿಕ್ಷೆಯನ್ನು?
0: ಶಿಕ್ಷೆಯನ್ನ ಅಧಿಕಾರಿ ಇರುತ್ತಾರೆ, ಆದರೆ ನೀವು?
1: ನಿಮ್ಮ ತಪ್ಪಿಗೆ ಶಿಕ್ಷೆ ನೀಡಬಲ್ಲ ಯೋಗ್ಯ ಅಧಿಕಾರಿಣಿ ನಾನು.
0: ಹಾಗಿದ್ದರೆ ಶಿಕ್ಷೆ ನೀಡಿರಿ.
1: ನಿಮ್ಮ ಶಿಕ್ಷೆ ಎಂದರೆ ಇದು, ನೀವು ನಮ್ಮಿ ಗೆಳೆಯ ಚಿತ್ರ ಬಿಡಿಸಬೇಕು.
2: ಏನು, ನಿನಗೇನು ಹುಚ್ಚೆ ಗೆಳತಿ?
1: ನನ್ನ ಶಿಕ್ಷೆಯನ್ನು ಒಪ್ಪಿಕೊಂಡೆಯಲ್ಲ ಚಿತ್ರಕಾರ, ತೆಗಿ ಈ ಚಿತ್ರವನ್ನು ಇಲ್ಲಿಂದ, ಬಿಡಿಸು ನನ್ನ ಗೆಳತಿ ಹತ್ರ.
2: ಆದರೆ ಆದರೆ
1: ನೀನು ಸುಮ್ಮನಿರು ಬಾನು.
0: ಆದರೆ ನಾನು ಪ್ರಕೃತಿಯ ಚಿತ್ರಗಳನ್ನು ಮತ್ತು ನನ್ನ ಅಣ್ಣನ ಚಿತ್ರಗಳನ್ನು ಬಿಟ್ಟರೆ ಬೇರಾರ ಚಿತ್ರಗಳನ್ನು ಬಿಡಿಲ್ಲ.
1: ಇದು ತಪ್ಪಿಗೆ ನೀಡಿದ ಶಿಕ್ಷೆ. ಚಿತ್ರ ಬಿಡಿಸಲು ಕೂಲಿ ನೀಡಬೇಕೆಂದರೆ ಇದು ತಗೋ ನನ್ನ ಗೆಳತಿಯ ಕೊರಳಹಾರ. ನೀನು ಯಾರ ಚಿತ್ರ ಬಿಡಿಸುತ್ತಿದ್ದೀಯ ನಿನಗೆ ಗೊತ್ತಿಲ್ಲ. ಇವಳು ಲಾರ್ಡ್ ಬಾನು, ಆಗ್ರಾದ ಅತ್ಯಂತ ಶ್ರೀಮಂತಳು ಸುಂದರಿಯೂ ಆದ ರಾಜಕುಮಾರಿ ಈಕೆ.
0: ಕ್ಷಮೆ ಇರಲಿ, ನಿಜವಾದ ಕಲಾಕಾರನ ಬೆಲೆಯನ್ನು ಅತ್ಯಂತ ಶ್ರೀಮಂತ ರಾಜಕುಮಾರಿ ಏನು ಚಕ್ರವರ್ತಿಯೂ ಕಟ್ಟಲಾರ. ಕಲೆಗೆ ಬೆಲೆ ಕಟ್ಟಲಾಗದು. ಆದರೆ ನಾನು ಶಿಕ್ಷೆಯನ್ನು ಒಪ್ಪಿಕೊಂಡಿದ್ದೇನೆ, ನಿಮ್ಮ ಆಜ್ಞೆ.
1: ಧನ್ಯವಾದ ಚಿಕಾರ.
0: ತಾವು ಕನಿಷ್ಠ 3 ದಿನ ಪ್ರತಿನಿತ್ಯವೂ ಇಲ್ಲಿಗೆ ಬರಬೇಕು. 4ನೇ ದಿನ ಚಿತ್ರ ಕೊಡಬಲ್ಲೆ. ಬನ್ನಿ ಇಲ್ಲಿ ಕುಳಿತುಕೊಳ್ಳಿ.
2: ಸರಿ.
0: ಹೀಗೆ, ಹಾ ಹೀಗೆ, ನೀವು ಸ್ವಲ್ಪ ತಲೆ ಎತ್ತಿ. ಹಾ, ಆ ಸಂಪಿಗೆ ಹೂವಿನ ಮರದತ್ತ ನೋಡಿ.
1: ಎತ್ತು ಗೆಳತಿ, ತಲೆ ಎತ್ತು.

0: ಆಗ್ರಾಕ್ಕೆ ಬಂದು ಇಷ್ಟು ಕಾಲವಾದರೂ ಏನೂ ಮಾಡಲಾಗಲಿಲ್ಲವಲ್ಲ ಪಂಡಿತ್.
1: ಹೌದು, ಏಕೆಂದರೆ ಇಲ್ಲಿ ನಾವು ಅಧಿಕಾರವೇ ಇಲ್ಲದ ಅಮೀರನೊಬ್ಬನ ನೌಕರರು. ಇಲ್ಲಿ ಜೋನ್ಪುರದಲ್ಲಿದ್ದಂತೆ ನೀವು ಸುಬೇದಾರರು ಅಲ್ಲ, ಸಹಸ್ರಾನ್ನಲ್ಲಿದ್ದಂತೆ ಜಾಗೀರದಾರರು ಅಲ್ಲ.
0: ನಿಜ, ನಾನಿಲ್ಲಿ ಮದರಸಾದಲ್ಲಿನ ವಿದ್ಯಾರ್ಥಿ ಅಲ್ಲ, ಉಸ್ತಾದನಂತೆ ಇದ್ದೀನಿ. ಆದರೆ ಜೋಧ್ಪುರ ಸಹಸ್ರಾನ್ನಲ್ಲಿ ಇದ್ದಂತಹ ಸವಾಲುಗಳೇ ಇಲ್ಲಿಯೂ ಇದ್ದಾವೆ.
1: ಅವಕಾಶ ಸಿಕ್ಕರೆ ಜೋನ್ಪುರ ಮತ್ತು ನಿಮ್ಮ ಜಾಗೀರ್ನಲ್ಲಿ ಮಾಡಿದಂತೆ ಸಮಸ್ತ ದೇಶದಲ್ಲೂ ನೀವು ಬದಲಾವಣೆ ತರಬರಲಿರೆಂಬ ನನ್ನ ಮಾತನ್ನು ಒಪ್ಪುವಿರೆಂದು ನಂಬುತ್ತೇನೆ.
0: ನನಗಾಗಿ ಎಂತೆಂಥ ಕನಸು ಕಾಣುತ್ತೀ ಪಂಡಿತ್, ನನಗಂತಹ ಅವಕಾಶ ಸಿಗಬಲ್ಲದೆ.
1: ನಮ್ಮ ಸಂಸ್ಕೃತದಲ್ಲಿ ಕವಿ ಹೇಳಿದ್ದಾನೆ, ಮನುಷ್ಯನ ಭಾಗ್ಯದಲ್ಲಿ ಏನಿದೆ ಎಂಬುದು ಭಗವಂತನಿಗೇ ಗೊತ್ತಿಲ್ಲ, ಇನ್ನು ಮನುಷ್ಯನಿಗೆಲ್ಲಿ ಗೊತ್ತಾಗಬಲ್ಲದು ಅಂತ.
0: ಪ್ರತಿ ಮಾತಿಗೂ ನನ್ನನ್ನು ತೇಜಿಸುವುದೇ ನಿನ್ನ ಕೆಲಸ.
1: ಮಾತು ಮಾತಿಗೂ ನಿಮ್ಮನ್ನು ಹೊಗಳುತ್ತಲೇ ಇದ್ದರೆ ನನ್ನಂತಹ ಶತ್ರು ಬೇರೆ ಇರಲಾರ. ನಾನು ನಿಮ್ಮ ದೋಷಗಳನ್ನು ಎತ್ತಿ ಹೇಳುವುದಿಲ್ಲವೇ?
0: ಹೇಳುತ್ತಿ ಪಂಡಿತ್, ಹೇಳುತ್ತಿ.
2: ಭಾಯ್ ಸಾಹೇಬ್, ಭಾಯ್ ಸಾಹೇಬ್, ಅಬ್ಬಾಜಾನ್ ಹೋಗಿಬಿಟ್ರು, ನಾವು ತಕ್ಷಣ ಸಹಸ್ರಾನ್ಗೆ ಹೊರಡಬೇಕು.
0: ನಿಜ? ಹೌದು, ಹೋಗು.
1: ಹೋಗೋಣ, ಹೋಗೋಣ. ಈಗೊಂದು ಗಳಿಗೆ ಕೂಡಿರಿ.
0: ಇದು ಕೂಡುವ ಹೊತ್ತೆ ಪಂಡಿತ್ಜಿ.
1: ಹಾಗಲ್ಲ ನಿಜಾಮ್, ಕೇವಲ ಭಾವುಕತೆಯಲ್ಲಿ ಮುಳುಗಿ ಯಾವುದೇ ಕೆಲಸ ಮಾಡುವುದು ಸರಿಯಲ್ಲ. ನಾನು ಜಾಗೀರಿನಲ್ಲಿ ಬಹುಕಾಲವಿದ್ದು ಎಲ್ಲವನ್ನೂ ಅಧ್ಯಯನ ಮಾಡಿದ್ದೇನೆ. ಆದದ್ದು ಆಗಿ ಹೋಯಿತು, ಅಲ್ಲಿ ಹೋಗಿ ಆದರೂ ಏನು ಮಾಡಬಲ್ಲಿರಿ ನೀವು? ತಂದೆ ಇಲ್ಲವೆಂಬ ಕಣಕ್ಕೆ ಆಪತ್ತಿಗೂ ಈಡಾಗಬಹುದು ನೀವು.
0: ಆದರೆ ಸಹಸ್ರಾನ್ಗೆ ಹೋಗಲೇಬೇಕು ಪಂಡಿತ್.
1: ಹೋಗಲೇಬೇಕೆಂದಿದ್ದರೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡೇ ಹೋಗಬೇಕು.
0: ಏನೆಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಬೇಕು ಪಂಡಿತ್?
1: ಒಂದಂತೂ ಆಗಲೇಬೇಕು, ನೀವು ಹಿರಿ ಮಗ, ತಂದೆಯ ನಂತರ ಜಾಗೀರು ನಿಮಗೇ ಸಲ್ಲಬೇಕು. ನಿಮ್ಮ ಮಾಲೀಕ ದೌಲತ್ ಖಾನ್ ಅವರ ನೆರವಿನಿಂದ ಜಾಗೀರನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಿದ ರಾಜಾಜ್ಞೆ ಪಡೆದೇ ನಾವು ಹೊರಡಬೇಕು.
0: ಹಾಗಾದರೆ ಹೊರಡುವುದು ತುಂಬಾ ತಡವಾಗುವುದಲ್ಲ ಪಂಡಿತ್?
1: ಮೊದಲು ಹೋಗಿ ಮಾಡುವಂಥದ್ದೇನೂ ಇಲ್ಲ, ರಾಜಾಜ್ಞೆ ಪಡೆದೇ ಹೊರಡಬೇಕು ನಾವು.
0: ನಿನ್ನಿಷ್ಟ ಪಂಡಿತ್.

0: ನೋಡಿದೆಯಾ ನಿಜಾಂ, ಎಷ್ಟೆಲ್ಲ ರಕ್ತಪಾತ, ಯುದ್ಧದ ಮಾತು ಕೇಳಿದ್ದೆವು, ಯಾವುದೂ ಆಗಲಿಲ್ಲ. ಒಂದು ಹನಿ ರಕ್ತ ಹರಿಯಲಿಲ್ಲ, ಒಬ್ಬ ಮನುಷ್ಯ ಘಾಸಿಗೊಳ್ಳಲಿಲ್ಲ.
1: ಇಲ್ಲ, ನಿಮ್ಮ ಸಲಹೆ ಫಲ ಪಂಡಿತ್ಜಿ. ನಾವು ರಾಜಾಜ್ಞೆ ತರದೆ ಬಂದಿದ್ದರೆ ರಕ್ತದ ನದಿಗಳೇ ಹರಿಯುತ್ತಿದ್ದವು.
0: ರಾಜಾಜ್ಞೆಯ ಜೊತೆ ಇನ್ನೂ ಒಂದು ಕಾರಣವಿದೆ ನಿಜಾಂ.
1: ಏನದು?
0: ನಿಮ್ಮಣ್ಣ ಮಾಡಿದ ಪ್ರಜಾಸೇವೆ. ಜೋನ್ಪುರದಿಂದ ಮರಳಿದ ಮೇಲೆ ಎಷ್ಟೆಲ್ಲ ಕಷ್ಟಗಳನ್ನ ಸಹಿಸಿ ತ್ಯಾಗ ಮಾಡಿ ಶುದ್ಧ ಹೃದಯದಿಂದ ಭೇದ ಭಾವವಿದೆ ನಿಮ್ಮಣ್ಣ ಪ್ರಜಾಸೇವೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲಾ ಜಾತಿಯ ಸಮುದಾಯದವರು ಅವರೊಂದಿಗಿದ್ದಾರೆ. ರಾಜಾಜ್ಞೆ ಸೇನೆಯ ಬಲದಿಂದ ಅಲ್ಪಕಾಲ ಸಂಪಿನ ಮೇಲೆ ಅಧಿಕಾರ ಸಾಧಿಸಬಹುದು, ಆದರೆ ನಿಸ್ವಾರ್ಥ ಸೇವೆಯಿಂದ ಮಾತ್ರ ಹೃದಯದ ಮೇಲೆ ಅಧಿಕಾರ ಪಡೆಯಬಹುದು. ಹೃದಯ ಗೆದ್ದಾಗ ಮಾತ್ರ ಯಾವುದೇ ವಸ್ತು ಮೇಲೆ ಸ್ಥಾಯಿ ಅಧಿಕಾರ ದಕ್ಕಬಲ್ಲದು.
2: ಆದರೆ ಪಂಡಿತ್, ಸುಲೇಮಾನ್ ಮತ್ತು ಅಹಮ್ಮದ್ ನನ್ನ ತಮ್ಮಂದಿರಾದರೂ ಅವರ ಹೃದಯದ ಮೇಲೆ ನನ್ನ ಯಾವುದೇ ಪ್ರಭಾವ ಇಲ್ಲ. ಅವರು ಶಾನ್ನ ಸುಬೇದಾರ ಮೊಹಮ್ಮದ್ ಖಾನ್ ಸೂರ್ ಬಳಿ ನೆರವು ಕೇಳಿಕೊಂಡು ಹೋಗಿದ್ದಾರೆ.
0: ಅದಕ್ಕೆ ಕಾರಣ ಸ್ವಾರ್ಥ. ಚಿಂತಿಸಬೇಡಿ, ನಿಮ್ಮ ತಮ್ಮಂದಿರ ಮನಸ್ಸು ಎಂದಾದರೂ ಪರಿವರ್ತಿತವಾಗಲಿದೆ.
2: ನೀನು ಮನುಷ್ಯನ ಒಳ್ಳೆಯತನದತ್ತಲೇ ನೋಡುತ್ತೀ ಪಂಡಿತ್.
0: ಇಲ್ಲ ಇಲ್ಲ, ನಾನು ಮನುಷ್ಯ ಹೃದಯದ ಎರಡೂ ಮಗ್ಗಲುಗಳ ಮೇಲೆ ಕಣ್ಣಿಡಲು ಬಯಸುತ್ತೇನೆ. ಅಗತ್ಯ ಕೆಲಸದ ಮೇಲೆ ಹೊರಟಿದ್ದೇನೆ, ನಾನಿನ್ನು ಬರುವೆ.

0: ನಿಜಾಂ, ನಿನ್ನ ಕವಿತ್ವ ಮತ್ತು ಚಿತ್ರಕಲೆಗೆ ಹೊಸದೇ ಒಂದು ರಂಗು ಬಂದಿದೆ. ಈಗ ಹೇಳು, ಈ ಸುಂದರ ಮಹಿಳೆಯ ಚಿತ್ರ ಯಾರದು? ತಕ್ಷಣ ಅವಳೊಂದಿಗೆ ನಿನ್ನ ಮದುವೆ ಮಾಡಿಸಿ ಬಿಡುವೆ.
1: ಆಕೆ ಮದುವೆ ಆಗಿಬಿಟ್ಟಿದೆ ಭಾಯಿಜಾನ್.
0: ಈ ಶಾಯಿರಿ ಮತ್ತು ಚಿತ್ರಕಲೆಯ ಅಂತಿಮ ಪರಿಣಾಮ ಇದೇ ಆಗುತ್ತೆ ನಿಜಾಂ. ನಿನ್ನನ್ನು ಕಾಪಾಡಲು ಈಗ ನಿನ್ನ ಮದುವೆಯ ವ್ಯವಸ್ಥೆ ಮಾಡಬೇಕು.
1: ಅದು ಅಸಾಧ್ಯ ಭಾಯಿಜಾನ್, ನಾನು ಆ ಬಗ್ಗೆ ಯೋಚಿಸಿಯೇ ಇಲ್ಲ.
0: ಆಯ್ತು, ಆ ಬಗ್ಗೆ ಮತ್ತೆ ಮಾತಾಡೋಣ. ಈಗೊಂದು ಮುಖ್ಯ ವಿಚಾರದ ಬಗ್ಗೆ ನಿನ್ನ ಬಳಿ ಮಾತಾಡಬೇಕು.
1: ಅಪ್ಪಣೆ ಭಾಯಿಜಾನ್.
0: ತಂದೆಯವರು ತೀರಿಕೊಂಡು ತುಂಬಾ ಕಾಲವಾಯಿತು. ಜಾಗೀರಿನಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಬೇಕಿತ್ತೋ ಮಾಡಿದ್ದಾಯಿತು. ಆದರೆ ಹಿಂದೂಸ್ತಾನದ ಆಡಳಿತದ ಬಗ್ಗೆ ಕೇಳಿ ಬರ್ತಿರೋ ಮಾತುಗಳನ್ನು ಗಮನಿಸಿದರೆ ರಾಜಾಜ್ಞೆಯೊಂದರಿಂದಲೇ ಜಾಗೀರು ಉಳಿಸಿಕೊಳ್ಳೋದು ಸಾಧ್ಯವಾಗಲಿಕ್ಕಿಲ್ಲ ಅನಿಸುತ್ತೆ. ಯಾವುದಾದರೊಂದು ಹೊರಗಿನ ಶಕ್ತಿಯ ಜೊತೆ ನಾವು ಸಂಪರ್ಕ ಇಟ್ಟುಕೊಳ್ಳಲೇಬೇಕು. ಇಲ್ಲವಾದರೆ ಜಾಗೀರಷ್ಟೇ ಅಲ್ಲ, ಜೀವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಬಿಹಾರ್ ಶರೀಫ್ಗೆ ಹೋಗಿ ಅಲ್ಲಿನ ಸುಬೇದಾರನ ಜೊತೆ ಇರಲು ನಾನು ನಿರ್ಧರಿಸಿದ್ದೇನೆ.
1: ಮತ್ತೆ ನಾ?
0: ನೀನೀಗ ಸಾಕಷ್ಟು ದೊಡ್ಡವನಾಗಿದ್ದಿ, ಜಾಗೀರದಾರನ ಮಗ ನೀನು. ಈ ಜಾಗೀರನ್ನು ನೀನು ನೋಡಿಕೊ.
1: ಆದರೆ ನಾನೊಬ್ಬನೇ.
0: ಒಬ್ಬನೇ ಕೆಲಸ ಮಾಡುವ ತನಕ, ಕೆಲಸದ ಭಾರ ಮತ್ತು ಜವಾಬ್ದಾರಿ ತಲೆ ಮೇಲೆ ಬೀಳುವವರಿಗೆ ಸರಿಯಾಗಿ ಕೆಲಸ ಕಲಿಯಲಾಗುವುದಿಲ್ಲ. ಜೊತೆಗೆ ಬಿಹಾರ್ ಶರೀಫ್ ಸಹಸರಾನ್ದಿಂದ ದೂರವೇನೂ ಇಲ್ಲ, ಬೇಕಾದಾಗ ಬರಬಹುದು. ನಾನು ಬರುತ್ತೇನೆ. ಬಿಹಾರ್ ಶರೀಫ್ನಲ್ಲಿ ಒಳ್ಳೆಯ ಮನೆತನದ ಹುಡುಗಿ ನೋಡಿ ನಿನ್ನ ಮದುವೆ ಮಾಡಿಸ್ತೇನೆ.

0: ಮಿತ್ರ ಫರೀದ್, ಜೋನ್ಪುರ್ ಅಥವಾ ನಿಮ್ಮ ಜಾಗೀರಿನಲ್ಲಿ ಮಾಡಿದ್ದಕ್ಕಿಂತ ಹೆಚ್ಚು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಬಿಹಾರದಲ್ಲಿ ಮಾಡಿದ್ದೀರಿ ಎಂಬುದನ್ನ ಒಪ್ಪುತ್ತೀರಲ್ಲವೇ?
1: ನಿಜ, ಇಲ್ಲಿನ ಕೆಲಸವೂ ಹೆಚ್ಚು ಕಡಿಮೆ ಜೋನ್ಪುರ ಮತ್ತು ನಮ್ಮ ಜಾಗೀರಿನಲ್ಲಿ ಇದ್ದಂತೆಯೇ ಇದೆ. ಜೊತೆಗೆ ಸುಬೇದಾರ್ ಬಹಾರ್ ಖಾನ್ ನನ್ನನ್ನು ನೌಕರನಂತಲ್ಲ ಡಯನಂತೆ ಭಾವಿಸಿದ್ದಾರೆ.
0: ಸಿಂಹದಿಂದ ಅವರ ಜೀವ ಕಾಪಾಡಿದ್ದೀರಿ ನೀವು.
1: ಆದರೆ ಯಾಕೋ ಪಂಡಿತ್, ನನಗವರು ಕೊಟ್ಟಿರುವ ಈ ಶೇರ್ ಖಾನ್ ಎಂಬ ಹೆಸರು ಇಷ್ಟವಾಗುತ್ತಿಲ್ಲ. ನನಗೆ ಫದ್ ಎಂಬ ಚಿಕ್ಕ ಹೆಸರೇ ಇಷ್ಟ.
0: ನಿಮ್ಮಿಷ್ಟದಂತೆ ಏನಾಗಲಿದೆ ಮಿತ್ರ, ಈಗಂತೂ ಶೇರ್ ಖಾನ್ ಎಂಬ ಈ ನಿಮ್ಮ ಹೆಸರೇ ಬಲು ಪ್ರಸಿದ್ಧವಾಗಿದೆ.
1: ಹೌದೇ?
0: ರಾಜ್ಯಾಭಿಷೇಕದ ಸಂದರ್ಭದಲ್ಲಿ ಹಲವಾರು ಆರ್ಯ ಸಾಮ್ರಾಟರ ಹೆಸರು ಬದಲಾಯಿಸಲಾಗುತ್ತಿತ್ತು.
1: ಅಂದರೆ ನನ್ನ ರಾಜ್ಯಾಭಿಷೇಕವಾಗಿದೆ?
0: ಇನ್ನೂ ಇಲ್ಲ, ಆದರೆ ಭವಿಷ್ಯದಲ್ಲಿ ಖಂಡಿತ ಆಗಲಿದೆ.
1: ಆದರೆ ಹೆಸರು ಮಾತ್ರ ಈಗಲೇ ಬದಲಾಗಿದೆ.
0: ಸಿಂಹಾಸನ ಸಿಗಲಿದೆ ಮಿತ್ರ, ಇದು ಅದರ ಶುಭ ಸೂಚನೆ.
1: ತಮಾಷೆ ಮಾತು ಬಿಡು, ನಿನ್ನ ಹರ ಮುಖ್ಯ ವಿಚಾರ ಮಾತಾಡಬೇಕು.
0: ಮುಘಲರ ಆಕ್ರಮಣಕ್ಕೆ ಸಂಬಂಧಿಸಿದ ಮಾತಿರಬಹುದು ಅಲ್ಲವೇ? ಸದ್ಯಕ್ಕೆ ಅದೇ ನಿಮ್ಮ ಹಗಲಿನ ಚಿಂತೆ ಮತ್ತು ರಾತ್ರಿಯ ಕನಸಾಗಿದೆಯಲ್ಲೇ?
1: ಮೊಘಲರು ಮುಸ್ಲಿಮರಿರಬಹುದು ಪಂಡಿತ್, ಆದರೆ ಅವರು ದೇಶದ ಲೂಟಿಕೋರರು ಅಂತ ನಾನು ಭಾವಿಸ್ತೇನೆ. ಈ ನಾಡಿನ ಸಂಪತ್ತು ಅದೆಷ್ಟು ಮಂದಿ ಹೊರನವರನ್ನ ಸೆಳೆದಿದೆ.
0: ನಿಜ, ಮೊದಲು ಯವನರು ಬಂದು ಲೂಟಿ ಮಾಡಿ ಹೋದರು, ನಂತರ ಶಕ ಹಾಗೂ ಹೂಣರು ಬಂದರು, ದೇಶ ಅವರನ್ನು ಜೀರ್ಣಿಸಿಕೊಂಡಿತು. ಆಮೇಲೆ ಗಜನಿ ಮತ್ತು ಗೌರ್ನ ಆಕ್ರಮಣಕಾರರು ಬಂದರು.
1: ಆದರೆ ಶಕರು, ಹೂಣರು, ಪಠಾಣರು ಕೂಡ ಇದನ್ನೇ ತಮ್ಮ ನಾಡೆಂದು ಒಪ್ಪಿಕೊಂಡರಲ್ಲವೇ?
0: ನಾನದನ್ನು ಬಲ್ಲೆ ಮಿತ್ರ, ನೀವೇ ಅದರ ಪ್ರತ್ಯಕ್ಷ ಉದಾಹರಣೆ.
1: ಹೊರಗಿನಿಂದ ಬರುವುದು ಇನ್ನೂ ನಿಂತಿಲ್ಲ. ಸ್ವಲ್ಪ ಕಾಲದ ಹಿಂದೆ ತೈಮೂರ್ನ ಆಕ್ರಮಣವಾಯಿತು, ಈಗ ಬಾಬರ್ ಮಾಡುವುದು ಅದನ್ನೇ. ಇದನ್ನು ತಡೆಯುವುದು ಅಗತ್ಯ ಪಂಡಿತ್.
0: ನೀವು ಈ ಬಗ್ಗೆ ತಯಾರಿ ಮಾಡಬಯಸುತ್ತೀರಲ್ಲವೇ?
1: ಈ ದೇಶದ ಹಿಂದೂ ಮುಸ್ಲಿಮರಿಬ್ಬರೂ ಕೂಡಿ ಈ ಆಕ್ರಮಣವನ್ನು ತಡೆಯಬೇಕೆಂದು ನಾನು ಬಯಸುತ್ತೇನೆ ಪಂಡಿತ್. ಜೊತೆಗೆ ಬಾಬರನ ಸೈನ್ಯದಲ್ಲೂ ಸಮಯ ಬಂದಾಗ ಸೈನಿಕರ ನಡುವೆ ಬಂಡಾಯ ಎಬ್ಬಿಸಬಲ್ಲ ನಮ್ಮ ಮನುಷ್ಯನೊಬ್ಬ ಇರಬೇಕು.
0: ಹಾಗಿದ್ದರೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಕೆಲಸ ನನಗೆ ಬಿಟ್ಟು ನೀವು ಬಾಬರ್ನ ನೌಕರಿ ಮಾಡಬಯಸುತ್ತೀರಿ?
1: ಎಷ್ಟು ಬೇಗ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೀ ಪಂಡಿತ್.
0: ಇದು ಬಹಳ ದೊಡ್ಡ ಕೆಲಸ. ಮೊಘಲರು ಈಗ ತುಂಬಾ ಶಕ್ತಿಶಾಲಿಗಳಾಗಿದ್ದಾರೆ. ಎಚ್ಚರ ತಪ್ಪಿದರೆ ಫಲ ವಿರುದ್ಧವಾದೀತು. ಎಲ್ಲಾ ತರಹದ ಕಷ್ಟಗಳನ್ನು ಎದುರಿಸಲು ನಾವು ಸಿದ್ಧರಿರಬೇಕು.

0: ಎಷ್ಟು ಕಾತರದಿಂದ ನಿನ್ನ ಹಾದಿ ನೋಡ್ತಿದ್ದೆ ತಾ ಪಂಡಿತ್.
1: ನಿಮ್ಮ ದರ್ಬಾನ್ ಬಂದ ತಕ್ಷಣ ಹೊರಟೆ ನಾನು.
0: ಪಂಡಿತ್, ಮುಗಲರ ಸಹಾಯದಿಂದ ನನ್ನ ಜಾಗೀರನ್ನು ವಾಪಸ್ ಪಡೆದಿದ್ದಕ್ಕೆ ನನಗಾಗುತ್ತಿರುವಷ್ಟು ಪಶ್ಚಾತ್ತಾಪ ಹಿಂದೆಂದೂ ಆಗಿರಲಿಲ್ಲ.
1: ಅದು ಸಹಜ ಮಿತ್ರ. ಯಾವ ಪ್ರಜೆ ನಿಮ್ಮನ್ನ ಹಾಡಿ ಹೊಗಳುತ್ತಿದ್ದರೂ ಅವರಿಂದಲೇ ನಿಂದನೆಯ ಮಾತು ಕೇಳಿ ನಿಮ್ಮ ದುಃಖ ಇನ್ನೂ ಹೆಚ್ಚಾಗಿರಬೇಕು.
0: ನಾಡಿನ ಶತ್ರುಗಳ ಸಹಾಯದಿಂದ ತಮ್ಮಂದಿರನ್ನ ಜಾಗೀರಿನಿಂದ ಓಡಿಸುವಷ್ಟು ಶೇರ್ಖಾನ್ ಸ್ವಾರ್ಥಿಯಾಗಿದ್ದಾನೆ ಎಂಬ ಮಾತುಗಳೇ ನನ್ನ ಕಣ್ಣು ತೆರೆಸಿದವು ಪಂಡಿತ್. ನಾನು ಇನ್ನೊಂದು ಗಳಿಗೆಯೂ ಈ ಜಾಗೀರನ್ನು ಇಟ್ಟುಕೊಳ್ಳ ಬಯದಿಲ್ಲ. ನಾನಿನ್ನು ಸಹಸರಾನ್ನಲ್ಲಿ ಇರಲಾರೆ ಪಂಡಿತ್.
1: ಹಾಗಿದ್ದರೆ ಈ ಜಾಗೀರನ್ನು ಏನು ಮಾಡುವುದು ಮಿತ್ರ?
0: ಸುಲೇಮಾನ್ ಮತ್ತು ಅಹಮದ್ಗೆ ತಾಯಿಯೊಂದೇ ಮರಳಿ ಬನ್ನಿ ಎಂದು ಪತ್ರ ಬರೆಯುವೆ ಪಂಡಿತ್. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಈ ಜಾಗೀರನ್ನ ಸುಲೇಮಾನ್ ಮತ್ತು ಅಹಮದ್ಗೆ ಒಪ್ಪಿಸಿ ನಾನು ನಿಜಾಂ ಜೊತೆ ಸಹಸರಾನ್ ಬಿಟ್ಟು ಹೋಗಬೇಕೆಂದಿದ್ದೇನೆ. ಏನೆನ್ನುತ್ತೀ ಪಂಡಿತ್?
1: ಕುಟುಂಬದ ವಿಚಾರಗಳು ತುಂಬಾ ನಾಜೂಕಾಗಿರುತ್ತವೆ ಮಿತ್ರ. ನೀವು ಸಹಸರಾನ್ಗೆ ಬರುವ ಮೊದಲೇ ಇಷ್ಟವಿರಲಿಲ್ಲ ನನಗೆ. ಬಾಬರ್ನ ಸಹಾಯದಿಂದ ಜಾಗೀರು ವಾಪಸ್ ಪಡೆಯುವೆ ಎಂದಾಗಲೂ ನನಗದು ಒಪ್ಪಿಗೆ ಇರಲಿಲ್ಲ. ಅದಕ್ಕಾಗಿ ಸುಮ್ಮನಿದ್ದೆ.
0: ಹೌದು, ನೀನಾಗ ಏನೂ ಹೇಳಿರಲಿಲ್ಲ.
1: ನಿಮ್ಮ ಜೀವನದ ಮುಂದಿರುವ ಆದರ್ಶ ಮತ್ತು ಉದ್ದೇಶಗಳ ಎದುರು ಈ ಜಾಗೀರು ಒಂದು ತುಚ್ಛ ವಸ್ತು. ಯಾರ ಸಹಾಯದಿಂದ ನೀವನ್ನು ಮರಳಿ ಪಡೆದಿರೋ ಅವರು ನಿಮ್ಮ ಶತ್ರುಗಳು ಹೌದು, ದೇಶದ ಶತ್ರುಗಳು ಹೌದು.
0: ಜನ ನನ್ನನ್ನು ಬೈದು ನೀನು ಏನೂ ಹೇಳದೆ ನನ್ನ ಕಣ್ಣು ತೆರೆಸಿದ್ದೀರಿ ಪಂಡಿತ್. ನನ್ನ ಪತ್ರವನ್ನು ನೀನು ತೆಗೆದುಕೊಂಡು ಹೋಗಿ ಓಡಿ ಹೋಗಿರುವ ನನ್ನ ತಮ್ಮಂದಿರನ್ನು ಹುಡುಕಿ ತರಲೇಬೇಕು. ನಾನು ಈ ಕುಟುಂಬದೊಳಗಿನ ಜಗಳ ಬಗೆಹರಿಸಬೇಕು, ಇಲ್ಲವಾದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಲಾಗುವುದಿಲ್ಲ.

0: ಪಂಡಿತ್ ಬಾಬರ್ ತೀರಿಕೊಂಡಿದ್ದಾನೆ. ಬಿಹಾರದ ಸುಬೇದಾರ್ ಬಹಾರ್ ಖಾನ್ ತೀರಿಕೊಂಡಿದ್ದರಿಂದ ಹಾಗೂ ಆತನ ಮಗ ಜಲಾಲ್ ಖಾನ್ ಇನ್ನೂ ಚಿಕ್ಕ ಹುಡುಗನಾದ್ದರಿಂದ ಇಡೀ ಬಿಹಾರ ಆಡಳಿತ ನನ್ನ ಕೈಯಲ್ಲಿದೆ. ಇಷ್ಟರಿಂದಲೇ ನಾವು ಮೊಘಲರೊಂದಿಗೆ ಹೋರಾಡಲು ಶಕ್ತರಿದ್ದೇವೆ ಎಂದು ಭಾವಿಸುತ್ತೀಯಾ ಪಂಡಿತ್?
1: ಖಂಡಿತ ಇಲ್ಲ ಮಿತ್ರ. ಬಾಬರ್ ಇಲ್ಲದಿದ್ದರೇನಂತೆ, ಅವನ ಮಗ ಹುಮಾಯೂನ್ ಇದ್ದಾನೆ. ಮೊಘಲರೊಂದಿಗೆ ಹೋರಾಡುವಷ್ಟು ನಾವು ತಯಾರಿ ಮಾಡಿಕೊಂಡಿಲ್ಲ.
0: ಸರಿಯಾಗಿ ಹೇಳಿದೆ, ನಾನು ಅವಸರ ಮಾಡುವುದಿಲ್ಲ.
2: ಬಹುಶಃ ಮೊಹಮ್ಮದ್ ಮೋದಿಯ ದೂತನಿಗೆ ಉತ್ತರ ಹೇಳುವ ಬಗ್ಗೆ ಚರ್ಚೆ ನಡೆಯುತ್ತದೆ ಅಲ್ಲವೇ?
0: ಹೌದು ನಿಜಾಮ್, ನಿನ್ನ ಸಲಹೆ ಏನು?
2: ಈ ವಿಷಯದಲ್ಲಿ ಸಲಹೆ ಕೊಡುವಷ್ಟು ಬುದ್ಧಿ ನನಗಿಲ್ಲ.
0: ಪ್ರಪಂಚದಲ್ಲಿ ಚಿತ್ರ ಬಿಡಿಸುವುದು, ಕವಿತೆ ಬರೆಯುವುದು ಅಷ್ಟೇ ಅಲ್ಲ ನಿಜಾಮ್, ನೀನು ಈ ವಿಷಯದ ಬಗ್ಗೆ ಗಮನ ಕೊಡಬೇಕು.
1: ನಿಮ್ಮ ಜೊತೆ ಇರುತ್ತಾ ಯಾರು ದಕ್ಷರಾಗೋದಿಲ್ಲ ಮಿತ್ರ. ನೀವಿಲ್ಲದಿದ್ದಾಗ ಜಾಗೀರನ್ನು ನಿಜಾಮ್ ತುಂಬಾ ಸಮರ್ಥವಾಗಿ ನಿಭಾಯಿಸಿದ್ದಾರೆ.
0: ನಾವು ಮೊಹಮ್ಮದ್ ಲೋಧಿಗೆ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು ನಿರ್ಧರಿಸಿದ್ದೇವೆ ನಿಜಾಮ್.
2: ಮುಗಲರನ್ನು ಈ ನಾಡಿನಿಂದ ಓಡಿಸುವ ದೇಶವನ್ನ ತಾವು ಮರೆಯಬಯಸಿದ್ದೀರಾ?
0: ಖಂಡಿತ ಇಲ್ಲ. ಇಲ್ಲಿರುವವರ ಬಗ್ಗೆ ಬಾಬರ್ ಬರೆದಿರುವುದನ್ನು ಓದಿದ ನಂತರ ಅವನ ಬಗ್ಗೆ ದ್ವೇಷ ಹೆಚ್ಚಾಗಿದೆ.
2: ಆದರೆ ಈಗ ಬಾಬರ್ ಇಲ್ಲ, ಹುಮಾಯೂನ್ ಇದ್ದಾನೆ.
0: ಆದರೇನು, ಅವನ ಕಣ್ಣು ತನ್ನ ದೇಶದ ಮೇಲೆ ನಟ್ಟಿರುತ್ತದೆ. ಹಿಂದೂಸ್ತಾನವನ್ನು ಆತ ತನ್ನ ದೇಶವೆಂದು ಇಲ್ಲ. ಅವನಿಂದ ಈ ದೇಶಕ್ಕೆ ಏನು ಒಳ್ಳೆಯದಾದೀತು? ನಾನು ಹಿಂದೂಸ್ತಾನಿ, ಈ ನೆಲದಲ್ಲಿ ಹುಟ್ಟಿದವನು, ಈ ಗಾಳಿ ಈ ಮಣ್ಣಲ್ಲಿ ಆಡಿ ಬೆಳೆದವನು. ಇಲ್ಲೇ ಮಣ್ಣಾಗುತ್ತೇನೆ. ನನ್ನ ಪಾಲಿಗೆ ಹಿಂದೂಸ್ತಾನವೇ ಎಲ್ಲ. ಇಲ್ಲಿನ ಜನ ಯಾವುದೇ ಧರ್ಮಕ್ಕೆ ಸೇರಿದವರಾದರೂ ನನ್ನ ಬಂಧುಗಳು. ಹಿಂದೂಸ್ತಾನ್ ಮತ್ತು ಇಲ್ಲಿನ ಜನರನ್ನು ದ್ವೇಷಿಸುವವನು ನನ್ನ ಧರ್ಮದವನೇ ಆಗಿದ್ದರೂ ಅವನನ್ನು ನಾನು ಇಷ್ಟಪಡುವುದಿಲ್ಲ.
1: ಮಿತ್ರ, ಧನ್ಯ ಧನ್ಯ ನೀನು.
0: ಬಾಬರ್ನನ್ನು ಹೊರದೂಡಲು ಬಯಸಷ್ಟೇ ಮುಖ್ಯ ಹುಮಾಯೂನ್ನನ್ನು ಹೊರದೂಡುವುದು ಎಂದು ನಂಬಿದ್ದೇನೆ ನಾನು.
2: ಹಾಗಿದ್ದರೆ ಮೊಹಮ್ಮದ್ ಲೋಧಿಯ ದೂತನನ್ನು ಏಕೆ ಬರಿಗೈಲಿ ಕಳಿಸ ಬಯಸುತ್ತೀರಿ?
1: ಏಕೆಂದರೆ ಮೊಘಲರೊಂದಿಗೆ ಹೋರಾಡುವ ನಮ್ಮ ಯಾರಿ ಇನ್ನೂ ಪೂರ್ಣವಾಗಿಲ್ಲ.
0: ನಾನೊಂದು ಹೊಸ ವಿಚಾರ ಮಾಡಿದ್ದೇನೆ. ಈ ಕೆಲಸ ಮಾಡಲು ಸದ್ಯದ ನಮ್ಮ ದೊಡ್ಡ ಅಗತ್ಯವೆಂದರೆ ಸಂಪತ್ತಲ್ಲವೇ?
1: ಹೌದು ಮಿತ್ರ.
0: ಚುನಾರ್ನ ಸುಬೇದಾರ್, ತಾಜ್ ಖಾನ್ನ ಬೇಗಂ, ಲಾರ್ಡ್ ಮಲಿಕಾ, ತುಂಬಾ ಶ್ರೀಮಂತೆ ಎಂದು ಕೇಳಿದ್ದೀಯಾ ನೀನು?
1: ಕೇಳಿದ್ದೇನೆ. ಆಕೆಯ ಬಳಿ

0: ಮಣಗಟ್ಟಲೆ ಬಂಗಾರ ಮತ್ತು ಮುತ್ತುಗಳಿವೆ ಅಂತೆ.
1: ಬಾಬರ್ನ ಸಾವಿನಿಂದಾಗಿ ಹುಮಾಯೂನ್ ದೂರ ದೂರದವರೆಗೆ ದೃಷ್ಟಿ ಹಾಯಿಸಲಾರ. ಬಿಹಾರದ ಸಮಗ್ರ ಶಕ್ತಿ ನನ್ನ ಜೊತೆಗಿದೆ. ಚುನಾರ್ನಲ್ಲಿ ದಾಳಿ ಮಾಡಿ ತಾಜ್ ಖಾನ್ನನ್ನು ಕೊಂದು ಲಾರ್ಡ್ ಮಲಿಕಾ ಜೊತೆ ಮದುವೆಯಾದರೆ ಹೇಗೆಂದು ನಾನು ಯೋಚಿಸುತ್ತಿದ್ದೇನೆ.
0: ಹಾಗಿದ್ದರೆ ಇದೀಗ ನಿಮ್ಮ ಹೃದಯದಲ್ಲಿ ಹೊಸ ಪ್ರೇಮ ಉತ್ಪವಾಗಿದೆ, ಅದಕ್ಕಾಗಿ ಹೊಸ ಮದುವೆಯಾಗಲು ಯೋಚಿಸಿದ್ದೀರಿ?
1: ಪ್ರೇಮ ಗೀಮದ ಬಗ್ಗೆ ನನಗೆ ಗೊತ್ತಿಲ್ಲ ಪಂಡಿತ್. ಆದರೆ ಈ ನಾಡಿನ ಒಳಿತಿಗಾಗಿ ಈ ಮದುವೆ ಅಗತ್ಯ ಎಂದು ನಾನು ಭಾವಿಸುತ್ತೇನೆ. ಲಾರ್ಡ್ ಮಲಿಕಾಳ ಸಂಪತ್ತು ಮೊಘಲರನ್ನು ಹೊಡೆದೋಡಿಸುವಲ್ಲಿ ತುಂಬಾ ಸಹಾಯಕವಾಗಬಲ್ಲದು.

0: ಸಖಿ, ನನ್ನ ಈ ಸಂಪತ್ತು ನನ್ನ ಪತಿಯ ಕೊಲೆ ಮಾಡಿದೆ. ನಾನು ನಿರಪರಾಧಿ, ಆದರೂ ಇಂತಹ ಶಿಕ್ಷೆ. ನನ್ನ ಸಂಪತ್ತಿಗಾಗಿ ಚುನಾರ್ನಲ್ಲಿ ರಕ್ತದ ಕೋಡಿಯೇ ಹರಿದಿದೆ.
1: ಒಡತಿ ಮಲ್ಲಿಕಾ.
0: ಒಡತಿ ಮಲ್ಲಿಕಾ, ಹಾಗಾದರೆ ಮತ್ತೆ ವಾದ್ಯಗಳು ಮೊಳಗುತ್ತವೆ, ಮತ್ತೆ ನನ್ನ ಮದುವೆಯಾಗುತ್ತದೆ. ನನ್ನ ಸಂಪತ್ತಿಗಾಗಿಯೇ ಮೊದಲ ಮದುವೆ ಇತ್ತು, ಎರಡನೆಯದೂ ಕೂಡ.
1: ಚಿತ್ರಕಾರನ ಜೊತೆಗೆ?
0: ಅವನೊಂದಿಗಲ್ಲ, ಸಿರಿವಂತರ ಮದುವೆ ಸಿರಿವಂತರ ಜೊತೆಗೇ ಆಗುತ್ತದೆ. ಸತ್ಯವೆಂದರೆ ಈ ಮದುವೆಯಾಗುತ್ತಿರುವುದು ಕಲ್ಲು ಹರಳು ಬೆಳ್ಳಿ ಬಂಗಾರದ್ದು, ಹೃದಯದಲ್ಲ. ಮದುವೆಯಾಗುತ್ತಲೇ ಈ ಶೋಕದ ವಸ್ತ್ರ ಕಳಚಿ ಬಿಡುತ್ತೇನೆ.
1: ಒಡತಿ ಮಲ್ಲಿಕಾ,
0: ನೀನು ಮತ್ತೆ ನನ್ನ ಒಡತಿ ಅನ್ನ ಬೇಡ.
1: ಬಾನು ಎನ್ನಲೇ?
0: ಬಾನು? ಹಾ ಬಾನು ಸರಿ, ನಾನು ಮತ್ತೆ ಲಾರ್ಡ್ ಬಾನು ಆಗಲು ಇಷ್ಟಪಡುತ್ತೇನೆ. ಆಗ್ರಾದ ಆ ತೋಟದಲ್ಲಿ ಕಳೆದ ಆ ಮೂರು ದಿನಗಳ ಬದುಕಿನ ನಂತರದ ದಿನಗಳನ್ನು ಅಳಿಸಿ ಮತ್ತೆ
1: ಚಿತ್ರಕಾರ,
0: ಹೌದು, ಅವನೊಂದಿಗೆ ಸಂಪೂರ್ಣ ಹೊಸ ಬದುಕು ಪ್ರಾರಂಭಿಸಲು ಬಯಸುತ್ತೇನೆ. ಆದರೆ ಅದು ಆಗಲಾರದು ಎಂದು ನಾನು ಬಲ್ಲೆ. ಶಕ್ತಿವಂತನ ಆಸೆಗಳನ್ನು ಯಾರು ತಡೆಯಬಲ್ಲರು? ನಿನ್ನ ಗೆಳತಿ ದುರ್ಬಲಳು ಸಖಿ, ಅದಕ್ಕೆ ಒಬ್ಬ ಶಕ್ತಿವಂತ ಬಲವಂತವಾಗಿ ಅವಳನ್ನು ಆರಾದಿಂದ ಚುನಾರ್ಗೆ ಎಳೆತಂದ, ಇನ್ನೊಬ್ಬ ಚುನಾರ್ನಿಂದ ಬಿಹಾರ್ಗೆ ಕೊಂಡೊಯ್ಯುತ್ತಾನೆ.
1: ಚಿತ್ರಕಾರ, ಚಿತ್ರಕಾರ!
0: ಅವನ ಹೆಸರಾದರೂ ಗೊತ್ತಿದ್ದರೆ ನನ್ನ ಧೈರ್ಯ ಬರುತ್ತಿತ್ತು. ಆದರೆ ಇಷ್ಟು ದೊಡ್ಡ ಜಗತ್ತಿನಲ್ಲಿ ಹೆಸರು ವಿಳಾಸ ಗೊತ್ತಿಲ್ಲದ ಅವನನ್ನು ಎಲ್ಲಿ ಹುಡುಕಲಿ?
1: ಚಿತ್ರಕಾರ, ಚಿತ್ರಕಾರ!
0: ಕ್ರೀಡಾ ಹೃದಯ ಆ ಚಿತ್ರಕಾರ, ಮರೆತು ಬಿಡು ಅವನ ಹೆಸರನ್ನು. ಅದೊಂದು ಕನಸು, ಬರೇ ನಾಲ್ಕು ದಿನದ ಬೆಳದಿಂಗಳು. ಪ್ರೀತಿಸಿ ಹೃದಯವನ್ನೇ ಹಾಸಿಗೊಳಿಸಿದ್ದಾನೆ.
2: ತಾಜ್ ಖಾನ್ ಸಾವನ್ನಪ್ಪಿದ, ಚುನಾರ್ ಭಾಯಿಜಾನ್ ವಶವಾಯಿತು. ಆದರೆ ಲಾರ್ಡ್ ಮಲ್ಲಿಕಾಳ ಹೃದಯವು ಅವರಿಗೆ ಸಿಕ್ಕಿಬಿಟ್ಟಿತ? ಅದರಿಂದೇನು, ಅವರ ದೃಷ್ಟಿಯಲ್ಲಿ ಪ್ರೀತಿ ಎಂಬುದು ಕೆಲಸಕ್ಕೆ ಬಾರದ ಅಪಾಯಕಾರಿ ವಸ್ತು. ಅವರಿಗೆ ಲಾರ್ಡ್ ಬಾನುವಿನ ಹೃದಯವಲ್ಲ, ಸಂಪತ್ತು ಬೇಕು. ತಾಜ್ ಖಾನ್ ಕೂಡ ಅವಳ ಪತಿಗಾಗಿ ಅವಳನ್ನು ಮದುವೆಯಾಗಿದ್ದ, ಭಾಯಿಜಾನ್ ಕೂಡ ಅದಕ್ಕಾಗಿ ಅವಳನ್ನು ಮದುವೆಯಾಗ ಬಯಸುತ್ತಾರೆ. ತಾಜ್ ಖಾನ್ ಈ ಸಂಪತ್ತನ್ನು ತನಗಾಗಿ ಬಯಸಿದ್ದ, ಆದರೆ ಭಾಯಿಜಾನ್ ದೇಶಕ್ಕಾಗಿ ಈ ಸಂಪತ್ತು ಬಯಸಿದ್ದಾರೆ. ಆದರೂ ಒಬ್ಬ ನೇರ ನಡೆನುಡಿಯ ಮುಗ್ಧ ಹೆಣ್ಣಿನ ಬದುಕಿನೊಂದಿಗೆ ಆಟವಾಡುವ ಹಕ್ಕನ್ನು ಅವರಿಗಾರು ಕೊಟ್ಟರು? ಹೆಣ್ಣೆಂದರೆ ಆಟದ ಗೊಂಬೆ. ಸಂಪತ್ತಿಗಾಗಿ ಮದುವೆ ಎಂದು ಕೇಳಿದ್ದೆ, ಆದರೆ ದೇಶಕ್ಕಾಗಿ ಮದುವೆ, ಆಶ್ಚರ್ಯವಾಗುತ್ತಿದೆ. ಆದರೆ ಭಾಯಿಜಾನ್ ಪಾಲಿಗೆ ದೇಶಕ್ಕೂ ಬೇರೆ ಯಾವುದೂ ಇಲ್ಲ.
3: ಅವಳ ಮದುವೆ ನನ್ನ ಜೊತೆಗೆ ನಡೆದಿದ್ದರೂ ಸಂಪತ್ತು ದೇಶದ ಸೇವೆಗೆ ಒದಗುತ್ತಿತ್ತು. ಇನ್ನು ಅವರ ಮದುವೆ ಆಗಿಲ್ಲವೇನೋ? ಚುರು ಹೊರಟು ಬಿಡಲೆ? ಭಾಯಿಜಾನ್ ಎದುರಿಗೆ ಎಲ್ಲ ಬಿಚ್ಚಿ ಹೇಳಿಬಿಡಲೆ?
2: ಖಂಡಿತ. ಇಷ್ಟು ಪ್ರೀತಿಸುವ ಅಣ್ಣನೆದುರು ಮನಸ್ಸು ಬಿಚ್ಚಿ ಹೇಳಲೇನು ಸಂಕೋಚ? ಈಗಲೂ ಲಾರ್ಡ್ ನನ್ನ ಪಾಲಿಗೆ ಸಿಗಬಹುದು.
3: ಲಾರ್ಡ್? ಲಾರ್ಡ್ ಬಾನು, ನಾನೀಗಲೇ ಬರುತ್ತೇನೆ ಬಾನು. ನನಗಾಗಿ ಕಾದಿರು ಬಾನು, ನನಗಾಗಿ.
2: ಚುನಾರ್ನ ವಿಜಯ ಮತ್ತು ಮದುವೆಗೆ ಶುಭಕಾಮನೆ ಕೋರಲು ಹಾಜರಾಗಿದ್ದೆ ಭಾಯಿಜಾನ್.
4: ತುಂಬಾ ಖುಷಿಯಾಯಿತು ನಿನ್ನ ನೋಡಿ. ನಿನ್ನ ಅತ್ತಿಗೆ ಇದೀಗ ಒಳ ಹೋಗಿದ್ದಾಳೆ, ಅವಳಿಗೂ ಶುಭ ಕೋರಿ ಬಾ. ಹೋಗು.
2: ಆಗಲಿ ಭಾಯಿಜಾನ್.
0: ಸಖಿ, ಬೆಕ್ಕಿನಿಂದ ನನ್ನ ಪ್ರಾಣವನ್ನಂತೂ ನಾನು ಉಳಿಸಿದೆ, ಆದರೆ ನನ್ನ ಮೇಲೆ ಈ ಸಿಂಹ ಆಕ್ರಮಣ ಮಾಡಿದೆ. ಅದರಿಂದ ನನ್ನನ್ನು ಯಾರು?
3: ಅತ್ತಿಗೆ!
0: ಅರೆ ಚಿತ್ರಕಾರ, ನೀನು?
3: ಚಿತ್ರಕಾರನಲ್ಲ, ನಿಮ್ಮ ಮೈದುನ. ನಿಮ್ಮ ಮದುವೆಗೆ ಶುಭಾಶಯ ಹೇಳ ಬಿಹಾರ್ ಶರೀಫ್ನಿಂದ ಹಾಜರಾಗಿದ್ದೇನೆ.
0: ಓ, ಆದರೆ
3: ಮೈದುನನಿಗೆ ಆಶೀರ್ವಾದವನ್ನೂ ಮಾಡುವುದಿಲ್ಲವೇ ಅತ್ತಿಗೆ?
0: ದೇವರು ಒಳ್ಳೆಯದು ಮಾಡಲಿ.

0: ಪಠಾಣರು ದರಾಹ್ನಲ್ಲಿ ಮುಘಲ್ರಿಂದ ಸೋತು ಹೋದರು ಪಂಡಿತ್. ಸುಲ್ತಾನ್ ಮೊಹಮ್ಮದ್ ಲೋಧಿಯ ಕತೆ ಇಲ್ಲಿಗೆ ಮುಗಿಯಿತು. ಅಷ್ಟೇ ಅಲ್ಲ, ಪಠಾಣ ಕುಲಕ್ಕೆ ಅದರಿಂದ ಹಾನಿಯಾಯಿತು. ಸಂತೋಷದ ಸಂಗತಿ ಎಂದರೆ ನಾವು ಈ ಯುದ್ಧದಲ್ಲಿ ಭಾಗಿಯಾಗಲಿಲ್ಲ. ಇಲ್ಲವಾದರೆ ಮೊಘಲರನ್ನು ಓಡಿಸುವ ಮಾತೇ ಮುಗಿದು ಹೋಗಿತು.
1: ನೀವು ಸಹಾಯ ಮಾಡಲಿಲ್ಲವೆಂಬ ಕಾರಣಕ್ಕೆ ಪಠಾಣರ ಸೋಲಾಯಿತು ಎಂಬ ಮಾತುಗಳು ಕೇಳಿಬರುತ್ತಿವೆ.
0: ಯುದ್ಧ ಶುರುವಾದಾಗಲೇ ಈ ಮಾತು ಕೇಳಿಬರುತ್ತಿದ್ದವು ಎಂದು ಬಲ್ಲೆ. ಯುದ್ಧ ಮುಗಿದ ಮೇಲೆ ಆ ಮಾತು ಹೆಚ್ಚಾಗಿವೆ ಎಂದು ಬಲ್ಲೆ. ನನಗ ಆ ಮಾತುಗಳ ಬಗ್ಗೆ ಚಿಂತೆಯಿಲ್ಲ. ನನ್ನ ಗುರಿಯನ್ನು ಪೂರೈಸುವುದೊಂದೇ ನನ್ನ ಉದ್ದೇಶ. ಅದು ಈಡೇರಿದರೆ ಎಷ್ಟು ಕೆಟ್ಟ ಹೆಸರು ಬಂದಿದೆಯೋ ಅದಕ್ಕಿಂತ ಹೆಚ್ಚು ಒಳ್ಳೆಯ ಹೆಸರು ಕೂಡ ಬರುತ್ತದೆ.
1: ನಿಮ್ಮ ಹೃದಯದಲ್ಲಿ ನಿಧಾನವಾಗಿ ಆಗುತ್ತಿರುವ ಈ ಪರಿವರ್ತನೆಯನ್ನು ನೋಡಿದರೆ ನನಗೆಷ್ಟು ಆನಂದವಾಗುತ್ತಿದೆ ಎಂಬುದನ್ನು ಶಬ್ದಗಳಲ್ಲಿ ಹೇಳಲಾರೆ. ನಿಮ್ಮ ಜಾಗಿರನ್ನು ಬಿಡಬೇಕಾಗಿ ಬಂದ ಸಂದರ್ಭ ನೆನಪಿದೆಯೇ ನಿಮಗೆ?
0: ಇಲ್ಲದೆ ಏನು.
1: ಆ ನಿಮ್ಮ ಮನಸ್ಸನ್ನು ನೋಯಿಸಿದಂಥ ಮಾತುಗಳು ಈಗ ನಿಮ್ಮ ಹೃದಯದ ಮೇಲೆ ಪ್ರಭಾವ ಬೀರುತ್ತಿಲ್ಲ. ಇಂತಹ ತಾತ್ಕಾಲಿಕ ಕೆಟ್ಟ ಮಾತುಗಳ ಬಗ್ಗೆ ಚಿಂತಿಸದೆ ಉದಾತ್ತ ಗುರಿಯತ್ತ ನೀವು ದೃಷ್ಟಿ ನೆಟ್ಟಿದ್ದೀರಿ. ಭವಿಷ್ಯದಲ್ಲಿ ಬರುವ ದೊಡ್ಡ ಶುಭದ ಲಕ್ಷಣವಿದು.
2: ಹುಜೂರ್, ಬಾದ್ಶಾ ಹುಮಾಯೂನ್ ಅವರ ಸರ್ದಾರರೊಬ್ಬರು ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
0: ಹೌದೇ, ಗೌರವದಿಂದ ಅವರನ್ನು ಒಳಕರೆತ. ಏನು ವಿಷಯ ಇರಬಹುದು ಪಂಡಿತ್?
1: ಹೇಳುವುದು ಕಷ್ಟ, ಆದರೆ ಸ್ವಲ್ಪ ಹೊತ್ತಿನಲ್ಲೇ ತಿಳಿಯುತ್ತದೆ ಬಿಡಿ.
3: ನಮಸ್ಕಾರ ಹುಜೂರ್.
0: ಸೇವಕನ ಮೇಲೆ ದೊಡ್ಡ ಕೃಪೆ ಮಾಡಿದ್ದಾರೆ ಶಹನ್ಶಾ ಅವರು. ಹೇಳಿ, ಏನು ಆಜ್ಞೆ ಮಾಡಿದ್ದಾರೆ?
3: ಬಾದ್ಶಾ ಅವರ ಪತ್ರವನ್ನು ತಮ್ಮ ಬಳಿ ತಂದಿದ್ದೇನೆ ಹುಜೂರ್.
0: ಪಂಡಿತ್, ನನ್ನ ಚುನಾರ್ ಮೇಲಿನ ಯುದ್ಧದಿಂದಾಗಿ ಬಾದ್ಶಾ ತುಂಬಾ ಕೋಪಗೊಂಡಿದ್ದಾರೆ. ತಕ್ಷಣ ಚುನಾರನ್ನು ಅವರ ವಶಕ್ಕೆ ನೀಡಲು ತಿಳಿಸಿದ್ದಾರೆ. ಇದಕ್ಕೆ ತಪ್ಪಿದಲ್ಲಿ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ನಮಗೆ ರಾಜಿ ಬೇಕೋ ಯುದ್ಧ ಬೇಕೋ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸರ್ದಾರ್ ಸಾಹೇಬ್. ಪಂಡಿತ್, ಸರ್ದಾರ್ ಸಾಹೇಬ್ರು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿ.
1: ಸರಿ,
0: ಇಂದು ಸಂಜೆಯೊಳಗೆ ಶಹನ್ಶಾಹರ ಪತ್ರಕ್ಕೆ ಉತ್ತರ ಸಿಗುತ್ತದೆ ಸರ್ದಾರ್ ಸಾಹೇಬ್.

0: ಏನು ಸುದ್ದಿ ಪಂಡಿತ್?
1: ಇವತ್ತೆಲ್ಲ ದೊಡ್ಡ ದೊಡ್ಡ ಸುದ್ದಿಗಳೇ. ಮೊದಲ ಸುದ್ದಿ, ಬಂಗಾಳ ಬಿಹಾರದ ಮೇಲೆ ಆಕ್ರಮಣ ಮಾಡುತ್ತಿದೆ ಎಂಬುದು. ಇನ್ನು ಎರಡನೆಯದು, ಇಲ್ಲಿ ಕೆಲವು ಲೋಹನಿ ಸರ್ದಾರರು ನಿಮ್ಮ ಹತ್ಯೆ ಮಾಡಲು ಸಂಚು ರೂಪಿಸುತ್ತಿದ್ದಾರೆ, ಮತ್ತು ಅದರಲ್ಲಿ ಇಲ್ಲಿನ ಸುಬೇದಾರ್ ಜಲಾಲ್ ಖಾನ್ ಅವರು ಸೇರಿಕೊಂಡಿದ್ದಾರೆ.
0: ಪಂಡಿತ್, ಈ ಸುದ್ದಿಗಳನ್ನು ಕೇಳಿ ಆಶ್ಚರ್ಯವೇನಾಗಲಿಲ್ಲ. ಇಂಥ ಮಾತು ದಿನಾ ಕೇಳಿ ಬರುತ್ತಿದೆ. ಬಂಗಾಳ ಬಿಹಾರದ ಮೇಲೆ ಆಕ್ರಮಣ ಮಾಡಬಹುದೆಂಬ ಅನುಮಾನ ಇತ್ತು ನನಗೆ. ನಾನು ಬಿಹಾರಕ್ಕೆ ಬಂದ ಮೇಲೆ ಮತ್ತೆ ಮತ್ತೆ ನನ್ನ ಮೇಲೆ ಷಡ್ಯಂತ್ರಗಳು ನಡೆಯುತ್ತಿವೆ. ನನ್ನ ಕೊಲೆ ಬಹುಶಃ ಅಂತಿಮ ದಾಳ ಇರಬಹುದು.
1: ಈಗ ಜಲಾಲ್ ಖಾನ್ ಮಗುವಲ್ಲ, ಹಿತ್ತಾಳೆ ಕಿವಿ ಬೇರೆ ಅವನಿಗೆ.
0: ಬದುಕಿನ ದೊಡ್ಡ ದೊಡ್ಡ ಗುರಿಗಳು ಒಂದು ಕಡೆ ಬಿದ್ದಿವೆ. ಇಂಥ ಸಣ್ಣ ಸಣ್ಣ ಷಡ್ಯಂತ್ರಗಳನ್ನು ನಿಷ್ಫಲಗೊಳಿಸುವುದೇ ನಮ್ಮ ಕೆಲಸವಾಗಿ ಬಿಟ್ಟಿದೆ. ಒಮ್ಮೊಮ್ಮೆ ಬಿಹಾರವನ್ನೇ ಬಿಟ್ಟು ಹೋಗೋಣ, ಗುರಿ ಸಾಧನೆಗೆ ಬೇರೆ ದಾರಿ ಹುಡುಕೋಣ ಎನಿಸುತ್ತದೆ ಪಂಡಿತ್.
1: ನಾನು ಹಾಗೆಯೇ ಯೋಚಿಸಿದ್ದಿದೆ. ಆದರೆ ಬೇರೆ ದಾರಿ ಎಂಬುದು ಯಾವುದೆಂದು ಇದುವರೆಗೂ ಹೊಳೆದಿಲ್ಲ. ಈಗ ಕೈಯಲ್ಲಿ ಇರುವುದನ್ನ ಬಿಟ್ಟು ಹೋಗುವುದಾದರೂ ಎಲ್ಲಿಗೆ?
0: ಜಲಾಲ್ ಖಾನ್ ಜೊತೆ ನೇರವಾಗಿ ಮಾತಾಡೋಣ ಅಂದುಕೊಂಡಿದ್ದೀನಿ ಪಂಡಿತ್. ರಾಜ್ಯದಲ್ಲಿ ಈಗ ಎರಡು ದಳಗಳಿವೆ. ಪರಿಸ್ಥಿತಿ ಹೀಗಿದ್ದರೆ ಯುದ್ಧದಲ್ಲಿ ಸೋಲು ಖಚ. ಆದ್ದರಿಂದ ಎರಡರಲ್ಲಿ ಒಂದು ಮಾಡಲಿ, ಯುದ್ಧದ ಸಂಪೂರ್ಣ ಹೊಣೆ ನನಗೆ ಹೊರಿಸಲಿ. ಒಳಗಿನ ಆಡಳಿತ ಆತ ನೋಡಲಿ. ಇದು ಬದಲಾದರೂ ನಡೆದಿತ್ತು.
1: ಎರಡೂ ಸಂತೋಷಜನಕವಾದ ವಿಚಾರಗಳಲ್ಲ ಮಿತ್ರ.
0: ಬೇರೆ ದಾರಿ ಇಲ್ಲ. ಯುದ್ಧದ ಹೊಣೆ ನನಗೆ ಹೊರಿಸಿದರೆ ಗೆಲುವು ಸಾಧಿಸುವ ವಿಶ್ವಾಸ ಇದೆ ನನಗೆ.
1: ಇನ್ನು ನಿಮ್ಮನ್ನು ಕೊಲ್ಲುವ ಬಗೆಗಿನ ಷಡ್ಯಂತ್ರದ ಬಗ್ಗೆ ಏನು ಮಾಡುವಿರಿ
0: ಪಂಡಿತ್? ಅದು ಸಣ್ಣ ವಿಚಾರ, ಹೇಗೋ ಬಗೆಹರಿಸುತ್ತೇನೆ. ದೊಡ್ಡ ದೊಡ್ಡ ಕೆಲಸ ಮಾಡಲು ಹುಟ್ಟಿದ್ದೇನೆ ಎಂದು ಹೇಳುತ್ತೀಯಲ್ಲ ಪಂಡಿತ್, ಅವನ್ನು ಪೂರೈಸದೆ ನನ್ನ ಕೊಲೆಯಾಗಲು ಹೇಗೆ ಸಾಧ್ಯ ಹೇಳು.

0: ಹೇಳು ಪಂಡಿತ್, ಏನು ಸಮಾಚಾರ ಯುದ್ಧ ಭೂಮಿಯದು?
1: ಬಹಳ ವಿಚಿತ್ರ ಸುದ್ದಿ ಮಿತ್ರ. ಅದು ಯುದ್ಧದ ಮೈದಾನವಾಗಿರದೆ ಖಾಲಿ ಮೈದಾನವಾಗಿ ಬಿಟ್ಟಿದೆ.
0: ಅಂದರೆ
1: ಯುದ್ಧ ನಡೆಯಲೇ ಇಲ್ಲ.
0: ಹಾಗಾದರೆ
1: ರಾಜ್ಯದ ಒಳಾಡಳಿತವನ್ನು ತಮಗೆ ಒಪ್ಪಿಸಿ ಜಲಾಲ್ ಖಾನ್ ಅವರು ಸೈನ್ಯದೊಂದಿಗೆ ಬಂಗಾಳದ ಸುಲ್ತಾನನ ಮೇಲೆ ಯುದ್ಧ ಮಾಡಲು ಹೋಗಿರಲಿಲ್ಲ.
0: ಮತ್ತೇಕೆ ಹೋದ ಜಲಾಲ್ ಖಾನ್?
1: ಬಿಹಾರ್ ಪ್ರಾಂತವನ್ನು ಬಂಗಾಳದ ಸುಲ್ತಾನರಿಗೆ ಕಾಣಿಕೆಯಾಗಿ ನೀಡಲು.
0: ಓ ಪಂಡಿತ್, ಒಗಟಿನಂತೆ ಮಾತಾಡಬೇಡ. ಇದು ತಮಾಷೆ ಮಾಡುವ ಹೊತ್ತಲ್ಲ.
1: ಇದು ಒಗಟು ಅಲ್ಲ, ತಮಾಷೆಯೂ ಅಲ್ಲ ಮಿತ್ರ. ಇದು ಆಶ್ಚರ್ಯಜನಕ ಸಂಗತಿ. ಇತಿಹಾಸದಲ್ಲಿ ಈ ಮೊದಲು ಯಾರೂ ಮಾಡದಂತಹ ಹುಡುಗಾಟ ಮಾಡಿದ್ದಾನೆ ಆ ಜಲಾಲ್ ಖಾನ್. ನಿಮ್ಮಿಂದ ಬೆನ್ನು ಬಿಡಿಸಿಕೊಳ್ಳುವ ಸಲುವಾಗಿ ಬಂಗಾಳದ ಸುಲ್ತಾನ್ ಬಿಹಾರವನ್ನು ಅವನಿಗೆ ಬಿಟ್ಟು ಕೊಡುವನೆಂಬ ಆಸೆಯಿಂದ ಯಾವುದೇ ಷರತ್ತುಗಳಿಲ್ಲದೆ ಸಂಧಿ ಇಲ್ಲದೆ ಬಿಹಾರವನ್ನು ಬಂಗಾಳದ ಸುಲ್ತಾನನಿಗೆ ಒಪ್ಪಿ ಸೈನ್ಯವನ್ನು ಬರ್ಖಾಸ್ತು ಮಾಡಿದ್ದಾನೆ. ಈಗ ಬಂಗಾಳದ ಸುಲ್ತಾನರ ಅತಿಥಿಯಾಗಿದ್ದಾನೆ.
2: ಭಾಯಿಜಾನ್, ಭಾಯಿಜಾನ್, ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ. ಕಿಶೋರಿಂದ ನಂಬಿದ್ದೇನೆ.
0: ನಿಲ್ಲು ನಿಜಾಮ್. ಪಂಡಿತ್, ನಾಡನ್ನು ಹೀಗೆ ಕಾಣಿಕೆಯಾಗಿ ಖಂಡಿತ ಒಪ್ಪಿಸಲಾಗುವುದಿಲ್ಲ. ಶೇರ್ ಖಾನ್ ಬದುಕಿರುವವರೆಗೂ ಬಿಹಾರವನ್ನು ಯಾರೂ ಬಂಗಾಳದ ಸುಲ್ತಾನನಿಗೆ ಒಪ್ಪಿಸಲಾರರು. ನಾವು ಯುದ್ಧದ ತಯಾರಿ ಮಾಡೋಣ. ಹುಮಾಯೂನ್ ಗುಜರಾತಿನ ಮೇಲೆ ದಾಳಿ ಮಾಡುವನೆಂಬ ಸುದ್ದಿ ಇದೆ. ಹಾಗಾದರೆ ನಮ್ಮ ಸೈನ್ಯ ಬಂಗಾಳದ ಮೇಲೆ ದಾಳಿ ಮಾಡ್ರೆ? ನಡಿ ಪಂಡಿತ್ ನನ್ನ ಜೊತೆಗೆ.

0: ಯಾರು?
1: ಕಳ್ಳ.
0: ನನ್ನನ್ನು ಕೊಳ್ಳೆ ಹೊಡೆದಾಗಿದೆ, ಈಗ ಸಿಗುತ್ತೆ ನಿನಗೆ.
1: ಇದೇನೊತ್ತಿಗೆ ಇಷ್ಟೊಂದು ಚಿನ್ನ ವಜ್ರ ಒಡವೆಗಳನ್ನ ನಾನಿಂದು ನೋಡಿಲ್ಲ, ಯಾಕೆ ಇವನ್ನೆಲ್ಲ ಒಂದುಗೂಡಿಸಿದ್ದೀರಿ?
0: ನಿನ್ನ ಸಹೋದರ ಬಂಗಾಲದ ಮೇಲೆ ದಾಳಿ ಮಾಡಲು ಪ್ರಯಾಣ ಮಾಡುತ್ತಿದ್ದಾರಲ್ಲವೇ?
1: ಹೌದು, ನಾಳೆಯೇ.
0: ಹೊರಡುವಾಗ ಅವರಿಗೆ ಈ ಎಲ್ಲ ಸಂಪತ್ತನ್ನು ಕಾಣಿಕೆಯಾಗಿ ಒಪ್ಪಿಸುವೆ. ನೀನೇ ಹೇಳಿದ್ದೆಯಲ್ಲ, ನನ್ನ ಸಂಪತ್ತಿಗಾಗಿಯೇ ಅವರು ನನ್ನನ್ನು ಮದುವೆಯಾದರೆಂದು. ಈ ಸಂಪತ್ತನ್ನು ಒಂದು ಗಳಿಗೆಯೂ ನನ್ನ ಬಳಿ ಇಟ್ಟುಕೊಳ್ಳಲಾರೆ. ಅದಕ್ಕೂ ಕಾರಣವಿದೆ.
1: ಏನು ಕಾರಣ?
0: ಈ ಸಂಪತ್ತಿನ ದೆಸೆಯಿಂದ ನಾನು ಮತ್ತೆ ಇನ್ನೊಬ್ಬನ ಹೆಂಡತಿಯಾಗಲಾರೆ ನಿಜಾಮ್. ಈ ಸಂಪತ್ತು ತುಂಬಾ ಭಾರ. ಈ ಭಾರ ಹೊರುತ್ತಾ ಹೊರುತ್ತಾ ನನ್ನ ಹೃದಯ ಜರ್ಜರಿತವಾಗಿದೆ. ನಿನ್ನನ್ನು ನೋಡದೆ ಹೋಗಿದ್ದರೆ ನಾನು ಚೂರು ಚೂರಾಗಿ ಬಿಡುತ್ತಿದ್ದೆ. ಚುನಾರ್ ಸುಬೇದಾರನಿಗೂ ಈ ವಜ್ರ ವೈಢೂರ್ಯವೇ ಬೇಕಿತ್ತು, ನಿನ್ನಣ್ಣನಿಗೂ ಇದೇ ಬೇಕು. ಆದರೆ ದೇಶಕ್ಕಾಗಿ ಅವರಿಗೆ ಈ ಎಲ್ಲ ಸಂಪತ್ತಿನ ಭಾರ ಹೊಸಿ ಮದುವೆ ಎಂಬ ಬಂಧನದ ಭಾರದಿಂದಲೂ ಮುಕ್ತಳಾಗ ಬಯಸಿದ್ದೇನೆ.
1: ಮುಕ್ತಳಾಗಿ ಎಲ್ಲಿ ಹೋಗುತ್ತೀರಿ? ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಿ.
0: ನೀನು ಎಲ್ಲೆಡೆ ನನ್ನ ಜೊತೆ ಇರುತ್ತಿ ನಿಜಾಮ್, ನೀನಿಲ್ಲದೆ ನನಗೆ ನೆಮ್ಮದಿಯೇ ಇರಲಾರದು.

0: ಮಿತ್ರ ಶೇರ್ ಖಾನ್, ನಿಮ್ಮ ಅಸಾಧಾರಣ ಪ್ರತಿಭೆ, ಶೌರ್ಯ, ಸಾಹಸ, ಧೈರ್ಯ ಮತ್ತು ತ್ಯಾಗದ ವಿಲಕ್ಷಣತೆಯನ್ನು ಹಿಂದೆಂದೂ ನಾನು ನೋಡಿರಲಿಲ್ಲ.
1: ಯಾಕೆ ಪಂಡಿತ್ ಹೀಗೇಕೆ ಹೇಳುತ್ತಿರುವೆ?
0: ಗುಜರಾತ್ ಅನ್ನು ಗೆದ್ದು ಹುಮಾಯೂನ್ ಬಿಹಾರದತ್ತ ಹೊರಟಿದ್ದಾನೆ ಎಂದು ತಿಳಿದ ಕೂಡಲೇ ಬಂಗಾಳ ವಿಜಯದ ದೊಡ್ಡ ಕನಸನ್ನು ಬದಿಗಿಟ್ಟು ನೀವು ಬಿಹಾರಿಗೆ ಹಿಂದಿರುಗಿದಿರಿ.
1: ಅವಶ್ಯಕತೆ ನನ್ನಿಂದ ಇದೆಲ್ಲವನ್ನು ಮಾಡಿಸುತ್ತಿದೆ ಪಂಡಿತ್.
0: ಮೊದಲು ಚುನಾರನ್ನು ಹುಮಾಯೂನ್ಗೆ ಒಪ್ಪಿಸಲು ನಿರಾಕರಿಸಿ ಯುದ್ಧ ಮಾಡಿದ್ದೀರಿ.
1: ಚುನಾರ್ನಲ್ಲಿ ಸೋತು ನಾನು ಕಲಿತ ಪಾಠವನ್ನು ಎಂದೂ ಮರೆಯಲಾರೆ ಪಂಡಿತ್. ಗುಜರಾತ್ ಯುದ್ಧ

0: ಎಷ್ಟು ಬೇಗ ಮುಗಿಯುತ್ತೆ ಎಂದು ಗೊತ್ತಿದ್ದರೆ ಬಂಗಾಳದ ಮೇಲೆ ದಾಳಿ ಮಾಡುತ್ತಿರಲಿಲ್ಲ.
1: ನನಗೂ ಅಷ್ಟು ದೂರದ ಸಂಗತಿ ಹೊಳೆಯಲಿಲ್ಲ. ಇಲ್ಲವಾದರೆ ಬಂಗಾಳದ ಆಕ್ರಮಣವನ್ನು ತಡೆಯುತ್ತಿದ್ದೆ.
0: ಹುಮಾಯೂನನ ದಾರಿಯಿಂದ ಯುದ್ಧ ಮಾಡದೆ ದೂರ ಸರಿಯುವುದೇ ಸರಿ ಅನಿಸುತ್ತಿದೆ ನನಗೆ. ಈಗಲೂ ಅವರೊಂದಿಗೆ ಯುದ್ಧದಲ್ಲಿ ಗೆಲ್ಲಬಲ್ಲೆವೆಂಬ ವಿಶ್ವಾಸ ಇಲ್ಲ ನನಗೆ.
1: ಹಿಂದಿನ ವಿಜಯಗಳಿಂದ ನಮ್ಮ ವರ್ಚಸ್ಸೇನು ವೃದ್ಧಿಗೊಂಡಿದೆ. ಅದನ್ನು ಕಳೆದುಕೊಳ್ಳುವುದಕ್ಕಿಂತ ಇದೀ ಗೆದ್ದಿರುವ ಪರಗಣಗಳನ್ನು ಬಿಟ್ಟುಕೊಡುವುದೇ ಒಳ್ಳೆಯದು.
0: ಸರಿಯಾದ ಸಮಯದಲ್ಲಿ ಹುಮಾಯೂನನ್ನು ಎದುರಿಸುತ್ತೇನೆ ಪಂಡಿತ್. ಅದಕ್ಕಿಂತ ಒಂದು ದಿನವೂ ಮೊದಲಲ್ಲ.
1: ಅದಕ್ಕಾಗಿ ನಿಮ್ಮ ಪ್ರತಿಭೆಯನ್ನು ಕೊಂಡಾಡುತ್ತಿದ್ದೆ. ಸ್ತ್ರೀಯರು ಹಿರಿಯರನ್ನ ಇಲ್ಲಿಯೇ ಬಿಟ್ಟು ಭಾವಿ ಸಂಘಟನೆಗಾಗಿ ನಾವು ಬಿಹಾರದ ದಕ್ಷಿಣ ಭಾಗಕ್ಕೆ ಸರಿದು ಬಿಡಬೇಕು.
0: ಅಲ್ಲಿ ಯುದ್ಧದ ತಯಾರಿ ನಡೆಸುತ್ತಾ ಸರಿಯಾದ ಸಮಯಕ್ಕಾಗಿ ಕಾಯಬೇಕು. ಲಾರ್ಡ್ ಮಲಿಕಾಳಿಂದ ಸಿಕ್ಕಿದ ಸಂಪತ್ತಿನಿಂದಾಗಿ ಹಣಕ್ಕೇನೂ ಕೊರತೆಯಿಲ್ಲ. ನಿಧಾನವಾಗಿ ನಮ್ಮ ಸೈನ್ಯ ಕೂಡ ದೊಡ್ಡದಾಗುತ್ತಾಗುತ್ತದೆ.
1: ಹಿಂದೂ ಮುಸ್ಲಿಮರಿಬ್ಬರೂ ನಮ್ಮ ಸೇನೆಯಲ್ಲಿ ಭರ್ತಿಯಾಗುತ್ತಿದ್ದಾರೆ.
0: ಒಂದು ವಿಷಯ ಗೊತ್ತಾ ಪಂಡಿತ್?
1: ಏನು ಮಿತ್ರ?
0: ಬಾಬರ್ನ ಹತ್ತಿರ ನೌಕರಿ ಮಾಡಿ ಅವನ ಸೇನೆಯಲ್ಲಿ ಬಂಡಾಯ ಎಬ್ಬಿಸಲಾಗಲಿಲ್ಲ ನನಗೆ. ಆದರೆ ಹುಮಾಯೂನ ಹತ್ತಿರ ನೌಕರಿ ಮಾಡಿ ಅವನ ಸೇನೆಯಲ್ಲಿ ನೀನು ಬಂಡಾಯ ಎಬ್ಬಿಸಬಲ್ಲೆ ಎಂಬ ನಂಬಿಕೆ ಇದೆ ನನಗೆ.
1: ತಮಗೆ ಹಾಗನ್ನಿಸುತ್ತಿದೆಯೇ ಮಿತ್ರ?
0: ಹೌದು, ಅಂತಹ ಸಂದರ್ಭ ಬಂದಿದೆ ಅನ್ನಿಸುತ್ತಿದೆ. ಹಾಗೆ ನಮ್ಮ ಕೆಲಸಗಳನ್ನು ಹಂಚಿಕೊಳ್ಳುವ ಸಮಯವೂ ಬಂದಿದೆ.
1: ನಾನು ಸಿದ್ಧನಿದ್ದೇನೆ ಮಿತ್ರ.
0: ಪಂಡಿತ್, ನಾವು ಬಂಗಾಳವು ಗೆಲ್ಲಲಾಗಲಿಲ್ಲ ನಿಜ. ಜೊತೆಗೆ ಶುಮಾಲಿ ಹಿಂದ್ನಲ್ಲಿ ಗೆದ್ದ ಪ್ರದೇಶಗಳನ್ನು ಬಿಡಬೇಕಾಗಿ ಬಂದಿದೆ. ಆದರೆ ಪರಿಸ್ಥಿತಿಗಳು ರೂಪುಗೊಳ್ಳುತ್ತಿರುವುದನ್ನು ನೋಡಿದರೆ ಮುಘಲರನ್ನು ಈ ದೇಶದಿಂದ ಹೊರಡಬಹುದೆಂಬ ವಿಶ್ವಾಸ ಮೂಡಿದೆ ನನಗೆ.
1: ಅದರ ನಂತರ ಏನಾಗುತ್ತೆ ಗೊತ್ತಾ ಮಿತ್ರ?
0: ಏನು?
1: ತಾವು ಈ ದೇಶದ ಬಾದ್ಶಾ ಆಗಿರಿ.
0: ಮತ್ತೆ ಏನೇನೋ ಮಾತಾಡ್ತಿದ್ದೀ ಪಂಡಿತ್. ನಾನು ಈ ದೇಶದ ಬಾದ್ಶಹನಲ್ಲ, ಸೇವಕನಾಗಲು ಇಚ್ಛಿಸುತ್ತೇನೆ.
2: ಜಹಾಪ್ನ, ಜಹಾಪ್ನ!
3: ಏನಾಯ್ತು ಸೇನಾಪತಿ?
2: ಹುಜೂರ್, ಶೇರ್ ಖಾನ್ ಒಮ್ಮೆಲೆ ನಮ್ಮ ಮೇಲೆ ದಾಳಿ ಮಾಡಿದ್ದಾನೆ.
3: ದಾಳಿ? ಮೋಸ, ವಂಚನೆ, ದ್ರೋಹ! ಅವನ ಸೇನೆ ಮಹತ್ವದ ಬಂಡುಕೋರರನ್ನ ಬಗ್ಗುಬಡಿಯಲು ಹೋಗುತ್ತಿತ್ತು ಅಲ್ಲವೇ?
2: ಅದೇ ಮೋಸ ಜಹಾಪ್ನ, ದೊಡ್ಡ ಮೋಸ. ಸ್ವಲ್ಪ ಸ್ವಲ್ಪ ಸೈನ್ಯವನ್ನಷ್ಟೇ ಆ ಕಡೆ ಕಳಿಸಿ ಈ ತರಹದ ಗಾಳಿ ಸುದ್ದಿ ಹಬ್ಬಿಸಿ ನಮ್ಮನ್ನು ವಂಚಿಸಿದ್ದಾನೆ.
3: ಸರಿ, ಹಾಗಿದ್ದರೆ ನಮ್ಮ ಸೇನೆಯ ತಯಾರಿ?
2: ನಾನು ಆಜ್ಞೆ ನೀಡುತ್ತಿದ್ದೇನೆ ಹುಜೂರ್. ಆದರೆ
3: ಆದರೆ ಏನು? ನಾವು ವೀರಾವೇಶದಿಂದ ಹುಮ್ಮಸ್ಸಿನಿಂದ ಹೋರಾಡಬೇಕು.

0: ಬಂಧುಗಳೇ, ಶೇರ್ ಖಾನ್ ಸಾಹೇಬರನ್ನು ಸಂಪೂರ್ಣ ಪಠಾಣ ಸಾಮ್ರಾಜ್ಯದ ಬಾದ್ಶಾರನ್ನಾಗಿ ಮಾಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಅವರಷ್ಟು ಯೋಗ್ಯರು ಶೂರರು ಪಠಾಣರಲ್ಲಿ ಬೇರೊಬ್ಬರಿಲ್ಲ. ನಮ್ಮ ಸುಬೇದಾರ್ ಬಹಾರ್ ಖಾನ್ ಸಾಹೇಬರು ಫರೀದ್ ಅವರನ್ನು ಶೇರ್ ಖಾನ್ ಮಾಡಿದ್ದರು. ನಾವು ಶೇರ್ ಖಾನ್ ಅವರನ್ನು ಶೇರ್ ಶಾ ಮಾಡ ಬಯಸುತ್ತೇವೆ.
1: ಶೇರ್ ಖಾನ್ ಸಾಹೇಬರನ್ನು ತುಂಬಾ ಹತ್ತಿರದಿಂದ ಬಲ್ಲೆ ನಾನು. ಧೈರ್ಯ, ಶೌರ್ಯ, ದೂರದರ್ಶಿತ್ವ, ತಗ ಅವರ ಗುಣಗಳು. ಧೈರ್ಯವಿಲ್ಲದಿದ್ದರೆ ಶೂರ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ತ್ಯಾಗ ಗುಣವಿಲ್ಲದ ಶೂರ ಸ್ವಾರ್ಥಿಯಾಗುತ್ತಾನೆ. ಸಕಲ ಗುಣಗಳಿಂದ ಕೂಡಿದ ಶೇರ್ ಖಾನ್ ಸಾಹೇಬರು ತಮಗಾಗಿ ಏನನ್ನೂ ಬಯಸುವುದಿಲ್ಲ. ದೇಶದ ಹಿತ ಮುಖ್ಯ ಅವರಿಗೆ. ಹಿಂದೂ ಮುಸ್ಲಿಮರೆಂಬ ಭೇದ ಅವರಲ್ಲಿ ಸುಳಿಯುವುದಿಲ್ಲ. ಜನ್ಮದಿಂದವರು ಮುಸ್ಲಿಮರು, ಆದರೆ ಹಿಂದೂಗಳಿಗಾಗಿ ಒಳ್ಳೆಯದು ಮಾಡುವ ಹಿಂದೂ ಅವರಿಗಿಂತ ಬೇರೊಬ್ಬನಿಲ್ಲ. ಶ್ರೇಷ್ಠ ರಾಜನೈತಿಕ ಮತ್ತು ಸಾಮಾಜಿಕ ಕೆಲಸ ಮಾಡುವ ಶಕ್ತಿ ಮತ್ತು ಅನುಭವ ಅವರಿಗಿದೆ. ಜನಾಬ್ ಇಸಾ ಖಾನ್ ಸಾಹೇಬರು ಮುಂದಿಟ್ಟಿರುವ ಪ್ರಸ್ತಾಪವನ್ನು ನಾನು ಅನುಮೋದಿಸುತ್ತೇನೆ.
0: ಹಾಗಾದರೆ ಶೇರ್ ಖಾನ್ ಸಾಹೇಬರನ್ನು ಇಲ್ಲಿಗೆ ಕರೆಸಬಹುದೇ?
2: ಖಂಡಿತ ಕರೆಸಿ.
1: ನಾನವರನ್ನು ಈಗಲೇ ಕರೆ ತರುತ್ತೇನೆ.
0: ಶೇರ್ ಖಾನ್ ಸಾಹೇಬ್, ನಾವೆಲ್ಲರೂ ತಮ್ಮನ್ನು ಸಾಮ್ರಾಟನ ರೂಪದಲ್ಲಿ ನೋಡ ಬಯಸುತ್ತೇವೆ.

0: ತಮ್ಮೆಲ್ಲರ ಪ್ರೀತಿಯನ್ನು ಬಲ್ಲೆ ನಾನು. ಅದಕ್ಕಾಗಿ ಧನ್ಯವಾದ ಹೇಳುವುದನ್ನು ಬಿಟ್ಟರೆ ತಮಗೆ ನೀಡಲು ನನ್ನ ಬಳಿ ಏನಿದೆ ಹೇಳಿ. ನಾನು ಈ ನಾಡಿನ ಶತ್ರು ಮತ್ತು ಮುಘಲರ ಗುಲಾಮ ಎಂದು ಜನ ನನ್ನನ್ನು ನಿಂದಿಸಿದ ದಿನಗಳೂ ನನಗೆ ನೆನಪಿವೆ. ಅಂದಿನ ತಮ್ಮ ಕೋಪದಿಂದ ನಾನು ಎದೆಗುಂದಲಿಲ್ಲ, ಇಂದಿನ ಈ ಸಂತೋಷದಿಂದಲೂ ನಾನು ಒಪ್ಪೋಗುವುದಿಲ್ಲ. ಒಂದು ಸಣ್ಣ ಕರ್ತವ್ಯ ನಿರ್ವಹಿಸಿದ್ದಕ್ಕೆ ನನಗೆ ಬಾದ್ಶಾಹನಾಗುವ ಯೋಗ್ಯತೆ ಬಂದು ಬಿಟ್ಟಿಲ್ಲ. ನಾನು ಜೀವನ ಪೂರ್ತಿ ತಮ್ಮ ಸೇವಕನಾಗಿದ್ದು ತಮ್ಮಗಳ ಸೇವೆ ಮಾಡ ಬಯಸುತ್ತೇನೆ.
1: ಆದರೆ ಬಾದ್ಶಾಹರಿಲ್ಲದೆ ನಮ್ಮ ಕೆಲಸ ನಡೆಯುವುದಿಲ್ಲ. ದೇಶ ಮತ್ತು ಜನತೆಗಾಗಿ ತಾವು ಬಾದ್ಶಾಹರ ಸಮ್ಮತಿಸಲೇಬೇಕು.

0: ಪಂಡಿತ್, ಇಬ್ಬರು ಆತ್ಮೀಯ ಸ್ನೇಹಿತರ ಸಂಬಂಧದಲ್ಲಿಯೇ ಅಂತರ ತರಬಹುದಾದರೆ ಬಾದ್ಶಾಹತ್ವರ ಅರ್ಥವೇನು ಹೇಳಿ.
1: ಅಂತರ ಹೃದಯದಲ್ಲಿರಬಾರದು ಜಹಪನ, ಆದರೆ ಹೊರಗಿನ ವ್ಯವಹಾರ ಹಾಗೂ ತಮ್ಮ ಸ್ಥಾನದ ಪ್ರತಿಷ್ಠೆ ಕಾಪಾಡಲು ಇದು ಅನಿವಾರ್ಯ.
0: ಆದರೂ ಏಕಾಂತದಲ್ಲೂ ನೀನು ನನ್ನನ್ನು ಜಹಾಪನ ಎನ್ನುವುದು, ಗದ್ದೆ ಮೇಲೆ ಕೂರದಿರುವುದು ಈ ಹುದ್ದೆಯ ಮರ್ಯಾದೆಯನ್ನೇ ಕಳೆದಂತೆ ಪಂಡಿತ್.
1: ಎಲ್ಲರೆದುರಿಗೂ ಜಹಾಪನ ಎನ್ನುವುದು ಅಭ್ಯಾಸವಾಗಲಿ ಎಂದು ಹಾಗೆ ಹೇಳುತ್ತೇನೆ. ನೌಕರರ ಎದುರು ಹುದ್ದೆಯ ಗೌರವ ಕಾಪಾಡುವುದು ತುಂಬಾ ಮುಖ್ಯ ಮಿತ್ರ.
0: ಆದರೂ ಪಂಡಿತ್, ಫರೀದ್ನಿಂದ ಶೇರ್ಖಾನ್ ಆದಾಗ ನನಗೆಷ್ಟು ಕಷ್ಟವಾಗಿತ್ತೋ ಅದಕ್ಕಿಂತ ಹೆಚ್ಚು ಕಷ್ಟ ಶೇರ್ಖಾನ್ನಿಂದ ಶೇರ್ ಶಾಹ್ ಆದಾಗ ಆಗುತ್ತಿದೆ. ಪ್ರಪಂಚದಲ್ಲಿ ಸಾಧಾರಣ ಮನೆಗಿಂತ ಅರಮನೆ ಹಾಗೂ ಅಲ್ಲಿನ ವಸ್ತುಗಳು ಹೆಚ್ಚು ಸುಖ ನೀಡಲಿವೆ ಎಂದು ಜನ ನಂಬುತ್ತಾರೆ ಪಂಡಿತ್. ಆದರೆ ನನಗೀ ಅರಮನೆ ಈ ವೈಭೋಗದಿಂದ ತುಂಬಾ ಕಸಿವಿಸಿಯಾಗುತ್ತಿದೆ.
1: ಇದೇ ತಮ್ಮ ವಿಶೇಷತೆ. ತಾವು ಸಮಸ್ತ ಹಿಸ್ತಾನದ ಸಿಂಹಾಸನಾಧೀಶರಾಗುವ ಕಾಲ ಸನ್ನಿಹಿತವಾಗಿದೆ. ಆಗ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರ ಸಂಯುಕ್ತ ರಾಜ್ಯವಿರುವುದು, ಸುಖ ಸಮೃದ್ಧಿ ನೆಲೆಸುವುದು, ನನ್ನ ಹಿಂದಿನ ಭವಿಷ್ಯವಾಣಿಗಳು ನಿಜವಾಗಿವೆ, ಇದೂ ನಿಜವಾಗಲಿದೆ.
0: ಆದರೆ ಪಂಡಿತ್, ಹುಮಾಯೂ ದೊಡ್ಡ ಸೈನ್ಯ ತಯಾರು ಮಾಡುತ್ತಿದ್ದಾನೆ, ಆ ಸೈನ್ಯದೆದುರು ನಮ್ಮದು ಏನೂ ಅಲ್ಲ.
1: ನನಗೀಗ ಆ ಚಿಂತೆ ಇಲ್ಲ, ನಮ್ಮ ಸೈನಿಕರು ದೇಶಭಕ್ತರು.
2: ಜಹಾಪನ, ನಿಜಾಮ್ ಸಾಹೇಬರು ತಮ್ಮ ಭೇಟಿಗಾಗಿ ಅಪ್ಪಣೆ ಕೇಳುತ್ತಿದ್ದಾರೆ.
0: ಕೂಡಲೇ ಒಳಗೆ ಬರ ಹೇಳು.
3: ಕ್ಷಮಿಸಿ ಭಾಯಿಜಾನ್, ತಮ್ಮ ಪಟ್ಟಾಭಿಷೇಕಕ್ಕೆ ಶುಭ ಕೋರಲು ಕರೆಯದೆ ಬಂದಿರಿ. ಜೊತೆಗೆ ಈ ಬಾರಿ ಮೊಘಲರ ಜೊತೆಗಿನ ಯುದ್ಧದಲ್ಲಿ ಭಾಗಿಯಾಗಲು ಬಯಸಿದ್ದೇನೆ. ಹುಮಾಯೂನ್ ಸೈನ್ಯದೊಂದಿಗೆ ಹೊರಟಿರುವ ಸುದ್ದಿ ತಮಗೆ ತಲುಪಿರಬಹುದು.

0: ನೀನು ನಿಜಕ್ಕೂ ಜಾದೂ ಮಾಡಿದ್ದಿ ಪಂಡಿತ್. ಹುಮಾಯೂನ್ನ ಇಷ್ಟೊಂದು ಸೈನಿಕರು ನಡೆಯಣ್ಣ ಮನೆಗೆ ಮರಳೋಣ ಎಂದು ಹೊರಟು ಹೋಗುತ್ತಾರೆ ಎಂದು ಹುಮಾಯೂನ್ ಇರಲಿ, ನಾನೂ ನಂಬಿರಲಿಲ್ಲ.
1: ಆ ಸೈನಿಕರನ್ನು ನಮ್ಮೆಡೆಗೆ ಸೆಳೆಯಲಾಗಲಿಲ್ಲ ಎಂಬ ದುಃಖವಿದೆ ಜಹಾಪನ.
2: ಆದರೀಗ ಯುದ್ಧ ಯಾವಾಗ ನಡೆಯುತ್ತದೆ?
1: ಈಗ ಯಾವಾಗ ಬೇಕಾದರೂ ತಾವು ಮೊಘಲರ ಮೇಲೆ ಆಕ್ರಮಣ ಮಾಡಬಹುದು. ಏಕೆಂದರೆ ಹುಮಾಯೂನನ ಬಳಿ ಉಳಿದಿರುವ ಸೇನೆಯಲ್ಲೂ ಬಹಳ ಮಂದಿ ಯುದ್ಧ ಮಾಡಲಾರರು.
0: ಅಂತಹುದೇನು ಮಾಡಿದೆ ಹೇಳಬಾರ ಪಂಡಿತ್.
1: ಈಗ ಹೇಳಬಹುದೇನು ಜಹಾಪನ, ನಾನು ಅವರ ಸೇನೆಯ ಹಿಂದೂ ಹಾಗೂ ಮುಸಲ್ಮಾನ್ ಸರ್ದಾರರ ಬಳಿ ಅವರವರ ಸಮುದಾಯದ ಜ್ಯೋತಿಯ ರೂಪವನ್ನು ಧರಿಸಿ ಭೇಟಿ ಮಾಡಿ ತಮ್ಮ ಭವ್ಯ ಭವಿಷ್ಯದ ಬಗ್ಗೆ ತಿಳಿ ಹೇಳಿ ತಮ್ಮ ಜಾತಕದ ಫಲ ತಿಳಿ ಹೇಳಿದೆ.
0: ಆದರೆ ನನ್ನ ಜಾತಕವೇ ಇಲ್ಲವಲ್ಲ ಪಂಡಿತ್.
1: ಜನಪತ್ರವಿಲ್ಲದಿದ್ದರೇನಂತೆ, ಕರ್ಮಪತ್ರವಿದೆಯಲ್ಲ ಅದನ್ನೇ ಬಿಡಿಸಿ ಹೇಳಿದೆ. ಜ್ಯೋತಿಷ್ಯದಲ್ಲಿ ನಂಬಿಕೆ ಇರದವರ ನಡುವೆ ಫಕೀರ್ ಸಾಧು ಹೀಗೆ ಏನೇನೋ ವೇಷ ಧರಿಸಿ ತಮ್ಮ ಶೌರ್ಯ ತ್ಯಾಗ ಸೇವಾ ಮನೋಭಾವದ ಬಗ್ಗೆ ಮನವರಿಕೆ ಮಾಡಿಕೊಟ್ಟೆ. ತಮ್ಮ ಭವಿಷ್ಯದ ಯೋಜನೆಗಳು ಅವುಗಳಿಂದ ಸೈನಿಕರಿಗಾಗುವ ಅನುಕೂಲಗಳ ಬಗ್ಗೆ ತಿಳಿ ಹೇಳಿದೆ.
0: ನೀ ಪ್ರಯತ್ನದ ಫಲವಿದು ಪಂಡಿತ್. ನಡೆಯಣ್ಣ ಮನೆಗೆ ನಡಿ ಎಂದು ಬಹಳ ಸೈನಿಕರು ಹೊರಟು ಹೋದರು, ಈಗಲೂ ಹೋಗುತ್ತಿದ್ದಾರೆ.
2: ಹಾಗಾದರೆ ಸಣ್ಣ ಪುಟ್ಟ ಯುದ್ಧವೂ ಆಗುವುದಿಲ್ಲವೇ?
1: ಹಾಗನ್ನಲಾಗದು, ಯಾಕೆಂದರೆ ಹುಮಾಯೂನನು ಶೂರನೇ, ಅವನೊಂದಿಗೆ ಒಂದಷ್ಟು ಮುಘಲ್ ಸೈನಿಕರು ಇದ್ದಾರೆ.
2: ಹಾಗಿದ್ದರೆ ನಾವು ಬೇಗ ಮುಘಲರ ಮೇಲೆ ಆಕ್ರಮಣ ಮಾಡಬೇಕು ಭಾಯಿಜಾನ್. ಇಲ್ಲದ್ರೆ ಉಳಿದ ಸೈನಿಕರು ನಡೆಯಣ್ಣ ಮನೆಗೆ ನಡಿ ಎಂದು ಹೊರಟು ಬಿಟ್ಟಾರು.
1: ರಾಜಕುಮಾರರಿಗೆ ಯುದ್ಧದಲ್ಲಿ ಭಾಗವಹಿಸುವ ಚಿಂತೆ ತುಂಬಾ ಇದೆ ಜಹಾಪನ. ನಾನಿನ್ನು ನನ್ನ ಕೆಲಸಕ್ಕೆ ಹೊರಡಲೆ.
0: ಹೋಗಿ ಬಾ ಪಂಡಿತ್, ಶುಭವಾಗಲಿ.

0: ನೀನ್ ಏನೇ ಹೇಳ, ಶೇರ್ ಶಹರ್ ಅಂತ ರಾಜ ಮತ್ತು ರಾಜ್ಯ ಬೇರೊಂದಿಲ್ಲ, ಏನಂತೀಯ?
1: ನಿಜ ಅನ್ನು. ಇಲ್ಲಿ ಹಿಂದೂ ಮುಸ್ಲಿಮರು, ಮಂದಿರ ಮಸೀದಿ ಎಂಬ ಭೇದ ಭಾವವೇ ಇಲ್ಲ.
0: ರಾಜನೊಬ್ಬ ತಾನು ಜನರ ಸೇವಕ ಅಂತ ಭಾವಿಸಿ ಕೆಲಸ ಮಾಡೋದನ್ನ ನಾನಂತೂ ಕೇಳಲಿಲ್ಲ ನೋಡ.
1: ರೈತರ ಒಳ್ಳೇದಕ್ಕೆ ಎಷ್ಟು ಕಾನೂನು ಮಾಡಿದ್ದಾರೆ
0: ಅಲ್ವಾ?
1: ರಸ್ತೆಗಳನ್ನ ಮಾಡಿಸ್ತಿದ್ದಾರೆ, ಸಾಲು ಮರಗಳನ್ನ ನೆಡ್ತಿದ್ದಾರೆ,
0: ಹೌದೌದು,
1: ಬಾವಿಗಳು, ಮುಸಾಫಿರ್ ಖಾನಾಗಳು, ಅದು ಇಷ್ಟು ಕಡಿಮೆ ಸಮಯದಲ್ಲಿ.
0: ಎಷ್ಟೇ ಅಂದ್ರೂ ಜನರ ನಡುವಿನಿಂದ ಬಂದವರಲ್ವಾ. ಒಬ್ಬ ಸಾಮಾನ್ಯ ಜಾಗೀರದಾರನ ಮಗನಾಗಿ ಹುಟ್ಟಿದವೆ ನಮ್ಮಂತವ್ರ ಸಣ್ಣ ಪುಟ್ಟ ಕಷ್ಟಗಳು ಗೊತ್ತಿರ್ತವೆ, ಅದಕ್ಕೆ ಅವನ್ನು ಪರಿಹರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ.
1: ಅವರ ಯಶಸ್ಸಿನ ಹಿಂದೆ ಇನ್ನೂ ಒಬ್ಬರಿದ್ದಾರೆ ಗೊತ್ತಾ?
0: ಯಾರದು?
1: ಅವರ ಸಲಹೆಗಾರ ಬ್ರಹ್ಮಾದಿತ್ಯ ಪಂಡಿತ್.
0: ಸರಿ ಸರಿ ನಡಿ, ಅವರ ದರ್ಶನ ಪಡೆಯುವ ಸಮಯವಾಯ್ತು. ಈಗ

ಇದುವರೆಗೆ ಶೇರ್ಷಾ ನಾಟಕ ಕೇಳಿದಿರಿ. ಮೂಲ ಹಿಂದಿ ರಂಗ ನಾಟಕ ಸೇಠ್ ಗೋವಿಂದ ದಾಸ್, ರೇಡಿಯೋ ರೂಪಾಂತರ ಅಂಜಲಿ ಶರ್ಮಾ, ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಪಾತ್ರವರ್ಗ ಶೇರ್ಷಾ ಜಗದೀಶ್ ಮನೆವಾರ್ತೆ, ಹುಮಾಯೂನ್ ಹಸನ್, ಡಾಕ್ಟರ್ ಗುರುರಾಜ್ ಬಿಡೀಕರ್, ನಿಜಾಮ್ ಎನ್ ಧನಂಜಯ್, ಇಸಾ ಖಾನ್ ಹಾಗೂ ವ್ಯಕ್ತಿ ಸಿ ರವಿ, ಸೇನಾಪತಿ ಹಾಗೂ ದರ್ಬಾನ್ ಅರುಣಾಚಲ ಪ್ರಸಾದ್ ಸಿಜೆ, ಸಖಿ ಹಾಗೂ ಗಿಳಿ ಧಾರಿಣಿ ಜೆಎಂ, ಲಾರ್ಡ್ ಮಲ್ಲಿಕಾ ಆರ್ ಮಮತಾನಾಥ್, ನಿರ್ಮಾಣ ಸಹಕಾರ ಕೆಬಿ ಮೀನಾ, ಬ್ರಹ್ಮಾದಿತ್ಯನಾಥ ಪಾತ್ರವಹಿಸಿ ನಾಟಕ ನಿರ್ಮಾಣ ಮಾಡಿದವರು ಪ್ರಭುಸ್ವಾಮಿ ಮಳಿಮಠ್. ಈಗ ವಿಸಿ ಐರ್ ಸಂಘ್ ಅವರ ರಚನೆಯ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ ವೃಂದಗಾನದಲ್ಲಿ.

ಮಧುರ ಮುಂಜಾವು, ಭಕ್ತಿಗೀತೆ, ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಪುರಂದರದಾಸರ ಕೀರ್ತನೆ, ಪುತ್ತೂರು ನರಸಿಂಹನಾಯಕ್ ಮತ್ತು ಸಂಗಡಿಗರು ಹಾಡಿದ್ದಾರೆ "ಕಾಗದ ಬಂದಿದೆ ನಮ್ಮ ಕಮಲನಾಭನದು"